ಶಿವ ಪರ ಶಿವ ಸದಾ ಶಿವ ಶಶಾಂಕ ಮೌಳೆ ಶಂಭೋ ಗಿರೀಶ ಚಂದ್ರಶೇಖರ ಪಿನಾಕ ಪಾಣೆ ಅಂಬೋಜನಾಭ ವಿಧಿವೇಷ್ಟಿತ ದಿವ್ಯ ಮೂರ್ತೆ ಕೃಪಾಶೀಲ ಶಂಭೋ ಶುಭ ಸುಪ್ರಭಾತಂ ಶಿವ ಪರ ಶಿವ ಸದಾ ಶಿವ

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಹೆನ್ರಿಚ್ ಹೀನ್ ಅನ್ನೋನು ಜರ್ಮನಿ ದೇಶದ ಬಹುದೊಡ್ಡ ಕವಿಯಾಗಿದ್ದ. ಅವನು ಬರೀ ಪ್ರೇಮ ಕಾವ್ಯಗಳನ್ನ ಬರೆಯೋನು. ಅವನಿಗೆ ಏನು ಕಂಡ್ರು ಕೂಡ ಅದ್ರ ಮೇಲೆ ಪ್ರೇಮ ಒಸರು ಅಂತ ಕಾವ್ಯ ಬರೆದು ಹಾಕ್ಬಿಡ್ತಿದ್ದ. ಅವನು ಹೇಳ್ತಿದ್ದಂತೆ, ಯಾವ ವಸ್ತು ತೋರಿಸಿದ್ರು ನನಗೆ ನನ್ನ ಪ್ರಿಯ ಕಾಣಿಸ್ತಾಳ ಅದರೊಳಗೆ ಅಂತ ಮಾಡ್ತಿದ್ರಂತೆ. ಅದಕ್ಕೊಂದು ಸ್ನೇಹಿತರು ತಮಾಷೆ ಮಾಡ್ತಿದ್ರು, ಈ ಹೆನ್ರಿಚ್ಚಿನಿಗೆ ಯಾವ ಪ್ರಾಣಿ ಯಾವ ಪಕ್ಷಿ ಯಾವ ವಸ್ತು ಕೊಂಡ್ರು ಅವನು ಪ್ರಿಯ ಕಾಣ್ತಾಳೆ, ಆದ್ರೆ ಮುಂದೆ ಯಾರಿದ್ರು ಅಷ್ಟೇ ಅವನು ಬರೆಯೋದು ಪ್ರೇಮ ಗೀತೆ ಮಾತ್ರ ಅಂತ ಹೇಳ್ತಿದ್ರು. ಒಂದ್ಸಲ ಹೆನ್ರಿಚ್ ಹೀನ್ ಅವನ ಸ್ನೇಹಿತರೆಲ್ಲ ಸೇರಿ ಕಾಡಲ್ಲಿ ಹೋದ್ರು, ಆಟ ಆಡ್ಕೊಂಡ್ಬರ್ಬೇಕು, ತಮಾಷೆ ಹೋಗ್ಬರೋಣ, ಕಾಡು ನೋಡ್ಕೊಂಬರೋಣ ಅಂತ ಹೋದ್ರು. ಬೇಟೆ ಆಡೋಣ ಅಂತ ನೆಪ ಅಷ್ಟೇನೆ, ಇವ್ರೇನು ಬೇಟೆ ಆಡೋರಲ್ಲ ಬಿಡೋರಲ್ಲ. ಕಾಡಲ್ಲಿ ಹೋಗಿ ಹಾಡಿ ಕುಣಿದು ಊಟ ಮಾಡಿ ಸಂತೋಷ ಪಡ್ಬಿಡ್ಬೇಕು ಅಂತ ಹೋದ್ರು. ಇವನು ಕರ್ಕೊಂಡು ಹೋದ್ರು. ಇವನಿಗೆ ಆಸಕ್ತಿ ಇಲ್ಲ, ಕವನ ಬರೀಬೇಕು ಇವನಿಗೆ. ಆದ ಸ್ನೇಹಿತ ಏನು ಮಾಡಿದ ಅಂದರೆ, ಇವನು ನಿರಾಕಾರ ಮಾಡಲಾರದಂತ ಒಂದು ಆಸೆ ಒಡ್ಡಿದ. ಹೆನ್ರಿಚ್, ನಿನಗೆ ಗೊತ್ತಿಲ್ಲ ಇವತ್ತು ಹುಣ್ಣಿಮೆ, ಇವತ್ತು ರಾತ್ರಿ ಕಾಡಿನಲ್ಲಿ ಶಾಂತವಾದ ಪ್ರದೇಶ, ಪೂರ್ಣಚಂದ್ರ ತುಂಬ ಚಂದ ಕಾಣಿಸ್ತಾನೆ, ಪೂರ್ಣಚಂದ್ರನ ಮೇಲೆ ಎಷ್ಟು ಬೇಕಾದಷ್ಟು ಕವನ ಬರೀಬೋದಲ್ಲೋ ನೀನು, ಅದು ಅಲ್ಲದೆ ಆ ಶಾಂತ ವಾತಾವರಣದ ಮೇಲೆ ಆ ಪ್ರಾಣಿಗಳ ಮೇಲೆ ಸುಂದರವಾದ ಕವನ ಬರೀಬಹುದು ಅಂತ ಹೆನ್ರಿಚ್ಚಿನ ಮನಸ್ಸು ಹೇಳಿದ. ಆಹಾ, ಅಡ್ಡಿಲ್ಲ, ಮಾಡಬಹುದು ಅಂತ ಒಂದಿಷ್ಟು ಕಾಗದ ಲೇಖನಿ ತಗೊಂಡು ಕಾಡಿನ ಪ್ರವಾಸಕ್ಕೆ ಹೆನ್ರಿಚ್ ಏನು ಹೊರಟ. ಕಾಡಿನಲ್ಲಿ ಯಾತ್ರೆ ಚೆನ್ನಾಗಾಯ್ತು, ಹಾಡು ಕುಣಿತ ಆಟ ಎಲ್ಲ ಸಂಭ್ರಮದಿಂದ ಆಯ್ತು. ಸಂಜೆ ಆಯ್ತು. ಇನ್ನೇನು ತಮ್ಮ ವಾಹನದತ್ತ ಹೊರಟು ತಮ್ಮ ನಗರಕ್ಕೆ ಹೋಗಬೇಕು ಅಂತ ಹೊರಡೋ ಹೊತ್ತಿಗೆ ಏನೋ ಸಪ್ಪಳ ಕೇಳಿಸ್ತು. ಜಿಂಕೆಗಳೆಲ್ಲ ದಿಕ್ಕಾಪಾಲ ಓಡೋಕ್ ಶುರು ಆಯ್ತು. ಅದ್ರ ಹಿಂದೇನೋ ಒಂದು ದೊಡ್ಡ ಹುಲಿ ಗರ್ಜನೆ ಕೇಳಿಸ್ತು. ಅಯ್ಯೋ ಅಯ್ಯೋ ಅಯ್ಯೋ, ಹುಲಿ ಬಂತು, ಓಡಿ ಓಡಿ ಅಂತ ಕುಕ್ಕೊಂಡ್ರೆ ಎಲ್ಲರು. ಹೆನ್ರಿಚ್ಚಿನ ಸ್ನೇಹಿತರೆಲ್ಲ ಗಾಬರಿಯಾಗಿ ಸಿಕ್ಕ ಮರ ಹತ್ಕೊಂಡ್ಬಿಟ್ರು. ಹೆನ್ರಿಚ್ಚು ಗಾಬರಿ ಆದ, ಹೆಗಲಿಗೊಂದು ಚೀಲ ಇತ್ತಲ್ಲ ಉಸ್ಕ ಅದಿತ್ತು, ಹಾಗೆ ಸರಸರ ಒಂದು ಮರ ಏರಿ ಕೂತ್ಕೊಂಡ್ಬಿಟ್ಟ, ದೊಡ್ಡ ಮರ ಮೇಲೆ ಕೂತ್ಕೊಂಡ್ಬಿಟ್ಟ. ಒಂದು ಕ್ಷಣದಲ್ಲಿ ದೊಡ್ಡ ಹುಲಿ ಬಂದ್ಬಿಡ್ತು ಅಲ್ಲಿಗೆ, ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡ್ತಾ ಇತ್ತು. ಹೆನ್ರಿಚ್ ನೋಡ್ದ, ಹತ್ತಿರದ ಮರಗಳ ಮೇಲೆ ಯಾವ ಸ್ನೇಹಿತರು ಇಲ್ಲ, ಎದೆ ಡವಡವಡವ ಅಂತ ಇತ್ತು. ಗಾಬರಿಯಾಗಿ ಕಿರ್ಚ್ಕೊಂಡಿದ್ದೆ ತಪ್ಪಾಯ್ತು, ಅಲ್ಲೆಲ್ಲೂ ಇತ್ತಲ್ಲ ಹುಲಿ, ಓಡಿ ಬಂದು ಮರದ ಕಾಂಡಕ್ಕೆ ಸಿಟ್ಟಿಂದ ಹೊಡಿತು. ಮೇಲೆ ನೋಡ್ತೀವಿ ನೋಡಿ, ಗರ್ಜನೆ ಮಾಡ್ತಾ ಇತ್ತು. ಅದು ಇವನು ನೋಡಿ ಸಿಟ್ಟಿನ ದುರುಗುಟ್ಕೊಂಡು ನೋಡಿ ಕೂಗಿದ್ದು ನೋಡಿದಾಗ ಇವನ್ ಗಂಟಲಿನ ದ್ರವಾನೇ ಒಣಗೋಯ್ತು. ಆ ಹುಲಿ ಹೋಯ್ತಾ ಅದು ಇಲ್ಲ, ಅಲ್ಲೇ ನೋಡ್ತಾ ನಿಂತ್ಕೊಂಡ್ಬಿಡ್ತು ದುರುಗುಟ್ಕೊಂಡು. ಸ್ವಲ್ಪ ಹೊತ್ತು ನಿಂತಿದ್ದ ಮೇಲೆ ಅಲ್ಲೇ ಕೂತ್ಕೊಂಡ್ಬಿಡ್ತು, ಹೊರಗಲೇ ಇಲ್ಲ. ಇವನು ಗಾಬರಿ, ದೂರ ಹೋದ್ರೆ ಇಳಿದು ಓಡಿ ಹೋದೇನೆ ಎಲ್ಲರೂ ವಾಹನದ ಹತ್ರ ಅಂತ ತಿಳ್ಕೊಂಡಿದ್ದ. ಆದ್ರೆ ಹುಲಿ ಈ ಮರ ಬಿಟ್ಟು ಹೋಗಲೇ ಇಲ್ಲ, ಅಲ್ಲೇ ಕೂತ್ಕೊಂಡು ಕೂತ್ಕೊಂಡ್ಬಿಡ್ತು. ಇಡೀ ರಾತ್ರಿ ಹೆನ್ರಿ ಚೀನ್ ಮರದ ಮೇಲೆ ಕೂತಿದ್ದ. ನಿದ್ರೆ ಬರೋಕ್ ಸಾಧ್ಯ ಇದೆ ಏನ್ರಿ, ಕೆಳಗಡೆ ಹುಲಿ ಹೊರರು ಅಂತ ಇರ್ಬೇಕಾದ್ರೆ ಮಲ್ಕೊಳಕಾಗತ್ತಾ, ತೂಕಡಿಕೆ ಬಂದು ಕೆಳಗೆ ಬಿದ್ದರೆ ಏನು ಗತಿ ಅಂತ. ಒಂದು ಕ್ಷಣ ಕೂಡ ಹೆನ್ರಿ ಚೀನ್ ಹುಲಿ ಮೇಲೇನು ಕಣ್ಣು ತೆಗಿಲಿಲ್ಲಂತೆ. ಮರುದಿನ ಬೆಳಗ್ಗೆ ಹುಲಿ ಎಷ್ಟೊಂದು ನೋಡ್ತದೆ ನೋಡ್ತೀವಿ.

ಇವನೇನು ಕೆಳಗೆ ಬರೋಂಗೆ ಕಾಣಿಸಲ್ಲ ಅಂತ ಹೇಳಿ ಹುಲಿ ಒಳಗಡೆ ಹೋಯ್ತು. ಓಡ್ತಾ ಕಾಡಿನೊಳಗೆ ಹೋಗ್ಬಿಡ್ತು. ಇವನು ಇಳಿಬೇಕು ಅನ್ನೋದು ಮತ್ತೆ ಹುಲಿ ಬಂದು ಜಿಂಕೆ ಮರಿ ಹಿಡ್ಕೊಂಬಂದು ಕೂತ್ಕೊಂಡ್ಬಿಡ್ತು. ಮತ್ತೆ ಈ ಮರದ ಕೆಳಗೆ ಕೂತ್ಕೊಂಡು ಮತ್ತೆ ಇಡೀ ದಿವಸ ಅಲ್ಲೇ ಕೂತ್ಕೊಂಡ. ಎರಡು ರಾತ್ರಿ ಎರಡು ಹಗಲು ಪೂರ್ತಿ ಕೂತಿದ ಗಿಡದ ಮೇಲೆ. ಮರುದಿನ ಬೆಳಗ್ಗೆ ಹೆನ್ರಿಚಿನ ಸ್ನೇಹಿತರು ದೂರ ಇದ್ದಾರಲ್ಲ, ಪಾರಾಗ ಹೋಗಿದ್ದಾರಲ್ಲ, ಅವರು ಬೇಟೆಗಾರನ ಅರಣ್ಯದ ಅಧಿಕಾರಿ ಕರ್ಕೊಂಬಂದರು. ಡಮ್ ಡಮ್ ಡಮ್ ಶಬ್ದ ಮಾಡಿಕೊಂಡು ಗುಂಡು ಹಾರಿಸಿ ಬೆಂಕಿ ತಗೊಂಡು ಹುಲಿಯನ್ನು ಕಾಡಲ್ಲಿ ಓಡಿಸಿದ್ರು. ಹೆನ್ರಿಚ್ಚನ್ನು ಕೆಳಗೆ ಇಳಿಸ್ಕೊಂಡ್ರು. ಹೆನ್ರಿಚ್ ಅರಜೀವಾಗಿ ಹೋಗಿದ್ದ, ಇವನು ಮನೆ ಕರ್ಕೊಂಡು ಹೋದರು. ಸ್ನೇಹಿತ ಕೇಳಿದಂತೆ, ಹೆನ್ರಿಚ್ ಎಂಥ ಒಳ್ಳೆಯ ಅವಕಾಶ ಇತ್ತಲ್ಲೋ ನಿನಗೆ, ಹುಣ್ಣಿಮೆ ದಿವಸ ಗಿಡದ ಮೇಲೆ ಕೂತಿದ್ದೀಯಾ, ಮೇಲ್ಚಂದ್ರ ಕೆಳಗಡೆ ಹುಲಿ, ಎಷ್ಟು ಕವನ ಬರದೆ ಅಂತ ಕೇಳಿದ್ನಂತೆ. ಆ ಹೆನ್ರಿಚ್ ಹೇಳಿದಂತೆ, ಎಲ್ಲಿ ಕವನ ಅಯ್ಯ, ಹಸಿವೆಯಿಂದ ಕಂಗಾಲಾಗಿ ಹೋಗಿದ್ದೆ ನಾನು. ಚಂದ್ರ ನನಗೆ ಹ್ಯಾಕ್ ಕಾಣಿಸ್ತಿದ್ದ ಗೊತ್ತಾ, ಪ್ರೀತಮೇ ಹ್ಯಾಂಗೆ ಕಾಣಿಸ್ತಿಲ್ಲ, ಸುಂದರಿಯಾಗಿ ಕಾಣಿಸ್ತಿಲ್ಲ, ಚಂದ್ರ ನನಗೆ ಕಾಣಿಸಿದ್ದು ಬ್ರೆಡ್ಡಿನ ತುಂಡಿನಂಗೆ ಕಾಣಿಸ್ತಾ ಇದ್ದ ಅಂತ, ಬ್ರೆಡ್ ಕಣ್ಣಂಗೆ ಕಾಣಿಸ್ತಿದ ಅಂತ. ದಯವಿಟ್ಟು ನೆನಪಿಡಿ ಸ್ನೇಹಿತರೆ, ನಾವು ಪ್ರಕಟಪಡಿಸುವಂಥ ಭಾವನೆಗಳಾಗಲಿ ನಮ್ಮ ಮನಸ್ಸಿನ ಪರಿಸರದ ಪ್ರಭಾವದಿಂದ ಬಂದದ್ದು. ಅದಕ್ಕೆ ನಮ್ಮ ಹಿರಿಯರು ನಮ್ಮ ಪರಿಸರಕ್ಕೆ ಅಷ್ಟು ಮಹತ್ವ ಕೊಟ್ಟರು. ಅವನಂಥ ಸುಂದರ ಕಾವ್ಯ ಬರೆಯೋನು, ಕಾಡಲ್ಲಿ ಸುಂದರವಾದ ವಾತಾವರಣ ಇದ್ದರೂ ಮನದಲ್ಲಿ ಭಯ ಇದ್ದಾಗ ಎಲ್ಲಿ ಸುಂದರ ಕಾವ್ಯ ಬಂದಿತ್ತು? ಅದರಿಂದ ಪರಿಸರ ನಮ್ಮ ಜೀವನವನ್ನು ಕಟ್ಟಿಕೊಡ್ತದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು: ಮನ್ ಕಿ ಬಾತ್, ವಿಕಸಿತ ಭಾರತಕ್ಕಾಗಿ ವ್ಯಸನಮುಕ್ತ ಯುವಜನತೆ, ಪ್ರಧಾನಮಂತ್ರಿ ಪ್ರತಿಪಾದನೆ. ಅರಣ್ಯ ಇಲಾಖೆಯಿಂದ ಚಾರಣ ಮತ್ತು ಇಕೋ ಟ್ರೇಲ್ ಮಾದರಿ ಕಾರ್ಯಾಚರಣೆ ವಿಧಾನ ಜಾರಿಗೆ. ಎಂಎಂ ಕಲ್ಬುರ್ಗಿ ಅವರ ಜ್ಞಾನದ ಕಾಯಕ, ಪೀಳಿಗೆಗಳಿಗೆ ದಾರಿದೀಪ, ಕೊಡಗು ವಿಶ್ವವಿದ್ಯಾಲಯದ ಉಪಕುಲಪತಿ ಅಭಿಮತ. ಮಕ್ಕಳ ಕಣ್ಣಿನ ಆರೋಗ್ಯ ಮತ್ತು ಸುರಕ್ಷತಾ ಮಾಸ, ಪೋಷಕರ ಜಾಗೃತಿ ಅಭಿಯಾನ ಇಂದಿಗೆ ಮುಕ್ತಾಯ. ಈಗ ವಾರ್ತೆಗಳ ವಿವರ. ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಯುವ ಸಮೂಹ ಅಭಿಯಾನ ದೇಶಾದ್ಯಂತ ಜನಾಂದೋಲನವಾಗಿ ಮುಂದುವರೆದಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಆಕಾಶವಾಣಿ ಮೂಲಕ ರಾಷ್ಟ್ರವ್ಯಾಪಿ ಪ್ರಸಾರವಾದ ಮನ್ ಕಿ ಬಾತ್ನ 137ನೇ ಆವೃತ್ತಿಯಲ್ಲಿ ದೇಶ ವಿದೇಶಗಳ ಭಾರತೀಯರನ್ನುದ್ದೇಶಿಸಿ ಅವರು ತಮ್ಮ ಮನದ ಮಾತು ಹಂಚಿಕೊಂಡರು. ಈ ಕುರಿತು ಒಂದು ವರದಿ.
1: ನಮ್ಮ ದೇಶದ ಯುವಜನತೆ ಮಾದಕ ವಸ್ತುಗಳಿಂದ ದೂರವಿರಬೇಕು, ಡ್ರಗ್ ಫ್ರೀ ಇಂಡಿಯಾ ಆಗಬೇಕು ಎಂಬ ಸಂಕಲ್ಪದೊಂದಿಗೆ ಭಾರತದ ಯುವಜನತೆಯ ಆರೋಗ್ಯ, ಸಂತೋಷ ಮತ್ತು ಒಳ್ಳೆಯ ಭವಿಷ್ಯಕ್ಕಾಗಿ ದೃಢ ಸಂಕಲ್ಪ ಮಾಡೋಣ ಎಂದು ಪ್ರಧಾನಮಂತ್ರಿಯವರು ಸದಾಶಯ ವ್ಯಕ್ತಪಡಿಸಿದ್ದಾರೆ. ನಮ್ಮ ಯುವ ಸಂಗೀತಗಾರರು ಮಾದಕ ವಸ್ತುಗಳಿಲ್ಲದ ಜೀವನ ಎಷ್ಟು ಚಂದ ಅನ್ನೋ ಸಂದೇಶ ಕೊಡುವ ಹಾಡುಗಳನ್ನು ಕಟ್ಟಿಕೊಡುವಂತೆ ವಿದ್ಯಾರ್ಥಿಗಳು ಮತ್ತು ನಾಟಕಕಾರರು ಮಾದಕ ವಸ್ತುಗಳ ಅಪಾಯ ಹಾಗೂ ಪರಿಹಾರೋಪಾಯಗಳ ಬಗ್ಗೆ ಹೃದಯ ತಟ್ಟುವ ಸಣ್ಣ ನಾಟಕಗಳನ್ನು ಬರೆಯುವಂತೆ ಪ್ರಧಾನಮಂತ್ರಿ ಕೋರಿದರು. ಈ ಪ್ರಯತ್ನಗಳನ್ನು ಹ್ಯಾಶ್ಟ್ಯಾಗ್ ಬಳಸಿ ಸಾಮಾಜಿಕ ಮಾಧ್ಯಮಗಳಲ್ಲಿಯೂ ಹಂಚಿಕೊಳ್ಳುವಂತೆ ಪ್ರೇರೇಪಿಸಿದರು.
2: ದೂಸರೋ ಕೋ ಜಾಗರೂಕ್ ಕರ್ತೇ ಹೈ ಔರ್ ನಶೆ ಕಿ ಲತ್ ಸೇ ಜೂಜ್ ರಹೇ ಲೋಗೋ ಕಿ ಮದದ್ ಮೇ ಆಗೆ ಆತೇ ಹೈ. ನಶಾ ಮುಕ್ತ ಭಾರತ್ ಕೆ ಲಿಯೇ ಕ್ಯಾ ಆಪ್ ಕೋ ಪಾವರ್ಫುಲ್ ಸ್ಲೋಗನ್ ಬನಾ ಸಕ್ತೇ ಹೈ ಕಿ ಹಮಾರೇ ಯಂಗ್ ಮ್ಯೂಜಿಷಿಯನ್ಸ್ ಐಸೆ ಸಾಂಗ್ಸ್ ಬನಾ ಸಕ್ತೇ ಹೈ ಜಿನ್ ಮೇ ಡ್ರಗ್ ಫ್ರೀ ಲೈಫ್ ಕಾ ಮೆಸೇಜ್ ಹೋ, ಕ್ಯಾ ಸ್ಟೂಡೆಂಟ್ಸ್ ಔರ್ ಥಿಯೇಟರ್ ಗ್ರೂಪ್ ದಿಲ್ ಕೋ ಛೂ ಲೇನೆ ವಾಲೇ ಶಾರ್ಟ್ ಪ್ಲೇಸ್ ಲಿಖ ಸಕ್ತೇ ಹೈ ಜಿನ್ ಮೇ ಡ್ರಗ್ಸ್ ಕೆ ಖತ್ರೋ ಕೆ ಸಾಥ್ ಸಾಥ್ ಉನ್ಸೆ ಬಾಹರ್ ನಿಕಲ್ನೆ ಕಾ ರಾಸ್ತಾ ಭೀ ಹೋ. ಮೇರಾ ಆಗ್ರಹ ಹೈ ಕಿ ವೇ ಅಲಗ್ ಅಲಗ್ ಭಾಷಾಓ ಮೇ ಐಸಾ ಕಂಟೆಂಟ್ ಬನಾಯೆ ಜಿಸ್ಸೆ ಇಸ್ ದಿಶಾ ಮೇ ಸಮಾಜ್ ಕೋ ಮದದ್ ಮಿಲೆ. ಕೈ ಬಾರ್ ಕ್ರಿಯೇಟಿವ್ ಎಫರ್ಟ್ ಫಾರ್ಮಲ್ ಕ್ಯಾಂಪೇನ್ ಸೇ ಜ್ಯಾದಾ ಅಸರ್ದಾರ್ ಹೋತೆ ಹೈ. ಆಯಿಯೇ ಭಾರತ ಕೆ ಯುವಾ ಕೋ ನಶೆ ಸೇ ದೂರ ರಖನೆ, ನಶೆ ಸೇ ಮುಕ್ತ ರಖನೆ ಇಸ್ ಪವಿತ್ರ ಕಾರ್ಯ ಮೇ ಹಮ್ ಸಬ್ ಅಪ್ನಿ ಭೂಮಿಕಾ ನಿಭಾಯೆ. ಆಪ್ ಅಪ್ನೆ ಪ್ರಯಾಸ ಕೋ ಹ್ಯಾಶ್ಟ್ಯಾಗ್ ನಶಾ ಮುಕ್ತ ಯುವಾ ಕೆ ಸಾಥ್ ಸೋಶಿಯಲ್ ಮೀಡಿಯಾ ಪರ್ ಭೀ ಜರೂರ್ ಶೇರ್ ಕರೆ.
0: ಧಾರವಾಡ ತಾಲೂಕು ಗಡಿಯ ಕೊನೆಯ ಗ್ರಾಮ ಜೀರಿಗಿವಾಡ. ಕೇಂದ್ರ ಶಿಕ್ಷಣ ಖಾತೆ ಸಚಿವರು ಹಾಗೂ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಪ್ರಹ್ಲಾದ್ ಜೋಶಿ ಅವರ ಇಚ್ಛೆಯಂತೆ ಸಂಸದರ ಆದರ್ಶ ಗ್ರಾಮವಾಗಿಯೂ ಈ ಹಿಂದೆ ಆಯ್ಕೆಯಾದ ಗ್ರಾಮ. 1500 ಗ್ರಾಮಸ್ಥರ ಇಚ್ಛಾಶಕ್ತಿಯಿಂದಾಗಿ ಸಂಪೂರ್ಣ ಮದ್ಯ, ಮಾದಕ ವಸ್ತು ಹಾಗೂ ಮಾದಕ ತಂಬಾಕು ಸೇವನೆ ಮುಕ್ತ ಗ್ರಾಮ

0: ಸಮೂಹವಾಗಿ ರೂಪುಗೊಂಡು 3 ವರ್ಷಗಳು ಪೂರ್ಣಗೊಂಡಿವೆ. ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿರ್ಗಿವಾಡ ಗ್ರಾಮದ ಹಿರಿಯ ಕನ್ನಡ ಪ್ರಾಥಮಿಕ ಸರ್ಕಾರಿ ಶಾಲೆಯ ಪ್ರಧಾನ ಗುರುಮಾತೆ ಚಂಪಾ ನರೇಗಲ್.
1: ಧಾರವಾಡ ತಾಲೂಕಿನ ಜಿರಿವಾಡ ಗ್ರಾಮವು ಗಾಂಧಿ ಪ್ರಣಿತ ತತ್ವಗಳನ್ನು ಅಳವಡಿಸಿಕೊಂಡು ಸೇವಾ ಗ್ರಾಮ ಎಂದು ಪರಿಚಿತವಾಗಿದೆ. ಇಡೀ ಗ್ರಾಮದಲ್ಲಿ ತಂಬಾಕು ಮತ್ತು ನಿಕೋಟಿನ್ ಹೊಂದಿರುವ ಗುಟ್ಕಾ ಪಾನ್ ಮಸಾಲದಂತ ಯಾವ ವಸ್ತುಗಳನ್ನು ಮಾರಾಟ ಮಾಡುವುದಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಗ್ರಾಮದಲ್ಲಿ ಮದ್ಯ ಸೇವನೆ ಮತ್ತು ಮಾರಾಟವೂ ಇಲ್ಲ. ಜಿರಿವಾಡ ಗ್ರಾಮದ ಜನಪರ ಕಾಳಜಿ ಹೊಂದಿದ ಹಲವಾರು ಹಿರಿಯರ ಸತತ ಪರಿಶ್ರಮದಿಂದಾಗಿ ಜಿರಿವಾಡ ಗ್ರಾಮವು ಮದ್ಯ ಮತ್ತು ತಂಬಾಕು ಮುಕ್ತ ಗ್ರಾಮವಾಗಿ ಬಿಂಬಿತವಾಗಿದೆ. ಜಿರಿಗ್ವಾಡ ಗ್ರಾಮವು ಪ್ಲಾಸ್ಟಿಕ್ ಮುಕ್ತ ಗ್ರಾಮವೂ ಆಗಿದೆ. ಹೀಗಾಗಿ ಶಾಲೆಯಲ್ಲಿ ಶಿಕ್ಷಕ ಬಳಗ ಹಾಗೂ ಶಾಲಾ ಮಕ್ಕಳು ಸ್ಟೀಲಿನ ಬಾಟಲಿಯಲ್ಲಿ ನೀರು ಕುಡಿಯುವರು.
0: ಚಾರಣಿಗರ ಸುರಕ್ಷತೆ ಹಾಗೂ ಪರಿಸರ ಸೂಕ್ಷ್ಮತೆಯನ್ನು ರಕ್ಷಿಸಲು ರಾಜ್ಯ ಅರಣ್ಯ ಇಲಾಖೆ ಚಾರಣ ಮತ್ತು ಇಕೋಟ್ರೇಲ್ ಮಾದರಿ ಕಾರ್ಯಾಚರಣೆ ವಿಧಾನ ಜಾರಿಗೊಳಿಸಿದೆ. ಪಶ್ಚಿಮ ಘಟ್ಟಗಳ ಮತ್ತು ಅರಣ್ಯ ಪ್ರದೇಶಗಳ ರಾಜ್ಯದ 39 ಸಂಭಾವ್ಯ ಚಾರಣ ಮಾರ್ಗಗಳಿಗೆ ಈ ನಿಯಮ ಅನ್ವಯವಾಗಲಿದೆ. ಪ್ರವೇಶ ಸಾಮರ್ಥ್ಯದ ನಿಯಂತ್ರಣ, ತರಬೇತಿ ಪಡೆದ ಪ್ರಕೃತಿ ಮಾರ್ಗದರ್ಶಿಗಳು, ತಂತ್ರಜ್ಞಾನ ಆಧಾರಿತ ಸುರಕ್ಷತಾ ಮೇಲ್ವಿಚಾರಣೆ, ಉತ್ತಮ ಚಾರಣ ಮೂಲಸೌಕರ್ಯ, ವನ್ಯಜೀವಿ ಸಂರಕ್ಷಣಾ ನಿಯಮಗಳು, ತ್ವರಿತ ತುರ್ತು ಸ್ಪಂದನೆ ಹಾಗೂ ಎಲ್ಲ ನಿಯಮಗಳ ಕಟ್ಟುನಿಟ್ಟಿನ ಪಾಲನೆ ಖಾತ್ರಿಪಡಿಸಲು ಅರಣ್ಯ ಇಲಾಖೆ ಕ್ರಮ ಕೈಗೊಂಡಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕನ್ನಡ ಸಂಶೋಧನಾ ಕ್ಷೇತ್ರಕ್ಕೆ ವಿಶಿಷ್ಟ ಮಾರ್ಗದರ್ಶನ ನೀಡಿದ ಡಾಕ್ಟರ್ MM ಕಲಬುರ್ಗಿ ಅವರ ಸಂಶೋಧನಾ ದೃಷ್ಟಿ, ಕನ್ನಡ ಪರ ಚಿಂತನೆ ಹಾಗೂ ಜ್ಞಾನದ ಕಾಯಕ ಮುಂದಿನ ಪೀಳಿಗೆಗಳಿಗೆ ಸದಾ ದಾರಿದೀಪ ಎಂದು ಕೊಡಗು ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಅಶೋಕ್ ಆಲೂರ್ ಹೇಳಿದ್ದಾರೆ. ಧಾರವಾಡದ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಡಾಕ್ಟರ್ MM ಕಲಬುರ್ಗಿ ಅವರ 11ನೇ ಹುತಾತ್ಮ ದಿನಾಚರಣೆ ನಿಮಿತ್ತ ಗ್ರಂಥ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಹಿರಿಯ ವಿದ್ವಾಂಸ ಡಾಕ್ಟರ್ ಶಾಂತಿನಾಥ್ ದಿಬ್ಬದ್ ಕನ್ನಡ ಸಂಶೋಧನಾ ಮಾರ್ಗ ಸಂಪುಟ 2 ಗ್ರಂಥ ಬಿಡುಗಡೆಗೊಳಿಸಿ ಮಾತನಾಡಿ, ಪ್ರೊಫೆಸರ್ ಕಲಬುರ್ಗಿ ಅವರು, ಆಧಾರಗಳಿಲ್ಲದೆ ಇತಿಹಾಸವಿಲ್ಲ, ಆಧಾರಗಳಿಲ್ಲದೆ ಸಂಶೋಧನೆಯಿಲ್ಲ ಎಂಬ ತತ್ವವನ್ನು ಪ್ರತಿಪಾದಿಸಿದರು. ಅವರ ಸಂಶೋಧನಾ ಪರಂಪರೆಯನ್ನು ಮುಂದುವರಿಸಬೇಕಿದೆ ಎಂದರು. ಶ್ರೀಮತಿ ಉಮಾದೇವಿ ಕಲಬುರ್ಗಿ ಭಾಗವಹಿಸಿದ್ದರು. 41ನೇ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕ ಕಳೆದ 25ನೇ ತಾರೀಖಿನಿಂದ ಸೆಪ್ಟೆಂಬರ್ 8ರವರೆಗೆ ಆಚರಿಸಲಾಗುತ್ತಿದೆ. 14 ದಿನಗಳ ರಾಷ್ಟ್ರವ್ಯಾಪಿ ನೇತ್ರದಾನ ಜಾಗೃತಿ ಅಭಿಯಾನದಡಿ ಜನಜಾಗೃತಿ ಕಾರ್ಯಕ್ರಮ, ಮರಣಾನಂತರ ತಮ್ಮ ಕಣ್ಣುಗಳನ್ನು ದಾನ ಮಾಡುವ ಪ್ರತಿಜ್ಞೆ ಕೈಗೊಳ್ಳಲು ಜನರನ್ನು ಪ್ರೇರೇಪಿಸುವ ಉದ್ದೇಶ ಹೊಂದಿದೆ. 1985ರಿಂದ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕವನ್ನು ಕೇಂದ್ರ ಸರ್ಕಾರ ದೇಶಾದ್ಯಂತ ಆಯೋಜಿಸುತ್ತಿದೆ. ಮಗುವಿನ ಕಲಿಕೆ ಮತ್ತು ಬೆಳವಣಿಗೆಯಲ್ಲಿ ಆರೋಗ್ಯಕರ ದೃಷ್ಟಿಯ ನಿರ್ಣಾಯಕ ಪಾತ್ರದ ಕುರಿತು ಪಾಲಕರು ಪೋಷಕರಲ್ಲಿ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ಮಕ್ಕಳ ಕಣ್ಣಿನ ಆರೋಗ್ಯ ಮತ್ತು ಸುರಕ್ಷತಾ ಮಾಸವನ್ನು ಆಚರಿಸಲಾಗುತ್ತದೆ. ಇಂದಿಗೆ ಈ ಅಭಿಯಾನ ಮುಕ್ತಾಯವಾಗಲಿದೆ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಸಾವಳಸಂಗ್ ಗ್ರಾಮದಲ್ಲಿ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ವೃಕ್ಷೋದ್ಯಾನವನ್ನು ಅರಣ್ಯ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಉದ್ಘಾಟಿಸಿದ್ದಾರೆ. 2,50,00,000 ರೂಪಾಯಿ ವೆಚ್ಚದಲ್ಲಿ ವೃಕ್ಷೋದ್ಯಾನವನ್ನು ಅಭಿವೃದ್ಧಿಪಡಿಸಲಾಗಿದ್ದು ಇಂಡಿ ನಗರದಲ್ಲಿ ಟ್ರೀ ಪಾರ್ಕ್ ಹಾಗೂ ಕೃಷ್ಣ ಮೃಗ ಮೀಸಲು ಅರಣ್ಯ ಅಭಿವೃದ್ಧಿಪಡಿಸಲಾಗುವುದು ಎಂದರು. ರೇವಣಸಿದ್ದೇಶ್ವರ ಏತ ನೀರಾವರಿ ಯೋಜನೆಯಿಂದ ಈ ಭಾಗದ ಕೃಷಿಗೆ ಅನುಕೂಲವಾಗಲಿದೆ ಎಂದು ಸಚಿವರು ಹೇಳಿದರು. ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹ ಹಾಗೂ ಭೂಕುಸಿತದ ಹಿನ್ನೆಲೆ ಅಲ್ಲಿ ಸಿಲುಕಿರುವ ಕನ್ನಡಿಗರ ರಕ್ಷಣಾ ಕಾರ್ಯಾಚರಣೆಯ ಕುರಿತು ಹೊಸದಿಲ್ಲಿಯ ಕರ್ನಾಟಕ

0: ಭವನದ ನಿವಾಸಿ ಆಯುಕ್ತರಿಂದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಹಿತಿ ಪಡೆದರು. ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನದ ಸ್ಮರಣಾರ್ಥ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಹಿನ್ನೆಲೆ ಧಾರವಾಡದ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ನೂತನವಾಗಿ ನಿರ್ಮಿಸಿದ ಸಿಂಥೆಟಿಕ್ ಬಾಸ್ಕೆಟ್ಬಾಲ್ ಮೈದಾನವನ್ನು ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಉದ್ಘಾಟಿಸಿದರು. ರಾಷ್ಟ್ರಮಟ್ಟದ ಖೋಖೋ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಲಿರುವ ಕರ್ನಾಟಕದ 18 ವರ್ಷದೊಳಗಿನವರ ಬಾಲಕರ ಖೋಖೋ ತಂಡದ ತರಬೇತುದಾರರಾಗಿ ಧಾರವಾಡ ಜಿಲ್ಲೆ ಅಣ್ಣಿಗೇರಿಯ ಎಂಬಿ ಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಅತಿಥಿ ದೈಹಿಕ ಶಿಕ್ಷಣ ನಿರ್ದೇಶಕ ಪ್ರಕಾಶ್ ಪೂಜಾರ್ ನೇಮಕಗೊಂಡಿದ್ದಾರೆ. ಮಂತ್ರಾಲಯ, ನಂಜನಗೂಡು ಸೇರಿದಂತೆ ನಾಡಿನ ಶ್ರೀ ರಾಘವೇಂದ್ರ ಮಠಗಳಲ್ಲಿ ಗುರುರಾಯರ 355ನೇ ಮಧ್ಯಾರಾಧನೆ ಮಹೋತ್ಸವ ಶ್ರದ್ಧಾಭಕ್ತಿಯಿಂದ ಜರುಗಿತು. ಸ್ವಾವಲಂಬನೆ, ಉದ್ಯಮಶೀಲತೆ ಮತ್ತು ದೇಶೀ ಉತ್ಪಾದನೆ ಉತ್ತೇಜಿಸುವುದು ಎಂಬ ಧ್ಯೇಯದೊಂದಿಗೆ ಭಾರತದ ಆರ್ಥಿಕತೆಯ ಬೆನ್ನೆಲುಬಾಗಿರುವ ಅತಿ ಸಣ್ಣ ಸಣ್ಣ ಸೂಕ್ಷ್ಮ ಹಾಗೂ ಮಧ್ಯಮ ಕೈಗಾರಿಕೆಗಳ ದಿನಾಚರಣೆ ಹಲವೆಡೆ ಜರುಗಿತು. ಕೊಪ್ಪಳ ಜಿಲ್ಲೆ ನೂತನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಸಾಹಿಲ್ ಬಾಗ್ಲಾ ಅಧಿಕಾರ ವಹಿಸಿಕೊಂಡಿದ್ದಾರೆ. ಗದಗ್ ಜಿಲ್ಲೆ ನೂತನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಎಚ್ಎನ್ ಮಿಥುನ್ ಅಧಿಕಾರ ಸ್ವೀಕರಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್, ವಿಕಸಿತ ಭಾರತಕ್ಕಾಗಿ ವ್ಯಸನಮುಕ್ತ ಯುವಜನತೆ, ಪ್ರಧಾನಮಂತ್ರಿ ಪ್ರತಿಪಾದನೆ. ಅರಣ್ಯ ಇಲಾಖೆಯಿಂದ ಚಾರಣ ಮತ್ತು ಇಕೋ ಟ್ರೇಲ್ ಮಾದರಿ ಕಾರ್ಯಾಚರಣೆ ವಿಧಾನ ಜಾರಿಗೆ. ಎಂಎಂ ಕಲಬುರ್ಗಿ ಅವರ ಜ್ಞಾನದ ಕಾಯಕ, ಪೀಳಿಗೆಗಳಿಗೆ ದಾರಿದೀಪ, ಕೊಡಗು ವಿಶ್ವವಿದ್ಯಾಲಯದ ಉಪಕುಲಪತಿ ಅಭಿಮತ. ಮಕ್ಕಳ ಕಣ್ಣಿನ ಆರೋಗ್ಯ ಮತ್ತು ಸುರಕ್ಷತಾ ಮಾಸ, ಪೋಷಕರ ಜಾಗೃತಿ ಅಭಿಯಾನ ಇಂದಿಗೆ ಮುಕ್ತಾಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 123 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ. ನಾನು ಎನ್ನುವವನೇ,
5: ನಾನು ಎನ್ನುವವನೇ
4: ವಿಶ್ವಚಕ್ರನಾಭಿ,
5: ವಿಶ್ವಚಕ್ರನಾಭಿ
4: ಅವನ್ಗೆ ಕಾಣಬಹ,
5: ಅವನ್ಗೆ ಕಾಣಬಹ
4: ದಿಗ್ವಲಯ,
5: ದಿಗ್ವಲಯ
4: ಚಕ್ರನೇಮಿ ಪಥ,
5: ಚಕ್ರನೇಮಿ ಪಥ
4: ಆನಂತ್ಯವೀ ಜಗಚ್ಚಕ್ರ,
5: ಆನಂತ್ಯವೀ ಜಗಚ್ಚಕ್ರ
4: ನಾಭಿಕ್ರಮತೆ,
5: ನಾಭಿಕ್ರಮತೆ
4: ತಾನೊಂದೇ ಸತ್ವವದು ಮಂಕುತಿಮ್ಮ,
5: ತಾನೊಂದೇ ಸತ್ವವದು ಮಂಕುತಿಮ್ಮ.
4: ಈ 137ನೆಯ ಈ ಮುಕ್ತಕದಲ್ಲಿ ಡಿವಿಜಿಯವರು ಮತ್ತೆ ವ್ಯಷ್ಟಿ ಸಮಷ್ಟಿಯ ಸಂಬಂಧವನ್ನು ಕುರಿತು ಹೇಳ್ತಾ ಮತ್ತೆ ತಮ್ಮ ಹಿಂದೆ ಪ್ರತಿಪಾದಿಸಿದಂಥ ಮಾತನ್ನು ಪುನರಾವೃತ್ತಿ ಮಾಡ್ತಾರೆ. ಈ ಇಡೀ ವಿಶ್ವಕ್ಕೆ ನಾನು ಅಂತ ಯಾರು ಅಂದ್ಕೊಳ್ತಾರೋ ಅವರೇ ಕೇಂದ್ರ, ಅವರೇ ಮುಖ್ಯವಾದಂತಹ ಶಕ್ತಿ ಸಂಚಯ, ಅವರಿಗೆ ಇಡೀ ವಿಶ್ವದ ದೃಷ್ಟಿ ಕಾಣಿಸೋವಂಥದ್ದು. ಸೊ ಇಲ್ಲಿ ಮತ್ತೆ ಇಲ್ಲಿ ನಾನು ಯಾವ ರೀತಿಯಲ್ಲಿ ವಿಶ್ವವನ್ನು ನೋಡ್ತೀನಿ, ಯಾವ ದೃಷ್ಟಿಯಲ್ಲಿ ನಾನು ವಿಶ್ವವನ್ನು ಪರಿಗಣಿಸ್ತೀನಿ ಅನ್ನೋವಂಥದ್ದು ಎಷ್ಟು ಮುಖ್ಯ ಅನ್ನೋದು ನಾವು ಪರಿಗಣಿಸ್ಕೊಳ್ಬೇಕು. ನಾವು ಯಾವುದೇ ವಸ್ತುವನ್ನು ನೋಡುವಾಗ

0: ನೋಟ ನನಗೆ ಏನು ಹೇಳ್ತಾ ಇದೆ ಅನ್ನೋದರ ಸ್ಪಷ್ಟತೆ ನನಗಾದಾಗ ಮಾತ್ರ ನಾನು ಅದನ್ನು ಅರ್ಥ ಮಾಡ್ಕೊಳ್ತೀನಿ. ನಾವು ಹಿಂದೆ ಕೂಡ ಕೆಲವು ಉದಾಹರಣೆಗಳನ್ನು ನೋಡಿದ್ವಿ. ನಾವು ಕನ್ನಡಕ ಹಾಕ್ಕೊಂಡಾಗ, ಕನ್ನಡಕ ಹಾಕ್ಕೊಳ್ಳದೇ ಇದ್ದಾಗ, ದೃಷ್ಟಿದೋಷ ಇದ್ದವ್ರು ಕನ್ನಡಕ ಹಾಕ್ಕೊಂಡು ನೋಡಬೇಕು, ಆವಾಗ ಪ್ರಪಂಚ ಸರಿಯಾಗಿ ಕಾಣಿಸುತ್ತೆ. ಇನ್ನೊಂದು ಉದಾಹರಣೆ ನೋಡಿದ್ವಿ, ನಾನು ಹಾಕ್ಕೊಂಡಿರೋ ಕನ್ನಡಕಕ್ಕೆ ಗಲೀಜು ಮೆತ್ಕೊಂಡಿದ್ದಾಗ ನನಗೆ ಸರಿಯಾದಂಥ ವಸ್ತು ಗೋಚರವಾಗಲ್ಲ, ಎದುರುಗಡೆ ಇರೋಂಥ ವಸ್ತುವೆ ನನಗೆ ಗೋಚರವಾಗಲ್ಲ. ಸೊ ಇಲ್ಲಿ ಪದೇ ಪದೇ ನೀನು ವಿಶ್ವದ ಕೇಂದ್ರ ಅಂತ ಹೇಳ್ತಾ ಇರೋದು ನಮ್ಮ ಮೇಲೆ ಹೊರಿಸ್ತಾ ಇರೋವಂಥ ಒಂದು ದೊಡ್ಡ ಜವಾಬ್ದಾರಿ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ವಿಶ್ವ ತಾನು ಹೇಗಿದೆಯೋ ಹಾಗಿದೆ, ಅದನ್ನು ಸರಿಯಾಗಿ ನೋಡುವ ದೃಷ್ಟಿಕೋನ ನಮಗೆ ಬರಬೇಕು, ಅದನ್ನು ಸರಿಯಾಗಿ ನೋಡುವಂತಹ ಒಂದು ಪ್ರಬುದ್ಧತೆ ನಮಗೆ ಬರಬೇಕು. ಆಗ ವಿಶ್ವವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆಗ ನಾವು ಪುಷ್ಪವಾಗಬೇಕಾದಾಗ ಪುಷ್ಪವಾಗ್ತೀವಿ, ದಂಭೋಳಿಯಾಗಬೇಕಾದಾಗ ದಂಭೋಳಿಯಾಗ್ತೀವಿ, ಅದು ಉಲ್ಟಾ ಆಗಿಬಿಟ್ರೆ ಏರ್ಪೇರ್ ಆಗಿಬಿಡುತ್ತೆ. ಸೊ ಅದನ್ನು ಇಲ್ಲಿ ಇನ್ನೊಂದು ಸುಂದರವಾದಂಥ ಉದಾಹರಣೆಯನ್ನು ವಿವರಣೆ ಮಾಡ್ತಿದ್ದಾರೆ. ಈಗ ವಿಶ್ವ ಚಕ್ರ, ಒಂದು ಚಕ್ರವನ್ನು ನಾವು ಅಂದ್ಕೊಂಡು, ಈಗ ಸೈಕಲ್ದು ಒಂದು ಚಕ್ರ ಇದೆ, ಮೋಟ್ರ್ ಬೈಕ್ದು ಒಂದು ಚಕ್ರ ಇದೆ ಅಂತ ಅಂದ್ಕೊಳ್ಳೋಣ. ಆ ಚಕ್ರ ಸುತ್ತುತ್ತೆ, ಆ ಚಕ್ರ ಸುತ್ತಬೇಕಾದ್ರೆ ಆ ಚಕ್ರದ ಮಧ್ಯದಲ್ಲಿ ಒಂದು ಇಷ್ಟುದ್ದದ ಒಂದು ಕಬ್ಬಿಣದ ಒಂದು ಇದು ಹಾಕಿರ್ತಾರೆ, ಅದನ್ನು ಆಕ್ಸೆಲ್ ಅಂತ ಕರಿತೀವಿ ನಾವು. ಆ ಆಕ್ಸೆಲ್ ತಾನೇ ಅಲ್ಲಾಡಲ್ಲ, ಅದು ಹಂಗೇ ಇರುತ್ತದೋ, ಅದರ ಸ್ಥಿರತೆಯ ಮೇಲೆ ವಿಶ್ವ ಸುತ್ತುತ್ತೆ, ಐ ಮೀನ್ ಈ ಚಕ್ರ ಸುತ್ತುತ್ತೆ ಅಲ್ವಾ. ಸೊ ಆಕ್ಸೆಲ್ ಸ್ಥಿರವಾಗಿ ನಿಂತದ್ರಿಂದ ಇದು ಚಕ್ರ ಸುತ್ತೋದಕ್ಕೆ ಸಾಧ್ಯವಾಗುತ್ತೆ. ಸೊ ಆಗ ಚಕ್ರ ಸರಿಯಾಗಿ ಸುತ್ತಿದ್ರೆ ಸೈಕಲ್ ಮುಂದಕ್ಕೆ ಹೋಗುತ್ತೆ. ಸೊ ಹಾಗೆ ನಾನು ಎನ್ನುವಂತಹ ಒಬ್ಬ ವ್ಯಕ್ತಿ ಯಾರಿರ್ತಾರೆ, ಅವನು ಈ ವಿಶ್ವ ಚಕ್ರಕ್ಕೆ ನಾಭಿ, ಅವನ ಆಕ್ಸೆಲ್. ಆ ಆಕ್ಸೆಲ್ ಸ್ಥಿರವಾಗಿ ನಿಂತಾಗ ವಿಶ್ವ ಅದರ ಸುತ್ತಲೂ ಸುತ್ತುತ್ತೆ, ಸುತ್ತಾ ಇದೆ. ಸೊ ನನಗೆ ಕಾಣಬಹ, ನಾನು ಸಪೋಸ್ ಹಿಂಗಿಂದ ಒಂದು ಸುತ್ತೂರು ಒಂದು ರೌಂಡ್ ಹಿಡ್ ತಿರುಗಿದೆ, 360 degrees ಒಂದು ರೌಂಡ್ ಹಿಂಗೆ ತಿರುಗಿದೆ ಅಂತಂದರೆ ನನಗೆ ಏನೇನು ಕಾಣಿಸುತ್ತೋ ಎಲ್ಲ ದಿಗ್ವಲಯ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲವೂ ಒಂದು ರೌಂಡ್ ನಾನು ಹಾಕ್ಕೊಂಡು ಬಂದರೆ, ತಿರುಗಿದರೆ ನನಗೆ ಏನೇನು ಕಾಣಿಸ್ತೋ ಅವೆಲ್ಲವೂ ನನ್ನ ಪ್ರಪಂಚ, ಅವೆಲ್ಲವೂ ನನ್ನ ಪ್ರಪಂಚ. ಸೊ ಇದಕ್ಕೆ ನಾವು ಒಂದು ಸಣ್ಣ ಉದಾಹರಣೆಯನ್ನು ತಗೊಳ್ಳೋಣ. ನಾವು ಸರ್ಕಲ್ ಬರಿಬೇಕು ಅಂತ ಅನ್ಕೊಂಡು, ಒಂದು ರೌಂಡ್ ಬರಿಬೇಕು, ಒಂದು ಪೆನ್ನು ಒಂದು ಬೋರ್ಡು ನಿಂಗೆ ಕೊಟ್ಬಿಟ್ಟು ನೀನು ಸರ್ಕಲ್ ಬರಿ ಅಂತಂದರೆ ಕರೆಕ್ಟಾಗಿ ರೌಂಡ್ ಬರೆಯೋಕ್ಕಾಗತ್ತಾ? ಆಗಲ್ಲ ಅಲ್ವಾ, ಹೆಂಗೆಂಗೋ ಹೋಗುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ಬೋದು
1: ಅಂದರೆ ಒಂದು ಬಿಂದು ಇಟ್ಕೊಂಡು ಅಲ್ಲಿ ಒಂದು ಕಾಂಪಾಸು,
0: ಕಾಂಪಾಸ್ ಉಪಯೋಗಿಸ್ಬೋದು ಅಲ್ವಾ. ಸೊ ಆ ಕಾಂಪಾಸ್ ನಮ್ಮ ಹತ್ರ ಇಲ್ಲಪ್ಪ, ಅದಕ್ಕೆ ನಾವೇನು ಮಾಡ್ಬೋದು, ಒಂದು ಸಣ್ಣ ದಾರ ತಗೊಳ್ಳೋಣ, ಒಂದು ದಾರ. ಆ ದಾರವನ್ನು ಪೆನ್ನಿಗೆ ಕಟ್ಬಿಡ್ತೀನಿ ನಾನು, ಕಟ್ಬಿಟ್ಟು ದಾರದ ಒಂದು ತುದಿಯನ್ನು ಬೋರ್ಡ್ ಮೇಲೆ ಇಡ್ತೀನಿ, ಪೆನ್ನನ್ನು ಎಳಿತೀನಿ. ಸೊ ಆ ದಾರ ಉದ್ದಕ್ಕೂ ಬಂತು, ಈಗ ನಾನು ಒಂದು ತುದಿಯನ್ನು ಸ್ಥಿರವಾಗಿಟ್ಕೊಂಡು ಪೆನ್ನನ್ನು ಹಿಂಗುಂಡಿಗೆ ತೊಗೊಂಡೋಗ್ತೀನಿ. ಸೊ ಆ ಕಟ್ಟಿದಂತಹ ದಾರ ಏನು ಮಾಡ್ತು, ನಾನು ಬರೀತಿರೋ ವೃತ್ತವನ್ನು ವೃತ್ತವಾಗಿ ಇಳಿಸ್ತು, ಇಲ್ಲದೆ ಹೋದರೆ ನನ್ನ ಪೆನ್ ಎಲ್ಲೆಲ್ಲೋ ಹೋಗ್ತಾ ಇತ್ತು ಅಲ್ವಾ. ಸೊ ಹಾಗೆ ಆ ದಾರದ ಒಂದು ತುದಿಯನ್ನು ನಾನು ಸ್ಥಿರವಾಗಿ ಹಿಡಿದೆ, ಇನ್ನೊಂದು ತುದಿಯನ್ನು ನಾನು ಉಪಯೋಗಿಸ್ಕೊಂಡು ಒಂದು ವೃತ್ತವನ್ನು ಬರೆದೆ. ಸೊ ಆ ಕೇಂದ್ರ ಅಲ್ಲಾಡಲಿಲ್ಲ, ಅದು ಅಲ್ಲೇ ಇತ್ತು. ಈಗ ಒಂದು ರೌಂಡ್ ಬರೆದ್ನಪ್ಪ, ನನಗೆ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡೋಣ ಇದನ್ನು ಅಂತ ಅನ್ನಿಸ್ತು, ಅವಾಗ ಏನು ಮಾಡಬೇಕು,
1: ಒಂಚೂರು ದಾರ ದೊಡ್ಡ,
0: ಸ್ವಲ್ಪ ದಾರ ದೊಡ್ಡದು ಮಾಡ್ಕೊ, ದಾರ ದೊಡ್ಡದು ಮಾಡ್ಕೊಂಡ್ರೆ ಒಂದು ದೊಡ್ಡ ವೃತ್ತ ಆಯಿತು, ಕೇಂದ್ರ ಅಲ್ಲಾಡಿಲ್ಲ ಅಲ್ಲೇ ಇದೆ ಹೌದಲ್ವಾ. ಅದಕ್ಕಿಂತ ದೊಡ್ಡದು ಬೇಕು ಅಂದರೆ ಇನ್ನೊಂದು ಸ್ವಲ್ಪ, ಅದಕ್ಕಿಂತ ದೊಡ್ಡದು ಬೇಕು ಅಂದರೆ ಇನ್ನೊಂದು ಸ್ವಲ್ಪ. ಸೊ ಹಾಗೆ ಈ ದಿಗ್ ವಲಯ ನಮಗೆಲ್ಲ ಕಡೆ ಕಾಣಿಸ್ತಾ ಇದೆ, ನಾನು ಎಷ್ಟು ದೊಡ್ಡ ದಾರವನ್ನು ಇಟ್ಕೊಳ್ತೀನೋ ಅಷ್ಟು ದೊಡ್ಡ ವೃತ್ತ ನನ್ನದಾಗುತ್ತೆ ಬೋರ್ಡ್ ಮೇಲೆ ಬರೆಯುವಾಗ. ಹಾಗೆಯೇ ಮಾನಸಿಕವಾಗಿ ನಾನು ಎಷ್ಟು ದೊಡ್ಡ ದಾರವನ್ನು ಇಟ್ಕೊಳ್ತೀನೋ ಅಷ್ಟು ದೊಡ್ಡ ಪ್ರಪಂಚ ನನ್ನದಾಗಬಹುದು. ಸೊ ನಾನು ನಾನೇ ಪ್ರಪಂಚ ಅಂತ ಅಂದ್ಕೊಂಡಿರ್ತೀನಿ ಅನ್ಕೊಳ್ಳೋಣ, ನಾನೇ ಪ್ರಪಂಚ. ಆಗ ನಾನು ಬರೆಯಬಹುದಾದಂಥ ವೃತ್ತ ಇಷ್ಟೇ ಆಯಿತು, ಚಿಕ್ಕದು ಹೌದಲ್ವಾ. ಇಲ್ಲ, ನನ್ನ ಮನೆಯವರೆಲ್ಲ ಇದ್ದಾರೆ, ನನ್ನ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಇವರೆಲ್ಲ ಇದ್ದಾರೆ, ಇವ್ರು ನನ್ನವರು, ಇವ್ರು ನನ್ನ ಪ್ರಪಂಚ ಅಂತ ಅಂದ್ಕೊಂಡ್ವಿ ಅನ್ಕೊಳ್ಳೋಣ. ಆಗ ಒಂದು ಸಣ್ಣ ದಾರ ಸ್ವಲ್ಪ ದೊಡ್ಡದು ಮಾಡಿದ್ವಿ, ಇವರೊಂದು ವೃತ್ತವನ್ನು ಬರೆದ್ವಿ, ಅದು ನನ್ನ ಪ್ರಪಂಚವಾಯಿತು. ಸೊ ಹಾಗೆ ಇಲ್ಲಪ್ಪ, ನನ್ನ ಸ್ನೇಹಿತರು ಒಂದು 10-6 ಜನ ಇದ್ದಾರೆ ಅಂತಂದರೆ ಅದೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ದೊಡ್ಡದಾಯಿತು. ಇಲ್ಲ, ನಮ್ಮ ಊರವರೆಲ್ಲ ನನ್ನ ಫ್ರೆಂಡ್ಸು ಅಂತ ಅಂದ್ಕೊಂಡ್ರೆ ಇನ್ನೊಂದು ಸ್ವಲ್ಪ ದೊಡ್ಡದಾದ್ವಿ. ಸೊ ಹಾಗೆ

0: ಹೇಗೆ ನಾವು ದಾರವನ್ನು ದೊಡ್ಡದು ಮಾಡೋದ್ರಿಂದ ವೃತ್ತದ ಒಂದು ಗಾತ್ರವನ್ನು ದೊಡ್ಡದು ಮಾಡ್ತಾ ಹೋದ್ವೋ, ಹಾಗೆ ನನಗೆ ಕಾಣಬಹ ದಿಗ್ವಲಯ, ಬರೀ ಕಣ್ಣಿಗೆ ಕಾಣೋದು ಅಂತಲ್ಲ, ಮನಸ್ಸಿಗೆ ಗೋಚರವಾಗುವಂತಹ, ಮನಸ್ಸಿಗೆ ಸ್ವೀಕೃತವಾಗುವಂತಹ ದಿಗ್ವಲಯವನ್ನು ನಾವು ದೊಡ್ಡದು ಮಾಡ್ತಾ ಹೋದಷ್ಟೂ ನನ್ನ ಚಕ್ರನೇಮಿ ಪಥ, ನಾನು ಸುತ್ತುವಂತಹ ಒಂದು ಆರ್ಬಿಟ್ ಏನಿರುತ್ತೋ ಅದು ದೊಡ್ಡದಾಗ್ತಾ ಹೋಗುತ್ತೆ. ಆರ್ಬಿಟ್ ಅಂದ್ರೆ ಏನೋ, ಇವಾಗ ಭೂಮಿ ಸೂರ್ಯನ ಸುತ್ತ ಸುತ್ತತ್ತೆ, ಆ ಸೂರ್ಯನ ಸುತ್ತ ಸುತ್ತಬೇಕಾದ್ರೆ ಒಂದು ನಿರ್ದಿಷ್ಟವಾದಂತಹ ಪಾತ್ ಇರುತ್ತೆ, ಅದಕ್ಕೊಂದು ಪಥ, ಆ ಪಥದಲ್ಲೇ ಅದು ಸುತ್ತಬೇಕು ಅಲ್ವಾ, ಆ ಪಥವನ್ನು ಬಿಟ್ಟು ಹೋಗೋಕ್ಕಾಗಲ್ಲ. ಅದು ಯಾಕೆ, ಅದಕ್ಕೆ ಫಿಸಿಕ್ಸ್ ಹೇಳುತ್ತೆ ಗ್ರಾವಿಟೇಷನಲ್ ಫೋರ್ಸ್ ಇದೆ, ಅದಕ್ಕೋಸ್ಕರ ಅದು ಅದನ್ನು ಬಿಟ್ಟು ಎಲ್ಲೋ ಹೋಗೋಕ್ಕಾಗಲ್ಲ. ಸೊ ನಾವು ಭೌತಿಕ ಪ್ರಪಂಚದಲ್ಲಿ ಒಂದು ದಾರವನ್ನು ಅದು ಕಣ್ಣು ಕಾಣಿಸ್ತಾ ಇದೆ, ಅಥವಾ ಗ್ರಾವಿಟೇಷನ್ ಫೋರ್ಸನ್ನು ಅದು ಕಣ್ಣಿಗೆ ಕಾಣಲ್ಲ, ಆದರೂ ಕೂಡ ಅದು ಅಸ್ತಿತ್ವದಲ್ಲಿದೆ. ಸೊ ಹಾಗೆ ಭೌತಿಕ ಪ್ರಪಂಚದಲ್ಲಿ ನಾವು ಆ ರೀತಿಯ ಯಾವುದೋ ಒಂದು ಫೋರ್ಸ್ ಇರುತ್ತೆ, ಒಂದು ವಸ್ತು ಇರುತ್ತೆ, ಅದು ಪರಿಧಿಯನ್ನು ಗುರುತು ಮಾಡುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಅದನ್ನೇ ನಾವು ನಮ್ಮ ಮನಸ್ಸಿನ ವಲಯಕ್ಕೂ ನಾವು ಸಾಕ್ಷೇಪಿತವಾಗಿ ಮಾಡಿಕೊಂಡ್ರೆ, ನಮ್ಮ ಮನಸ್ಸಿನ ಪರಿಧಿಯನ್ನು ನಾವು ದೊಡ್ಡದು ಮಾಡಿದಷ್ಟು ನಮ್ಮ ದಿಗ್ ವಲಯ ದೊಡ್ಡದಾಗ್ತಾ ಹೋಗುತ್ತೆ. ಆಗ ನಮ್ಮ ಚಕ್ರನೇಮಿ ಪಥ, ಅಂದರೆ ನಾವು ಇದು ನನ್ನದು ಅಂದ್ಕೊಂಡು ಓಡಾಡುವಂತಹ ಒಂದು ಆರ್ಬಿಟ್ ಏನಿದೆ ಅದು ದೊಡ್ಡದಾಗ್ತಾ ಹೋಗುತ್ತೆ. ಸೊ ನಾನು ಸಂಕುಚಿತವಾಗಿ ಇಷ್ಟೇ ನಾನೊಬ್ಬನೇ ಅಂತ ಅಂದ್ಕೊಂಡ್ರೆ ಇಷ್ಟೇ ಇರುತ್ತೆ ನನ್ನ ಪ್ರಪಂಚ, ಇಲ್ಲಪ್ಪ ಇನ್ನೊಂದಷ್ಟು ಜನ ನಾನು ಸೇರಿಸ್ಕೊಳ್ತೀನಿ ಅಂತಂದರೆ ಅಷ್ಟು ದೊಡ್ಡದಾಗ್ತಾ ಹೋಗುತ್ತೆ. ಸೊ ಇದಕ್ಕೆ ಎಂಡಲ್ಲಿ ಎಷ್ಟು ದೊಡ್ಡದಾಗಬಹುದು ಅಂತಂದರೆ ಅನಂತ, ಅನಂತ್ಯವಿ ಜಗಚ್ಚಕ್ರ ನಾಭಿಕ್ರಮತೆ. ಸೊ ನನಗೆ ಇಷ್ಟಕ್ಕೆ ನೀನು ನಿಲ್ಲಿಸ್ಕೋ, ಮ್ಯಾಕ್ಸಿಮಮ್ 200 ಜನ, ಇವಾಗ ವಾಟ್ಸ್ಯಾಪಲ್ಲಿ ಏನೋ ಒಂದು ಲಿಮಿಟ್ ಇರುತ್ತಂತಲ್ಲ, ವಾಟ್ಸ್ಯಾಪ್ನಲ್ಲಿ ಇದಕ್ಕಿಂತ ಜಾಸ್ತಿ ಗ್ರೂಪ್ನಲ್ಲಿ ಸೇರಿಸ್ಕೊಳ್ಳೋಂಗಿಲ್ಲ ಅಲ್ವಾ, ಈ ಇನ್ನೊಂದು ಯಾವುದೋ ಗ್ರೂಪಲ್ಲಿ 10 ಜನ ಸೇರಿಸ್ಕೋಬೋದು, ಈಗ ಝೂಮ್ ಮೀಟಿಂಗ್ ಮಾಡ್ತೀವಿ ಅಂದರೆ 100 ಜನ ಬರ್ಬೋದು, ಈ ಥರ ಏನೋ ಒಂದು ಲಿಮಿಟ್ ಇರುತ್ತಲ್ಲ. ಹಾಗೆ ಜಗತ್ ಚಕ್ರದ ನಾಭಿಕ್ರಮತೆಗೆ ಯಾವ ಲಿಮಿಟ್ಟೂ ಇಲ್ಲ. ನೀನಲ್ಲಿ ಕೇಂದ್ರದಲ್ಲಿ ನಿಂತ್ಕೊಂಡು ನೀನು ಎಷ್ಟೆಲ್ಲ ದೊಡ್ಡದನ್ನು ನೀನು ಮನಸ್ಸಿನಲ್ಲಿ ಕಲ್ಪಿಸ್ಕೊಂಡು ಮನಸ್ಸಿನಲ್ಲಿ ಸ್ವೀಕರಿಸ್ಕೊಳ್ಳೋದಕ್ಕೆ ಸಾಧ್ಯವೋ ಅದು ಅಷ್ಟೂ ದೊಡ್ಡದಾಗ್ತಾ ಹೋಗೋಕ್ಕೆ ಸಾಧ್ಯವಾಗುತ್ತೆ. ಇದು ಇಷ್ಟೆಲ್ಲ ದೊಡ್ಡದಾಗಿದ್ದರೂ ಕೂಡ ನೆನ್ಪಿಟ್ಕೊಳ್ಬೇಕಾದ ಏನಂದರೆ, ಹೇಗೆ ಅದು ಅಷ್ಟು ದೊಡ್ಡದಾಗೋದಕ್ಕೆ ಸಾಧ್ಯ ಅಂತಂದರೆ, ಅದರಲ್ಲಿ ಇರೋಂತಹ ಸತ್ವ ಅದು ಒಂದೇ. ಸೊ ಇಡೀ ಸಮಷ್ಟಿ ದೊಡ್ಡದನ್ನು ನಾನು ನನ್ನದು ಅಂತ ನಾನು ಹೆಂಗೆ ಭಾವಿಸ್ಕೊಳ್ಳೋದಕ್ಕೆ ಸಾಧ್ಯ, ಯಾವಾಗ ಭಾವಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತಂದರೆ, ಇವ್ರು ಮಾತ್ರ ನನ್ನವರು ಅನ್ನೋಂಥ ಸಂಕುಚಿತತೆಯನ್ನು ಬಿಟ್ಟು ನನ್ನವರು ಅನ್ನೋಂಥ ಸರ್ಕಲ್ ವೃತ್ತ ಏನಿದೆಯೋ ಅದನ್ನು ದೊಡ್ಡದು ಮಾಡ್ಕೊಳ್ತಾ ಹೋಗಬಲ್ಲೆ, ಹೋಗೋದಕ್ಕೆ ಸಾಧ್ಯ ಇದೆ. ಯಾವಾಗ ಅವರಲ್ಲಿರೋ ಸತ್ವವೂ ಒಂದೇ, ನನ್ನಲ್ಲಿರೋ ಸತ್ವವೂ ಒಂದೇ ಅನ್ನೋಂಥದ್ದನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ಅದನ್ನು ನಾನು ಅಂತರ್ಗತ ಮಾಡಿಕೊಂಡ್ರೆ, ಆಗ ಈ ಜಗಚ್ಚಕ್ರದ ನಾಭಿಕ್ರಮತೆ ಅನಂತವಾಗಕ್ಕೆ ಸಾಧ್ಯ, ನಮ್ಮ ಸತ್ವ ಬೇರೆಯವರಲ್ಲೂ ಕೂಡ ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ. ಆಗ ವ್ಯಷ್ಟಿ ಸಮಷ್ಟಿಗಳನ್ನು ನಾವು ಸರಿಯಾದ ರೀತಿಯಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 123 ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು. ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಸೋಲಿನ ದವಡೆಯಿಂದ ಗೆಲುವಿನ ದಡಕ್ಕೆ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ಪ್ರಕಾಶ್ ರವರು.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಸೋಲಿನ ದವಡಿಯಿಂದ ಗೆಲುವಿನ ದಡಕ್ಕೆ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ.

ಜೀವನದಲ್ಲಿ ಎಲ್ಲವೂ ಹೋಗಿದೆ ಹೋಯಿತು ಎಂದು ಜಗತ್ತು ಭಾವಿಸಿದಾಗ ಅಲ್ಲೇ ಹೊಸದೊಂದು ಅಧ್ಯಾಯವನ್ನು ಆರಂಭಿಸುವ ಧೈರ್ಯ ಕೆಲವರಿಗಷ್ಟೇ ಇರುತ್ತದೆ. ಅಂಥದ್ದೊಂದು ಅಪರೂಪದ ಛಲದ ಕಥೆ ಇದು. 2019 ಆ ಒಂದು ದಿನ ಭಾರತದ ಇಡೀ ಕಾರ್ಪೊರೇಟ್ ಜಗತ್ತು ದಿಗ್ಭ್ರಮೆಗೊಂಡಿತ್ತು. ಭಾರತೀಯರಿಗೆ ಕಾಫಿ ಸಂಸ್ಕೃತಿಯನ್ನು ಹೊಸ ರೀತಿಯಲ್ಲಿ ಪರಿಚಯಿಸಿದ ಕೆಫೆ ಕಾಫಿ ಡೇ ಸಂಸ್ಥಾಪಕ ವಿಜಿ ಸಿದ್ಧಾರ್ಥ ಅವರ ಅನಿರೀಕ್ಷಿತ ಸಾವು ಎಲ್ಲರನ್ನು ಬೆಚ್ಚಿ ಬೀಳಿಸಿತ್ತು. ಅವರ ಅಗಲಿಕೆಯ ಬೆನ್ನಲ್ಲೇ ಸುಮಾರು 7,200 ಕೋಟಿಗಳ ಬೃಹತ್ ಸಾಲದ ಹೊರೆ, ಬ್ಯಾಂಕುಗಳ ನೋಟಿಸುಗಳು, ಷೇರು ಮಾರುಕಟ್ಟೆಯ ಕುಸಿತ ಮತ್ತು ಅನಿಶ್ಚಿತತೆಯಲ್ಲಿ ಸಿಲುಕಿದ 25,000ಕ್ಕೂ ಹೆಚ್ಚು ಉದ್ಯೋಗಿಗಳ ಭವಿಷ್ಯ, ಸಂಬಂಧಿಸಿದ ಪ್ರತಿಯೊಬ್ಬರು ಆತಂಕಕ್ಕೆ ಸಿಲುಕಿದರು. ಆದರೆ ದುಃಖದ ಕಡಲಿನಲ್ಲಿ ಮುಳುಗಿ ಹೋಗಬೇಕಿದ್ದ ಆ ಕ್ಷಣದಲ್ಲಿ ಧೃತಿಗೆಡದೆ ಮುನ್ನೆಲೆಗೆ ಬಂದವರು ಅವರ ಪತ್ನಿ ಮಾಳವಿಕಾ ಹೆಗ್ಡೆ. ಜವಾಬ್ದಾರಿಯನ್ನು ಹೊತ್ತು ಡಿಸೆಂಬರ್ 2020 ಸಿಇಒ ಆಗಿ ಅಧಿಕಾರ ವಹಿಸಿಕೊಂಡರು. ಅವರ ಮುಂದೆ ಇದ್ದದ್ದು ಕೇವಲ ಸಾಲದ ದೊಡ್ಡ ಬೆಟ್ಟ ಮಾತ್ರವಲ್ಲ, ಸಮಾಜದ ಅಪನಂಬಿಕೆಗಳು. ಹೌದು, ಅವರು ಕೈ ಚೆಲ್ಲಲಿಲ್ಲ, ಬದಲಿಗೆ ಕರಾರುವ ಲೆಕ್ಕಾಚಾರಗಳೊಂದಿಗೆ ರಣರಂಗಕ್ಕಿಳಿದರು. ಬೆಂಗಳೂರಿನ 90 ಎಕರೆ ವಿಸ್ತೀರ್ಣದ ಗ್ಲೋಬಲ್ ವಿಲೇಜ್ ಟೆಕ್ಪಾರ್ಕ್ ಅನ್ನು ಬ್ಲ್ಯಾಕ್ಸ್ಟೋನ್ ಸಂಸ್ಥೆಗೆ ಸುಮಾರು 2,700 ಕೋಟಿಗೆ ಮಾರಿ ನೇರವಾಗಿ ಬ್ಯಾಂಕ್ ಸಾಲ ತೀರಿಸಿದರು. ನಷ್ಟದಲ್ಲಿದ್ದ 100+ ಮಳಿಗೆಗಳನ್ನು ಮುಚ್ಚಿ ಸುಮಾರು 450-500 ಅತ್ಯಂತ ಲಾಭದಾಯಕ ಕೆಫೆಗಳ ಮೇಲೆ ಮಾತ್ರ ಗಮನ ಕೇಂದ್ರೀಕರಿಸಿದರು. ನಿರ್ವಹಣಾ ವೆಚ್ಚ ಕಡಿಮೆ ಇರುವ ಕಾರ್ಪೊರೇಟ್ ಕಾಫಿ ವೆಟ್ಟಿಂಗ್ ಮೆಷಿನ್ಗಳ ಸಂಖ್ಯೆಯನ್ನು 50,000ಕ್ಕೂ ಹೆಚ್ಚು ಕಚೇರಿಗಳಿಗೆ ವಿಸ್ತರಿಸಿದರು. ಈ ನಿಖರ ನಿರ್ಧಾರಗಳ ಫಲವಾಗಿ 2019 2,700 ಕೋಟಿಗೂ ಅಧಿಕವಾಗಿದ್ದ ಸಾಲವು 2021 ವೇಳೆಗೆ 1,731 ಕೋಟಿಗೆ, ನಂತರ 800-1,000 ಕೋಟಿಯ ಅನುಪಾಸಿಗೆ ಇಳಿಯಿತು. ಮುಳುಗುತ್ತಿದ್ದ ಸಂಸ್ಥೆಯು ಉಳಿಯಿತು. ಸಾವಿರಾರು ಕುಟುಂಬಗಳ ಅನ್ನ ದಾರಿಯು ರಕ್ಷಿಸಲ್ಪಟ್ಟಿತು. ಸಂಕಷ್ಟಗಳು ಎಷ್ಟೇ ದೊಡ್ಡದಾಗಿರಲಿ, ಅಂಕಿ ಅಂಶಗಳು ಎಷ್ಟೇ ಪ್ರತಿಕೂಲವಾಗಿರಲಿ, ಮನಸ್ಸಿನಲ್ಲಿ ಪ್ರಾಮಾಣಿಕತೆ ಮತ್ತು ಎದುರಿಸುವ ಗಟ್ಟಿ ಛಲವಿದ್ದರೆ ಮುಳುಗುತ್ತಿರುವ ಹಡಗನ್ನು ದಡ ಸೇರಿಸಬಹುದು ಎಂಬುದಕ್ಕೆ ಮಾಳವಿಕಾ ಹೆಗ್ಡೆ ಅವರ ಹೋರಾಟವೇ ಸಾಕ್ಷಿ. ಕುಟುಂಬದಲ್ಲಿ ಅನೇಕ ಬಾರಿ ಮನೆಯ ಯಜಮಾನರ ಹಣಕಾಸಿನ ಪರಿಸ್ಥಿತಿ, ಅವರ ವ್ಯವಹಾರಗಳು ಮನೆಯವರಿಗೆ ಗೊತ್ತೇ ಇರುವುದಿಲ್ಲ. ಅವರಿಗೆ ಬೇಡದ ದುಡ್ಡಿನ ತಲೆನೋವು ಎಂದು ಮನೆಯ ಯಜಮಾನ ಯಾವುದನ್ನು ಮನೆಯವರಿಗೆ ಹೇಳುವುದಿಲ್ಲ. ಇದರಲ್ಲಿ ಕಾಳಜಿ ಎಷ್ಟಿದೆಯೋ ಅಪಾಯವೂ ಅಷ್ಟೇ ಇದೆ. ಅವರಿಗೆ ಮಾತ್ರ ಈ ಹಣಕಾಸಿನ ವ್ಯವಹಾರ ಗೊತ್ತಿರುವುದರಿಂದ ಅಕಸ್ಮಾತ್ ಅವರಿಗೆ ಅಪಘಾತ ಅಥವಾ ಮತ್ತೇನಾದರೂ ಆದರೆ ಅಂತಹ ಜವಾಬ್ದಾರಿಗಳನ್ನು ನಿಭಾಯಿಸಲು ಯಾರು ಕೂಡ ತಕ್ಷಣಕ್ಕೆ ಸನ್ನದ್ಧರಾಗಿರುವುದಿಲ್ಲ. ಇದರಿಂದಾಗಿ ಅನೇಕ ಬಾರಿ ಸ್ನೇಹಿತರು ಹಿತೈಷಿಗಳಿಂದಲೇ ದುಡ್ಡಿನ ವಿಷಯದಲ್ಲಿ ಮೋಸವಾಗುವ ಸಾಧ್ಯತೆಗಳಿವೆ. ಅಷ್ಟೇ ಅಲ್ಲ, ಬ್ಯಾಂಕ್ ವ್ಯವಹಾರಗಳಲ್ಲಿ ಸರಿಯಾಗಿ ನಾಮಿನಿ ಹೆಸರನ್ನು ಹಾಕದಿದ್ದರೆ, ಹಾಕಿದರೂ ಅವರಿಗೆ ತಿಳಿಸದಿದ್ದರೆ ಕೆಲವರು ವ್ಯವಹಾರಗಳು ಬೆಳಕಿಗೆ ಬರದೇ ಹೋಗಬಹುದು. ಕುಟುಂಬದ ಸಂಪತ್ತನ್ನು ಮಕ್ಕಳಿಗೆ ಸರಿಯಾಗಿ ಹಂಚದೆ ವಿಲ್ ಬರೆಯದೆ ಹೋದ ತಂದೆ ತಾಯಿಗಳಿಂದಾಗಿ ಅನೇಕ ಮಕ್ಕಳು ವರ್ಷಾನುಗಟ್ಟಲೆ ಆಸ್ತಿಗಾಗಿ ಹೊಡೆದಾಡುತ್ತಾ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡಿದ್ದಾರೆ. ಇರುವಷ್ಟು ವರ್ಷ ಸಂತೋಷದಿಂದ ಬದುಕುವುದನ್ನು ಬಿಟ್ಟು ಕೋರ್ಟು ಕಚೇರಿಗಳ ಅಲೆದಾಟದಲ್ಲಿ ಜೀವನ ವ್ಯರ್ಥವಾಗಿರುವ ಅನೇಕ ಉದಾಹರಣೆಗಳು ನಮ್ಮ ಸುತ್ತಲೂ ಇದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಮನೆಯವರಿಗೆ ತೊಂದರೆಯಾದಾಗ, ಪರಿಸ್ಥಿತಿ ಕಷ್ಟವಾದಾಗ ಧೃತಿಗೆಡದೆ ಅದನ್ನು ನಿಭಾಯಿಸುವ ಮನಸ್ಥೈರ್ಯವನ್ನು ಬೆಳೆಸಿಕೊಳ್ಳಬೇಕು. ಕಷ್ಟಗಳು ಬಂದಾಗ ಕುಸಿಯಬೇಡಿ, ಅವುಗಳನ್ನೇ ನಮ್ಮ ಗೆಲುವಿನ ಮೆಟ್ಟಿಲುಗಳನ್ನಾಗಿ ಮಾಡಿಕೊಳ್ಳಿ. ಪ್ರಿಯ ಕೇಳುಗರೆ, ಕೇಳುದಲ್ಲಿಷ್ಟೊತ್ತು ಸೋಲಿನ ದವಡಿಯಿಂದ ಗೆಲುವಿನ ದಡಕ್ಕೆ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ. ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಸೋಲಿನ ದವಡೆಯಿಂದ ಗೆಲುವಿನ ದಡಕ್ಕೆ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀಯುತ ಪ್ರಕಾಶ್ ರವರು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 31/8/2026 ಸೋಮವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಆಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆ ಎಸ್ ರವರು ವಾಕ್ಭಾಷಾ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

ಎಸ್ಸಿಒ ಶೃಂಗಸಭೆಯಲ್ಲಿ ಭಾಗಿ. ನವದೆಹಲಿಯಲ್ಲಿ ರಾಷ್ಟ್ರೀಯ ಫ್ಯಾಷನ್ ತಂತ್ರಜ್ಞಾನ ಸಂಸ್ಥೆಯ ಘಟಿಕೋತ್ಸವದಲ್ಲಿಂದು ಪಾಲ್ಗೊಳ್ಳಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ನೇಪಾಳ ಪ್ರವಾಹ ಮೃತರ ಸಂಖ್ಯೆ 794ಕ್ಕೆ ಏರಿಕೆ. ಮುಂದುವರಿದ ರಕ್ಷಣಾ ಹಾಗೂ ಶೋಧ ಕಾರ್ಯ. ಮುಂಬೈನಲ್ಲಿಂದು ಜಲಾಂತರ್ಗಾಮಿ ಬೆಂಬಲ ನೌಕೆ ನಿಪ್ಪುಣ್, ಭಾರತೀಯ ನೌಕಾಪಡೆಗೆ ಸೇರ್ಪಡೆ. ಶ್ರೀಲಂಕಾದಿಂದ ಮಹಿಳಾ ಚಾಂಪಿಯನ್ಸ್ ಟ್ರೋಫಿ 2027ರ ಆತಿಥ್ಯ ಹಕ್ಕು ಹಿಂಪಡೆದ ಐಸಿಸಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2 ದಿನಗಳ ಅಧಿಕೃತ ಭೇಟಿಗಾಗಿ ನಿನ್ನೆ ಕಿರ್ಗಿಸ್ತಾನ್ನ ಬಿಷ್ಕೆಕ್ಗೆ ತಲುಪಿದ್ದಾರೆ. ಕಿರ್ಗಿಸ್ತಾನ್ ಅಧ್ಯಕ್ಷ ಸಾದಿರ್ ಜುಪರೋವ್ ಅವರ ಆಹ್ವಾನದ ಮೇರೆಗೆ ಅಲ್ಲಿ ಆಯೋಜಿಸಲಾಗಿರುವ 26ನೇ ಶಾಂಘೈ ಸಹಕಾರ ಸಂಘಟನೆಯ ಎಸ್ಸಿಒ ಶೃಂಗಸಭೆಯಲ್ಲಿ ಪ್ರಧಾನಿಯವರು ಇಂದು ಮತ್ತು ನಾಳೆ ಭಾಗವಹಿಸಲಿದ್ದಾರೆ. ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಪ್ರಧಾನಿಯವರನ್ನು ಸಚಿವರ ಮಂಡಳಿಯ ಅಧ್ಯಕ್ಷ ಕಾಸಿಮ್ ಅಲಿಯೇವ್ ಆದಿಲ್ ಬೆಕ್ ಅಲೆಶೋವಿಚ್ ಅವರು ಆತ್ಮೀಯವಾಗಿ ಬರಮಾಡಿಕೊಂಡರು. ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಗೌರವಾರ್ಥ ಕಿರ್ಗಿಸ್ತಾನ್ನ ಸಾಂಪ್ರದಾಯಿಕ ನೃತ್ಯ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಶೃಂಗಸಭೆಯ ಜೊತೆಗೆ ವಿವಿಧ ಎಸ್ಸಿಒ ರಾಷ್ಟ್ರಗಳ ಮುಖ್ಯಸ್ಥರೊಂದಿಗೆ ಪ್ರಧಾನಿ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸುವ ನಿರೀಕ್ಷೆ ಇದ್ದು, ನಾಳೆ ನಡೆಯಲಿರುವ ರಾಷ್ಟ್ರ ಮುಖ್ಯಸ್ಥರ ಪ್ರಮುಖ ಗೋಷ್ಠಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತಾವು ತೆರಳುವ ಮುನ್ನ ಕಳೆದ ಶನಿವಾರ ಹೇಳಿಕೆ ನೀಡಿದ್ದ ಪ್ರಧಾನಿಯವರು ಭದ್ರತೆ, ಸಂಪರ್ಕ ಮತ್ತು ಅವಕಾಶಗಳ ಆಧಾರದ ಮೇಲೆ ಪ್ರಾದೇಶಿಕ ದೃಷ್ಟಿಕೋನವನ್ನು ಮುನ್ನಡೆಸಲು ಭಾರತ ಎದುರು ನೋಡುತ್ತಿದೆ ಎಂದು ತಿಳಿಸಿದ್ದರು. ಭಯೋತ್ಪಾದನೆ ಪ್ರತೀಕತವಾದ ಮತ್ತು ಉಗ್ರವಾದದಿಂದ ಮುಕ್ತವಾದ ವಾತಾವರಣ ನಿರ್ಮಿಸಲು ಭಾರತವು ಎಸ್ಸಿಒ ಸದಸ್ಯ ರಾಷ್ಟ್ರಗಳೊಂದಿಗೆ ಶ್ರಮಿಸಲಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದರು. ಈ ಪ್ರವಾಸವು ಮಧ್ಯ ಏಷ್ಯಾದಲ್ಲಿ ಭಾರತದ ಕಾರ್ಯತಂತ್ರ ಸಹಭಾಗಿತ್ವ ಮತ್ತು ಸಾಂಸ್ಕೃತಿಕ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲಿದ್ದು, ಪ್ರಾದೇಶಿಕ ಶಾಂತಿ ಹಾಗೂ ಸಮೃದ್ಧಿಯ ಜಂಟಿ ಗುರಿಗೆ ನೆರವಾಗಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಎಸ್ಸಿಒ 25 ವರ್ಷಗಳು ಒಟ್ಟಾಗಿ ಸುಸ್ಥಿರ ಶಾಂತಿ, ಅಭಿವೃದ್ಧಿ ಮತ್ತು ಸಮೃದ್ಧಿಯತ್ತ ಎನ್ನುವ ಧ್ಯೇಯವಾಕ್ಯದಡಿ ಈ ಬಾರಿಯ ಶೃಂಗಸಭೆ ನಡೆಯುತ್ತಿದ್ದು, ಭಯೋತ್ಪಾದನಾ ನಿಗ್ರಹ, ಪ್ರಾದೇಶಿಕ ಸ್ಥಿರತೆ ಮತ್ತು ಗಡಿಯಾಚೆಗಿನ ಭದ್ರತಾ ಬೆದರಿಕೆಗಳ ನಿರ್ವಹಣೆಗೆ ಶೃಂಗಸಭೆ ಆದ್ಯತೆ ನೀಡಿದೆ. ನಾಳೆ ನಡೆಯಲಿರುವ ನಾಯಕರ ಗೋಷ್ಠಿಯಲ್ಲಿ ಬಿಷ್ಕೆಕ್ ಘೋಷಣೆ ಸೇರಿದಂತೆ ಹಲವು ಪ್ರಮುಖ ನಿರ್ಣಯಗಳನ್ನು ಅಂತಿಮಗೊಳ್ಳುವ ನಿರೀಕ್ಷೆ ಇದೆ. ಇದೇ ವೇಳೆ ಪ್ರಧಾನಿಯವರು 6ನೇ ವರ್ಲ್ಡ್ ನೊಮ್ಯಾಡ್ ಗೇಮ್ಸ್ ಉದ್ಘಾಟನಾ ಸಮಾರಂಭದಲ್ಲೂ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉಜ್ಬೇಕಿಸ್ತಾನ್ನ ತಾಷ್ಕೆಂಟ್ಗೆ ಕೈಗೊಂಡಿದ್ದ 2 ದಿನಗಳ ಅಧಿಕೃತ ಪ್ರವಾಸ ನಿನ್ನೆ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಈ ಭೇಟಿಯ ವೇಳೆ ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶಾವ್ಕತ್ ಮಿರ್ಜಿಯೋಯೇವ್ ಅವರೊಂದಿಗೆ ನಡೆಸಿದ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆಯ ನಂತರ ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವಿನ ಸಂಬಂಧವನ್ನು ಸಮಗ್ರ ಕಾರ್ಯತಂತ್ರ ಸಹಭಾಗಿತ್ವ ಮಟ್ಟಕ್ಕೆ ಏರಿಸಲು ಉಭಯ ನಾಯಕರು ಸಮ್ಮತಿಸಿದ್ದಾರೆ. ಈ ಪ್ರವಾಸದ ಪ್ರಮುಖ ಮೈಲಿಗಲ್ಲಾಗಿ ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವಿನ ಬಾಂಧವ್ಯವನ್ನು ಬಲಪಡಿಸುವಲ್ಲಿ ನೀಡಿದ ಗಣನೀಯ ಕೊಡುಗೆಯನ್ನು ಗುರುತಿಸಿ

0: ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಉಜ್ಬೇಕಿಸ್ತಾನ್ನ ಅತ್ಯುನ್ನತ ಗೌರವವಾದ ಆರ್ಡರ್ ಆಫ್ ವಲೈ ದರಾಜಲಿ ದೋಸ್ತಲಿಕ್ ಪ್ರಶಸ್ತಿಯನ್ನು ನೀಡಿ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೆವ್ ಗೌರವಿಸಿದರು. ಈ ಭೇಟಿಯ ವೇಳೆ ನಿರ್ಣಾಯಕ ಖನಿಜಗಳು, ಯುರೇನಿಯಂ, ರಕ್ಷಣೆ, ಡಿಜಿಟಲ್ ಪಾವತಿ, ಶಿಕ್ಷಣ, ಕ್ರೀಡೆ ಹಾಗೂ ಪರಂಪರೆ ಸಂರಕ್ಷಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ 11 ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಮುಂಬರುವ ವರ್ಷಗಳಲ್ಲಿ ದ್ವಿಪಕ್ಷೀಯ ವ್ಯಾಪಾರವನ್ನು $5 ಬಿಲಿಯನ್ಗೆ ಹೆಚ್ಚಿಸುವ ಗುರಿ, ದೀರ್ಘಾವಧಿಯ ಇಂಧನ ಸಹಕಾರ ಮತ್ತು ರಾಜ್ಯ ನಗರ ಮಟ್ಟದ ಹೆಚ್ಚಿನ ತೊಡಗಿಸಿಕೊಳ್ಳುವಿಕೆಯು ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವೆ ಮಾತ್ರವಲ್ಲದೆ ಒಟ್ಟಾರೆ ಮಧ್ಯ ಏಷ್ಯಾ ಪ್ರದೇಶದೊಂದಿಗಿನ ರಾಜತಾಂತ್ರಿಕ ಬಾಂಧವ್ಯಕ್ಕೆ ಹೊಸ ವೇಗವನ್ನು ನೀಡುವ ನಿರೀಕ್ಷೆ ಇದೆ. ನವದೆಹಲಿಯಲ್ಲಿ ಇಂದು ನಡೆಯಲಿರುವ ರಾಷ್ಟ್ರೀಯ ವಸ್ತ್ರ ವಿನ್ಯಾಸ ತಂತ್ರಜ್ಞಾನ ಸಂಸ್ಥೆ ನಿಫ್ಟ್ನ 2026ನೇ ಸಾಲಿನ ಜಂಟಿ ಘಟಿಕೋತ್ಸವ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪಾಲ್ಗೊಳ್ಳಲಿದ್ದಾರೆ. ದೇಶಾದ್ಯಂತ ಇರುವ ಒಟ್ಟು 18 ನಿಫ್ಟ್ ಕ್ಯಾಂಪಸ್ಗಳ ಪದವಿ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಪಯಣದ ಯಶಸ್ವಿ ಮುಕ್ತಾಯವನ್ನು ಸಂಭ್ರಮಿಸಲು ಹಾಗೂ ಪದವಿಗಳನ್ನು ಸ್ವೀಕರಿಸಲು ಈ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ದೇಶದ ಫ್ಯಾಷನ್ ಮತ್ತು ಜವಳಿ ಶಿಕ್ಷಣ ಕ್ಷೇತ್ರಕ್ಕೆ ಪ್ರಮುಖ ಮೈಲಿಗಲ್ಲಾಗಿರುವ ಈ ಸಮಾರಂಭದಲ್ಲಿ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಕೂಡ ಉಪಸ್ಥಿತರಿರಲಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿರುವ ದಿಢೀರ್ ಪ್ರವಾಹಕ್ಕೆ ಮೃತಪಟ್ಟವರ ಸಂಖ್ಯೆ 794ಕ್ಕೆ ಏರಿದ್ದು ತ್ರಿಶೂಲಿ 3A ಜಲವಿದ್ಯುತ್ ಯೋಜನೆ ಸೇರಿದಂತೆ ವಿವಿಧ ಯೋಜನಾ ಪ್ರದೇಶಗಳ ಸುರಂಗಗಳಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸಲು ಶೋಧ ಕಾರ್ಯಾಚರಣೆ ತೀವ್ರಗೊಳಿಸಲಾಗಿದೆ. ಭಾರತ ಮತ್ತು ಚೀನಾ ತಜ್ಞರನ್ನೊಳಗೊಂಡ ರಕ್ಷಣಾ ಪಡೆಗಳು ಸುರಂಗದ ಒಳಗಿರುವವರನ್ನು ಸಂಪರ್ಕಿಸಲು ನಿರಂತರ ಯತ್ನಿಸುತ್ತಿವೆ. ಆದರೂ ಇದುವರೆಗೆ ಒಳಗಿಂದ ಯಾವುದೇ ಸಂಪರ್ಕ ಸಾಧಿಸಲು ಸಾಧ್ಯವಿಲ್ಲ. ನಾಪತ್ತೆಯಾಗಿರುವ ಸುಮಾರು 2500 ಜನರಲ್ಲಿ 100 ಮಂದಿ ಜಲವಿದ್ಯುತ್ ಯೋಜನೆಗಳ ಉದ್ಯೋಗಿಗಳೇ ಆಗಿದ್ದಾರೆ ಎಂದು ಶಂಕಿಸಲಾಗಿದೆ. ಇದೇ ದುರಂತದಲ್ಲಿ ಟಿಬೆಟ್ನಲ್ಲಿ 16 ಜನರು ಮೃತಪಟ್ಟಿದ್ದು 546 ಮಂದಿ ನಾಪತ್ತೆಯಾಗಿದ್ದಾರೆ ಎಂದು ವರದಿಯಾಗಿದೆ. ಈ ನಡುವೆ ತ್ರಿಶೂಲಿ ನದಿಯಲ್ಲಿ ಉಂಟಾದ ನೀರು ದಿಢೀರ್ ಉಕ್ಕಿ ಹರಿದ ಪರಿಣಾಮ ಮಧ್ಯ ನೇಪಾಳದಲ್ಲಿದ್ದ ತೂಗು ಸೇತುವೆಯೆಂದು ಕೊಚ್ಚಿ ಹೋಗಿದ್ದು ಈ ಸೇತುವೆ ಗುಂಡಕಿ ಪ್ರಾಂತ್ಯದ ಗೋರ್ಖ್ ಜಿಲ್ಲೆಯ ಘ್ಯಾಲ್ ಚೌಕ್ ಹಾಗೂ ಪೃಥ್ವಿ ಹೆದ್ದಾರಿಯ ಚರೋಡಿಯನ್ನು ಸಂಪರ್ಕಿಸುತ್ತಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ನೌಕಾಪಡೆಯ ಮಿಸ್ತಾರ್ ವರ್ಗಕ್ಕೆ ಸೇರಿದ ತನ್ನ 2ನೇ ಡೈವಿಂಗ್ ಸಪೋರ್ಟ್ ನೌಕೆ DSV ನಿಪುಣ್ ಅನ್ನು ಇಂದು ಮುಂಬೈನ ನೆವೆಲ್ ಡಾಕ್ ಯಾರ್ಡ್ನಲ್ಲಿ ಅಧಿಕೃತವಾಗಿ ನೌಕಾಪಡೆಗೆ ಸೇರ್ಪಡೆಗೊಳಿಸಲಾಗುವುದು. ಈ ನೌಕೆಯ ಸೇರ್ಪಡೆಯಿಂದ ಭಾರತದ ಕಡಲಗಡಿ ಮತ್ತು ಹಿತಾಸಕ್ತಿಯ ಕಡಲ ಪ್ರದೇಶಗಳಲ್ಲಿ ವಿಶೇಷ ಡೈವಿಂಗ್ ಮತ್ತು ನೀರಿನೊಳಗಿನ ವಿಶೇಷ ಕಾರ್ಯಾಚರಣೆಗಳನ್ನು ನಡೆಸುವ ಭಾರತೀಯ ನೌಕಾಪಡೆಯ ಸಾಮರ್ಥ್ಯಕ್ಕೆ ಮತ್ತಷ್ಟು ಬಲ ಸಿಗಲಿದೆ. ವಿಶಾಖಪಟ್ಟಣಂನ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ ಸಂಸ್ಥೆ ಸಂಪೂರ್ಣ ದೇಶೀಯವಾಗಿ ಈ ನೌಕೆಯನ್ನು ವಿನ್ಯಾಸಗೊಳಿಸಿ ನಿರ್ಮಿಸಿದ್ದು ರಕ್ಷಣಾ ಹಡಗು ನಿರ್ಮಾಣ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆಗೆ ಇದು ಪ್ರಮುಖ ಮೈಲುಗಲ್ಲಾಗಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಿನ್ನೆ ಅಮೆರಿಕದ ಸೌತ್ ಕೆರೋಲಿನಾಗೆ ತಲುಪಿದ್ದಾರೆ. ಇಂದು ಮತ್ತು ನಾಳೆ ಆಶ್ ವಿಲಿಯಲ್ಲಿ ನಡೆಯಲಿರುವ G20 ಮತ್ತು ಸಂಬಂಧಿತ ಪ್ರಮುಖ ಸಭೆಗಳಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ. ಸೌತ್ ಕೆರೋಲಿನಾಗೆ ಆಗಮಿಸುವ ಮುನ್ನ ಚಿಕಾಗೋದಲ್ಲಿರುವ ಭಾರತೀಯ ದೂತಾವಾಸ ಕಚೇರಿಯಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಹಣಕಾಸು ಸಚಿವರು ಭಾಷಣ ಮಾಡಿದ್ದರು. ಈ ವೇಳೆ ಸಚಿವರು ಸರ್ಕಾರದ ಸಾಲದ ಮಟ್ಟ, ಆರ್ಥಿಕ ಗುರಿಗಳು ಮತ್ತಿತರ ವಿಷಯಗಳ ಕುರಿತು ವಿವರಿಸಿ ಬಹುಪಕ್ಷೀಯ ವ್ಯಾಪಾರ ಚೌಕಟ್ಟುಗಳು ನಿಧಾನಗತಿಯಲ್ಲಿ ಸಾಗುತ್ತಿರುವ ಹಿನ್ನೆಲೆ ಭಾರತ, ಐರೋಪ್ಯ ಒಕ್ಕೂಟ, ಆಸ್ಟ್ರೇಲಿಯಾ, UAE ಹಾಗೂ EFTA ರಾಷ್ಟ್ರಗಳಂತಹ ಪಾಲುದಾರ ದೇಶಗಳೊಂದಿಗೆ ನೇರವಾಗಿ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕೆ ಒಪ್ಪಂದಗಳನ್ನು ಮುನ್ನಡೆಸುತ್ತಿದೆ ಎಂದು ಹೇಳಿದರು. ಶ್ರೀಲಂಕಾ ಕ್ರಿಕೆಟ್ ಮಂಡಳಿಯ ಆಡಳಿತದಲ್ಲಿ ಅಲ್ಲಿನ ಸರ್ಕಾರದ ಅತಿಯಾದ ಹಸ್ತಕ್ಷೇಪದ ಹಿನ್ನೆಲೆಯಲ್ಲಿ 2027ರಲ್ಲಿ ನಡೆಯಬೇಕಿದ್ದ ಚೊಚ್ಚಲ ಆವೃತ್ತಿಯ ಮಹಿಳೆಯರ ಚಾಂಪಿಯನ್ಸ್ ಟ್ರೋಫಿ ಸರಣಿಯ ಆತಿಥ್ಯದ ಹಕ್ಕನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ICC ಶ್ರೀಲಂಕಾದಿಂದ ಹಿಂಪಡೆದಿದೆ. ಆತಿಥೇಯ ದೇಶ ಸೇರಿದಂತೆ ಒಟ್ಟು 6 ತಂಡಗಳು ಭಾಗವಹಿಸಬೇಕಿದ್ದ ಈ ಐತಿಹಾಸಿಕ ಪಂದ್ಯಾವಳಿಯನ್ನು ಆಯೋಜಿಸಲು ಶ್ರೀಲಂಕಾಗೆ ಸಜ್ಜಾಗಿತ್ತು. ICCಯ ಈ ನಿರ್ಣಾಯಕ ನಿರ್ಧಾರದಿಂದಾಗಿ ಮುಂಬರುವ ಟೂರ್ನಿಯಲ್ಲಿ ಶ್ರೀಲಂಕಾ ಮಹಿಳಾ ತಂಡದ ಭಾಗವಹಿಸುವಿಕೆಯ ಮೇಲೆಯೂ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ವರದಿಗಳು ತಿಳಿಸಿವೆ. ಮಲೇಷ್ಯಾದ ಸೆರೆಂಬನ್ನಲ್ಲಿ ನಿನ್ನೆ ನಡೆದ 2026

ಸ್ಕ್ವಾಶ್ ಸ್ಪರ್ಧೆಯಲ್ಲಿ ಭಾರತದ ಅಭಯ್ ಸಿಂಗ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ತುವಾಂಕು ಮೊಹ್ರಿಜ್ ಟ್ರೋಫಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅಗ್ರಶ್ರೇಯಾಂಕಿತ ಅಭಯ್ ಪಿಎಸ್ಎ ಚಾಲೆಂಜರ್ ಟೂರ್ 15 ಸ್ಪರ್ಧೆಯ ಫೈನಲ್ನಲ್ಲಿ ಚೀನಾದ ಹಾಂಗ್ಕಾಂಗ್ನ 3ನೇ ಶ್ರೇಯಾಂಕಿತ ಹೆನ್ರಿ ಲೇಯುಂಗ್ ಅವರನ್ನು 3-2 ಅಂತರದಿಂದ ಸೋಲಿಸಿದರು. ವಿಶ್ವದ 24ನೇ ಸ್ಥಾನದಲ್ಲಿರುವ ಅಭಯ್ ಸಿಂಗ್ ಅವರಿಗೆ ಇದು 3ನೇ ತುವಾಂಕು ಮೊಹ್ರಿಜ್ ಪ್ರಶಸ್ತಿಯಾಗಿದೆ. ಅವರು ಈ ಹಿಂದೆ 2022 ಮತ್ತು 2024ರಲ್ಲಿ ಪಂದ್ಯಾವಳಿಯನ್ನು ಗೆದ್ದಿದ್ದರು. 2026ರಲ್ಲಿ ಐಚಿ ನಗೋಯಾದಲ್ಲಿ ನಡೆಯಲಿರುವ ಏಷ್ಯನ್ ಗೇಮ್ಸ್ಗಾಗಿ ಅಭಯ್ ಭಾರತೀಯ ಸ್ಕ್ವಾಶ್ ತಂಡದ ಭಾಗವಾಗಿದ್ದಾರೆ. ಭಾರತದ 20 ವರ್ಷದೊಳಗಿನ ಪುರುಷರ ರಾಷ್ಟ್ರೀಯ ಫುಟ್ಬಾಲ್ ತಂಡವು ಇಂದು ತಾಷ್ಕೆಂಟ್ನ ದೋಸ್ತ್ಲಿಕ್ ಕ್ರೀಡಾಂಗಣದಲ್ಲಿ ಸಿರಿಯಾ ವಿರುದ್ಧ ಎಎಫ್ಸಿ 20 ವರ್ಷದೊಳಗಿನವರ ಏಷ್ಯನ್ ಕಪ್ ಚೀನಾ 2027 ಅರ್ಹತಾ ಪಂದ್ಯಗಳ ಅಭಿಯಾನವನ್ನು ಪ್ರಾರಂಭಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

0: ಮಹೋತ್ಸವದಲ್ಲಿಂದು ಪಾಲ್ಗೊಳ್ಳಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ನೇಪಾಳ ಪ್ರವಾಹ ಮೃತರ ಸಂಖ್ಯೆ 794ಕ್ಕೆ ಏರಿಕೆ, ಮುಂದುವರಿದ ರಕ್ಷಣಾ ಹಾಗೂ ಶೋಧ ಕಾರ್ಯ. ಮುಂಬೈನಲ್ಲಿಂದು ಜಲಂತರ್ಗಾಮಿ ಬೆಂಬಲ ನೌಕೆ ನಿಪುಣ್ ಭಾರತೀಯ ನೌಕಾಪಡೆಗೆ ಸೇರ್ಪಡೆ. ಶ್ರೀಲಂಕಾದಿಂದ ಮಹಿಳಾ ಚಾಂಪಿಯನ್ಸ್ ಟ್ರೋಫಿ 2027ರ ಆತಿಥ್ಯದ ಹಕ್ಕು ಹಿಂಪಡೆದ ಐಸಿಸಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಮನೋಚಿಂತನ ಕಾರ್ಯಕ್ರಮದಲ್ಲಿ ಟೆಲಿಮಾನಸ್ ಹಾಗೂ ಗೃಹ ಆರೈಕೆಗೆ ಸಹಾಯಕ ಸೇವೆಗಳ ಕುರಿತು ಬೆಂಗಳೂರಿನ ಮನೋರೋಗ ತಜ್ಞರುಗಳಾದ ಡಾಕ್ಟರ್ ರಜನಿ ಪಿ, ಡಾಕ್ಟರ್ ನವೀನ್ ಕುಮಾರ್ ಹಾಗೂ ಡಾಕ್ಟರ್ ಜಗದೀಶ್ ತೀರ್ಥಹಳ್ಳಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.

0: ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಪ್ರಸ್ತುತಪಡಿಸುವ ಮನೋಚಿಂತನ ಮಾಲಿಕೆಯ ಇಂದಿನ ಸಂಚಿಕೆಗೆ ನಾನು ಡಾಕ್ಟರ್ ಚೈತ್ರ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ. ಆರೋಗ್ಯ ಅನ್ನುವಂಥದ್ದು ಅತಿ ದೊಡ್ಡ ಭಾಗ್ಯ ಅನ್ನುವಂಥದ್ದು ನಮಗೆಲ್ಲರಿಗೂ ತಿಳಿದಿರುವ ವಿಷಯವೇ ಆಗಿದೆ. ಆದರೆ ಆರೋಗ್ಯ ಅಂದ ತಕ್ಷಣ ದೈಹಿಕ ಆರೋಗ್ಯದ ಪರಿಕಲ್ಪನೆಯಷ್ಟೇ ನಮ್ಮ ಮನಸ್ಸಿನಲ್ಲಿ ಇರೋದು. ಮಾನಸಿಕ ಆರೋಗ್ಯದ ಬಗ್ಗೆ ಇಂದಿಗೂ ಕೂಡ ಅರಿವು ತೀರಾ ಕಡಿಮೆಯೇ. ಮಾನಸಿಕ ಸಮಸ್ಯೆಗಳ ಅಯ್ಯೋ ಅದೆಲ್ಲ ನಾವೇ ಮಾಡ್ಕೊಳ್ಳೋದು, ಹಾಗೇನೆ ನಿಧಾನವಾಗಿ ಬಿಟ್ಬಿಟ್ರೆ ತನ್ನಿಂತಾನೇ ಸರಿಯಾಗುತ್ತೆ ಎನ್ನುವಂತಹ ತಪ್ಪು ಕಲ್ಪನೆಗಳು ಕೂಡ ಇಂದಿಗೂ ನಮ್ಮಲ್ಲಿ ಜಾರಿಯಲ್ಲಿದೆ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮನಸ್ಸಿಗಿರುವಂತಹ ಸಮಸ್ಯೆಗಳು ನೂರಾರು. ಪರೀಕ್ಷೆ, ಪ್ರೇಮ, ವೃತ್ತಿ, ಕುಟುಂಬ, ಆರೋಗ್ಯ, ಹೀಗೆ ಸಮಸ್ಯೆಗಳ ಪಟ್ಟಿ ಬೆಳೆಯುತ್ತಲೇ ಇದೆ. ಕೋವಿಡ್ ಸಮಯದಲ್ಲಂತೂ ಈ ಮಾನಸಿಕ ಸಮಸ್ಯೆಗಳನ್ನು ಎದುರಿಸುವಂತಹ ಸವಾಲು ಅತ್ಯಂತ ಕಠಿಣವಾಗಿತ್ತು. ಈ ನಿಟ್ಟಿನಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಅರಿವನ್ನು ಮೂಡಿಸುವುದರ ಜೊತೆಗೆ ನೆರವನ್ನು ನೀಡುವ ದೃಷ್ಟಿಯಿಂದಾಗಿ ಸರ್ಕಾರ ಅನೇಕ ಯೋಜನೆಗಳನ್ನು ನಿರಂತರವಾಗಿ ಮಾಡಿಕೊಂಡೇ ಬಂದಿದೆ. ಅವುಗಳಲ್ಲಿ ಮುಖ್ಯವಾದಂತಹ ಟೆಲಿಮನಸ್ ಕಾರ್ಯಕ್ರಮ ಮತ್ತು ಗೃಹ ಆರೈಕೆಗೆ ಸಹಾಯಕ ಸೇವೆಗಳ ಕುರಿತಾಗಿ ನಮ್ಮ ಈ ದಿನದ ಕಾರ್ಯಕ್ರಮ. ಇಂದು ನಮ್ಮೊಂದಿಗೆ ಮೂರು ಜನ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ಮೊದಲಿಗೆ ಡಾಕ್ಟರ್ ರಜನಿ ಪಿ ಅವರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರು ಹಾಗೂ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ವೈದ್ಯಕೀಯ ಸಲಹೆಗಾರರಾಗಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಡಾಕ್ಟರ್ ನಮಸ್ತೆ.
1: ನಮಸ್ತೆ,
0: ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಎರಡನೇದಾಗಿ ನಮ್ಮೊಂದಿಗಿರುವವರು ನಿಮ್ಹಾನ್ಸ್ನ ಮನೋವೈದ್ಯಕೀಯ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ನವೀನ್ ಕುಮಾರ್ ಸಿ ಅವರು. ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾಗಿ ಸ್ವಾಗತ. ಹಾಗೆ ಮೂರನೆಯದಾಗಿ ನಮ್ಮೊಂದಿಗಿರುವಂತಹ ಸಂಪನ್ಮೂಲ ವ್ಯಕ್ತಿಗಳು ಅಂತ ಅಂದ್ರೆ ನಿಮ್ಹಾನ್ಸ್ನ ಮನೋವೈದ್ಯಕೀಯ ವಿಭಾಗ ಮತ್ತು ಮನೋವೈದ್ಯಕೀಯ ಪುನರ್ವಸತಿ ಸೇವೆಗಳ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಜಗದೀಶ್ ತೀರ್ಥಳ್ಳಿ ಅವರು. ಡಾಕ್ಟ್ರೆ, ನಮ್ಮ ಕಾರ್ಯಕ್ರಮಕ್ಕೆ ತಮ್ಮನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಪ್ರಶ್ನೆಗಳನ್ನು ಆರಂಭಿಸುವುದಕ್ಕೆ ಮೊದಲು, ಟೆಲಿಮನಸ್ ಕಾರ್ಯಕ್ರಮ ನಮ್ಮ ಇಂದಿನ ವಿಶೇಷವಾದಂತಹ ವಿಷಯ, ಹಾಗಾಗಿ ಟೆಲಿಮನಸ್ ಕಾರ್ಯಕ್ರಮದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನೀಡ್ತೀರಾ?

0: ಸಾಮಾನ್ಯವಾಗಿ ನೀವು ನೋಡಿದ್ರೆ, ನೀವಾಗ್ಲೇ ಹೇಳಿದ್ರಿ, ದೈಹಿಕ ಸಮಸ್ಯೆಗಳಷ್ಟೇ ಗೊತ್ತಿರುತ್ತೆ ಜನಕ್ಕೆ, ಮಾನಸಿಕ ಸಮಸ್ಯೆ ಬಗ್ಗೆ ಅಷ್ಟೊಂದು ಅರಿವಿರೋದಿಲ್ಲ ಅಂತ. ಅದರಲ್ಲೂ ಕೂಡ ಮಾನಸಿಕ ಸಮಸ್ಯೆಗಳಿಗೆ ಇದುವರೆಗೂ ಏನೋ ಒಂದು ಮಾನಸಿಕ ಸಮಸ್ಯೆ ಆದಾಗ, ಬೇಜಾರು ಇರಬಹುದು, ಆತಂಕ ಇರಬಹುದು, ಮದ್ಯ ಮಾದಕ ವಸ್ತುವಿನ ಪ್ರಾಬ್ಲಮ್ ಇರಬಹುದು, ಎಕ್ಸಾಮ್ ಟೆನ್ಷನ್ ಇರಬಹುದು, ಏನೇ ಇದ್ರೆ ಕೂಡ ನಾವು ದೈಹಿಕವಾಗಿ ಹತ್ತಿರದಲ್ಲಿರುವಂತಹ ಒಂದು ಸರ್ಕಾರಿ ಆಸ್ಪತ್ರೆ ಇರಬಹುದು, ಖಾಸಗಿ ಆಸ್ಪತ್ರೆಗಿರಬಹುದು, ಅಲ್ಲಿ ಹೋಗಿ ವೈದ್ಯರು ಅಥವಾ ಮನೋವೈದ್ಯರ ಹತ್ರ ನೇರವಾಗಿ ಮಾತಾಡಬೇಕಾಗಿತ್ತು. ಆಪ್ತ ಸಮಾಲೋಚನೆ ಇರಬಹುದು, ಚಿಕಿತ್ಸೆ ಇರಬಹುದು, ಪ್ರತಿಯೊಂದು ನೇರ ಸಂಪರ್ಕದಲ್ಲಿ ನಡೀತಾ ಇತ್ತು. ಆದರೆ ವಿನೂತನವಾಗಿ ಈಗ ಒಂದು ಟೆಲಿಫೋನ್ ಪ್ರಾಯೋಗಿಕವಾಗಿ ಬಂದು ಫಸ್ಟು ನಾವು ಎರಡು ಸೆಲ್ಸ್ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ. ಟೆಲಿಫೋನ್ ಮುಖಾಂತರ ನೀವು ಎಲ್ಲಿ ಕೂತ್ಕೊಂಡು ಬೇಕಾದ್ರೂ ಇದರ ಸಹಾಯವನ್ನು ಪಡೆಯಬಹುದು. ಇದು ಅಕ್ಟೋಬರ್ 10, 2022 ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಆ ದಿವಸ ಬಂದು ಲಾಂಚ್ ಆಗಿದೆ. ಸೊ
1: ಈಗ ಇದು ಟೆಲಿಫೋನ್ ಮೂಲಕ ಮಾಡಬಹುದಾದಂತಹ ಒಂದು ಕರೆಯನ್ನ ಮಾಡಿ ಒಂದು ಪರಿಹಾರವನ್ನ ಪಡ್ಕೊಳ್ಳೋದು ಅಂತ ಹೇಳಿದ್ರಿ. ಯಾವ ಯಾವ ಸಂದರ್ಭಗಳಲ್ಲಿ ಈ ಸಂಖ್ಯೆಗೆ ಕರೆಯನ್ನ ಮಾಡಬಹುದು?
0: ಸೊ ಯಾವುದೇ ಮಾನಸಿಕ ಸಮಸ್ಯೆ ಅಥವಾ ಮನಸ್ಸಿನ ತೊಂದರೆ ಇದ್ದಾಗ್ಲೂ ಮಾಡಬಹುದು. ಯಾವ್ದು ಅಂದ್ರೆ, ನನಗೇನೋ ಈ ನಡುವೆ ತುಂಬಾ ಬೇಜಾರಾಗ್ತಾ ಇದೆ, ದುಃಖ ಆಗ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ, ಹಸಿವು ಆಗ್ತಿಲ್ಲ, ಆತ್ಮಹತ್ಯೆಯ ಆಲೋಚನೆ ಬರ್ತಾ ಇದೆ, ಅಥವಾ ಎಕ್ಸಾಮ್ ಇದೆ ಅದ್ರ ಬಗ್ಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ, ಹೇಗ್ ಬರಿಬೇಕು ಗೊತ್ತಿಲ್ಲ, ಮತ್ತೆ ಮೆಮರಿ ಪ್ರಾಬ್ಲಮ್ ಆಗ್ತಾ ಇದೆ ಈ ನಡುವೆ, ಅದರ ಜೊತೆಗೆ ಬಹಳ ಆತಂಕ, ಎದೆ ಬಡತ ಜಾಸ್ತಿ ಆಗ್ತಾ ಇದೆ, ಸಣ್ಣ ಸಣ್ಣ ವಿಚಾರಕ್ಕೂ ಭಯ ಆಗ್ತಾ ಇದೆ, ಏನೋ ಮನೆಯಲ್ಲಿ ಮಕ್ಕಳು ಬಂದಿಲ್ಲ ಅಥವಾ ಯಾರಾದ್ರೂ ಬಂದಿಲ್ಲ, ಏನೋ ಆಕ್ಸಿಡೆಂಟ್ ಆಗೋಯ್ತಾ, ಇನ್ನೇನೋ ಆಗೋಯ್ತು, ಈ ತರ ಆತಂಕದ ಸಮಸ್ಯೆಗಳು, ಮತ್ತೆ ಮದ್ಯ ಮಾದಕ ವಸ್ತು ಸೇವನೆಯಲ್ಲಿ ಏನಾದರೂ ಆತಂಕಗಳಿತ್ತು ಅಂದ್ರೆ ಇದನ್ನ ಹೇಗ್ ಬಿಡಬೇಕು, ಬಿಡೋದಿಕ್ಕೆ ಏನಾದರೂ ಸಲಹೆಗಳಿದೆಯಾ, ಸೊ ಅದರ ಬಗ್ಗೆ. ಮತ್ತೆ ಮನೆಯಲ್ಲಿ ವಿಚಿತ್ರ ನಡವಳಿಕೆ, ವಿಚಿತ್ರ, ಒಬ್ಬೊಬ್ಬರೇ ಮಾತಾಡುವಂಥದ್ದು, ಒಬ್ಬೊಬ್ಬರೇ ನಗುವಂಥದ್ದು, ಈ ತರ ಆದಾಗ ಅದರ ಬಗ್ಗೆಯ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸ್ಕೊಳ್ಳೋದು. ಈ ಫೋನ್ ಮೂಲಕ 144 16 ಈ ನಂಬರ್, ಅದು ಟೋಲ್ ಫ್ರೀ ನಂಬರ್, ಅದಕ್ಕೆ ಎಲ್ಲಿ ಕೂತ್ಕೊಂಡ್ ಬೇಕಾದ್ರೂ ಕೂಡ ಮಾಡಬಹುದು. ಅವರು ಮನೆಯಿಂದ ಮಾಡಬಹುದು ಅಥವಾ ಕೆಲಸದ ಸ್ಥಳದಿಂದ ಮಾಡಬಹುದು, ಮಧ್ಯರಾತ್ರಿ ಕೂಡ ಮಾಡಬಹುದು ಸಮಸ್ಯೆ ಇತ್ತು ಅಂದ್ರೆ. ಸೊ ಈ ಎಲ್ಲಾ ಸಮಸ್ಯೆಗಳು, ಓದಿನ ಸಮಸ್ಯೆ ಇರಬಹುದು, ಆತಂಕದ ಸಮಸ್ಯೆ ಇರಬಹುದು, ದುಃಖದ ಸಮಸ್ಯೆ ಇರಬಹುದು, ಸಂಬಂಧಗಳಲ್ಲಿ ಸಮಸ್ಯೆ ಇರಬಹುದು, ಎಕ್ಸಾಮ್ ಟೆನ್ಷನ್ ಇರಬಹುದು, ಮದ್ಯ ಮಾದಕ ವಸ್ತು ಸಮಸ್ಯೆ ಇರಬಹುದು, ಯಾವುದೇ ರೀತಿಯ ಮಾನಸಿಕ ಸಮಸ್ಯೆ ಇದ್ರೂ ಕೂಡ ಈ ಒಂದು ಟೆಲಿಫೋನ್ ಕರೆ 144 16 144 16 ಕರೆ ಮಾಡಬಹುದು.
1: ಡಾಕ್ಟರ್ ನವೀನ್ ಅವರೇ, ನಿಮ್ಮ ಹತ್ರ ಪ್ರಶ್ನೆ ಏನಂದ್ರೆ, ಮಾನಸಿಕ ಕಾಯಿಲೆಗಳು ಅಂದ ತಕ್ಷಣ ಮಾಧ್ಯಮಗಳಿಂದ ಮತ್ತು ವರದಿಗಳಲ್ಲಿ ಓದಿ ನಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಚಿತ್ರಣ ಬೇರೆನೆ. ಹಾಗಾಗಿ ಮಾನಸಿಕ ಸಮಸ್ಯೆಗಳು, ಕಾಯಿಲೆಗಳು ಇರೋರು ಇದಕ್ಕೆ ಫೋನ್ ಮಾಡಬಹುದು ಅಂದಾಗ ಜನರಲ್ಲಿ ಏನೋ ಒಂದು ತೀವ್ರತರವಾದಂತಹ ಸಮಸ್ಯೆ ಇರಬೇಕು ಅಂತ ಅನ್ಸುತ್ತೆ. ಆದ್ರೆ ಮಾನಸಿಕ ಕಾಯಿಲೆಗಳು ಯಾವುವು ಮತ್ತೆ ಅದಕ್ಕೆ ಇರುವಂತಹ ಚಿಕಿತ್ಸೆಗಳೇನು?
2: ನೋಡಿ, ಈಗ ಮನಸ್ಸು ಅಂತಂದ್ರೆ ಎಲ್ಲಿಂದ ಉದ್ಭವ ಆಗತ್ತೆ ಅಂತಂದ್ರೆ, ನಮ್ಮ ಮೆದುಳಿದ್ರೇನೆ ಮನಸ್ಸಿರತ್ತೆ. ಸೊ ಹಾಗಾಗಿ ನಾವು ಮಾನಸಿಕ ಕಾಯಿಲೆಗಳನ್ನ ಒಂದು ರೀತಿಯಾದಂತಹ ಮೆದುಳಿನ ಕಾಯಿಲೆಗಳಂತಾನೆ ಅರ್ಥ ಮಾಡ್ಕೊಳ್ಬೇಕು. ಒಂದು, ಎರಡನೇದು, ಈಗ ನಮ್ಮ ಮನಸ್ಸು ಅಂತಂದ್ರೆ ಏನು? ಮನಸ್ಸು ಅಂತಂತಂದ್ರೆ ನಮ್ಮ ಆಲೋಚನೆಗಳು ಮತ್ತೆ ನಮ್ಮ ಬುದ್ಧಿಶಕ್ತಿ ಮತ್ತು ನಮ್ಮ ಭಾವನೆಗಳು, ಈ ಮೂರು ಇರೋದ್ರಿಂದ ವರ್ತನೆ. ಸೊ ಈ ನಮ್ಮ ಆಲೋಚನೆಗಳಲ್ಲಿ ಏರುಪೇರಾಗುವಂಥದ್ದು ಅಥವಾ ನಮ್ಮ ಭಾವನೆಗಳಲ್ಲಿ ಹೆಚ್ಚು ಕಡಿಮೆ ಆಗುವಂಥದ್ದು ಮತ್ತು ನಮ್ಮ ಬುದ್ಧಿಶಕ್ತಿನಲ್ಲಿ ವ್ಯತ್ಯಾಸ ಆಗುವಂಥದ್ದು, ಇದು ಬೇರೆ ಬೇರೆ ರೀತಿಯಾದಂತಹ ವ್ಯತ್ಯಾಸಗಳು ಕಂಡುಬರುತ್ತೆ, ಏರುಪೇರು ಕಂಡುಬರ್ತವೆ. ಯಾವ ರೀತಿ ನಡ್ಕೊಳ್ಬೇಕೋ ಆ ರೀತಿ ನಡ್ಕೊಳ್ಳಿಲ್ಲ ಅಂತಂತಂದರೆ ಡಿವಿಯೇಷನ್ ಅಂತೇನು ಹೇಳ್ತೀವಿ, ಆವಾಗ ಬೇರೆ ಬೇರೆ ತರನಾದಂತಹ ಮಾನಸಿಕ ಕಾಯಿಲೆಗಳು ನಾವು ನೋಡಬಹುದು. ಮುಖ್ಯವಾಗಿ ವಿಭಾಗ ಮಾಡಬೇಕು ಅಂತಂದರೆ ತೀವ್ರತರವಾದಂತಹ ಮನೋರೋಗಗಳು ಅಂತ ಹೇಳ್ತೀವಿ, ಮತ್ತು ಸಾಮಾನ್ಯವಾಗಿ ಕಂಡುಬರುವಂತಹ ಮನೋರೋಗಗಳು. ಇದರ ಜೊತೆಗೆ ಡಾಕ್ಟರ್ ರಜನಿಯವರು ಹೇಳಿದಾಗೆ ಮಾದಕ ವಸ್ತುಗಳ ಸೇವನೆಯಿಂದ ಆಗುವಂತಹ ಚಟ, ಈ ಮೂರು ಮುಖ್ಯ ವಿಭಾಗಗಳನ್ನಾಗಿ ನಾವು ಮಾಡಬಹುದು. ತೀವ್ರತರವಾದಂತಹ ಮನೋರೋಗಗಳಂತಂದರೆ 1% ನಮ್ಮ ಜನಸಂಖ್ಯೆ ಏನಿದೆ ಅದರಲ್ಲಿ 1% ಅಂತ ಏನು ಹೇಳ್ತೀವಿ ಇಂಗ್ಲೀಷಲ್ಲಿ, ಅಷ್ಟು ಜನಕ್ಕೆ ಕಂಡು ಬರುವಂಥದ್ದು. ಸಾಮಾನ್ಯ ಮಾನಸಿಕ ರೋಗಗಳಂತಂದರೆ ಆತಂಕ ಅಥವಾ ಕಾಮನ್ ಡಿಪ್ರೆಷನ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಸುಮಾರು 6-7% ಜನಕ್ಕೆ ಇರುವಂಥದ್ದು. ಮತ್ತು ಮಾದಕ ವಸ್ತುಗಳ ಸೇವನೆಯಿಂದ ಆಗುವಂತಹ ಕಾಯಿಲೆಗಳು, ತಂಬಾಕು ಮತ್ತು ಆಲ್ಕೋಹಾಲ್, ಮದ್ಯಪಾನ ಮತ್ತು ತಂಬಾಕು ಸೇವನೆ, ಇವು

0: ಸುಮಾರಷ್ಟು ಸಂಖ್ಯೆ ಅಂತಂದ್ರೆ ಸುಮಾರು 10% ಜನದಲ್ಲಿ ನಮ್ಮ ತಂಬಾಕು ಸೇವನೆಯಿಂದ ಆಗುವಂತ ಕಾಯಿಲೆಗಳನ್ನು ನಾವು ನೋಡಬಹುದು. ಮತ್ತು ಮದ್ಯಪಾನ, ಅದರಿಂದ ಆಗುವಂತಹ ಪರಿಣಾಮ ಸುಮಾರು 5% ಜನಗಳಲ್ಲಿ ಇರುವಂತದ್ದು ಕಂಡು ಬರುತ್ತೆ. ಸೊ ಇದು ಮುಖ್ಯವಾಗಿ ಮಾನಸಿಕ ಕಾಯಿಲೆಗಳು ಅಂತ ಹೇಳೋದಾದ್ರೆ.
1: ಇತ್ತೀಚಿನ ದಿನಗಳಲ್ಲಿ ಮಾನಸಿಕ ಆರೋಗ್ಯ ಆರೈಕೆ ಕಾಯ್ದೆ 2017 ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದೆ. ಯಾಕಂದ್ರೆ ಅದರಲ್ಲಿ ನಿರ್ದಿಷ್ಟವಾಗಿ ಇಂತಹದ್ದೇ ಮಾರ್ಗಸೂಚಿಯನ್ನು ನೀಡಲಾಗಿದೆ. ಈ ಟೆಲಿಮನಸ್ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಇದರ ಪಾತ್ರ ಏನು?
0: ನೋಡಿ, ಟೆಲಿಮನಸ್ ಸಂಬಂಧಪಟ್ಟಂಗೆ ಡಾಕ್ಟರ್ ರಜನಿ ಅವರು ಹೇಳಿದ್ರು, ನನಗೆ ಇನ್ನೊಂದಷ್ಟು ಮಾಹಿತಿ ಕೊಡೋಣ ಅಂತ ಅನ್ನಿಸ್ತಾ ಇದೆ ನನಗೆ. ಟೆಲಿಮನಸ್ ಕಾರ್ಯಕ್ರಮ ಈಗ ಸರ್ಕಾರದ ಸುಮಾರಷ್ಟು ಮಾನಸಿಕ ಆರೋಗ್ಯ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ಸುಮಾರಷ್ಟು ಇದ್ದಾವೆ. ಅದು ಬಹಳ ಮುಖ್ಯವಾಗಿ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಇರ್ಬೋದು. ಅದರ ಒಂದು ಅಂಗವಾಗಿ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಪರ್ಟಿಕ್ಯುಲರ್ಲಿ ಕರ್ನಾಟಕ ರಾಜ್ಯದಲ್ಲಿ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲಿ ನಮಗೆ ಸ್ಪೆಷಲಿಸ್ಟ್ ಕೇರ್ ಅಥವಾ ಮನೋವೈದ್ಯರು ಸಿಗ್ತಾರೆ ಮತ್ತು ಅವರ ತಂಡ ಇರುವಂಥದ್ದು ಇದೆ. ಅವ ಖುದ್ದಾಗಿ ಹೋಗಿ ನಾವು ಚಿಕಿತ್ಸೆ ಸಲಹೆ ಸೇವೆಗಳನ್ನು ಪಡಿಬಹುದು. ಅದಕ್ಕೆ ಪೂರಕವಾಗಿ ಇದು ಈ ಟೆಕ್ನಾಲಜಿ ಅಂತ ತಂತ್ರಜ್ಞಾನವನ್ನು ಬಳಸಿಕೊಂಡು ಯಾರಿಗೆ ಯಾವಾಗ ಅವಶ್ಯಕತೆ ಇದೆಯೋ ತಾವು ಇದು ಚಿಕಿತ್ಸಾ ಕೇಂದ್ರಗಳಿಗೆ ಹೋಗದಲ್ಲೇ ಮನೆಯಲ್ಲೇ ಕೂತ್ಕೊಂಡು ಒಂದು ಸಲಹೆ ಸೂಚನೆಯನ್ನು ಪಡಿಬಹುದಾದಂತಹ ಒಂದು ಉಪಕ್ರಮ. ಈಗ ಮಾನಸಿಕ ಕಾಯ್ದೆ ಬಗ್ಗೆ ಹೇಳಿದ್ರಿ ನೀವು, ಮಾನಸಿಕ ಆರೋಗ್ಯ ಕಾಯ್ದೆ, ಅದರಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಮಾನಸಿಕ ಸೇವೆಗಳನ್ನು ಪಡೆಯುವಂತಹ ಹಕ್ಕು, ಅದ್ರ ಬಗ್ಗೆ ಮಾತನಾಡಲಾಗಿದೆ. ಚಿಕಿತ್ಸೆ ಮತ್ತು ಸೇವೆಗಳು ದೊರೆಯುವಂತಹ ಸಂದರ್ಭದಲ್ಲಿ ರೋಗಿಗಳ ಹಕ್ಕೇನಿದೆ ಅದನ್ನ ಪ್ರೊಟೆಕ್ಟ್ ಮಾಡುವಂತಹ ಬಹಳ ಮುಖ್ಯವಾದಂತಹ ಉದ್ದೇಶ ಈ ಕಾಯ್ದೆನಲ್ಲಿರುವಂಥದ್ದು. ಸೊ ಈ ಸೇವೆಗಳನ್ನ ಪಡ್ಕೊಳ್ಳೋದು ಅವರ ಹಕ್ಕು ಅಂತಂದಾದಾಗ ಈ ಟೆಲಿಮನಸ್ ಅದಕ್ಕೆ ಬಹಳ ಪೂರ್ವಕವಾಗಿ ಕೆಲಸ ಮಾಡುವಂಥದ್ದನ್ನ ನಾವು ಕಾಣಬಹುದು. ಬಿಕಾಸ್ ಈಗ ದೇಶದಲ್ಲಿ ಯಾರಿಗೇ ಆಗಲಿ ಮಾನಸಿಕ ಕಾಯಿಲೆನೇ ಇರಬೇಕು ಅಂತಲ್ಲ, ಸುಮಾರಷ್ಟು ಟೆಲಿಮನಸ್ ಕರೆಗಳನ್ನು ನಾವು ನೋಡ್ತಾ ಇದ್ದೀವಿ. ಸುಮಾರಷ್ಟು ಜನಕ್ಕೆ ಕಾಯಿಲೆಯ ಒಂದು ತೀವ್ರತೆ ಇರೋದಿಲ್ಲ, ಬಟ್ ಬೇರೆ ಏನೋ ಸ್ಟ್ರೆಸ್ ಇರುತ್ತೆ, ಒತ್ತಡ ಇರುತ್ತೆ, ನಿದ್ದೆ ಬರೋದಿಲ್ಲ, ಸಣ್ಣ ಸಣ್ಣ ಸಮಸ್ಯೆಗಳು ಇರೋರು ಕಾಲ್ ಮಾಡ್ತಾ ಇದ್ದಾರೆ. ರಜನಿಯವರು ಹೇಳಿದಾಗೆ ಈಗ ಪರೀಕ್ಷೆಗಳ ಹತ್ರ ಬಂದಾಗೆ ಮಕ್ಕಳು ಮತ್ತು ಹದಿಹರೆಯದವರು ಯಾರಿದ್ದಾರೆ ಅವರು ನಮಗೆ ಓದೋಕ್ಕಾಗ್ತಾ ಇಲ್ಲ, ಅವ್ರಿಗೆ ಯಾವುದೇ ರೀತಿಯಾದಂಥ ಮಾನಸಿಕ ಕಾಯಿಲೆ ಇರಲ್ಲ, ಬಟ್ ಆ ಸ್ಟ್ರೆಸ್ಸನ್ನು ಓವರ್ಕಮ್ ಮಾಡೋದು ಹೇಗೆ, ಈ ರೀತಿಯಾದಂತಹ ತೊಂದರೆಗಳನ್ನು ಇಟ್ಕೊಂಡು ಬರೋರು ಇದ್ದಾರೆ. ಒಂದು ರೀತಿ ನೋಡಿದ್ರೆ ಯಾರಿಗೆ ಯಾವ ಸಮಯದಲ್ಲಿ ಮಾನಸಿಕ ಸಮಸ್ಯೆಗಳಿಗೆ ಪರಿಹಾರ ಬೇಕೋ ತಕ್ಷಣ ನೀಡುವಂತಹ ಒಂದು ಉಪಕ್ರಮ ಇದು ಟೆಲಿಮನಸ್. ಸೊ ಹಾಗಾಗಿ ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ ಅಂತ ಏನು ಹೇಳ್ತೀವಿ, ಇಟ್ ಹಸ್ ಬಿನ್ ಫಾಲೋಡ್ ಟು ದ ಲೆಟರ್ ಅಂಡ್ ಸ್ಪಿರಿಟ್ ಈ ಕಾರ್ಯಕ್ರಮದಿಂದ ಅಂತ ಹೇಳ್ಬೋದು.
1: ಡಾಕ್ಟರ್ ಜಗದೀಶ್ ಅವರೇ, ನಿಮ್ಮಲ್ಲಿ ನಾನು ಕೇಳ್ತಿರೋ ಪ್ರಶ್ನೆ ಏನಂದ್ರೆ, ಈ ಗೃಹ ಆರೈಕೆಗೆ ಸಹಾಯಕ ಸೇವೆಗಳು ಅನ್ನುವಂಥದ್ದು ಶುರುವಾಗಿದ್ದು ಹೇಗೆ?
2: ತೀವ್ರ ತರದ ಮಾನಸಿಕ ಸಮಸ್ಯೆ ಇರುವವರು ಅವರು ಆಸ್ಪತ್ರೆಗೆ ಬಂದು ಹೋಗ್ಬೇಕಾಗ್ತಾ ಇರ್ತದೆ. 2 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ ಅಥವಾ ಕೆಲವರಿಗೆ ತಿಂಗಳಿಗೊಮ್ಮೆ ಬಂದು ಹೋಗ್ಲೇಬೇಕಾಗ್ತದೆ. ಮತ್ತೆ ಅವ್ರದ್ದು ಚಿಕಿತ್ಸೆ ಮತ್ತು ಅವರ ಸಲಹೆಗಳು ನಿರಂತರವಾಗಿ ಕೊಡ್ತಾನೆ ಇರಬೇಕಾಗುತ್ತೆ, ನಿಯಮಿತವಾಗಿ ಕೊಡ್ತಾನೆ ಇರಬೇಕಾಗ್ತದೆ. ಎಷ್ಟೋ ಜನರಿಗೆ ಆ ಥರ ಅದು ಕಂಟಿನ್ಯೂಸ್ ಆಗಿ ಪಡ್ಕೊಳ್ಳೋದು ಕಷ್ಟ ಆಗುತ್ತೆ ನಾನಾ ಕಾರಣಗಳಿಂದ. ಹಾಗಾಗಿ ಅವರು ಮಾತ್ರೆಗಳನ್ನು ಬಿಡೋದು, ಸಲಹೆಯನ್ನು ಪಾಲಿಸ್ತಾ ಇರೋದು, ಈ ಥರದೆಲ್ಲ ಆಗಿಬಿಟ್ಟು ಅವ್ರ ಕಾಯಿಲೆ ಉಲ್ಬಣ ಆಗ್ತದೆ, ಅದರಿಂದ ತುಂಬ ಕಷ್ಟಪಡ್ತಾರೆ. ಹಾಗಾಗಿ ಯಾರಿಗಾದರೂ ಚಿಕಿತ್ಸೆಗೆ ಆಸ್ಪತ್ರೆಗಳಿಗೆ ಬರೋದಕ್ಕೆ ಕಷ್ಟ ಆಗ್ತಾ ಇದ್ರೆ ಅಂಥವ್ರಿಗೆ ಸಹಾಯ ಮಾಡಬೇಕು ಅಂತ ನಾವು ಹೆಚ್ಚಿನ ಇದ್ರ ಬಗ್ಗೆ ನಮಗೆ ತಿಳುವಳಿಕೆ ಬಂದಿದ್ದು ಕೊರೋನಾ ಸಮಯದಲ್ಲಿ. ಆ ಟೈಮ್ನಲ್ಲಿ ಎಲ್ರಿಗೂ ಓಡಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಆಗ ಚಿಕಿತ್ಸೆಗೆ ಅವಕಾಶ ಇರಲಿಲ್ಲ, ಈ ಥರದೊಂದು ಪ್ರಾರಂಭ ಮಾಡಬೇಕು ಅಂತ ಅವಾಗ ಯೋಚನೆ ಮಾಡಿದ್ದು. ಆದರೆ ಈಗ ಕೊರೋನಾ ಇಲ್ಲ, ಆದರೂ ಸಹ ಈ ಥರ ಸಮಸ್ಯೆ ಇರೋರು ಸುಮಾರು ಜನ ಇದ್ದಾರೆ, ಅವ್ರಿಗೆ ಸೇವೆ ಕೊಡಬೇಕು ಅನ್ನೋ ಆಲೋಚನೆ ನಮ್ಮ ಮನಸ್ಸಿಗೆ ಬಂತು.
1: ಯಾರಿಗಾಗಿ ಈ ಸೇವೆಗಳು ಅನ್ವಯ ಆಗುತ್ತೆ?
2: ತೀವ್ರ ಥರದ ಮಾನಸಿಕ ತೊಂದರೆ ಇರುವವರು, ಅವರಿಗೆ ಆಸ್ಪತ್ರೆಗೆ ಬರಲಿಕ್ಕೆ ನಿಜವಾಗ್ಲೂ ಕಷ್ಟ ಇದ್ದಲ್ಲಿ, ಅಂದರೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಮಾನಸಿಕ ಅನಾರೋಗ್ಯದಿಂದಿದ್ದಾನೆ, ಅವರ ತಂದೆ ತಾಯಿ ತುಂಬ ವಯಸ್ಸಾಗ್ಬಿಟ್ಟಿದೆ, ಅಥವಾ ಅವರಿಗೆ ಅಂಗವಿಕಲತೆ ಇದೆ, ಕರ್ಕೊಂಡು ಬರೋಕ್ಕಾಗ್ತಾ ಇಲ್ಲ, ಅಥವಾ ಆತನಿಗೆ ಬೇರೆ ಯಾವುದೋ ಒಂದು ರೀತಿಯಲ್ಲಿ ದೈಹಿಕವಾಗಿ ಅಂಗವಿಕಲತೆ ಇದೆ, ಬರೋಕ್ಕಾಗ್ತಾ ಇಲ್ಲ, ಅವಾಗ ಅವ್ರು ಎಲ್ಲಿಗೆ ಹೋಗ್ತಾರೆ? ಅಂಥ ಸಂದರ್ಭದಲ್ಲಿ ನಾವೇ ಅವರ ಮನೆಗಳಿಗೆ ಹೋಗ್ಬಿಟ್ಟು ಅಥವಾ ಈ ದೂರ ಸಂಪರ್ಕದ ಮೂಲಕ ಟೆಲಿ ಸರ್ವಿಸಸ್ ಕೊಡೋದಕ್ಕೆ, ಈ ಎರಡಕ್ಕೂ ಆಗಲಿ ಅಂತ ಅವ್ರ ಮನೆಯಲ್ಲೇ ಇರಬೇಕು, ಆದರೆ ಚಿಕಿತ್ಸೆ ಅವ್ರಿಗೆ ಅಲ್ಲಿಗೆ ತಲುಪಬೇಕು, ಈ ಉದ್ದೇಶದಿಂದ ನಾವು ಅದನ್ನು ಮಾಡ್ತಿದ್ವಿ. ಇಂಥ ವ್ಯಕ್ತಿಗಳನ್ನು ಮಾತ್ರ ನಾವು ಈ ಸದ್ಯಕ್ಕಿದ್ದು ಬೆಂಗಳೂರಿನಲ್ಲಿ ಪ್ರಾಯೋಗಿಕವಾಗಿ ನಡೆಸ್ತಾ ಇದ್ದೀವಿ. ಇದರಲ್ಲಿ ಯಶಸ್ಸು ಪಡೆದುಕೊಂಡ್ರೆ ಬೇರೆ ಕಡೆಯೂ ನಾವು ಮುಂದುವರಿಸಬೇಕು ಅಂತ ನಮ್ಮ ಯೋಚನೆ ಇದೆ.
1: ಯಾವ ಗುಂಪಿನ ರೋಗಿಗಳು ಈ ಸೇವೆಯಿಂದ ಅತ್ಯಂತ ಹೆಚ್ಚು ಲಾಭವನ್ನು ಪಡೀತಾ ಇದ್ದಾರೆ?
2: ಈ ಸದ್ಯಕ್ಕೆ ನೀವು ನೋಡಿದ್ರೆ ತಂದೆ ತಾಯಿಗಳಲ್ಲಿ ತುಂಬಾ ವಯಸ್ಸಾಗಿದೆ, ಹೆಚ್ಚಿನವ್ರು ಹೇಗಿರ್ತಾರೆ ಅಂತಂದ್ರೆ

0: ವಯಸ್ಸಾದ ತಂದೆ ತಾಯಿ ಅಣ್ಣ ತಮ್ಮಂದ್ರು ಬೇರೆ ದೇಶದಲ್ಲೋ ಬೇರೆ ರಾಜ್ಯದಲ್ಲೋ ಇರ್ತಾರೆ, ವ್ಯಕ್ತಿಗೆ ಮಾನಸಿಕ ತೊಂದರೆ ಇದೆ, ಆತನಿಗೆ ಇಲ್ಲಿ ಕರ್ಕೊಂಡು ಬರಕ್ ಯಾರು ಇರೋದಿಲ್ಲ, ಇಂಥವ್ರನ್ನೇ ನಾವು ತುಂಬಾ ಹೆಚ್ಚಾಗಿ ಇಂಥ ವ್ಯಕ್ತಿಗಳಿಂದ ನಮಗೆ ಕರೆಗಳು ಬರ್ತಾ ಇದಾವೆ, ಮತ್ತೆ ಅವರಿಗೆ ನಾವು ಸೇವೆಗಳನ್ನ ಕೊಡ್ತಾ ಇದ್ದೀವಿ.
1: ಈಗ ಟೆಲಿಮನಸ್ನಲ್ಲಿ ನೀವು ಹೇಳಿದ್ರಿ, ಇದನ್ನ ಅತ್ಯಂತ ಸರಳವಾಗಿ ಮಾಡಲಾಗಿದೆ ಅಂದ್ರೆ ಟೆಲಿಫೋನ್ಗಳ ಮೂಲಕ ಇದನ್ನ ಮಾಡುವಂತದ್ದು ಅಂತ. ಆದ್ರೆ ಕರೆಯನ್ನ ಯಾರು ಮಾಡಬೇಕು ಅನ್ನುವಂತ

0: ಚಿಕ್ಕ ಮಗು ಬೇರೆ ತರಹ ಬಿಹೇವ್ ಮಾಡ್ತಾ ಇದೆ, ತಂದೆ ತಾಯಿನ ನೋಡ್ತಾ ಇಲ್ಲ, ಕರೆದ್ರೆ ನೋಡ್ತಾ ಇಲ್ಲ, ಅಥವಾ ಕೆಲವು ದಿವಸದಿಂದ ತುಂಬಾ ಮಂಕಾಗಿರೋದು, ಅಥವಾ ಬಾರಿ ಆಕ್ಟಿವ್ ಆಗಿರೋದು, ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇರೋದು, ಓದ್ತಾ ಇಲ್ಲ. ಸೊ ಈ ತರ ಅವ್ರಿಗೆ ಏನಾದ್ರು ಡೌಟ್ ಬಂತು ಅಂದ್ರೆ ಪೇರೆಂಟ್ಸ್ ಕಾಲ್ ಮಾಡಬಹುದು. ನಮ್ಮ ಮಗು 3 ವರ್ಷ ಆಗಿದೆ, 4 ವರ್ಷ ಆಗಿದೆ, ಇಷ್ಟು ದಿನ ಬೆಳವಣಿಗೆ ಸರಿ ಇತ್ತು, ಏನೋ ತೊಂದರೆ ಆಗ್ತಿದೆ, ಸೊ ಇದು ಏನಿರಬಹುದು, ಏನ್ ಮಾಡಬಹುದು. ಸೊ ತಂದೆ ತಾಯಿ ಕಾಲ್ ಮಾಡಬಹುದು. ಇನ್ ಕೆಲವು ಸರಿ ಡಾಕ್ಟರ್ಸ್ ಇಬ್ರು ಹೇಳ್ತಾ ಇದ್ರು ತೀವ್ರವಾದ ಮಾನಸಿಕ ಕಾಯಿಲೆ, ಅವಾಗ ಅವ್ರಿಗೆ ಅನುಮಾನ ಸಂಶಯ ಇರುತ್ತೆ, ಬೇರೆ ತರ ಒಬ್ಬೊಬ್ಬರೇ ಮಾತಾಡ್ತಿರ್ತಾರೆ, ಒಬ್ಬೊಬ್ಬರೇ ನಗ್ತಾ ಇರ್ತಾರೆ, ಅವ್ರಿಗೆ ವಾಯ್ಸಸ್ ಕೇಳಿಸ್ತಾ ಇರುತ್ತೆ, ಬಾ ನೀನು ವೈದ್ಯರ ಹತ್ರ ಹೋಗೋಣ ಅಂದ್ರೆ ನನಗೇನ್ ತೊಂದರೆ ಇದೆ, ನನಗೇನು ತೊಂದರೆ ಇಲ್ಲ, ನಾನ್ ಬರೋದಿಲ್ಲ ಅಂತ ಹೇಳ್ತಿರ್ತಾರೆ. ಅಂತ ಸಮಯದಲ್ಲಿ ಮನೆಯವರು ಕಾಲ್ ಮಾಡಬಹುದು. ಸೊ ಹೀಗೆ ನನ್ನ ತಮ್ಮ ಅಣ್ಣ ಅಥವಾ ಗಂಡ ಹೆಂಡತಿ ಮನೆಯಲ್ಲಿರೋರು ಈ ರೀತಿ ಬಿಹೇವ್ ಮಾಡ್ತಿದ್ದಾರೆ, ಇದಕ್ಕೆ ಏನ್ ಮಾಡ್ಬೇಕು, ಹತ್ತಿರದಲ್ಲಿ ಯಾವ್ದಾದ್ರು. ಈಗ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಪ್ರತಿ ಜಿಲ್ಲೆನಲ್ಲೂ ಇದೆ, ಅದರಲ್ಲಿ ಮನೋವೈದ್ಯರು ಇರ್ತಾರೆ, ಸೈಕಾಲಜಿಸ್ಟ್, ಸೋಷಿಯಲ್ ವರ್ಕರು, ನರ್ಸಸ್ ಇರ್ತಾರೆ, ಇದಲ್ದಿರೋ ಜಿಲ್ಲಾ ಆಸ್ಪತ್ರೆಗಳಿವೆ. ನಾವು ಮನೋಚೈತನ್ಯ ಕಾರ್ಯಕ್ರಮ ಅಂತ ಮಾಡ್ತೀವಿ, ಪ್ರತಿ ತಾಲೂಕಾ ಆಸ್ಪತ್ರೆನಲ್ಲಿ ಸೂಪರ್ ಟ್ಯೂಸ್ಡೇ ಕ್ಲಿನಿಕ್ಸ್ ಅಂತ ಹೇಳ್ಬಿಟ್ಟು ಆಯ್ದ ಮಂಗಳವಾರ ಮತ್ತೆ ಶುಕ್ರವಾರ ಅಲ್ಲಿ ಮನೋವೈದ್ಯರು ಹೋಗ್ತಾರೆ. ಸೊ ಅಂತ ಸಮಯದಲ್ಲಿ ಉದಾಹರಣೆಗೆ ಯಾರೋ ಶಿವಮೊಗ್ಗದಿಂದ ಕಾಲ್ ಮಾಡಿದ್ರು, ನನ್ನ ಮನೆಯಲ್ಲಿ ಈ ತರ ತೀವ್ರವಾದ ಮಾನಸಿಕ ಕಾಯಿಲೆ ಇರುವಂತವರಿದ್ದಾರೆ, ಅವರು ಬರ್ತಾ ಇಲ್ಲ, ಯಾವ ರೀತಿ ಮಾಡ್ಬೇಕು ಅಂದಾಗ ಅಲ್ಲಿರುವಂತಹ ಹತ್ತಿರದ ನಮ್ಮ ವೈದ್ಯರಿಗೆ ಅವ್ರನ್ನ ಕನೆಕ್ಟ್ ಮಾಡಿ ಒಬ್ರು ಸೋಷಿಯಲ್ ವರ್ಕರ್ ನಂಬರ್ ಕೊಡ್ತೀವಿ, ಇಲ್ಲ ಸೈಕಾಲಜಿಸ್ಟ್ ನಂಬರ್ ಕೊಡ್ತೀವಿ, ಇಲ್ಲ ವೈದ್ಯರ ನಂಬರೇ ಕೊಡ್ತೀವಿ. ಆ ಲಿಂಕೇಜ್ಗೆ ಕೂಡ ಇದು ಹೆಲ್ಪ್ ಆಗ್ತಾ ಇದೆ. ಸೊ ಮನೆಯವರು ಕಾಲ್ ಮಾಡಬಹುದು, ಮಾನಸಿಕ ತೊಂದರೆ ಇರೋರು ಕೂಡ ಕಾಲ್ ಮಾಡಬಹುದು.
1: ಈಗ ಇಷ್ಟೆಲ್ಲ ಕೆಲಸವನ್ನ ಮಾಡಲಾಗುತ್ತೆ ಅಂತ ಹೇಳ್ತಿದ್ದೀರಿ, ಇಷ್ಟು ಮಟ್ಟಿ ಕೆಲಸ ಆಗ್ತಿದೆ ಅಂದಾಗ ಜನರ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡೆ ಮೂಡುತ್ತೆ, ಎಷ್ಟು ಖರ್ಚಾಗುತ್ತೆ ಇದಕ್ಕೆ, ಎಷ್ಟು ದುಡ್ಡನ್ನ ಕೊಡಬೇಕು ಅಂತೇಳಿ, ತಗುಲುವ ವೆಚ್ಚ ಎಷ್ಟು?
0: ಓಕೆ, ಸೊ ಇದು ಯಾವುದೇ ವೆಚ್ಚ ಆಗೋದಿಲ್ಲ. ಸೊ ಮನೆಯವರು ಕಾಲ್ ಮಾಡಿದ್ರೇನು ಅವ್ರಿಗೂ ಯಾವುದು ವೆಚ್ಚ ಆಗೋದಿಲ್ಲ. ಇದು ಟೋಲ್ ಫ್ರೀ ನಂಬರ್ 1446. ಸೊ ಅವರಿಗೆ ಯಾವುದೇ ವೆಚ್ಚ ಇಲ್ಲ, ಪೂರ್ತಿ ಉಚಿತವಾದ ಆಪ್ತ ಸಮಾಲೋಚನೆ. ಮತ್ತೆ ಚಿಕಿತ್ಸೆ ಅವಶ್ಯಕತೆ ಇತ್ತು ಅಂದ್ರೆ ಅದನ್ನ ಮನೋವೈದ್ಯರಿಗೆ ಶಿಫ್ಟ್ ಮಾಡಿ ಅದಕ್ಕೂ ಅನುವು ಮಾಡಿಕೊಡ್ಲಾಗುತ್ತೆ.
1: ಈಗ ಸುಮಾರಷ್ಟು ಟೋಲ್ ಫ್ರೀ ನಂಬರ್ ಗಳನ್ನ ಮಾಡಿದಾಗ,
0: ಹೌದು
1: ಅಂದ್ರೆ ನಾನು ಹೇಳ್ತಿರೋದು ಖಾಸಗಿ ಕಂಪನಿಗಳದ್ದು ಮಾಡಿದಾಗ, ಹೆಸರು, ವಿಳಾಸ, ನಿಮ್ಮ ಉಳಿದ ಎಲ್ಲ ರೀತಿಯ ವಿವರಗಳನ್ನ, ವೈಯಕ್ತಿಕ ವಿವರಗಳನ್ನ ಕೇಳಲಾಗುತ್ತೆ. ಈ ರೀತಿ ಕರೆಯನ್ನ ಮಾಡಬೇಕಾದ್ರೆ ಕೂಡ ಜನರ ಮನಸ್ಸಿನಲ್ಲಿ ಒಂದು ಹಿಂಜರಿಕೆ ಇರುತ್ತೆ, ಎಲ್ಲಿ ನಮ್ಮ ಹೆಸರನ್ನ ಕೇಳ್ತಾರೆ, ನಮ್ಮ ಒಂದು ವೈಯಕ್ತಿಕ ವಿವರಗಳನ್ನ ಕೊಡ್ತಾರೆ ಅಂತ. ಈ ರೀತಿ ಕರೆ ಮಾಡಿದಾಗ ವೈಯಕ್ತಿಕ ಗೌಪ್ಯತೆಯನ್ನ ಕಾಪಾಡಿಕೊಳ್ಳಲಾಗುತ್ತೆ ಹೇಗೆ?
0: ಸೊ ಖಂಡಿತವಾಗ್ಲೂ ಕಾಪಾಡಲಾಗುತ್ತೆ. ಸೊ ಯಾರದೇ ಹೆಸರು ಇರಬಹುದು, ಫೋನ್ ನಂಬರ್ಸ್ ಇರಬಹುದು, ಅವರ ಸಮಸ್ಯೆ ಇರಬಹುದು. ನೀವು ಹೇಳ್ದಂಗೆ ಎಷ್ಟೋ ವಿಚಾರಗಳನ್ನ ಅವರು ನಮ್ಮ ಕೌನ್ಸಿಲರ್ಸ್ ಜೊತೆ, ಡಾಕ್ಟರ್ಸ್ ಜೊತೆ ಹಂಚ್ಕೊಂಡಿರ್ತಾರೆ, ಅವರ ವೈಯಕ್ತಿಕ ವಿಚಾರಗಳು ಕೂಡ ಇರುತ್ತೆ. ಸೊ ಯಾವುದೇ ಆತಂಕ ಬೇಡ, ಅವರು ಏನು ವಿಚಾರಗಳು ನಮ್ಗೆ ಹಂಚ್ಕೊಂಡಿರ್ತಾರೆ, ಅವ್ರದ್ದು ಏನು ಕಾಯಿಲೆ ಇರುತ್ತೆ, ಏನ್ ಸಮಸ್ಯೆ ಇರುತ್ತೆ, ಅವರ ಒಂದು ಡೆಮೋಗ್ರಫಿಕ್ ಹೆಸರಾಗ್ಲಿ, ನಂಬರ್ ಆಗ್ಲಿ, ಎಲ್ಲೂ ಆಚೆ ಹೋಗೋದಿಲ್ಲ. ಸೊ ಮುಕ್ತವಾಗಿ ಅವರು ಕರೆಯನ್ನ ಮಾಡಬಹುದು. ಈ ಉಚಿತ ಆಪ್ತ ಸಮಾಲೋಚನೆ ಚಿಕಿತ್ಸೆಯ ಒಂದು ಅನುಭವ ಅವರಿಗೂ ಆಗತ್ತೆ ಕಾಲ್ ಮಾಡಿ ನೋಡಿದ್ರೆ. ಸೊ ನೀವು ಉದಾಹರಣೆಗೆ ನೋಡಿದ್ರೆ, ನಾವು ಶುರು ಮಾಡಿದಾಗ ಕೆಲವು ದಿವಸ ಕಾಲ್ಸೇ ಬರ್ತಾ ಇರಲಿಲ್ಲ, 0, 1, 2 ಹೀಗಿತ್ತು. ಸೊ ನಾವು ಅದಾದ್ಮೇಲೆ ಸಾಕಷ್ಟು ಪ್ರಚಾರಗಳನ್ನ ಮಾಡಿದಾಗ ಈಗ 1 ದಿವಸಕ್ಕೆ 150-250 ಕಾಲ್ಸ್ ಬರ್ತಾ ಇದೆ, ಮಧ್ಯರಾತ್ರಿ ಕೂಡ ಕಾಲ್ಸ್ ಬರ್ತಾ ಇದೆ. ಹಾಗಾಗಿ ಇದು ಬಹಳಷ್ಟು ಜನಕ್ಕೆ ಉಪಯೋಗ ಕೂಡ ಆಗ್ತಾ ಇದೆ. ಒಂದು ಕರೆ 1-2 ತಿಂಗಳು ಮುಂಚೆ ನನಗೆ ನೆನಪಿದೆ. ಸೊ ಯಾವುದೋ ಒಂದು ಜಿಲ್ಲೆಯಿಂದ ಕರೆ ಬಂತು, ನನಗೆ ತುಂಬಾ ಬೇಜಾರಾಗಿದೆ, ನಾನು ಬದುಕೋದಿಲ್ಲ, ನನಗೆ ಆತ್ಮಹತ್ಯೆ ಆಲೋಚನೆ ಬರ್ತಾ ಇದೆ ಅಂದಾಗ ಇಲ್ಲಿಯ ಟೆಲಿಮನಸ್ ಆಪ್ತ ಸಮಾಲೋಚಕರು ಆ ಜಿಲ್ಲೆಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಒಂದು ವೃತ್ತಿಪರರ ಜೊತೆ ಲಿಂಕೇಜ್ ಮಾಡಿ ಅವರು ಒಂದು ಮನೆ ಭೇಟಿ ಮಾಡಿ ಅವ್ರಿಗೆ ಕಾಲ್ ಮಾಡಿ ಮತ್ತೆ ಆ ಯಾರು ತೊಂದರೆ ಇತ್ತು ಅವರು ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದು ಆ ಚಿಕಿತ್ಸೆಯನ್ನು ಪಡೆದು ಈ ದಿವಸ ಚೆನ್ನಾಗೂ ಇದ್ದಾರೆ.
1: ಕಾರ್ಯಕ್ರಮದ ಸಾರ್ಥಕತೆ ಅಡಗಿರುವಂಥದ್ದು ಅಂತಹ ಒಂದು ಕರೆಗಳು ಬಂದು ಅದಕ್ಕೆ ಒಂದು ಯಶಸ್ಸು ಸಿಕ್ಕಾಗ ಅಂತ ಹೇಳಿ ನಾವು ಖಂಡಿತ ಹೇಳಬೇಕಾಗುತ್ತೆ. ಹಾಗಾಗಿ ಶುಲ್ಕ ರಹಿತವಾಗಿ ಆತಂಕ ಇಲ್ಲದೆ ಈ ಒಂದು ಟೆಲಿಮನಸ್
0: ವ್ಯವಸ್ಥೆಯನ್ನು
1: ಕಾಪಾಡಿಕೊಳ್ಳಲಾಗುತ್ತೆ ಅನ್ನೋದನ್ನ ನೀವು ಮತ್ತೆ ಒತ್ತಿ ಹೇಳ್ತಾ ಇದ್ದೀರಿ. ಯಾಕ್ರೆ ಯಾವುದೇ ಒಂದು ಸಮಸ್ಯೆಯನ್ನ ಹೇಳ್ಕೊಳ್ಬೇಕಾದ್ರೆ ರೋಗಿ ಮತ್ತು ವೈದ್ಯರ ನಡುವಿನ ಒಂದು ಬಾಂಧವ್ಯ ತುಂಬಾ ಮುಖ್ಯ, ಅದರಲ್ಲಿ ಭಾಷೆ ಕೂಡ ತುಂಬಾ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ. ಈಗ ಈ ರೀತಿ ಕರೆಯನ್ನ ಮಾಡಬೇಕಾದ್ರೆ ಯಾವ ಭಾಷೆಯಲ್ಲಿ, ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ, ಇಂಗ್ಲಿಷ್ ನಲ್ಲಿ ಮಾತಾಡೋರು ಇದ್ಬಿಟ್ರೆ ವೈದ್ಯರು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಭಾಷೆ ಯಾವ್ದಿರುತ್ತೆ?
2: ಅಲ್ಲ, ಈಗ ಕರ್ನಾಟಕದಿಂದ ಕರೆ ಮಾಡುವಂತಹ ವ್ಯಕ್ತಿಗಳಿಗೆ ಕನ್ನಡ ಭಾಷೆಯಲ್ಲೇ ಸೇವೆ ಒದಗಿಸಲಾಗುತ್ತದೆ. ಇನ್ನೊಂದೆರಡು ಮಾತು ಟೆಲಿಮನ್ಸ್ ಬಗ್ಗೆ ಹೇಳಬೇಕು. ಒಂದು ಆಡಿಯೋ ಮೂಲಕ ಅಂದ್ರೆ ಟೆಲಿಫೋನ್ ಮೂಲಕ ಸೇವೆಗಳನ್ನ ಪಡ್ಕೊಳ್ಳುವಂಥದ್ದು. ಈಗ ಮತ್ತೆ ನಮ್ಮ ಮುಂದಿನ ಒಂದು ಪ್ರಯತ್ನ ಯಾವ ನಿಟ್ಟಿನಲ್ಲಿ ಸಾಗ್ತಾ ಇದೆ ಅಂತ

0: ಅಂದ್ರೆ ಇ ಸಂಜೀವಿನಿ ಅಂತ ನೀವು ಕೇಳಿರ್ಬೋದು, ವಿಡಿಯೋ ಕನ್ಸಲ್ಟೇಷನ್ ಪ್ಲಾಟ್ಫಾರ್ಮ್ ಭಾರತ ಸರ್ಕಾರದ್ದು. ಅದರ ಜೊತೆಗೆ ನಾವು ಲಿಂಕ್ ಮಾಡೋಕೆ ಪ್ರಯತ್ನಗಳನ್ನ ನಾವು ಈಗಾಗಲೇ ಮಾಡಿದ್ದೇವೆ. ಇನ್ನೊಂದು ಸುಮಾರು ಒಂದು 2-3 ವಾರಗಳಲ್ಲಿ ಅಥವಾ 4 ವಾರಗಳಲ್ಲಿ ಆಡಿಯೋ ಕನ್ಸಲ್ಟೇಷನ್ ಜೊತೆಗೆ ವಿಡಿಯೋ ಕನ್ಸಲ್ಟೇಷನ್ ಅನ್ನ ಒಟ್ಟಿಗೆ ಕೂಡ ಮಾಡುವಂತಹ ಒಂದು ಒಂದು ವ್ಯವಸ್ಥೆ ಬರುತ್ತೆ, ಯಾರಿಗೆ ವಿಡಿಯೋ ಕನ್ಸಲ್ಟೇಷನ್ ಅವಶ್ಯಕತೆ ಇದೆಯೋ ಅವರಿಗೆ, ಮತ್ತು ಖುದ್ದಾಗಿ ಭೇಟಿ ನೀಡೋದಕ್ಕೆ ಅದಕ್ಕೆ ಯಾವ ರೀತಿಯಾದಂತಹ ಸಹಾಯ ಮಾಡಬೇಕು. ಅಂದ್ರೆ ಈಗ ಕ್ಲೋಸಿಂಗ್ ದ ಲೂಪ್ ಅಂತ ಹೇಳ್ತೀವಿ, ಒಬ್ರು ಟೆಲಿಫೋನ್ ನಲ್ಲಿ ಸಹಾಯ ಮಾಡ್ತು ಅಂತಂದ್ರೆ ಅವರಿಗೆ ಎಲ್ಲ ಸೇವೆಗಳು ಸಂಪೂರ್ಣವಾಗಿ ಅವರ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋವರೆಗೆ ವಿ ಹ್ಯಾವ್ ಟು ಕ್ಲೋಸ್ ದ ಲೂಪ್, ದಟ್ ಈಸ್ ದ ಪ್ಲಾನ್. ಮತ್ತು ಇನ್ನೊಂದು, ನಾನು ಆಗ್ಲೇ ನೀವು ಒಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ನಾನು ಕೊಟ್ಟಿರಲಿಲ್ಲ, ಯಾವ್ಯಾವ ರೀತಿಯಾದಂತಹ ಚಿಕಿತ್ಸೆಗಳಿದೆ ಅಂತ ನೀವು ಹೇಳಿದ್ರಿ. ಸೊ ಈ ಮಾನಸಿಕ ರೋಗಗಳಿಗೆ ಬೇರೆ ಕಾಯಿಲೆಗಳಿಗೆ ಯಾವ ರೀತಿ ಚಿಕಿತ್ಸೆ ಇದೆಯೋ ಅದೇ ರೀತಿ ಇದಕ್ಕೂ ಸಹ ಚಿಕಿತ್ಸೆಗಳಿದ್ದಾವೆ. ಯಾವ ಕಾಯಿಲೆ ಇದೆ ಅಂತ ಫಸ್ಟ್ ರೋಗ ನಿದಾನವನ್ನು ಮಾಡಬೇಕಾಗತ್ತೆ. ತದನಂತರ ಬ್ರಾಡ್ ಆಗಿ ಹೇಳಬೇಕು ಅಂತಂದ್ರೆ ಔಷಧೋಪಚಾರಗಳು ಒಂದು, ಎರಡನೇದು ಆಪ್ತ ಸಮಾಲೋಚನೆ, ರಜನಿ ಅವರು ಹೇಳ್ತಿರೋ ಹಾಗೆ, ಮತ್ತು ಮಿಕ್ಕ ಬೇರೆ ತರಹ ಚಿಕಿತ್ಸೆಗಳು ಇದೆ. ಈಗ ಫಾರ್ ಎಕ್ಸಾಂಪಲ್ ವಿದ್ಯುತ್ ಕಂಪನ ಚಿಕಿತ್ಸೆ ಅಂತ ಹೇಳ್ತೀವಿ, ಮತ್ತು RTMS ಅಂತ ಹೇಳ್ತೀವಿ, ಸುಮಾರಷ್ಟು ಬೇರೆ ಬೇರೆ ಚಿಕಿತ್ಸಾ ವಿಧಾನಗಳಿದಾವೆ. ಬಟ್ ಬಹಳ ಮುಖ್ಯವಾಗಿ ವಿಭಾಗ ಮಾಡಬೇಕು ಅಂತಂದ್ರೆ ಈ ರೀತಿಯಾದಂತೆ ಮಾಡಬಹುದು.
1: ಮತ್ತೆ ಈ ಕರೆಗಳನ್ನು ಮಾಡಿದಾಗ ಸಮಯದ ಮಿತಿ ಏನಾದ್ರೂ ಇರುತ್ತಾ? ಯಾಕೆ ಅಷ್ಟೋ ಸಲ 2 ನಿಮಿಷ ಆದ್ಮೇಲೆ ಕಟ್ ಆಗ್ಬಿಡೋದು ಫೋನು, 5 ನಿಮಿಷ ಆದ್ಮೇಲೆ ಆಗ್ಬಿಡೋದು ಬೇರೆ ಇದರಲ್ಲಿ ಆಗಿರುತ್ತೆ, ಹಾಗಾಗಿ ಇದಕ್ಕೆ ಸಮಯದ ಮಿತಿ ಇರುತ್ತಾ?
0: ಇಲ್ಲ, ಇದಕ್ಕೆ ಸಮಯದ ಮಿತಿ ಇರೋದಿಲ್ಲ. ಇದು ಮಾನಸಿಕ ಸಮಸ್ಯೆ ಇರೋರು ಮಾತಾಡ್ತಾರೆ, ಕಾಲ್ ಮಾಡ್ತಾರೆ, ಮತ್ತು ಆ ಒಂದು ಪರ್ಟಿಕ್ಯುಲರ್ ಸಮಸ್ಯೆಗೆ ಪರಿಹಾರ ಎಷ್ಟು ಸಾಧ್ಯನೋ ಅಷ್ಟನ್ನು ಒದಗಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದಾರೆ ಕೌನ್ಸಿಲರ್ಗಳು. ಅಷ್ಟೇ ಅಲ್ಲ, ಅವಶ್ಯಕತೆ ಬಿದ್ದರೆ ಆ ಕರೆ ಮಾಡಿರ್ತಾರಲ್ಲ ಅವ್ರಿಗೆ, ಮತ್ತೆ ನಾವೇನೆ ಟೆಲಿಮನಸ್ನಿಂದ ಅವ್ರಿಗೆ ಕರೆ ಮಾಡಿ ಅವರ ಸಮಸ್ಯೆಗಳು ಪರಿಹಾರ ಆಗಿದೆಯಾ ಇಲ್ವಾ, ಮತ್ತು ಇನ್ನು ಎಷ್ಟು ಸಲ ಸೆಷನ್ಸ್ ಬೇಕಾಗಬಹುದು. ರಜನಿ ಅವರು ಹೇಳ್ತಾ ಇದ್ರು ಒಂದು ಉದಾಹರಣೆ. ಹಾಗೇನೆ ಸುಮಾರಷ್ಟು ಕಾಲರ್ಗಳಿಗೆ 5-6 ಸಲ ಕೂತು ಚರ್ಚೆ ಮತ್ತು ಸಮಾಲೋಚನೆಗಳನ್ನು ಮಾಡಿ ಸಮಾಧಾನಗಳನ್ನ ಹೇಳುವಂತಹ ಪರಿಸ್ಥಿತಿನೂ ಇದೆ. ಹಾಗಾಗಿ ಯಾವುದೇ ರೀತಿಯಾದಂತಹ ರೆಸ್ಟ್ರಿಕ್ಷನ್ಸ್ ಇಲ್ಲ ಒಂದು, ಮತ್ತು ಇದು ಭಾರತದಾದ್ಯಂತ ಇರುವಂತಹ ಒಂದು ಕಾರ್ಯಕ್ರಮ. ಸದ್ಯಕ್ಕೆ 32 ರಾಜ್ಯಗಳಲ್ಲಿ ಮತ್ತು ಯೂನಿಯನ್ ಟೆರಿಟರೀಸ್ ಅಂತ ಏನು ಹೇಳ್ತೀವಿ ಆ 8 ರಾಜ್ಯಗಳಲ್ಲಿ ಈ ಟೆಲಿಮನಸ್ ಸೆಲ್ಗಳು ಸದ್ಯಕ್ಕೆ ಆಪರೇಷನಲ್ ಆಗಿವೆ, ಅಂದ್ರೆ ಕೆಲಸ ಮಾಡ್ತಾ ಇವೆ. ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಏನಿದೆ ಅದಕ್ಕೆ ಪೂರಕವಾಗಿ ಸಪೋರ್ಟಿವ್ ಆದಂತಹ ರೋಲ್ ಅನ್ನ ಇದು ಪ್ಲೇ ಮಾಡುತ್ತೆ ಅಂತ ನಮ್ಮ ಆಶಯ.
1: ಗೃಹ ಆರೈಕೆಗೆ ಸಹಾಯಕ ಸೇವೆಗಳ ಬಗ್ಗೆ ಮಾತಾಡೋಣ. ಇಲ್ಲಿ ಯಾವ ರೀತಿ ಸೇವೆಗಳನ್ನು ಒದಗಿಸಲಾಗುತ್ತೆ?
2: ಇಲ್ಲಿ ಅವರು ಕರೆ ಮಾಡಿದ್ರೆ ನಾವು ಮೊದಲು ಅವರ ಸಮಸ್ಯೆ ಏನಿದೆ ಅಂತ ವಿವರವಾಗಿ ತಗೊಳ್ತೀವಿ, ಅವ್ರಿಗೆ ಯಾಕೆ ಆಸ್ಪತ್ರೆಗೆ ಬರೋದು ಕಷ್ಟ ಆಗ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತೀವಿ. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಕೆಲವು ರೋಗಿಗಳು ತುಂಬಾ ಉಗ್ರವಾಗಿರ್ತಾರೆ ಅಥವಾ ತುಂಬಾ ಮದ್ಯ ಮಾದಕ ವ್ಯಸನಗಳಿಂದ ಅದರೊಳಗೆ ಮುಳುಗಿರ್ತಾರೆ, ಅಂಥವ್ರಿಗೆ ಈ ಸೇವೆಗಳು ಲಭ್ಯ ಆಗೋದಿಲ್ಲ. ಯಾಕಂದ್ರೆ ಅಂಥವ್ರಿಗೆ ಕರೆ ಮಾಡಿದ್ರೆ ನಾವು ಅಲ್ಲಿ ತಕ್ಷಣ ಅವರಿಗೆ ಪಕ್ಕದಲ್ಲಿ ಯಾವ್ದಾದ್ರು ಒಂದು ಯಾವ್ದಾದ್ರು ಆರೋಗ್ಯ ಸೇವೆನ ನೀವು ಪಡ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ನಮ್ಮಲ್ಲಿ ನಾವು ಈ ಸೇವೆ ಪಡ್ಕೊಳ್ಳುವವ್ರಿಗೆ ಅವರು ಯಾರಿಗೆ ಸೇವೆ ಬೇಕಾಗಿದೆಯೋ ಅವರು ಮತ್ತೆ ಅವರ ಆರೈಕೆದಾರರು ಇಬ್ರು ಒಪ್ಪಿಗೆ ಕೊಟ್ಟರೆ ಮಾತ್ರ ನಾವು ಗೃಹ ಭೇಟಿ ಮಾಡ್ತೀವಿ. ಎಷ್ಟು ನಮ್ಗೀಗ ಕಾಲ್ಸ್ ಹೇಗೆ ಬರ್ತಿದೆ ಅಂತಂದ್ರೆ ಅವರಷ್ಟು ಸರಿಯಾಗಿ ಗಮನಿಸೋದಿಲ್ಲ, ಏನೇ ಸಮಸ್ಯೆ ಇದ್ರು ಅವರು ಕಾಲ್ ಮಾಡ್ತಾರೆ. ಅವಾಗ ನಾವು ಅವರಿಗೆ ಅವರು ಇರೋ ಕೂಡನೆ ಹೇಗೆ ಪರಿಹಾರ ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ವಿವರ ಕೊಡ್ತೀವಿ. ಬಟ್ ಅವ್ರಿಗೆ ಆಗ್ಲಿಲ್ಲ ಅಂತಂದ್ರೆ ಅವಾಗ ಗೃಹ ಭೇಟಿ ಮಾಡ್ತೀವಿ. ಎಷ್ಟೋ ಜನರಿಗೆ ನಾವು ಟೆಲಿ ಕನ್ಸಲ್ಟೇಷನ್ ಸಹ ಕೊಟ್ಟಿದೀವಿ, ಅಂದ್ರೆ ಅವ್ರ ಮನೆಯಲ್ಲಿ ಅವ್ರು ಇರುತ್ತಾರೆ, ನಮ್ಮನ್ನು ನಾವಿರ್ತೀವಿ, ಈಗ ವಿಡಿಯೋದಲ್ಲಿ ಮಾಡಿದ ತರ ಅವ್ರ ಜೊತೆ ಮಾತಾಡಿ ಅವರಿಗೆ ಔಷಧಿಗಳನ್ನ ಮತ್ತು ಬೇರೆ ಆಪ್ತ ಸಮಾಲೋಚನೆಯನ್ನು ಸಹ ಒದಗಿಸಿದುಂಟು.
1: ಈ ಗೃಹ ಆರೈಕೆ ಸಹಾಯಕ ಸೇವೆಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ಏನನ್ನ ಮಾಡಬೇಕು?
2: ಅದಕ್ಕೂ ಒಂದು ನಂಬರ್ ಇದೆ, ಟೋಲ್ ಫ್ರೀ ನಂಬರ್ ಇದೆ, ಆ ನಂಬರ್ಗೆ ಅವರು ಕರೆ ಮಾಡಬೇಕಾಗುತ್ತೆ. 9480829399 ಅದಕ್ಕೆ ಯಾವಾಗ ಬೇಕಿದ್ರೂ ಕರೆ ಮಾಡ್ಬೋದು. ಅಂದ್ರೆ ಸೋಮವಾರದಿಂದ ಶನಿವಾರದಲ್ಲಿ 9-5 ಗಂಟೆ ಮಧ್ಯದಲ್ಲಿ ಅವರು ಕರೆ ಮಾಡ್ಬೋದು. ಅಥವಾ ಅವರು ಈ ಟೆಲಿಮನಸ್ಗೆ ಕರೆ ಮಾಡಿದ್ರು ಸಹ ಅಲ್ಲಿಂದ ಸಹ ಇದಕ್ಕೆ ಡೈರೆಕ್ಟ್ ಮಾಡಕ್ಕೆ ಆಗ್ತದೆ, ಈ ನಂಬರ್ನ ಅವ್ರು ಕಾಲ್ ಮಾಡಬಹುದು.
1: ಇಲ್ಲಿವರೆಗೆ ಈ ಯೋಜನೆ ಕುರಿತಾಗಿ ನಿಮ್ಮ ಅನುಭವ ಹೇಗಿದೆ?
2: ಸುಮಾರೊಂದು 400-450 ಕರೆಗಳು ಬಂದಿದ್ದಾವೆ ನಮ್ಗೆ, ಬೆಂಗಳೂರು ನಗರದ ಬೇರೆ ಬೇರೆ ಕಡೆಗಳಿಂದ. ಮತ್ತೆ ಅಲ್ಲಿ ಅವ್ರಿಗೆ ನಾವು ಬಹಳಷ್ಟು ಜನರಿಗೆ ಟೆಲಿ ಕೌನ್ಸಿಲಿಂಗ್ ಮಾಡಿದೀವಿ, ಟೆಲಿ ಕನ್ಸಲ್ಟೇಷನ್ ಕೊಟ್ಟಿದೀವಿ, ಮತ್ತೆ ಎಷ್ಟೋ ಕಡೆ ನಾವು ಮನೆ ಭೇಟಿನೂ ಮಾಡಿಬಿಟ್ಟು, ಈಗ ಮನೆ ಭೇಟಿ ಮಾಡ್ಬೇಕು ನಾನು ಆಗ್ಲೇ ಹೇಳ್ದಂಗೆ ಅವ್ರ ಒಪ್ಪಿಗೆ ಇರಬೇಕಾಗ್ತದೆ, ಅವ್ರ ಒಪ್ಪಿಗೆ ಇಲ್ಲದೆ ನಾವು ಕೊಡೋಕ್ಕಾಗಲ್ಲ. ಒಂದು 5-6 ಮನೆಗಳಿಗೆ ನಾವು ಭೇಟಿ ಕೊಟ್ಟಾಗ ನೀವು ಬರಬೇಡಿ ಅಂತ ಹೇಳಿದ್ದಾರೆ, ಅಂತ ಮನೆಗಳಿಗೆ ನಾವು ಹೋಗ್ಲಿಲ್ಲ. ಸೊ ಹಾಗಾಗಿ ನಮ್ಮ ಮನೆ ಭೇಟಿ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ. ಬಟ್ ನಮ್ಮ ಸೇವೆ

0: ಅವ್ರಿಗೆ ಲಭಿಸುತ್ತೆ. ಬಟ್ ಏನಾಗುತ್ತೆ ಅಂದರೆ ಒಂದೊಂದು ಸರ್ತಿ ರೋಗಿಗೆ ಬೇಕಾಗ್ತದೆ ಚಿಕಿತ್ಸೆ, ಮನೆಯವ್ರಿಗೆ ಬೇಡ ಅಂತಾರೆ, ಮನೆಯವ್ರಿಗೆ ಬೇಕು ಅಂತಾರೆ ರೋಗಿ. ಈ ಥರದ ಸಮಸ್ಯೆಗಳಿಗೆ ಈ ಥರದ ಜಂಜಾಟಗಳಿಂದ ಸೇವೆ ಸಹ ಅಷ್ಟು ನಮಗೆ ಕೊಡೋಕ್ಕೆ ಸಾಧ್ಯ ಆಗ್ತಿಲ್ಲ. ಈ ಥರದ ಕೆಲವು ಸವಾಲುಗಳಿದ್ದಾವೆ, ಅದನ್ನು ಹೇಗೆ ಓವರ್ಕಮ್ ಮಾಡೋದು ಅಂತ ನಾವು ಚರ್ಚೆ ಮಾಡ್ತಾ ಇದ್ದೀವಿ.
1: ಕಡೆಯದಾಗಿ ಏನು ಸಂದೇಶವನ್ನ ನೀವು ಈ ಕಾರ್ಯಕ್ರಮದ ಮೂಲಕ ಹೇಳಲಿಕ್ಕೆ ಬಯಸ್ತೀವಿ?
0: ಹಾ, ಎಷ್ಟೋ ಜನರಿಗೆ ಈ ತರ ಸಮಸ್ಯೆಗಳು ಇದಾವೆ, ಅವ್ರು ಏನಪ್ಪ ಮಾಡೋದು, ಆಸ್ಪತ್ರೆಗೂ ಹೋಗ್ಲಿಕ್ಕೆ ಆಗೋದಿಲ್ಲ, ಚಿಕಿತ್ಸೆ ಕೊಡದೇನೂ ಇರೋಕ್ಕಾಗೋದಿಲ್ಲ ಅಂತ ಯೋಚನೆ ಮಾಡ್ಕೊಂಡಿರ್ತಾರೆ. ಅಷ್ಟರ ಆ ಥರದ ಯೋಚನೆ ಮಾಡಬೇಕಾಗಿಲ್ಲ. ಈ ಕಾರ್ಯಕ್ರಮ ಒಂದು ನಿಮಗೆ ನಿಮ್ಮ ಮನೆ ಬಾಗಿಲಿಗೆ ಬರೋಕ್ಕೆ ತಯಾರಾಗಿದೆ, ಇದರ ಸದುಪಯೋಗನ ನೀವು ಪಡ್ಕೊಳ್ಳಿ ಅಂತ ಈ ಸಂದೇಶನ ನಾನು ಹೇಳಕ್ಕೆ ಬಯಸ್ತೀನಿ.
1: ಡಾಕ್ಟರ್ ನವೀನ್ ಅವರೇ, ನೀವು ಈ ಕಾರ್ಯಕ್ರಮದ ಮೂಲಕ ಏನು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೀರಿ?
2: 1446 ಈ ಟೋಲ್ ಫ್ರೀ ಸಂಖ್ಯೆನ ನೆನ್ಪಿಟ್ಕೊಳ್ಳಿ. ಯಾವುದೇ ರೀತಿಯಾದಂತಹ ಮಾನಸಿಕ ಸಮಸ್ಯೆಗಳು, ಮಾನಸಿಕ ರೋಗನೇ ಇರಬೇಕು ಅಂತಿಲ್ಲ, ಯಾವುದೇ ರೀತಿಯಾದಂತಹ ಡಿಸ್ಟ್ರೆಸ್ ಅಂತ ನಾವು ಇಂಗ್ಲಿಷ್ನಲ್ಲಿ ಏನು ಹೇಳ್ತೀವಿ, ಆ ಸಮಸ್ಯೆಗಳಿಗೆ ಟೆಲಿಫೋನ್ ಮೂಲಕ ಪರಿಹಾರ ಸುಲಭವಾಗಿ ಉಚಿತವಾಗಿ ಪಡೆದುಕೊಳ್ಳಬಹುದು. ಮತ್ತು ಇದು 24/7 ಇರುವಂತಹ ಸೇವೆಗಳು ಕರ್ನಾಟಕದಲ್ಲಾಗಲೇ ಶುರುವಾಗಿದೆ. ಆಲ್ಮೋಸ್ಟ್ ಆಲ್ ಸ್ಟೇಟ್ಸ್, ಎಲ್ಲ ರಾಜ್ಯಗಳಲ್ಲಿ, ಸುಮಾರಷ್ಟು ರಾಜ್ಯಗಳಲ್ಲಿ 24/7 ಸರ್ವಿಸ್ ಇದೆ. ಸೊ ಆ ಒಂದು ಸೇವೆಗಳನ್ನು ಪಡ್ಕೊಳ್ಬಹುದು. ಮತ್ತು ಮಾನಸಿಕ ಕಾಯಿಲೆಗಳು ಅಂತಂದರೆ ಅದು ಸಹ ಬೇರೆ ದೈಹಿಕ ಕಾಯಿಲೆಗಳ ತರಹನೇ. ಸೊ ಅದಕ್ಕೂ ಸಹ ಸುಲಭವಾಗಿ ಚಿಕಿತ್ಸೆಗಳನ್ನು ಪಡೆದುಕೊಳ್ಬಹುದು, ಚಿಕಿತ್ಸೆಗಳು ಸುಮಾರಷ್ಟು ಲಭ್ಯ ಇದ್ದಾವೆ. ಮಾನಸಿಕ ಆರೋಗ್ಯದ ಬಗ್ಗೆ ಅರಿವನ್ನು ಹೆಚ್ಚು ಮಾಡಿಕೊಳ್ಳುವಂಥದ್ದು. ಮತ್ತು ಆರೋಗ್ಯ ಅಂತಂದರೆ ಮಾನಸಿಕ ಆರೋಗ್ಯ ಇಲ್ಲದಲೇ ಯಾವ ಆರೋಗ್ಯನೂ ಇಲ್ಲ. ಆ ಒಂದು ಸಂದೇಶನ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ.
1: ಡಾಕ್ಟರ್ ರಜನಿ ಅವರೇ, ನೀವು ಏನನ್ನ ಹೇಳಲಿಕ್ಕೆ ಬಯಸ್ತೀರಿ?
3: ಖಂಡಿತವಾಗ್ಲಿ, ಎಷ್ಟೊಂದು ಜನ ನಮ್ಮ ಹತ್ರ ಚಿಕಿತ್ಸೆಗೆ ಬಂದಾಗ ದೈಹಿಕವಾಗಿ ಹೇಳ್ತಿರ್ತಾರೆ, ಡಾಕ್ಟರ್ ಒಂದು 5-6 ಜನ ಡಾಕ್ಟರ್ ನನಗೆ ರೆಫರ್ ಮಾಡಿದ್ರು, ಇವತ್ ಹೋಗೋಣ, ನಾಳೆ ಹೋಗೋಣ, ನಾಡಿದ್ ಹೋಗೋಣ, ಹೀಗೆ ಆಗ್ಬಿಟ್ಟು 6 ತಿಂಗಳು ಆಗೋಗ್ಬಿಟ್ಟಿದೆ. ನಾನು ಆತಂಕದ ಸಮಸ್ಯೆಯಿಂದ ಅಥವಾ ಬೇಜಾರ್ ಸಮಸ್ಯೆಯಿಂದ, ಇನ್ನೊಂದರಿಂದ ಮದ್ಯ ಮಾದಕ ವಸ್ತು ಸಮಸ್ಯೆಯಿಂದ, ಅಥವಾ ಎಕ್ಸಾಮ್ ಫಿಯರ್, ಬಹಳಷ್ಟು ವರ್ಷ 5-6 ವರ್ಷ ಅನುಭವಿಸಿರೋರು ಇರ್ತಾರೆ. ಸೊ ಈ ರೀತಿ ನೀವು ಇನ್ ಪರ್ಸನ್ ಹೋಗಕ್ ಆಗದೆ ಇರೋ ಅಂತವ್ರು ಇವತ್ತೇ 1446 ಕರೆ ಮಾಡಿ ಟೆಲಿ ಆಪ್ತ ಸಮಾಲೋಚನೆಯನ್ನ ಅಟ್ ಲೀಸ್ಟ್ ಶುರು ಮಾಡಬೇಕು ಅನ್ನೋದು ನನ್ನ ಒಂದು ಕರೆ ಜನಕ್ಕೆ.
1: ಟೆಲಿಮನಸ್ ಕಾರ್ಯಕ್ರಮ ಮತ್ತು ಗೃಹ ಆರೈಕೆಗೆ ಸಹಾಯಕ ಸೇವೆಗಳು, ಈ ಕುರಿತಾಗಿ ಸಾಕಷ್ಟು ವಿವರಗಳನ್ನ, ಮಾಹಿತಿಯನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಅದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಈ ಮೂಲಕ ತಿಳಿಸ್ತಾ ಇದ್ದೇವೆ. ವಂದನೆಗಳು.
2: ನಮಸ್ಕಾರ.
1: ಆರೋಗ್ಯ ಅಂತಂದ್ರೆ ದೈಹಿಕ ಆರೋಗ್ಯ ಮಾತ್ರ ಅಲ್ಲ, ಮಾನಸಿಕ ಆರೋಗ್ಯವೂ ಸೇರಿದೆ ನಮ್ಮ ಸಮಗ್ರ ಆರೋಗ್ಯದಲ್ಲಿ. ಹಾಗಾಗಿ ಮಾನಸಿಕ ಆರೋಗ್ಯದ ಬಗ್ಗೆ ಖಂಡಿತವಾಗಿಯೂ ನಿರ್ಲಕ್ಷ್ಯ ಬೇಡ. ಇದೆ ಅಂತ ಗೊತ್ತಾದಲ್ಲಿ ಖಂಡಿತವಾಗಿ ಅದಕ್ಕೆ ನೆರವು ಮತ್ತು ಸಹಾಯ ಲಭ್ಯವಿದೆ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
4: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ, ಮನಸ್ಸಿನ ಮಂಥನ.

ಇದುವರೆಗೂ ಮನೋಚಿಂತನ ಕಾರ್ಯಕ್ರಮದಲ್ಲಿ ಟೆಲಿಮಾನಸ್ ಗೃಹ ಆರೈಕೆಗೆ ಸಹಾಯಕ ಸೇವೆಗಳು ಮತ್ತು ಬೆಂಗಳೂರಿನ ಮನೋರೋಗ ತಜ್ಞರುಗಳಾದ ಡಾಕ್ಟರ್ ರಜನಿ ಪಿ, ಡಾಕ್ಟರ್ ನವೀನ್ ಕುಮಾರ್, ಡಾಕ್ಟರ್ ಜಗದೀಶ್ ತೀರ್ಥಹಳ್ಳಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

ಯಾಕೆಂದ್ರೆ ನಮ್ಮ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಕೇಳುಗರೆ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿ ವರ್ಗದವರಾದ ಭಾಗ್ಯಶ್ರೀ ಹಾಗೂ ಶಶಾಂಕ್ ನಾಯಕ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ದೇವರು ಆಯುರ ಆರೋಗ್ಯ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಅವರಿಗಾಗಿ ಈ ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 38 ರೂಪಾಯಿ, ಪೆನ್ಸಿಲ್ ಬೀನ್ಸ್ 48 ರೂಪಾಯಿ, ಹಸಿಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 13 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 14 ರೂಪಾಯಿ, ಎಳವನ 14 ರೂಪಾಯಿ, ಗುಂಡೆ ಬದನೆಕಾಯಿ 14 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೇಕಾಯಿ 18 ರೂಪಾಯಿ, ಪಡವಲಕಾಯಿ 23 ರೂಪಾಯಿ, ತೊಂಡೆಕಾಯಿ 16 ರೂಪಾಯಿ, ಆಗಲಕಾಯಿ 23 ರೂಪಾಯಿ, ಕಾಲಿಫ್ಲವರ್ 16 ರೂಪಾಯಿ, ಪೈರ್ 33 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 26 ರೂಪಾಯಿ, ಕೋಸು 10 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 33 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 13 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಕ್ಕೆ ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 31/8/2026 ಸೋಮವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಆಯನರಾಜ್ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆ ಎಸ್ ರವರು ವಾಕ್ಭಾಷಾ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 968 66 66 318. ಧನ್ಯವಾದಗಳು.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೀನಿ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
4: ಅಕಾಲಿಕ ಮಳೆಗೆ

0: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನೀರಿಲ್ಲದಿದ್ದರೂ ಬದುಕಬಲ್ಲ ಮೀನು, ಪ್ರಕೃತಿಯ ವಿಸ್ಮಯ ಆಫ್ರಿಕನ್ ಲಂಗ್ ಫಿಶ್ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರೀತಿಯ ಜನತ್ ಫನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನೀರಲ್ಲಿದ್ದರೂ ಬದುಕಬಲ್ಲ ಮೀನು, ಪ್ರಕೃತಿಯ ವಿಸ್ಮಯ ಆಫ್ರಿಕನ್ ಲಂಗ್ ಫಿಶ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಮೀನು ಎಂದರೆ ನೀರಲ್ಲಿ ಮಾತ್ರ ಬದುಕಬಲ್ಲ ಜೀವಿ ಎಂಬ ಕಲ್ಪನೆ ನಮ್ಮೆಲ್ಲರದು. ಆದರೆ ಪ್ರಕೃತಿ ಈ ಕಲ್ಪನೆಯನ್ನು ಸಂಪೂರ್ಣವಾಗಿ ಬದಲಿಸುವ ಒಂದು ಅದ್ಭುತ ಜೀವಿಯನ್ನು ಸೃಷ್ಟಿಸಿದ, ಅದೇ ಆಫ್ರಿಕನ್ ಲಂಗ್ ಫಿಶ್. ನೀರಿನಲ್ಲಿ ಈಜುವ ಈ ಮೀನು ಅಗತ್ಯ ಬಂದರೆ ಗಾಳಿಯಲ್ಲೂ ಉಸಿರಾಡುತ್ತದೆ. ನೀರು ಒಣಗಿದರೆ ಮಣ್ಣಿನೊಳಗೆ ಅಡಗಿ ತಿಂಗಳುಗಳವರೆಗೆ ಬದುಕುವ ಅದ್ಭುತ ಸಾಮರ್ಥ್ಯವನ್ನು ಹೊಂದಿದೆ. ಸುಮಾರು 400 ಕೋಟಿ ವರ್ಷಗಳ ಹಿಂದೆ ಡೌವೋನಿಯನ್ ಯುಗದಲ್ಲಿ ಈ ಮೀನು ಮೊದಲ ಬಾರಿಗೆ ಕಾಣಿಸಿಕೊಂಡಿತು. ಆಗ ಭೂಮಿಯ ಮೇಲೆ ಡೈನೋಸಾರ್ಗಳು ಇರಲಿಲ್ಲ, ಮನುಷ್ಯನ ಅಸ್ತಿತ್ವವೂ ಇರಲಿಲ್ಲ. ಕಾಲಕ್ರಮೇಣ ಅನೇಕ ಜೀವಿಗಳು ಅಳಿತು ಹೋದವು. ಲಂಗ್ ಫಿಶ್ ಮಾತ್ರ ತನ್ನ ಅಸ್ತಿತ್ವವನ್ನು ಭೂಮಿಯ ಮೇಲೆ ಉಳಿಸಿಕೊಂಡಿದೆ. ಅದಕ್ಕಾಗಿ ಇದನ್ನ ಜೀವಂತ ಪಳೆಯುಳಿಕೆ ಎಂದು ಕರೆಯುತ್ತಾರೆ. ಆಫ್ರಿಕನ್ ಲಂಗ್ ಫಿಶ್ ಸಾಮಾನ್ಯ ಮೀನುಗಳಂತಲ್ಲ, ಇದಕ್ಕೆ 2 ಕಿವಿಗಳ ಜೊತೆಗೆ ಶ್ವಾಸಕೋಶಗಳು ಇವೆ. ಹಾಗಾಗಿ ನೀರಿನಲ್ಲಿಯೂ ಉಸಿರಾಡಬಹುದು, ಗಾಳಿಯಲ್ಲೂ ಉಸಿರಾಡಬಹುದು. ಮೀನು ಮತ್ತು ಉಭಯ ಜೀವಿಗಳ 2 ಲಕ್ಷಣಗಳನ್ನು ಹೊಂದಿರುವ ಈ ಜೀವಿ ಜೀವ ವಿಕಸನದ ಅಧ್ಯಯನದಲ್ಲಿ ಬಹಳ ಪ್ರಮುಖ ಸ್ಥಾನವನ್ನು ಪಡೆದಿದೆ. ಬೇಸಿಗೆಯಲ್ಲಿ ನದಿಗಳು ಮತ್ತು ಕೆರೆಗಳು ಒಣಗಿದಾಗ ಲಂಗ್ ಫಿಶ್ ಮಣ್ಣಿನೊಳಗೆ ಬಿಲವನ್ನು ಕೊರೆದು ತನ್ನ ದೇಹದ ಸುತ್ತ ಲೋಳಿಯಂತಹ ಪದರವನ್ನು ನಿರ್ಮಿಸಿಕೊಳ್ಳುತ್ತದೆ. ನಂತರ ಗ್ರೀಷ್ಮ ನಿದ್ರೆಗೆ ಜಾರುತ್ತದೆ. ಈ ಸಮಯದಲ್ಲಿ ಅದು ಯಾವುದೇ ಆಹಾರವನ್ನು ಸೇವಿಸುವುದಿಲ್ಲ, ದೇಹದಲ್ಲಿ ಸಂಗ್ರಹವಾಗಿರುವ ಶಕ್ತಿಯನ್ನೇ ಬಳಸಿಕೊಂಡು ಬದುಕುತ್ತದೆ. ಮತ್ತೆ ಮಳೆ ಬಂದು ನೀರು ತುಂಬಿದ ಬಳಿಕ ಮಣ್ಣಿನಿಂದ ಹೊರಬಂದು ತನ್ನ ಸಹಜ ಜೀವನವನ್ನು ಮುಂದುವರಿಸುತ್ತದೆ. ಸುಮಾರು 18-20 ವರ್ಷಗಳವರೆಗೆ ಈ ಮೀನು ಬದುಕಬಲ್ಲದು. ವಯಸ್ಸಾದಾಗ ಅಥವಾ ಬರಗಾಲ ದೀರ್ಘಕಾಲ ಮುಂದುವರೆದರೆ, ಮಣ್ಣಿನ ತೇವಾಂಶ ಸಂಪೂರ್ಣವಾಗಿ ಇಲ್ಲವಾದರೆ ಲಂಗ್ ಫಿಶ್ ಬದುಕಲು ಸಾಧ್ಯವಾಗುವುದಿಲ್ಲ. ಅದೇ ರೀತಿ ಉಸಿರಾಡಲು ಸಾಕಷ್ಟು ಆಮ್ಲಜನಕ ಸಿಗದಿದ್ದರೂ ಅದರ ಜೀವಕ್ಕೆ ಅಪಾಯ ಉಂಟಾಗುತ್ತದೆ. ಈ ಮೀನು ಸುಮಾರು 1-2 ಮೀಟರ್ ಉದ್ದದವರೆಗೆ ಬೆಳೆಯುತ್ತದೆ. ಸಣ್ಣ ಮೀನುಗಳು, ಕಪ್ಪೆಗಳು, ಹುಳುಗಳು, ಜಲಕೀಟಗಳು ಮತ್ತು ಕೆಲವೊಮ್ಮೆ ಕೊಳಿತ ಜಲಸಸ್ಯಗಳನ್ನು ಆಹಾರವಾಗಿ ಸೇವಿಸುತ್ತದೆ. ಬಲವಾದ ದಂತ ಫಲಕಗಳು ಇರುವುದರಿಂದ ಆಹಾರವನ್ನು ಸುಲಭವಾಗಿ ಜಗಿಯಬಲ್ಲದು. ಸಂತಾನೋತ್ಪತ್ತಿ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ನಡೆಯುತ್ತದೆ. ಗಂಡು ಮೀನು ಗೂಡು ನಿರ್ಮಿಸಿ ಹೆಣ್ಣು ಮೀನು ಇಟ್ಟ ಮೊಟ್ಟೆಗಳನ್ನು ರಕ್ಷಿಸುತ್ತದೆ. ಕೆಲವು ಪ್ರಭೇದಗಳಲ್ಲಿ ಮರಿಗಳಿಗೆ ಸಾಕಷ್ಟು ಆಮ್ಲಜನಕ ದೊರೆಯುವಂತೆ ವಿಶೇಷ ರಕ್ತನಾಳಗಳು ಬೆಳೆಯುವುದು ಇದರ ಮತ್ತೊಂದು ಅಪರೂಪದ ವೈಶಿಷ್ಟ್ಯವಾಗಿದೆ. ಆಫ್ರಿಕನ್ ಲಂಗ್ ಫಿಶ್ ಕೇವಲ ಒಂದು ಮೀನು ಮಾತ್ರವಲ್ಲ, ಜೀವ ವಿಕಾಸದ ಇತಿಹಾಸವನ್ನು ತನ್ನೊಳಗೆ ಹೊತ್ತಿರುವ ಜೀವಂತ ದಾಖಲೆಯ ಮೀನಾಗಿದೆ. ಕಾಲ ಬದಲಾದರೂ, ಪರಿಸ್ಥಿತಿ ಬದಲಾದರೂ ಹೊಂದಿಕೊಂಡು ಬದುಕಬೇಕು ಎಂಬುದನ್ನು ಈ ಪುಟ್ಟ ಜೀವಿ ತನ್ನ ಬದುಕಿನ ಮೂಲಕ ಒತ್ತಿ ಹೇಳುತ್ತದೆ. ಕೇಳಿದ್ರೆ ಇಷ್ಟು ನಮ್ಮ

0: ವಿಸ್ಮಯ ಕಾರ್ಯಕ್ರಮದಲ್ಲಿ ನೀರಿಲ್ಲದಿದ್ದರೂ ಬದುಕಬಲ್ಲ ಮೀನು, ಪ್ರಕೃತಿಯ ವಿಸ್ಮಯ, ಆಫ್ರಿಕನ್ ಲಂಗ್ ಫಿಶ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನೀರಿಲ್ಲದಿದ್ದರೂ ಬದುಕಬಲ್ಲ ಮೀನು, ಪ್ರಕೃತಿಯ ವಿಸ್ಮಯ, ಆಫ್ರಿಕನ್ ಲಂಗ್ ಫಿಶ್ ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕುಮಾರಿ ಸ್ಫೂರ್ತಿರವರು. ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಕೇಳುಗರೆ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿ ವರ್ಗದವರಾದ ಭಾಗ್ಯಶ್ರೀ ಹಾಗೂ ಶಶಾಂಕ್ ನಾಯಕ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ದೇವರು ಆಯುರ ಆರೋಗ್ಯ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಅವರಿಗಾಗಿ ಈ ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 9ನೆಯ ಅಧ್ಯಾಯವಾಗಿರುವ ರಾಜವಿದ್ಯಾ ರಾಜಗುಹ್ಯ ಯೋಗದ 4ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ. ಅವ್ಯಕ್ತ ಮೂರ್ತಿಯಾದ ನನ್ನಿಂದ ಈ ಜಗತ್ತೆಲ್ಲವೂ ವ್ಯಾಪಿಸಲ್ಪಟ್ಟಿದೆ. ಎಲ್ಲ ಪ್ರಾಣಿಗಳು ನನ್ನಲ್ಲಿವೆ, ನಾನು ಅವುಗಳಲ್ಲಿಲ್ಲ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ಶ್ಲೋಕದ ಒಂದು ವಿಸ್ತೃತ ವಿಷಯವನ್ನ ನಾವು ಪೂರ್ಣವಾಗಿ ಅಧ್ಯಯನ ಮಾಡಬೇಕು ಅಂತ ಹೇಳಂದ್ರೆ, ಭಗವಂತ ಈ ಪ್ರಪಂಚವನ್ನೆಲ್ಲ ಒಂದು ಅವ್ಯಕ್ತ ರೂಪದಿಂದ ವ್ಯಾಪಿಸಿಕೊಂಡಿದ್ದಾನೆ. ಅಂದ್ರೆ ಇಡೀ ಪ್ರಪಂಚದಲ್ಲಿ ಭಗವಂತನೇ ಇದ್ದಾನೆ. ಆದ್ರೆ ಆ ಭಗವಂತ ನಮಗೆ ಇಂಥದ್ದೇ ಒಂದು ರೂಪದಲ್ಲಿ ಇಲ್ಲ, ಅದನ್ನೇ ಅವ್ಯಕ್ತ ರೂಪ ಅಂತ ಹೇಳಿ ಹೇಳಿರುವಂಥದ್ದು. ಆಕಾಶ ಅನ್ನುವಂಥದ್ದು ಹೇಗೆ ಎಲ್ಲ ಸಣ್ಣ ಮತ್ತು ದೊಡ್ಡ ವಸ್ತುಗಳನ್ನು ವ್ಯಾಪಿಸಿಕೊಂಡಿದೆಯೋ ಹಾಗೆ ಪರಮಾತ್ಮನು ಕೂಡ ವ್ಯಾಪಿಸಿಕೊಂಡಿದ್ದಾನೆ. ಅವನು ಸೂಕ್ಷ್ಮ, ಇಂದ್ರಿಯಾತೀತ. ಅವನನ್ನು ನಾವು ಹೊರಗೆ ಕಾಣುವ ದೃಶ್ಯ ವಸ್ತುವಿನಂತೆ ಗ್ರಹಿಸುವುದಕ್ಕೆ ಆಗುವುದಿಲ್ಲ. ಆದರೆ ಅವನಿಲ್ಲದೆ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಎಲ್ಲ ನಾಮ ರೂಪಗಳ ಹಿಂದೆಯೂ ಇರುವವನು ಅವನೇ. ಮಣ್ಣಿನಿಂದ ಮಡಕೆ ಕುಡಿಕೆಗಳನ್ನು ಮಾಡಿದರೆ ಜೇಡಿ ಮಣ್ಣು ಅದರಲ್ಲೆಲ್ಲ ವ್ಯಾಪಿಸಿಕೊಂಡಿರುವಂತೆ, ಹಾಗೆ ನೂಲಿನಿಂದ ಬಟ್ಟೆಯನ್ನು ಮಾಡಿದರೆ ಆ ಬಟ್ಟೆಯನ್ನೆಲ್ಲ ನೂಲೇ ವ್ಯಾಪಿಸಿಕೊಂಡಿರುವಂತೆ, ನಾಮ ರೂಪಗಳ ಹಿಂದೆಲ್ಲ ಅವನೇ ವ್ಯಾಪಿಸಿಕೊಂಡಿದ್ದಾನೆ. ಅಂದರೆ ಮಣ್ಣಿನಿಂದ ನಾವು ಮಡಿಕೆಯನ್ನು ಮಾಡ್ತೀವಿ. ಮಡಿಕೆಯಲ್ಲಿ ಏನಿದೆ ಅಂತೇಳಿ ಕೇಳಿದ್ರೆ ಅದ್ರ ಒಳಗಡೆ ಏನಿದೆ ಅನ್ನೋದಕ್ಕಿಂತ ಇಡೀ ಮಡಿಕೆ ಜೇಡಿ ಮಣ್ಣಿನಿಂದ ತುಂಬಿ ಹೋಗಿದೆ. ಹಾಗೆ ನೂಲಿನಿಂದ ದಾರಗಳಿಂದ ಈ ಬಟ್ಟೆಯನ್ನು ಮಾಡ್ತಾರೆ. ಹಾಗೆ ಬಟ್ಟೆಯನ್ನು ಮಾಡಿದಾಗ ಆ ಬಟ್ಟೆಯೆಲ್ಲ ಹೇಗಾಗಿರುತ್ತೆ, ನೂಲಿನಿಂದಲೇ ವ್ಯಾಪಿಸಿಕೊಂಡಿರುತ್ತೆ. ಹಾಗೆ ಈ ಪ್ರಪಂಚವು ಕೂಡ ಭಗವಂತನಿಂದಲೇ ವ್ಯಾಪಿಸಿಕೊಂಡಿದೆ. ಈ ಪ್ರಪಂಚದಲ್ಲಿ ನಾವು ಏನನ್ನು ನೋಡುವೆವೋ ಅವುಗಳೆಲ್ಲವೂ ಕೂಡ ಪರಮಾತ್ಮನಲ್ಲಿಯೇ ಇದೆ. ಹಾಗೆ ಅವನನ್ನು ಬಿಟ್ಟು ಇದಕ್ಕೆ ಬೇರೆ ವ್ಯಕ್ತಿತ್ವ ಇಲ್ಲ. ಸಮುದ್ರದ ಮೇಲೆ ಇರುವ ಅಲೆ, ನೊರೆ, ಗುಳ್ಳೆ ಇವುಗಳೆಲ್ಲ ಸಮುದ್ರವಿದ್ದರೆ ಅದರಲ್ಲಿ ಮಾತ್ರ ಇರಲು ಸಾಧ್ಯ. ಒಂದು ಉದಾಹರಣೆಗೆ ಗಮನಿಸಬಹುದಾದ್ರೆ, ನಾನೊಂದು ಕನಸು ಕಾಣ್ತಾ ಇದ್ರೆ ನಾನು ಕನಸಿನಲ್ಲಿ ನೋಡುವುದೆಲ್ಲ ನನ್ನ ಚಿತ್ತದಲ್ಲಿದ್ದೆ, ನನ್ನ ಚಿತ್ತದಿಂದ ಮೇಲೆದ್ದ ಗುಳ್ಳೆಗಳೇ ಕನಸು, ನನ್ನ ಚಿತ್ತವಿಲ್ಲದೇ ಇದ್ದರೆ ಕನಸೇ

ಇಲ್ಲ. ಹೀಗೆಯೇ ಬ್ರಹ್ಮಾಂಡವೆಲ್ಲ ಭಗವಂತನ ಕಲ್ಪನೆಯ ಜಗತ್ತು. ಅವನು ಅವುಗಳಲ್ಲೆಲ್ಲ ಹಾಸುಹೊಕ್ಕಾಗಿದ್ದಾನೆ. ಅವನಿಲ್ಲದ ವಸ್ತುವೇ ಇಲ್ಲ. ಯಾವುದನ್ನು ನಾವು ಬ್ರಹ್ಮಾಂಡ ಎನ್ನುತ್ತಿದ್ದೇವೆಯೋ ಅದು ಅವನ ಮನಸ್ಸೆಂಬ ಸಾಗರದಿಂದ ಎದ್ದ ಒಂದು ಗುಳ್ಳೆ. ಆ ಗುಳ್ಳೆಯಲ್ಲೆಲ್ಲ ಓತಪ್ರೋತವಾಗಿರುವವನೇ ಆ ಪರಮಾತ್ಮ. ನಾನು ಅವುಗಳಲ್ಲಿ ಇಲ್ಲ ಎನ್ನುತ್ತಿದ್ದಾನೆ. ಅವು ಇರಬೇಕಾದ್ರೆ ಇವನ ಆಸರೆ ಬೇಕು, ಇವನು ಇರಬೇಕಾದ್ರೆ ಅದರ ಆಸರೆ ಬೇಕಾಗಿಲ್ಲ. ಹಾಗಾಗಿ ಇವುಗಳಾವುವು ಇಲ್ಲದೆ ಅವನು ಇರಬಲ್ಲ. ಅಂದರೆ ಈ ನರ ಪ್ರಾಣಿ ಜಗತ್ತು ಎಲ್ಲವೂ ಇಲ್ಲದೆ ಆ ಭಗವಂತ ಇರಬಲ್ಲ. ಆದರೆ ಭಗವಂತನಿಗೆ ನಮ್ಮ ಅವಶ್ಯಕತೆ ಇಲ್ಲ, ನಮಗೆ ಭಗವಂತನ ಅವಶ್ಯಕತೆ ಸಂಪೂರ್ಣವಾಗಿದೆ ಅಂತ. ಹೇಗೆ ಅಂದರೆ ಈ ಅಲೆಗಳು, ಮೇಲೆ ಬರುವಂಥ ನೊರೆಗಳು, ಅದರ ಜೊತೆಗೆ ಬರುವಂಥ ತೆರೆಗಳು, ಇವುಗಳು ಯಾವುದು ಕೂಡ ಈ ಸಾಗರಕ್ಕೆ ಅವಶ್ಯಕವಿಲ್ಲ. ಇವುಗಳು ಇಲ್ಲದೆಯೂ ಕೂಡ ಸಮುದ್ರ ಇರಬಹುದು. ಹಾಗೆಯೇ ನಾವಿಲ್ಲದೆ ಭಗವಂತ ಇರಬಹುದು, ಆದರೆ ಭಗವಂತ ಇಲ್ಲದೆ ನಾವೆಲ್ಲ ಇಲ್ಲ. ಹಾಗಾಗಿ ಅವನು ಇದನ್ನು ಮಾಡಿದ, ಸೃಷ್ಟಿಗೆ ಅವನೇ ಕಾರಣ. ಆದರೂ ಅವನು ತಾನು ಸೃಷ್ಟಿಸಿದ ವಸ್ತುವಿನಲ್ಲಿ ಸಿಕ್ಕಿಕೊಂಡು ನರಳುತ್ತಿಲ್ಲ. ನಾವು ಏನಾದರೂ ಒಂದು ಸಣ್ಣದನ್ನು ಸೃಷ್ಟಿಸಿದರೆ ನಮ್ಮ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ, ನಾವು ಅದರಲ್ಲಿ ಸಿಕ್ಕಿಕೊಂಡು ಬಿಡುತ್ತೇವೆ, ಮನಸ್ಸನ್ನು ಅದರಿಂದ ಸೆಳೆಯೋದಕ್ಕೆ ಸಾಧ್ಯವಿಲ್ಲ. ನಾವೊಂದು ಸಣ್ಣ ಪುಸ್ತಕ ಬರೀಲಿ, ಒಂದು ಚಿತ್ರವನ್ನು ಬಿಡಿಸ್ಲಿ, ಅಥವಾ ಒಂದು ಮಗುವನ್ನೇ ಸೃಷ್ಟಿಸಲಿ, ನಮ್ಮ ಒಂದು ಭಾಗ ಅದರಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೆ ಅಷ್ಟೆ. ಜನರು ಅದನ್ನು ನೋಡಿ ಕೊಂಡಾಡಿದರೆ ನಮಗೆ ಸಂತೋಷ, ಅದೇ ಏನಾದರೂ ತೆಗಳಿದ್ರೆ ಅದು ನಮಗೆ ದುಃಖವನ್ನು ಉಂಟು ಮಾಡುತ್ತೆ. ಯಾಕೆ? ಯಾಕೆ ಅಂದರೆ ಅದರಲ್ಲಿ ನಾವು ಆಸಕ್ತರಾಗಿದ್ದೇವೆ. ಆದರೆ ದೇವರು ಎಂಬುವಂಥವನು ಅವನು ಹಾಗಲ್ಲ. ಈ ಪ್ರಪಂಚದಲ್ಲಿ ಯಾವುದು ಇರಬೇಕಾದರೂ ಕೂಡ ದೇವರು ಬೇಕು. ಆದರೆ ದೇವರು ಯಾವುದಕ್ಕೂ ಕೂಡ ದಾಸನಲ್ಲ. ಹಾಗಾಗಿ ವ್ಯಾಪಕತ್ವದ ಮೂಲಕ ಒಂದು ವಸ್ತುವಿನ ಸೂಕ್ಷ್ಮತೆಯನ್ನು ಅಳಿಲಾಗುವಂಥದ್ದು. ಆದುದರಿಂದ ಅತ್ಯಂತ ಸೂಕ್ಷ್ಮವಾದ ವಸ್ತುವು ಸರ್ವವ್ಯಾಪಕವಾಗಿರಲೇಬೇಕು. ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳು ಕೂಡ ಪರಿಚ್ಛಿನ್ನವಾದವುಗಳು. ಯಾಕಂದರೆ ಅವುಗಳಿಗೆ ರೂಪವಿರುವುದರಿಂದ ರೂಪರಹಿತನಾದ ಆತ್ಮನು ಸರ್ವವ್ಯಾಪಕನೂ ಅನಂತನೂ ಅವಿನಾಶಿಯೂ ಹೌದು. ಹಾಗಾಗಿ ಈ ಶ್ಲೋಕದ ಎರಡನೆಯ ಸಾಲು ಜೀವ ಮತ್ತು ಪರಮಾತ್ಮನ ಮಧ್ಯೆ ಇರುವಂತಹ ಒಂದು ಸಂಬಂಧವನ್ನು ವಿವರಿಸ್ತಾ ಇದೆ. ಎಲ್ಲ ಜೀವರಾಶಿಗಳು ಕೂಡ ನನ್ನಲ್ಲಿ ಇವೆ, ಆದರೆ ನಾನು ಅವುಗಳಲ್ಲಿಲ್ಲ ಎಂದು ಪರಮಾತ್ಮ ಹೇಳ್ತಾ ಇದ್ದಾನೆ. ಆತುರದ ಓದುಗನಿಗೆ, ಆತುರದ ಕೇಳುಗನಿಗೆ ಇದು ಅರ್ಥವಾಗದೇ ಇರಬಹುದು, ಆದರೆ ಅಧ್ಯಾಸ ಎಂದ್ರೇನು ಅಂಥೇಳಿ ತಿಳಿದಿರುವವನಿಗೆ ಮಾತ್ರ ಇದು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಸುಲಭವಾಗತ್ತೆ. ಅಂದರೆ ಇದನ್ನೇ ಭಗವಂತ ಏಳನೆಯ ಅಧ್ಯಾಯದಲ್ಲಿ ಒಮ್ಮೆ ತಿಳಿಸಿದ್ದ. ಏನಂದರೆ ಅವುಗಳಲ್ಲಿ ನಾನಿಲ್ಲ, ನನ್ನಲ್ಲಿ ಅವುಗಳಿವೆ ಅಂಥೇಳಿ. ಸಂಕ್ಷೇಪದಲ್ಲಿ ಹೇಳುವುದಾದರೆ ಇದನ್ನು ವಿವರ್ತವಾದ ಅಂತ ಹೇಳಿ ಹೇಳಬಹುದು. ಪರಮಾತ್ಮನು ತನ್ನ ಸ್ವರೂಪದಲ್ಲಿ ಯಾವ ಬದಲಾವಣೆಯನ್ನೂ ಹೊಂದದೆ ಬದಲಾವಣೆ ಆದಂತೆ ಕಂಡುಬರುವಂಥದ್ದೇ ವಿವರ್ತ ಅಂತ ಹೇಳಿ. ಹಾಗಾಗಿ ಈ ಒಂದು ಶ್ಲೋಕಕ್ಕೆ ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ನೋವು ಸಾವಿರವಿರಲಿ, ದುಗುಡ ಮೂಟೆಗಳಿರಲಿ, ನೋವು ಸಾವಿರವಿರಲಿ, ದುಗುಡ ಮೂಟೆಗಳಿರಲಿ, ಇನಿತು ತೋರದೆ ಜಗಕ್ಕೆ ಇರುವುದತಿಶಯತೆ, ಬೇವುಂಡು ಮಾ ಉಂಡ ಪರಿಬದುಕುವರ ಯೋಗ, ಬೇವುಂಡು ಮಾ ಉಂಡ ಪರಿಬದುಕುವರ ಯೋಗ, ಪರಿಶುದ್ಧ ಆ ಮನಸ್ಸು ಮುದ್ದುರಾಮ, ಪರಿಶುದ್ಧ ಆ ಮನಸ್ಸು ಮುದ್ದುರಾಮ. ಹಾಗಾಗಿ ನೋವು ದುಗುಡ ದುಮ್ಮಾನಗಳು ಏನೇ ಇದ್ರೂ ಕೂಡ ಬೇವುಂಡು ಮಾವನ್ನು ಉಣ್ಣುವಂಥ ಪರಿ ಇದೆಯಲ್ವಾ, ಅದು ಬದುಕಿನ ವರಯೋಗ. ಅಂಥ ವರಯೋಗವನ್ನು ನಮಗೆ ಭಗವಂತ ಕರುಣಿಸ್ತಾನೆ. ಅದು ಯಾವಾಗ? ಬದುಕು ಪರಿಶುದ್ಧವಾಗಿರುವಾಗ. ಹಾಗಾಗಿ ಮನಸ್ಸು ಪರಿಶುದ್ಧವಾದಾಗ ಈ ಜಗತ್ತೆಲ್ಲ ವ್ಯಾಪಿಸಿರುವಂಥ ಆ ಭಗವಂತ ನಮ್ಮ ಕಣ್ಣೆದುರಿಗೆ ಕಾಣ್ತಾನೆ.

ವ್ಯಾಪಕತೆ ವಿಸ್ತಾರವಾಗಿರುವಂತಹ ರೂಪ ನಮಗೆ ತೋರ್ಪಡಿಕೆಯಾಗತ್ತೆ. ಆದರೆ ತೋರ್ಪಡಿಕೆಯಾಗಲಿಲ್ಲ ಅಂತಂದಾಗ ನಮಗಿನ್ನೂ ಅರಿವಿನ ಶಕ್ತಿ ಕಡಿಮೆ ಇದೆ ಅಂಥೇಳಿ. ಹಾಗಾಗಿ ಅತ್ತ ಅರಿವಿನ ಶಕ್ತಿಯನ್ನು ನಾವು ವಿಸ್ತರಿಸ್ಕೊಳ್ಬೇಕಾಗಿರುವಂಥದ್ದೇ ಪ್ರಮುಖವಾಗಿರುವಂಥ ಒಂದು ಅಂಶ. ಹಾಗಾಗಿ ಅತ್ತ ಕಡೆ ನಮ್ಮ ಚಿತ್ತ ಸದಾ ಹರಿಯುತ್ತಿರಲಿ.

0: ಇದುವರೆಗೂ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಮಣ್ಣು ಪರೀಕ್ಷೆ ಮತ್ತು ವಿಶ್ಲೇಷಣೆಯ ಮಹತ್ವ ಕುರಿತು ಮಂಡ್ಯ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ಅತೀಪ್ ಮುನಾವರೆಯವರ ಜೊತೆಗಿನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಅನ್ನದಾತನ ಕೂಗಿಗೆ ಧ್ವನಿಯಾದ ವೇದಿಕೆ
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ
1: ಸಾವಯವ ಕೃಷಿಗೆ ಉತ್ತೇಜನ
2: ಬಿತ್ತನೆ ಬೀಜ ರಸಗೊಬ್ಬರ
1: ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ
1: ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ
2: ತಪ್ಪದೆ ಕೇಳಿ ರೈತ ಧ್ವನಿ ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ
3: ಕಳೆದ ಒಂದು ತರಬೇತಿಯಲ್ಲಿ ನಾವು ಮಣ್ಣು ಆರೋಗ್ಯದ ಬಗ್ಗೆ ಮಾತಾಡಿದ್ವಿ. ಇವತ್ತಿನ ದಿನ ಹಾಗೆ ಆ ಸಮಯದಲ್ಲಿ ಕೆಲವೊಂದು ಪ್ರಶ್ನೆಗಳು ಬಂತು, ಮಣ್ಣು ಪರೀಕ್ಷೆ ಹೇಗ್ ಮಾಡಿಸೋದು ಮತ್ತೆ ಮಾದರಿ ಹೇಗ್ ತಗೊಳ್ಳೋದು ಅಂತ ಹೇಳಿ. ಏನು ಒಂದು ಯಾವುದೇ ಒಂದು ಬೆಳೆ ಅಂತ ತಗೊಂಡಾಗ ನಾವು ಆ ಒಂದು ಬೆಳೆ ಬಹಳ ಉತ್ತಮವಾಗಿ ಬೆಳವಣಿಗೆ ಆಗ್ಬೇಕಂತ ಹೇಳಿದ್ರೆ ಪೋಷಕಾಂಶಗಳು ಎಷ್ಟು ಮಹತ್ವನೋ ಅದೇ ರೀತಿ ನಮ್ಮ ಒಂದು ಮಣ್ಣಿನಲ್ಲಿ ಆ ಪೋಷಕಾಂಶಗಳು ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನೋದು ಕೂಡ ಅಷ್ಟೇ ಮಹತ್ವ. ಆದ್ರೆ ಆ ಪೋಷಕಾಂಶಗಳು ನಮ್ಮ ಮಣ್ಣಿನಲ್ಲಿ ಎಷ್ಟು ಮಟ್ಟಕ್ಕಿದೆ, ಕಡಿಮೆ ಇದೆಯಾ, ಹೆಚ್ಚಾಗಿದೆಯಾ, ಅಥವಾ ಮಣ್ಣಿನದ್ರ ತೊಂದರೆ ಇದೆಯಾ ಅಂತ ಹೇಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನಾವು ಆ ಮಣ್ಣನ್ನ ವಿಶ್ಲೇಷಣೆ ಮಾಡಿದಾಗ. ಇತ್ತೀಚಿನ ದಿನಗಳಲ್ಲಿ ನಾವು ಹೇಳೋ ಅವಶ್ಯಕತೆನೂ ಇಲ್ಲ, ರೈತರಿಗೆ ತನ್ನಂತಾನೇಗೆ ಅರ್ಥ ಆಗ್ತಾ ಇದೆ. ಅದು ಮಣ್ಣು ಪ್ರತಿಯೊಂದು ಜೀವಿಗೂ ಆಧಾರ ಆಗಿರೋದ್ರಿಂದ ನಮ್ಮ ಭೂಮಿಯ ಮಣ್ಣಿನ ಆರೋಗ್ಯವನ್ನು ನೋಡ್ಕೊಳ್ಳೋ ಒಂದು ಜವಾಬ್ದಾರಿ ನಮ್ಮೆಲ್ಲರದ್ದು ಆಗಿರುತ್ತೆ. ನಾವು ಮಣ್ಣು ಅಂತ ತಗೊಂಡಾಗ ಇಂಗ್ಲಿಷ್ ನಲ್ಲಿ ಸಾಯಿಲ್ ಅಂತ ಕರಿತೀವಿ, SYL ಅಂತ ಕರಿತೀವಿ. ಆ ಸಾಯಿಲ್ ನ ನಾವು ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಂತ ಹೇಳಿದ್ರೆ ಮಣ್ಣು ಸೋಲ್ ಆಫ್ ಇನ್ಫಿನೈಟ್ ಲೈಫ್ ಅಂತ ಹೇಳ್ತಾರೆ ಸಾಯಿಲ್ ನ. ಹಾಗಾಗಿ ಮಣ್ಣನ್ನ ಸಕಲ ಜೀವರಾಶಿಗಳಿಗೆ ಆಧಾರ ಅಂತ ಹೇಳ್ತೀವಿ. ನಾವು ಮನುಷ್ಯ ಅಂತ ತಗೊಂಡ್ರೆ ಮನುಷ್ಯನ ಅವಶ್ಯಕತೆಗಳಾದಂತ ಆಹಾರ ಆಗ್ಲಿ, ಮನುಷ್ಯ ಉಡುವಂತ ಬಟ್ಟೆ, ಮತ್ತೆ ಮನುಷ್ಯನಿಗೆ ಒಂದು ವಾಸಕ್ಕೆ ಒಂದು ಸ್ಥಳ ಬೇಕು, ಅಂದ್ರೆ ಒಂದು ಮನೆ ಬೇಕು, ಆ ಮನೆ ಕಟ್ಟೋದಕ್ಕೆ ಪ್ರತಿಯೊಂದು ವಸ್ತು ಬರೋದು ಕೂಡ ಮಣ್ಣಿನಿಂದನೇ. ಹಾಗಾಗಿ ನಾವು ಮಣ್ಣನ್ನ ಸಕಲ ಜೀವರಾಶಿಗಳಿಗೆ ಆಧಾರ ಅಂತ ಹೇಳ್ತೀವಿ. ಬರೀ ಮನುಷ್ಯ ಅಷ್ಟೇ ಅಲ್ಲ, ಭೂಮಿ ಮೇಲಿರುವಂತ ಪ್ರತಿಯೊಂದು ಜೀವಿಗೂ, ಪ್ರಾಣಿಗಳಾಗ್ಲಿ ಪಕ್ಷಿಗಳಾಗ್ಲಿ ಮತ್ತೆ ಮಣ್ಣಿನಲ್ಲಿರುವಂತ ಸೂಕ್ಷ್ಮ ಜೀವಿಗಳು, ಇವು ಎಲ್ಲದಕ್ಕೂ ಮಣ್ಣು ಆಧಾರ ಆಗಿರುತ್ತೆ. ಮಾನವ ಅಂತ ತಗೊಂಡ್ರೆ ಆ ಮಾನವನ ಒಂದು ಅಸ್ತಿತ್ವ ಈ ಭೂಮಿ ಮೇಲಿರುವಂತ ಆ ಮಣ್ಣಿನ ಮೇಲೆ ಅವಲಂಬಿತವಾಗಿರುತ್ತೆ. ಆ ಮತ್ತೆ ಮಣ್ಣಿನಲ್ಲಿರುವಂತಹ ಖನಿಜಾಂಶಗಳು ಮತ್ತು ಪೋಷಕಾಂಶಗಳ ಮೇಲೆ ಅವಲಂಬಿತವಾಗಿರುತ್ತೆ. ಹಾಗಾಗಿ ಈ ಮಣ್ಣನ್ನ ನಾವು ಒಂದು ಮಹತ್ವಪೂರ್ಣವಾದಂತಹ ನೈಸರ್ಗಿಕ ಮೂಲ ಅಂತ, ಸಂಪನ್ಮೂಲ ಅಂತ ಕರಿಬಹುದು. ಇದು ಎಂತ ಸಂಪನ್ಮೂಲ ಅಂತ ಹೇಳಿದ್ರೆ, ಈ ಸಂಪನ್ಮೂಲದಲ್ಲಿ ಇರುವಂತಹ ಎಲ್ಲ ಶಕ್ತಿ ಏನಾದ್ರೂ ಒಂದ್ಸತಿ ಖಾಲಿ ಆಯ್ತು ಅಂತ ಹೇಳಿದ್ರೆ ಅದನ್ನ ಮತ್ತೆ ಪುನಶ್ಚೇತನ ಮಾಡ್ಕೊಳ್ಬಂದ್ರೆ ಬಹಳ ಕಷ್ಟ. ಹಾಗಾಗಿ ನಾವು ಮಣ್ಣಿನ ಒಂದು ಮಣ್ಣಿನ ಆರೋಗ್ಯದ ಬಗ್ಗೆ ಹೆಚ್ಚೆಚ್ಚು ಗಮನ ಕೊಟ್ಟು ಆ ನಮ್ಮ ಭೂಮಿಯ ಮಣ್ಣನ್ನ ಉತ್ತಮವಾಗಿ ನೋಡ್ಕೊಳ್ಳುವಂತ ಒಂದು ಜವಾಬ್ದಾರಿ ನಮ್ಮೆಲ್ಲರದ್ದಾಗಿರುತ್ತೆ. ಇದೇ ಒಂದು ನಿಟ್ಟಿನಲ್ಲಿ ಯಾವುದೇ ಒಂದು ಪ್ರದೇಶ ಅಂತ ತಗೊಂಡಾಗ ಒಂದು ಮಣ್ಣು ಉತ್ಪತ್ತಿ ಆಗ್ಬೇಕಂತ ಹೇಳಿದ್ರೆ ಅದಕ್ಕೆ ಸಾಕಷ್ಟು ಸಂಗತಿಗಳು ನೆರವಾಗುತ್ತೆ. ಆ ಸಂಗತಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ರೆ ಒಂದು ಪ್ರದೇಶದಲ್ಲಿ ಅಲ್ಲಿ ಒಂದು ಉತ್ತಮವಾದಂತಹ ಮಣ್ಣು ಉತ್ಪತ್ತಿ ಆಗುತ್ತೆ. ನಾವು ಯಾವುದೇ ಒಂದು ಪ್ರದೇಶಕ್ಕೆ ಹೋದ್ರೆ ಮಣ್ಣು ಉತ್ಪತ್ತಿ ಆಗದೆ ಕೆಳಭಾಗದಿಂದ, ಅಂದ್ರೆ ಬಂಡೆಯಿಂದ, ಏನೋ ಬೆಟ್ಟ ಗುಡ್ಡ ನಿರ್ಮಾಣ ಆಗಿರ್ಬೋದು, ಆ ಬಂಡೆಗಳ ಮುಖಾಂತರ ಮಣ್ಣು ಉತ್ಪತ್ತಿ ಆಗುವಂಥದ್ದು. ಮಣ್ಣು

ನಾವು ಅಗದಾಗ ಅದು ಪದರ ಪದರವಾಗಿ ಕಂಡುಬರುತ್ತೆ. ನಾವು ಉಳುಮೆ ಮಾಡೋದು ಅಂತ ನೋಡಿದ್ರೆ ಉಳುಮೆ ಮಾಡೋದು ಕೇವಲ ಒಂದು ಅರ್ಧ ಅಡಿಯಿಂದ ಮುಕ್ಕಾಲಡಿ ಆಳದವರೆಗೆ ಮಾತ್ರ ನಾವು ಉಳುಮೆ ಮಾಡ್ತೀವಿ. ಅಲ್ಲಿ ಉಳುಮೆ ಮಾಡಿ ನಾವು ಬೆಳೆನ ತಗೊಳ್ಳುವಂಥದ್ದು. ಮತ್ತೆ ಅದೇ ಒಂದು ಅರ್ಧ ಮುಕ್ಕಾಲಡಿ ಏನಿದೆ ಅಥವಾ ಹೆಚ್ಚು ಅಂತ ಹೇಳಿದ್ರೆ ಒಂದರಿಂದ ಒಂದೂವರೆ ಅಡಿ ಆಳ ಏನಿದೆ ಮಣ್ಣು, ಒಂದರಿಂದ ಒಂದೂವರೆ ಅಡಿ ಆಳ ಮಣ್ಣಿನಲ್ಲಿ ಮಾತ್ರ ನಮ್ಮ ಪ್ರತಿಯೊಂದು ಬೆಳೆಗೆ ಬೇಕಾಗಿರುವಂತಹ ಪೋಷಕಾಂಶಗಳು ಇರುತ್ತೆ. ಅದರ ಜೊತೆಗೆ ಸೂಕ್ಷ್ಮಜೀವಿಗಳ ಒಂದು ಕ್ರಿಯಾ ಚಟುವಟಿಕೆ ಕೂಡ ಈ ಮೇಲ್ಪದರದ ಮಣ್ಣಿನಲ್ಲಿ ಮಾತ್ರ ಇರುತ್ತೆ. ನಾವು ಅದೇ ಕೆಳಗೆ ಹೋಗ್ತಾ ಇದ್ದಾಗ ಏನಾಗುತ್ತೆ, ಅಲ್ಲಿ ಹೆಚ್ಚಾಗಿ ನಮ್ಗೆ ಮರಳಿನ ಅಂಶ, ಜೇಡಿ ಅಂಶ, ರೇವೆ ಅಂಶ ಅಂತ ಹೇಳ್ತೀವಿ ಅಂದ್ರೆ ಗೋಡಂಶ ಅಂತ, ಈ ಅಂಶಗಳು ಹೆಚ್ಚಾಗಿ ಕಂಡುಬರುವಂತದ್ದು. ಇನ್ನು ಕೆಳಗಡೆ ಹೋದ್ರೆ ನಮ್ಗೆ ಬಂಡೆ ಸಿಗುವಂತದ್ದು. ಹಾಗಾಗಿ ನಾವು ಈ ಒಂದು ಮೇಲ್ಭಾಗದ ಮಣ್ಣಿನ ಒಂದು ಆರೋಗ್ಯ ಏನಿದೆ ಅದನ್ನ ಕಾಪಾಡಿಕೊಳ್ಳೋದು ಸಾಕಷ್ಟು ಮಹತ್ವಪೂರ್ಣವಾದಂತು. ಈ ಒಂದು ಮೇಲ್ಭಾಗದ ಮಣ್ಣಿನಲ್ಲಿ ಮಾತ್ರ ನಾನಾಗ್ಲೇ ಹೇಳಿದಾಗ ಪೋಷಕಾಂಶಗಳು ಸಿಗುವಂತದ್ದು, ಮತ್ತೆ ಸಾವಯವ ಪದಾರ್ಥ ಅಂತ ಏನ್ ಹೇಳ್ತೀವಿ, ಒಂದು ಬೆಳೆ ಉತ್ತಮವಾಗಿ ಬೆಳವಣಿಗೆ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮ ಮಣ್ಣಿನ ಮೇಲ್ಪದರದಲ್ಲಿ ಇರುವಂತ ಸಾವಯವ ಪದಾರ್ಥ ಒಂದು ಬೆಳೆಗೆ ಸಹಾಯ ಮಾಡುತ್ತೆ. ಈ ಒಂದು ಸಾವಯವ ಪದಾರ್ಥ ಏನಿದೆ ಅದನ್ನ ಸಾವಯವ ಇಂಗಾಲ ಅಂತ ಹೇಳಿ ಅಥವಾ ಜೈವಿಕ ಇಂಗಾಲ ಅಂತ ಹೇಳ್ಬೋದು ನಾವು. ಈ ಒಂದು ಸಾವಯವ ಇಂಗಾಲ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು 4-5 ವರ್ಷದ ದಿನಗಳಿಂದ ಈ ಒಂದು ಸಾವಯವ ಅಂಶ ಪ್ರತಿಯೊಂದು ಜಮೀನುಗಳನ್ನು ಕಡಿಮೆ ಆಗ್ತಾ ಬರ್ತಾ ಇದೆ. ಅದಕ್ಕೆ ಕಾರಣ ಇಷ್ಟೇ, ನಾವು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಸಾವಯವ ಅಂಶವನ್ನು ಸೇರಿಸ್ತಾ ಇರುವಂತದ್ದು. ಹೆಚ್ಚಾಗಿ ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡ್ತೀವಿ, ಕೊಟ್ಟಿಗೆ ಗೊಬ್ಬರ, ಕಂಪೋಸ್ಟ್ ಇಂಥ ಒಂದು ಸಾವಯವ ಪದಾರ್ಥವನ್ನು ಮಣ್ಣಿಗೆ ಕಡಿಮೆ ಸೇರಿಸೋದ್ರಿಂದ ಈ ಸಾವಯವ ಪದಾರ್ಥ ಅಥವಾ ಸಾವಯವ ಇಂಗಾಲ ನಮ್ಮ ಮಣ್ಣಿನ ಮೇಲ್ಪದರದಿಂದ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ನಾನೇನು ಮಣ್ಣು ಪರೀಕ್ಷೆಯನ್ನು ಮಾಡ್ತೀನಿ, ನಾನು 2012 ಮಣ್ಣು ಪರೀಕ್ಷೆಯನ್ನು ಶುರು ಮಾಡಿರುವಂಥದ್ದು. 2012 ಕಂಪೇರ್ ಮಾಡಿದ್ರೆ, ಹೋಲಿಕೆ ಮಾಡಿಕೊಂಡ್ರೆ ಇತ್ತೀಚಿನ ದಿನಗಳಲ್ಲಿ ಕಳೆದ 1-3 ವರ್ಷದಲ್ಲಿ ಏನು ಮಣ್ಣು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಅದರಲ್ಲಿ ಸಾವಯವ ಇಂಗಾಲ ಪ್ರತಿಯೊಂದು ಮಾದರಿಗಳಲ್ಲಿ ಬಂದಂತಹ 100 ಮಾದರಿಗಳಲ್ಲಿ ಸುಮಾರು 70 ಮಾದರಿಗಳಲ್ಲಿ ಎಷ್ಟು ಪ್ರಮಾಣ ಬೇಕೋ ಅದಕ್ಕಿಂತ ಕಡಿಮೆ ಆಗ್ತಾ ಇರೋದು ಕಂಡು ಬರ್ತಾ ಇದೆ. ಇದೇ ಒಂದು ಸನ್ನಿವೇಶ ಮುಂದುವರೆದ್ರೆ ಒಂದು ದಿನ ಬರುತ್ತೆ ನಮ್ಮ ಒಂದು ಮಣ್ಣಿನಲ್ಲಿ ಸಾವಯವ ಪದಾರ್ಥನೇ ಇರಲ್ಲ, ಆ ಒಂದು ಮಟ್ಟಕ್ಕೆ ನಾವು ನೀವು ತಲುಪ್ತೀವಿ. ಆ ಮಟ್ಟಕ್ಕೆ ತಲುಪ್ತೀವಿ ಅಂತ ಹೇಳಿದ್ರೆ ನಮ್ಮ ಒಂದು ಪ್ರದೇಶದಲ್ಲಿ ನಾವು ಏನೇ ಒಂದು ಬೀಜವನ್ನು ಬಿತ್ತನೆ ಮಾಡಿದ್ರು ಕೂಡ ಅದು ಸಸ್ಯ ಬೆಳವಣಿಗೆ ಆಗೋದಿಲ್ಲ, ಮತ್ತೆ ಅಲ್ಲಿಂದ ನಾವು ಇಳುವರಿ ಕೂಡ ತಗೊಳಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಸಾವಯವ ಅಂಶ ಬಹಳ ಪ್ರಮುಖವಾದದ್ದು. ಈ ಒಂದು ಗುಣಧರ್ಮಗಳನ್ನ ನಾವು ಕಳೆದ ಒಂದು ತರಬೇತಿಯಲ್ಲಿ ಕೂಡ ಚರ್ಚೆ ಮಾಡಿದ್ವಿ. ಮಣ್ಣಿನಲ್ಲಿ ಭೌತಿಕ ಗುಣಧರ್ಮಗಳಿರುತ್ತೆ, ರಾಸಾಯನಿಕ ಗುಣಧರ್ಮ ಇರುತ್ತೆ, ಮತ್ತೆ ಜೈವಿಕ ಗುಣಧರ್ಮ ಇರುತ್ತೆ. ಭೌತಿಕ ಗುಣಧರ್ಮ ಅಂತ ಬಂದಾಗ ಮಣ್ಣಿನ ಬಣ್ಣ ಸೇರ್ಕೊಡುತ್ತೆ, ಅದರಲ್ಲಿ ನೀರನ್ನ ಹಿಡಿದಿಟ್ಕೊಳ್ಳೋ ಒಂದು ಶಕ್ತಿ ಸೇರ್ಕೊಳ್ಳುತ್ತೆ, ಮತ್ತೆ ಗಡಸತನ ಸೇರ್ಕೊಳ್ಳುತ್ತೆ, ಇದು ಮಣ್ಣಿನ ಭೌತಿಕ ಗುಣಧರ್ಮ ಆಗುತ್ತೆ. ರಾಸಾಯನಿಕ ಗುಣಧರ್ಮಕ್ಕೆ ಬಂದಾಗ ಮಣ್ಣಿನ ರಸಸಾರ ಒಂದು ಬರುತ್ತೆ, ಅದ್ರ ಜೊತೆಗೆ ಆ ಒಂದು ಮಣ್ಣಿನಲ್ಲಿ ಅಥವಾ ಒಂದು ಜಮೀನಲ್ಲಿ ಆ ಒಂದು ಭೂಮಿಯಲ್ಲಿ ಲಭ್ಯ ಇರುವಂತ ಬೆಳೆಗಳಿಗೆ ಲಭ್ಯ ಇರುವಂತ ಪೋಷಕಾಂಶಗಳು, ಮತ್ತೆ ಆ ಪೋಷಕಾಂಶಗಳು ಮತ್ತೆ ನೀರು ವಿನಿಮಯಗೊಳ್ಳುವ ಒಂದು ಕ್ರಿಯೆ, ಮಣ್ಣಿನಿಂದ ಗಿಡಕ್ಕೆ, ಮತ್ತೆ ಗಿಡದಲ್ಲೇ ಕಾಂಡ ಭಾಗದಿಂದ ಬೇರಿನ ಭಾಗ, ಕಾಂಡ ಭಾಗದಿಂದ ಹೂ ಮತ್ತೆ ಕಾಯಿ ಕಟ್ಟುವಿಕೆಗೆ ಆಗುವಂತ ವಿನಿಮಯ ಏನಾಗುತ್ತೆ ಪೋಷಕಾಂಶಗಳು ಮತ್ತೆ ನೀರು, ಅದು ರಾಸಾಯನಿಕ ಗುಣಧರ್ಮ ಆಗುತ್ತೆ. ಜೈವಿಕ ಗುಣಧರ್ಮ ಅಂತ ಬಂದಾಗ ಮಣ್ಣಿನಲ್ಲಿ ಇರುವಂತ ಸಾವಯವ ಅಂಶ, ಅದ್ರ ಜೊತೆಗೆ ಆ ಮಣ್ಣಿನಲ್ಲಿ ಇರುವಂತ ಸೂಕ್ಷ್ಮ ಜೀವಿಗಳು, ಎರೆಹುಳುಗಳು, ಇದೆಲ್ಲ ಮಣ್ಣಿನ ಜೈವಿಕ ಗುಣಧರ್ಮಗಳಾಗುತ್ತೆ. ಒಂದು ಕಡೆ ಕೆಂಪು ಮಣ್ಣಿದೆ, ಮತ್ತೆ ಇಳಿಜಾರು ಹೆಚ್ಚಾಗಿರುವಂತ ಪ್ರದೇಶ. ಈ ಒಂದು ಪ್ರದೇಶ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಎಲ್ಲಿ ನೀರು ಮಳೆ ಹೆಚ್ಚಾಗಿ ಆಗುತ್ತೋ, ಅಂದ್ರೆ ವರ್ಷಕ್ಕೆ ಸರಾಸರಿ 2-2.5 ಸಾವಿರ ಮಿಲಿಮೀಟರ್ಗಿಂತ ಹೆಚ್ಚಾಗಿ ಮಳೆ ಆಗುವಂತ ಪ್ರದೇಶದಲ್ಲಿ ಇದು ಕಂಡುಬರುವ. ಇಂಥ ಒಂದು ಪ್ರದೇಶಗಳಲ್ಲಿ ಮಣ್ಣು ಆಮ್ಲ್ಯ ಅಥವಾ ಹುಳಿ ಮಣ್ಣಾಗಿ ಮಾರ್ಪಾಡಾಗುತ್ತೆ. ನೀರು ನಿಂತಿರುವಂತ ಪ್ರದೇಶ ಇದನ್ನ ಜೌಗು ಪ್ರದೇಶ ಅಂತ ಹೇಳ್ತೀವಿ. ಇದು ಹೆಚ್ಚಾಗಿ ನಾವು ಕೆರೆ ಅಚ್ಚುಕಟ್ಟು ಪ್ರದೇಶ ಎಲ್ಲಿರುತ್ತೋ ಅಂತ ಒಂದು ಭಾಗಗಳಲ್ಲಿ ನಾವು ಹೆಚ್ಚಾಗಿ ಕಾಣಬಹುದು. ಇಲ್ಲಿ ಜಮೀನು ಏನಾಗಿರುತ್ತೆ ಅಂತ ಹೇಳಿದ್ರೆ ಕೆರೆ ಪಕ್ಕದಲ್ಲಿರುವಂತ ತಪ್ಪಲಿನಲ್ಲಿರುವಂತ ಜಮೀನುಗಳಲ್ಲಿ ಯಾವಾಗ್ಲೂ ಒಂದು ಬಟ್ಟಲ ರೀತಿಯಲ್ಲಿ ಜಮೀನುಗಳು ಆಗಿರುತ್ತೆ. ಅಲ್ಲಿ ನೀರು ಬಂದಾಗ ಸರಾಗವಾಗಿ ಹರಿದು ಈಚೆಗೆ ಹೋಗಲ್ಲ, ಹಾಗಾಗಿ ಅದು ಜೌಗು ಪ್ರದೇಶವಾಗಿ ಮಾರ್ಪಾಡಾಗುತ್ತೆ. ಚೌಳು ಮಣ್ಣು ನೋಡಬಹುದು, ಬಿಳುಪಾಗಿ ಕಾಣುವಂಥದ್ದು, ಆ ಚೌಳುತನ ಇರುವಂಥದ್ದು ಆ ಮಣ್ಣು, ಅದು ಕೂಡ ಸಮಸ್ಯಾತ್ಮಕ ಮಣ್ಣು. ಮತ್ತೆ ಈ ಬಿರ್ಕ್ ಬಿಟ್ಟಿರುವಂತ ಮಣ್ಣಿನಿದೆ, ಇದು
ಕ್ಷಾರ್ಯ ಮಣ್ಣು ಅಥವಾ ಕರ್ಲು ಮಣ್ಣು ಅಂತ ಹೇಳ್ಬೋದು ನಾವು.

0: ಸೋಡಿಯಂ ಅಂಶ ಹೆಚ್ಚಾಗಿರುತ್ತೆ. ಕೊನೆಯದಾಗಿ ಅಂತ ಹೇಳಿದ್ರೆ ಉತ್ತಮವಾಗಿರುವಂತಹ ಮಣ್ಣು,
1: ಹುಡಿಯಾಗಿ ಸಾವಯವ ಪದಾರ್ಥ ಅಥವಾ ಸಾವಯವ ಅಂಶ ಉತ್ತಮವಾಗಿರುವಂತಹ ಮಣ್ಣಾದಾಗ ನಮಗೆ ಬೆಳೆ ಬಹಳ ಉತ್ತಮವಾಗಿ ಬರುವಂತದ್ದು. ಮಣ್ಣು ಪರೀಕ್ಷೆ ಅಂತ ಬಂದ್ರೆ ಮಣ್ಣು ಪರೀಕ್ಷೆ ಯಾಕೆ ಮಾಡಿಸ್ಬೇಕು ಅನ್ನೋದು. ಹಲವಾರು ವಿಧವಾದ ಮಣ್ಣುಗಳನ್ನ ನಾವು ನೋಡಿದ್ವಿ. ಇದರಲ್ಲಿ ಸಮಸ್ಯಾತ್ಮಕ ಮಣ್ಣುಗಳಿದೆ. ಈ ಸಮಸ್ಯಾತ್ಮಕ ಮಣ್ಣು ಇದೆಯೋ ಇಲ್ವೋ ಅಂತ ಹೇಗ್ ಗೊತ್ತಾಗುತ್ತೆ, ಅಥವಾ ನಮ್ಮ ಒಂದು ಜಮೀನ ಮಣ್ಣಿನಲ್ಲಿ ಪೋಷಕಾಂಶಗಳು ಎಷ್ಟಿದೆ ಅಂತ ಹೇಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಅದು ಮಣ್ಣು ಪರೀಕ್ಷೆ ಮುಖಾಂತರ ಗೊತ್ತಾಗುವಂಥದ್ದು. ನಾವು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಮ್ಮ ಜಮೀನಿನಲ್ಲಿ ಯಾವ ಬೆಳೆಯನ್ನ ಬೆಳಿಬಹುದು ಅಂತ ಕೂಡ ತಿಳ್ಕೋಬಹುದು. ಅದರ ಜೊತೆಗೆ ಮಣ್ಣಿನಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ, ಮಣ್ಣು ಆಮ್ಲಿ ಆಗಿರುವಂಥದ್ದು ಅಥವಾ ಕ್ಷಾರ ಆಗಿರುವಂಥದ್ದು ಕಂಡುಬಂದ್ರೆ, ಅದು ಎಷ್ಟು ಮಟ್ಟದಲ್ಲಿ ಕ್ಷಾರತೆ ಇದೆ, ಚೌಡತನ ಇದೆ ಅಥವಾ ಆಮ್ಲೀಯತೆ ಇದೆ ಅಂತ ತಿಳ್ಕೊಂಡು ನಾವು ಆ ಮಣ್ಣನ್ನು ಸುಧಾರಣೆ ಕೂಡ ಮಾಡಬಹುದು. ಮತ್ತೆ ಮಣ್ಣಿನಲ್ಲಿ ಒಂದು ಪೋಷಕಾಂಶಗಳ ಲಭ್ಯತೆ, ಫಲವತ್ತತೆ ಹೇಗಿದೆ, ಕಡಿಮೆ ಇದ್ದಾಗ ಎಷ್ಟು ಪೋಷಕಾಂಶಗಳನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಹೆಚ್ಚಾಗಿದೆ ಅಂತ ಹೇಳಿದ್ರೆ ಅದನ್ನ ಕಡಿಮೆ ಮಾಡ್ಕೋಬಹುದಾ, ಇದೆಲ್ಲ ನಮಗೆ ಮಣ್ಣು ಪರೀಕ್ಷೆ ಮುಖಾಂತರ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಮಣ್ಣಿನಲ್ಲಿ ಭೌತಿಕ ಗುಣಗಳಾದ ನೀರನ್ನು ಹಿಡಿದಿಟ್ಕೊಳ್ಳೋ ಒಂದು ಶಕ್ತಿ, ಮಣ್ಣಿನ ಸ್ವರೂಪ ರಚನೆ ಹೇಗಿದೆ, ಇದೆಲ್ಲ ನಮಗೆ ಗೊತ್ತಾಗೋದು ಮಣ್ಣು ಪರೀಕ್ಷೆಯಿಂದ. ಸೊ ಮಣ್ಣು ಪರೀಕ್ಷೆಗೆ ಮಾದರಿಯನ್ನ ತೆಗೆಯುವಂತ ಒಂದು ಭಯ ಇರುತ್ತೆ. ಪ್ರತಿಯೊಂದು ಸಮಯದಲ್ಲೂ ನಾವು ಮಾದರಿಯನ್ನು ತಗೊಳಕ್ ಆಗಲ್ಲ. ಅದಕ್ಕೆ ಸೂಕ್ತವಾದಂತ ಸಮಯ ಅಂತ ಹೇಳಿದ್ರೆ, ನಾವು ನಮ್ಮ ಒಂದು ಜಮೀನಿನಲ್ಲಿ ಬೆಳೆ ಕಟಾವಾದ ನಂತರ ಅಂತ ಹೇಳ್ತೀವಿ. ಅಂದ್ರೆ ಏಪ್ರಿಲ್ ಮೇ ತಿಂಗಳಿನಲ್ಲಿ ಆ ಸಮಯದಲ್ಲಿ ಏನಾದ್ರೂ ಬೆಳೆ ಇದೆ ಅಂತ ಹೇಳಿದ್ರೆ, ಬೆಳೆ ಕಟಾವಿನ ನಂತರ ನಾವು ಮಣ್ಣು ಪರೀಕ್ಷೆಗೆ ಮಾದರಿಯನ್ನ ತೆಗೆಯುವಂಥದ್ದು. ಮತ್ತೆ ದೀರ್ಘಾವಧಿ ಬೆಳೆಗಳೇನಾದ್ರೂ ಹಾಕೊಂಡಿದ್ರೆ, ಹಣ್ಣಿನ ಬೆಳೆಗಳು ಇಂಥ ಒಂದು ಬೆಳೆಗಳನ್ನ ಹಾಕೊಂಡಿದ್ರೆ, ನಾವು ಆ ಒಂದು ಬೆಳೆಗೆ ಗೊಬ್ಬರವನ್ನ ಹಾಕಕ್ಕೂ ಮೊದಲು ನಾವು ಮಾದರಿಯನ್ನ ತಗೊಳ್ಳುವಂಥದ್ದು. ಒಂದು ವರ್ಷದಲ್ಲಿ ನಾವೇನಾದ್ರೂ ಎರಡು ಬೆಳೆ ಮಾಡ್ತಿದೀವಿ ಅಂತ ಹೇಳಿದ್ರೆ, ಆ ಎರಡು ಬೆಳೆ ಇರುವಂತಹ ಪ್ರದೇಶದಲ್ಲಿ ಎರಡನೇ ಬೆಳೆ ಕಟಾವಾದ ನಂತರ ಮಣ್ಣು ಪರೀಕ್ಷೆ ಮಾಡಿಸೋದು ಸೂಕ್ತ. ಇಲ್ಲ, ವರ್ಷಕ್ಕೆ ಒಂದೇ ಬೆಳೆ ಅಂತ ಹೇಳಿದ್ರೆ, ಮೂರು ವರ್ಷಕ್ಕೊಮ್ಮೆ ನಾವು ಮಣ್ಣು ಪರೀಕ್ಷೆಯನ್ನ ಮಾಡಿಸ್ಬೋದು. ಈ ಮಣ್ಣು ಪರೀಕ್ಷೆ ಮಾಡಿಸೋದಕ್ಕೆ ಒಂದು ಮಾದರಿ ಸಂಗ್ರಹಣೆ ಏನಿದೆ, ಅದನ್ನ ಎಷ್ಟು ಆಳದಿಂದ ತಗೊಳ್ಳೋದು ಅಂತ ಕೂಡ ಒಂದು ಪ್ರಶ್ನೆ ಆಗಿರುತ್ತೆ. ಇದು ಒಂದು ಬೆಳೆ ಆಧಾರದ ಮೇಲೆ ಮಣ್ಣಿನ ಆಳ ಎಷ್ಟುವರೆಗೆ ಇರಬೇಕು ಅನ್ನೋದನ್ನ ನಾವು ನಿಗದಿ ಮಾಡ್ತೀವಿ. ಮೇವಿನ ಬೆಳೆಗಳೇನಾದ್ರೂ ಬೆಳೀತಿದ್ದೀವಿ ಅಂತ ಹೇಳಿದ್ರೆ, ಆ ಮೇವಿನ ಬೆಳೆಗಳು ಬೆಳೆಯುವಂತಹ ಪ್ರದೇಶದಲ್ಲಿ ಅಥವಾ ಮಣ್ಣಿನಲ್ಲಿ ನಾವು 10 ಸೆಂಟಿಮೀಟರ್ ಆಳದವರೆಗೆ ಮಣ್ಣು ಮಾದರಿ ತಗೊಳ್ಳೋದಿಕ್ಕೆ ಆ ಒಂದು ಗುಣ್ಯನ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಧಾನ್ಯ ಬೆಳೆಗಳಿದ್ರೆ, ಏಕದಳ ಧಾನ್ಯ ದ್ವಿದಳ ಧಾನ್ಯ ಬೆಳೆಗಳಿದೆ ಅಂತ ಹೇಳಿದ್ರೆ, ಅಲ್ಲಿ ನಾವು ಅರ್ಧ ಅಡಿ ಅಂದ್ರೆ 15 ಸೆಂಟಿಮೀಟರ್ ಆಳದವರೆಗೆ ಮಣ್ಣನ್ನ ಅಗದು ಅಲ್ಲಿಂದ ಮಣ್ಣಿನ ಮಾದರಿಯನ್ನ ತೆಗೆಯುವಂತದ್ದು. ತೋಟಗಾರಿಕೆ ಬೆಳೆಗಳಾದ್ರೆ ಅದರಲ್ಲಿ ಕಬ್ಬು ಕೂಡ ಸೇರ್ಕೊಳ್ಳುತ್ತೆ, ಹತ್ತಿ ಹಿಪ್ಪನೇರಳೆ ಇಂಥ ಒಂದು ಬೆಳೆಗಳನ್ನ ಸೇರ್ಕೊಳ್ಳುತ್ತೆ. ಇಂಥ ಒಂದು ಬೆಳೆಗಳಿದ್ದಾಗ ಅಲ್ಲಿ ಅರ್ಧ ಅಡಿ ಆಳದವರೆಗೆ ಗುಳಿಯನ್ನ ಮಾಡಿಕೊಂಡು ಅಲ್ಲಿಂದ ಮಣ್ಣು ಮಾದರಿಯನ್ನ ತಗೋಬೇಕಾಗುತ್ತೆ. ನಾವೊಂದು ಮಣ್ಣು ಮಾದರಿ ತಗೊಳ್ಳೋದಿಕ್ಕೆ ಯಾವ ಸಲಕರಣೆಗಳನ್ನ ಬಳಕೆ ಮಾಡ್ಕೋಬೇಕು ಅನ್ನೋದು ಒಂದು ಪ್ರಶ್ನೆ ಆಗಿರುತ್ತೆ. ಸಾಕಷ್ಟು ಬೇರಿಗೆಗಳನ್ನ ಬಳಕೆ ಮಾಡ್ಕೋಬಹುದು ನಾವು. ಅದರ ಬೇರಿಗೆಗಳು ರೈತರಿಗೆ ಸಿಗುವಂತದ್ದು ಕಷ್ಟ, ಹಾಗಾಗಿ ಸುಲಭವಾಗಿ ಸಿಗುವಂತಹ ಗುದ್ದಲಿಯನ್ನ ಬಳಕೆ ಮಾಡಿಕೊಂಡು, ಕೃಪಿಯನ್ನ ಬಳಕೆ ಮಾಡಿಕೊಂಡು ನಾವು ಮಣ್ಣು ಮಾದರಿಯನ್ನ ತೆಗಿಬಹುದು. ಆದ್ರೆ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಆ ಗುದ್ದಲಿ ತುಕ್ಕಿಡದಿರಬಾರ್ದು. ಅಂತ ಒಂದು ಉತ್ತಮವಾದಂತಹ ಗುದ್ದಲಿಯನ್ನ ಬಳಕೆ ಮಾಡಿಕೊಂಡು ನಾವು ಮಣ್ಣು ಪರೀಕ್ಷೆಗೆ ಮಾದರಿಯನ್ನ ತೆಗಿಬಹುದು. ಇನ್ ಮಾದರಿ ತೆಗೆಯೋ ವಿಧಾನಕ್ಕಂತ ಬಂದ್ರೆ, ಒಬ್ಬ ರೈತರ ಹತ್ತಿರ 5 ಎಕರೆ ಜಮೀನಿದೆ, ಆ 5 ಎಕರೆ ಜಮೀನು ಒಂದೇ ಕಡೆ ಇದೆ, ಭೂಮಿಯಲ್ಲಿ ಇಳಿಜಾರು ಕಡಿಮೆ ಇದೆ, ಮಣ್ಣಿನ ಬಣ್ಣ ಒಂದೇ ತರ ಇದೆ ಅಂತ ಹೇಳಿದ್ರೆ, ಆ 5 ಎಕರೆಗೆ ನಾವು 1 ಮಾದರಿಯನ್ನ ತೆಗೆದು ಮಣ್ಣು ಪರೀಕ್ಷೆನ ಮಾಡಿಸ್ಬೋದು. ಇಲ್ಲ, 2 ಎಕರೆ ಒಂದ್ ಕಡೆ ಇದೆ, ಇನ್ನೊಂದ್ 2 ಎಕರೆ 1 ಕಿಲೋಮೀಟರ್ ಬಿಟ್ಟಿದೆ ಅಂತ ಹೇಳಿದ್ರೆ, ಅದನ್ನ ಸಪ್ರೇಟ್ ಆಗಿ ನಾವು ಮಣ್ಣು ಪರೀಕ್ಷೆಗೆ ಮಾದರಿಯನ್ನ ತೆಗಿಬೇಕು. ನಾವು ಪ್ರತಿದಿನ ಜಮೀನಿಗೆ ಹೋಗ್ತೀವಿ ರೈತರಾಗಿ, ಆದ್ರೂ ಕೂಡ ಮಣ್ಣು ಪರೀಕ್ಷೆ ತೆಗಿಯೋಕ್ಕೂ ಮೊದಲು, ಮಣ್ಣು ಪರೀಕ್ಷೆ ಮಾದರಿಯನ್ನು ತೆಗಿಯೋಕ್ಕೂ ಮೊದಲು ನಮ್ಮ ಜಮೀನಿನಲ್ಲಿ ಅಡ್ಡಾದಿಡ್ಡಿಯಾಗಿ ಓಡಾಡಿ ನಾವು ಜಾಗಗಳನ್ನ ಗುರುತು ಮಾಡ್ಕೋಬೇಕು. ಇಲ್ಲಿ ನಾನು 1 ಎಕರೆಯಲ್ಲಿ ಮಾದರಿಯನ್ನ ಹೇಗೆ ತೆಗಿಬೇಕಂತ ಹೇಳ್ತೀನಿ. 1 ಎಕರೆಯಲ್ಲಿ ನಾವು ಉಪಮಾದರಿಗಳನ್ನ ತೆಗಿಬೇಕಾಗತ್ತೆ. ಉಪಮಾದರಿಗಳನ್ನ ತೆಗಿಬೇಕು ಅಂತ ಹೇಳಿದ್ರೆ, 1 ಎಕರೆಗೆ ಸುಮಾರು 5-6 ಕಡೆ ಮಾದರಿಯನ್ನ ತೆಗಿಬೇಕು. ಆ ಮಾದರಿ ತಗೊಳ್ಳೋಕ್ಕೂ ಮೊದಲು ನಾವು ಜಾಗಗಳನ್ನ ಗುರುತು ಮಾಡ್ಕೋಬೇಕು. ಏನು ಬೆಳೆ ಇಲ್ಲ ಅಂತ ಹೇಳಿದ್ರೆ, ನಾವು ವಧುವಿನಿಂದ 1 10 ಅಡಿ ದೂರದಲ್ಲಿ ಜಾಗವನ್ನ ನಿಗದಿ ಮಾಡಿಕೊಂಡು ಅಲ್ಲಿ ಮಣ್ಣು ಪರೀಕ್ಷೆಗೆ ಮಾದರಿ ತಗೊಳ್ಳೋದಕ್ಕೆ ಜಾಗವನ್ನು ಗುರುತು ಮಾಡ್ಕೋಬೇಕು.

ಬರಬಾರ್ದು. ಸೊ ಕಳೆ ತೆಗೆದ ನಂತರ ಒಂದು ಸತಿ ಬಲಗಡೆಯಿಂದ, ಮತ್ತೊಮ್ಮೆ ಎಡಗಡೆಯಿಂದ ಮಣ್ಣನ್ನ ಕೊಚ್ಚಿ ತೆಗೆದಾಗ ನಮ್ಗೆ ಇಂಗ್ಲಿಷ್ ವಿ ಆಕಾರದಲ್ಲಿ ಅಥವಾ ಯುದ್ಧದಲ್ಲಿ ಗುಂಡಿ ಆಗುತ್ತೆ. ಒಂದ್ಸತಿ ಅವ್ರ ಬಲಗಡೆ, ಇನ್ನೊಂದ್ಸತಿ ಎಡಗಡೆಯಿಂದ ಮಣ್ಣನ್ನ ಅದನ್ನ ಮಣ್ಣನ್ನ ಈಚೆಗೆ ಹಾಕ್ತಾ ಇದ್ದಾರೆ. ಆ ಮಣ್ಣು ನಮಗೆ ಬೇಡ. ಗುಂಡಿ ಆದಾಗ ಆ ಗುಂಡಿ ಎರಡೂ ಬಂದಿಂದ ಮೇಲ್ಭಾಗದ ಮೇಲ್ಪದರದಿಂದ ಎಷ್ಟು ಆಳದವರೆಗೆ ಗುಂಡಿ ಅಲ್ಲಿವರೆಗೆ ಅಂದ್ರೆ ಅರ್ಧ ಅಡಿ ಅಥವಾ ಅಡಿ ಆಳದವರೆಗೆ ಮಣ್ಣನ್ನ ಪದರದಿಂದ ಒಂದೆರಡು ಅಂಗುಲದಷ್ಟು ಅಗಲ ಮಣ್ಣನ್ನ ಮೇಲಿಂದ ಕೆಳಗಡೆವರೆಗೂ ಕೆರ ಆ ಮಣ್ಣನ್ನ ನಾವು ಒಂದು ಪ್ಲಾಸ್ಟಿಕ್ ಅಲ್ಲಿ ಬಳಕೆ ಮಾಡಬೇಕು. ಅದನ್ನ ಹಾಕೋಬೇಕು. ಯಾವುದೇ ಕಾರಣಕ್ಕೆ ಬಕೆಟ್ ಅಥವಾ ಬಾಂಡ್ಲಿನ ಬಳಕೆ ಮಾಡಬಾರ್ದು. ಅದನ್ನು ತುಕ್ಕ ಹಿಡಿದಿದ್ರೆ ಅದರ ಕಬ್ಬಿಣದ ಅಂಶನ ಜೊತೆಗೆ, ಹಾಗಾಗಿ ಅದನ್ನ ಪ್ಲಾಸ್ಟಿಕ್ ಬಕೆಟ್ ಬಾಂಡ್ಲಿಯಲ್ಲಿ ಕಲಪಿಟ್ಟು ನಂತರ ನಾವು ಒಂದು ಶುಕ್ವಾದ ಜಾಗಕ್ಕೆ ಬಂದು, ಸೊ ನಾವು ಈ ಮೇಲ್ಪದರದಿಂದ ಎಷ್ಟು ಆಳದವರೆಗೆ ಗುಂಡಿ ಮಾಡಿರ್ತೀವಿ ಅಲ್ಲಿವರೆಗೆ ಆ ಮಣ್ಣನ್ನ ಎರಡು ಅಂಗುಲದಷ್ಟು ಅಗಲ ಮಣ್ಣಿಂದ ಕಡೆವರೆಗೂ ಆ ಮಣ್ಣನ್ನ ನಾವು ತಗೋಬೇಕು. ಆ ರೀತಿ ಶೇಖರಣೆ ಆದ್ಮೇಲೆ ನಾವೊಂದು ಶುಭ್ರವಾದ ಚೀಲ, ಗೊಬ್ಬರ ಚೀಲ ಅದು ಯಾವ್ದಾದ್ರು ಬೇರೆ ಅಥವಾ ಗೊಬ್ಬರ ಚೀಲ ಆಗಿದ್ರೆ ನೀಟಾಗಿ ತೊಳೆದು ನ್ಯೂಸ್ ಪೇಪರ್ನ ಬಳಕೆ ಮಾಡ್ಬೋದು. ಮಟ್ಟವಾದಂತ ಹಾಕಿ ನಾವು ಈ ರೀತಿ ಒಂದು ಕಡೆಯಿಂದ ಮಾದರಿಯನ್ನ ಸಂಗ್ರಹಣೆ ಮಾಡಿ ಎರಡೂ ಬದಿಗಳಿಂದ ತೆಗೆದಾಗ ಸುಮಾರು ಅರ್ಧ ಕೆಜಿಯಷ್ಟು ಒಂದು ಕಡೆಯಿಂದ ಸಿಗುತ್ತೆ. ಈ ರೀತಿ ಒಂದೇ ನಾವು ಐದರಿಂದ ಆರು ಕಡೆ ತೆಗಿತೀವಿ ಅಂತ ಹೇಳಿದ್ರೆ ನಮ್ಗೆ ಸರಿ ಸುಮಾರಾಗಿ ಒಂದ್ ನಾಲ್ಕರಿಂದ ಐದು ಕೆಜಿಯಷ್ಟು ಮಣ್ಣು ಸಿಗ್ತದೆ. ಆ ನಾಲ್ಕರಿಂದ ಐದು ಕೆಜಿಯಷ್ಟು ಮಣ್ಣನ್ನ ನಾವು ಒಂದು ಕಡೆ ಒಟ್ಟುಗೂಡಿ ಅದರಲ್ಲಿರುವಂತ ಕಲ್ಲು ಸತ್ತೆ ಕಡ್ಡಿ ಏನಾದ್ರೂ ಹಾಕಿ ಈ ರೀತಿ ವಿಂಗಡಣೆಯನ್ನ ಮಾಡಬೇಕು. ಸತಿ ಮಣ್ಣು ಮಾದರಿ ಮಿಶ್ರ ಮಾಡಿ ತಟ್ಟೆ ಆಕಾರದಲ್ಲಿ ಅಥವಾ ರೊಟ್ಟಿ ಆಕಾರದಲ್ಲಿ ಅಗಲ ಮಾಡುವಂತದ್ದು, ಅದನ್ನ ನಾವು ಚತುರ್ವಿಂಗಡಣ ಪದ್ಧತಿ ಅಂತ ಕರಿತೀವಿ. ಸೊ ಆ ಒಂದು ರೊಟ್ಟಿ ಆಕಾರದಲ್ಲಿ ಅಥವಾ ತಟ್ಟೆ ಆಕಾರದಲ್ಲಿ ಅಗಲ ಮಾಡಿ ನಾಲ್ಕು ಭಾಗಗಳಾಗಿ ವಿಂಗಡಿಸುವಂತದ್ದು. ಇದರಲ್ಲಿ ಎರಡು ವಿರುದ್ಧವಾದ ಎರಡು ದಿಕ್ಕುಗಳನ್ನ ಇಟ್ಕೊಂಡು ಇನ್ನು ವಿರುದ್ಧವಾದ ಎರಡು ದಿಕ್ಕುಗಳನ್ನ ತೆಗೆದಾಕುವಂತದ್ದು. ಆಗ ಏನಾಗುತ್ತೆ, ಒಂದು ನಾಲ್ಕರಿಂದ ಐದು ಕೆಜಿ ಇರುವಂತ ಮಣ್ಣು ನಮ್ಗೆ ಸರಿ ಸುಮಾರು ಎರಡೂವರೆಯಿಂದ ಮೂರು ಕೆಜಿ ಬರುತ್ತೆ. ನಂತರ ಮತ್ತೆ ಉಳಿದಿರುವಂತ ಮಣ್ಣನ್ನ ಮಿಶ್ರ ಮಾಡಿ ಮತ್ತೆ ಅದನ್ನ ತಟ್ಟೆ ಆಕಾರದಲ್ಲಿ ಅಥವಾ ರೊಟ್ಟಿ ಆಕಾರದಲ್ಲಿ ಅಗಲ ಮಾಡಿ ಮತ್ತೆ ನಾಲ್ಕು ಭಾಗಗಳಾಗಿ ವಿಂಗಡಿಸಿ ಈ ಬಾರಿ ಹೋದ್ಸತಿ ಯಾವ್ದನ್ನ ತೆಗೆದಾಕಿದ್ವಿ ಅದನ್ನ ಇಟ್ಕೊಂಡು ಇನ್ನು ಉಳಿದ ವಿರುದ್ಧವಾದ ದಿಕ್ಕುಗಳನ್ನ ತೆಗೆದಾಕುವಂಥದ್ದು. ಈ ರೀತಿ ನಾವು ಎರಡರಿಂದ ಮೂರು ಸತಿ ಚತುರ್ವಿಂಗಡಣ ಪದ್ಧತಿಯಲ್ಲಿ ಮಣ್ಣನ್ನ ವಿಭಜನೆ ಮಾಡಿದಾಗ ನಮಗೆ ಕೊನೆಯದಾಗಿ ಒಂದು ಮುಕ್ಕಾಲು ಕೆಜಿಯಷ್ಟು ಮಣ್ಣು ಸಿಗುತ್ತೆ. ನಾಲ್ಕು ಭಾಗಗಳಲ್ಲಿ ವಿರುದ್ಧವಾದ ಎರಡು ದಿಕ್ಕುಗಳನ್ನ ತೆಗೆದಾಕ್ತಾ ಇದ್ದಾರೆ. ಇದೇ ರೀತಿ ಒಂದ್ ಎರಡರಿಂದ ಮೂರು ಬಾರಿ ಮಾಡಿದಾಗ ನಮಗೆ ಒಂದು ಕೊನೆಯದಾಗಿ ಒಂದು ಅರ್ಧದಿಂದ ಮುಕ್ಕಾಲು ಕೆಜಿಯಷ್ಟು ಮಣ್ಣು ಸಿಗುತ್ತೆ. ಈ ಮಣ್ಣನ್ನ ನಾವು ವಿಶ್ಲೇಷಣೆಗೆ ಕೊಟ್ಕಳಿಸ್ಬೇಕು. ಈ ಮಾದರಿ ತಗೊಳ್ಬೇಕಾದ್ರೆ ಆ ಮಾದರಿ ಎಲ್ಲೆಲ್ಲಿ ತಗೋಬೇಕು, ಯಾವ್ಯಾವ ವಿಷಯಗಳನ್ನ ಗಮನದಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ, ನಾವೇನ್ ಮಣ್ಣು ಮಾದರಿ ತಗೋತೀವಿ ಅದು ನಮ್ಮ ಜಮೀನಿನಲ್ಲಿ ಬದುಗಳಿಂದ ದೂರ ಇರಬೇಕು. ಎರಡನೇದು ಮಧ್ಯದಲ್ಲಿ ಏನಾದ್ರು ಕಾಲುವೆಗಳು ಮಾಡ್ಕೊಂಡಿದ್ರೆ ಆ ಕಾಲುವೆಗಳ ಹತ್ತಿರ ನಾವು ಮಾದರಿಯನ್ನ ತಗೋಬಾರ್ದು. ಮೂರನೇದಂತ ಹೇಳಿದ್ರೆ ಮನೆ ಹತ್ರ ಜಾಗ ಇಲ್ಲ ಅಂತ ಹೇಳಿ ತಿಪ್ಪೆನ ಏನಾದ್ರು ಜಮೀನ್ ಹತ್ರ ಹಾಕೊಂಡಿದ್ರೆ ಆ ತಿಪ್ಪೆ ಹತ್ರ ನಾವು ಮಾದರಿಯನ್ನ ತಗೋಬಾರ್ದು. ನಾಲ್ಕನೇದು ಬೋರ್ ಹಾಕ್ಸಿ ಜಮೀನಿನಲ್ಲಿ ಅದಕ್ಕೇನಾದ್ರು ಪಂಪ್ ಹೌಸ್ ಕಟ್ಟಿ ಅಥವಾ ಏನಾದ್ರು ಬಿಲ್ಡಿಂಗ್ ಕಟ್ಟಿದ್ರೆ ಆ ಬಿಲ್ಡಿಂಗ್ ಹತ್ತಿರ ನಾವು ಮಾದರಿಯನ್ನ ತಗೋಬಾರ್ದು. ಐದನೇದಂತ ಹೇಳಿದ್ರೆ ನಾವು ಮಣ್ಣು ಪರೀಕ್ಷೆಗೆ ಮಾದರಿ ತಗೋಬೇಕಾದ್ರೆ ಕೆಲವೊಂದು ಜಮೀನ್ಗಳಿಂದ ಈ ಹೈ ಟೆನ್ಷನ್ ವೈರ್ಗಳು ಹೋಗಿರುತ್ತೆ, ಆ ಹೈ ಟೆನ್ಷನ್ ವೈರ್ ಹತ್ತಿರ ಅಥವಾ ಕಂಬದ ಹತ್ರ ಮಾದರಿಯನ್ನು ತಗೋಬಾರ್ದು. ಮತ್ತೆ ನಮ್ಮ ಜಮೀನಿನಲ್ಲಿ ಬದುಗಳ ಮೇಲೆ ಅಥವಾ ಜಮೀನಿನಲ್ಲಿ ಏನಾದ್ರೂ ಮರಗಳನ್ನ ಹಾಕೊಂಡಿದ್ರೆ ಆ ಮರದ ಕೆಳಗಡೆ ಕೂಡ ನಾವು ಮಾದರಿಯನ್ನ ತಗೋಬಾರ್ದು. ಅಲ್ಲಿ ತಗೊಂಡಾಗ ಏನಾಗುತ್ತೆ, ಆ ಎಲೆಗಳೆಲ್ಲ ಉದುರಿ ಅಲ್ಲಿ ಸಾವಯವ ಪದಾರ್ಥ ಹೆಚ್ಚಾಗಿರುತ್ತೆ. ಮಣ್ಣು ಪರೀಕ್ಷೆ ಮಾಡಿದಾಗ ಆ ಮಣ್ಣಿನಲ್ಲಿ ಸಾವಯವ ಅಂಶ ಹೆಚ್ಚಾಗಿದೆ ಅಂತ ಬರುತ್ತೆ. ಹಾಗಾಗಿ ಅಂತ ಒಂದು ಜಾಗದಲ್ಲೂ ಕೂಡ ಮಣ್ಣು ಪರೀಕ್ಷೆಗೆ ಮಾದರಿಯನ್ನ ತಗೋಬಾರ್ದು. ಮತ್ತೆ ಜಮೀನಿನಲ್ಲಿ ಎಲ್ಲಾದ್ರೂ ತಗ್ಗಿದ್ರೆ, ನೀರ್ ನಿಲ್ತಾ ಇದೆ ಹೊಸ್ತಿದೆ ಅಂತ ಹೇಳಿದ್ರೆ ಅಂಥ ಒಂದು ಜಾಗದಲ್ಲೂ ಕೂಡ ನಾವು ಮಣ್ಣು ಪರೀಕ್ಷೆಗೆ ಮಾದರಿಯನ್ನ ತಗೋಬಾರ್ದು. ಇಲ್ಲ ನಮ್ಮ ಜಮೀನಲ್ಲಿ ಏನಾದ್ರೂ ಸಮಸ್ಯಾತ್ಮಕ ಮಣ್ಣಿದೆ ಅಂತ ಹೇಳಿದ್ರೆ ಅಷ್ಟು ಭಾಗವನ್ನ ಸಪರೇಟ್ ಆಗಿ ಮಾದರಿಯನ್ನ ತೆಗಿಬೇಕು. ಇತರೆ ಜಮೀನಿನ ಭಾಗದ ಮಣ್ಣಿನ ಜೊತೆಗೆ ಈ ಒಂದು ತಗ್ಗು ಪ್ರದೇಶ ಅಥವಾ ಚೌಡ ಅಥವಾ ಕರ್ಲು ಮಣ್ಣಿರುವಂತ ಪ್ರದೇಶದ ಮಣ್ಣನ್ನ ಆ ಮಣ್ಣಿನ ಜೊತೆಗೆ ಬರೆಸಬಾರ್ದು. ಅದನ್ನ ಸಪರೇಟ್ ಆಗಿ ಮಾದರಿ ಮಾಡಿ ಅದನ್ನ
ಪ್ರತ್ಯೇಕವಾಗಿಯೇ ವಿಶ್ಲೇಷಣೆಗೆ

ಆ ಮಣ್ಣು ಮಾದರಿಯನ್ನ ಕಳಿಸ್ಬೇಕು. ಸೊ ಮಣ್ಣು ಮಾದರಿ ಸಂಗ್ರಹಣೆ ಆದ್ಮೇಲೆ ಕೆಲವೊಂದ್ಸತಿ ತೇವಾಂಶ ಇರುತ್ತೆ. ಮಣ್ಣಿನಲ್ಲಿ ತೇವಾಂಶ ಇದೆ ಅಂತ ಹೇಳಿದ್ರೆ ಅದನ್ನ ದಯವಿಟ್ಟು ಯಾವುದೇ ಕಾರಣಕ್ಕೆ ಬಿಸಿಲಿಗೆ ಒಣಗಕ್ಕೆ ಹಾಕ್ಬೇಡಿ. ಅದನ್ನ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಾದರಿಯನ್ನ ನಂತರ ವಿಶ್ಲೇಷಣೆಗೆ ಯಾವುದೇ ಒಂದು ಪ್ರಯೋಗಾಲಯ, ನಿಮ್ಗೆ ಮೈಸೂರು ಅಂತ ಹೇಳಿದ್ರೆ ನಜರ್ಬಾದ್ ಅಲ್ಲಿ ಇದೆ ಒಂದು ಪ್ರಯೋಗಾಲಯ, ಇಲ್ಲ ನಮಗೆ ವಿ ಸಿ ಫಾರ್ಮ್ ಅಲ್ಲೂ ಕೂಡ ಮಣ್ಣು ಪರೀಕ್ಷೆ ಮಾಡ್ತೀವಿ. ಎಲ್ಲಾದ್ರೂ ಸರಿ ಮಣ್ಣು ಪರೀಕ್ಷೆಗೆ ಮಾದರಿಯನ್ನ ಕಳಿಸೋಕ್ಕೂ ಮೊದಲು ಅದ್ರ ಜೊತೆಗೆ ಒಂದು ಚೀಟಿಯನ್ನ ಕೂಡ ಹಾಕ್ಬೇಕು. ಆ ಚೀಟಿಲಿ ಏನ್ ಬರ್ಬೇಕು ಅಂತ ಹೇಳಿದ್ರೆ ರೈತರ ಹೆಸರು, ಅವರ ತಂದೆ ಹೆಸರು, ಸರ್ವೆ ನಂಬರ್ ಅಂದ್ರೆ ಆರ್ ಟಿ ಸಿ ನಂಬರ್, ಜೊತೆಗೆ ಆಧಾರ್ ನಂಬರ್, ಊರು, ಮತ್ತೆ ಆ ಒಂದು ಮಣ್ಣು ಮಾದರಿ ತಗೊಳಕ್ಕೂ ಮೊದಲು ಏನ್ ಬೆಳೆಯನ್ನ ಮಾಡಿದ್ರು, ಆ ಬೆಳೆಗೆ ಏನೇನು ಗೊಬ್ಬರವನ್ನ ಕೊಟ್ಟಿದ್ರು, ಬಹಳ ಪ್ರಮುಖವಾಗಿ ಮುಂದಿನ ಒಂದು 3 ವರ್ಷದಲ್ಲಿ ಏನ್ ಬೆಳೆ ಮಾಡ್ಬೇಕನ್ಕೊಂಡಿದ್ವಿ, ಇಷ್ಟು ಮಾಹಿತಿಯನ್ನ ಒಂದು ಚೀಟಿಯಲ್ಲಿ ಬರೆದು ಅದನ್ನ ಮಣ್ಣು ಪರೀಕ್ಷೆಗೆ ಕೊಟ್ಟು ಕಳಿಸ್ಬೇಕು. ಸೊ ಮಣ್ಣು ಪರೀಕ್ಷೆ ಮಾಡೋದಿಕ್ಕೆ ಮಣ್ಣು ತಗೊಂಡು ಬಂದ್ವಿ, ಅದನ್ನ ತಂದು ಒಂದೇ ಮಷಿನ್ ಹಾಕಿ ಏನ್ ಒಂದಿನದಲ್ಲೇ ಮಾಡಿ ರಿಸಲ್ಟ್ ಬರುತ್ತೆ ಅನ್ನೋದು ತಪ್ಪು ಮನೋಭಾವನೆ. ಒಂದೊಂದು ವಿಶ್ಲೇಷಣೆಗೆ ಒಂದೊಂದು ವಿಧಾನ ಇದೆ. ಸೊ ನಮ್ಮ ಒಂದು ಮಣ್ಣಿನಲ್ಲಿ ಬೆಳೆಗಳಿಗೆ ಬೇಕಾಗಿರುವಂತದ್ದು 17 ಪೋಷಕಾಂಶಗಳು ಅಂತ ಹೇಳ್ತೀವಿ. ಅದರಲ್ಲಿ 12 ಪೋಷಕಾಂಶಗಳ ಒಂದು ವಿಶ್ಲೇಷಣೆಯನ್ನ ಮಾಡ್ತೀವಿ. ಅದರಲ್ಲಿ 3 ಅಂತ ಹೇಳಿದ್ರೆ ಇಂಗಾಲ, ಜಲಜನಕ, ಆಮ್ಲಜನಕ ವಿಶ್ಲೇಷಣೆ ಮಾಡಲ್ಲ ನಾವುಗಳು. 12 ಪೋಷಕಾಂಶಗಳ ಒಂದು ವಿಶ್ಲೇಷಣೆ ಮಾಡ್ತೀವಿ. 12 ನಿಯತಾಂಕಗಳು ಅಂತ ಹೇಳ್ಬಹುದು. ಅದು ಒಂದೊಂದು ಮಾಡಕ್ಕೆ ಒಂದೊಂದು ವಿಧಾನ ಇರುತ್ತೆ. ಹಾಗಾಗಿ ಮಿನಿಮಮ್ ಕನಿಷ್ಠ ಅಂತ ಹೇಳಿದ್ರೆ ಒಂದು ಮಿನಿಮಮ್ ಒಂದು 15-20 ದಿನ ಬೇಕು ಮಣ್ಣು ಪರೀಕ್ಷೆ ಮಾಡೋದಿಕ್ಕೆ. ಮಣ್ಣು ಪರೀಕ್ಷೆ ನಂತರ ಈ ರೀತಿ ಒಂದು ಚೀಟಿ ಸಿಗುತ್ತೆ, ಇದನ್ನ ಮಣ್ಣು ಆರೋಗ್ಯ ಚೀಟಿ ಅಂತ ಹೇಳ್ತೀವಿ. ರೈತರ ಎಲ್ಲ ವಿಳಾಸ ಇದೆ, ಯಾವ ಊರು, ಸರ್ವೆ ನಂಬರ್ ಎಷ್ಟು ಎಲ್ಲ ಇದೆ. ಅದ್ರ ಜೊತೆಗೆ ನಮ್ಮ ಒಂದು ಮಣ್ಣಿನಲ್ಲಿ ಯಾವ ಪೋಷಕಾಂಶಗಳು ಎಷ್ಟು ಮಟ್ಟಿಗಿದೆ ಅಂತ ಇದೆ. ಸೊ ಈ ಒಂದು ಪ್ರಮಾಣ ಹೇಗಿದೆ ಅನ್ನೋದು ಈ ಒಂದು ಮಣ್ಣು ಆರೋಗ್ಯ ಚೀಟಿಯಲ್ಲಿ ಕೊಟ್ಟಿರ್ತಾರೆ. ಮೊದಲೇ ಮೊಟ್ಟ ಮೊದಲನೇ ನಿಯತಾಂಕ ಕಂಡುಹಿಡಿಯೋದು ಅಂತ ಹೇಳಿದ್ರೆ ನಮ್ಮ ಒಂದು ಮಣ್ಣಿನಲ್ಲಿ ಅದು ರಸಸಾರ, ಪಿ ಹೆಚ್ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ, ಕನ್ನಡದಲ್ಲಿ ರಸಸಾರ ಅಂತ ಹೇಳ್ತೀವಿ. ಈ ಒಂದು ನಿಯತಾಂಕದ ಆಧಾರದ ಮೇಲೆ ನಾವು ಬರೆಸಿರುವಂತಹ ಬೆಳೆ ನಮ್ಮ ಒಂದು ಮಣ್ಣಿಗೆ ಸೂಕ್ತ ಇದೆಯಾ ಇಲ್ವಾ ಅಂತ ಹೇಳ್ಬೋದು. ಕೆಲವೊಂದು ಬೆಳೆಗಳು ಆಮ್ಲೀಯ ಮಣ್ಣಿನಲ್ಲಿ ಬಹಳ ಉತ್ತಮ ಬರುತ್ತೆ. ಅಂದ್ರೆ ಕೆಲವೊಂದು ಬೆಳೆಗಳಾದಂತಹ ನೀವು ಅಡಕೆ ಇರ್ಬಹುದು, ಮತ್ತೆ ಕಾಫಿ ಇರ್ಬಹುದು, ಇಂಥ ಒಂದು ಬೆಳೆಗಳು, ಶುಂಠಿ, ಅರಿಶಿಣ, ಇದಕ್ಕೆಲ್ಲ ಸ್ವಲ್ಪ ಮಣ್ಣು ಆಮ್ಲೀಯ ಇರ್ಬೇಕು. ಅಂಥ ಒಂದು ಮಣ್ಣುಗಳಲ್ಲಿ ಬಹಳ ಉತ್ತಮವಾಗಿ ಬರುತ್ತೆ. ಕೆಲವೊಂದು ಬೆಳೆಗಳಾದಂಥ ಕಬ್ಬು, ಭತ್ತ, ಇದೆಲ್ಲ ಏನಾಗುತ್ತೆ, ಸ್ವಲ್ಪ ಚೌಳು ಮಣ್ಣಿದ್ರೂ ಕೂಡ ತಕ್ಕ ಮಟ್ಟಿಗೆ ಉತ್ತಮವಾಗಿ ಇಳುವರಿ ಕೊಡುತ್ತೆ. ತೆಂಗು, ಇಂಥ ಬೆಳೆಗಳಿಗೆಲ್ಲ ನಮ್ಗೆ ರಸಸಾರ ಸ್ಲೈಟ್ ಆಗಿ ಆಮ್ಲೀಯದಿಂದ ತಟಸ್ಥ ಇದ್ದಾಗ ಬಹಳ ಉತ್ತಮವಾಗಿ ನಮಗೆ ಇಳುವರಿಯನ್ನ ಕೊಡುತ್ತೆ. ಹಾಗಾಗಿ ಮೊಟ್ಟ ಮೊದಲ ನಿಯತಾಂಕ ನಾವು ಮಣ್ಣು ಪರೀಕ್ಷೆಗೆ ನೋಡೋದಂತ ಹೇಳಿದ್ರೆ ಅದು ಮಣ್ಣಿನ ರಸಸಾರ. ಇದರ ಆಧಾರದ ಮೇಲೆ ನಮ್ಮ ಮಣ್ಣು ಉತ್ತಮವಾಗಿದೆಯೋ ಇಲ್ವೋ ಅಂತ ಹೇಳಿ ತಕ್ಕ ಮಟ್ಟಿಗೆ ಮೊದಲೇ ಗೊತ್ತಾಗ್ಬಿಡುತ್ತೆ. ಎರಡನೇದಂತ ಹೇಳಿದ್ರೆ ಮಣ್ಣಿನಲ್ಲಿ ಲವಣಾಂಶ, ಎಲ್ಲ ಪೋಷಕಾಂಶಗಳು ಶೇಖರಣೆ ಆಗಿ ಒಟ್ಟಾಗಿ ನಮ್ಮ ಒಂದು ಮಣ್ಣಿನಲ್ಲಿ ಆ ಒಂದು ಲವಣಾಂಶ ಎಷ್ಟಿದೆ ಅಂತ ಹೇಳಿ. ಕೆಲವೊಂದ್ಸತಿ ಮನೆಯಲ್ಲಿ ನಾವು ವಾಟರ್ ಫಿಲ್ಟರ್ ಹಾಕ್ಸ್ತೀವಿ ಅಂತ ಹೇಳಿದ್ರೆ ಬಂದು ನೀರಲ್ಲಿ TDS ಅಂತ ಚೆಕ್ ಮಾಡ್ತಾರೆ. ಸಾಕಷ್ಟು ಮಂದಿಗೆ ಗೊತ್ತಿರಬಹುದು ಆ TDS ಆಕ್ಚುಲಿ ಲವಣಾಂಶ. ಮಣ್ಣಿನಲ್ಲಿ ಕೂಡ ಲವಣಾಂಶ ಇರುತ್ತೆ, ಅದು ಸಾಮಾನ್ಯವಾಗಿ ಇದ್ದಾಗ ಬಹಳ ಉತ್ತಮವಾಗಿ ಬೆಳೆ ಬರುತ್ತೆ. ಅದು ಹಾನಿಕಾರಕ ಆದಾಗ ಅಂದ್ರೆ 2.5 ಡಿಸಿಸೈಮನ್ ಪ್ರತಿ ಮೀಟರ್ಗೆ ಅಂತ ಹೇಳ್ತೀವಿ ನಾವು, ಅದಕ್ಕಿಂತ ಹೆಚ್ಚಾದಾಗ ಲವಣಾಂಶ ಹೆಚ್ಚಾಗಿರುವಂತಹ ಮಣ್ಣುಗಳಲ್ಲಿ ಮೊಳಕೆ ಕೂಡ ಬರೋದು ಬಹಳ ಕಷ್ಟಕರ ಆಗುತ್ತೆ. ಹಾಗಾಗಿ ಇಂಥ ಒಂದು ಜಮೀನುಗಳಲ್ಲಿ ನಿರ್ವಹಣೆ, ಮಣ್ಣು ನಿರ್ವಹಣೆ ಮಾಡಿ ನಂತರ ನಾವು ಬೆಳೆಗಳನ್ನ ತಗೋಬಹುದು. ಇನ್ ಮೂರನೇ ನಿಯತಾಂಕ ನೋಡೋದಂತ ಹೇಳಿದ್ರೆ ಸಾವಯವ ಇಂಗಾಲ. ಆಲ್ರೆಡಿ ಹೇಳಿದೆ ನಾನು, ಸಾವಯವ ಇಂಗಾಲ ಅಥವಾ ಸಾವಯವ ಪದಾರ್ಥ ಅನ್ನೋದು ಮಣ್ಣಿಗೆ ಹೃದಯ ಇದ್ದ ಹಾಗೆ. ಎಲ್ಲಿವರೆಗೆ ಈ ಸಾವಯವ ಅಂಶ ಉತ್ತಮವಾಗಿರುತ್ತೋ ಅಲ್ಲಿವರೆಗೆ ನಮ್ಮ ಮಣ್ಣಿನಲ್ಲಿ ಉತ್ತಮವಾದಂತಹ ಬೆಳೆ ಬರುತ್ತೆ. ಇದು ಈ ಪ್ರಮಾಣ ಕಡಿಮೆ ಇದೆಯಾ, ಮಧ್ಯಮ ಇದೆಯಾ ಅಥವಾ ಹೆಚ್ಚಾಗಿದೆಯಾ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಈ ಸಾವಯವ ಇಂಗಾಲ ಮಿನಿಮಮ್ ಎಷ್ಟಿರ್ಬೇಕು ಅಂತ ಹೇಳಿದ್ರೆ 0.5 ಮೇಲಿರ್ಬೇಕು. ಬಹಳ ಉತ್ತಮವಾಗಿ ಬೆಳೆ ಬರ್ಬೇಕು ಅಂತ ಹೇಳಿದ್ರೆ 0.75% ಲೆಕ್ಕದಲ್ಲಿ ನಾವು ಹೇಳುವಂತದ್ದು ಸಾವಯವ ಇಂಗಾಲವನ್ನ. 0.75 ಮೇಲಿದ್ದಾಗ ನಾವು ಹಾಕುವಂತ ಪ್ರತಿಯೊಂದು ಬೆಳೆಗೂ ಉತ್ತಮವಾದಂತ ಒಂದು ಸ್ಪಂದನೆ ಸಿಗುತ್ತೆ, ಉತ್ತಮವಾದಂತ ಒಂದು ಇಳುವರಿ ಸಿಗುತ್ತೆ. ನಾಲ್ಕನೇದು ಅಂತ ಹೇಳಿದ್ರೆ ಸಾವಯವ ಇಂಗಾಲ ಅಂತ ಹೇಳ್ತೀವಿ. ಸಾವಯವ ಇಂಗಾಲದ ನಂತರ ಲಭ್ಯ ಸಾರಜನಕ ಅಂತ ಹೇಳ್ತೀವಿ. ಲಭ್ಯ ಸಾರಜನಕ ಅಂತ ಹೇಳಿದ್ರೆ ನಾವೇನು

0: ಬೆಳೆಗಳಿಗೆ ಯೂರಿಯಾ ಅಂಶವನ್ನ ಕೊಡ್ತೀವಿ, ಆಸರಣಕದ ಅಂಶ. ಇದು ಬೆಳೆಗಳಿಗೆ ಕಳೆದ ಒಂದು ತರಬೇತಿಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಬೆಳೆಗಳಿಗೆ ಇದು ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಮತ್ತೆ ಬೆಳೆಗಳಲ್ಲಿ ಹಸಿರುತನವನ್ನ ಕೊಡುತ್ತೆ. ಉತ್ತಮವಾದಂತ ಬೆಳವಣಿಗೆ ಆಗ್ಬೇಕು, ಗಿಡದ ಬೆಳವಣಿಗೆ ಆಗ್ಬೇಕಂತ ಹೇಳಿದ್ರೆ ಸಾರಜನಕದ ಅಂಶ ಮಣ್ಣಿನಲ್ಲಿ ಇರಬೇಕು. ಈ ಒಂದು ಸಾರಜನಕ ಅಂಶ ಮಿನಿಮಮ್ ಎಷ್ಟಿರ್ಬೇಕು ಅಂತ ಹೇಳಿದ್ರೆ ಅದು 280 kg ಪ್ರತಿ ಹೆಕ್ಟೇರ್ಗೆ ಹೆಚ್ಚಾಗಿರ್ಬೇಕು. ಒಂದು ಹೆಕ್ಟೇರ್ಗೆ 280 kg ಹೆಚ್ಚಾಗಿದ್ದಾಗ ಬೆಳೆ ನಮಗೆ ಉತ್ತಮವಾದಂತ ಒಂದು ಸ್ಪಂದನೆಯನ್ನ ಕೊಡುತ್ತೆ. ನಮ್ಮ ಒಂದು ಪ್ರದೇಶ ಅಂತ ಬಂದಾಗ, ಮಂಡ್ಯ ಆಗ್ಲಿ ಮೈಸೂರು ಆಗ್ಲಿ ಇಂಥ ಒಂದು ಪ್ರದೇಶ ಅಂತ ಬಂದಾಗ, ಲಭ್ಯ ಸಾರಜನಕ ಹೆಚ್ಚಾಗಿರುವಂತದ್ದು ಯಾವ ಮಣ್ಣಿನಲ್ಲೂ ಕಂಡುಬಂದಿಲ್ಲ. ಇದುವರೆಗೂ ನಾವು ಹೆಚ್ಚಾಗಿ ಬಳಕೆ ಮಾಡುವಂತದ್ದು ಯೂರಿಯಾ, ಡಿ ಎ ಪಿ, 10-26 ಇಂಥ ಒಂದು ಗೊಬ್ಬರಗಳನ್ನ ಬಳಕೆ ಮಾಡ್ತೀವಿ. ಈ ಒಂದು ಗೊಬ್ಬರಗಳೇನಾಗುತ್ತೆ, ಆ ಗೊಬ್ಬರದಲ್ಲಿ ಇರುವಂತ ಸಾರಜನಕದ ಅಂಶ ಬಹಳ ಸರಾಗವಾಗಿ ಹರಿದೋಗುತ್ತೆ. ನಾವು ಒಂದು ಬೆಳೆಗೆ 100 kg ಬಳಕೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದರಲ್ಲಿ ಬೆಳೆ ಬಳಕೆ ಮಾಡ್ಕೊಳ್ಳೋದು ಕೇವಲ 30-35 kg ಮಾತ್ರ. ಇನ್ನು ಉಳಿದಿದ್ದು ಏನಾಗುತ್ತೆ, ನೀರಿನಲ್ಲಿ ಹರಿದು ಹೊಟ್ಟೋಗುತ್ತೆ, ತಕ್ಕ ಮಟ್ಟಿಗೆ ಆವಿ ಆಗ್ಬಿಡುತ್ತೆ. ಹಾಗಾಗಿ ರಾಸಾಯನಿಕ ಗೊಬ್ಬರ ಅಥವಾ ನಾವು ಏನು ಸೊಸೈಟಿ ಗೊಬ್ಬರ ಅಂತ ರೈತರು ಹೇಳ್ತಾರೆ, ಆ ಗೊಬ್ಬರವನ್ನ ಹಾಕಿದಾಗ ಅದು ಮಣ್ಣಿನಲ್ಲಿ ಉಳ್ಕೊಳ್ಳೋದು ಕೇವಲ 1-30 ದಿನ ಉಳ್ಕೊಳ್ಳುತ್ತೆ. ಅದಾದ್ಮೇಲೆ ಬೆಳೆ ಕಟಾವಾದ ನಂತರ ಆ ಸಾರಜನಕದ ಅಂಶ ಏನು ಗೊಬ್ಬರದ ರೂಪದಲ್ಲಿ ಕೊಟ್ಟಿದ್ವಿ ಅದು ನಮ್ಮ ಮಣ್ಣಿನಲ್ಲಿ ಉಳ್ಕೊಳ್ಳೋದೇ ಇಲ್ಲ. ಹಾಗಾಗಿ ಯಾವುದೇ ಒಂದು ಮಾದರಿಯನ್ನ ವಿಶ್ಲೇಷಣೆ ಮಾಡಿದಾಗ ಸಾವಯವ ಕೃಷಿ ಮಾಡೋ ಜಮೀನುಗಳಲ್ಲಿ ತಕ್ಕ ಮಟ್ಟಿಗೆ ಸಾರಜನಕದ ಅಂಶ ಉತ್ತಮವಾಗಿ ಬರುತ್ತೆ. ಹೆಚ್ಚಾಗಿ ರಾಸಾಯನಿಕವನ್ನು ಬಳಕೆ ಮಾಡುವಂತ ಜಮೀನುಗಳಲ್ಲಿ ಈ ಒಂದು ಸಾವಯವ ಲಭ್ಯ ಸಾರಜನಕದ ಅಂಶ ಏನಿದೆ ಯಾವಾಗ್ಲೂ ಮಿತಿ ಕಡಿಮೆ ಇರುತ್ತೆ. 280 kg ಪ್ರತಿ ಹೆಕ್ಟೇರ್ಗಿಂತ ಕಡಿಮೆನೆ ಬರುವಂತದ್ದು. ಇನ್ನು ಐದನೇದಂತ ಹೇಳಿದ್ರೆ ರಂಜಕದ ಅಂಶ. ರಂಜಕದ ಅಂಶವನ್ನ ವಿಶ್ಲೇಷಣೆ ಮಾಡ್ತೀವಿ. ಈ ರಂಜಕದ ಅಂಶ ಮಿನಿಮಮ್ 22-23 kg ನಮ್ಮ ಮಣ್ಣಿನಲ್ಲಿ ಇರ್ಬೇಕು. ಅದಕ್ಕಿಂತ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಬೆಳವಣಿಗೆ ಉತ್ತಮವಾಗಿ ಆಗಲ್ಲ, ಸಕ್ಕರೆ ಉತ್ಪಾದನೆ ಗಿಡಗಳಲ್ಲಿ ಸರಿಯಾದ ರೀತಿಯಲ್ಲಿ ಆಗಲ್ಲ, ಸಕ್ಕರೆ ಉತ್ಪಾದನೆ ಸರಿಯಾದ ರೀತಿಯಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಬೆಳೆ ಹೂವಿನ ಹಂತಕ್ಕೆ ಹೋಗೋದು ಕಷ್ಟ ಆಗುತ್ತೆ. ಹಾಗಾಗಿ ಇದರ ಒಂದು ಪ್ರಮಾಣ ಕೂಡ ನಮ್ಮ ಮಣ್ಣಿನಲ್ಲಿ ಉತ್ತಮವಾಗಿ ಇರೋ ರೀತಿ ನಾವು ನೋಡ್ಕೋಬೇಕು. ಸೊ ಹೆಚ್ಚು ಅಂತ ಹೇಳಿದ್ರೆ ಕೆಲವೊಂದು ಮಣ್ಣುಗಳ ಮಾದರಿಗಳಲ್ಲಿ ನಾವು 100 ಬಂದಿರೋದು ಕೂಡ ನೋಡಿದ್ದೀವಿ. ಆದ್ರೆ ಮಿನಿಮಮ್ 23 kg ಒಂದ್ ಹೆಕ್ಟೇರ್ಗೆ ಇರಬೇಕು. ಇನ್ ಪೊಟ್ಯಾಶ್ ಅಂಶಕ್ಕೆ ಬಂದಾಗ 140 kg ಕಡಿಮೆ ಇರಬಾರ್ದು ನಮ್ಮ ಮಣ್ಣಿನಲ್ಲಿ. ಈ ಒಂದು ಪೊಟ್ಯಾಶ್ ಅಂಶ 140 kg ಹೆಚ್ಚಾಗಿ ಇದ್ದಾಗ ಒಂದು ಬೆಳೆ ಉತ್ತಮವಾದಂತ ಸ್ಪಂದನೆಯನ್ನ ಕೊಡುತ್ತೆ. ಗಂಧಕದ ಅಂಶಕ್ಕೆ ಬಂದಾಗ ಗಂಧಕದ ಅಂಶ ಇದನ್ನ ppm ಲೆಕ್ಕದಲ್ಲಿ ಅಂತ ನೋಡ್ತೀವಿ. ಅಂದ್ರೆ ಮಿಲಿಗ್ರಾಮ್, 1 kg ಮಣ್ಣಿಗೆ ಮಿಲಿಗ್ರಾಮ್ ಲೆಕ್ಕದಲ್ಲಿ ನಾವು ಚಿನ್ನವನ್ನ ಹೇಗೆ ತೂಕ ಮಾಡ್ತೀವಿ ಆ ರೀತಿ ಮಿಲಿಗ್ರಾಮ್ ಲೆಕ್ಕದಲ್ಲಿ ಗಂಧಕದ ಅಂಶವನ್ನ ನೋಡ್ತೀವಿ ಮಣ್ಣಿನಲ್ಲಿ. ಈ ಗಂಧಕದ ಅಂಶ 10 ppm ಅಥವಾ 10 mg ಹೆಚ್ಚಾಗಿರ್ಬೇಕು ಯಾವಾಗ್ಲೂ ಮಣ್ಣಿನಲ್ಲಿ. ಅದಕ್ಕಿಂತ ಕಡಿಮೆ ಇದೆ ಅಂತ ಹೇಳಿದ್ರೆ ಅದು ಕಡಿಮೆ ಅಂತ ಅರ್ಥ. ಆಗ ಕೆಲವೊಂದು ಈ ಒಂದು ಗಂಧಕದ ಅಂಶ ಕೊರತೆ ಆದಾಗ ಏನಾಗುತ್ತೆ, ಬೆಳೆಯ ಒಂದು ಗುಣಮಟ್ಟ ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ಕುಂಠಿತವಾಗುತ್ತೆ. ಇನ್ನುಳಿದಂತೆ ಲಘು ಪೋಷಕಾಂಶಗಳು ಅಂತ ಹೇಳ್ತೀವಿ. ಆ ಲಘು ಪೋಷಕಾಂಶಗಳಲ್ಲಿ ಸತ್ತು ಬರುತ್ತೆ, ತಾಮ್ರ ಬರುತ್ತೆ, ಕಬ್ಬಿಣ ಬರುತ್ತೆ, ಬೋರಾನ್ ಬರುತ್ತೆ, ಮ್ಯಾಂಗನೀಸ್ ಬರುತ್ತೆ. ಈ ಪೋಷಕಾಂಶಗಳನ್ನು ಕೂಡ ನಾವು ppm ಲೆಕ್ಕದಲ್ಲಿ ನೋಡುವಂತದ್ದು, ಮಿಲಿಗ್ರಾಮ್ ಲೆಕ್ಕದಲ್ಲಿ. 1 kg ಮಣ್ಣಿಗೆ ಇಷ್ಟು ಮಿಲಿಗ್ರಾಮ್ ಅಂತ ಹೇಳಿ. ಸತುವಿನ ಲೆಕ್ಕಕ್ಕೆ ಬಂದ್ರೆ ಸತ್ತು 0.6 ppm ಕಡಿಮೆ ಇರಬಾರ್ದು. 0.6 ppm ಕಡಿಮೆ ಇದೆ ಅಂತ ಹೇಳಿದ್ರೆ ಅದು ಬೆಳೆಗಳಿಗೆ ಲಭ್ಯತೆ ಆಗೋದಿಲ್ಲ. ಅದೇ ರೀತಿ ಬೋರಾನ್ ಅಂಶಕ್ಕೆ ಬಂದ್ರೆ 0.5 ppm ಕಡಿಮೆ ಇರಬಾರ್ದು. ಮತ್ತೆ ಕಬ್ಬಿಣ 2 ppm ಅಂದ್ರೆ 2 mg ಪ್ರತಿ ಕೆಜಿ ಮಣ್ಣಿಗಿಂತ ಕಡಿಮೆ ಇರಬಾರ್ದು. ಮ್ಯಾಂಗನೀಸ್ ಕೂಡ ಅಷ್ಟೇ, 2 ppm. ಮತ್ತೆ ತಾಮ್ರ 0.2 ppm ಕಡಿಮೆ ಇರಬಾರ್ದು. ಈ ತರ ಇದ್ದಾಗ ಮಣ್ಣು ನಾವು ಅದಕ್ಕಿಂತ ಹೆಚ್ಚಾಗಿದ್ದಾಗ ಮಣ್ಣಿನಲ್ಲಿ ಈ ಪೋಷಕಾಂಶಗಳು ಬೆಳೆ ಉತ್ತಮವಾದಂತಹ ಒಂದು ಸ್ಪಂದನೆಯನ್ನ ಕೊಡುತ್ತೆ.
1: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ
1: ಸಾವಯವ ಕೃಷಿಗೆ ಉತ್ತೇಜನ
2: ಬಿತ್ತನೆ ಬೀಜ ರಸಗೊಬ್ಬರ
1: ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ
1: ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ
2: ತಪ್ಪದೆ ಕೇಳಿ. ರೈತ ಧ್ವನಿ ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.

0: ಇದುವರೆಗೂ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಮಣ್ಣು ಪರೀಕ್ಷೆ ಮತ್ತು ವಿಶ್ಲೇಷಣೆಯ ಮಹತ್ವ ಕುರಿತು ಮಂಡ್ಯ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ಅತೀಪ್ ಮುನಾವರೆಯವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 38 ರೂಪಾಯಿ, ಪೆನ್ಸಿಲ್ ಬೀನ್ಸ್ 48 ರೂಪಾಯಿ, ಹಸಿಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 13 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 14 ರೂಪಾಯಿ, ಎಳವನ 14 ರೂಪಾಯಿ, ಗುಂಡೋ ಬದನೆಕಾಯಿ 14 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡಬಲಕಾಯಿ 23 ರೂಪಾಯಿ, ತೊಂಡೆಕಾಯಿ 16 ರೂಪಾಯಿ, ಆಗಿಲಕಾಯಿ 23 ರೂಪಾಯಿ, ಕಾಲಿಫ್ಲವರ್ 16 ರೂಪಾಯಿ, ಪೈಪ್ 33 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 26 ರೂಪಾಯಿ, ಕೋಸು 10 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 33 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 13 ರೂಪಾಯಿ. ಕೇಳುಗ್ರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಕೇಳುಗ್ರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 31/8/2026 ಸೋಮವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಆಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆ ಎಸ್ ರವರು ವಾಕ್ಭಾಷಾ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಯಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 968 66 66 318. ಧನ್ಯವಾದಗಳು.

0: पीएम फसल बीमा योजना से करीब 2 लाख करोड़ रूपये ಕ್ಲೇಮ್ ಕೆ ರೂಪ ಮೇ ಕಿಸಾನೋ ಕೋ ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮದಲ್ಲಿ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲಗಂಗಾಧರ್ ತಿಲಕ್ ರವರ ಕುರಿತು ಸರ್ಗೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀ ಪ್ರಭುಸ್ವಾಮಿರವರು ನಡೆಸಿಕೊಡುವ ಕಾರ್ಯಕ್ರಮದ ಮುಂದುವರಿದ ಭಾಗ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಮಿತ್ರರೇ, ಎಲ್ರಿಗೂ ನಮಸ್ಕಾರ. ನಾನು ಪ್ರಭುಸ್ವಾಮಿ ಅಂತ ಹೇಳಿ ಸರಗೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಲ್ಲಿ ಇತಿಹಾಸ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ.

ಭಾರತ ಸ್ವತಂತ್ರ ಹೋರಾಟದಲ್ಲಿ ಯಶಸ್ಸನ್ನು ಕಂಡು ಸುಮಾರು 80 ವಸಂತಗಳನ್ನು ಪೂರೈಸಿದೆ. ಈ ಸಂದರ್ಭದಲ್ಲಿ ಸರಗೂರಿನ ಜನಧನಿ ಬಾನುಲಿ ಕೇಂದ್ರದವರು ಸ್ವತಂತ್ರ ಹೋರಾಟಗಾರರ ವ್ಯಕ್ತಿ ಚಿತ್ರವನ್ನು, ಅವರ ಆದರ್ಶಗಳನ್ನು, ಅವರ ಚಿಂತನೆಗಳನ್ನು, ಹೋರಾಟದ ಹಾದಿಯನ್ನು ಭವಿಷ್ಯದ ಯುವಜನತೆಗೆ ವರ್ಗಾಯಿಸುವ ಸಲುವಾಗಿ, ಅವರನ್ನು ಶಿಕ್ಷಿತರನ್ನಾಗಿ ಮಾಡುವ ಸಲುವಾಗಿ ಹಮ್ಮಿಕೊಂಡಿರುವಂತಹ ಈ ವ್ಯಕ್ತಿ ಚಿತ್ರಗಳ ಪರಿಚಯವನ್ನು ನಿಜವಾಗಲೂ ಅತ್ಯಂತ ಶ್ಲಾಘನೀಯ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಸೊ ಇವತ್ತು ಸ್ವತಂತ್ರ ಹೋರಾಟದಲ್ಲಿ ನಾವು ತೆಗೆದುಕೊಂಡಿರೋ ವಿಚಾರ ಯಾವುದು ಚರ್ಚೆಗೆ ಅಂತ ಹೇಳಿದರೆ, ಅದು ರಾಷ್ಟ್ರೀಯ ಹೋರಾಟಗಾರರಲ್ಲಿ ಬಾಲಗಂಗಾಧರ ತಿಲಕರವರ ಜೀವನ, ಸ್ವತಂತ್ರ ಹೋರಾಟಕ್ಕೆ ಅವರ ಕೊಡುಗೆಗಳು ಏನು, ಇತರೆ ರಾಜಕೀಯ ಚಿಂತನೆಗಳಿಗಿಂತ ತಿಲಕರ ರಾಜಕೀಯ ಚಿಂತನೆ ಹೇಗೆ ವಿಭಿನ್ನ, ಸ್ವತಂತ್ರ ಹೋರಾಟದಲ್ಲಿ ಅವರ ಪಾತ್ರ ಏನು ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ.

ಸುಮಾರು 11 ತಿಂಗಳು. ಶಿಕ್ಷೆಯ ನಂತರ 1898 ಸೆಪ್ಟೆಂಬರ್ 6 ತಿಲಕರು ಬಿಡುಗಡೆ ಆಗ್ತಾರೆ. ಈ ಘಟನೆ ನಂತರನೇ ತಿಲಕರು ಲೋಕಮಾನ್ಯ ಅಂತ ಪ್ರಸಿದ್ಧರಾಗಿದ್ದರು. ಮತ್ತು ಇನ್ನೊಂದು ಘಟನೆ 1905 ಲಾರ್ಡ್ ಕರ್ಜನ್ ಭಾರತವನ್ನು ಒಡೆದು ಆಳುವ ನೀತಿಯ ಒಂದು ಭಾಗವಾಗಿ ಬಂಗಾಳವನ್ನು ವಿಭಜನೆ ಮಾಡಿದ್ದ. ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಅಂತೇಳಿ ಧರ್ಮದ ಆಧಾರದ ಮೇಲೆ ದೇಶವನ್ನು ಬಂಗಾಳವನ್ನು ವಿಭಜನೆ ಮಾಡುವ ಪ್ರಯತ್ನವನ್ನು ಮಾಡಿದ್ದ. ಆ ಸಂದರ್ಭದಲ್ಲಿ ವಿಭಜನೆಯ ವಿರುದ್ಧ ಬಂಗಾಳದ ಜನತೆ ಆರಂಭಿಸಿದ್ದಂತಹ ಬಹಿಷ್ಕಾರ ಮತ್ತು ಸ್ವದೇಶಿ ಚಳುವಳಿಯನ್ನು ರಾಷ್ಟ್ರದಾದ್ಯಂತ, ಅದರಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರದಾದ್ಯಂತ ಬಂಗಾಳದ ವಿಭಜನೆ ವಿರೋಧಿ ಚಳುವಳಿಯನ್ನು ಬೆಂಬಲಿಸಿ ಬಹಿಷ್ಕಾರ ಮತ್ತು ಸ್ವದೇಶಿಯನ್ನು ಮಹಾರಾಷ್ಟ್ರದಲ್ಲಿ ಆಚರಣೆ ಮಾಡಿದ್ರು ತಿಲಕರು. ಕೊನೆಗೂ ತಿಲಕರ ರಾಜಕೀಯ ಸಿದ್ಧಾಂತಗಳು ಅಂದರೆ ತೀವ್ರಗಾಮಿ ಸಿದ್ಧಾಂತಕ್ಕೂ ಹಾಗೆಯೇ ಮಂದಗಾಮಿಗಳ ಸಿದ್ಧಾಂತಕ್ಕೂ ಹೊಂದಿಕೆ ಆಗಲೇ ಇಲ್ಲ. ಕೆಲವರಂತೂ ತೀವ್ರಗಾಮಿ ಹೋರಾಟವನ್ನು ತಿರಸ್ಕಾರ ಭಾವನೆಯಿಂದನೇ ನೋಡಿದ್ರು ಕೆಲವು ಮಂದಗಾಮಿ ನಾಯಕರುಗಳು. ಭಾರತದಲ್ಲಿ ದಿನೇ ದಿನೇ ರಾಜಕೀಯ ಪರಿಸ್ಥಿತಿಗಳು ಬದಲಾಯ್ತಾ ತಿಲಕರ ರಾಜಕೀಯ ಸಿದ್ಧಾಂತ ಸಹ ಒಂದು ರೀತಿಯಲ್ಲಿ ಮೆಚುರಿಟಿಯನ್ನು ಪಡ್ಕೋತಾ ಹೋಯಿತು.

ಬ್ರಿಟಿಷ್ ಸರ್ಕಾರ ಭಾರತೀಯರ ಬೇಡಿಕೆಗಳಿಗೆ ಏನು ಸಕಾರಾತ್ಮಕವಾಗಿ ಕ್ರಿಯಿಸಲಿಲ್ವೋ, ಇದರಿಂದ ಕಾಂಗ್ರೆಸ್ ತನ್ನ ಸಂವಿಧಾನಾತ್ಮಕ ಚಳವಳಿಯನ್ನು ಬಿಟ್ಟು ಪರಿಣಾಮಕಾರಿ ಹೋರಾಟವನ್ನು ನಡೆಸಬೇಕು ಅಂತ ತಿಲಕರು ಒಂದು ಕಡೆ ಆಗ್ರಹಿಸ್ತಾ ಇದ್ರು. ಅಂದರೆ ಅರ್ಥ ಇಷ್ಟೇ, ಕಾಂಗ್ರೆಸ್ ನೇತೃತ್ವದ ರಾಷ್ಟ್ರೀಯ ಚಳವಳಿ ಒಂದು ಜನಾಂದೋಲನ ಆಗಬೇಕು ಅನ್ನೋದು ತಿಲಕರ ಉದ್ದೇಶ ಆಗಿತ್ತು. ಅರ್ಥ ಇಷ್ಟೇ, ರಾಜಕೀಯ ಹಕ್ಕುಗಳು ಪಡ್ಕೊಳ್ಳೋದು ಮನವಿಯಿಂದಲ್ಲ, ಅವುಗಳನ್ನ ಹೋರಾಟದ ಮೂಲಕ ಪಡ್ಕೋಬೇಕು. ಅವು ಪ್ರಾರ್ಥನೆಗೆ ಸಿಕ್ಕೋಲ್ಲ, ಅವನ್ನ ಪಡೆಯೋದಕ್ಕೋಸ್ಕರ, ನಾವು ರಾಜಕೀಯ ಹಕ್ಕುಗಳನ್ನ ಪಡೆಯೋದಕ್ಕೋಸ್ಕರ ಎಲ್ಲ ಮಾದರಿಯ ತ್ಯಾಗಕ್ಕೆ ಬಲಿದಾನಕ್ಕೆ ಸಿದ್ಧನಾಗಿರಬೇಕು ಅಂತ ಹೇಳಿದವರು ತಿಲಕರು. ಹಾಗಂತ ಬಲಿದಾನ ಮತ್ತು ತ್ಯಾಗ ಇದು ಹಿಂಸೆಗೆ ಅವಕಾಶವನ್ನು ಮಾಡಿಕೊಳ್ಬಾರ್ದು. ಅದರ ಅರ್ಥ ಒಟ್ಟಾರೆ ಇಷ್ಟೇ, ದೇಶ ಪ್ರೇಮ, ತ್ಯಾಗ ಮನೋಭಾವ, ಧೈರ್ಯ ಸ್ವತಂತ್ರ ಹೋರಾಟಕ್ಕೆ ಮೂಲ ಎನ್ನುವುದು ಅವರ ಉದ್ದೇಶ ಆಗಿತ್ತು. ಸೊ ಬ್ರಿಟಿಷರು ಭಾರತದಲ್ಲಿನ ರಾಜಕೀಯ ಕಾರ್ಯಕರ್ತರ ಮೇಲೆ ಹಲವಾರು ದೌರ್ಜನ್ಯವನ್ನು ಮಾಡ್ತಾಯಿದ್ರು, ಹೋರಾಟವನ್ನು ಹತ್ತಿಕ್ಕುವ ಸಲುವಾಗಿ ಮೃಗೀಯ ದೌರ್ಜನ್ಯಗಳನ್ನು ಮಾಡ್ತಾಯಿದ್ರು. ಅದನ್ನು ಖಂಡಿಸಿ ಅವರು ಏನು ಹೇಳ್ತಿದ್ರು ಅಂದರೆ, ಎಲ್ಲಿಯವರೆಗೆ ನಾವು ಅನ್ಯಾಯವನ್ನು ಪ್ರತಿಭಟಿಸುವ ಶಕ್ತಿ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳಲ್ವೋ ಅಲ್ಲಿಯವರೆಗೂ ಸರ್ಕಾರ ದಬ್ಬಾಳಿಕೆ ಮುಂದುವರಿತಾ ಇರುತ್ತೆ, ನಾವು ಅವರ ದಬ್ಬಾಳಿಕೆಯನ್ನು ಗುರಿ ಸಾಧನೆಗಾಗಿ ಸಹಿಸಿಕೊಳ್ಳಲೇಬೇಕು ಅಂತ ಹೇಳ್ತಾ ಹೋದರು. ಅಂತಿಮವಾಗಿ ಮಂದಗಾಮಿ ನಾಯಕರು ಮತ್ತು ತೀವ್ರಗಾಮಿ ನಾಯಕರ ಈ ಭಿನ್ನಾಭಿಪ್ರಾಯ 1907 ಇಸವಿಯ ಡಿಸೆಂಬರ್ ತಿಂಗಳಲ್ಲಿ ಸೂರತ್ನಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದಲ್ಲಿ ಎರಡು ಬಣಗಳಾಗಿ ವಿಭಜನೆ ಆಗೋಯಿತು. ಅದೇ ಪ್ರಖ್ಯಾತವಾದಂತಹ ಸೂರತ್ ವಿಭಜನೆ ಅಂತ. ಹೀಗಿರಬೇಕಾದ್ರೆ ಒಂದು ಸಲ ತಿಲಕರು ಸೆರೆಮನೆಗೆ ಹೋದರು, ಮತ್ತೊಮ್ಮೆ ರಾಷ್ಟ್ರೀಯ ಹೋರಾಟಕ್ಕೆ ಸಂಬಂಧಿಸಿದಂತೆಯೇ ಸೆರೆಮನೆಗೆ ಹೋಗುವ ಸಂದರ್ಭ ಎದುರಾಯಿತು. ಅದು ಯಾವುದು ಅಂತ ಹೇಳಿದ್ರೆ, 1907 ಇಸ್ವಿಯಲ್ಲಿ ಸೂರತ್ನಲ್ಲಿ ಕಾಂಗ್ರೆಸ್ ವಿಭಜನೆ ಆದಮೇಲೆ ತೀವ್ರಗಾಮಿಗಳ ಮೇಲೆ ಬ್ರಿಟಿಷ್ ಸರ್ಕಾರ ದಮನಕಾರಿ ನೀತಿಯನ್ನು ಮುಂದುವರೆಸ್ತು. ಯಾವಾಗ ಈ ದಮನಕಾರಿ ನೀತಿಯನ್ನು ಮುಂದುವರೆಸ್ತೋ ಮತ್ತೆ ಬಂಗಾಳ ಮತ್ತು ಬೊಂಬಾಯಿ ಪ್ರಾಂತ್ಯಗಳಲ್ಲಿ ಬ್ರಿಟಿಷರ ವಿರುದ್ಧ ಕ್ರಾಂತಿಕಾರಿ ಚಟುವಟಿಕೆಗಳು ಶುರುವಾದವು. ಜನವಿರೋಧಿ ಅಧಿಕಾರಿಗಳನ್ನ ಕೊಲ್ಲೋದಕ್ಕೋಸ್ಕರ ಕ್ರಾಂತಿಕಾರಿಗಳು ಬಾಂಬ್ಗಳನ್ನೂ ಬಳಕೆ ಮಾಡೋದು ಶುರುವಾಯಿತು. ಒಂದು ಭಾಗವಾಗಿ 1907 ಡಿಸೆಂಬರ್ ತಿಂಗಳಲ್ಲಿ ಢಾಕಾ ಜಿಲ್ಲೆಯ ಮ್ಯಾಜಿಸ್ಟ್ರೇಟ್ ಆಗಿದ್ದಂತಹ ಬಿಸಿ ಅಲೆನ್ ಅವರನ್ನು ಹತ್ಯೆ ಮಾಡಿದ್ರು. 1908 ಇಸ್ವಿಯಲ್ಲಿ April 30 ತಾರೀಕು ಕ್ರಾಂತಿಕಾರಿಗಳಾದಂತಹ ಖುದಿರಾಮ್ ಬೋಸ್ ಮತ್ತು ಪ್ರಫುಲ್ಲ ಚಾಕಿ ಅವರು ಮುಜಾಫರ್ಪುರದ ಮ್ಯಾಜಿಸ್ಟ್ರೇಟ್ ಆಗಿದ್ದಂತಹ ಕಿಂಗ್ಸ್ ಫೋರ್ಡ್ನನ್ನು ಕೊಲ್ಲೋದಕ್ಕೋಸ್ಕರ ಅವನು ಪ್ರಯಾಣಿಸ್ತಾ ಇದ್ದ ಗಾಡಿ ಮೇಲೆ ಬಾಂಬ್ ಹಾಕ್ತಾರೆ. ಆಗ ಭಯಗೊಂಡಂತಹ ಬ್ರಿಟಿಷ್ ಸರ್ಕಾರ ಏನು ಮಾಡ್ತು, ಕ್ರಾಂತಿಕಾರರ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳೋಕೆ ಶುರು ಮಾಡ್ತು. ಈ ಬಾಂಬ್ ಘಟನೆಯನ್ನು ಕುರಿತಂತೆ ಪತ್ರಿಕೆಗಳಲ್ಲಿ ಬೇಕಾದಷ್ಟು ಚರ್ಚೆಗಳು ಶುರುವಾದವು. ಬಿಳಿಯರ ಅಂದರೆ ಇಂಗ್ಲಿಷರ ಒಡೆತನದಲ್ಲಿದ್ದಂತಹ ಎಲ್ಲ ಪತ್ರಿಕೆಗಳು ಕ್ರಾಂತಿಕಾರಿಗಳ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಸರ್ಕಾರವನ್ನು ಒತ್ತಾಯ ಮಾಡಿದ್ರು. ಆದರೆ ಈ ವಿಚಾರ ಕುರಿತು ತಿಲಕರು ತಮ್ಮ ಕೇಸರಿ ಪತ್ರಿಕೆಯಲ್ಲಿ ಹಲವಾರು ಲೇಖನಗಳನ್ನು ಬರೀತಾರೆ. ಆ ಪ್ರಮುಖವಾದ ಹೆಡ್ಡಿಂಗ್ ಅಂದರೆ ಶಿರೋನಾಮೆ ಏನಿತ್ತು ಅಂತ ಹೇಳಿದ್ರೆ, ಕೇಸರಿ ಪತ್ರಿಕೆಯಲ್ಲಿ ಬರೆದದ್ದು, ದೇಶದ ದುರ್ದೈವ, ಇವುಗಳು ಶಾಶ್ವತ ಪರಿಹಾರವಲ್ಲ ಎನ್ನುವ ಲೇಖನಗಳನ್ನು ಬರೆದರು. ಅವರು ತಮ್ಮ ಲೇಖನದಲ್ಲಿ ವ್ಯಕ್ತಪಡಿಸಿದ್ದಂತಹ ವಿಚಾರಗಳು ಯಾವುದು ಅಂದರೆ, ಹಿಂಸೆ ಅಪೇಕ್ಷಣೀಯ ಅಲ್ಲ, ಅಂದರೆ ಭಾರತದ ಕಾಲಘಟ್ಟಕ್ಕೆ ಸ್ವತಂತ್ರ ಹೋರಾಟಕ್ಕೆ ಹಿಂಸೆ ಬೇಕಾಗಿಲ್ಲ, ಆದರೆ ಕೆಲವೊಂದು ಸಂದರ್ಭದಲ್ಲಿ ಅದು ಅನಿವಾರ್ಯ ಹೇಗಾಗುತ್ತೆ ಅನ್ನೋದನ್ನು ಸಮರ್ಥಿಸಿ, ಮತ್ತು ಭಾರತದಲ್ಲಿ ಬಾಂಬ್ ಸಂಸ್ಕೃತಿ ಇರಲಿಲ್ಲ, ಸಂಸ್ಕೃತಿ ಕಾಣಿಸ್ಕೊಳ್ಳೋದಕ್ಕೆ ಯಾರು ಕಾರಣ ಅಂದರೆ ಭಾರತದಲ್ಲಿನ ಬ್ರಿಟಿಷ್ ಸರ್ಕಾರದ ನೀತಿಗಳೇ ಕಾರಣ ಅಂತ ನೇರವಾಗಿ ಬ್ರಿಟಿಷ್ ಸರ್ಕಾರವನ್ನೇ ಇವರು ಆರೋಪ ಮಾಡಿದ್ರು. ಅಂದರೆ ಬಾಂಬ್ ಘಟನೆಗೆ ಕ್ರಾಂತಿಕಾರಿಗಳಲ್ಲಿರುವಂತಹ ಅತಿಯಾದ ದೇಶ ಪ್ರೇಮ ಕಾರಣ ಅಂತ

ವಿಶ್ಲೇಷಣೆಯನ್ನು ಮಾಡಿದ್ರು. ಸೊ ಇದರಿಂದ ಸರ್ಕಾರ ತಿಲಕರ ಈ ಬರಹಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಹೋಯಿತು, ತಿಲಕರ ಚಟುವಟಿಕೆಗಳನ್ನು ಗಮನಿಸ್ತಾ ಹೋಯಿತು. ಅಂತಿಮವಾಗಿ ಸರ್ಕಾರ ಭಾವಿಸ್ತು, ತಿಲಕರಿಂದ ಕ್ರಾಂತಿಕಾರಿಗಳಿಗೆ ಬೆಂಬಲ ಸಿಗ್ತಾ ಇದೆ ಅನ್ನೋದಕ್ಕೋಸ್ಕರ ತಿಲಕರನ್ನು 1908 June 24 ತಾರೀಕು ಬೊಂಬಾಯಿಯ ಸರ್ದಾರ್ ಗೃಹದಲ್ಲಿ ಬಂಧನದಲ್ಲಿ ಇಟ್ಟರು. ಹಾಗಂತ ಇನ್ನೇನು ಬಂಧಿಸೋದಕ್ಕೆ ಕೆಲವು ದಿನಗಳ ಮುಂಚೆನೆ ಅವ್ರ ಮಿತ್ರ ಒಬ್ಬ ಪೊಲೀಸ್ ಅಧಿಕಾರಿ ಇದ್ರಂತೆ. ಆ ಪೊಲೀಸ್ ಅಧಿಕಾರಿ ತಿಲಕರಿಗೆ ಒಂದು ನಿಮ್ಮನ್ನು ಬಂಧಿಸ್ತಾರೆ ಎನ್ನುವ ಸುಳಿವನ್ನು ಕೊಟ್ಟಿದ್ರಂತೆ. ಆಗ ತಿಲಕರು ಹೇಳಿದ್ರಂತೆ, ನೋಡಿ ಹೆದರ್ಕೊಳ್ಳಿಲ್ಲ ತಿಲಕರು, ಧೈರ್ಯವಾಗಿ ಮಾತಾಡಿದ್ರು, ಇದೇ ಸ್ವತಂತ್ರ ಹೋರಾಟದಲ್ಲಿ ಯಾವ ಹೋರಾಟಗಾರ ಯಾವ ಆದರ್ಶವು ನಮಗೆ ಆದರ್ಶ ಆಗಬೇಕು ಅಂದರೆ ತಿಲಕರ ವಿಚಾರಕ್ಕೆ ಬಂದರೆ ಹೀಗೆ ಹೇಳ್ತಾರೆ, ಸರ್ಕಾರ ಇಡೀ ದೇಶವನ್ನೇ ಒಂದು ಕಾರಾಗೃಹ ಮಾಡಿಬಿಟ್ಟಿದೆ, ನಾವೆಲ್ಲರೂ ಕೈದಿಗಳೇ ಇಲ್ಲಿ, ಖಂಡಿತ ಅಲ್ವಾ, ಸರ್ಕಾರ ಹೇಳ್ದಂಗೆ ಕೇಳ್ತಾ ಇದ್ದೀವಿ, ಅವ್ರ ದಬ್ಬಾಳಿಕೆಯನ್ನು ಅನುಭವಿಸ್ತಾ ಇದ್ದೀವಿ. ಜೈಲಿಗೆ ಹೋಗೋದಂದರೆ ಬ್ರಿಟಿಷ್ ಸರ್ಕಾರದ ವಿಚಾರದಲ್ಲಿ ಜೈಲಿಗೆ ಹೋಗೋದ್ರಿಂದ ಅರ್ಥ ಏನಂದರೆ, ಈಗ ಒಂದು ಚಿಕ್ಕ ಕೋಣೆ ಇದೆ ಜೈಲು ಕೋಣೆ, ದೊಡ್ಡ ಕೋಣೆಗೆ ಹೋಗ್ತಾ ಇದ್ದೀವಿ ಅಷ್ಟೇ ಎನ್ನುವುದನ್ನು ಆ ಅಧಿಕಾರಿಗೆ ಹೇಳಿದ್ರಂತೆ. ಕೊನೆಗೆ ತಿಲಕರನ್ನು ಭಾರತೀಯ ದಂಡ ಸಂಹಿತೆಯ 124A ಮತ್ತು 153A ಅನ್ವಯ ರಾಜದ್ರೋಹ ಮತ್ತು ಸರ್ಕಾರದ ಬಗ್ಗೆ ಅತೃಪ್ತಿಯನ್ನುಂಟು ಮಾಡಿದಂತಹ ಆರೋಪಗಳನ್ನ ಹೊರಿಸಿ ಅವರನ್ನು ಬಂಧಿಸ್ತಾರೆ. ವಿಚಾರಣೆ ಆರಂಭ ಆದಮೇಲೆ ತಿಲಕರು ಯಾರ ನೆರವನ್ನೂ ಪಡ್ಕೊಳ್ಳಲ್ಲ, ತಾವೇ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸ್ತಂತೆ. ಕೊನೆಯಲ್ಲಿ ಅವರು ಕೋರ್ಟನ್ನು ಕುರಿತು ಮಾತಾಡ್ತಾರೆ, ನಾನು ನನಗಾಗಲ್ಲ, ಆದರೆ ನಾನು ಪ್ರತಿನಿಧಿಸುತ್ತಿರುವಂತಹ ಪವಿತ್ರ ಉದ್ದೇಶಕ್ಕೋಸ್ಕರ ನಿಮಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರಂತೆ. ಇಷ್ಟೆಲ್ಲ ವಾದಗಳ ನಡುವೆ ನ್ಯಾಯಾಲಯ ಒಂದು ಕಠೋರ ತೀರ್ಪನ್ನು ತಿಲಕರ ವಿಚಾರದಲ್ಲಿ ಕೈಗೊಂಡಿತು. ಅವರನ್ನು ಅಪರಾಧಿ ಅಂತ ತೀರ್ಮಾನಿಸ್ಬಿಟ್ಟು ಸುಮಾರು 6 ವರ್ಷಗಳ ಕಾಲ ಗಡೀಪಾರು ಮತ್ತು ಕಠಿಣ ಕಾರಾಗೃಹ ಶಿಕ್ಷೆಗೆ ಒಳಪಡಿಸ್ತು. ತಿಲಕರು ಹೆದರ್ಕೊಳ್ಳಿಲ್ಲ, ಆ ನ್ಯಾಯಾಲಯದಲ್ಲಿ ನಿಂತ್ಕೊಂಡು ಎಂದಿನ ಸಮಚಿತ್ತದಿಂದಲೇ ಶಿಕ್ಷೆಯನ್ನು ಸ್ವೀಕರಿಸಿದ್ರಂತೆ. ತಮಗೆ ವಿಧಿಸಿದಂತಹ ಶಿಕ್ಷೆಯ ತೀರ್ಪನ್ನು ಕೇಳಿದ ಮೇಲೆ ತಿಲಕರು ಹೇಳಿದ್ರಂತೆ, ಪಂಚಾಯತ್ರ ತೀರ್ಪು ಏನೇ ಇರಲಿ, ನಾನು ನಿರಪರಾಧಿ ಅಂತಲೇ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಭವಿಷ್ಯವನ್ನು ರೂಪಿಸ್ತಕ್ಕಂತಹ ಉನ್ನತ ಶಕ್ತಿಗಳಿವೆ, ನಾನು ಸ್ವತಂತ್ರವಾಗಿರೋದಕ್ಕಿಂತ ಕಷ್ಟಗಳನ್ನು ಅನುಭವಿಸೋದ್ರಿಂದಲೇ ನಾನೇನು ಪ್ರತಿನಿಧಿಸ್ತಾ ಇದ್ದೀನೋ ಉದ್ದೇಶ ಉತ್ಕರ್ಷ ಒಂದೇ ಹೊಂದುತ್ತೆ, ಅದು ಪರಮಾತ್ಮನ ಇಚ್ಛೆಯೂ ಆಗಿರಬಹುದು. ನನ್ನ ಜೈಲು ಶಿಕ್ಷೆಯೇ ಇತರರನ್ನು ಬ್ರಿಟಿಷರ ವಿರುದ್ಧ ಉತ್ತೇಜಿಸಬಹುದು ಅಂತ ಹೇಳದಂತೆ. ಅಂತಿಮವಾಗಿ ತಿಲಕರನ್ನು ಬರ್ಮಾದ ಮಾಂಡಲೆ ಜೈಲಿಗೆ ಕರ್ಕೊಂಡು ಹೋದರು. ಅವರಿಗೆ ವಯಸ್ಸುವಾಗ 52 ವರ್ಷ, ಮಧುಮೇಹ ರೋಗ ಸಹ ಬಂದಿತ್ತು. ಇವ್ರನ್ನ ಬಂಧನದಲ್ಲಿ ಇಟ್ಟಿದ್ದಂತಹ ಕೊಠಡಿ ಅಳತೆ 20x12. ಅವರೊಂದಿಗೆ ಕೈದಿಯಾಗಿದ್ದಂತಹ ಗುಜರಾತಿ ಅಡುಗೆಯವನನ್ನು ಸಹ ಇಟ್ಟಿದ್ರು. ಕೊಠಡಿಯ ಸುತ್ತ ಸುಮಾರು 130x50 ಅಡಿ ವಿಸ್ತಾರವಾದಂತಹ ಆವರಣ ಮಾತ್ರ ತಿಲಕರ ಚಟುವಟಿಕೆಯನ್ನು ಸೀಮಿತಗೊಳಿಸಿದರು. ತಿಲಕರು ಅಲ್ಲಿಯೂ ಸಮಯವನ್ನು ವ್ಯರ್ಥ ಮಾಡಲಿಲ್ಲ. ಅದೇ ತಿಲಕರು ಗೀತಾ ರಹಸ್ಯ ಎನ್ನುವಂತಹ ಕೃತಿಯನ್ನು ಮಾಂಡಲೆ ಜೈಲಿನಲ್ಲೇ ಇದ್ದುಕೊಂಡು ಬರೆದ್ರು ಅನ್ನೋದು ವಿಶೇಷತೆ. ಇಂತಹ ದೇಶ ಸೇವೆಗಾಗಿ ತಮ್ಮನ್ನೇ ಮುಡುಪಾಗಿಟ್ಟಂತಹ ಮಾಂಡಲೆ ಜೈಲಿನಲ್ಲಿ ತಮ್ಮ ಶಿಕ್ಷೆಯ ಅವಧಿಯನ್ನು ಕಳೀತಾ ಇರತಕ್ಕಂತಹ ಈ ಸಂದರ್ಭದಲ್ಲೇ ಅವರ ಜೀವನದ ಅತಿಯೊಂದು ದೊಡ್ಡ ದುರಂತ ಒಂದು ಸಂಭವಿಸುತ್ತೆ. ಅದೇ ತಿಲಕರ ಪತ್ನಿ ಪಾಪ ಸತ್ಯಭಾಮ ಅವರು ನಿಧನರಾದರು.

ಬಾಲಗಂಗಾಧರ ತಿಲಕ್ ಅವರ ಈ ಜೈಲು ಶಿಕ್ಷೆಯನ್ನು ಕುರಿತು ಕೆಲವೊಂದಷ್ಟು ಪ್ರತಿಕ್ರಿಯೆಗಳು ಬಂದವು. ಹೇಗೆ ಅಂತಂದರೆ, ಬೊಂಬಾಯಿಯಲ್ಲಿ ಸುಮಾರು ಕೈಗಾರಿಕಾ ಕಾರ್ಮಿಕರು 6 ದಿನ ಮುಷ್ಕರವನ್ನು ಮಾಡ್ತಾರೆ. ತಿಲಕರಿಗೆ ವಿಧಿಸಲಾಗಿದ್ದಂಥ 1 ವರ್ಷದ ಶಿಕ್ಷೆಗೆ 1 ದಿನದಂತೆ 6 ದಿನ ಮುಷ್ಕರ ಮಾಡಿದ್ರು. ಈ ಸಂದರ್ಭದಲ್ಲಿ ಸೈನಿಕರ ಗುಂಡಿಗೆ 15 ಕಾರ್ಮಿಕರು ಬರಿಯಾದರು. ಈ ವಿಷಯವನ್ನು ಕೇಳಿದಂಥ ಕಮ್ಯುನಿಸ್ಟ್ ರಷ್ಯಾದ ಪಿತಾಮಹ ಲೆನಿನ್ ಸಹ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಅವರು ಹೇಳ್ತಾರೆ, ಭಾರತದಲ್ಲಿ ಬ್ರಿಟಿಷರು ತಿಲಕರ ಮೇಲೆ ನಡೆಸಿದಂತಹ ಈ ಘಟನೆಗಳು ಭಾರತದಲ್ಲಿ ಭವಿಷ್ಯದ ಕ್ರಾಂತಿಯ ಬೀಜಗಳು ಅನ್ನುವುದನ್ನು ಉಲ್ಲೇಖಿಸಿ ಮಾತಾಡ್ತಾರೆ. ತಿಲಕರಿಗೆ ವಿಧಿಸಲಾಗಿದ್ದಂಥ ಶಿಕ್ಷೆಯನ್ನು ಟೀಕಿಸಿ ಬರೆಯುತ್ತೆ ಲಂಡನ್ನಿನ ದಿ ಟೈಮ್ಸ್ ಪತ್ರಿಕೆ. ಅದು ಹೇಳುತ್ತೆ, ತಿಲಕರನ್ನು ಅವರು ಬರೆದ ಲೇಖನಗಳಿಗಾಗಿ 6 ವರ್ಷ ಗಡೀಪಾರು ಶಿಕ್ಷೆಗೆ ಗುರಿಪಡಿಸೋದಾದರೆ ಆಗ ನಾವು ಭಾರತದಲ್ಲಿ ನಮ್ಮ ಆಡಳಿತದ ಬಗ್ಗೆ ಯಾವುದೇ ಮುಕ್ತ ಟೀಕೆಗೂ ಅವಕಾಶ ಇಲ್ಲ ಅಂತ ನೇರವಾಗಿ ಹೇಳಬಹುದಲ್ಲ ಅಂತಲೇ ಬರೀತೆ. ಅಂದರೆ ಬ್ರಿಟಿಷರೇ, ನಿಮ್ಮ ಆಡಳಿತವನ್ನು ಕುರಿತು ಮುಕ್ತ ಚರ್ಚೆಯನ್ನು ಯಾವ ಪತ್ರಿಕೆಯೂ ನಡೆಸಬಾರದೆ, ಅಂತಹ ಮುಕ್ತ ಟೀಕೆಯನ್ನು ಮಾಡಿದಂತಹ ತಿಲಕರನ್ನೇ ನೀವು ಬಂಧಿಸಿದಿರಿ ಎನ್ನುವ ತಪ್ಪನ್ನು ತೋರಿಸ್ಕೊಳ್ತು. ಇಂತಹ ತಿಲಕರು ತಮ್ಮ ಶಿಕ್ಷೆ ಪೂರ್ಣಗೊಂಡ ಮೇಲೆ 1914 ಜೂನ್ 14 ಶಿಕ್ಷೆಯ ಅವಧಿ ಪೂರ್ಣಗೊಂಡ ಮೇಲೆ ಬಿಡುಗಡೆ ಹೊಂದಿದ್ರು. ಇದಾದಮೇಲೆ ಹೋಮ್ ರೂಲ್ ಚಳುವಳಿಯನ್ನು ಮಾಡ್ತಾರೆ. 1919 ಸುಧಾರಣೆಗಳು ಬಂದಾಗ ಆ ಕೇಸರಿ ಪತ್ರಿಕೆಯಲ್ಲಿ ಆ ಸುಧಾರಣೆಗಳು ನಮಗೆ ನಿಟುಕಲ್ಲ, ಹೌದಲ್ವಾ? ಒಟ್ಟಾರೆ ಹೇಳೋದಾದರೆ ತಿಲಕರು ಸುಮಾರು 4 ದಶಕಗಳ ಕಾಲ ಅವಿಶ್ರಾಂತವಾಗಿ ಸೇವೆಯನ್ನು ಸಲ್ಲಿಸ್ತವರು ರಾಷ್ಟ್ರದ ಹೋರಾಟಕ್ಕೆ. ಇದ್ರ ಫಲವಾಗಿನೇ ದೇಶದ ಸುತ್ತಾಟದಿಂದ ಅವರ ಆರೋಗ್ಯ ಹದಗೆಡುತ್ತೆ. 1920 ಜೂನ್ ಅವರು ಮಲೇರಿಯಾ ಜ್ವರಕ್ಕೆ ತುತ್ತಾಗ್ತಾರೆ. ಅದು ಕೊನೆಗೆ ನ್ಯೂಮೋನಿಯಾಕ್ಕೆ ತಿರುಗಿ 1920 ಆಗಸ್ಟ್ 1 ಭಾನುವಾರದಂದು ಮರಣ ಹೊಂದಿದ್ರು. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಅವರ ವ್ಯಕ್ತಿತ್ವ ಕುರಿತು ತಮ್ಮ ಯಂಗ್ ಇಂಡಿಯಾದಲ್ಲಿ ಬರೀತಾರೆ, ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಇನ್ನಿಲ್ಲ, ಅವರು ಮೃತರಾದರು ಅನ್ನೋದನ್ನು ನಂಬೋದು ಕಷ್ಟ. ಅಷ್ಟರ ಮಟ್ಟಿಗೆ ಅವರ ಜನಪ್ರಿಯತೆ ಇತ್ತು. ನಮ್ಮ ಕಾಲದ ಯಾವೊಬ್ಬ ವ್ಯಕ್ತಿಗೂ ಜನಸಾಮಾನ್ಯರ ಮೇಲೆ ತಿಲಕರಿಗಿದ್ದಷ್ಟು ಹಿಡಿತ ಇರಲಿಲ್ಲ. ಭಾರತದ ಸಹಸ್ರ ದೇಶ ಬಾಂಧವರಲ್ಲಿ ಅವರು ನಿಷ್ಠೆಯನ್ನು ಉಂಟು ಮಾಡಿದ್ದದ್ದು ಅಸಾಧಾರಣ. ಸಾವಿರ ಜನರಿಗೆ ಅವರ ಮಾತೇ ಶಾಸನ. ಅಂತಹ ಭೀಮ ಸದೃಶವಾದಂತಹ ವ್ಯಕ್ತಿತ್ವ ಉರುಳು ಹೋಯಿತು, ಆ ಸಿಂಹನಾದ ಅಡಗಿ ಹೋಯಿತು ಅಂತ ತಿಲಕರ ಮರಣವನ್ನು ಕುರಿತು ಗಾಂಧೀಜಿ ಹೇಳ್ತಾರೆ. ಇಂತಹ ವಿಭಿನ್ನ ವಿಶಿಷ್ಟ ಹೋರಾಟಗಾರ ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿ ನಾಯಕತ್ವ ಪ್ರಾಬಲ್ಯತೆಯನ್ನು ಪಡೆದಿದ್ದು, ಜನಸಾಮಾನ್ಯರು ರಾಷ್ಟ್ರೀಯ ಹೋರಾಟದಿಂದ ದೂರ ಇದ್ದು ರಾಷ್ಟ್ರೀಯ ಚಳುವಳಿ ಮಂಕಾಗಿದ್ದ ಸಂದರ್ಭದಲ್ಲಿ ಭಾರತದ ರಾಷ್ಟ್ರೀಯ ಹೋರಾಟಕ್ಕೆ ತೀವ್ರಗಾಮಿ ನಾಯಕತ್ವವನ್ನು ಒದಗಿಸಿಕೊಟ್ಟು ಹೊಸ ಚಳುವಳಿಯ ಮಾದರಿಯನ್ನು ಪರಿಚಯಿಸಿದವರು. ಪತ್ರಿಕೆಗಳ ಮೂಲಕ ಜನರಲ್ಲಿ ಬ್ರಿಟಿಷ್ ಸರ್ಕಾರದ ದಬ್ಬಾಳಿಕೆ ವಿರುದ್ಧ ಜಾಗೃತಿಯನ್ನು ಮೂಡಿಸಿದವರು, ಜನರಲ್ಲಿ ರಾಷ್ಟ್ರೀಯ ಭಾವನೆಯನ್ನು ಉಂಟು ಮಾಡಿದವರು ತಿಲಕ್. ಅದಕ್ಕೇ ಕೆಲವರು ಭಾರತದ ಸ್ವತಂತ್ರ ಹೋರಾಟದ ಕೆಲವು ಕಾಲವನ್ನು 2 ದಶಕಗಳ ಕಾಲವನ್ನು ತಿಲಕ್ ಯುಗ ಅಂತ ಕರೀತಾರೆ. ಅಂತಹ ತಿಲಕ್ ಯುಗದಲ್ಲಿ ಬದುಕಿದ್ದಂತಹ ತಿಲಕರು ಈ ಎಲ್ಲ ಕಾರಣಗಳಿಂದ ಲೋಕಮಾನ್ಯ ಅಂತ ಪ್ರಸಿದ್ಧರಾದರು. ಹೀಗೆ ತಿಲಕರ ಹೋರಾಟ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಭವಿಷ್ಯದ ನಾಯಕರಿಗೆ ಆತ್ಮತ್ಯಾಗ, ಆತ್ಮ ಬಲಿದಾನ, ತ್ಯಾಗದ ಆದರ್ಶಗಳನ್ನು ನಮ್ಮ ರಾಷ್ಟ್ರೀಯ ಹೋರಾಟಗಾರರಿಗೆ ಒಂದು ಮಾರ್ಗವನ್ನು ತೋರಿಸ್ಕೊಳ್ತು ಅಂತ ನಾವು ಹೇಳಬಹುದು. ಧನ್ಯವಾದಗಳು.

ಇದುವರೆಗೂ ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮದಲ್ಲಿ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲಗಂಗಾಧರ್ ತಿಲಕ್ ರವರ ಕುರಿತು ಸರ್ಗೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀ ಪ್ರಭುಸ್ವಾಮಿ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಗದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 31/8/2026 ಸೋಮವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರಚಂದ್ರರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಆಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆ ಎಸ್ ರವರು ವಾಕ್ಭಾಷಾ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಯಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

0: पीएम फसल बीमा योजना से करीब 2,00,000 करोड़ रुपए क्लेम के रूप में किसानों को मिले हैं।
1: मुंगारु हंगामिना बेले विमेगागी ईग नोंदणी माडिकोळ्ळिरी।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ನಮ್ಮ ನಿಲಯದಿಂದ ಇನ್ನು ಮುಂದೆ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯ ಜೀವನದ ಅನುಭವ ಹಾಗೂ ಆರೋಗ್ಯವನ್ನು ಕುರಿತು ಹೆಚ್ಚಿನಕೋಟೆ ತಾಲೂಕಿನ ಕೆಎಡ್ಪೋರೆ ಗ್ರಾಮದ ಶ್ರೀಮತಿ ಪುಟ್ಟಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
5: ಹಿರಿಯರೇ ಮನೆಯ ಲಕ್ಷಣ.
6: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
5: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
6: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
5: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
6: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
7: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮುಸ್ಸಂಜೆ ವೃದ್ಧರ 2ನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ. ಕೇಳುಗರೆ, ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯ ಜೀವನ ಮತ್ತು ಆರೋಗ್ಯ ಸಮಸ್ಯೆ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಹೆಚ್ಡಿಕೋಟೆ ತಾಲೂಕಿನ ಕೆಎಡ್ತೊರೆ ಗ್ರಾಮದ ಶ್ರೀಮತಿ ಪುಟ್ಟಗೌರಮ್ಮರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ವೃದ್ಧಾಪ್ಯ ಜೀವನ ಮತ್ತು ಆರೋಗ್ಯ ಸಮಸ್ಯೆ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಅವರಿಂದಲೂ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
8: ನಮಸ್ಕಾರ.
7: ಮೊದಲಿಗೆ ತುಂಬಾ ಖುಷಿ ಆಯ್ತು ಅಮ್ಮ ನಿಮ್ಮ ಪರಿಚಯವಾಗಿ. ನಿಮ್ಮ ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡಿಕೊಡಿ.
8: ನಾವು ಪ್ರಿಯ ಬಿಟ್ಟಂತ ಹೊಮ್ಕೇರು. ನಾವು ಅಲ್ಲಿಂದ ಇಲ್ಲಿಗೆ ಎಡ್ತೋರಕ್ಕೆ ಸೇರಿರೋದು ಪುಟ್ಟಗೌರಮ್ಮ.
7: ಎಷ್ಟು ವರ್ಷ ಆಗಿದೆ ನಿಮ್ಗೆ?
8: ಮೇಲೆ ಸುಮಾರು 60-70 ವರ್ಷ ಆಗದೆ.
7: 60-70 ವರ್ಷ. ಹೇಗ ಅನಿಸ್ತಿದೆ ವಯಸ್ಸಾದ ಜೀವನ?
8: ಅಯ್ಯೋ, ಏನ್ ಮಾಡಿಯವ, ಶುಗರು ಬಿ ಪಿ ಅದೇ. ಹೆಂಗೋ ಮನೇಲಿ ಇದನ್ನ ನೋಡ್ಕೊಂಡಿಲ್ಲ.
7: ಸ್ಕೂಲ್ಗೆ ಏನಾರು ಹೋಗಿದ್ರ ನೀವು?
8: ಆಗ ಹೋಗಿದ್ದ, ಈಗ ಹೆಬ್ಬೆಟ್ಟು ಹೊತ್ತದು. ಓದಕ್ ಬರಕ್ಕಿಲ್ಲ,
7: ಓದಕ್ ಬರಕ್ಕಿಲ್ಲ,
8: ಹೆಬ್ಬೆಟ್ಟು ಹೊತ್ತದು.
7: ಹೋಗ್ಲಿ, ಸ್ಕೂಲ್ ವ್ಯವಸ್ಥೆ ಇತ್ತ ಅವಾಗ?
8: ಆಗ ಇತ್ತು, ಜೇಬ್ಕ ಗೊತ್ತಿಲ್ಲ. ನಮ್ ಮೂಲೂರ್ ಕಡಲಿದ್ದ ಗೊತ್ತಿಲ್ಲ. ಏನು ಅಂದ್ರೆ ಈಗ ಮರ್ತ್ಕೊಂಡು ಹೆಬ್ಬೆಟ್ಟು ಹೊತ್ತೀವಿ. ಬರಿಯಕ್ ಬರಕ್ಕಿಲ್ಲ.
7: ಈ ನಿಟ್ಟಿನಲ್ಲಿ ಅಮ್ಮ, ಹಿಂದೆ ಎಲ್ಲ ಅಂದ್ರೆ ಶಿಕ್ಷಣ ವ್ಯವಸ್ಥೆ ಇದ್ರು ಕೂಡ ಓದಕ್ಕೆಲ್ಲ ಹೋಗ್ತಿರ್ಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಮಕ್ಳು ಸ್ಕೂಲ್ಗೆ ಹೋಗೋದ್ರಿಂದ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ?
8: ಅದರಿಂದ ಈ ಸ್ಕೂಲ್ಗೆ ಜಾಸ್ತಿ ಹೋಗ್ಲಿಲ್ಲ, ಹೋಮ್ಗೆ ಬಂದ್ಬಿಟ್ಟು ಅದು ಓದೋದ್ಗಿದೋದೆಲ್ಲ ಮರ್ತು ಬಿಟ್ಟು.
7: ಎಷ್ಟು ಜನ ಮಕ್ಳು ನಿಮ್ಗೆ?
8: ನಮ್ಗೆ 3 ಜನ, 2 ಜನ ಗಂಡ್ಮಕ್ಳು, ಒಬ್ಳೆ ಮಕ್ಳು.
7: ನಿಮ್ಮ ಕಾಲದಲ್ಲಿ ಏನ್ ಕೆಲಸ ಮಾಡ್ತಿದ್ರಿ ನೀವು?
8: ಆಗ ಜಮೀನಲ್ಲಿ ಕೆಲಸ ಮಾಡ್ತಿದ್ರು.
7: ಜಮೀನಲ್ಲಿ ಕೆಲಸ ಮಾಡ್ತಿದ್ರ? ಏನ್ ಕೆಲಸ ಮಾಡ್ತಿದ್ರಿ?
8: ಏನು ಅಂದ್ರೆ ಆರಾಮ ಮಾಡ್ತಿದ್ದೋ, ಜೋಳ ಹಾಕೋದು, ರಾಗಿ ಹಾಕೋದು ಮಾಡ್ತಿದ್ದು. ಮನೇಲಿ ಬಂದ ಅಡುಗೆ ಮಾಡ್ತಿ.
7: ಜಮೀನ್ ಮಾಡ್ತೀರಿ ಅಂತ ಹೇಳಿದ್ರಲ್ಲ, ಕೂಲಿ ಎಷ್ಟು ಕೊಡ್ತಿದ್ರ ಅವಾಗೆಲ್ಲ?
8: ಆಗ ಕಮ್ಮಿ ಕನವ, ಆಗ ಬರೀ 100 ರೂಪಾಯಿ, 150 ರೂಪಾಯಿ, ಈಗ 350 ರೂಪಾಯಿ, 400 ರೂಪಾಯಿ ಹಿಂಗಾಗದೆ.
7: ಅಂದ್ರೆ ಆಗ ಕೂಲಿ ಎಲ್ಲ ಕಡಿಮೆ ಇತ್ತು. ಆ 150 ರೂಪಾಯಿ ಜೀವನ ಸಾಕ್ತಿತ್ತ?
8: ಇನ್ನೇನ್ ಮಾಡಿರಿ, ಹೆಂಗೋ ಕಾಲ ತೊಳ್ತಿದ್. ಮಕ್ಳು ಸಾಕಕ್ಕೆ ಇನ್ನೇನ್ ಮಾಡಿಯವ್ವ? 3 ಜನನು ಸ್ಕೂಲ್ಗೆ ಹೋಯ್ತಿದ್ರು, ಇಲ್ಲಿ ಹೋದಾಯ್ತು, ಅಣ್ಣೂರ್ಗ ಹೋಯ್ತಿದ್ರು. ಆಮೇಲೆ ಹಂಗೋತ್ತಾಗಿ ಕಾಲ ತೊಳ್ದು ನಮ್ಮ ಗೌಡ್ರು ಎಣ್ಣೆ ಇಟ್ಟು ಹೆಂಗೋ ಕಾಲ ತೊಳ್ತಿದ್.
7: ಅಂದ್ರೆ ಆ ನಿಟ್ಟಿನಲ್ಲಿ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ತೀರಾ ಕೆಳಮಟ್ಟದಲ್ಲಿದ್ದ ಕಾರಣ ಅಷ್ಟಾಗಿ ವ್ಯವಸ್ಥೆ ಎಲ್ಲ ಕಡಿಮೆ ಇರ್ತಿತ್ತು. ಈಗ ಏನೇನ್ ಬೆಳ್ಕೋತಿದ್ರಿ ನಿಮ್ಮ ಜಮೀನಲ್ಲಿ ನೀವು?
8: ಬಾಳೆ ಬೆಳೀತಾರೆ, ಮತ್ತೆ ಸುನೆಮಿ ಅಂತ ಹಾಕ್ತಾರೆ, ಅದ ಹಾಕ್ತಿವಿ. ಅದ್ ಬಿಟ್ರೆ ಮುಸಿನ್ ಜೋಳ.

0: ಅವಾಗ
1: ಈಗ್ಲೂ ಆಗ್ಲೂ ಹಂಗೆ ಬೆಳೀತಿದ್ದು.
0: ಆಗ ಸಿರಿಧಾನ್ಯಗಳು, ಈಗ ನವಣೆ ಬಾರ್ಲಿ ಅಕ್ಕಿ
1: ಎಲ್ಲ ಏನು ಬೆಳೀತಿ, ನವಣೆ ಬೆಳೀತಿತ್ತಿಲ್ಲ, ರಾಗಿ ಬೆಳಿತೀವಿ, ಮುಸುಂಗಿ ಜೋಳ ಬೆಳಿತೀವಿ, ಮತ್ತೆ ಬಾಳೆ ಜಾಸ್ತಿನೇ ಬಾಳೆ ಈ ವರ್ಷ ಅರಿಶಿನ ಹಾಕಿವಿ.
0: ಈಗ ಅವನ್ನೆಲ್ಲ ಮಾರುಕಟ್ಟೆಗೆ ಮಾರ್ಕೋತಿದ್ರ, ಏನು ಮಾರುಕಟ್ಟೆ ಬೇಕಾ ಸಿರ್ತಿತ್ತ ಅವಾಗ?
1: ಹ್ಞೂ, ಆಗ್ಲೂ ಮಾರುಕಟ್ಟೆ ಇತ್ತು, ತಮಿಳ್ನಾಡು ತಗೊಂಡೋಯ್ತಿದ್ರು,
0: ತಮಿಳ್ನಾಡು
1: ಬಿಟ್ಬಿಟ್ಟಿದ್ದು ಈ ವರ್ಷ ಹಾಕಿವಿ.
0: ಈ ನಿಟ್ಟಿನಲ್ಲಿ ಹಿಂದಿನ ಕಾಲದಲ್ಲಿ ಹಿರಿಯವರು ತುಂಬಾ ಆರೋಗ್ಯವಾಗಿರ್ತಿದ್ರು, ಏನಿದ್ರ ಆರೋಗ್ಯ ಗುಟ್ಟು, ಏನ್ ತಿಂತಿದ್ರಿ ಅವಾಗ?
1: ಆಗ್ಲೂ ಹಿಟ್ಟು ಅನ್ನ ಸಾರು ಉಣ್ತಿದ್ದು, ರೊಟ್ಟಿ ತಿಂತಿದ್ದು, ಈಗ್ಲೂ ಅದೇ ಬಾಳು. ನನ್ಗೂ ಬಹಳ ಖರ್ಚು ಮಾಡಿದ್ರು ಕಣವ, ನನ್ಗಾಗೆ ಹೊಲನು ಮಾರಿದ್ರು ಬಹಳ ಇದು ಸಿ ಅದೇನೋ ಆಗ್ಬಿಟ್ಟು ಈ ಕಡೆ ಸೈಡು ಬಹಳ ಗೋಳ ಹತ್ತಿದ್ರು ನನ್ನ ಮಕ್ಕಳು ನನ್ನ ಉಳಿಸ್ಕೊಳಕ್ಕೆ. ಈಗ್ಲೂ ಬಿ ಪಿ ಶುಗರು ಹೋತಾರಿಗೆ ಸಂದಿಗೆ ಮಾತ್ರ ಕುಡಿಬೇಕು, ಹೋಗಿ ಹೋಗಿ ತಿಂಗಳಿಗೂ ಆಸ್ಪತ್ರೆಯಲ್ಲಿ ತೋರ್ಕೋಬೇಕು. ಆದ್ರೆ ನನ್ನ ಮಕ್ಕಳು ಚೆನ್ನಾಗಿ
0: ನೋಡ್ಕೊಂಡು
1: ಸೊಸೆಯರು ನೋಡ್ಕೊಡ್ತಾರೆ ಚೆನ್ನಾಗಿ
0: ನೋಡ್ಕೊಡ್ತಾರೆ. ಈ ನಿಟ್ಟಿನಲ್ಲಿ ಆರೋಗ್ಯ ಸಮಸ್ಯೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿರಂತರವಾಗಿ ಈಗಲೂ ಆಸ್ಪತ್ರೆಗೆ ಏನಾದ್ರು ಹೋಗ್ತಾ ಇದ್ರಾ ನೀವು?
1: ಕನವ ತಿಂಗಳಿಗೂ ಹೋಗ್ಬೇಕು, ಕನವ ಬಿ ಪಿ ಶುಗರ್ ಚೆಕ್ ಮಾಡ್ಸಕ್ಕೆ ಮಾತ್ರೆ ತಕೊಳಕ್ಕೆ ತಿಂಗಳಿಗೂ.
0: ಈಗ ನಿಮ್ಮ ಕಾಲದಲ್ಲಿ ಗಟ್ಟಿಮುಟ್ಟಿಗೆ ಆಹಾರ ತಿಂತಿದ್ರು?
1: ಆಗತ್ತೆ ಗಟ್ಟಿಮುಟ್ಟಿಯಾಗಿದ್ದು, ಈಗ ಹೇಳ್ತಿರು.
0: ಈಗ ಇತ್ತೀಚಿನ ಊಟದ ಪದ್ಧತಿ ಬಗ್ಗೆ ನೀವೇನ್ ಹೇಳ್ತೀರಾ?
1: ಈಗ ಚಪಾತಿ ತಿಂತೀನಿ, ಮತ್ತೆ ಮುದ್ದೆ ರಾಗಿ ರೊಟ್ಟಿ ತಿಂತೀನಿ. ಅದಕ್ಕೆ ಶುಗರ್ ಬಿ ಪಿ ಇದಲ್ವ ಬಾಕಿ ತಿನ್ನಕ್ಕೆ, ಹಂಗ್ ತಿನ್ಕೊಂಡು ಹಂಗ ಕಾಲ ಹಾಕೋದು ಸಾಯಿ ಗಂಟೆ ಇರ ಗಂಟ.
0: ಈಗ ನೀವು ವಿಶೇಷವಾಗಿ ನಿಮ್ಮ ಮಗನು ಕೂಡ ನೋಡ್ಕೊತಾ ಇದ್ರಿ?
1: ಅಯ್ಯೋ, ಅದನ್ನು ನೋಡ್ಕೊತೀನಿ ಕಣವ. ನಾನು ಉಣ್ಣದ್ರು ಅವನು ನೋಡ್ಕೊತೀನಿ, ಅವನು ಗುಣಿಸ್ಬಿಟ್ಟೆ ನಾನು ಸುಳ್ಳು ಹೇಳಕ್ಕಿಲ್ಲ, ನಾನು ಉಣ್ದ ಹೋದ್ರು ಅವನು ಗುಣಿಸ್ಬಿಟ್ಟು ನಾನು ತಿಂತೀನಿ.
0: ನಿಮ್ಮ ಜೊತೆ ಅಷ್ಟು ಹೊಂದಾಣಿಕೆ ಆಗ್ಬಿಟ್ಟಿದ್ದಾನೆ,
1: ಅವ್ರ ಅಪ್ಪ ಇರೋದ ಬೇಡ ಕಣವ, ನನ್ ಜೊತೆ ಚೆನ್ನಾಗಿರ್ತಾರೆ. ಹೂವ ಹೂವ ಅಂತಾನೆ ಚಂದಾಗೆ ಹೆಂಗೋ ಕಾಲ ತಳ್ಳೋದು, ಇರೋ ಗಂಟ ಸಾಯ ಗಂಟ ಅನ್ನ ಹಾಕೋದು.
0: ಆರೋಗ್ಯ ಸರ್ಕಾರದ ಏನಾರ ಸೌಲಭ್ಯ ಬರ್ತಿದ್ರೆ, ಪಿಂಚಣಿ ದುಡ್ಡು ಏನಾರ ತಗೋತಾ ಇದ್ರ?
1: ಹ್ಮ್, ತಗೋತಾರೆ ಅವ್ರು.
0: ನೀವ್ ತಗೋತಾ ಇದ್ರ?
1: ಅಯ್ಯೋ, ಈಗ ಬಂದೇ ಇಲ್ಲ ಕಣವ, ಆರ್ ತಿಂಗಳಿಂದ ಕೊಡ್ತಿದ್ರು, ಅದು ಬರೀ 800 ರೂಪಾಯಿ, ಈಗ 6 ತಿಂಗಳಾಯ್ತು ಬಂದಿಲ್ಲ. ಗೊತ್ತಿತ್ತು ನಮ್ಗ ಹುಡ್ರು ಸತ್ಯ ಆಲೆ 20 ವರ್ಷ ಆಯ್ತು, ಆಗ್ಲಿಂದ ಬತ್ತಿತ್ತು, ಈಗ 6 ತಿಂಗಳಿಂದ ಬತ್ತಾ ಇಲ್ಲ.
0: ಈಗ ವಯಸ್ಸಾದ ಜೀವನ ಕಷ್ಟ ಅಂತ ಅಂತ ಕೆಲವರು ಮೂಲಲ್ಲಿ ಕುತ್ಕೊಬಿಡ್ತಾರೆ, ಈ ನಿಟ್ಟಲ್ಲಿ ಅಂತವ್ರಿಗೆ ನೀವೇನ್ ಹೇಳ್ತೀರ?
1: ನಾವೇನು ಹೇಳಕ್ಕದವ, ನಮ್ದೇ ಹಿಂಗಲ್ಲ, ನಾವೇನ್ ಮಾಡಕ್ಕದ, ನಾವೇನು ಮಾಡಕ್ಕಾಕಿಲ್ಲ, ಹೆಂಗೋ ಈ ಮಗ ನೋಡ್ಕೊಂಡು ಇರೋ ಗಂಟ ಸಾಯ ಗಂಟ ಕಲ.
0: ಈಗ ಬೆಳಗ್ಗೆನ್ ಸಂಜೆ ಗಂಟ ಏನ್ ಮಾಡ್ತೀರಾ ಅವನ ನೋಡ್ಕೊಳಕ್ಕೆ? ನೀವು ಕೆಲಸ ಮಾಡ್ಕೋತೀರಾ ಮನೆಯಲ್ಲಿ?
1: ಕೆಲಸ ಮಾಡ್ಕೋತೀನಿ, ಅವನಿಗೂ ನೋಡ್ಕೋತೀನಿ. ಏನು ಕೆಲಸ ಇಲ್ದ ಹೋದ್ರೆ ಮನೆಗೋತೀನಿ ಅವನ ಜೊತೆಲೆ, ತಟ್ಕೊಂಡು ತಟ್ಕೊಂಡು ಅವನ ಜೊತೆಲಿ ನಾನು ಮನೆಗೋತೀನಿ. ಆಮೇಲೆ ಎದ್ದು ಅವರು ಹೊಲದಿಂದ ಬಂದ್ಮೇಲೆ ಟೀಗೆ ಕಾಯಿಸ್ಕೊಟ್ಬಿಟ್ಟು ಆಮೇಲೆ ಅಡುಗೆ ಮಾಡಿ.
0: ಇವಾಗ್ಲೂ ಕೂಡ ನೀವೇ ಅಡುಗೆ
1: ಮಾಡ್ಕೊಳ್ತೀನಿ? ನಾನು ಯಾಕನವ, ನಾನೇ ಅಡುಗೆ ಮಾಡಲ್ಲ.
0: ನೀವೇ ಅಡುಗೆ ಮಾಡ್ಕೊಂಡು
1: ಹೋತಾರೆ ಸರಿ, ಮಗಳಿಗೆ ಮಾಡ ಕಳಿಸ್ತಾಳೆ, ನಾನೇ ಸಂದೆ ಸರಿ ನಾನೇ ಅಡುಗೆ ಮಾಡಲ್ಲ. ಅವ ಅಮ್ಮಗಿಗೆ ಏನಾರ ಬರ್ದ್ರೆ ಗಿರಿದ್ರೆ ಉಣಿಸೋದು ನಾನೇ ಹಿಂಗೆ.
0: ಈ ನಿಟ್ಟಿನಲ್ಲಿ ಅವನ ಬೆಳವಣಿಗೆಯಲ್ಲೂ ನೀವು ಸಂಪೂರ್ಣವಾಗಿ ಇದ್ ಮಾಡ್ಕೋತಾ ಇದ್ರ?
1: ಮಕ್ಕಳನ್ನೂ ಹಂಗ ಸಾಕಿಲ್ಲ, ಹಂಗ ನೋಡ್ಕೋತೀನಿ. ಏನ ಇನ್ನೇನ್ ಮಾಡಿಯವ ಪೆದ್ ಮಗ, ನೀವು ಬಾಯ್ ಬಿಟ್ಟು ಊಟ ಕೊಡುವನ್ನಕ್ಕಿಲ್ಲ, ನೀರ್ ಕೊಡುವನ್ನಕ್ಕಿಲ್ಲ, ಮಾತ್ರ ನೀರಿಗೆ ತೋರ್ತಾನೆ ಬಾಟ್ಲ ಕೈಯ, ಇಲ್ಲಿ ಮಡಗ್ಬಿಟ್ರೆ ಕೈ ತೋರ್ತಾನೆ, ಅವ್ವ ಈ ಅಂತಾನೆ. ಅಷ್ಟು ಬಿಟ್ರೆ ಅವ್ವ ಏನು ಇಲ್ಲ ಕಣವ, ನಾನು ಏನ್ ಹೇಳನೆ.
0: ಖುಷಿ ಆಯ್ತು ಅಜ್ಜಿ, ನಮಸ್ಕಾರ.
1: ನಮಸ್ಕಾರ
0: ಕೇಳುಗರೆ. ಹಾಗೆ ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ನಮ್ಮ ಇನ್ನೊಬ್ಬರ ಒಂದು ವೃದ್ಧಾಪ್ಯ ಜೀವನ ಆಗಿರ್ಬೋದು, ಆರೋಗ್ಯ ಪರಿಸ್ಥಿತಿಯನ್ನ ಪರಿಚಯ ಮಾಡಿಕೊಡಲು ಹೆಚ್ ಡಿ ಕೋಟೆ ತಾಲೂಕಿನ ಕೇಳುತ್ತೊರೆ ಗ್ರಾಮದ ಶ್ರೀಮತಿ ಸಾಕಮ್ಮ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಹಾಗೆ ಅವರಿಂದಲೂ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಅಮ್ಮ ನಮಸ್ಕಾರ.
2: ನಮಸ್ಕಾರ.
0: ಹಿಂದಿನ ಕಾಲದಲ್ಲಿ ಆರೋಗ್ಯ ಅನ್ನೋದು ತುಂಬಾ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾ ಇದ್ರಿ, ನೀವು ಏನೇನ್ ತಿಂತಿದ್ರಿ ಅವಾಗ? ನೀವು
2: ತಿನ್ನೋದೇ ತಿನ್ನವು, ರಾಗಿ ಮುದ್ದೆ ತಿನ್ನವು, ಅನ್ನ ಊಟ ಮಾಡವು, ಸೊಪ್ಪಿನ ಸಾರು ತಿನ್ನವು. ಇನ್ನೇನು ಈ ತರಕಾರಿ ಎಲ್ಲಿ ಬತ್ತಿದ್ದ, ಬೀಟ್ರೂಟು, ಕ್ಯಾರೆಟು, ಕೋಸು, ಮೂಲಂಗಿ ಅನ್ಕೊಂಡು ಎಲ್ಲಿ ಇರ್ತಿದ್ದ ಅವತ್ತು? ಏನು ತರಕಾರಿನೇ ಇಲ್ಲ ಅವತ್ತು. ಕುಂಬಳಕಾಯಿ ಅದಿತ್ತು, ಬದನೆಕಾಯಿ ಅದಿತ್ತು, ಟಮಾಟ

0: ಹೋಗುತ್ತು. ಹ್ಮ್, ಹಾಲು ಗಡಿಗೆನು ಮಡಕೆ ದೇಹಕ್ಕನ ಹೋಗುತ್ತು, ಅನ್ನ ಮಾಡಕ್ಕೂ ಮಡಕೆ, ಸಾರು ಮುದ್ದೆ ತಗೊಂಡು ಮಡ್ಕೆನೆ. ಹ್ಮ್, ಮುಳ್ಕಲ್ಲು, ಹ್ಮ್, ಮಿರ್ಚಿ ಇಲ್ಲ ತರಸಕ್ಕೆ, ಉಳ್ಕಲ್ಲು, ಲೈಟ್ ಇಲ್ಲ ಮನೆಗೆ, ಸೀಮೆಣ್ಣೆ ದೀಪ. ಹ್ಮ್,
1: ಈಗ ನೀವ್ ಹೇಳ್ತಿದ್ರಲ್ಲ ಭತ್ತ ಬೆಳೀತಿದ್ದೋ ಅನ್ನೆಲ್ಲ ಕುಟ್ಕೋತಿದ್ದೋ ಅಂತ, ಕುಟ್ಟಕ್ಕೂ ಮಿಷಿನ್ಗಳು ಇರ್ಲಿಲ್ವ ಅವಾಗ?
0: ಕಲ್ಲಲ್ಲೇ ಕುಡ್ತಿದ್ದು, ಎಲ್ಲೋ ಹುಣಸೂರಲ್ಲಿ ದೊಡ್ಡ ಮಿಷಿನ್ ಇರ್ತಿದ್ದೋ, ಅವಕ್ಕೆ ಎಲ್ಲೋ ಒಬ್ಬೊಬ್ರು ಹಾಕೊಂಡು ಹೋಗೋರು, ಜಾಸ್ತಿ ಬೆಳೆಯೋರು, ಇನ್ ಚಿಕ್ಕ ಬಟ್ಟೆ ಬೆಳೆಯೋರೆಲ್ಲ ಕುಟ್ಕೊಳ್ಳೋದು ಮಾಡೋದು.
1: ಹ್ಮ್, ಎಲ್ಲವೂ ಕೂಡ ಮನೆ ಒಂದು ಆಧಾರಿತವಾಗಿ ಮನೇಲೆ ಬೆಳ್ಕೊಂಡು ಮನೇಲೆ ಅದನ್ನ ಒಂದು ಸಂಸ್ಕರಣೆ ಮಾಡಿಕೊಂಡು ಬೇರ್ಪಡಿಸ್ಕೊಂಡು ಮನೇಲೆ ಆರೋಗ್ಯನ ಜಾಸ್ತಿ ಇರ್ತಿತ್ತು.
0: ಮಾರ್ಕೆಟ್ ಹಾಕಿ ಮಾರೋರು ಹೆಚ್ಚಾಗಿ ಬೆಳೆದಿರೋ ಏನ್ ಮಾಡೋದು, ಹೊಸಿ ಬೆಳೆಯರು ನಾವು ಮಾರ್ಕೆಟ್ ಕಾಯ್ತಿತ್ತಿಲ್ಲ, ನಮ್ಮ ಜೀವನಕ್ಕಾಗಷ್ಟು ನಾವು ಮಾಡ್ಕೊಳ್ಳೋದು ಅಷ್ಟೇ, ನಮ್ಮ ಜೀವನಕ್ಕಾಗಷ್ಟು ಬೆಳ್ಕೊಂಡು ಬೆಳ್ಕೊಂಡು ವರ್ಷ ಇವತ್ತು ಬೆಳೆದಿದ್ದ ಇನ್ನೊಂದು ವರ್ಷಕ್ಕಂಟ ಜೀವನಕ್ಕೆ ಇರ್ಬೇಕು ಮನೇಲಿ, ಆ ಥರ ಬೆಳ್ಕೊಂಡು ಮಾಡಿಕೊಂಡು ಅದನ್ನು ಬಳಸ್ಕೊಂಡು ಊಟ ಮಾಡಿಕೊಂಡು ಹಂಗೆ ಜೀವನ ಮಾಡ್ಕೊಬಂದು ಅವತ್ತಿಂದ.

0: ಈಗ ನೀವ್ ಹೇಳಿದ್ರಲ್ಲ ಒಲೆಲ್ ಮಾಡೋದು ಮಡಿಕೆ ಎಲ್ಲ ಮಾಡೋದು ಅಂತಂದ್ರ, ಆ ಕಾಲದಲ್ಲಿ
1: ಬಾವಿಲಿ ನಲ್ಲಿ ನೀರಿಲ್ಲ, ಆಗ ಬಾವಿಲಿ ಸೇರ್ತಿದ್ದು ಕಣವ, ಬಾವಿಲಿ ನೀರ್ ಸೇರ್ತಿದ್ದು, ಹಗ್ಗ ಹಾಕೊಂಡು ಚೌರ್ಗೆ ಹಾಕೊಂಡು ಬಾವಿಲಿ ಸೇರ್ಕೊತಿದ್ರು.
0: ಈಗ ನಿಮ್ಮ ಕಾಲದಲ್ಲಿ ಆಸ್ಪತ್ರೆಗಳಿರ್ಲಿಲ್ಲ,
1: ದಾಟಗೆರೆಯಲ್ಲಿ ಆಸ್ಪತ್ರೆ ಬಂದದ ಎಲ್ಲೋ ಇದ್ದೋ ಹುಣಸೂರು ಗವರ್ಮೆಂಟ್ ಆಸ್ಪತ್ರೆ, ಇನ್ ಹಿಂಗೆ ಪ್ರೈವೇಟು ಗಿವಿಟು ಅದೇನು ಇತ್ತಿತ್ತಿಲ್ಲ. ನಾಗ ಮೈಸೂರಲ್ಲಿ ಇದ್ವೋ ಏನೋ ನನಗ್ ಗೊತ್ತಿಲ್ಲ, ಅದು ಹುಣಸೂರಲ್ಲಿ ಮಾತ್ರ ಗವರ್ಮೆಂಟ್ ಆಸ್ಪತ್ರೆ ಅಂತಿತ್ತು, ಅದು ಗೊತ್ತು. ಒಟ್ಟಿನಲ್ಲಿ ನಮ್ಮೂರಲ್ಲಿ ಆಸ್ಪತ್ರೆ ಬರೋಸ್ಟ್ರಲ್ಲಿ ನಾನು ಸುಮಾರಾಗಿ ಅಂತ ಇದಾಗಿತ್ತಿಲ್ಲ, ಆಗ ಬಂದಿರೋದು ಆಸ್ಪತ್ರೆ ನಮ್ಮೂರ್ಗೆ.
0: ಅಂದ್ರೆ ಹುಷಾರಿರಲಿಲ್ಲ ಅಂತಂದ್ರೆ ಹೋಗ್ತಿದ್ರ ನೀವು ಅದಕ್ಕೆ
1: ಆಸ್ಪತ್ರೆಗೆ? ಆಮೇಲೆ ಹೋಗಿರೋದು ನಾನು ಇತ್ತೀಚೆಗೆ, ಆಗ ಆಗ ಆಸ್ಪತ್ರೆಗೆ ಹೋಗಂತ ನನಗೆ ಆಸ್ಪತ್ರೆಗೆ ಬರೋಂತ ಕಾಯಿಲೆನೇ ಇಲ್ಲ. ನಾನು ಹುಟ್ಟಿ ಬೆಳೆದಿದ್ದವಿಂದ ನನ್ನ ಮಗಳು ಹುಟ್ಟ ಗಂಟನೂ ನಾನು ಆಸ್ಪತ್ರೆ ಅಂತ ನೋಡಿದವ.
0: ಮಾಮೂಲಿ ಜ್ವರ ಕೆಮ್ಲು ಹೊಟ್ಟೆ ನೋವು ಬಂದಾಗ ಏನ್ ಮನೆ ಮದ್ದು ಮಾಡ್ಕೋತಿದ್ವಿ?
1: ಎಂತ ಮದ್ದು ಮಾಡಿಲ್ಲ ನನ್ಗೆ, ಎಂತದ್ದು ಬಂದಿತ್ತು ಇಲ್ಲ ಕಾಯಿಲೆ. ನಾನು ಯಾವಾಗ್ಲೂ ಒಂದ್ ಮಾತ್ರೇನು ನಿಮ್ಗೊಳ್ಳಲ್ಲ. ನನ್ ಮಗಳು ಹುಟ್ಟದಾಗ ಮಾತ್ರ ನಮ್ಮೂರ್ ಡಾಕ್ಟರ್ ಬಂದು ಒಂದ್ ಇಂಜೆಕ್ಷನ್ ಮಾಡಿದ್ರು ನನ್ಗೆ. ಅಷ್ಟು ಬಿಟ್ರೆ ನಾನು ಹುಟ್ಟಿ ಬೆಳೆದಿ ನಾನು ಮದ್ವೆ ಆಗತ್ತೆ ಅನ್ಕೋವೆ. ನನ್ ಮಗಳು ಪ್ರೆಗ್ನೆಂಟ್ ಆಗಿ ಅವಳು ಡಿಲಿವರಿ ದಿವಸ ಒಂದ್ ಇಂಜೆಕ್ಷನ್ ಮಾಡ್ಸ್ಕೊಂಡಿರೋದ್ ನಾನು.
0: ಅಲ್ಲಿ ತನಕ ಯಾವ್ದೇ ಚಿಕಿತ್ಸೆ ತಗೋತಿಲ್ಲ,
1: ಎಂತದ್ದು ಇಲ್ಲ ಕಣ, ಒಂದ್ ಮಾತ್ರ ಇಲ್ಲ, ನಾನು ಒಂದ್ ಮಾತ್ರ ತಕೊಂಡಿಲ್ಲ.
0: ಮಕ್ಕಳು ಸಾಕೋದು ಆ ಕಾಲದಲ್ಲಿ ಎಷ್ಟು ಕಷ್ಟ ಅನಿಸ್ತಿತ್ತು ನಿಮ್ಗೆ?
1: ಕಷ್ಟ ಅನ್ನಿಸ್ತಿತ್ತು. ಈಗ ಏನ್ ಮಾಡಿ, ಕಷ್ಟ ಅಂದ್ರು ಮಕ್ಳು ಬಿಟ್ಬಿಡಕ್ಕಾಗದ. ಅವತ್ತು ನಮ್ಮ ಮಕ್ಳು ರಾಗಿ ತಿನ್ಸಿದ್ರು ತಿನ್ಬಿಟ್ಟು ಬೆಳಿತಿದ್ದು, ಬರೀ ಹಾಲು ಕೊಟ್ಟರು ಕುಡಿದ್ಬಿಟ್ಟು ಸುಮ್ಮನೆ ಆಯ್ತಿದ್ದೆ. ಇವತ್ತು ಮಕ್ಳು ಏನ್ ಮಾಡ್ತಾ ನಾವು ಬೂಸ್ಟಾಕು ಯಾರ್ಲಿಕ್ ಸಾಕು, ಮುಟ್ಟಕ್ಕೆಲ್ಲ ಹಾಲಲ್ಲಿ ಓಡ್ತಲ್ ಮಕ್ಳು. ರೊಟ್ಟಿ ಹಾಕರು ರಾಗಿ ರೊಟ್ಟಿ, ಅವತ್ತು ರಾಗಿ ರೊಟ್ಟಿ ಹಾಕೊಡೋರು ಮಕ್ಳಿಗೆ, ಅನ್ನ ಕಡಿಮೆ ಅಲ್ವಾ ಮಕ್ಳಿಗೆ, ರಾಗಿ ರೊಟ್ಟಿ ಹಾಕಿ ಹಾಕಿ ಮಕ್ಳಿಗೆ ಕೊಡೋರು. ಇವತ್ತೇನ್ ಮಾಡ್ತಾರೆ, ಎದ್ದೊಟ್ಟಿಗೆ ಮಕ್ಳು ಕುಳಿಗೋಗ್ರೆ, ಬಾತು ಚಿತ್ರಾನ್ನ ಚಪಾತಿ ದೋಸೆ ಉಪ್ಪಿಟ್ಟು ಇಡ್ಲಿ, ಅವ್ರಿಗೆ ಏನ್ ಏನ್ ಬೇಕಾದ ಮಾಡಿ ಮಾಡಿ ಮಕ್ಳಿಗೆ ಊಟ ಮಾಡಿಸ್ತಾರೆ, ಸಾಕ್ತಾರೆ ಮಕ್ಕಳನ್ನ. ಇವತ್ತು ಇವತ್ತು ಇತ್ತಿತ್ತಿಲ್ಲ, ಅವೆಲ್ಲ ನಮ್ ಕಾಲದಲ್ಲಿ
0: ಕಣಿಲ್ಲ. ನಿಮ್ ಮಕ್ಕಳನ್ನು ಶಿಕ್ಷಣ ವ್ಯವಸ್ಥೆ ಕಳಿಸ್ತಿಲ್ವಾ?
1: ಕಳಿಸ್ತಾರ. ನನ್ ಮಗ BA BCom ಕಂಪ್ಲೀಟ್ ಮಾಡಿದ, ನನ್ ಮಗಳು ಎಂಟನೇ ಕ್ಲಾಸ್ ಪಾಸ್ ಆಗಿ ಒಂಬತ್ತು ಕೋರ್ಸ್ ಅಷ್ಟೊಂದಕ್ಕೆ ಸ್ನಾನ ಕಾಗಿ ಏನ್ ಕಳಿಸ್ತಿಲ್ಲ, ಹೋಗ್ನೇ ಇಲ್ಲ ಅವಳು.
0: ಈ ನಿಟ್ಟಲ್ಲಿ ನಿಮ್ಗೆ ಈಗ ಇತ್ತೀಚಿನ ದಿನಗಳಲ್ಲಿ ನೀವೇ ಹೇಳಿದ್ರಿ, ಆಗೆಲ್ಲ ಸಮೃದ್ಧಿಯಾಗಿರ್ತಿತ್ತು ಆರೋಗ್ಯ ಅನ್ನೋದು, ಯಾವುದೇ ಕಷ್ಟ ಕಾಯಿಲೆಗಳು ಇರ್ಲಿಲ್ಲ. ಇತ್ತೀಚೆಗೆ ಆರೋಗ್ಯ ಅನ್ನೋದು ಕಡಿಮೆ ಆಗ್ತಾ ಬರ್ತಿದೆ, ಕಾಯಿಲೆಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಈ ನಿಟ್ಟಿನಲ್ಲಿ ನಿಮ್ಗೆ ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಇಲ್ಲಿದ್ಯಾ?
1: ಇತ್ತಿಲ್ಲ ನನ್ಗೆ, ಈ ಶುಗರ್ ಒಂದೊಂದೇ ನನ್ ಸಮಸ್ಯೆ. ಏನು ಸಮಸ್ಯೆ ಇಲ್ಲ, ಮಗ ಇದ್ದವ ಸತ್ತ ಊಟ, ಮಗ 24 ವರ್ಷದ ಮಗ, ಯೋಚನೆ ಮಾಡದ್ನಲ್ಲವ ಬಂದ್ಬಿಡ್ತು ಶುಗರ್. ಡಾಕ್ಟರ್ಗಳು ಯಾರ ತಕ್ಕ ಪರೀಕ್ಷೆ ಮಾಡಿಸ್ ಹಂಗೆ ಅಂದಿದ್ದು, ಸೀಸದ್ ಗಟ್ಟಿ ಕಣಮ್ಮ ನೀನು, ಅದ್ರ ಶುಗರಿಂದ ಯೋಚನೆಯಿಂದ ಶುಗರ್ ಬಂದ್ಬಿಟ್ಟದೆ ನಿನ್ಗೆ ಹಂಗಂತ ಡಾಕ್ಟರ್ ಎರಡ್ಮೂರು ಜನ ಡಾಕ್ಟರ್ ಹೇಳಿದ್ರು. ಅದನ್ನ ನಾವು ಹುಣಸೂರಲ್ಲಿ ತೋರಿಸ್ಕತ್ತಿದ್ದು, ಅಲ್ಲಿಂದ ಜಾಸ್ತಿ ಹುಷಾರ ತಪ್ಪಿಟ್ರೆ ನಮ್ಮ ಮಗಳು ಕರ್ಕೊಂಡು ಹೊಂಟಗಳು ಒಳ್ಳೆ ನರಸೀಪುರ ಆಸನ ಅಲ್ಲಿಗೆ ಕರ್ಕೊಂಡು. ದೇವ್ರ ಏನ್ ಮಾಡೋಣ ಏನಾದದ ಒಟ್ಟಲ್ಲಿ. ಅದೇ ನಾನು
0: ಅವಾಗ ತಾನೆ ಹೇಳಿದ್ರಿ, ಹಿಂದಿನ ಕಾಲದಲ್ಲಿ ಆರೋಗ್ಯ ಚೆನ್ನಾಗಿರ್ತಿತ್ತು, ಇತ್ತೀಚಿನ ಕಾಲದಲ್ಲಿ ಕಷ್ಟ ಆಗ್ಬಿಡುತ್ತೆ. ಹಿಂದಿನ ಕಾಲದ ಆರೋಗ್ಯನ ನಾವು ಮತ್ತೆ ಪಡ್ಕೋಬೇಕು ಅಂದ್ರೆ ನಿಮ್ ಪ್ರಕಾರ ಏನ್ ಮಾಡ್ಬೇಕು? ನಾವು
1: ಏನು ಮಾಡಕ್ ಸಾಧ್ಯ ಇಲ್ಲ, ಏನು ಮಾಡಕ್ ಸಾಧ್ಯ ಇಲ್ಲ, ಆಗದಿಲ್ಲ. ಹಿಂದ್ಲ ಕಥೆನೆ ಬೇರೆ, ಇವತ್ತಿನ ಕಥೆನೆ ಬೇರೆ. ಯಾಕೆ ಏನ್ ಗೊತ್ತದ ಇವತ್ತು ಹಿಂದ್ಲದ್ದು ಏನ್ ಗೊತ್ತದ ಹೇಳವ ನೀನೆ. ನೀನೇ ಮಾಡು ಹೇಗಲ್ಲ, ನಮ್ ಜೀವನ ನೆಲಕ್ಕೆ ಇಟ್ಟರು ಹಿಂದ್ಲದ ಆರೋಗ್ಯ ಬರೋದಿಲ್ಲ. ಏನು ಮುಂದಕ್ಕೆ ಏನಾರು ತೊಂದ್ರೆ ತಕೊಂಡು ಹೋದದೇ ಹೊರತು

0: ಅದು ಹಿಂದಿನ ಸುಖ ಎಂದಕ್ಕೂ ಬರೋದಿಲ್ಲ. ಮಾತ್ರ ನಾವೇನೇ ಮಾಡಿದ್ರು ಯಾವ್ದಾರ ತಕತೀವಿ ಅಂದ್ರೆ ನಮ್ಮನ್ನೇ ತಕೊಂಡು ಹೋದದು ಇನ್ನೊಂದ್ ಏನಾರ ಅದು ಅದ್ ಗೊತ್ತಿಲ್ಲ ಒಟ್ಟಲ್ಲಿ. ಅದ್ರ ಆಟ ಹಿಡ್ದು ನಾವೇನೇ ಮಾಡಿದ್ರು ಮಾಡ್ತೀನಿ ಅಂದ್ರು ಮಾಡಕ್ಕಾಗೋದಿಲ್ಲ.
1: ಇತ್ತೀಚಿನ ದಿನಗಳಲ್ಲಿ ಅಪ್ಪ ಅಮ್ಮನ ನೋಡ್ಕೊಳ್ಳೋದು ಕಡಿಮೆ ಆಗ್ಬಿಟ್ಟಿದೆ. ಈ ನಿಟ್ಟಿನಲ್ಲಿ ಅವ್ರಿಗೇನ್ ಹೇಳ್ತೀರಾ ನೀವು?
0: ಅದ್ರ ಕತೆ ಯಾಕೆ ಹೇಳಿಯವ? ಅಪ್ಪ ಅಮ್ಮನ ನೋಡ್ಕೊಳ್ಳೋರ್ ಕತೆಯ? ಅಪ್ಪ ಮುಂದು ಲೆಕ್ಕೂ ಇಲ್ಲ. ಇವತ್ತು ಹಿಂದ ಕಾಲದಲ್ಲಿ ನೋಡ್ತಾನೆ ಇದ್ರ ಅಪ್ಪ ಅಮ್ಮ ವರ್ಷ ಗಟ್ಲೆ ಬಿತ್ಕೊಂಡ್ರು ಅವ್ರು ಸೇವೆ ಮಾಡ್ತಿದ್ರು. ಗಂಡ್ ಮಕ್ಳು ಸಸರು ಇಲ್ಲವ, ಇವತ್ ಮಾಡಾರ ಮಾಡೋದಿಲ್ಲ ಕಣವ. ಅಪ್ಪ ಅವನ್ಗೆ ಬೆಲೆ ಇಲ್ಲ ಇವತ್ತು ಕಣವ. ನೀನ್ ಯಾಕೆ ಸಾಕದಿ? ಹತ್ತು ವರ್ಷ ಕಂಟೇನೆ ಇವಳು ನಮ್ಮ ಅಪ್ಪ ನಮ್ಮ ಅಮ್ಮ ಅನ್ನೋದು, ಅವ್ರು ಹತ್ತು ವರ್ಷ ಕಂಟೇನೆ ನಾವು ನಮ್ಮ ಮಕ್ಳಿಗೆ ಏನ್ ಬುದ್ಧಿ ಹೇಳ್ಬೇಕು ಅದು ಹೇಳಕ್ಕಾಗದು. ಹತ್ತು ವರ್ಷ ಮೀರ್ತು ಅಂದ್ರೆ ನಮ್ಮ ಮಕ್ಳು ನಮ್ಮ ಮಾತು ಕೇಳಕ್ಲ ಯಾರು ಕೇಳೋದಿಲ್ಲ ಕಣವ. ನನ್ನ ಮಗನೇ ಇಲ್ಲ ನನ್ನ ಮಗಳೆಲ್ಲ ಇನ್ನೊಬ್ಬರ ಮಕ್ಳೇ ಆದ್ರೂ ಪ್ರಪಂಚನೇ ಹಂಗ ಆಗ್ಬಿಟ್ಟದೆ. ಅವ್ರು ಏನ್ ಮಾಡೋರು? ಅವತ್ತು ನಮ್ಮ ಅಪ್ಪ ಅಮ್ಮ ಓದಿಸ್ತಿಲ್ಲ ಬರಸ್ತಿಲ್ಲ ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ದು. ಇವತ್ತು ನಮ್ಮ ಮಕ್ಳ ಓದು ಬರಕ್ಕೆ ಹಾಕ್ಬಿಟ್ಟು ಅವ್ರು ಹತ್ತು ವರ್ಷಕ್ಕೆ ಯಾಲೆ ಅವ್ರ ಜೋಗಲ್ಲಿ 100 ರೂಪಾಯಿ ದುಡ್ಡು ಇರ್ತದೆ. ಇವತ್ತು ಹತ್ತು ವರ್ಷದ ಮಕ್ಳಿಗೆ ಅವ್ರ ಜೋಗಲ್ಲಿ 100 ರೂಪಾಯಿ ದುಡ್ಡು ಇರ್ತದೆ. ಅವರು ನಮ್ಮ ಮಾತು ಕೇಳಾರ ಕೇಳಾರವ ನಮ್ಮ ಮಾತ. ಆ ದುಡ್ಡು ದುಡ್ಡು ನೋಡಿಸ್ತಾ ಇರ್ತದೆ ಅವ್ರನ್ನ ಜೋಗಲಿ ನಮ್ಮನ್ನು ನೋಡ್ಸಕ್ಕಿಲ್ಲ.
1: ಬೆಳಗ್ಗೆ ಸಂಜೆ ಗಂಟು ಮನೇಲೇ ಇರ್ತಾರ, ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ. ಈಗ ನೀವು ಎಲ್ಲೂ ಹೋಗಲ್ಲ, ಏನ್ ನೋಡ್ಕೋತೀರ ನಿಮ್ ಜೀವನ? ನಿಮ್
0: ಜೀವನ ನಾವು ಜೀವನಕ್ಕಾಗಷ್ಟು ದಾರಿ ಮಾಡ್ಕೋತೀವಲ್ಲ, ಬೆಳ್ಕೋತೀವಿ. ರಾಗಿ ಬೆಳ್ಕೋತೀವಿ, ಭತ್ತ ಬೆಳ್ಕೋತೀವಿ, ಕಾಳುಗಳು ಬೆಳ್ಕೋತೀವಿ. ಇನ್ನೇನು ಯಾಕೆ ಕಷ್ಟ ಪಡ್ಬೇಕು? ಒಂದು ಎರಡು ದನ ಕರುಗಳು ಕಟ್ಕೊಂಡಿರ್ತೀವಿ, ಅದು ಒಂದು ಹಾಲು ಕೊಡ್ತದೆ, ಅದನ್ನ ಡೈರಿಗೆ ಹಾಕತೀವಿ, ಅದ್ ದುಡ್ಡು ಬರ್ತದಲ್ಲ ತಕೊಂಡು ಹಾಕೋ ಜೀವನ ಮಾಡೋದು. ಇನ್ನೇನ್ ಮಾಡಿದ್ರೆ ಎಷ್ಟು ಗಂಟೆ ಹೇಳಂದಾನು? ಆಗ 4 ಗಂಟೆಗೆ ಎದ್ಕೋತಿದ್ದೆ ಕಣ, ಬೇಕಾದಷ್ಟು ಕೆಲಸ ಇರ್ತಿತ್ತು. 4 ಗಂಟೆಗೆ ಹೇಳ್ತಿದ್ದೆ, ಆಮೇಲೆ 5 ಗಂಟೆಗೆ ಬಂದೆ. ಈಗ ಹುಷಾರು ತಪ್ಪಿದ ಮೇಲೆ 7 ಗಂಟೆ ಹೇಳಕ್ಕಿಲ್ಲ, 7 ಗಂಟೆಗೆ ಹೇಳದ್ ನಾನು. ಕೆಲಸ ಆಗೋದಿಲ್ಲ ನನ್ನ ಕೈಲಿ, ಶುಗರ್ ಅಲ್ವಾ, ಹೇಳಕ್ಕಾಗಿಲ್ಲ. ಇದ್ದ ತಕ್ಷಣ ನಡಿಯಕ್ ಹಾಕಿಲ್ಲ, ಜೀವ ಎಲ್ಲ ನಡ್ಲು ಬಂದ್ಬಿಡ್ತದೆ. ನಮ್ಮನೆಯವ್ರೆ ಎದ್ದು ಹಾಲು ಗಿಲು ಕರೆದು ಹಾಕೊಂಡು ಡೈರಿಗೆ ಹೋಗ್ಕೋತಾರೆ, ಪಾತ್ರೆ ಬೆಳಿಗ್ ಕೊಡ್ತಾರೆ. ಹಾಗೆ ಎದ್ದಿ ನಾನು ಅಂತೀರ, ಅವ್ರೆ ಕಾಫಿನು ಕಳ್ಸಿಕೊಡ್ತಾರೆ. ಕಾಫಿನು ಕುಡಿದ್ಬಿಟ್ಟು ಆಮೇಲೆ ಎದ್ದಿ ಕಣ, ಏನೋ ಮುಖ ತೊಳ್ಕೊಂಡು ಒಂಚೂರ ಏನಾರು ಮಲೆ ಮುನ್ಕಡೆ ಕುತ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಜೀವನ ಮಾಡ್ತೀವಿ. ಇನ್ನೇನ್ ಮಾಡ್ಯವ? ಅಷ್ಟೇ ನಮ್ ಕತೆ.
1: ಈ ನಿಟ್ಟಿನಲ್ಲಿ ಹಿಂದಿನ ಕಾಲದಲ್ಲ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಿರ್ಲಿಲ್ಲ. ನೀವು ಹೇಳ್ತಿದ್ರ ತರಕಾರಿಗಳನ್ನೆಲ್ಲ ಬೆಳ್ಕೋತಿದ್ರಲ್ಲ, ಆಗ ಹೇಗ್ ಬೆಳ್ಕೋತಿದ್ರಿ?
0: ಮಾಮೂಲಿ ಭೂಮಿಗೆ ಹಾಕವು ಬೆಳ್ಕೊಳ್ಳವು, ಧನಿ ಗೊಬ್ಬರ ಇರ್ತಲ್ಲ ಅದನ್ನ ಸುತ್ತ ಕವರ್ ಮಾಡವು, ಅದಕ್ಕೆ ಬೆಳ್ಕೊಳ್ಳವು. ಈ ಗೊಬ್ಬರ ಏನು ಅನ್ನೋದೇ ಗೊತ್ತಿಲ್ಲ. ಅವತ್ತು ಅವತ್ತಷ್ಟೇ ಚೆನ್ನಾಗಿ ಆರಂಭ ಬೆಳೆಯೋದು ಎಲ್ಲ ಆಯ್ತಿತ್ತು. ಅವತ್ತು ಇವತ್ತಾದದ ಆಯ್ತಾ ಇಲ್ಲ ಇವತ್ತು.
1: ಈ ನಿಟ್ಟಿನಲ್ಲಿ ಎಲ್ಲ ಮಕ್ಳಿಗೂ ಆಗಿರ್ಬೋದು ವಯಸ್ಸಾದವ್ರಿಗೆ ಈಗ ಜೀವನ ಕಷ್ಟ, ಈ ನಿಟ್ಟಿನ ಚೆನ್ನಾಗಿ ನೋಡ್ಕೋತಾರ?
0: ಅಯ್ಯೋ ಚೆಂದಾಗ ನೋಡ್ಕೊತಿದ್ದಿಲ್ಲ, ಈಗ ಚೆನ್ನಾಗಿ ನೋಡ್ಕೋತಾರೆ, ಹುಷಾರಿಲ್ವಲ್ಲ ಚೆನ್ನಾಗಿ ನೋಡ್ಕೋತಾರೆ. ಇನ್ನೇನ್ ಮಾಡ್ಯವ, ಹೆಂಗೋ ಅವತ್ತಿನ ಜೀವನ ಮಾಡ್ಕೊಬಂದು ಇವತ್ತು ಇಷ್ಟ ಆಗ್ ನಿಂತದೆ ನಮ್ಮ ಪರಿಸ್ಥಿತಿ, ಏನ್ ಮಾಡ.

0: ತುಂಬಾ ಖುಷಿ ಆಯ್ತು ಅಜ್ಜಿ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಜೀವನದ ಬಗ್ಗೆ ಆ ಶ್ರಮ ಜೀವನದಲ್ಲಿ ವೃದ್ಧಾಪಿ ಜೀವನ ಹೇಗ್ ನಡ್ಸ್ಕೊ ಬರ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
1: ಆಯ್ತು, ಥ್ಯಾಂಕ್ಸ್.
0: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಮುಸ್ಸಂಜಿ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯ ಜೀವನ ಮತ್ತು ಆರೋಗ್ಯ ಸಮಸ್ಯೆ ಕುರಿತು ನಮ್ಮ ಜೊತೆ ಇಷ್ಟೊತ್ತು ತಮ್ಮ ಮಾಹಿತಿಗಳನ್ನ ಹಾಗೆ ತಮ್ಮ ಒಂದು ವೃದ್ಧಾಪ್ಯ ಜೀವನ ಯಾವ ತರ ನಡೆದು ಬಂದ ಆದಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟವರು ಹೆಚ್ ಡಿ ಕೋಟೆ ತಾಲೂಕಿನ ಕೇಡ್ತೊರೆ ಗ್ರಾಮದ ಶ್ರೀಮತಿ ಪುಟ್ಟಗೌರಮ್ಮ ಮತ್ತು ಶ್ರೀಮತಿ ಸಾಕಮ್ಮರವರು. ಇಲ್ಲಿಗೆ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೇನೆ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
2: ನಮ್ಮ

ಇದುವರೆಗೂ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯ ಜೀವನದ ಅನುಭವ ಮತ್ತು ಆರೋಗ್ಯ ಸಮಸ್ಯೆಗಳ ಕುರಿತು ಹೆಚ್ಚಿಕೋಟೆ ತಾಲೂಕಿನ ಕೆ ಎಡತೊರೆ ಗ್ರಾಮದ ಶ್ರೀಮತಿ ಪುಟ್ಟಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಕುಮಾರಿ ಸ್ಫೂರ್ತಿರವರು.

ಜನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 38 ರೂಪಾಯಿ, ಪೆನ್ಸಿಲ್ ಬೀನ್ಸ್ 48 ರೂಪಾಯಿ, ಹಸಿಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 13 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 14 ರೂಪಾಯಿ, ಎಳವನ 14 ರೂಪಾಯಿ, ಗುಂಡೆ ಬದನೆಕಾಯಿ 14 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 18 ರೂಪಾಯಿ.

ತೊಂಡೆಕಾಯಿ 16 ರೂಪಾಯಿ, ಹಾಗಲಕಾಯಿ 23 ರೂಪಾಯಿ, ಕಾಲಿಫ್ಲವರ್ 16 ರೂಪಾಯಿ, ಪೈರ್ 33 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 26 ರೂಪಾಯಿ, ಕೋಸು 10 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 33 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 13 ರೂಪಾಯಿ. ಕೇಳುಗ್ರೆ ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಕೇಳುಗ್ರೆ ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
2: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
1: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
2: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
1: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
2: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 31/8/2026 ಸೋಮವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಆಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆ ಎಸ್ ರವರು ವಾಕ್ಭಾಷಾ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ

0: ಸಂಖ್ಯೆ 9686666318. ಧನ್ಯವಾದಗಳು.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ, ಬನ್ನಿ ಆಲಿಸಿ ಬರೋಣ.

ಇದುವರೆಗೂ ಗಾನ ಗಂಧರ್ವ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಈ ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಕೇಳುಗರೆ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ನ ಸಿಬ್ಬಂದಿ ವರ್ಗದವರಾದ ಭಾಗ್ಯಶ್ರೀ ಹಾಗೂ ಶಶಾಂಕ್ ನಾಯಕ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ದೇವರು ಆಯುರ ಆರೋಗ್ಯ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಅವರಿಗಾಗಿ ಈ ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 38 ರೂಪಾಯಿ, ಪೆನ್ಸಿಲ್ ಬೀನ್ಸ್ 48 ರೂಪಾಯಿ, ಹಸಿಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 13 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 14 ರೂಪಾಯಿ, ಎಳವನ 14 ರೂಪಾಯಿ, ಗುಂಡೋ ಬದನೆಕಾಯಿ 14 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡಬಲಕಾಯಿ 23 ರೂಪಾಯಿ, ತೊಂಡೆಕಾಯಿ 16 ರೂಪಾಯಿ, ಆಗಲಕಾಯಿ 23 ರೂಪಾಯಿ, ಕಾಲಿಫ್ಲವರ್ 16 ರೂಪಾಯಿ, ಪೈರ್ 33 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 26 ರೂಪಾಯಿ, ಕೋಸು 10 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 33 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 13 ರೂಪಾಯಿ. ಕೇಳುಗ್ರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
4: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬುಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ಮ ಬಂದಿರೋದು.
4: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಐತೆ ಅಲ್ಲ, ಏನ್ ಮಾಡ್ಬೇಕು?
3: ಸಿದ್ದಣ್ಣ ನಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
3: ಸಿದ್ದಣ್ಣ ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
4: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತಾಹ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
3: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
4: ಇದು ಕಲಾಕುಮಾರ ಮಾತು ಅಂದ್ರೆ,
5: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಮೂವತ್ತ್ಮೂರು ರೂಪಾಯಿ, ಪೆನ್ಸಿಲ್ ಬೀನಿಸ್ 33 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 18 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 9 ರೂಪಾಯಿ, ಎಳವನ 9 ರೂಪಾಯಿ, ಗುಂಡು ಬದನೆಕಾಯಿ 11 ರೂಪಾಯಿ, ಕುಂಬಳಕಾಯಿ 5 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 14 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 21 ರೂಪಾಯಿ, ಪೈರ್ 43 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 23 ರೂಪಾಯಿ, ಕೋಸು 9 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 16 ರೂಪಾಯಿ. ಕೇಳುಗರೆ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಕೇಂದ್ರದಿಂದ ಇನ್ನು ಮುಂದೆ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.

0: ಇದುವರೆಗೂ ಭಾವಸಂಚನ ಕಾರ್ಯಕ್ರಮದಲ್ಲಿ ಸಮುದ್ರ ಭಾವಗೀತೆಗಳನ್ನ ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬೇಲೂರು ಮಠದ ರಾಮಕೃಷ್ಣ ಮಿಷನ್ನ ಭಜನಾ ತಂಡದವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.

0: ಇದುವರೆಗೂ ಹಾಡುವಾಸೆ ಕಾರ್ಯಕ್ರಮದಲ್ಲಿ ಬೇಲೂರು ಮಠದ ರಾಮಕೃಷ್ಣ ಮಿಷನ್ನ ಭಜನಾ ತಂಡದವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ರಾಮ್ ದುಲಾರಿ ಸಿನ್ಹಾರವರ ಪುಣ್ಯ ಸ್ಮರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಒಬ್ಬ ರಾಷ್ಟ್ರೀಯವಾದಿ, ಸ್ವತಂತ್ರ ಹೋರಾಟಗಾರ್ತಿ, ಕಾಂಗ್ರೆಸ್ ಸಂಸದೀಯ ಪಟು, ಕೇಂದ್ರ ಸಚಿವೆ ಮತ್ತು ರಾಜ್ಯಪಾಲರಾಗಿದ್ದ ರಾಮ್ ದುಲಾರಿ ಸಿನ್ಹಾರವರು ಡಿಸೆಂಬರ್ 8 1922 ಜನಿಸತೊಡಗಿದರು. ಇವರು ಆಗಸ್ಟ್ 31 1994 ವಿಧಿವಶರಾದರು. ಇವರು ಬಿಹಾರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಮೊದಲ ಮಹಿಳೆ ಮತ್ತು ಬಿಹಾರದಿಂದ ರಾಜ್ಯಪಾಲರಾಗಿ ನೇಮಕಗೊಂಡ ಮೊದಲ ಮಹಿಳೆ. ಆದಾಗ್ಯೂ ಅವರು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸಿನ್ಹಾರವರು ಶಿಯೋಹರ್ ಲೋಕಸಭಾ ಕ್ಷೇತ್ರದಿಂದ ಕ್ರಮವಾಗಿ ಸಂಸತ್ತಿನ ಲೋಕಸಭಾ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದ ವಿಶಿಷ್ಟ ವ್ಯಕ್ತಿಯಾಗಿದ್ದರು. ಸೀತಾಮರ್ಹಿ ಜಿಲ್ಲೆಯ ಮೇಜರ್ಗಂಜ್ ವಿಧಾನಸಭಾ ಕ್ಷೇತ್ರದಿಂದ ಅವರು ಮೊದಲ ಬಿಹಾರ ವಿಧಾನಸಭೆಯ ಸದಸ್ಯರಾಗಿದ್ದರು ಮತ್ತು ಗೋಪಾಲ್ಗಂಜ್ ವಿಧಾನಸಭಾ ಕ್ಷೇತ್ರದಿಂದ ಹಲವಾರು ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿದ್ದರು. ಇವರು ಬಿಹಾರದವರಾಗಿದ್ದು ವಿವಿಧ ಕೇಂದ್ರ ಸಚಿವಾಲಯಗಳಲ್ಲಿ ಸಚಿವ ಸ್ಥಾನಗಳನ್ನು ಹೊಂದಿದ್ದರು. ಬಲವಾದ ಶೈಕ್ಷಣಿಕ ಹಿನ್ನೆಲೆಯನ್ನು ಹೊಂದಿದ್ದ ಇವರು ಸ್ವತಂತ್ರ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಮತ್ತು ಸ್ವತಂತ್ರದ ನಂತರವೂ ಕಾರ್ಮಿಕ ವರ್ಗದ ಹಕ್ಕುಗಳಿಗಾಗಿ ವಕಾಲತ್ತು ವಹಿಸಿ ಸಮರ್ಪಿತರಾಗಿದ್ದರು. ಇವರು ಹಲವಾರು ಕಾರ್ಮಿಕ ಸಂಘಟನೆಗಳಲ್ಲಿ ನಾಯಕತ್ವದ ಪಾತ್ರವನ್ನು ವಹಿಸಿದರು ಮತ್ತು ವರದಕ್ಷಿಣೆ ವ್ಯವಸ್ಥೆ, ಪರ್ದಾ ವ್ಯವಸ್ಥೆ ಮತ್ತು ಅಸ್ಪೃಶ್ಯತೆಯಂತಹ ಸಾಮಾಜಿಕ ವ್ಯವಸ್ಥೆಗಳ ವಿರುದ್ಧ ಪ್ರಚಾರ ಮಾಡಿದರು. ಇವರು ಗೋಪಾಲ್ಗಂಜ್ ಮೂಲದವರು.

ಬಿಹಾರದ ರಜಪೂತ ಜಾತಿಗೆ ಸೇರಿದವರು ಮತ್ತು ಭಾರತೀಯ ಸ್ವಾತಂತ್ರ್ಯ ಚಳವಳಿಯಲ್ಲಿ ಆಳವಾಗಿ ತೊಡಗಿಸಿಕೊಂಡಿದ್ದವರು. ಸಿನ್ಹಾರವರ ಹೆಸರು ಬಿಹಾರದಲ್ಲಿ ಅಪಾರ ಗೌರವವನ್ನು ಗಳಿಸಿದ. ಅವರ ಗಮನಾರ್ಹ ಕೊಡುಗೆಗಳಿಂದಾಗಿ ಅವರ ಇಡೀ ಕುಟುಂಬ ಸ್ವಾತಂತ್ರ್ಯ ಚಳವಳಿಯಲ್ಲಿ ಆಳವಾಗಿ ತೊಡಗಿಸಿಕೊಂಡಿತು. 1947-48 ಅವರು ಬಿಹಾರಿ ಮಧ್ಯಪ್ರದೇಶ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯ ಪಾತ್ರವನ್ನು ವಹಿಸಿಕೊಂಡರು. ಅದೇ ಸಮಯದಲ್ಲಿ ಅವರು ಬಿಹಾರ ಮಹಿಳಾ ಕಾಂಗ್ರೆಸ್ನ ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಿಸಲಾಯಿತು. ರಾಜಕೀಯ ಕ್ಷೇತ್ರದಲ್ಲಿ ಅವರ ಸಮರ್ಪಣೆ ಮತ್ತು ನಾಯಕತ್ವವನ್ನು ಪ್ರದರ್ಶಿಸಿದರು. 1951 ವಿಧಾನಸಭಾ ಚುನಾವಣೆಗಳಲ್ಲಿ ಬಿಹಾರದ ಮೇಜರ್ಗಂಜ್ ಕ್ಷೇತ್ರದಲ್ಲಿ ಗೆಲುವಿನೊಂದಿಗೆ ಅವರ ರಾಜಕೀಯ ಪ್ರಯಾಣ ಆರಂಭವಾಯಿತು. ನಂತರ ಅವರು 1972 ಎರಡನೇ ಲೋಕಸಭೆಯಲ್ಲಿ ಪಾಟ್ನಾ ಲೋಕ ಕ್ಷೇತ್ರವನ್ನು ಪ್ರತಿನಿಧಿಸಿದರು. ತಮ್ಮ ಅವಧಿಯಲ್ಲಿ ಹಲವಾರು ಹೋರಾಟಗಳನ್ನು ಗೆದ್ದಿದ್ದ ರಾಮ್ ದುಲಾರಿ ಸಿನ್ಹಾರವರು ಆಗಸ್ಟ್ 31, 1994 ದೆಹಲಿಯ ಎಸ್ಕಾಟ್ ಆಸ್ಪತ್ರೆಯಲ್ಲಿ ಹೆಸರಾಂತ ಹೃದ್ರೋಗ ತಜ್ಞ ಡಾಕ್ಟರ್ ನರೇಶ್ ಟ್ರೆಹಾನ್ರವರು ಮಾಡಿದ ಬೈಪಾಸ್ ಶಸ್ತ್ರಚಿಕಿತ್ಸೆಯ ನಂತರ ಹೃದಯಾಘಾತದಿಂದ ನಿಧನವನ್ನು ಹೊಂದಿದರು.

ಯಾಕೆಂದ್ರೆ ನಮ್ಮ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಕೇಳುಗರೆ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿ ವರ್ಗದವರಾದ ಭಾಗ್ಯಶ್ರೀ ಹಾಗೂ ಶಶಾಂತ್ ನಾಯಕ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ದೇವರು ಆಯುರ ಆರೋಗ್ಯ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಅವರಿಗಾಗಿ ಈ ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಮೂವತ್ತ್ಮೂರು ರೂಪಾಯಿ, ಪೆನ್ಸಿಲ್ ಬೀನಿಸ್ 33 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 18 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 9 ರೂಪಾಯಿ, ಎಳವನ 9 ರೂಪಾಯಿ, ಗುಂಡು ಬದನೆಕಾಯಿ 11 ರೂಪಾಯಿ, ಕುಂಬಳಕಾಯಿ 5 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 14 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 21 ರೂಪಾಯಿ, ಪೈರ್ 43 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 23 ರೂಪಾಯಿ, ಕೋಸು 9 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 16 ರೂಪಾಯಿ. ಕೇಳುಗರೆ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 31/8/2026 ಸೋಮವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗಾರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಆಯನರಾಜ್ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆ ಎಸ್ ರವರು ವಾಕ್ಭಾಷಾ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

0: ಅಭಿಯಾನದಲ್ಲಿ ಭಾಗವಹಿಸಿ.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 122 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೊಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: DVJ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
3: ವಿಶ್ವ ಪರಿಧಿಯದೆಲ್ಲೋ
4: ಸೂರ್ಯಚಂದ್ರರಿನಾಚೆ
3: ವಿಶ್ವಕೇಂದ್ರವು ನೀನೆ
4: ನೀನ್ ಎಣಿಸಿದೆಡೆಯೇ
3: ನಿಶ್ವಸಿತ ಸಂಬಂಧ
4: ನಿನಗಂ ದಿಗಂತಕಂ
3: ಪುಷ್ಪವಾಗಿರು ನೀನು ಮಂಕುತಿಮ್ಮ.
2: ಈ 136 ಮುಕ್ತಕದಲ್ಲಿ ಹಿಂದಿನ ಮುಕ್ತಕ ಅಂದ್ರೆ 135 ಏನು DVJ ಹೇಳಿದ್ರು ಅದನ್ನೇ ಮುಂದುವರಿಸ್ತಾರೆ. ಸೊ ನನಗೆ ಮತ್ತೆ ವಿಶ್ವಕ್ಕೆ, ವ್ಯಷ್ಟಿಗೆ ಮತ್ತೆ ಸಮಷ್ಟಿಗೆ ಇರುವಂತಹ ಸಂಬಂಧವನ್ನು ಕುರಿತು ಇದರಲ್ಲಿ ಮತ್ತೆ ಮುಂದಿನ ಒಂದೆರಡು ಮೂರು ಪದ್ಯಗಳಲ್ಲೂ ಕೂಡ ವಿವರಿಸ್ತಾ ಹೋಗ್ತಾರೆ. ಸೊ ನಾವು ಒಂದು ಸರ್ಕಲ್ ಅಂತ ನೋಡಿದರೆ ಅದಕ್ಕೆ ಪರಿಧಿ ಇರುತ್ತೆ, ಅಂದರೆ ಒಂದು ಸರ್ಕಂಫರೆನ್ಸ್, ಯಾವುದೇ ಒಂದು ಇದು ಚೌಕವನ್ನು ತಗೊಂಡ್ರೂ ಕೂಡ ಅದಕ್ಕೊಂದು ಪರಿಧಿ ಇರುತ್ತೆ ಅಲ್ವಾ, ಅದಕ್ಕೊಂದು ಪರಿಧಿ. ಇದು ಬಾರ್ಡರ್ಸ್ ಒಂದಿರುತ್ತೆ, ಸೆಂಟರ್ ಒಂದಿರುತ್ತೆ. ಸೊ ಈಗ ವಿಶ್ವ ಅನ್ನುವಂಥ ಒಂದು ವೃತ್ತ ಅಥವಾ ಗೋಲ ಅಥವಾ ಒಂದು ಕ್ರಿಯೇಷನ್, ಒಂದು ಆಕಾರ ಇದೆ ಅಂತ ಅಂದ್ಕೊಂಡ್ರೆ ಅದರ ಪರಿಧಿಯನ್ನು ಹೇಗೆ ಹುಡ್ಕೋಣ ನಾವು? ಈಗ ನಾವು ಒಂದು ಬೋರ್ಡ್ ಮೇಲೆ ಅಥವಾ ಒಂದು ಬುಕ್ಕಲ್ಲಿ ಒಂದು ಸರ್ಕಲ್ ಬರೆದ್ರೆ ಆ ಸರ್ಕಲ್ಗೆ ನೋಡಪ್ಪ ಇಲ್ಲಿಂದ ಇಲ್ಲಿಗೆ ಇದು ಬಾರ್ಡರ್ ಅಂತ ಅನ್ಬೋದು. ABCD ಅಂತ ಒಂದು ಸ್ಕ್ವೇರ್ ಬರೆದ್ರೆ ಅದು ABCD ಇಷ್ಟು ಸ್ಕ್ವೇರ್ ಅಂತ ಅನ್ಬೋದು. ನಮ್ಮ ಮನೆ ಇಲ್ಲಿಂದ ಇಲ್ಲಿವರೆಗೂ ನಮ್ಮ ಮನೆ, ಕಾಂಪೌಂಡ್ ಇರೋಷ್ಟು ನಮ್ಮ ಮನೆ, ಹೊಲ ನಮ್ಮ ಫೆನ್ಸ್ ಹಾಕಿರೋಷ್ಟು ನಮ್ಮ ಹೊಲ. ಸೊ ಈ ಊರು ಹಂಗೆ ದೊಡ್ಡದು ಮಾಡ್ತಾ ಹೋಗೋಣ. ಈ ದೇಶ, ಭಾರತ ದೇಶ ಇಷ್ಟು, ಏಷ್ಯಾ ಖಂಡ ಇಷ್ಟು, ಹಂಗೆ ದೊಡ್ಡ ಭೂಮಿ ಇಷ್ಟು, ಹಂಗೆ ದೊಡ್ಡದು ಮಾಡ್ತಾ ಹೋದಷ್ಟು ಕೂಡ ನಾವು ಭೂಮಿಯನ್ನು ದಾಟಿ ಸೂರ್ಯಮಂಡಲಕ್ಕೆ ಹೋಗ್ಬೋದು, ಸೂರ್ಯಮಂಡಲವನ್ನು ದಾಟಿ ಇನ್ನದಷ್ಟೋ ಇದಕ್ಕೆ ಹೋಗ್ಬೋದು, ಈಗ ಮಿಲ್ಕಿ ವೇ ಗ್ಯಾಲಕ್ಸಿ ಅಂತೀವಿ. ಸೊ ಹೀಗೆ ಆ ಪರಿಧಿ ಅನ್ನೋದು ವಿಶ್ವಕ್ಕೆ ಇಲ್ಲವೇ ಇಲ್ಲ, ಅದೆಲ್ಲೋ ಇದೆ ಅದು ಪರಿಧಿ, ಅದು ನಮಗೆ ಗೊತ್ತೇ ಇಲ್ಲ. ಆದರೆ ನಾನು ಇಲ್ಲಿದ್ದೀನಿ ಆ ಪರಿಧಿ ಎಲ್ಲಾದರೂ ಆಗ್ಬಿಡ್ಲಿ, ನೀನು ಇಲ್ಲಿದೆಯಲ್ವಾ. ಸೊ ನೀನು ಇದರ ಕೇಂದ್ರ ಅಂತ ನಿನ್ನನ್ನು ನೀನು ಭಾವಿಸ್ಕೋ. ನೀನೆಲ್ಲಿ ಎಣಿಸ್ಕೋತೀಯೋ ಅಲ್ಲೇ ನೀನು ಕೇಂದ್ರ. ಅಂಚಿನಲ್ಲಿರೋದು ಅನ್ನೋದಕ್ಕೆ ನಾವು ನಮ್ಮ ಸಾಧಾರಣ ವ್ಯಾವಹಾರಿಕ ಭಾಷೆಯಲ್ಲಿ ಅದನ್ನು ಹೇಳುವಾಗ ಒಂದೆರಡು ಮೂರು ರೀತಿಯಲ್ಲಿ ಇದನ್ನು ನಾವು ಅರ್ಥ ಮಾಡ್ಕೊಳ್ತೀವಿ.
5: ಅಂಚಿನಲ್ಲಿರೋದು ಅಂದರೆ ಎಲ್ಲೋ ದೂರದಲ್ಲಿರೋದು ಅಂತ,
2: ಅವರೆಲ್ಲೋ ಅಂಚಿನಲ್ಲಿದ್ದಾರಪ್ಪ, ನಾವು ಕೇಂದ್ರದಲ್ಲಿದ್ದೀವಿ. ಈಗ ಬೆಂಗಳೂರಿನಲ್ಲಿರೋರು ಹೇಳ್ಕೋತಾರೆ ನಾವು ರಾಜಧಾನಿಯಲ್ಲಿದ್ದೀವಿ, ನಾವು ಮುಖ್ಯ ಸ್ಥಾನದಲ್ಲಿದ್ದೀವಿ. ಕೋಟೆಲಿರೋರು ಅವರೆಲ್ಲೋ ದೂರದಲ್ಲಿದ್ದಾರೆ ಅವರು. ಹಾಗೆ ದೆಹಲಿಯಲ್ಲಿರೋರು ಹೇಳ್ಕೊಡ್ತೇವೆ ನಾವು ರಾಷ್ಟ್ರದ ಕೇಂದ್ರದಲ್ಲಿದ್ದೀವಿ, ರಾಜಧಾನಿಯಲ್ಲಿದ್ದೀವಿ, ಬೇರೆಯವರೆಲ್ಲ ಪೆರಿಫೆರಿಯಲ್ಲಿದ್ದಾರೆ. ಸೊ ಹಾಗೆ ಪೆರಿಫೆರಿ ಅಥವಾ ಪರಿಧಿಯಲ್ಲಿರೋವಂಥದ್ದು ಅಂತಂದರೆ ಅದು ದೂರದಲ್ಲಿರೋವಂಥವ್ರು ಅಂತ. ಅದಕ್ಕೋಸ್ಕರನೇ ಈಗ ಯಾರು ಹಿಂದುಳಿದವರು ಅಂತ ನಾವು ಹೇಳ್ತೀವೋ ಅವರನ್ನು ಮಾರ್ಜಿನಲೈಸ್ಡ್ ಅಂತ ಹೇಳ್ತೀವಿ, ಅಂದರೆ ಅವರನ್ನು ಬೇಕಂತ ನಾವು ದೂರ ಇಟ್ಬಿಟ್ಟಿದ್ದೀವಿ ಅನ್ನೋ ಭಾವನೆಯನ್ನು ಹೊರಹಾಕುತ್ತದೆ. ಸೊ ಹಾಗೆ ನಿನ್ನನ್ನು ನೀನು ಈ ವಿಶ್ವದಲ್ಲಿ ಪರಿಗಣಿಸ್ಕೊಳ್ಳುವಾಗ ನೀನೆಲ್ಲೋ ಪರಿಧಿಯಲ್ಲಿದೀಯಾ ಅಂತ ಅನ್ಕೋಬೇಡ, ನೀನು ಕೇಂದ್ರದಲ್ಲೇ ಇದೆಯಾ, ನೀನು ಎಲ್ಲಿದೆಯೋ

ಅದೇ ಕೇಂದ್ರ. ಸೊ ಹಾಗೆ ಆ ಕೇಂದ್ರದಲ್ಲಿಯೇ ಇರುವಂತಹ ಅತಿ ಮುಖ್ಯವಾದಂತಹ ಭಾಗ ನೀನು ವಿಶ್ವಕ್ಕೆ, ಎಲ್ಲೋ ಅಂಚಿನಲ್ಲಿಲ್ಲ ನೀನು, ಯಾವುದೋ ಹೊರಗುಳಿಸಲ್ಪಟ್ಟಂಥ ವ್ಯಕ್ತಿಯಲ್ಲ. ಯು ಆರ್ ನಾಟ್ ಮಾರ್ಜಿನಲೈಸ್ಡ್, ಯು ಆರ್ ದಿ ಸೆಂಟರ್ ಆಫ್ ದಿ ಯೂನಿವರ್ಸ್. ಸೊ ಇದು ಯಾಕೆ ಹೀಗೆ ಅಂತಂದ್ರೆ, ಡಿ ವಿ ಜಿ ಅವರು ಹೇಳ್ತಾರೆ, ನಿನಗೆ ಮತ್ತೆ ವಿಶ್ವಕ್ಕೆ ಇರುವಂತಹ ಸಂಬಂಧ ಅಂತಿಂಥದ್ದಲ್ಲ, ನಿಶ್ವಸಿತ ಸಂಬಂಧ. ನಿಶ್ವಾಸ ಅಂದರೆ ಉಸಿರಾಟ. ಉಸಿರಾಡೋದು ಹೇಗೆ ಜೀವಕ್ಕೆ ಅತಿ ಮುಖ್ಯವೋ, ಹಾಗೆ ಅಷ್ಟೇ ಮುಖ್ಯವಾದಂತಹ ಸಂಬಂಧ ನಿನಗೆ ಮತ್ತು ವಿಶ್ವಕ್ಕೆ ಇದೆ. ಅದು ಪರಸ್ಪರರಲ್ಲಿ ಪೂರಕವಾದಂತಹ ಶಕ್ತಿಯನ್ನು ಉತ್ಪನ್ನ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಅಷ್ಟು ಬಹಳ ಮುಖ್ಯವಾದಂತಹ ಮೂಲಭೂತವಾದಂತಹ ಪ್ರೇರಕವಾದಂತಹ ಸಂಬಂಧ ನಿನಗೆ ಮತ್ತು ವಿಶ್ವಕ್ಕೆ ಇದೆ. ಸೊ ಹಾಗಾಗಿ ವಿಶ್ವದಲ್ಲಿ ನೀನು ಎಲ್ಲೇ ಇದೀ, ಯಾವುದೋ ಮೂಲೆಯಲ್ಲಿದ್ದೀನಿ ಅಂತೆಲ್ಲ ಅನ್ಕೋಬೇಡ. ಇಡೀ ವಿಶ್ವಕ್ಕೆ ನೀನೇ ಕೇಂದ್ರ ಅನ್ನೋದನ್ನು ಭಾವಿಸ್ಕೋ ಅಂತ. ಈ ನಿಶ್ವಸಿತ ಅನ್ನೋದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇನ್ನೊಂದು ರೀತಿ ಮಾಡ್ಕೋಬಹುದು. ಲೈವ್, ಅಲೈವ್, ಯಾವುದೋ ಒಂದು ಸಂಬಂಧ ಅದು ಹಾಳು ಬಿದ್ದಿರುವಂಥ ಸಂಬಂಧ ಅಲ್ಲ, ಅದು ಜೀವಂತವಾಗಿರುವಂಥ ಸಂಬಂಧ. ಹೇಗೆ ಉಸಿರಾಟ ನಮ್ಮ ಶರೀರಕ್ಕೆ ಜೀವವನ್ನು ತುಂಬುತ್ತಾ ಇದೆಯೋ, ಹಾಗೆ ಆ ಜೀವಂತ ಶಕ್ತಿಯನ್ನು ಹೊರಗೆ ಹಾಕೋ ರೀತಿಯಲ್ಲಿ ನಿನಗೆ ಮತ್ತು ಪ್ರಪಂಚಕ್ಕೆ ಇರುವಂಥ ಸಂಬಂಧ ಇದೆ. ಇದು ನಮಗೆ ಹೊರ ಪ್ರಪಂಚದಲ್ಲಿ ಸುಲಭವಾಗಿ ಗೊತ್ತಾಗುತ್ತೆ, ಭೌತಿಕ ಪ್ರಪಂಚದಲ್ಲಿ. ಯಾಕೆ, ನಾನು ಮಾಡುವಂತಹ ಎಲ್ಲ ಕ್ರಿಯೆಗಳಿಗೂ ವಿಶ್ವದಿಂದಲೇ ನನಗೆ ಚೈತನ್ಯ ಸಿಗ್ತಾ ಇದೆ. ನನಗೆ ಆಹಾರ ಸಿಕ್ಕಬೇಕಾದ್ರೆ ವಿಶ್ವದ ಬೆಳೆದಿರೋಂಥ ಆಹಾರವನ್ನು ನಾನು ಸೇವಿಸಿದಾಗಲೇ ನನಗೆ ನನ್ನ ದೇಹಕ್ಕೆ ಶಕ್ತಿ ಬರುವಂಥದ್ದು. ಸೊ ನಾನಿರಬೇಕಾದ್ರೆ ವಿಶ್ವದಲ್ಲಿರೋಂಥದ್ದು ಬೇಕು. ಸೊ ಅದು ಒಂದು ರೀತಿಯ ಭೌತಿಕವಾದಂಥ ಸಂಬಂಧ. ಹಾಗೆ ವಿಶ್ವವನ್ನು ನಾನು ನನ್ನ ಕ್ರಿಯೆಗಳಿಂದ ಹೆಚ್ಚು ಮಾಡ್ತಾ ಹೋಗ್ತೀನಿ. ನಾನು ಗಿಡಗಳನ್ನು ಬೆಳೆಸ್ತೀನಿ, ನಾನು ಪ್ರಾಣಿಗಳನ್ನು ಸಂರಕ್ಷಣೆ ಮಾಡ್ತೀನಿ, ನಾನು ಇನ್ನೊಂದೇನೋ ಪರಿಸರವನ್ನು ರಕ್ಷಿಸುವಂಥ ಕೆಲಸವನ್ನು ಮಾಡ್ತೀನಿ. ಸೊ ನನ್ನಿಂದ ವಿಶ್ವಕ್ಕೆ, ವಿಶ್ವದಿಂದ ನನಗೆ ಉಸಿರಾಟ ನನ್ನ ಶರೀರದ ಒಳಗೆ ಹೋಗುತ್ತೆ, ಹೊರಗೆ ಬರುತ್ತೆ. ಹೇಗೆ ಆ ಒಳ ಹೊರಗುಗಳಿರುತ್ತೋ ಹಾಗೆ ನನ್ನಿಂದ ವಿಶ್ವಕ್ಕೆ, ವಿಶ್ವದಿಂದ ನನಗೆ, ಎರಡೂ ರೀತಿಯಲ್ಲೂ ಕೂಡ ಸಕಾರಾತ್ಮಕವಾದಂಥ ಸಂಬಂಧ ಭೌತಿಕ ಪ್ರಪಂಚದಲ್ಲಿ ನಮಗೆ ಸುಲಭವಾಗಿ ಗೊತ್ತಾಗುತ್ತೆ. ಅದಷ್ಟೇ ಅಲ್ಲದೆ ಈ ಸಂಬಂಧ ಅನ್ನುವಂಥದ್ದು ಕೇವಲ ಭೌತಿಕವಲ್ಲ, ಅದು ಭಾವನಾತ್ಮಕವೂ ಕೂಡ. ಸೊ ನನಗೆ ನನ್ನ ಮನಸ್ಸಿನಲ್ಲಿ ಸ್ಫುರಿಸುವಂಥ ಅದೆಷ್ಟೋ ಭಾವನೆಗಳು, ಅದೆಷ್ಟೋ ಸಂತೋಷದ ಸಮಯಗಳು, ಆನಂದ ಅಂತ ನಾವೇನು ಹೇಳಿದ್ವಿ, ಸತ್ ಚಿತ್ ಆನಂದದ ಒಂದು ಪರಿಕಲ್ಪನೆ ಏನು ನಾವು ತಗೊಂಡ್ವಿ. ಸೊ ಆನಂದದ ಕ್ಷಣಗಳನ್ನು ನಾನು ಅನುಭವಿಸುವಂಥದ್ದು ಕೂಡ ವಿಶ್ವದಲ್ಲಿರುವಂತಹ ಅನೇಕ ವಿಚಾರಗಳನ್ನು ನನ್ನ ಮನಸ್ಸಿನ ಒಳಗಡೆ ನಾನು ತಗೊಂಡಾಗ. ಸೊ ಹಾಗೆ ಭೌತಿಕವಾಗಿ ಭಾವನಾತ್ಮಕವಾಗಿ ನನಗೆ ಮತ್ತು ವಿಶ್ವಕ್ಕೆ ಅವಿನಾಭಾವವಾದಂಥ ಒಂದು ಸಂಬಂಧ ಇದೆ. ಆ್ಯಂಡ್ ಇಟ್ ಈಸ್ ನಾಟ್ ಎ ಡೆಡ್ ರಿಲೇಷನ್ಶಿಪ್. ಅದು ನಿಶ್ಚೇತನವಾದಂತಹ ಸಂಬಂಧ ಅಲ್ಲ, ಸಜೀವವಾದಂತಹ ಸಂಬಂಧ, ನಿತ್ಯವೂ ಹೆಚ್ಚುತ್ತಾ ಹೋಗುವಂಥ ಸಂಬಂಧ. ಅದಕ್ಕೆ ಅದು ನಿಶ್ವಸಿತ ಸಂಬಂಧ. ಕಳೆದ ಮುಕ್ತಕದಲ್ಲಿ ಡಿ ವಿ ಜಿ ಅವರು ನೀನು ವಜ್ರವಾಗು ಸಿಡಿಲಾಗು ಅಂತ ಹೇಳಿದರು ಅಲ್ವಾ. ಈಗ ಅದೇ ರೀತಿಯ ಇನ್ನೊಂದು ಸುಂದರವಾದಂಥ ಪರಿಕಲ್ಪನೆಯನ್ನು ಕೊಡ್ತಾರೆ, ಪುಷ್ಪವಾಗಿರು ನೀನು ಮಂಕುತಿಮ್ಮ. ಸೊ ನಿನ್ನ ಒಳಗಿರುವಂತಹ ಶಕ್ತಿ ಅದು ಕೇವಲ ಸಿಡಿಲಿನಂತೆ ಉರಿದು ಬಿದ್ದು ಇನ್ನೊಂದನ್ನು ಧ್ವಂಸ ಮಾಡೋದು ಅಷ್ಟೇ ಅಲ್ಲ, ನಿನ್ನೊಳಗಡೆ ಇರುವಂತಹ ಶಕ್ತಿ ಹೂವಿನ ರೀತಿಯಲ್ಲಿ ನಿನ್ನ ಶಕ್ತಿಯನ್ನು ಎಲ್ಲೆಡೆ ಪಸರಿಸುವಂತಾಗಲಿ, ಆ ಶಕ್ತಿಯಿಂದಲೇ ಪ್ರಸಾರವೂ ಆಗಬೇಕು. ಪ್ರಸಾರ ಯಾವುದಾಗಬೇಕು, ಶಕ್ತಿಯೇ ಪ್ರಸಾರವಾಗಬೇಕು. ಹೂವು ತಾನು ಒಂದೇ ಕಡೆ ಇರುತ್ತೆ, ಆ ಹೂವಿನಲ್ಲಿರುವಂತಹ ಪರಿಮಳ, ಆ ಪರಿಮಳ ಯಾವ ಒಂದು ಮಾಲಿಕ್ಯೂಲ್ಸ್ನಲ್ಲಿರುತ್ತೋ ಆ ಮಾಲಿಕ್ಯೂಲ್ಸ್ ಬೇರೆ ಬೇರೆ ಕಡೆ ಹೋಗೋದರಿಂದ ಪರಿಸರ, ಇಡೀ ಪರಿಸರವೇ ಪರಿಮಳಿತವಾಗುತ್ತೆ. ಹಾಗೆ ನಿನ್ನ ಒಳಗಿರುವಂತಹ ಶಕ್ತಿ ಕೇವಲ ವಜ್ರದಂತೆ ಕಠೋರ ಅಥವಾ ಗಟ್ಟಿ ಅಥವಾ ನಿಷ್ಠೂರ ಅಂತ ಮಾತ್ರ ಅಲ್ಲ, ಎಲ್ಲ ಕಡೆ ಒಳ್ಳೆಯತನವನ್ನು ಹರಡಿಸುವಂತಹ ಪುಷ್ಪವೂ ಕೂಡ ಆಗಬಲ್ಲದು. ಸೊ ಆ ರೀತಿಯಲ್ಲಿ ಈ ಎರಡು ನಮ್ಮ ಮುಕ್ತಕಗಳಲ್ಲಿ ಡಿ ವಿ ಜಿ ಅವರು ನೀನು ಗಟ್ಟಿಯಾಗೂ ಇರಬೇಕು ಅಂತ ಹೇಳ್ತಾರೆ, ಅದರ ಜೊತೆಗೆ ಆ ಶಕ್ತಿಯನ್ನೇ ಬಳಸಿ ನೀನು ಮೆದು

0: ಆಗೂ ಇರಬೇಕು ಅಂತ ಹೇಳ್ತಾರೆ. ಮುದವನ್ನು ಕೊಡಬೇಕು ಪ್ರಪಂಚಕ್ಕೆ ಅನ್ನೋದನ್ನು ಹೇಳ್ತಾರೆ. ಸೊ ಹಾಗೆ ನಮ್ಮೊಳಗಡೆ ಇರುವಂತಹ ಆ ಶಕ್ತಿಯನ್ನು ನಾವು ಗುರುತಿಸ್ಕೊಂಡು ಆ ಶಕ್ತಿಯನ್ನು ಸಕಾರಾತ್ಮಕವಾಗಿ ನಮ್ಮ ಸುತ್ತಮುತ್ತ ನಾವು ಹಂಚ್ತಾ ಹೋದರೆ ಆಗ ಎಲ್ಲ ಕಡೆ ಆ ರೀತಿಯ ಒಂದು ಸುಮಧುರವಾದಂಥ ಭಾವನೆಯನ್ನು ನಾವು ಹುಟ್ಟಾಕೋದಕ್ಕೆ ಸಾಧ್ಯವಾಗುತ್ತೆ.
1: ಕೇಳುವರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 122 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಕೇಳುಗರೆ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿ ವರ್ಗದವರಾದ ಭಾಗ್ಯಶ್ರೀ ಹಾಗೂ ಶಶಾಂಕ್ ನಾಯಕ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ದೇವರು ಆಯುರ ಆರೋಗ್ಯ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಅವರಿಗಾಗಿ ಈ ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಧನ್ಯವಾದ ಸ್ವಾಗತ. ಪ್ರಮುಖಾಂಶಗಳು. ಲಾಲ್ಬಾಗ್ ಪ್ರತಿಭಟನೆ ಭಾರಿ ಬೆಂಬಲ. ಉದ್ಯಾನಗಳ ಶೇಕಡಾ 5% ಭೂಮಿ ಪರಭಾರಿ ಮಸೂದೆ. ಸರ್ಕಾರದ ವಿರುದ್ಧ ಆಕ್ರೋಶ. ಭಾರತ ಉಜ್ಬೆಕಿಸ್ತಾನದ ಬಾಂಧವ್ಯ ಬಲಪಡಿಸಲು ನಿರ್ಧಾರ. ಕೆಪಿಎಸ್ಸಿ ಜ್ಞಾನೇಂದ್ರ ಜೈಲಿಗೆ ಪಶುವೈದ್ಯಾಧಿಕಾರಿ ನೇಮಕಾತಿಯ ಕ್ರಮ. ಐಎಎಸ್ ಅಧಿಕಾರಿಯ ಬಂಧಿಸಿದ ಸಿಐಡಿ. ನೇಪಾಳ ಸಾವಿನ ಸಂಖ್ಯೆ 788 ಏರಿಕೆ. ಬೋಟೆಕೋಶಿ ನೀರಿನ ಮಟ್ಟ ಏರಿಕೆ, ಎಚ್ಚರಿಕೆಯಿಂದ ಇರಲು ಸೂಚನೆ. ಪಿಎಂ ಸೂರ್ಯಘರ್ ಯೋಜನೆ ಸರ್ಕಾರದ ನೆರವು ಪಡೆದಿದ್ದರೆ ದರ ಇಳಿಕೆ, ಸಹಾಯ ಪಡೆಯುವವರಿಗೆ ದರ ಹೆಚ್ಚು. ಗಜಪಡೆಯಲ್ಲಿ ಶ್ರೀಕಂಠನೇ ಬಲಶಾಲಿ. ದಸರಾದಲ್ಲಿ ಪಾಲ್ಗೊಳ್ಳುವ ಆನೆಗಳ ತೂಕ ಪರೀಕ್ಷೆ, ಏಕಲವ್ಯಗೆ 2nd. ತಗ್ಗದ ಸಕ್ಕರೆ ಧಾರಣೆ. ಎಫ್ಪಿಐ 30.99 ಕೋಟಿ ಹೂಡಿಕೆ. ರಷ್ಯಾಕ್ಕೆ ಭಾರತದಿಂದ ಪೆಟ್ರೋಲ್. ಶಫಾಲಿ ಮಿಂಚು ಭಾರತ ಶುಭಾರಂಭ. ಥೈಲೆಂಡ್ ವಿರುದ್ಧ 94 ರನ್ ಗೆಲುವು. ನಂದಿನಿ ದೀಪ್ತಿಗೆ ತಲಾ 3 ವಿಕೆಟ್. ಹಾಕಿ 4ನೇ ವಿಶ್ವಕಪ್ ಗೆದ್ದ ಜರ್ಮನ್ ಪಡೆ. ಪಾಕ್ ದಾಖಲೆ ಸೆರೆಗಟ್ಟಿದ್ದ ಜರ್ಮನಿ. ದುಲೀಪ್ ಟ್ರೋಫಿ ಸೆಮಿಫೈನಲ್. ಕಮ್ರಾನ್ ಇಕ್ಬಾಲ್ ಅರ್ಧಶತಕ. ನಿತಿಶ್ ಶ್ರೇಯಸ್ ಮಿಂಚು. ವಿದ್ವತ್ ವೇಗದ ಸವಾಲಿಗೆ ಕುಸಿದ ಉತ್ತರ. ಪ್ರಮುಖಾಂಶಗಳ ವಿವರಣೆ. ಲಾಲ್ಬಾಗ್ ಪ್ರತಿಭಟನೆ ಭಾರಿ ಬೆಂಬಲ. ಉದ್ಯಾನಗಳ ಶೇಕಡಾ 5% ಭೂಮಿ ಪರಭಾರಿ ಮಸೂದೆ. ಸರ್ಕಾರದ ವಿರುದ್ಧ ಆಕ್ರೋಶ. ಬೆಂಗಳೂರು ಸುರಂಗ ರಸ್ತೆ ಯೋಜನೆ ಮತ್ತು ಉದ್ಯಾನಗಳ ಶೇಕಡಾ 5% ಭೂಮಿ ಪರಭಾರಿ ಮಾಡುವುದನ್ನು ವಿರೋಧಿಸಿ ಭಾನುವಾರ ಬೆಳಿಗ್ಗೆ ಲಾಲ್ಬಾಗ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಕರ್ನಾಟಕ ಸರ್ಕಾರಿ ಉದ್ಯಾನಗಳ ಕಾಯ್ದೆಗೆ ರಾಜ್ಯ ಸರ್ಕಾರ ತಿದ್ದುಪಡಿ ತಂದಿರುವುದನ್ನು ಪರಿಸರ ತಜ್ಞರು, ಪರಿಸರವಾದಿಗಳು, ಪರಿಸರ ಪ್ರೇಮಿಗಳು, ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಕಾರ್ಯಕರ್ತರು, ಸಿನಿಮಾ ತಾರೆಯರು, ಸಾರ್ವಜನಿಕರು ವಿರೋಧಿಸಿದರು. ಉದ್ಯಾನಗಳ ಭೂಮಿ ಪರಭಾರಿ ಮಾಡುವ ಈ ಮಸೂದೆಯನ್ನು ಹಿಂಪಡೆಯುವಂತೆ ಆಗ್ರಹಿಸಿದರು. ಭಾರತ ಉಜ್ಬೆಕಿಸ್ತಾನ ಬಾಂಧವ್ಯ ಬಲಪಡಿಸಲು ನಿರ್ಧಾರ. ಪಿಟಿಐ ಭಾರತ ಮತ್ತು ಉಜ್ಬೆಕಿಸ್ತಾನ ತಮ್ಮ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಿ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಮಟ್ಟಕ್ಕೆ ಏರಿಸಲು ನಿರ್ಧರಿಸಿದ್ದು, ದೀರ್ಘಾವಧಿಯ ಯುರೇನಿಯಂ ಪೂರೈಕೆಗಾಗಿ ಚೌಕಟ್ಟನ್ನು ಸ್ಥಾಪಿಸುವ ಪ್ರಕ್ರಿಯೆಯಲ್ಲಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಭಾನುವಾರ ಹೇಳಿದ್ದಾರೆ. ಉಜ್ಬೆಕಿಸ್ತಾನದ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೆವ್ ಅವರೊಂದಿಗೆ ನಡೆದ ಮಾತುಕತೆಯ ವೇಳೆ ಮೋದಿಯವರು ಈ ಹೇಳಿಕೆ ನೀಡಿದ್ದಾರೆ. ವ್ಯಾಪಾರ, ಶುದ್ಧ ಇಂಧನ ಮತ್ತು ಸಂಪರ್ಕ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಉಜ್ಬೆಕಿಸ್ತಾನದ ಜೊತೆಗಿನ ಸಂಬಂಧವನ್ನು ಬಲಪಡಿಸಲು ಅವರು 2 ದಿನಗಳ ಭೇಟಿಗಾಗಿ ಶನಿವಾರ ತಾಷ್ಕೆಂಟ್ಗೆ ಬಂದಿಳಿದರು. ಕೆಪಿಎಸ್ಸಿ ಜ್ಞಾನೇಂದ್ರ ಜೈಲಿಗೆ ಪಶುವೈದ್ಯಾಧಿಕಾರಿ ನೇಮಕಾತಿಯ ಕ್ರಮ. ಐಎಎಸ್ ಅಧಿಕಾರಿಗಳ ಬಂಧಿಸಿದ ಸಿಐಡಿ. ಬೆಂಗಳೂರು ಪಶುವೈದ್ಯಾಧಿಕಾರಿಗಳ ನೇಮಕಾತಿಯ ಕ್ರಮ ಪ್ರಕರಣದಲ್ಲಿ 3 ದಿನಗಳಿಂದ ವಿಚಾರಣೆ ಎದುರಿಸುತ್ತಿದ್ದ ಕರ್ನಾಟಕ ಲೋಕಸೇವಾ ಆಯೋಗದ ಹಿಂದಿನ ಪರೀಕ್ಷಾ ನಿಯಂತ್ರಕ ಎಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಗ್ಯಾಂಗ್ವರ್ ಅವರನ್ನು ಸಿಐಡಿ ಪೊಲೀಸರು ಭಾನುವಾರ ಬಂಧಿಸಿದ್ದಾರೆ. ಜ್ಞಾನೇಂದ್ರ ಕುಮಾರ್ ಅವರನ್ನು ಕೋರಮಂಗಲದಲ್ಲಿರುವ 1ನೇ ಎಸಿಜೆಎಂ ನ್ಯಾಯಾಧೀಶರ ನಿವಾಸದಲ್ಲಿ ಸಂಜೆ ಹಾಜರುಪಡಿಸಿದ್ದು, ನ್ಯಾಯಾಧೀಶರು ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶ ಹೊರಡಿಸಿದ್ದಾರೆ. ಸೋಮವಾರ ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲು ಸೂಚಿಸಿದ್ದಾರೆ. ವೈದ್ಯಕೀಯ ತಪಾಸಣೆಗೆ ಬಲಪಡಿಸಿದ ಬಳಿಕ ಪೊಲೀಸರು ಅವರನ್ನು ಪರಪ್ಪನ ಅಗ್ರಹಾರ ಕೇಂದ್ರಕ್ಕೆ ಕಾರಾಗೃಹಕ್ಕೆ ಕರೆದೊಯ್ದರು. ನೇಪಾಳ ಸಾವಿನ ಸಂಖ್ಯೆ 788 ಏರಿಕೆ. ಬೋಟೆಕೋಶಿ ನೀರಿನ ಮಟ್ಟ ಏರಿಕೆ, ಎಚ್ಚರಿಕೆಯಿಂದ ಇರಲು ಸೂಚನೆ. ಕಠ್ಮಂಡು ನೇಪಾಳದಲ್ಲಿ ಉಂಟಾದ ದಿಢೀರ್ ಪ್ರವಾಹದಲ್ಲಿ ಮೃತಪಟ್ಟವರ ಸಂಖ್ಯೆ ಭಾನುವಾರ 788 ಏರಿಕೆಯಾಗಿದೆ. 591 ವಿದೇಶಿಗರು ಸೇರಿದಂತೆ 2502 ಜನರು ನಾಪತ್ತೆಯಾಗಿದ್ದಾರೆ. ಸ್ಥಳದಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರೆದಿದ್ದು ಹಲವು ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. 8730 ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ. ನಾಪತ್ತೆಯಾದವರಲ್ಲಿ 238 ವಿದ್ಯಾರ್ಥಿಗಳು ಮತ್ತು 18 ಶಿಕ್ಷಕರು ಇದ್ದಾರೆ ಎಂದು ನೇಪಾಳದ ಶಿಕ್ಷಣ ಸಚಿವಾಲಯದ ಅಂಕಿಅಂಶಗಳು ತಿಳಿಸಿವೆ. ನದಿ ನೀರಿನ ಮಟ್ಟ ಏರಿಕೆ. ಬೋಟೆಕೋಶಿ ನದಿಯ ನೀರಿನ ಮಟ್ಟ ಭಾನುವಾರ ಮತ್ತೆ ಏರಿಕೆಯಾಗಿದ್ದು, ಪ್ರವಾಹ ಪೀಡಿತ ಜಿಲ್ಲೆಗಳ ಜನರು ಎಚ್ಚರಿಕೆಯಿಂದ ಇರುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ. ಪ್ರವಾಹದಿಂದ 8 ಜಲವಿದ್ಯುತ್ ಯೋಜನೆಗಳು ಹಾನಿಗೊಳಗಾಗಿವೆ. ನಿರ್ಮಾಣ ಹಂತದ 5 ಯೋಜನೆಗಳು ಸಹ ನಾಶವಾಗಿವೆ. ಈ ಯೋಜನೆಗಳಲ್ಲಿ ಕೆಲಸ ಮಾಡುತ್ತಿದ್ದ 100 ಕಾರ್ಮಿಕರು ಸಿಲುಕಿಕೊಂಡ ಸಾಧ್ಯತೆ ಇರುವ ಕಾರಣ ಶೋಧ ನಡೆಯುತ್ತಿದೆ. ಪಿಎಂ ಸೂರ್ಯಘರ್ ಯೋಜನೆ ಸರ್ಕಾರದ ನೆರವು ಪಡೆದಿದ್ದರೆ ದರ ಇಳಿಕೆ, ಸಹಾಯ ಪಡೆಯುವವರಿಗೆ ದರ ಹೆಚ್ಚು. ಬೆಂಗಳೂರು ಸರ್ಕಾರದ ಸಹಾಯಧನ ಇಲ್ಲದೆ ಉತ್ಪಾದನೆ ಮಾಡಿ ಗ್ರಿಡ್ ನೀಡುವ ಸೌರ ವಿದ್ಯುತ್ ದರವನ್ನು ತುಸು ಹೆಚ್ಚಳ ಮಾಡಲಾಗಿದೆ. ಸಹಾಯಧನ ಪಡೆದು ಉತ್ಪಾದಿಸುವ ಸೌರ ವಿದ್ಯುತ್ ದರವನ್ನು ಸ್ವಲ್ಪ ಇಳಿಕೆ ಮಾಡಲಾಗಿದೆ. ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗವು 3 ವರ್ಷಕ್ಕೆ ಅನ್ವಯವಾಗುವಂತೆ ಸೌರ ವಿದ್ಯುತ್ ದರವನ್ನು ಪರಿಷ್ಕರಿಸಿ ಇದೇ 25ರಂದು ಆದೇಶ ಹೊರಡಿಸಿದೆ. ಸಹಾಯಧನ ಪಡೆಯದೆ 10 ಕಿಲೋವ್ಯಾಟ್ಗಳಿಗೆ ವಿದ್ಯುತ್ ಉತ್ಪಾದನೆ ಮಾಡುತ್ತಿದ್ದರೆ
ಯೂನಿಟ್ಗೆ 3089 ನಿಗದಿ

ಮಾಡಲಾಗಿದೆ. ಇದುವರೆಗೆ ಯೂನಿಟ್ಗೆ 3.86 ಇತ್ತು. ಗಜಪಡೆಯಲ್ಲಿ ಶ್ರೀಕಂಠನೇ ಬಲಶಾಲಿ. ದಸರಾದಲ್ಲಿ ಪಾಲ್ಗೊಳ್ಳುವ ಆನೆಗಳ ತೂಕ ಪರೀಕ್ಷೆ ಏಕಲವ್ಯ 2ನೇ ಸ್ಥಾನ. ಮೈಸೂರು ಬರೋಬ್ಬರಿ 5,770 ಕೆಜಿ ತೂಕದ ಅಜಾನುಬಾಹು ಆನೆ ಮತ್ತಿಗೆ ಡುಷಿ ಬರೆದ ಶ್ರೀಕಂಠ ದಸರಾ ಆನೆಗಳಲ್ಲಿ ಹೆಚ್ಚು ತೂಕದ ಆನೆಯಾಗಿ ಹೊರಹೊಮ್ಮಿದ 5,610 ಕೆಜಿ ತೂಕದ ಏಕಲವ್ಯ 2ನೇ ಸ್ಥಾನ ಪಡೆದ. ತಗ್ಗದ ಸಕ್ಕರೆ ಧಾರಣೆ ನವದೆಹಲಿ. ಸಕ್ಕರೆ ಬೆಲೆ ಏರಿಕೆ ನಿಯಂತ್ರಿಸಲು ಕೇಂದ್ರ ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಂಡರೂ ದೇಶದ ಹಲವೆಡೆ ರೀಟೇಲ್ ಮಾರುಕಟ್ಟೆಯಲ್ಲಿ ಭಾನುವಾರ ಕೆಜಿ ಸಕ್ಕರೆ ದರ 60ಕ್ಕಿಂತ ಹೆಚ್ಚಿದೆ. ಕೇಂದ್ರ ಗ್ರಾಹಕ ವ್ಯವಹಾರ ಸಚಿವಾಲಯದ ಮಾಹಿತಿ ಪ್ರಕಾರ ಅಖಿಲ ಭಾರತ ಮಟ್ಟದಲ್ಲಿ ಕೆಜಿ ಸಕ್ಕರೆ ದರ ರೀಟೇಲ್ ಮಾರುಕಟ್ಟೆಯಲ್ಲಿ ಭಾನುವಾರ 64.24 ಇದೆ. ಕಳೆದ ವಾರ 63.12 ಇತ್ತು. ಶೇಕಡಾ 1.77% ಹೆಚ್ಚಳವಾಗಿದೆ. ಕಳೆದ ತಿಂಗಳ ಇದೇ ಅವಧಿಗೆ ಹೋಲಿಸಿದರೆ ದರದಲ್ಲಿ ಶೇಕಡಾ 30% ಮತ್ತು ಹಿಂದಿನ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ಶೇಕಡಾ 38.63% ಹೆಚ್ಚಳವಾಗಿದೆ. ಎಫ್ಪಿಐ 30.99 ಕೋಟಿ ಹೂಡಿಕೆ ನವದೆಹಲಿ. ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ದೇಶದ ಷೇರುಪೇಟೆಯಲ್ಲಿ ಷೇರುಗಳನ್ನು ಖರೀದಿಸುವುದನ್ನು ಮುಂದುವರೆಸಿದ್ದು ಸತತ 2ನೇ ತಿಂಗಳಾದ ಆಗಸ್ಟ್ನ ಇದುವರೆಗೆ ನಿವ್ವಳ 30.99 ಕೋಟಿ ಹೂಡಿಕೆ ಮಾಡಿದ್ದಾರೆ. ಜುಲೈನಲ್ಲಿ ನಿವ್ವಳ 20.200 ಕೋಟಿ ಹೂಡಿಕೆ ಮಾಡಿದ್ದರು. ಕಂಪನಿಗಳ ಜೂನ್ ತ್ರೈಮಾಸಿಕದ ಗಳಿಕೆ ಉತ್ತಮವಾಗುತ್ತಿರುವುದು, ರೂಪಾಯಿ ಮೌಲ್ಯದಲ್ಲಿ ಸ್ಥಿರತೆ, ಜಾಗತಿಕ ಮಟ್ಟದಲ್ಲಿ ಉಂಟಾಗಿದ್ದ ರಾಜಕೀಯ ಬಿಕ್ಕಟ್ಟು ಕಡಿಮೆಯಾಗುತ್ತಿರುವುದು ವಿದೇಶಿ ಹೂಡಿಕೆದಾರರಿಗೆ ದೇಶದ ಷೇರುಪೇಟೆಯಲ್ಲಿ ಹೂಡಿಕೆ ಮಾಡಲು ಉತ್ತೇಜನ ನೀಡಿದೆ ಎಂದು ಮಾರುಕಟ್ಟೆ ತಜ್ಞರು ತಿಳಿಸಿದ್ದಾರೆ. ರಷ್ಯಾಕ್ಕೆ ಭಾರತದಿಂದ ಪೆಟ್ರೋಲ್ ನವದೆಹಲಿ. ರಷ್ಯಾಕ್ಕೆ ಪೆಟ್ರೋಲ್ ಪೂರೈಕೆ ಮಾಡುವ ಪ್ರಮುಖ ದೇಶವಾಗಿ ಭಾರತ ಹೊರಹೊಮ್ಮಿದೆ. ರಷ್ಯಾದ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ಉಕ್ರೇನ್ ಡ್ರೋನ್ ದಾಳಿ ನಡೆಸುವುದರ ನಂತರದಲ್ಲಿ ತೈಲೋತ್ಪನ್ನಗಳ ಆಮದನ್ನು ರಷ್ಯಾ ಹೆಚ್ಚಿಸಿದೆ. ರಷ್ಯಾ ದೇಶವು ಆಗಸ್ಟ್ನಲ್ಲಿ ದಿನವೊಂದಕ್ಕೆ 1.25 ಲಕ್ಷ ಬ್ಯಾರೆಲ್ ಪೆಟ್ರೋಲ್ ಅನ್ನು ಸಮುದ್ರ ಮಾರ್ಗದಲ್ಲಿ ಆಮದು ಮಾಡಿಕೊಂಡಿದೆ. ಅಲ್ಲಿನ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ಮತ್ತೆ ದಾಳಿ ಆಗುತ್ತಿರುವುದರಿಂದ ತೈಲೋತ್ಪನ್ನಗಳ ಉತ್ಪಾದನೆಗೆ ಅಡ್ಡಿ ಉಂಟಾಗಿದೆ ಎಂದು ಇಂಧನ ವಿಶ್ಲೇಷಣಾ ಸಂಸ್ಥೆ ಓಟ್ರಿಕ್ಸ್ ಹೇಳಿದೆ. ಕಳೆದ 2 ತಿಂಗಳಲ್ಲಿ ಭಾರತದ ಕಂಪನಿಗಳು 10 ಲಕ್ಷ ಬ್ಯಾರೆಲ್ ಪೆಟ್ರೋಲ್ ಪೂರೈಕೆ ಮಾಡಿವೆ ಎಂದು ವರ್ತಕರ ಮೂಲಗಳು ತಿಳಿಸಿವೆ. ಇದು ಗುಜರಾತ್ ವಾದಿನಾಥ್ ಸಂಸ್ಕರಣಾ ಘಟಕದಿಂದ ಬಹುತೇಕ ಪೂರೈಕೆಯಾಗಿದ್ದು ಈ ಘಟಕದ ಮಾಲೀಕತ್ವವನ್ನು ನಯೋರಾ ಎನರ್ಜಿ ಹೊಂದಿದ್ದು ಇದರಲ್ಲಿ ರಷ್ಯಾದ ರೋಸ್ನೆಫ್ಟ್ ಷೇರು ಪಾಲು ಇದೆ. ಶಫಾಲಿ ಮಿಂಚು ಭಾರತ ಶುಭಾರಂಭ. ಥೈಲೆಂಡ್ ವಿರುದ್ಧ 94 ರನ್ ಗೆಲುವು, ನಂದಿನಿ ದೀಪ್ತಿಗೆ ತಲಾ 3 ವಿಕೆಟ್. ದುಬೈ ಶಫಾಲಿ ವರ್ಮಾ ಅವರ ಬಿರುಸಿನ ಅರ್ಧಶತಕ ಹಾಗೂ ಬೌಲರ್ಗಳ ಸಾಂಸ್ಥಿಕ ದಾಳಿಗೆ ಎದುರು ಅನುಭವಿ ಥೈಲೆಂಡ್ ಪಡೆ ಮಂಡಿಯೂರಿತ್ತು. ಹರ್ಮನ್ ಪ್ರೀತ್ ಕೌರ್ ನಾಯಕತ್ವದ ಭಾರತ ತಂಡವು ಮಹಿಳೆಯರ ಏಷ್ಯಾಕಪ್ ಟಿ20 ಕ್ರಿಕೆಟ್ ಟೂರ್ನಿಯಲ್ಲಿ ಭಾನುವಾರ ಶುಭಾರಂಭ ಮಾಡಿತು. ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಎ ಗುಂಪಿನ ಮೊದಲ ಪಂದ್ಯದಲ್ಲಿ ಶಫಾಲಿ ಅವರ ಅಮೋಘ ಬ್ಯಾಟಿಂಗ್ ಬಲದಿಂದ ಭಾರತ ತಂಡವು 20 ಓವರ್ಗಳಲ್ಲಿ 9 ವಿಕೆಟ್ಗಳಿಗೆ 159 ರನ್ ಗಳಿಸಿತು. 20 ವರ್ಷದೊಳಗಿನವರ ಎಎಫ್ಸಿ ಕಪ್ ಕ್ವಾಲಿಫೈಯರ್ಸ್ ಭಾರತಕ್ಕೆ ಇಂದು ಸಿರಿಯಾ ಸವಾಲು. ಭಾರತದ ಫುಟ್ಬಾಲ್ ತಂಡವು ಎಎಫ್ಸಿ 20 ವರ್ಷದೊಳಗಿನವರ ಏಷ್ಯನ್ ಕಪ್ ಕ್ವಾಲಿಫೈಯರ್ ಬಿ ಗುಂಪಿನಲ್ಲಿ ಸೋಮವಾರ ಸಿರಿಯಾ ತಂಡದ ವಿರುದ್ಧ ಆಡುವ ಮೂಲಕ ಅಭಿಯಾನ ಆರಂಭಿಸಿದೆ. ಭಾರತ ತಂಡವು ಈ ಹಿಂದೆ ಸ್ಪರ್ಧಾತ್ಮಕ ಫುಟ್ಬಾಲ್ನಲ್ಲಿ ಸಿರಿಯಾ ವಿರುದ್ಧ 2 ಬಾರಿ ಮಾತ್ರ ಆಡಿದೆ. ಎಎಫ್ಸಿ ಯೂತ್ ಚಾಂಪಿಯನ್ಶಿಪ್ನ ಆ 2 ಪಂದ್ಯಗಳಲ್ಲಿ ಸೋಲನ್ನು ಅನುಭವಿಸಿತು. ಈ ದಿನದ ಶುಭಾಷಿತ: ಮನುಷ್ಯನು ಸತ್ತ ಮೇಲೆ ಅವನು ಮಾಡಿದ ಕೆಟ್ಟದ್ದು ಉಳಿಯುತ್ತದೆ, ಒಳ್ಳೆಯದು ಮರೆತೇ ಹೋಗುತ್ತದೆ. ವಿಲಿಯಂ ಶೇಕ್ಸ್ಪಿಯರ್.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಮೂವತ್ತ್ಮೂರು ರೂಪಾಯಿ, ಪೆನ್ಸಿಲ್ ಬೀನಿಸ್ 33 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 18 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 9 ರೂಪಾಯಿ, ಎಳವನ 9 ರೂಪಾಯಿ, ಗುಂಡು ಬದನೆಕಾಯಿ 11 ರೂಪಾಯಿ, ಕುಂಬಳಕಾಯಿ 5 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 14 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 21 ರೂಪಾಯಿ, ಪೈರ್ 43 ರೂಪಾಯಿ.

0: ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 23 ರೂಪಾಯಿ, ಕೋಸು 9 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 16 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ವಚನ ವೈಭವ, ವಚನಗಳ ನುಡಿಗುಚ್ಚ ಭಾಗ 37 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಒಡಿಗಾಲರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
3: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
2: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
3: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
2: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
3: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
2: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
4: ಓಂ ಶ್ರೀ ಗುರುಬಸವಲಿಂಗಾಯ ನಮಃ. 12ನೇ ಶತಮಾನದಲ್ಲಿ ಮೇಲ್ವರ್ಗ, ಮಧ್ಯಮ ವರ್ಗ, ಕೆಳವರ್ಗ, ಹೀಗೆ ಎಲ್ಲ ವರ್ಗದ ಜನರು ಶರಣರ ಕ್ರಾಂತಿಯಲ್ಲಿ ಜೊತೆಗೂಡಿ ತಮ್ಮ ಅನುಭವದ ನುಡಿಗಳನ್ನು ನುಡಿದದ್ದನ್ನು ನಾವು ಕಾಣುತ್ತೇವೆ. ಅದರಲ್ಲಿ ಸ್ತ್ರೀಯರು ಕೂಡ ತಮ್ಮ ಅನುಭವವನ್ನು ವಚನಗಳ ಮೂಲಕ ತಿಳಿಸಿರುವುದು, ಅಂದು ಮಹಿಳೆಯರಿಗೆ ಪುರುಷ ಸಮಾಜ ಎಷ್ಟು ಸ್ವತಂತ್ರವನ್ನು ನೀಡಿತ್ತು ಎನ್ನುವುದು ತಿಳಿದು ಬರುತ್ತದೆ. ಸ್ತ್ರೀಯರು ಕೂಡ ಆಧ್ಯಾತ್ಮಿಕವಾಗಿ ಉನ್ನತೀಯವಾದ ಚಿಂತನೆಯನ್ನು ಮಾಡಿರುವುದು ಅವರ ವಚನಗಳನ್ನು ಗಮನಿಸಿದಾಗ ಕಂಡುಬರುತ್ತದೆ. ಸ್ತ್ರೀ ಪುರುಷರೆನ್ನದೆ ಒಬ್ಬರಿಗೊಬ್ಬರು ಕೌಟುಂಬಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಆಧ್ಯಾತ್ಮಿಕವಾಗಿ, ಪಾರಮಾರ್ಥಿಕವಾಗಿ, ಹೀಗೆ ಎಲ್ಲ ಹಂತಗಳಲ್ಲಿ ತಮ್ಮ ಚಿಂತನೆಗಳನ್ನು ವಿನಿಮಯ ಮಾಡಿಕೊಂಡಿರುವುದನ್ನು ನಾವು ವಚನ ಸಾಹಿತ್ಯದಲ್ಲಿ ಗಮನಿಸಬಹುದಾಗಿದೆ. ಅಂದಿನ ಸಮಾಜದಲ್ಲಿ ಸತಿಪತಿಗಳ ಒಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ ಎನ್ನುವ ಮಾತುಗಳನ್ನು ಅನುಸರಿಸಿ ಮಹಿಳೆಯರು ದಾಂಪತ್ಯ ಧರ್ಮವನ್ನು ಒಪ್ಪಿ ಅಪ್ಪಿ ನಡೆದುಕೊಂಡಿರುವುದು ನಮಗೆ ತಿಳಿದು ಬರುತ್ತದೆ. ಹಾಗಾಗಿ ಅಂದಿನ ಸಮಾಜ ಕೌಟುಂಬಿಕವಾಗಿ ಶಾಂತವಾಗಿದ್ದನ್ನು, ಸಂತೃಪ್ತಿಯಿಂದ ಇದ್ದದ್ದನ್ನು ಕಾಣಬಹುದಾಗಿದೆ. ಸಂಸಾರ ಆಧ್ಯಾತ್ಮ ಸಾಧನೆಗೆ ತೊಡಕಲ್ಲ ಎನ್ನುವುದನ್ನು ಸಾಧಿಸಿ ತೋರಿಸಿದ್ದಾರೆ. ಪ್ರಾಪಂಚಿಕ ಸುಖದೊಡನೆ ಪಾರಮಾರ್ಥದ ಸುಖವನ್ನು ಕಾಣಬಹುದು ಎನ್ನುವುದು ಅವರ ಮಾತಾಗಿತ್ತು. ಇಹದ ಬದುಕಿನ ಜೊತೆಗೆ ಪರದ ಬದುಕನ್ನು ಕಂಡುಂಡಬಹುದು ಎನ್ನುವುದು ಅವರ ದೃಷ್ಟಿಕೋನವಾಗಿತ್ತು. ಅದಕ್ಕೆ ಉದಾಹರಣೆಯಾಗಿ ಅಕ್ಕಮಹಾದೇವಿ, ಗೊಗ್ಗವ್ವೆ, ಬಂತಾದೇವಿಯಂತಹ ಶರಣೆಯರು ಪರಮಾತ್ಮನನ್ನೇ ಪತಿಯೆಂದು ವೈರಾಗ್ಯ ನಿಧಿಯಾಗಿ ಅಲೌಕಿಕ ಆನಂದವನ್ನು ಪಡೆದದ್ದನ್ನು ನಾವು ಅವರ ವಚನಗಳಲ್ಲಿ ಕಾಣಬಹುದಾಗಿದೆ. ಹಲವರು ಸಂಸಾರದಲ್ಲಿದ್ದು ತಮ್ಮ ಉತ್ತಮ ನಡೆ ನುಡಿ, ಆಚಾರ ವಿಚಾರ, ಸಂಸ್ಕಾರ ಸಂಸ್ಕೃತಿಯ ಮೂಲಕ ಈ ನೆಲದಲ್ಲಿಯೇ ಕೈಲಾಸದ ಅಂದರೆ ಸ್ವರ್ಗದ ಸುಖವನ್ನು ಕಂಡುಕೊಂಡಿದ್ದಾರೆ. ಇಹದಲ್ಲಿಯೇ ಪರವನ್ನು ಕಾಣದಿದ್ದಲ್ಲಿ ಇನ್ನೆಲ್ಲಿ ಕಾಣಲು ಸಾಧ್ಯ ಎಂದು ಪ್ರಶ್ನಿಸಿದ್ದಾರೆ. ಹಾಗಾಗಿ ಶರಣೆಯರು ಸ್ವಾಭಿಮಾನದಿಂದ ಕೂಡಿದ ಉದಾತ್ತ ಬದುಕನ್ನು ಬದುಕಿರುವುದು ಕಂಡುಬರುತ್ತದೆ. ಅವರ ವಚನಗಳಲ್ಲಿ ಸಾಮಾಜಿಕ ಕಳಕಳಿ ವ್ಯಕ್ತವಾಗಿರುವುದು, ಅವರು

ಸಮಾಜ ಸುಧಾರಣೆಗೆ ಹೆಚ್ಚು ಒತ್ತು ನೀಡಿರುವುದಕ್ಕೆ ಸಾಕ್ಷಿಯಾಗಿವೆ. ಹೀಗೆ ಶರಣೆಯರು ತಮ್ಮದೇ ಆದಂತಹ ಕಾಣಿಕೆಯನ್ನು ಸಮಾಜಕ್ಕೆ ನೀಡಿರುವುದನ್ನು ಕಾಣಬಹುದಾಗಿದೆ. ಸಮಗ್ರ ವಚನ ಸಂಪುಟದಲ್ಲಿನ 5ನೇ ಸಂಪುಟವು ಶಿವ ಶರಣೆಯರ ವಚನ ಸಂಪುಟವಾಗಿದೆ. ಇದರಲ್ಲಿ 35 ಜನ ವಚನಕಾರ್ತಿಯರ ಒಟ್ಟು 1351 ವಚನಗಳನ್ನು ಸಂಗ್ರಹಿಸಲಾಗಿದೆ. ಇದರಲ್ಲಿ 434 ವಚನಗಳು ಅಕ್ಕ ಮಹಾದೇವಿ ಅವರದಾಗಿದೆ. 15 ಶರಣೆಯರ ಒಂದೊಂದು ವಚನಗಳಿವೆ. 100 ದಾಟಿರುವವರ ಸಂಖ್ಯೆ 5 ಮಾತ್ರ. ಇಂದಿನ 37ನೇ ಸಂಚಿಕೆಯಲ್ಲಿ ನಾವು ಶರಣೆ ಅಮುಗೆಯ ರಾಯಮ್ಮನವರ ವಚನಗಳ ಬಗ್ಗೆ ತಿಳಿಯಲು ಪ್ರಯತ್ನ ಮಾಡೋಣ. ಅಮುಗೆಯ ರಾಯಮ್ಮನವರ 116 ವಚನಗಳನ್ನು ಸಂಪಾದನೆ ಮಾಡಲಾಗಿದೆ. ಇವರು ತಮ್ಮ ವಚನಗಳಲ್ಲಿ ಸಾಮಾಜಿಕ ವಿಡಂಬನೆ ಮಾಡಿರುವುದನ್ನು ಕಾಣಬಹುದು. ವೇಷಧಾರಿಗಳನ್ನು ಅತ್ಯಂತ ತೀಕ್ಷ್ಣವಾಗಿ ಕಟುವಾಗಿ ಟೀಕಿಸಿರುವುದನ್ನು ಕೂಡ ಕಾಣಬಹುದಾಗಿದೆ. ಶರಣೆ ಅಮುಗೆಯ ರಾಯಮ್ಮನವರ ಕೆಲವು ವಚನ ವಿಚಾರಗಳನ್ನು ಅರಿಯಲು ಪ್ರಯತ್ನ ಮಾಡೋಣ. ಅಮುಗೆಯ ರಾಯಮ್ಮನವರು ಶರಣರೆಂದರೆ ಅನುಭಾವಿಗಳು, ಅನುಭವವೇ ಅವರ ಜೀವ, ಅವರ ಪ್ರಾಣ ಎನ್ನುತ್ತಾರೆ. ಅದಕ್ಕೆ ಸಂಬಂಧಿಸಿದಂತೆ ಒಂದು ವಚನ ಹೀಗಿದೆ, ಗಮನಿಸೋಣ. ಅನುಭಾವಿಗೆ ಅಂಗ ಶೃಂಗಾರ ಉಂಟೆ, ಅನುಭಾವಿಗೆ ಕಾಮ ಕ್ರೋಧ ಉಂಟೆ, ಅನುಭಾವಿಗೆ ನಾಹಂ ಕೋಹಂ ಸೋಹಂ ಎಂಬ ಭ್ರಾಂತಿನ ಭ್ರಮೆಯುಂಟೆ, ಅನುಭಾವಿಗೆ ನನ್ನವರು ತನ್ನವರೆಂಬ ಗನ್ನ ಗದಕಿನ ಮಾತುಂಟೆ, ಅನುಭಾವಿಗಳೆಂಬವರು ಅಲ್ಲಿಗಲ್ಲಿಗೆ ತಮ್ಮ ಅನುಭಾವಂಗಳ ಬೀರುವರೇ, ಅನುಭಾವಿಗಳ ಪರಿಯ ಹೇಳಿಯೇ ಕೇಳಿರಣ್ಣ, ನೀರ ಮೇಲಣ ತೆಪ್ಪದಂತೆ ಸಮುದ್ರದೊಳಗಣ ಬೆಂಗುಂಡಿನಂತೆ ಇರಬಲ್ಲಡೆ ಅನುಭಾವಿಗಳೆಂಬೆನಯ್ಯ, ವಚನಂಗಳ ಓದಿ ವಚನಂಗಳ ಕೇಳಿ ಕಂಡ ಕಂಡ ಠಾವಿನಲ್ಲಿ ಅಂಡು ಗೆಲೆವ ಜಗಬಂಡರ, ಆತ್ಮ ತೇಜಕ್ಕೆ ತಿರುಗುವ ವೇಷಧಾರಿಗಳ ಕಂಡು ಅನುಭಾವಿಗಳೆಂದಡೆ ಅಘೋರ ನರಕ ತಪ್ಪದು ಕಾಣ ಅಮುಗೇಶ್ವರ, ಅಘೋರ ನರಕ ತಪ್ಪದು ಕಾಣ ಅಮುಗೇಶ್ವರ, ಹೀಗೆ ಹೇಳಿಬಿಡುತ್ತಾರೆ. ಅಮುಗೆಯ ರಾಯಮ್ಮನವರು ಅನುಭಾವಿ ಎಂದರೆ ಹೇಗಿರಬೇಕು ಎನ್ನುವುದನ್ನು ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಅವರು ಹೇಳುತ್ತಾರೆ, ಅನುಭಾವಿ ದೇಹದ ಶೃಂಗಾರಕ್ಕಾಗಿ, ದೇಹದ ಸೌಂದರ್ಯಕ್ಕಾಗಿ ತಮ್ಮ ಸಮಯವನ್ನು ಮೀಸಲಿಡುವವರಲ್ಲ ಎನ್ನುತ್ತಾರೆ. ಅನುಭಾವಿಗೆ ಆಸೆ, ಭಯಕೆ, ಮೋಹ, ಕೋಪ, ತಾಪ, ವಂಚನೆ ಹೀಗೆ ಏನೂ ಇರಲಾರದು ಎನ್ನುತ್ತಾರೆ. ಅನುಭಾವಿಗೆ ನಾನೆಂಬ ಅಹಂಕಾರವಿರಲಾರದು, ಎಲ್ಲವೂ ನನ್ನಿಂದಲೇ, ಎಲ್ಲವೂ ನಾನೇ ಎನ್ನುವ ಭವಭ್ರಾಂತು ಇರಲಾರದು ಎನ್ನುತ್ತಾರೆ. ಅನುಭಾವಿಗೆ ನನ್ನ ತಂಬ, ನನ್ನ ತಂಗಿ, ನನ್ನ ಬಂಧು ಹೀಗೆ ನನ್ನವರು ತನ್ನವರು ಎಂದು ಅವರಿಗಾಗಿ ಬದುಕದೆ ಎಲ್ಲರೂ ನಮ್ಮವರು, ಎಲ್ಲರೂ ನನ್ನ ಸಹೋದರರು ಸಹೋದರಿಯರು, ಸರ್ವರೂ ನನ್ನ ಬಂಧುಗಳು ಎನ್ನುವ ಭಾವದಿಂದ ಇರುವುದೇ ಆಗಿದೆ ಎನ್ನುತ್ತಾರೆ. ನಮ್ಮ ಅನುಭಾವಿ ಶರಣರು ನೀರಿನೊಳಗಿದ್ದು ಅದರೊಳಗೆ ಮುಳುಗದೆ ತೇಲುವ ತಪ್ಪದಂತಿದ್ದಾರೆ. ಅಂದರೆ ಈ ಸಂಸಾರವೆಂಬ ಸಮುದ್ರದಲ್ಲಿ ಪರಮಾರ್ಥವೆಂಬ ದೋಣಿಯಲ್ಲಿ ತೇಲುತ್ತಾ ಸಂಸಾರದೊಳಗಿದ್ದು ಸಂಸಾರದೊಳಗಿರದೆ, ಅಂದರೆ ಭವದೊಳಗಿದ್ದು ಭವಿಯಾಗದೆ ಭಕ್ತನಾಗುವ ಧೀರನಂತಿರುತ್ತಾರೆ ಅಂತಾರೆ. ಇದಕ್ಕೆ ಇನ್ನೊಂದು ಉದಾಹರಣೆಯನ್ನು ಸಹ ಕೊಟ್ಟಿದ್ದಾರೆ. ಬೆಂಡಿಗೆ ಕಟ್ಟಿದ ಗುಂಡು ಹೇಗೆ ಮುಳುಗದೆ ತೇಲುತ್ತದೋ ಹಾಗೆ ಅನುಭಾವಿ ಜಗದೊಳಗಿದ್ದು ಜಗದಲ್ಲಿ ಇಲ್ಲದ ಹಾಗೆ ಇರುತ್ತಾನೆ. ಕೇವಲ ವಚನಗಳನ್ನು ಓದಿದರೆ, ವಚನಗಳನ್ನು ಕೇಳಿದರೆ ಬರೀ ವೇಷಧಾರಿಗಳಾಗಿ ತಿರುಗುವಂತಹವರಲ್ಲ. ನಮ್ಮ ಶರಣರು ಅನುಭಾವಿಗಳು ಎನ್ನುತ್ತಾರೆ. ಹೀಗೆ ಅನುಭಾವಿಗಳೆಂದರೆ ಅವರೊಂದು ದೈವತ್ವದ ಅಂಶ ಎನ್ನುತ್ತಾರೆ ರಾಯಮ್ಮನವರು. ಒಂದೆಡೆ ರಾಯಮ್ಮನವರು ಹೇಳುತ್ತಾರೆ, ನಮ್ಮನ್ನು ನಾವೇ ಅರಿತು ನಮ್ಮ ದೋಷಗಳು ನಾವೇ ತಿದ್ದುಕೊಳ್ಳಬೇಕೇ ಹೊರತು ಬೇರೆಯವರು ಬಂದು ತಿದ್ದುವರೆಂದು ಆಶಿಸಬೇಡಿ ಎನ್ನುತ್ತಾರೆ. ವಚನ ಹೀಗಿದೆ, ಎನ್ನ ಕಣ್ಣೊಳಗಣ ಕಟ್ಟಿಗೆಯ ಮುರಿವವರ್ ಆರನೂ ಕಾಣೆ, ಎನ್ನ ಕಾಲೊಳಗಣ ಮುಳ್ಳ ತೆಗೆದವರ್ ಆರನೂ ಕಾಣೆ, ಎನ್ನ ಅಂಗದಲ್ಲಿದ್ದ ಅಹಂಕಾರವ ಸುಡುವವರ ಆರನೂ ಕಾಣೆ, ಎನ್ನ ಮನದಲ್ಲಿಪ್ಪ ಮಾಯಾ ಪ್ರಪಂಚವ ಕೆಡಿಸುವವರ

ಹರನ್ನು ಕಾಣೆಯ ಆದ್ಯರ ವೇದ್ಯರ ವಚನಗಳಿಂದ ಅರಿದನೆಂಬವರು ಅರಿಯಲಾರರು ನೋಡ. ಎನ್ನ ಕಣ್ಣೊಳಗಣ ಕಟ್ಟಿಗೆಯ ನಾನೇ ಮುರಿಯಬೇಕು. ಎನ್ನ ಕಾಲೊಳಗಣ ಮುಳ್ಳ ನಾನೇ ತೆಗೆಯಬೇಕು. ಎನ್ನ ಅಂಗದಲ್ಲಿಪ್ಪ ಅಹಂಕಾರವ ನಾನೇ ಸುಡಬೇಕು. ಎನ್ನ ಮನದಲ್ಲಿಪ್ಪ ಮಾಯಾ ಪ್ರಪಂಚವ ನಾನೇ ಕಳೆಯಬೇಕು. ಅಮಗೇಶ್ವರ ಲಿಂಗವ ನಾನೇ ಸ್ವಯಂ ಅರಿಯಬೇಕು, ನಾನೇ ಅರಿಯಬೇಕು. ಎಂತಹ ವಿಚಾರ ರಾಯಮ್ಮನವರದು. ಅವರು ಹೇಳುತ್ತಾರೆ, ಆದ್ಯರ ಹಿರಿಯರ ಅರಿತವರ ವಚನಗಳನ್ನು ಉಪದೇಶಗಳನ್ನು ಆಲಿಸಿ ಓದಿ ಅರಿತಿದ್ದೇನೆಂದರೆ ಅರಿಯಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ಇದರಿಂದ ಕಣ್ಣಿನೊಳಗೆ ಅಡಗಿರುವ ಕಟ್ಟಿಗೆ ಅಂದರೆ ತೊಡಕು, ಕಾಮನೆಗಳನ್ನು, ಬಯಕೆಗಳನ್ನು, ವಿಷಯ ವಾಸನೆಗಳನ್ನು ತ್ಯಜಿಸಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಕಾಲೊಳಗಣ ಮುಳ್ಳು ಎಂದರೆ ನಮ್ಮ ಕಾಲುಗಳು ಓಡಾಡಬಾರದ ಸ್ಥಳಗಳಿಗೆ ಓಡಾಡುತ್ತವೆ, ಮಾಡಬಾರದ ಕೆಲಸಗಳನ್ನು ಮಾಡಿಸುತ್ತವೆ. ಇಂತಹ ಕೆಲಸಗಳಿಂದ ನಾವು ಅರಿತಿದ್ದೇವೆಂದು ತಿಳಿದ ಕ್ಷಣ ಅದರಿಂದ ಹೊರಬರಲು ಸಾಧ್ಯವಿಲ್ಲ. ದೇಹದಲ್ಲಿ ತುಂಬಿರುವಂತಹ ಅಹಂಕಾರನು ಸುಡಲು ಸಾಧ್ಯವಿಲ್ಲ. ಮನದಲ್ಲಿ ತುಂಬಿರುವಂತಹ ಈ ಪ್ರಪಂಚದ ಭೋಗ ಲಾಲಸೆಗಳನ್ನು ದೂರವಿಡಲು ಸಾಧ್ಯವಿಲ್ಲ. ಇವುಗಳನ್ನೆಲ್ಲ ದೂರ ಮಾಡಬೇಕಾದರೆ, ತ್ಯಜಿಸಬೇಕಾದರೆ, ಅವುಗಳಿಂದ ಹೊರಬರಬೇಕಾದರೆ ನಾವು ಏನೇ ಓದಿದರೂ ಏನೇ ಕೇಳಿದರೂ ಅದರಿಂದ ಸಾಧ್ಯವಿಲ್ಲ. ಅದನ್ನು ನಮಗೆ ನಾವೇ ತಿಳಿದು ನಾನು ಸರಿಯಾಗುತ್ತೇನೆಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದರೆ ಮಾತ್ರ ಅದರಿಂದ ಹೊರಗೆ ಬರಲು ಸಾಧ್ಯ. ಇಲ್ಲವಾದರೆ ಎಷ್ಟೇ ಓದಿದ್ದರೂ ತಿಳಿದಿದ್ದರೂ ನಾವು ಅದರಿಂದ ಹೊರಬರಲು ಸಾಧ್ಯವಿಲ್ಲ, ಅದು ಕೇವಲ ಓದು ಮಾತ್ರವಾಗುತ್ತದೆ ಎಂದು ಬಿಡುತ್ತಾರೆ ರಾಯಮ್ಮನವರು. ಹೌದಲ್ವೇ, ಈ ನುಡಿಗಳು ನಿಜ. ಏಕೆಂದರೆ ಎಷ್ಟೋ ಮಂದಿ ಜ್ಞಾನದ ಕಣಜವೇ ಆಗಿದ್ದಾರೆ, ಆದರೂ ಮಾಯಾ ಪ್ರಪಂಚಕ್ಕೆ ಸಿಲುಕಿ ನರಳುತ್ತಾ ಜಗದೊಳಗೆ ವೇಷವ ಧರಿಸಿ ಬದುಕಿನಲ್ಲಿ ನಟಿಸುವವರು ಹಲವರಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಯಮ್ಮನವರು ಒಂದೇಳಿ ಹೇಳುತ್ತಾರೆ, ಆಸೆಯುಳ್ಳವಂಗೆ ಮಾಟಕೂಟವಲ್ಲದೆ ನಿರಾಸೆಯುಳ್ಳವಂಗೆ ಮಾಟಕೂಟಬೇಕೆ, ಮನಃ ಪರಿಣಾಮಿಗೆ ಮತ್ಸರಬೇಕೆ, ಸುತ್ತಿದ ಮಾಯಾ ಪ್ರಪಂಚವ ಜರಿದವಂಗೆ ಅಂಗನೆಯರ ಹಿಂದು ಮುಂದು ತಿರುಗಲೇಕೆ, ಅಮುಗೇಶ್ವರನೆಂಬ ಲಿಂಗವನ್ ಅರಿದವಂಗೆ ಅಷ್ಟು ವಿಧಾರ್ಚನೆ ಷೋಡಶೋಪಾಚಾರದ ಅಂಗೇಕೆಯೇಳ. ಇಲ್ಲಿ ರಾಯಮ್ಮನವರು ಹೇಳುತ್ತಾರೆ, ಆಸೆಯುಳ್ಳವ ಮಾತ್ರ ಬದುಕಿನಲ್ಲಿ ಸುಂದರವಾಗಿ ಬದುಕಬೇಕೆಂಬ ಉತ್ಸಾಹವಿರುತ್ತದೆ, ಅಂತಹ ವ್ಯಕ್ತಿ ಮಾತ್ರ ಮಾಟಕೂಟದಲ್ಲಿ ಇರಬಲ್ಲ. ಅಂದರೆ ಲಿಂಗದಲ್ಲಿ ಮಾಟ, ಜಂಗಮದಲ್ಲಿ ಕೂಟ, ಹೀಗೆ ಇರುತ್ತಾನೆ ಎನ್ನುತ್ತಾರೆ. ಇಲ್ಲಿ ಲಿಂಗ ಎಂದರೆ ಒಳಿತಿನ ಗುಣಗಳನ್ನು ಹೊಂದಿ ಜಂಗಮದಲ್ಲಿ ಅಂದರೆ ಒಳಿತಿನ ಕೂಟದಲ್ಲಿ ಸೇರಿ ಜೀವನವನ್ನು ಸವಿಯುತ್ತಾನೆ ಹೊರತು ನಿರಾಸೆ ಉಳ್ಳವನಲ್ಲ ಎಂದು ಬಿಡುತ್ತಾರೆ. ಏಕೆಂದರೆ ನಿರಾಸೆಯುಳ್ಳಂತಹ ವ್ಯಕ್ತಿ ಜೀವನದಲ್ಲಿ ಆನಂದವನ್ನು ಕಾಣಲು ಸಾಧ್ಯವಿಲ್ಲ. ಅವನು ಯಾವಾಗಲೂ ಬದುಕಿನಲ್ಲಿ ದುಃಖದಿಂದ ಕೂಡಿ ಸಾವಿನಡೆಗೆ ಸಾಗಲು ಇಷ್ಟಪಡುತ್ತಾನೆ. ಇದು ಜಗದ ಸತ್ಯ, ಜಗದ ನಿಯಮ. ರಾಯಮ್ಮನವರು ಮುಂದೆ ಹೋಗಿ ಹೇಳುತ್ತಾರೆ, ಮನಸ್ಸು ಪಾರಮಾರ್ಥದ ಪರಿಣಾಮಕ್ಕೆ ಒಳಗಾದಾಗ ಆ ಮನಸ್ಸಿನಲ್ಲಿ ಮತ್ಸರವಿರಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಮಾಯಾ ಪ್ರಪಂಚದಲ್ಲಿ ಮುಳುಗಿಲ್ಲ ಎನ್ನುವುದಾದರೆ ಅಂಗನೆಯರ ಸುತ್ತ ಓಡಾಡಲೇಕೆ ಎಂದು ಕೂಡ ಪ್ರಶ್ನೆ ಮಾಡುತ್ತಾರೆ. ಯಾವಾಗ ನಿಜತ್ವವನ್ನು ಅರಿತು ಮನದಲ್ಲಿ ದೈವತ್ವ ಮನೆ ಮಾಡಿದರೆ ಅವನಿಗೆ ಅರ್ಚನೆಯಾಗುವತ್ಯವಿಲ್ಲ, ಕೇವಲ ಅರ್ಪಣಾ ಅನುಭವವಿದ್ದರೆ ಸಾಕು ಎಂದು ಬಿಡುತ್ತಾರೆ. ಹೀಗೆ ರಾಯಮ್ಮನವರ ಚಿಂತನೆ ಬಹಳ ಚೆನ್ನಾಗಿದೆ. ಇದನ್ನು ಸರಿಯಾಗಿ ಅರಿತರೆ ವ್ಯಕ್ತಿ ಹೇಗಿರಬೇಕು ಎನ್ನುವುದನ್ನು ಕೂಡ ಅರಿಯಬಹುದು, ಅದರ ಮೂಲಕ ದಿವ್ಯ ಶಕ್ತಿಯಡೆಗೆ ಸಾಗಬಹುದು. ಇಲ್ಲವಾದಲ್ಲಿ ವ್ಯಕ್ತಿ ಏನಾಗಬಹುದು ಎನ್ನುವುದನ್ನು ರಾಯಮ್ಮನವರು ಒಂದೆಡೆ ಹೀಗೆ ಹೇಳುತ್ತಾರೆ, ಉತ್ತಮ ತೇಜಿಯ ಮರಿಗೆ ಸುಪ್ಪತ್ತಿಗೆ ಅಲ್ಲದೆ ಕತ್ತೆಯ ಮರಿಗೆ ಸುಪ್ಪತ್ತಿಗೆ ಹಾಸುವವರೇ, ಅಜ್ಞಾನಿಗಳ ಹೃದಯದಲ್ಲಿ ಪರಮಾಮೃತವ ಸುರಿದಡೆ ಪರರ ಕಾಡಿ ಬೇಡದೆ ಮಾಡ್ಬರೇ, ಕುಂಜರನ ವೇಷವ ತೊಟ್ಟು ಹಂದಿಯಂತೆ ತಿರುಗುವ ಅಜ್ಞಾನಿಗಳಿಗೆ ಏನೆಂಬೆ ಅಮುಗೆ.

ಈಶ್ವರ ಏನೆಂದ್ರೆ ಅಮುಕೇಶ್ವರ. ರಾಯಮ್ಮನವರು ಹೇಳುತ್ತಾರೆ, ಉತ್ತಮ ಕುದುರೆಯ ಮರಿಗೆ ಹಾಸಿಗೆಯನ್ನು ಹಾಕಿ ಮಲಗಿಸುವವರಲ್ಲದೆ ಕತ್ತೆಯ ಮರಿಗೆ ಹಾಕುವರೇ ಎಂದು ಪ್ರಶ್ನಿಸುವ ಮೂಲಕ ಯಾರು ಕತ್ತೆಯಂತಹ ಜಡತ್ವವುಳ್ಳ ಜನರನ್ನು ಯಾರೂ ಪ್ರೀತಿಸುವುದಿಲ್ಲ. ಕೇವಲ ಚೈತನ್ಯಯುಕ್ತರನ್ನು ಮಾತ್ರ ಒಪ್ಪಿ ಅಪ್ಪಿಕೊಳ್ಳುತ್ತಾರೆ ಎನ್ನುತ್ತಾರೆ. ಹೌದಲ್ಲವೇ? ಹಾಗಾಗಿ ಮನುಷ್ಯ ಜಡತ್ವವನ್ನು ತ್ಯಜಿಸಲು ಪ್ರಯತ್ನಿಸಬೇಕು. ಅದಕ್ಕಾಗಿ ದೈಹಿಕವಾಗಿ ಮಾನಸಿಕವಾಗಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಎಲ್ಲವನ್ನೂ ಕೂಡ ತೆಗೆದುಕೊಳ್ಳಬೇಕು ಎನ್ನುವುದು ರಾಯಮ್ಮನವರ ಅದ್ಭುತ ಚಿಂತನೆಯಾಗಿದೆ. ಹಾಗೆಯೇ ಮುಂದುವರಿದು ಹೇಳುತ್ತಾರೆ, ಮೂರ್ಖರಿಗೆ ಪರಮಾಮೃತವನ್ನು ಸುರಿದರೂ ಕೂಡ ಅವರು ಬೇರೆಯವರಿಗೆ ತೊಂದರೆ ಕೊಡದೆ ಬಿಡುತ್ತಾರೆಯೇ ಎನ್ನುತ್ತಾರೆ. ಆನೆಯಂತೆ ವೇಷವ ತೊಟ್ಟು ಅಂದರೆ ಆನೆ ಘನತೆ ಗಾಂಭೀರ್ಯಕ್ಕೆ ಹೆಸರು. ಹಾಗೆ ವ್ಯಕ್ತಿ ಕೇವಲ ಆನೆಯಂತೆ ವೇಷವ ಧರಿಸಿ ಹಂದಿ ಹೇಗೆ ವಲಸನ್ನು ತಿಂದು ವಲಸಿನಲ್ಲಿ ಹೊರಗಾಳಿ ಬರುಕುತ್ತದೋ ಹಾಗೆ ಹಂದಿಯಂತೆ ಬದುಕುವವರನ್ನು ಕಂಡು ನಾನು ಏನು ಹೇಳಲಿ ಎಂದು ಪ್ರಶ್ನೆ ಮಾಡುತ್ತಾರೆ. ಹೀಗೆ ಹೇಳಿರುವುದು ಅಂದಿನ ಸಮಾಜದಲ್ಲಿ ಇಂತಹ ಕತ್ತೆಯಂತಹ ಹಂದಿಯಂತಹ ಜನ ಆನೆಯಂತೆ ವೇಷವ ತೊಟ್ಟು ತಿರುಗಾಡುತ್ತಿದ್ದರೆಂದು ಕಾಣಿಸುತ್ತದೆ. ಪ್ರಸ್ತುತ ಸಮಾಜದಲ್ಲಿ ಇಂತಹವರ ಸಂಖ್ಯೆ ಬಹಳಷ್ಟಿದೆ. ಇಂತಹವರಿಂದ ಸಮಾಜ ಅಧೋಗತಿಗಿಳಿಯುತ್ತಿರುತ್ತದೆ. ರಾಯಮ್ಮನವರು ಇಷ್ಟೇ ಅಲ್ಲದೆ ಜಂಗಮರೆಂದು ನಡೆದಾಡುವ ವೇಷಧಾರಿಗಳಿಗೂ ಕೂಡ ನೇರವಾಗಿ ತಮ್ಮ ತೀಕ್ಷ್ಣವಾದ ಮಾತುಗಳನ್ನು ವಚನ ಸಾಹಿತ್ಯದ ಮೂಲಕ ಹೇಳಿರುವುದನ್ನು ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ: ಕಾವಿ ಕಾಶಾಂಬರವ ಒದ್ದು ಕಾಮ ವಿಕಾರಕ್ಕೆ ತಿರುಗುವ ಕರ್ಮಿಗಳ ಮುಖವ ನೋಡಲಾಗದು. ಜಂಗಮವಾಗಿ ಜಗದಿತ್ತೆಯ ನುಡಿವ ಜಂಗುಳಿಗಳ ಮುಖವ ನೋಡಲಾಗದು. ಲಿಂಗೈಕ್ಯರೆನಿಸಿಕೊಂಡು ಅಂಗವಿಕಾರಕ್ಕೆ ತಿರುಗುವ ಲಿಂಗ ದ್ರೋಹಿಗಳ ಮುಖವ ನೋಡಲಾಗದು. ಕಾಣ ಅಮುಗೇಶ್ವರ ಲಿಂಗವೇ, ನೋಡಲಾಗದು ನೋಡಲಾಗದು. ರಾಯಮ್ಮನವರ ಚಿಂತನೆ ಹೇಗಿದೆ? ಅವರು ಹೇಳುತ್ತಾರೆ, ಕಾವಿಯನ್ನು ತೊಟ್ಟು ಜಡೆಮಣಿ ಮಾಲೆ ವಿಭೂತಿ ರುದ್ರಾಕ್ಷಿ ಹೀಗೆ ಎಲ್ಲವನ್ನ ಧರಿಸಿ ಆಸೆ ಕಾಮನೆ ಬಯಕೆಗಳಿಗಾಗಿ ತಿರುಗುವ ಈ ಕರ್ಮದ ಜನರ ಮುಖವ ನೋಡಲಾಗದು ಎಂದು ಬಿಡುತ್ತಾರೆ. ಜಂಗಮರೆಂದು ವೇಷವ ಹೊತ್ತು ಭವ್ಯ ಭಾಷೆಯನ್ನು ಮಾತನಾಡುವವರನ್ನ ಮಾಯಾ ಪ್ರಪಂಚದಲ್ಲಿ ಮುಳುಗಿ ಅದನ್ನೇ ನುಡಿಯುವವರನ್ನ ಅವರ ಮುಖವ ನೋಡಲಾಗದು ಎನ್ನುತ್ತಾರೆ. ಲಿಂಗವನ್ನು ಧರಿಸಿದ್ದೇವೆಂದು ಹೆಮ್ಮೆಯಿಂದ ತಿರುಗುತ್ತಾ ಪಂಚೇಂದ್ರಿಯಗಳ ವಾಸನೆಗಳಿಗೆ ಸಿಲುಕಿ ಜಗಕ್ಕೆ ಮೋಸ ಮಾಡುತ್ತಿರುವ ದ್ರೋಹಿಗಳನ್ನು ನೋಡಲಾಗದು ನೋಡಲಾಗದು ಎನ್ನುತ್ತಾರೆ. ಹೌದು, ಇಂಥವರ ಸಂಖ್ಯೆ ಪ್ರಸ್ತುತ ದಿನಮಾನಗಳಲ್ಲಿ ಹೆಚ್ಚಾಗುತ್ತಿರುವುದನ್ನು ನಾವು ಕಂಡುಬರುತ್ತೇವೆ. ಹೀಗೆ ರಾಯಮ್ಮನವರು ವೇಷಧಾರಿಗಳಿಗೆ ತಮ್ಮ ನೇರ ನುಡಿಯಿಂದ ತಿರಸ್ಕರಿಸಿರುವುದನ್ನು ನಾವು ಕಾಣಬಹುದಾಗಿ. ಒಂದೆಡೆ ಹೀಗೆ ಹೇಳಿಬಿಡುತ್ತಾರೆ, ಕಾಗೆಯ ಮರಿ ಕೋಗಿಲೆಯಾಗಬಲ್ಲದೆ, ಹೌದಲ್ಲವೇ, ಆಡಿನ ಮರಿ ಆನೆಯಾಗಬಲ್ಲದೆ, ಸೀಳು ನಾಯಿ ಸಿಂಹದ ಮರಿಯಾಗಬಲ್ಲದೆ. ಅರಿವು ಆಚಾರ ಸಮ್ಯಕ್ ಜ್ಞಾನವನ್ನು ಅರಿಯದೆ ನಾಮವ ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖವ ನೋಡಲಾಗದು. ಅಮುಗೇಶ್ವರ, ಗಾವಿಗಳ ಮುಖರ ನೋಡಲಾಗದು ಎನ್ನುತ್ತಾರೆ. ಹೌದು, ರಾಯಮ್ಮನವರ ಮಾತುಗಳು ಬಹಳ ನಿಜ. ಕಾಗೆಯ ಮರಿ ಕೋಗಿಲೆಯ ಜೊತೆಗೆ ಇದ್ದಾಕ್ಷಣ ಅದು ಕೋಗಿಲೆಯ ಮರಿಯಾಗಲು ಸಾಧ್ಯವಿಲ್ಲ. ಕೋಗಿಲೆಯಂತೆ ಇಂಪಾದ ಧ್ವನಿ ಅದಕ್ಕೆ ಬರಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ಹಾಗೆಯೇ ಆಡಿನ ಮರಿ ಆನೆಯಾಗಲು ಸಾಧ್ಯವೇ? ಸೀಳು ನಾಯಿ ಸಿಂಹದ ಮರಿಯಾಗಲು ಸಾಧ್ಯವೇ? ಸಾಧ್ಯವಿಲ್ಲ ಎನ್ನುತ್ತಾರೆ. ಅದೇ ರೀತಿ ಉತ್ತಮವನ್ನು ತಿಳಿದು ಸರಿಯಾಗಿ ಅರಿತು ಅದರಂತೆ ಆಚರಿಸುವ ಜ್ಞಾನವಿರಬೇಕು. ಅದನ್ನು ಬಿಟ್ಟು ಕೇವಲ ಪಂಡಿತನೆಂಬ ಹೆಸರನ್ನು ಗಳಿಸಿಕೊಂಡು ತಿರುಗಾಡಿದರೆ ಸುಜ್ಞಾನಿಯಾಗಲು ಸಾಧ್ಯವಿಲ್ಲ ಎನ್ನುತ್ತಾರೆ. ರಾಯಮ್ಮನವರು ಇಂತಹ ಅನೇಕ ವಚನಗಳನ್ನು ಬರೆಯುವ ಮೂಲಕ ವೇಷಧಾರಿಗಳಿಗೆ ತಮ್ಮ ಪ್ರತಿರೋಧವನ್ನು ಸೂಕ್ಷ್ಮವಾಗಿ ವ್ಯಕ್ತಪಡಿಸಿದ್ದಾರೆ. ರಾಯಮ್ಮನವರು ಪ್ರತಿರೋಧದ ನಡುವೆಯೂ ವ್ಯಕ್ತಿ ಹೇಗಿದ್ದರೆ ಚೆನ್ನ ಎನ್ನುವುದನ್ನು ಕೂಡ ತಮ್ಮ ಹಲವಾರು ವಚನಗಳಲ್ಲಿ ತಿಳಿಸಬಯಸಿದ್ದಾರೆ. ಒಂದು ವಚನ:
ಕತ್ತಲೆಯ ಮನೆಯಲ್ಲಿ ಸಕ್ಕರೆಯ ಸವಿದ

ಕಂಡವನಂತಿರಬೇಕು. ಬಟ್ಟ ಭಯಲಲ್ಲಿ ನಿಂದು ಇಷ್ಟ ಲಿಂಗವ ಕಂಡವನಂತಿರಬೇಕು. ಇದಕ್ಕೆ ಗುರುವಿನ ಹಂಗೇಕೆ, ಲಿಂಗದ ಪೂಜೆ ಏಕೆ, ಸಮಯದ ಹಂಗೇಕೆ? ತನ್ನ ತಾನು ಅರಿದವನೇ ಏಣಾಂಕನ ಶರಣರ ಸಂಘವೇಕೆ? ಇಷ್ಟವನ್ ಅರಿದವಂಗೆ ನಾನೇನು ನೀನೇನು ಎಂಬ ಗೊಜಡಿನ ಭ್ರಮೆಯೇಕೆ ಅಮುಗೇಶ್ವರ, ಗೊಜಡಿನ ಭ್ರಮೆಯೇಕೆ? ಇಲ್ಲಿ ರಾಯಮ್ಮನವರು ಮನುಷ್ಯ ಹೇಗಿರಬೇಕು ಎನ್ನುವುದನ್ನು ಅತ್ಯಂತ ಅರ್ಥವಾಗುವಂತಹ ಉದಾಹರಣೆಗಳ ಮೂಲಕ ತಿಳಿಸಿದ್ದಾರೆ. ಅವರು ಹೇಳುತ್ತಾರೆ, ಕತ್ತಲೆಯ ಮನೆಯಲ್ಲಿ ಸಕ್ಕರೆಯ ಸವಿದಂತಿರಬೇಕು. ಇಲ್ಲಿ ಕತ್ತಲೆಯ ಮನೆ ಎಂದರೆ ದುಃಖ, ನೋವು, ಸಂಕಟ, ಬಡತನ, ಅಜ್ಞಾನ, ಮೂರ್ಖತ್ವ ಹೀಗೆಲ್ಲ ಇರುವಂತಹ ಮನೆ. ಅಂತಹ ಮನೆಯಲ್ಲಿಯೂ ಸಕ್ಕರೆಯನ್ನು ಸವಿದ ಹಾಗೆ, ಅಂದರೆ ಸಕ್ಕರೆಯನ್ನು ಸವಿದಾಗ ಏನು ಆನಂದ ಉಂಟಾಗುತ್ತದೋ ಹಾಗೆ ಬಡತನ, ನೋವು, ಮೂರ್ಖರಿರುವ ಮನೆಯಲ್ಲಿಯೂ ಕೂಡ ಅವುಗಳನ್ನೆಲ್ಲ ಭಗವಂತನಿಗೆ ಅರ್ಪಿಸಿ ಭಗವಂತನಿಗೆ ಬಿಟ್ಟು ನೋಡಿಯೋ ನೋಡದ ಹಾಗೆ, ಅನುಭವಿಸಿಯೋ ಅನುಭವಿಸದ ಹಾಗೆ ಇದ್ದು ತೃಪ್ತಿಯಿಂದ ಬದುಕಲು ಕಲಿಯಬೇಕು ಎನ್ನುತ್ತಾರೆ. ಆಗ ಮಾತ್ರ ಈ ಲೋಕದೊಳಗೆ ಹುಟ್ಟಿದುದಕ್ಕೆ ಸಾರ್ಥಕವಾಗುತ್ತದೆ. ಇಲ್ಲವಾದಲ್ಲಿ ಲೋಕದೊಳಗೆ ಹುಟ್ಟಿ ಕಷ್ಟ ಕೋಟಿಲಗಳಲ್ಲಿ ನರಳಿ ಸಾಯಬೇಕಾಗುತ್ತದೆ ಎನ್ನುತ್ತಾರೆ. ಇದರಿಂದ ಏನು ಪ್ರಯೋಜನ ಎನ್ನುವುದು ರಾಯಮ್ಮನರ ವಿಚಾರವಾಗಿದೆ. ಹೌದಲ್ಲವೇ? ನಾವೆಲ್ಲರೂ ಕೂಡ ಇದರ ಬಗ್ಗೆ ಆಲೋಚಿಸಬೇಕಾಗಿದೆ. ಹಾಗೆಯೇ ಮುಂದೆ ಹೇಳುತ್ತಾರೆ, ಬಟ್ಟ ಬಯಲಲ್ಲಿ ನಿಂದು ಇಷ್ಟಲಿಂಗವ ಕಂಡಂತಿರಬೇಕು. ಈ ವಾಕ್ಯ ಅತ್ಯಂತ ವಿಶಾಲವಾದಂತಹ ಅರ್ಥವನ್ನು ಒಳಗೊಂಡಿದೆ. ನಾವು ನಮ್ಮ ಮನೆಯೊಳಗಿನ ದೇವರ ಕೋಣೆಯಲ್ಲಿ ಕುಳಿತು ಇಷ್ಟಲಿಂಗವ ಅಂದರೆ ನೈಜ ಸುಖವ ಕಾಣಲು ಸಾಧ್ಯವಾಗುತ್ತಿಲ್ಲ. ಆದರೆ ರಾಯಮ್ಮನವರು ಹೇಳುತ್ತಾರೆ, ಬಯಲಿನಲ್ಲಿ ನಿಂತು ಅಂದರೆ ಸಮಾಜದೊಳಗೆ ನಿಂತು, ಸಮಾಜದೊಳಗೆ ಬೆರೆತು, ಸಮಾಜದಲ್ಲಿನ ನೋವು ನಲುವುಗಳ ನಡುವೆ ಇದ್ದು ಅಲ್ಲಿ ನೈಜ ಆನಂದವನ್ನು ಕಾಣಬೇಕು. ಅದುವೇ ನಿಜ ಶಿವಯೋಗ ಎಂದು ಬಿಡುತ್ತಾರೆ. ಅಂಥ ಸ್ಥಿತಿಗೆ ಏರಿದರೆ ಗುರುವಿನ ಹಂಗೇಕೆ, ಲಿಂಗ ಪೂಜೆ ಏಕೆ, ಪೂಜೆಗಾಗಿ ಸಮಯ ಮೀಸಲಿಡಲೇಕೆ, ಏಣಾಂಕನ ಅಂದರೆ ಶಿವನ ಸದ್ಭಕ್ತರ ಸಂಘವೇಕೆ ಎಂದು ಪ್ರಶ್ನಿಸಿಬಿಡುತ್ತಾರೆ. ಕೊನೆಯಲ್ಲಿ ಹೇಳುತ್ತಾರೆ, ಕತ್ತಲಲ್ಲಿ ಬೆಳಕನ್ನು ಕಾಣುವಂಗೆ, ಬಯಲ ಆನಂದದಲ್ಲಿ ಮುಳುಗುವಂಗೆ ಗುರುಲಿಂಗ ಪೂಜೆ, ಸದ್ಭಕ್ತ ಹೀಗೆ ಇವೆಲ್ಲವೂ ಬೇಕು ಎನ್ನುವ ಭ್ರಮೆಯಿಂದ ದೂರವಿರುತ್ತಾನೆ ಎಂದು ಬಿಡುತ್ತಾರೆ. ಹೌದಲ್ಲವೇ? ಯಾವ ವ್ಯಕ್ತಿ ಸಮಾಜದೊಳಗಿದ್ದು ಸಮಾಜದಲ್ಲೇ ಆನಂದವನ್ನು ಕಂಡಾಗ ಅಂತಹ ವ್ಯಕ್ತಿಗೆ ಇವೆಲ್ಲ ಏಕೆ ಎನ್ನುವುದು ರಾಯಮ್ಮನವರ ಚಿಂತನೆ. ಇಂತಹ ಚಿಂತನೆಯಡಿಗೆ ಅಂದಿನ ಸಮಾಜದ ಸ್ತ್ರೀಯರು ತಲುಪಿದ್ದರಲ್ಲ ಎನ್ನುವುದೇ ಒಂದು ಆಶ್ಚರ್ಯಕರವಾದ ವಿಷಯವಾಗಿದೆ. ಪ್ರಸ್ತುತ ಬಹಳಷ್ಟು ಓದಿರುವ ಹೆಣ್ಣು ಮಕ್ಕಳಿಗೆ ಈ ಸಮಾಜದೊಳಗೆ ನಾವು ಹೇಗಿರಬೇಕು ಎನ್ನುವ ಚಿಂತನೆಯನ್ನೇ ಮಾಡುತ್ತಿಲ್ಲ. ಮನಸ್ಸು ಏನು ಹೇಳುತ್ತದೋ ಹಾಗೆ ಬದುಕುತ್ತಿದ್ದಾರೆ. ಸಮಾಜದಲ್ಲಿನ ಮೂರ್ಖರು ಏನು ಮಾಡುತ್ತಿದ್ದಾರೋ ಅದು ಸರಿಯೇ ತಪ್ಪೇ ಎಂದು ಚಿಂತಿಸದೆ ಅದನ್ನೇ ಅಪ್ಪಿ ಒಪ್ಪಿ ಅಧೋಗತಿಗೆ ಇಳಿಯುತ್ತಿದ್ದಾರೆ. ರಾಯಮ್ಮನವರ ಚಿಂತನೆ ಅವರಿಗೇಕೆ ಬರುತ್ತಿಲ್ಲ ಎನ್ನುವುದು ಅತ್ಯಂತ ನೋವಿನ ಸಂಗತಿಯಾಗಿದೆ. ಹಾಗಾಗಿಯೇ ಏನೋ ರಾಯಮ್ಮನವರು ಒಂದೆಡೆ ಹೀಗೆ ಹೇಳುತ್ತಾರೆ, ಮುಂಡದಲ್ಲಿ ತಿರುಗುವವರು ಕೋಟ್ಯಾನುಕೋಟಿ, ತಲೆಯಲ್ಲಿ ತಿರುಗುವವರ ಅರನ್ನು ಕಾಣೆ, ಅಂಗದಲ್ಲಿಪ್ಪ ಮಲಿನವ ಕಳೆವರು ಕೋಟ್ಯಾನುಕೋಟಿ, ಮನದಲ್ಲಿಪ್ಪ ಮಲಿನವ ಕಳೆವರ ಅರನು ಕಾಣೆ ಅಮುಗೇಶ್ವರ. ಇಲ್ಲಿ ರಾಯಮ್ಮನವರು ದೇಹವನ್ನು ತಲೆಯ ಭಾಗ ಮತ್ತು ತಲೆಯಿಲ್ಲದ ಭಾಗ ಎಂದು ಎರಡು ವಿಭಾಗ ಮಾಡಿದ್ದಾರೆ. ತಲೆಯೆಂದರೆ ಜ್ಞಾನದ ಭಾಗ, ತಲೆಯಿಲ್ಲದ ಭಾಗ ಮುಂಡದ ಭಾಗ, ಅದು ಅಜ್ಞಾನದ ಭಾಗ ಎನ್ನುತ್ತಾರೆ. ಆಲೋಚಿಸಿ ನೋಡಿ ರಾಯಮ್ಮನ ವಿಚಾರ ಎಷ್ಟು ಚೆನ್ನಾಗಿದೆ. ಹಾಗಾಗಿ ಅವರು ಹೇಳುತ್ತಾರೆ, ಮುಂಡದ ಭಾಗದಲ್ಲಿ ಇರುವವರೇ ಅಂದರೆ ಅಜ್ಞಾನಿಗಳೇ ಈ ಜಗದಲ್ಲಿ ತಿರುಗಾಡುತ್ತಾ ನಾವೇ ಹೆಚ್ಚು ನಾವೇ ಸರಿ ಎನ್ನುತ್ತಿದ್ದಾರೆ ಎನ್ನುತ್ತಾರೆ. ಜ್ಞಾನವಂತರ ಸಂಖ್ಯೆ ಭಾರಿ ವಿರಳ ಎನ್ನುತ್ತಾರೆ ರಾಯಮ್ಮನವರು. ಮುಂದೆ ಹೋಗಿ ತಿಳಿಸುತ್ತಾರೆ,

0: ಕೇವಲ ದೇಹ ಸುಂದರವಾಗಿ ಕಾಣಲೆಂದು ದೇಹದ ಬಗ್ಗೆ ಕಾಳಜಿ ವಹಿಸುತ್ತಾರೆಯೇ ಹೊರತು ಮನಭಾವ ಶುದ್ಧ ಮಾಡಬೇಕೆಂಬುದನ್ನು ಮರೆತಿದ್ದಾರೆ. ದೇಹದ ಸುಂದರತ್ವವನ್ನೇ ಸುಂದರ ಎಂದು ಓಡಾಡುವವರ ನೋಡಲಾಗದು ನೋಡಲಾಗದು ಎನ್ನುತ್ತಾರೆ ರಾಯಮ್ಮನವರು. ಒಂದೆಡೆ ರಾಯಮ್ಮನವರು ಹಿರಿಯರಿಗೆ ಪ್ರಮತರಿಗೆ ಶರಣು ಭಾವದಿಂದ ಇರಬೇಕು ಎನ್ನುತ್ತಾರೆ. ವಚನ ಹೀಗಿದೆ: ನವನಾರಿ ಕುಂಜರ ಪಂಚನಾರಿ ತುರಂಗವೆಂಬುವನ ಮೇಲೆ ಬಿರಿದ ಕಟ್ಟಿದ ಬಳಿಕ ಪರಶವೆಂದ ಸಾಕಾರವಾಗಿರಬೇಕು, ಬಸವಾದಿ ಪ್ರಮಥನಿಗೆ ಬಲುಗೈಯನಾಗಿರಬೇಕು, ಬಸವಣ್ಣಂಗೆ ಲಿಂಗವಾಗಿರಬೇಕು, ಪ್ರಭುದೇವರಿಗೆ ಪ್ರಣವ ಸ್ವರೂಪವಾಗಿರಬೇಕು, ಅಮುಗೇಶ್ವರನೆಂಬ ಲಿಂಗವನ್ನು ಅರಿದಡೆ ನಿರ್ಭೇದ್ಯನಾಗಿ ನಿಜ ಲಿಂಗೈಕ್ಯನಾಗಿರ್ಪನಯ್ಯ ನಿಜ ಲಿಂಗೈಕ್ಯನಾರ್ಗಿರ್ಪನಯ್ಯ ಎನ್ನುತ್ತಾರೆ. ಇಲ್ಲಿ ರಾಯಮ್ಮನವರು ಆನೆಯ ಮೇಲೆ ಕೂರಿಸಿ ಕುದುರೆಯ ಮೇಲೆ ಕುಳ್ಳಿರಿಸಿ ಬಿರುದು ಬಾವಲಿಗಳನ್ನು ಕೊಟ್ಟು ಅದ ಮೇಲೂ ಕೂಡ ಅವರು ಹೇಗಿರಬೇಕು, ಅವರು ಹೇಗಿದ್ದರೆ ಚೆನ್ನ ಎನ್ನುತ್ತಾರೆ. ಭಗವಂತನ ಕರುಣೆಗೆ ಒಳಗಾಗಿರಬೇಕು ಎನ್ನುತ್ತಾರೆ. ಬರೀ ಬಿರುದು ಬಾವಲಿಗಳನ್ನು ಸ್ವೀಕರಿಸಿದರೆ ಸಾಲದು, ಬಸವಾದಿ ಶರಣರಿಗೆ ವೀರರಂತಿರಬೇಕು, ಧೀರರಂತಿರಬೇಕು, ಸತ್ಕುಲ ಆಚಾರವಂತರಾಗಿರಬೇಕು ಎನ್ನುತ್ತಾರೆ. ಬಸವಣ್ಣಂಗೆ ಲಿಂಗದಂತೆ ದೈವತ್ವವನ್ನು ಒಳಗೊಂಡಿರಬೇಕು, ಪ್ರಭುದೇವರಿಗೆ ಓಂಕಾರದ ರೂಪಿನಂತಿರಬೇಕು. ಎಂತಹ ಮಾತುಗಳು ರಾಯಮ್ಮನವರದು! ಹೀಗೆ ಇರುವಂತಹ ವ್ಯಕ್ತಿ ಮಾತ್ರ ನಿಜ ಲಿಂಗೈಕ್ಯನಾಗಲು ಸಾಧ್ಯವೂ ಉಳ್ಳದ್ದೇ ಹೊರತು ಇನ್ಯಾರಿಗೂ ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ಅಂತಿಮವಾಗಿ ಅವರು ಹೇಳುತ್ತಾರೆ, ಈ ಜಗತ್ತಿನಲ್ಲಿ ಎಲ್ಲವನ್ನು ಎಲ್ಲರಿಗೂ ಹೇಳಲು ಸಾಧ್ಯವಿಲ್ಲ, ಎಲ್ಲರಿಗೂ ಎಲ್ಲವನ್ನು ಮಾಡಿಸಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ಹಾಗಾಗಿ ಒಂದೆಡೆ ಹೇಳುತ್ತಾರೆ, ಮೂಗಿಲ್ಲದವಂಗೆ ಕನ್ನಡಿಯ ತೋರಲೇಕೆ, ಕೈಯಿಲ್ಲದವಂಗೆ ಕುದುರೆಯನ್ನು ಏರಿಸಲೇಕೆ, ಕಾಲಿಲ್ಲದವಂಗೆ ನಿಚ್ಚಣಿಗೆಯನ್ನು ಏರಿಸಲೇಕೆ, ಭಕ್ತಿ ಜ್ಞಾನ ವೈರಾಗ್ಯವಿಲ್ಲದವಂಗೆ ಇಷ್ಟಲಿಂಗವನ್ನು ಇರಿಸುವೆ ಏಕೆ, ಅಮುಗೇಶ್ವರ ಅಮುಗೇಶ್ವರ. ಈಗ ರಾಯಮ್ಮನವರು ಮೂಗೇ ಇಲ್ಲದವಂಗೆ ಅವನ ಮುಖವನ್ನು ನೋಡಲು ಕನ್ನಡಿಯ ತೋರಿಸಲೇಕೆ, ಅದರಿಂದ ಅವನಿಗೆ ಏನು ಪ್ರಯೋಜನ ಎನ್ನುತ್ತಾರೆ. ಹಾಗೆಯೇ ಕೈಯೇ ಇಲ್ಲದವನಿಗೆ ಕುದುರೆಯನ್ನು ಕೊಟ್ಟು ಅದರ ಮೇಲೆ ಕೂರಿಸಲು ಹೋದರೆ ಓಡಿಸು ಎಂದರೆ ಅವನು ಓಡಿಸುವುದಾದರೂ ಹೇಗೆ? ಹಾಗೆಯೇ ಕಾಲೇ ಇಲ್ಲದವಂಗೆ ಏಣಿಯನ್ನು ಏರಲು ತಿಳಿಸಿ ಏಣಿಯನ್ನು ಇಡಿದರೆ ಹೇಗೆ? ಸಾಧ್ಯವಿಲ್ಲ. ಅದೇ ರೀತಿ ಭಕ್ತಿ ಜ್ಞಾನ ವೈರಾಗ್ಯವಿಲ್ಲದವಂಗೆ ಇಷ್ಟಲಿಂಗವನ್ನು ಪೂಜಿಸು ಎಂದು ಹೇಳಿದರೆ ಅವನು ಪೂಜಿಸುವುದಾದರೂ ಹೇಗೆ? ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಹಾಗಾಗಿ ಅಂತಹವರ ಬಗ್ಗೆ ದೂರೀಕರಿಸಿ ಎಂದು ಬಿಡುತ್ತಾರೆ, ದೂರ ತಳ್ಳಿ ಎಂದು ಬಿಡುತ್ತಾರೆ. ಹೀಗೆ ಅಮುಗೆಯ ರಾಯಮ್ಮನವರು ಮಹಿಳೆಯಾಗಿ ಸುಂದರ ವಿಚಾರಧಾರೆಗಳನ್ನು ನೀಡುವುದನ್ನ ನಾವು ಕಾಣಬಹುದಾಗಿದೆ. ಹಾಗೆಯೇ ಅವರು ಪ್ರಪಂಚದಲ್ಲಿ ನಡೆಯುತ್ತಿರುವಂತಹ ವೇಷಧಾರಿತ್ವವನ್ನು ನೇರವಾಗಿ ಖಂಡಿಸಿರುವುದು ಅವರ ವೀರತೆಯನ್ನು ನಮಗೆ ತೋರಿಸುತ್ತದೆ. ಅಂದಿನ ಸಮಾಜದಲ್ಲಿ ಇಂತಹದ್ದನ್ನು ನಾವು ಕಾಣಬಹುದಾಗಿದೆ. ಈಗಲೂ ಕೂಡ ಇಂದಿನ ಸಮಾಜವನ್ನು ಖಂಡಿಸುವಂತಹ ಸಮಾಜ ಮೂಡಿ ಬರಬೇಕಾಗಿದೆ. ಆಗ ಮಾತ್ರ ಈ ಸಮಾಜ ಸರಿಯಾಗಲು ಸಾಧ್ಯವೇನೋ ಎಂದು ಅನ್ನಿಸುತ್ತದೆ. ಈ ವಿಚಾರಗಳನ್ನು ತಿಳಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಸರ್ವರಿಗೂ ಕೂಡ ಧನ್ಯವಾದಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ

0: ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಕೇಳುಗರೇ, ಇದುವರೆಗೂ ವಚನ ವೈಭವ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಕೇಳುಗರೆ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿ ವರ್ಗದವರಾದ ಭಾಗ್ಯಶ್ರೀ ಹಾಗೂ ಶಶಾಂಕ್ ನಾಯಕ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ದೇವರು ಆಯುರ ಆರೋಗ್ಯ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಅವರಿಗಾಗಿ ಈ ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ನಮ್ಮ ನಿಲಯದಿಂದ ಕನ್ನಡ ಟಿಪ್ಪಣಿ ಮಾಸ್ತಿ ಅವರ ನಿಜ ಗಲ್ಲಿನ ರಾಣಿ ಕಥೆಯ ವಿಶ್ಲೇಷಣೆ ಕುರಿತು ಕಬ್ಬಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಎನ್ ಕವಿತರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲರಿಗೂ ನಮಸ್ಕಾರ. ನಾನು ಕವಿತಾ ಎಮ್ಎನ್, ಕಬ್ಬಹಳ್ಳಿಯ ಶ್ರೀ ಮಧಾನೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಸಹ ಪ್ರಾಧ್ಯಾಪಕಿ. ಈ ದಿನ ಮಾಸ್ತಿಯವರ ನಿಜಗಲ್ಲಿನ ರಾಣಿ ಅನ್ನುವ ಕಥೆಯನ್ನು ಕುರಿತಾಗಿ ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಶ್ರೀನಿವಾಸ ಅನ್ನುವಂತಹ ಕಾವ್ಯನಾಮದಿಂದ ಬರೆದ್ರೂ ಮಾಸ್ತಿ ಅಂತಲೇ ಜನಮಾನಸದಲ್ಲಿ ಚಿರಪರಿಚಿತರಾಗಿ ಉಳಿದಿರುವ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಕನ್ನಡ ಸಣ್ಣ ಕಥೆಗಳ ಜನಕ ಅಂತಲೇ ಪ್ರಖ್ಯಾತರಾಗಿದ್ದಾರೆ. ಸಣ್ಣ ಕಥೆಗಳ ಜೊತೆಗೆ ನೀಳ್ಗತೆ, ಕಾವ್ಯ, ನಾಟಕ, ಕಾದಂಬರಿ, ಜೀವನ ಚರಿತ್ರೆ, ಪ್ರಬಂಧ, ಹೀಗೆ ಎಲ್ಲ ಬಗೆಯ ಪ್ರಕಾರದಲ್ಲೂ ಸಾಹಿತ್ಯ ರಚನೆ ಮಾಡಿದ್ದಾರೆ. ಕನ್ನಡ ಕಥಾ ಸಾಹಿತ್ಯಕ್ಕೆ ಒಟ್ಟು 123 ಕಥೆಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಅವುಗಳಲ್ಲಿ ನಿಜಗಲ್ಲಿನ ರಾಣಿ ಅನ್ನುವ ಕಥೆ ಕೂಡ ಬಹಳ ಪ್ರಸಿದ್ಧವಾದುದು. ಕನ್ನಡ ನಾಡಿನ ರಾಜಕೀಯ ಇತಿಹಾಸದಲ್ಲಿ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಹೇಗೆ ಆಳ್ವಿಕೆಯನ್ನು ಮಾಡಿದಾರೋ ಹಾಗೆಯೇ ಪಾಳೆಯಗಾರರು, ನಾಯಕರುಗಳು ಕೂಡ ಆಳ್ವಿಕೆ ನಡೆಸಿದ್ದಾರೆ. ತಮ್ಮ ಸಂಸ್ಥಾನಗಳ ಇತಿಹಾಸ ಎಂದೆಂದಿಗೂ ಪ್ರಸಿದ್ಧಿಯಾಗಿ ಉಳಿಯೋ ಹಾಗೆ ಬಾಳಿ ಬದುಕಿದ್ದಾರೆ. ಅಂತಹ ಪಾಳೆಯಗಾರರಲ್ಲಿ ನಿಜಗಲ್ಲಿನ ಕೋಟೆಯವರು ಕೂಡ ಪ್ರಮುಖರಾದವರು. ಕಥೆ ಆರಂಭ ಆಗೋ ಹೊತ್ತಿಗೆ ನಿಜಗಲ್ಲಿನ ರಾಜಕೀಯ ಕಥನದ ಜೊತೆ ಜೊತೆಗೆ ಕೌಟುಂಬಿಕ ಕಥನವು ಒಂದು ಹೊಸ ಸ್ವರೂಪವನ್ನು ಪಡ್ಕೊಂಡಿತ್ತು. ಕಥೆಯ ನಾಯಕ ರಾಮರಸ ನಾಯಕ ಬಹಳ ಒಳ್ಳೆಯತನಕ್ಕೆ ಹೆಸರುವಾಸಿಯಾದವನು. ಇವನು ಮೈಸೂರು ಅರಸರ ಸಾಮಂತನಾಗಿ ಬಾಳ್ತಾ ಇರ್ತಾನೆ. ಮರಾಠಿಗರು ಇವನಿಗೆ ಶತ್ರುವಾಗಿ ತುಂಬ ಕಾಟ ಕೊಡ್ತಾ ಇರ್ತಾರೆ. ಅವರ ಜೊತೆಗೆ ಹೋರಾಟ ಮಾಡಿ ಬದುಕಬೇಕಾದ ಒಂದು ಪರಿಸ್ಥಿತಿಯಲ್ಲಿ ರಾಮರಸ ನಾಯಕ ಇರ್ತಾನೆ. ಇನ್ನು ಅವನ ಕೌಟುಂಬಿಕ ವಿಷಯಕ್ಕೆ ಬರೋದಾದರೆ, ರಾಮರಸ ನಾಯಕನ ಮೊದಲ ಪತ್ನಿ ಲಕುಮವ್ವೆ ಅಂತ ಹೇಳಿ, ಆಕೆಗೆ ಮದುವೆಯಾಗಿ 10 ವರ್ಷಗಳಾದರೂ ಮಕ್ಕಳಿರಲಿಲ್ಲ. ಮಕ್ಕಳಿಲ್ಲದೆ ಜೀವನ ಪರಿಪೂರ್ಣ ಅಲ್ಲ ಅನ್ನುವ ನಂಬಿಕೆಯಲ್ಲಿದ್ದ ಲಕುಮವ್ವೆ ತನ್ನ ಗಂಡನಿಗೆ ಒತ್ತಾಯ ಮಾಡಿ ತನ್ನ ಬಳಗದವರೇ ಆಗಿದ್ದ ಗಿರಿಜವ್ವೆ ಅನ್ನುವ ಹುಡುಗಿಯನ್ನು ತಂದು ರಾಮರಸ ನಾಯಕನಿಗೆ 2ನೇ ಮದುವೆಯನ್ನು ಮಾಡುತ್ತಾನೆ. ಗಿರಿಜವ್ವೆ ಸ್ವಭಾವತಃ ಒಳ್ಳೆಯವಳು. ಮದುವೆಯಾದ 2ನೆಯ ವರ್ಷಕ್ಕೆ ಒಂದು ಗಂಡು ಮಗುವಿಗೆ ಕೂಡ ಜನ್ಮವನ್ನು ನೀಡ್ತಾಳೆ. ಆಕೆ ನಿಜಗಲ್ಲಿನ ಕೋಟೆಗೆ ಮದುವೆಯಾಗಿ ಪ್ರವೇಶ ಮಾಡುವಾಗ ತನ್ನ ಜೊತೆಗೆ ತನ್ನ ತಮ್ಮ ಕಸ್ತೂರಿ ನಾಯಕ ಮತ್ತು ತನ್ನ ತಾಯಿಯನ್ನು ಕೂಡ ಕರ್ಕೊಂಡು ಬಂದಿರ್ತಾಳೆ. ಇಲ್ಲಿಂದ ರಾಜಕೀಯ ಮತ್ತು ಕುಟುಂಬಗಳು ಎರಡು ಕಥೆಯಲ್ಲಿ ಮುಖಾಮುಖಿಯಾಗಿ ಸಂಘರ್ಷ ಆರಂಭ ಆಗುತ್ತೆ. ಆರಂಭದಲ್ಲಿ ತಾಯಿ ಮತ್ತು ತಮ್ಮ ತನ್ನ ಗಂಡನ ಮನೆಗೆ ಕೆಡಕನ್ನೇ ಬಯಸ್ತಾ ಇರೋ ಪ್ರಯತ್ನಗಳು ಕಾಣುತ್ತೆ. ಹಾಗಾಗಿ ಅವರ ವಿರುದ್ಧವಾಗಿ ತಾಯಿಯಾಗಲಿ ಅಥವಾ ತಮ್ಮನಾಗಲಿ ಏನಾದರೂ ಮಾತಾಡೋಕೆ ಬಂದಾಗೆಲ್ಲ ಗಿರಿಜವ್ವೆ ಅವುಗಳನ್ನೆಲ್ಲ ತಡೀತಾ ಇರ್ತಾಳೆ, ಅವರ ಪ್ರಯತ್ನಗಳನ್ನೆಲ್ಲ ವಿಫಲಗೊಳಿಸ್ತಾ ಇರ್ತಾಳೆ. ಯಾಕೆಂದರೆ ಗಿರಿಜವ್ವೆ ಸ್ಫುರದ್ರೂಪಿ ಹೇಗೋ ಅವಳ ಮನಸ್ಸು ಕೂಡ ಅಷ್ಟೇ ಸ್ಫುರದ್ರೂಪಿಯಾಗಿ ಇತ್ತು. ಆಕೆಗೆ ಉಂಡ ಮನೆಗೆ ಎರಡು ಬಗಿಬಾರ್ದು ಅನ್ನುವಂಥದ್ದು ತುಂಬ ಇತ್ತು. ಜೊತೆಗೆ ತನ್ನ ಒಳಿತಿಗಾಗಿ ತನ್ನನ್ನು ಮದುವೆ ಮಾಡ್ಕೊಳ್ಳೋದ್ರ ಮೂಲಕ ಹೊಸ ಬದುಕು ಕೊಟ್ಟಂತಹ ಕುಟುಂಬಕ್ಕೆ ಎಂದೂ ಕೇಡು ಮಾಡಬಾರ್ದು ಅನ್ನೋದು ಅವಳ ಆಲೋಚನೆಯಾಗಿತ್ತು. ಆದರೆ ದಿನೇ ದಿನೇ ಏನಾಗುತ್ತೆ ಅಂದರೆ, ಅವಳ ತಮ್ಮ ಕಸ್ತೂರಿ ಸ್ವಲ್ಪ ಪುಂಡತನಕ್ಕೆ ಹೆಸರುವಾಸಿಯಾಗ್ತಾನೆ. ಅವನು ಕೆಡಕನ್ನು ಮನೆಯ ಒಳಗಿಂದ ಮಾಡೋದನ್ನು ನಿಲ್ಲಿಸ್ತಾನೆ, ಆದರೆ ಊರ ಜನರ ನಡುವೆ ಅವನು

ಹೋಗ್ತಾನೆ. ಊರ ಜನರ ನಡುವೆ ಬಂದಾಗ ಈ ವಿಷಯ ಅವನ ಭಾವ ರಾಮರಸ ನಾಯಕನಿಗೆ ಮುಟ್ಟುತ್ತೆ. ರಾಮರಸ ನಾಯಕ ಅವರನ್ನೆಲ್ಲ ಅವರ ಶ್ರೇಯೋಭೈಲಾಷೆಯನ್ನು ನೋಡ್ಕೊಳ್ಳುವವನಾಗಿ ಸುಮ್ಮನಿರೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಭಾವ ಮೈದುನನಿಗೆ ಬುದ್ಧಿಯನ್ನು ಹೇಳ್ತಾನೆ. ಹಾಗೆ ಬುದ್ಧಿಯನ್ನು ಹೇಳುವಾಗ ಪಂಚಾಯಿತಿಯ ಮೂಲಕ ಎಲ್ಲರೆದುರಿಗೇನೆ ಅವನು ಹೇಳ್ತಾನೆ. ಇದು ಕಸ್ತೂರಿ ನಾಯಕನಿಗೆ ದ್ವೇಷ ಆಗೋದಕ್ಕೆ, ದ್ವೇಷ ರೂಪ ಪಡೆಯೋದಕ್ಕೆ ಕಾರಣ ಆಗುತ್ತೆ. ಈ ಕಡೆ ಮೂರು ಬಾರಿ ಪ್ರಯತ್ನ ಪಟ್ಟು ಸದಾಶಿವರಾಯನ ನೇತೃತ್ವದ ಮರಾಠೆ ಸೇನೆ ನಿಜಗಲ್ಲನ್ನು ವಶಪಡಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗಿರೋದಿಲ್ಲ. ಅವರಿಗೆಷ್ಟೇ ಪ್ರಯತ್ನ ಪಟ್ಟರೂ ಹಾಗೆ ಬರಿಗೈಯಲ್ಲೇ ಹಿಂತಿರುಗಿ ಹೋಗಿರ್ತಾರೆ. ಇಂಥ ಹೊತ್ತಲ್ಲೇ ಕಸ್ತೂರಿ ನಾಯಕನ ಉಂಡ ಮನೆಗೆ ದ್ರೋಹ ಬಗೆಯುವಂತಹ ಅವನ ಗುಣ ಮರಾಠೆಯ ಸದಾಶಿವರಾಯನಿಗೆ ವರ ಆಗಿ ಫಲಿಸ್ಬಿಡುತ್ತೆ. ಇಬ್ಬರು ಪಿತೂರಿಯನ್ನು ಮಾಡ್ತಾರೆ, ಇಬ್ಬರು ಮಾತಾಡ್ಕೊಳ್ತಾರೆ, ಇಬ್ಬರು ಮಾತಾಡಿಕೊಂಡು ರಾಮರಸನನ್ನು ಕೊಂದು ಬಿಡ್ತಾರೆ. ಕೋಟೆ ವಶಪಡಿಸ್ಕೊಂಡ ಮೇಲೆ ದಳಪತಿ ಸುಮ್ಮನಿರಲ್ಲ, ಕೋಟೆ ತನ್ನದಾದ ಹಾಗೆ ಗಿರಿಗವ್ವೆ ಕೂಡ ತನ್ನವಳಾಗಬೇಕು ಅಂತೇಳಿ ಆಸೆ ಪಡ್ತಾನೆ. ನಿಜಗಲ್ಲಿಗೆ ಇಂಥದ್ದೊಂದು ಪತನ ಒದಗಿ ಬಂತಲ್ಲ ಅಂಥೇಳಿ ಗಿರಿಜವ್ವೆಗೆ ತುಂಬ ಸಂಕಟ ಆಗತ್ತೆ. ಗಿರಿಜವ್ವೆ ಸಹಗಮನ ಮಾಡೋದಕ್ಕೆ ಸಿದ್ಧವಾಗ್ತಾಳೆ, ಲಕುಮವ್ವೆ ಕೂಡ ಸಹಗಮನ ಮಾಡೋದಕ್ಕೆ ಸಿದ್ಧವಾಗ್ತಾಳೆ. ಆದರೆ ಊರಿನ ಜನ ಯಾರೂ ಇದಕ್ಕೆ ಒಪ್ಪೋದೇ ಇಲ್ಲ, ಇಬ್ಬರೂ ಸಹಗಮನ ಮಾಡಬಾರ್ದು, ಇಬ್ಬರೂ ರಾಜ್ಯಕ್ಕೆ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಮತ್ತು ಈ ಕೋಟೆಯ ಮುಂದಿನ ಗದ್ದುಗೆಯನ್ನು ಏರುವ ನಾಯಕನಾಗಿ ಆ ಪುಟ್ಟ ಮಗುವನ್ನು ಬೆಳೆಸುವ ಜವಾಬ್ದಾರಿ ಅವರಿಬ್ಬರ ಮೇಲೆ ಇದೆ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟಿರ್ತಾರೆ. ಹಾಗಾಗಿ ಇಬ್ಬರು ಸುಮ್ಮನಾಗಿರ್ತಾರೆ. ಇಂಥ ಪರಿಸ್ಥಿತಿಯಿಂದಲೇ ತನ್ನ ತಮ್ಮ ಸದಾಶಿವರಾಯನಿಗೆ ಮಾತು ಕೊಟ್ಟ ಹಾಗೆ ಗಿರಿಜವ್ವೆಯನ್ನು ಅವನ ಜೊತೆ ಕಳಿಸ್ಬೇಕಾಗಿರುತ್ತೆ. ಗಿರಿಜವ್ವೆಗೆ ಇದರಿಂದ ಮನಸ್ಸು ಕುದೀತಾ ಇರುತ್ತೆ. ಒಳಗೆ ಎಷ್ಟೇ ಮನಸ್ಸು ಕುದ್ದರೂ ಕೂಡ ಅವನ ಜೊತೆ ಮದುವೆ ಆಗೋದಕ್ಕೆ ಒಪ್ಕೊಳ್ತಾಳೆ. ಒಪ್ಕೊಂಡು ತಾನು ಮದುವೆಗೂ ಮುನ್ನ ಕೋಟೆಯ ಮೇಲೆ ಒಂದು ಸುತ್ತು ಬರಬೇಕು ಅಂತ ಆಸೆ ಪಡ್ತಾಳೆ. ಆಸೆ ಪಟ್ಟು ತಮ್ಮನೂ ನನ್ನ ಜೊತೆಗೆ ಬರಬೇಕು ಅಂತ ಹೇಳಿ ಆಸೆ ಪಡ್ತಾನೆ. ಆಸೆ ಪಟ್ಟು ಅವರಿಬ್ಬರು ಹೋಗ್ತಾರೆ, ಮೇಲೆ ಹೋಗ್ತಾರೆ. ಮೇಲೆ ಹೋದಾಗ ತಮ್ಮನಿಗೆ ಆರತಿಯನ್ನೆಲ್ಲ ಬೆಳಗ್ತಾಳೆ, ಅಕ್ಕನಾಗಿ ಆರತಿಯನ್ನೆಲ್ಲ ಬೆಳಗ್ತಾಳೆ. ಹಾಗೆ ಬೆಳಗಿ ಅವನನ್ನು ಅಪ್ಪಿಕೊಳ್ತಾಳೆ. ಅಪ್ಪಿಕೊಂಡು ಕೋಟೆಯ ಗೋಡೆಯ ಹೊರಗೆ ಹಾರಿ ಆತ್ಮಾಹುತಿಯನ್ನು ಮಾಡಿಕೊಳ್ತಾಳೆ. ಹಾಗೆ ಆತ್ಮಾಹುತಿಯನ್ನು ಮಾಡಿಕೊಂಡು ಕೂಡಲೇ ಎಲ್ರಿಗೂ ಗಿರಿಜವ್ವೆಯ ವ್ಯಕ್ತಿತ್ವ ಎಂಥದ್ದು, ಗುಣ ಎಂಥದ್ದು ಅನ್ನೋದು ಅರ್ಥ ಆಗುತ್ತೆ. ಗಿರಿಜವ್ವೆಗೆ ಇದ್ದ ಉದ್ದೇಶ ಒಂದೇ, ತನ್ನ ಸಲುವಾಗಿ ಅರಮನೆಗೆ ಬಂದಂತಹ ತಮ್ಮ ಇಡೀ ಅರಮನೆಯನ್ನು ಹಾಳಗೆಡುತ್ತಾ ಇದ್ದಾನೆ. ಇನ್ನು ಮುಂದಾದರೂ ಅರಮನೆ ಪೂರ್ಣವಾಗಿ ಹಾಳಾಗದೇ ಇರಲಿ ಅನ್ನೋ ಕಾರಣಕ್ಕೆ ತನ್ನನ್ನೂ ಆತ್ಮಾಹುತಿ ಮಾಡ್ಕೊಳ್ತಾ ತಮ್ಮನನ್ನು ಕೊಲ್ತಾಳೆ. ಹೀಗೆ ಊರಿಗಾಗಿ ಪ್ರಾಣತ್ಯಾಗ ಮಾಡಿದಂತಹ ಗಿರಿಜವ್ವೆ ಜನರ ಕಣ್ಣಲ್ಲಿ ದೊಡ್ಡವಳಾಗ್ತಾಳೆ, ಊರ ದೇವಿಯಾಗಿ ಉಳಿತಾಳೆ. ತುಂಬ ವರ್ಷಗಳ ಕಾಲ ಅವಳನ್ನು ಊರ ದೇವತೆಯಾಗಿ, ಹೆಣ್ಣು ದೇವಿಯಾಗಿ ಪೂಜೆ ಮಾಡ್ತಾ ಇದ್ರಂತೆ. ಆನಂತರದ ದಿನಗಳಲ್ಲಿ ಅವಳ ಹೆಸರಿನಲ್ಲಿ ನಡೀತಾ ಇದ್ದ ಪೂಜೆ ನಿಂತು ಹೋಯ್ತು ಅಂತ ಹೇಳೋದ್ರೊಂದಿಗೆ ಮಾಸ್ತಿಯವರು ಕಥೆಯನ್ನು ಮುಕ್ತಾಯಗೊಳಿಸ್ತಾರೆ. ಇಡೀ ಕಥೆ ಬಹಳ ಸರಳವಾಗಿ ನೇರವಾಗಿ ಅಭಿವ್ಯಕ್ತಿಗೊಂಡಿದೆ. ಕನ್ನಡ ನಾಡಿನ ರಾಜಕೀಯ ಇತಿಹಾಸದಲ್ಲಿ ವೀರ ತ್ಯಾಗ ಬಲಿದಾನಗಳ ಮೌಲ್ಯ ಎತ್ತಿ ಹಿಡಿಯುವಂಥ ಅನೇಕ ವ್ಯಕ್ತಿತ್ವಗಳನ್ನು ಕಥೆಗಳಾಗಿ ಚಿತ್ರಿಸಿರೋದನ್ನು ನಾವು ಕೇಳಿದ್ದೀವಿ, ಓದಿದ್ದೀವಿ. ಹಾಗೆ ವಿಶ್ವಾಸಘಾತಕ ಕಣಗಳಿಂದ ಉಂಡ ಮನೆಗೆ ದ್ರೋಹ ಬಗೆಯುವಂಥ ಈನ ಗುಣಗಳು ಇರ್ತಕ್ಕಂತಹ ವ್ಯಕ್ತಿತ್ವಗಳು ಇದ್ದಾವೆ ಅನ್ನೋದನ್ನು ತೋರಿಸುವಲ್ಲಿ, ನಿರೂಪಿಸುವಲ್ಲಿ ಈ ಕಥೆ ಗೆದ್ದಿದೆ. ಎರಡು ಮನುಷ್ಯರ ಗುಣಗಳೇ, ಒಳಿತು ಕೂಡ ಮನುಷ್ಯರ ಗುಣನೇ, ಕೆಡುಕು ಕೂಡ ಮನುಷ್ಯರ ಗುಣನೇ. ಎರಡು ಜೊತೆಗೂಡಿ ನಡೀತಾನೆ
ಯಾವ

ಯಾವುದು ವ್ಯವಸ್ಥೆಯನ್ನು ಕಾಪಾಡುತ್ತೆ, ಯಾವುದು ವ್ಯವಸ್ಥೆಯನ್ನು ಹಾಳು ಮಾಡುತ್ತೆ ಅಂತ ಹೇಳಿ ಓದುಗರು ನಿರ್ಧರಿಸಬೇಕಾಗತ್ತೆ. ಹಾಗಾಗಿ ಯಾವ ಗುಣ ಒಳ್ಳೆಯದೋ, ಯಾವುದು ಬೇಕೋ, ಆ ಗುಣವನ್ನು ನಾವು ನೀತಿ ಪಾಠವಾಗಿ ಉಳಿಸ್ಕೊಳ್ಬೇಕಾಗತ್ತೆ. ಇತಿಹಾಸದಲ್ಲಿ ನಡೆದಿರಬಹುದಾದ ಒಂದು ಪ್ರಸಂಗವನ್ನು ಸಣ್ಣ ಕಥೆಯಾಗಿಸಿರುವ ಮಾಸ್ತಿಯವರ ಸೃಜನಶೀಲ ಕಲೆ ಅದಮ್ಯವಾದುದು. ರಾಜಗದ್ದುಗೆಗಾಗಿ ನಡೆಯುವಂತಹ ರಾಜಕಾರಣ ಆಕ್ರಮಣಗಳು ಕೆಡುಕಿನ ಮೂಲಕವೇ ಕಬಳಿಸಬೇಕು ಅನ್ನುವಂತಹ ಹುಚ್ಚು ಹಾಸೆ, ತಮ್ಮ ನಡವಳಿಕೆಯಿಂದಲೇ ಇತರರಿಗೆ ಕೇಡು ಮಾಡ್ತಾ ತಮ್ಮ ಅವಸಾನವನ್ನು, ದುರಂತವನ್ನು ತಾವೇ ತಂದುಕೊಳ್ಳುವಂತಹ ಕಸ್ತೂರಿ ನಾಯಕನಂಥವರು ಈ ಜಗತ್ತಿನಲ್ಲಿ ಅದೆಷ್ಟು ಜನ ಇದ್ದರು. ತನ್ನ ತಮ್ಮನಿಂದ ತನ್ನ ಕುಟುಂಬಕ್ಕೆ ಸಮಾಜಕ್ಕೆ ಕಂಟಕ ಅಂಥೇಳಿ ಗೊತ್ತಾದ ಕೂಡಲೇ ತಮ್ಮನ್ನು ನಂಬಿಕೊಂಡಿರುವಂಥ ಜನರಿಗೆ ಅನ್ಯಾಯ ಆಗಬಾರ್ದು ಅಂಥೇಳಿ ಸೋದರತ್ವವನ್ನು ಮೀರಿ ಸಮಾಜದ ಉಳಿತೇ ಮುಖ್ಯ ಅಂಥೇಳಿ ಚಿಂತಿಸುವ ಅಪರೂಪದ ಗಿರಿಜವ್ವೆಯಂತಹ ವ್ಯಕ್ತಿತ್ವದವರು ಈ ಲೋಕದಲ್ಲಿ ಅದೆಷ್ಟು. ಒಟ್ಟಾರೆಯಾಗಿ ಸಮುದಾಯದ ಒಳಿತಿಗಾಗಿ ತನ್ನ ಬದುಕನ್ನು ಲೆಕ್ಕಿಸದೆ ಗಟ್ಟಿಯಾಗಿ ನಿರ್ಧಾರ ಕೈಗೊಳ್ಳುವಂತಹ ಗಿರಿಜವ್ವೆ ನಿಜವಾಗಿಯೂ ಮಾದರಿಯ ನಡೆಯಾಗಿ ಉಳಿತಾಳೆ, ಅಮರತ್ವವನ್ನು ತಂದುಕೊಳ್ತಾಳೆ. ಇಂತಹ ಪಾತ್ರಗಳನ್ನು ಓದುಗರ ಮನಸ್ಸಿನಲ್ಲಿ ನೆಲೆ ನಿಲ್ಲುವಂತೆ ಮಾಡಿದ

ಮಾಸ್ತಿಯವರ ಸೃಜನ ಶಕ್ತಿಗೆ ಶರಣೆನ್ನಬೇಕು. ಕತ್ತಿ ಹಿಡಿದು ಹೋರಾಟ ಮಾಡಿದ್ರಷ್ಟೇ ವೀರರು ಅನ್ನೋದು ನಿಜವೇ. ಅದು ಎಷ್ಟು ನಿಜವೋ ಅಷ್ಟೇ ನಿಜವಾದ ಸಂಗತಿ, ಊರ ಒಳಿತಿಗಾಗಿ ತನ್ನ ಬದುಕನ್ನೇ ಪಣವಾಗಿಟ್ಟು ಆತ್ಮಾಹುತಿ ಮಾಡಿಕೊಳ್ಳುವಂತಹ ಗಿರಿಜವಿಯಂಥವರ ನಡತೆಗಳು ಕೂಡ ಹೋರಾಟದ ಒಂದು ಭಾಗವೇ. ಹಾಗಾಗಿ ಇಲ್ಲಿ ಗಿರಿಜವೇ ಹೋರಾಟ ಮಾಡ್ತಾ ಅಮರಳಾಗಿ ಉಳಿತಾಳೆ. ಇಷ್ಟೊತ್ತು ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ.

ಕೇಳುಗರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಮಾಸ್ತಿ ಅವರ ನಿಜಗಲ್ಲಿನ ರಾಣಿ ಕಥೆಯ ವಿಶ್ಲೇಷಣೆ ಕುರಿತು ಕಪ್ಪಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಎನ್ ಕವಿತಾರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಧರ್ಮಾತೀತ ಸೀಮಾತೀತ ಹೋಣಮಬ್ಬ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಧರ್ಮಾತೀತ ಸೀಮಾತೀತ ಓಣಂಹಬ್ಬ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ದೇವರ ಸ್ವಂತ ನಾಡು ಕೇರಳಂ ತನ್ನ ಪ್ರಾಕೃತಿಯ ಸೌಂದರ್ಯಕ್ಕೆ, ತೆಂಗು, ಕೃಷಿ ಮತ್ತು ವೈವಿಧ್ಯಮಯ ಜೀವನ ಕ್ರಮಕ್ಕೆ ಹೆಸರುವಾಸಿ. ಇಲ್ಲಿನ ಸಾಂಸ್ಕೃತಿಕ ಆಚರಣೆ ಸೊಗಡು ಅಷ್ಟೇ ಪ್ರಸಿದ್ಧ. ವೈವಿಧ್ಯಮಯ ಈ ಸಿರಿವಂತಿಕೆಯ ಕಿರೀಟಕ್ಕೆ ಕಳಶವಿಟ್ಟಂತೆ ಇರುವ ಪರ್ವವೇ ಓಣಂ. ಮೂಲತಃ ಧಾರ್ಮಿಕ ಆಚರಣೆಯಾಗಿದ್ದರೂ ಎಲ್ಲ ಮಲಯಾಳಿಗಳ ಅಸ್ಮಿತೆ, ಪರಂಪರೆ, ಭ್ರಾತೃತ್ವ ಮತ್ತು ಒಗ್ಗಟ್ಟಿನ ಸಂಕೇತವಾಗಿ ಓಣಂ ಬೆಳೆದು ನಿಂತಿದೆ. ಮಲಯಾಳಂ ಕ್ಯಾಲೆಂಡರ್ನ ಚಿಂಗ ಮಾಸದಲ್ಲಿ ಆಚರಿಸಲಾಗುವ ಓಣಂ ಮೂಲತಃ ಸುಗ್ಗಿ ಹಬ್ಬ. ಕೇರಳದಲ್ಲಿ ಮಳೆಗಾಲದ ಉತ್ತುಂಗದ ತಿಂಗಳಾದ ಕರ್ಕಿಡಕಮ್ಮನ್ನು ಕಷ್ಟ ಕೊರತೆಯ ತಿಂಗಳು ಎಂದು ಪರಿಗಣಿಸಲಾಗುತ್ತದೆ. ಭಾರಿ ಮಳೆಗಾಲ ಮುಗಿದು ಪ್ರಕೃತಿ ಹಸಿರಿನಿಂದ ಕಂಗೊಳಿಸುತ್ತ ರೈತರು ತಾವು ಬೆಳೆದ ಭತ್ತದ ಫಲವನ್ನು ಕಟಾವು ಮಾಡಿ ಮನೆಗೆ ತುಂಬಿಸಿಕೊಳ್ಳುವ ಸಮೃದ್ಧಿಯ ಸಂಕೇತ ಓಣಂಹಬ್ಬ. ಪ್ರಕೃತಿಯನ್ನು ಆರಾಧಿಸಿ ಸಂಭ್ರಮಿಸುವ ಪ್ರತೀಕವಾಗಿ ಈ ಹಬ್ಬದ ಆಚರಣೆ ರೂಪುಗೊಂಡಿದೆ. ಓಣಂ ಬಗ್ಗೆ ಇರುವ ಬಹು ಜನಪ್ರಿಯ ಪೌರಾಣಿಕ ಕಥೆಯೆಂದರೆ, ಮಹಾವಿಷ್ಣುವು ವಾಮನನಾಗಿ ಬಂದು ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದುದು. ವಾಮನನ್ನು ಮಹಾಬಲಿಯನ್ನು ಪಾತಾಳಕ್ಕೆ ತಳ್ಳುವ ಮುನ್ನ ವರ್ಷಕ್ಕೊಮ್ಮೆ ಆತನ ನೆಚ್ಚಿನ ಪ್ರಜೆಗಳನ್ನು ನೋಡಲು ಭೂಮಿಗೆ ಬರ

ಕೇರಳಂನ ಪ್ರತಿಯೊಂದು ಮನೆಯು ಹೊಸ ವರ್ಚಸ್ಸಿನಿಂದ ಕಂಗೊಳಿಸುತ್ತಾ ಎಲ್ಲೆಡೆ ಸಂಭ್ರಮದ ವಾತಾವರಣ. ಓಣಂ ಹಬ್ಬದ ಆಕರ್ಷಕ ವಿಧಿಗಳಲ್ಲಿ ಪೂಕುಳಂಗೆ ವಿಶಿಷ್ಟ ಸ್ಥಾನ. ಇದು ವಿವಿಧ ಹೂವುಗಳು ಮತ್ತು ಹೂವಿನ ಎಸಳುಗಳಿಂದ ವೃತ್ತಕಾರವಾಗಿ ಹಾಕಲಾಕುವ ರಂಗೋಲಿ. ಮಹಾಬಲಿಯನ್ನು ಸ್ವಾಗತಿಸಲು ಮನೆಯಂಗಳದಲ್ಲಿ ಬಗೆ ಬಗೆಯ ತಾಜಾ ಹೂವುಗಳಿಂದ ಅದ್ಭುತವಾದ ರಂಗೋಲಿ ಬಿಡಿಸಲಾಗುತ್ತದೆ. ಇದು ಪ್ರಕೃತಿಯ ಸೌಂದರ್ಯವನ್ನು, ಹೂಗಳ ವರ್ಣ ಮತ್ತು ಚಂದವನ್ನು ಮನೆಗಳ ಬಾಗಿಲಿಗೆ ತರುವ ಅನನ್ಯ ಕಲೆ. 10 ದಿನಗಳ ಕಾಲ ಪ್ರತಿದಿನವೂ ಹೂಗಳ ಒಂದೊಂದು ಹೊಸ ಪದರಗಳನ್ನು ಸೇರಿಸುತ್ತಾ ಹೋಗಲಾಗುತ್ತದೆ. ಅಂತಮ್ನ ದಿನ ಸಣ್ಣದಾಗಿ ಶುರುವಾಗುವ ಪೂಕಳಂ, ಕೊನೆಯ ದಿನವಾದ ತಿರುಹೋಣಂ, ತಿರುಹೋಣಂ ಹೊತ್ತಿಗೆ ಬೃಹತ್ ಸುಂದರವಾದ ಕಲಾಕೃತಿಯಾಗಿ ರೂಪುಗೊಳ್ಳುತ್ತದೆ. ಓಣಂನ ಅತ್ಯಂತ ಪ್ರಮುಖ ಮತ್ತು ಎಲ್ಲರೂ ನಿರೀಕ್ಷಿಸುವ ಹಂತವೆಂದರೆ ಓಣಸದ್ಯ. ಇದು ಬಾಳೆ ಎಲೆಯಲ್ಲಿ ಬಡಿಸುವ ಸಾಂಪ್ರದಾಯಿಕ ರುಚಿಕರ ಮತ್ತು ವಿವಿಧ ಖಾದ್ಯಗಳಿರುವ ಮೃಷ್ಟನ್ನ ಭೋಜನ. ನಿಸ್ಸಂಶಯವಾಗಿ ಹೊಟ್ಟೆಯನ್ನು ತುಂಬಿಸುವುದರ ಜೊತೆಗೆ ಸಮತೋಲಿತ ಪೋಷಕಾಂಶಗಳ ಹಗರವು ಒಣಸದ್ಯದಲ್ಲಿ ಅಡಕವಾಗಿದೆ. ಅನ್ನ, ಪರಿಪ್ಪು, ಸಾಂಬಾರ್, ರಸಂ, ಹವಿಯಲ್, ತೋರನ್, ಪಚ್ಚಡಿ, ಕಿಚಡಿ, ಕಾಳನ್, ಓಲನ್, ಪಪ್ಪಡಂ, ಬಾಯಕ್ಕ ಮತ್ತು ತರವಿವಾರಿ ಉಪ್ಪೇರಿ ಈ ಊಟದ ಪ್ರಮುಖ ಖಾದ್ಯಗಳು. ಷಡ್ರಸಗಳ ಮಿಳಿತದ ರುಚಿಕರ ಭೋಜನಕ್ಕೆ ಓಣಸದ್ಯ ಹೆಸರುವಾಸಿ. ಕೊನೆಯಲ್ಲಿ ಬಡಿಸುವ ಬಿಸಿ ಸಿಹಿ ಪಾಯಸವು ಊಟದ ರುಚಿಯನ್ನು ಪರಿಪೂರ್ಣಗೊಳಿಸುತ್ತದೆ. ಹದ ಪ್ರದಾಮಸ್ ಬೆಲ್ಲ ಮತ್ತು ತೆಂಗಿನ ಹಾಲಿನಿಂದ ಮಾಡಿದ್ದು ಮತ್ತು ಪಾಲ್ಕಾಯಸ ಹಾಲಿನ ಪಾಯಸ ಕೇರಳಿಗರ ಅಚ್ಚುಮೆಚ್ಚಿನ ಸಿಹಿ ತಿನಿಸುಗಳು. ಹಬ್ಬದ ದಿನದಂದು ಧರಿಸುವ ಸಾಂಪ್ರದಾಯಿಕ ಉಡುಪು ಓಣಂನ ಸಾಂಸ್ಕೃತಿಕ ಮೆರುಗನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಮಹಿಳೆಯರು ಕಸವು ಸೀರೆ, ಅಂದರೆ ಬಿಳಿ ಅಥವಾ ಕೆನೆ ಬಣ್ಣದ ಜರಿ ಹಂಚಿನ ಸೀರೆ ಉಟ್ಟರೆ, ಪುರುಷರು ಕಸುವು ಮುಂಡು, ಚಿನ್ನದ ಹಂಚಿನ ಬಿಳಿಪಂಚೆ ಮತ್ತು ಅಂಗಿ ಧರಿಸುತ್ತಾರೆ. ಓಣ ಬಂತೆಂದರೆ ಇಡೀ ಕೇರಳ ಈ ಬಿಳಿ ಬಣ್ಣದ ಸಾಂಪ್ರದಾಯಿಕ ಉಡುಪಿನಲ್ಲಿ ಕಂಗೊಳಿಸುತ್ತದೆ. ಓಣಂ ಹಬ್ಬದ ರೋಮಾಂಚಕ ಆಕರ್ಷಣೆ ವಲ್ಲಂಕಳಿ ಅರ್ಥಾತ್ ಹಾವು ದೋಣಿ ಸ್ಪರ್ಧೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ದೊಡ್ಡ ಫ್ಯಾನ್ ಬೇಸ್ ಇರುವ ಪ್ರಕೃತಿ ರಮಣೀಯವಾದ ಹಿನ್ನೀರಿನ ತಾಣದಲ್ಲಿ ನಡೆಯುವ ಈ ಸ್ಪರ್ಧೆಯನ್ನು ನೋಡಲು ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಾರೆ. 100ಕ್ಕೂ ಹೆಚ್ಚು ನಾವಿಕರು ಲಯಬದ್ಧವಾಗಿ ಹುಟ್ಟು ಹಾಕುತ್ತಾ ಹಾಡು ಹೇಳುತ್ತಾ ನೀರನ್ನು ಸೀಳಿಕೊಂಡು ಮುನ್ನುಗ್ಗುವ ದೀರ್ಘ ದೋಣಿಗಳ ಸಾಲುಗಳ ದೃಶ್ಯ ನೋಡಲೆರಡು ಕಣ್ಣು ಸಾಲದು. ಪುಲಿಕಳಿ, ಅಂದರೆ ಹುಲಿ ಕುಣಿತ, ಓಣಂನ ಮತ್ತೊಂದು ಆಕರ್ಷಣೆ. ಮೈಗೆ ಹುಲಿಯ ಬಣ್ಣ ಬಳಿದುಕೊಂಡು ಡ್ರಮ್ಸ್ ಮತ್ತು ಡಿಜೆ ಸದ್ದಿನ ತಾಳಕ್ಕೆ ಹೆಜ್ಜೆ ಹಾಕುವ ಕಲಾವಿದರು ಬೀದಿಗಳಲ್ಲಿ ಕುಣಿಯುತ್ತಾ ನೋಡುಗರನ್ನು ರಂಜಿಸುತ್ತಾರೆ. ಮಹಿಳೆಯರು ಸಾಂಪ್ರದಾಯಿಕವಾಗಿ ವೃತ್ತಕಾರವಾಗಿ ನಿಂತು ಚಪ್ಪಾಳೆ ತಟ್ಟುತ್ತಾ ಹಾಡುವ ತಿರುವಾದಿ ರಕ್ಕಳಿ. ಈ ನೃತ್ಯವು ಅತ್ಯಂತ ಲಯಬದ್ಧ, ಕಲಾತ್ಮಕ ಮತ್ತು ನಯನ ಮನಸ್ಸಿಗೆ ಮಂದ ನೀಡುವ ನೃತ್ಯ ಪ್ರಕಾರ. ಇದರೊಂದಿಗೆ ಕಥಕ್ಕಳಿ ನೃತ್ಯ, ನಾಟಕಗಳು, ವಾದ್ಯ ಸಂಗೀತಗಳು, ಚಂಡೆ ಮೇಳಗಳು ಹಬ್ಬದ ಸಂಭ್ರಮವನ್ನು ಮುಗಿಲೆತ್ತರಕ್ಕೇರಿಸುತ್ತವೆ. ಓಣಂ ಹಬ್ಬದ ಅತಿ ದೊಡ್ಡ ವಿಶೇಷತೆಯೆಂದರೆ ಅದರ ಜಾತ್ಯತೀತ ಧರ್ಮತೀತ ನಿಲುವು ಹೊಲವು. ಇದು ಕೇವಲ ಒಂದು ಧರ್ಮ ಅಥವಾ ವರ್ಗದ ಜನರು ಆಚರಿಸುವ ಹಬ್ಬವಾಗಿ ಉಳಿದಿಲ್ಲ. ಕೇರಳಂನಲ್ಲಿ ಸರ್ವರು ಈ ಹಬ್ಬವನ್ನು ಒಟ್ಟಾಗಿ ಆಚರಿಸುತ್ತಾರೆ. ಪ್ರಪಂಚದ ವಿವಿಧ ಭಾಗಗಳಲ್ಲಿ ನೆಲೆಸಿರುವ ಕೇರಳಿಗರು ಈ ಹಬ್ಬವನ್ನು ತಮ್ಮ ಊರುಗಳಲ್ಲೂ ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ. ಹಾಗಾಗಿ ಓಣಂ ಹಬ್ಬವೀಗ ಸೀಮಾತೀತವೂ ಹೌದು. ಆಧುನಿಕತೆಯ ಭರಾಟೆ ಮತ್ತು ಜಾಗತೀಕರಣದ ಪ್ರಭಾವದ ನಡುವೆಯೂ ಕೇರಳಿಗರು ತಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಆಚರಿಸಿಕೊಂಡು ಬಂದಿರುವುದಕ್ಕೆ ಓಣಂ ಜ್ವಲಂತ ಸಾಕ್ಷಿ. ಪ್ರಿಯ ಕೇಳುವರೇ, ಕೇಳಿದಲ್ಲಷ್ಟೊತ್ತು ಧರ್ಮಾತೀತ ಸೀಮಾತೀತ ಓಣಂ ಹಬ್ಬ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ನಮಸ್ಕಾರ. ಕೇಳುವರೆ, ಇದುವರೆಗೂ ಧರ್ಮತೀತ ಸೀಮಾತೀತ ಹೋಣಮಬ್ಬ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
2: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
3: ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
1: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
3: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
2: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
1: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
2: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
3: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
2: ಇಲ್ವಲ್ಲ.
1: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ
4: ತೊಡಗಿಸಿಕೊಂಡಿರುವ 4 ನಿಯೋಗಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಮುಂಬೈನಲ್ಲಿ ಅತ್ಯಾಧುನಿಕ ಡೈವಿಂಗ್ ಬೆಂಬಲ ನೌಕೆ INS ನಿಪುಣ್ ನೌಕಾಪಡೆಗೆ ಸೇರ್ಪಡೆ. ಪೆಟ್ರೋಲ್ನಲ್ಲಿ ಎಥನಾಲ್ ಪ್ರಮಾಣ ಬಹಿರಂಗಪಡಿಸಲು ಕೋರಿದ್ದ PIL ಅರ್ಜಿ ವಜಾಗೊಳಿಸಿದ ಸುಪ್ರೀಂಕೋರ್ಟ್. 2030 ವೇಳೆಗೆ ಭಾರತ ಬ್ರೆಜಿಲ್ ದ್ವಿಪಕ್ಷೀಯ ವ್ಯಾಪಾರ $30 ಶತಕೋಟಿ ಡಾಲರ್ಗೆ ಹೆಚ್ಚಿಸುವ ಜಂಟಿ ಗುರಿ. ಹಾಗೂ US ಓಪನ್ ಟೆನಿಸ್, ಮೊದಲ ಸುತ್ತಿನಲ್ಲೇ ಸರ್ಬಿಯಾದ ನೊವಾಕ್ ಜೊಕೊವಿಚ್ಗೆ ಆಘಾತಕಾರಿ ಸೋಲು. ವಾರ್ತೆಗಳ ವಿವರ. 2 ದಿನಗಳ ಪ್ರವಾಸಕ್ಕಾಗಿ ಕಿರ್ಗಿಸ್ತಾನ್ಗೆ ಭೇಟಿ ನೀಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಷ್ಕೇಕ್ನಲ್ಲಿಂದು ಫ್ರೆಂಡ್ಸ್ ಆಫ್ ಇಂಡಿಯಾ ಕಾರ್ಯಕ್ರಮದಡಿ ವಿವಿಧ ಕ್ಷೇತ್ರಗಳಲ್ಲಿ ಭಾರತದೊಂದಿಗೆ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಯೋಗ ಹಾಗೂ ಮಾನಸ್ ಅಕಾಡೆಮಿ ಸೇರಿದಂತೆ 4 ಪ್ರಮುಖ ನಿಯೋಗಗಳೊಂದಿಗೆ ಸೌಹಾರ್ದಯುತ ಸಂವಾದ ನಡೆಸಿದರು. ನಂತರ ಬಿಷ್ಕೇಕ್ನ ಮಹಾತ್ಮ ಗಾಂಧಿ ಸ್ಮಾರಕ ಉದ್ಯಾನವನಕ್ಕೆ ಭೇಟಿ ನೀಡಿದ ಪ್ರಧಾನಿಯವರು ಅಲ್ಲಿ ಸ್ಥಾಪಿಸಲಾಗಿರುವ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿದರು. ತಮ್ಮ ಪ್ರವಾಸದ ಮೊದಲ ದಿನವಾದ ಇಂದು ಪ್ರಧಾನಿ ಮೋದಿ ಅವರು ಶಾಂಘೈ ಸಹಕಾರ ಸಂಘಟನೆ SCOದ ಪ್ರಮುಖ ಸದಸ್ಯ ರಾಷ್ಟ್ರಗಳ ನಾಯಕರೊಂದಿಗೆ ಸರಣಿ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಈ ವೇಳೆ ರಷ್ಯಾ, ಇರಾನ್, ಕಿರ್ಗಿಸ್ತಾನ್ ಹಾಗೂ ಅರ್ಮೇನಿಯಾ ದೇಶಗಳ ರಾಷ್ಟ್ರ ಮುಖ್ಯಸ್ಥರೊಂದಿಗೆ ಪ್ರತ್ಯೇಕ ಮಾತುಕತೆ ನಡೆಸಲಿದ್ದಾರೆ. ನಾಳೆ ತಮ್ಮ ಭೇಟಿಯ 2nd ಹಾಗೂ ಕೊನೆಯ ದಿನದಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶಾಂಘೈ ಸಹಕಾರ ಸಂಘಟನೆಯ 26th ಶೃಂಗಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಭಾರತೀಯ ನೌಕಾಪಡೆಯು ನಿಸ್ತಾರ್ ವರ್ಗಕ್ಕೆ ಸೇರಿದ ತನ್ನ 2nd ಡೈವಿಂಗ್ ಬೆಂಬಲ ನೌಕೆ DSV INS ನಿಪುಣ್ ನೌಕೆಯನ್ನು ಇಂದು ಮುಂಬೈನ ನೇವಲ್ ಡಾಕ್ಯಾರ್ಡ್ನಲ್ಲಿ ನಡೆದ ಸಮಾರಂಭದಲ್ಲಿ ಅಧಿಕೃತವಾಗಿ ಸೇವೆಗೆ ಸೇರ್ಪಡೆಗೊಳಿಸಿದೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್, ಪ್ರಸ್ತುತ ಜಾಗತಿಕ ಮತ್ತು ರಾಜತಾಂತ್ರಿಕ ಸವಾಲುಗಳ ನಡುವೆ ಆಳ ಸಮುದ್ರದಲ್ಲಿನ ಬಹುಪಕ್ಷೀಯ ಕಾರ್ಯಾಚರಣೆಗಳಿಗೆ ಅಗತ್ಯವಿರುವ ನೌಕಾಪಡೆಯ ವಿಶೇಷ ನೀರೊಳಗಿನ ಸಾಮರ್ಥ್ಯಕ್ಕೆ ನಿಪುಣ್ ನೌಕೆ ಒಂದು ಶಕ್ತಿಶಾಲಿ ಸೇರ್ಪಡೆಯಾಗಲಿದೆ ಎಂದು ತಿಳಿಸಿದರು. ವಿಶಾಖಪಟ್ಟಣಂನ ಹಿಂದೂಸ್ತಾನ್ ಶಿಪ್ಯಾರ್ಡ್ ಲಿಮಿಟೆಡ್

0: ಸಂಸ್ಥೆ ಸಂಪೂರ್ಣ ದೇಶೀಯವಾಗಿ ಈ ನೌಕೆಯನ್ನು ವಿನ್ಯಾಸಗೊಳಿಸಿ ನಿರ್ಮಿಸಿದ್ದು ರಕ್ಷಣಾ ಹಡಗು ನಿರ್ಮಾಣ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆಗೆ ಇದು ಪ್ರಮುಖ ಮೈಲಿಗಲ್ಲಾಗಿದೆ. ಈ ನೌಕೆ ಅತ್ಯಾಧುನಿಕ ನ್ಯಾವಿಗೇಷನ್, ವೇದಿಕೆ ನಿರ್ವಹಣೆ, ನೀರೊಳಗಿನ ತಂತ್ರಜ್ಞಾನ ವ್ಯವಸ್ಥೆ ಮತ್ತು ವಿಶೇಷ ವೈದ್ಯಕೀಯ ಸೌಲಭ್ಯಗಳನ್ನು ಹೊಂದಿದ್ದು ಕಠಿಣ ಸಮುದ್ರ ಪರಿಸರದಲ್ಲಿ ಕಾರ್ಯನಿರ್ವಹಿಸುವ ಮುಳುಗು ತಜ್ಞರಿಗೆ ಬೆಂಬಲ ಒದಗಿಸಲಿದೆ. ಪೆಟ್ರೋಲ್ನಲ್ಲಿರುವ ಎಥನಾಲ್ನ ನಿಖರ ಪ್ರಮಾಣವನ್ನು ಗ್ರಾಹಕರಿಗೆ ಬಹಿರಂಗಪಡಿಸಬೇಕು ಮತ್ತು ವಾಹನಗಳ ಹೊಂದಾಣಿಕೆ ಕುರಿತು ಹೆಚ್ಚಿನ ಪಾರದರ್ಶಕತೆ ತರಬೇಕು ಎಂದು ಕೋರಿ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ನಡೆಸಲು ಸುಪ್ರೀಂಕೋರ್ಟ್ ನಿರಾಕರಿಸಿದೆ. ನ್ಯಾಯಮೂರ್ತಿಗಳಾದ ಎಂಎಂ ಸುಂದರೇಶ್ ಮತ್ತು ಪ್ರಸನ್ನ ಬಿ ಹೊರಾಳೆ ಅವರ ಪೀಠ ಈ ಅರ್ಜಿಯನ್ನು ವಜಾಗೊಳಿಸಿದ್ದು ಪರಿಹಾರಕ್ಕಾಗಿ ಸಂಬಂಧಪಟ್ಟ ಹೈಕೋರ್ಟ್ಗೆ ಮನವಿ ಸಲ್ಲಿಸಲು ಅರ್ಜಿದಾರ ವಕೀಲರಿಗೆ ಸೂಚಿಸಿದೆ. ವಿಚಾರಣೆ ವೇಳೆ ಅರ್ಜಿದಾರರು ತಾವು ಸರ್ಕಾರದ ಎಥನಾಲ್ ಮಿಶ್ರಣ ನೀತಿಯನ್ನು ಪ್ರಶ್ನಿಸುತ್ತಿಲ್ಲ, ಬದಲಿಗೆ ಪೆಟ್ರೋಲ್ನಲ್ಲಿ ಬೆರೆಸಲಾದ ಎಥನಾಲ್ ಪ್ರಮಾಣವನ್ನು ತಿಳಿಯುವ ಹಕ್ಕು ಪ್ರತಿಯೋರ್ವ ನಾಗರಿಕನಿಗೂ ಇದೆ ಎಂದು ಪ್ರತಿಪಾದಿಸಿದರು. ಇದನ್ನು ಆಕ್ಷೇಪಿಸಿದ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ, ಇದೊಂದು ಪ್ರಾಕ್ಸಿ ಅರ್ಜಿಯಾಗಿದ್ದು ಕಳೆದ ವರ್ಷವೂ ಇಂತಹುದೇ ಅರ್ಜಿಯನ್ನು ಸುಪ್ರೀಂಕೋರ್ಟ್ ವಜಾಗೊಳಿಸಿತ್ತು ಎಂದು ಸ್ಪಷ್ಟಪಡಿಸಿದರು. ಇ20 ಪೆಟ್ರೋಲ್ ಬಳಕೆಯಿಂದ ಮಾಲಿನ್ಯ ಕಡಿಮೆಯಾಗಲಿದ್ದು ಇದು ರೈತರ ಆದಾಯ ಹಾಗೂ ಇಂಧನ ಭದ್ರತೆಗೆ ಸಹಕಾರಿ ಎಂದು ಕೇಂದ್ರ ಸರ್ಕಾರ ಸಮರ್ಥಿಸಿಕೊಂಡಿದೆ. ಮಾಜಿ ರಾಷ್ಟಪತಿ ಭಾರತರತ್ನ ಪುರಸ್ಕೃತ ಡಾ ಪ್ರಣವ್ ಮುಖರ್ಜಿ ಅವರ ಪುಣ್ಯಸ್ಮರಣೆ ದಿನವಾದ ಇಂದು ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಡಾ ಮುಖರ್ಜಿ ಓರ್ವ ಉತ್ತಮ ಆಡಳಿತಗಾರ ಹಾಗೂ ವಿದ್ವಾಂಸರಾಗಿದ್ದರು. ತಮ್ಮ ದಶಕಗಳ ಸಾರ್ವಜನಿಕ ಜೀವನದುದ್ದಕ್ಕೂ ಅವರು ರಾಷ್ಟದ ಹಾಗೂ ಅದರ ಸಾಂವಿಧಾನಿಕ ಮೌಲ್ಯಗಳ ಪ್ರತಿ ದೃಢ ಬದ್ಧತೆ ಹೊಂದಿದ್ದರು ಎಂದು ಸಚಿವರು ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಸ್ಮರಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಬ್ರೆಜಿಲ್ ರಾಷ್ಟ್ರಗಳು ಔಷಧೀಯ, ರಾಸಾಯನಿಕ, ಎಂಜಿನಿಯರಿಂಗ್ ಹಾಗೂ ಯಂತ್ರೋಪಕರಣಗಳ ಕ್ಷೇತ್ರಗಳಲ್ಲಿ ಸಹಭಾಗಿತ್ವದ ಮೂಲಕ 2030 ವೇಳೆಗೆ ತಮ್ಮ ದ್ವಿಪಕ್ಷೀಯ ವ್ಯಾಪಾರವನ್ನು $30 ಶತಕೋಟಿಗೆ ಹೆಚ್ಚಿಸುವ ಗುರಿಯನ್ನು ಪುನರುಚ್ಚರಿಸಿವೆ. ಬ್ರೆಜಿಲ್ನಲ್ಲಿ ನಡೆದ ಭಾರತ ಬ್ರೆಜಿಲ್ ವ್ಯಾಪಾರ ಉಸ್ತುವಾರಿ ವ್ಯವಸ್ಥೆ TMM ನ 8ನೇ ಸಭೆಯಲ್ಲಿ ಈ ಕುರಿತು ನಿರ್ಧಾರ ಕೈಗೊಳ್ಳಲಾಯಿತು. ಭಾರತದ ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ಹಾಗೂ ಬ್ರೆಜಿಲ್ನ ವಿದೇಶಿ ವ್ಯಾಪಾರ ಕಾರ್ಯದರ್ಶಿ ಟಟಿಯಾನ ಲಾಸೆರ್ಡಾ ಪ್ರೆಜೆರೆಸ್ ಈ ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ್ದರು. 2025-26 ಸಾಲಿನಲ್ಲಿ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರವು $15.07 ಶತಕೋಟಿ ತಲುಪಿದೆ. ಸಭೆಯಲ್ಲಿ ಭಾರತ ಮರ್ಕೋಸುರ್ ವ್ಯಾಪಾರ ಒಪ್ಪಂದದ ವಿಸ್ತರಣೆ ಮತ್ತು ಎರಡೂ ದೇಶಗಳ ಔಷಧೀಯ ಹಾಗೂ ಕೃಷಿ ಉತ್ಪನ್ನಗಳಿಗೆ ಪರಸ್ಪರ ಮಾರುಕಟ್ಟೆ ಅವಕಾಶ ಕಲ್ಪಿಸುವ ಕುರಿತು ಸಮಾಲೋಚನೆ ನಡೆಸಲಾಯಿತು. ಬ್ರಿಕ್ಸ್, G20 ಮತ್ತು ವಿಶ್ವ ವ್ಯಾಪಾರ ಸಂಸ್ಥೆಯ ವೇದಿಕೆಗಳಲ್ಲಿ ಜಂಟಿಯಾಗಿ ಕಾರ್ಯನಿರ್ವಹಿಸಲು ಸಮ್ಮತಿಸಿದ ಎರಡೂ ದೇಶಗಳು ನವದೆಹಲಿಯಲ್ಲಿ ಬ್ರೆಜಿಲ್ನ ಅಪೆಕ್ಸ್ ಬ್ರೆಜಿಲ್ ಕಚೇರಿ ಸ್ಥಾಪಿಸಿರುವುದನ್ನು ಸ್ವಾಗತಿಸಿದವು. ಸಭೆಯ ಭಾಗವಾಗಿ ನಡೆದ ಉದ್ಯಮಿಗಳ ಸಮಾವೇಶದಲ್ಲಿ ಕಿರ್ಲೋಸ್ಕರ್, UPL ಮತ್ತು ಆದಿತ್ಯ ಬಿರ್ಲಾ ಗ್ರೂಪ್ ಸೇರಿದಂತೆ 25ಕ್ಕೂ ಹೆಚ್ಚು ಪ್ರಮುಖ ಭಾರತೀಯ ಕಂಪನಿಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಪವಿತ್ರ ಶ್ರಾವಣ ಮತ್ತು ಭಾದ್ರಪದ ಮಾಸಗಳ ಅಂಗವಾಗಿ ಭಗವಾನ್ ಮಹಾಕಾಲೇಶ್ವರನ 5ನೇ ಮೆರವಣಿಗೆ ಮಹಾಕಾಲ್ ಸವಾರಿ ಉಜ್ಜಯಿನಿಯಲ್ಲಿ ಇಂದು ನಡೆಯಲಿದೆ. ಈ ಬಾರಿಯ ಮೆರವಣಿಗೆಯಲ್ಲಿ ಭಕ್ತಾದಿಗಳು ಭಗವಂತನನ್ನು 5 ವಿಭಿನ್ನ ರೂಪಗಳಲ್ಲಿ ಕಣ್ತುಂಬಿಕೊಳ್ಳಬಹುದಾಗಿದೆ. ಈ ಬಾರಿ ಸವಾರಿಯ ಪ್ರಮುಖ ಆಕರ್ಷಣೆಯಾಗಿ ಉಜ್ಜಯಿನಿಯ ಪ್ರಾಚೀನ 84 ಮಹಾದೇವರ ಪರಿಕಲ್ಪನೆಯನ್ನು ಪ್ರಧಾನ ವಿಷಯವಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದ್ದು ಇದಕ್ಕೆ ಸಂಬಂಧಿಸಿದ ವರ್ಣರಂಜಿತ ಸ್ತಬ್ಧ ಚಿತ್ರಗಳು ನಗರ ಪ್ರದಕ್ಷಿಣೆಗೆ ಮತ್ತಷ್ಟು ಮೆರುಗು ನೀಡಲಿವೆ. ಮಹಾಕಾಲೇಶ್ವರ ದೇವಾಲಯದ ಸಭಾಮಂಟಪದಲ್ಲಿ ಧಾರ್ಮಿಕ ಪೂಜಾ ವಿಧಿಗಳು ಮುಕ್ತಾಯಗೊಂಡ ನಂತರ 4:00 ಮೆರವಣಿಗೆಯು ದೇವಾಲಯದ ಆವರಣದಿಂದ ಅಧಿಕೃತವಾಗಿ ಹೊರಡಲಿದೆ. ಜಾರ್ಖಂಡ್ನ ಪ್ರಮುಖ ನೇಮಕಾತಿ ಪರೀಕ್ಷೆಗಳಾದ ಜೆಪಿಎಸ್ಸಿ ಮತ್ತು ಜೆಎಸ್ಎಸ್ಸಿ ಪರೀಕ್ಷಾ ಅಕ್ರಮದ ತನಿಖೆ ನಡೆಸುತ್ತಿರುವ ಅಪರಾಧ ತನಿಖಾ ಇಲಾಖೆ ಸಿಐಡಿ ಹಲವು ಪ್ರಮುಖ ಅಂಶಗಳನ್ನು ಬಯಲಿಗೆಳೆದಿದೆ. ಪರೀಕ್ಷಾ ಹೊರಗುತ್ತಿಗೆ ಸಂಸ್ಥೆಗಳು ಮತ್ತು ಮಧ್ಯವರ್ತಿಗಳ ಜಾಲ, ಸಾಫ್ಟ್ವೇರ್ ಮೂಲಕ ಫಲಿತಾಂಶ ತಿದ್ದುಪಡಿ ಮಾಡುವುದರಿಂದ ಹಿಡಿದು ಅತ್ಯಂತ ಭದ್ರತೆಯ ಸ್ಟ್ರಾಂಗ್ ರೂಂಗಳಿಂದ ಉತ್ತರ ಪತ್ರಿಕೆಗಳನ್ನು ಹೊರತಂದು ಹೋಟೆಲ್ ಮತ್ತು ಬಾಡಿಗೆ ಕೊಠಡಿಗಳಲ್ಲಿ ತಜ್ಞರಿಂದ ಬರೆಸಿ ಮರಳಿ ಸ್ಟ್ರಾಂಗ್ ರೂಂಗೆ ಇಡುವವರೆಗಿನ ಬೃಹತ್ ಹಗರಣವನ್ನು ಸಿಐಡಿ

0: ವಿಶೇಷ ತನಿಖಾ ತಂಡ ಪತ್ತೆ ಹಚ್ಚಿದೆ. ಪತ್ತೆಯಾಗಿರುವ ಆನ್ಲೈನ್ ಪೋರ್ಟಲ್ ವ್ಯವಸ್ಥೆ, ತಾಂತ್ರಿಕ ಸಾಕ್ಷ್ಯಾಧಾರಗಳು, ಸರ್ವರ್ ಲಾಗ್ ಮತ್ತು ಹಣಕಾಸು ವಹಿವಾಟು ಆಧಾರಗಳ ಮೇಲೆ ತನಿಖೆಯನ್ನು ತೀವ್ರಗೊಳಿಸಲಾಗಿದೆ. ಹೊರ್ಮುಸ್ ಜಲಸಂಧಿಯಲ್ಲಿರುವ ಇರಾನ್ನ ಲಾರಾ ದ್ವೀಪದಲ್ಲಿನ ಮಿಲಿಟರಿ ನೆಲೆಗಳ ಮೇಲೆ ಅಮೆರಿಕ ಪಡೆಗಳು ನಿನ್ನೆ ರಾತ್ರಿ ಭೀಕರ ವೈಮಾನಿಕ ದಾಳಿ ನಡೆಸಿವೆ. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಐಆರ್ಜಿಸಿ ಪಡೆಗಳು ಹೊರ್ಮುಸ್ ಜಲಸಂಧಿಗೆ ಸಮುದ್ರದಲ್ಲಿ ಸ್ಫೋಟಕಗಳನ್ನು ಹೊತ್ತೊಯ್ಯುವ ರಾಕೆಟ್ಗಳನ್ನು ಉಡಾವಣೆ ಮಾಡಲು ಸಿದ್ದತೆ ನಡೆಸುತ್ತಿರುವುದನ್ನು ಗಮನಿಸಿದ ಅಮೆರಿಕ ಸೇನೆ ಲಾರಾ ದ್ವೀಪದಲ್ಲಿದ್ದ ಎರಡು ಇರಾನ್ ಲಾಂಚರ್ಗಳನ್ನು ಗುರಿಯಾಗಿಸಿ ಈ ದಾಳಿ ನಡೆಸಿದೆ. ಅಮೆರಿಕ ನಡೆಸಿದ ಈ ದಾಳಿಯಲ್ಲಿ ಹಲವಾರು ಇರಾನ್ ಮಿಲಿಟರಿ ಸಿಬ್ಬಂದಿ ಹಾಗೂ ನಾಗರಿಕರು ಮೃತಪಟ್ಟಿದ್ದಾರೆ ಮತ್ತು ಗಾಯಗೊಂಡಿದ್ದಾರೆ ಎಂದು ಇರಾನ್ನ ಸರ್ಕಾರಿ ಪ್ರಸಾರಕ ಐಆರ್ಐಬಿ ವರದಿ ಮಾಡಿದೆ. ಅಮೆರಿಕದ ಈ ವಾಯುದಾಳಿಗೆ ಇರಾನ್ ತಕ್ಷಣವೇ ಪ್ರತ್ಯುತ್ತರ ನೀಡಿದ್ದು, ಜೋರ್ಡನ್ನಲ್ಲಿರುವ ಅಮೆರಿಕದ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಐಆರ್ಜಿಸಿ ಪಡೆಗಳು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಉಡಾಯಿಸಿವೆ. ಈ ಕ್ಷಿಪಣಿ ದಾಳಿಯು ಜೋರ್ಡನ್ನಲ್ಲಿರುವ ಅಮೆರಿಕದ ಮಿಲಿಟರಿ ನೆಲೆಗಳನ್ನು ತಲುಪಿದ್ದು, ಈ ಮೂಲಕ ಉಭಯ ದೇಶಗಳ ನಡುವಿನ ಸೇನಾ ಸಂಘರ್ಷವು ಮತ್ತಷ್ಟು ಭೀಕರ ಸ್ವರೂಪಕ್ಕೆ ತಿರುಗಿದೆ. ಯುಎಸ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಟೂರ್ನಿಯಲ್ಲಿ ತಮ್ಮ 25ನೇ ಪ್ರಶಸ್ತಿಯ ನಿರೀಕ್ಷೆಯಲ್ಲಿದ್ದ ಸರ್ಬಿಯಾದ ನೋವಾಕ್ ಜೋಕೋವಿಚ್ ನ್ಯೂಯಾರ್ಕ್ನ ಆರ್ಥರ್ ಆ್ಯಶ್ ಕ್ರೀಡಾಂಗಣದಲ್ಲಿ ನಡೆದ ಮೊದಲ ಸುತ್ತಿನ ಪಂದ್ಯದಲ್ಲಿ ಅರ್ಜೆಂಟೀನಾದ ಮರಿಯಾನೋ ನವೋನ್ ವಿರುದ್ಧ ಆಘಾತಕಾರಿ ಸೋಲನುಭವಿಸಿ ಪಂದ್ಯಾವಳಿಯಿಂದ ಹೊರಬಿದ್ದಿದ್ದಾರೆ. ಪಂದ್ಯದಲ್ಲಿ ಮರಿಯಾನೋ 7-6, 5-7, 4-6, 6-2, 6-1 ಸೆಟ್ಗಳ ಅಂತರದಲ್ಲಿ ಜೋಕೋವಿಚ್ ಅವರನ್ನು ಪರಾಭವಗೊಳಿಸಿದರು. ಮಹಿಳೆಯರ ಸಿಂಗಲ್ಸ್ನಲ್ಲಿ ಕೂಡ ಹಿರಿಯ ಟೆನಿಸ್ ಆಟಗಾರ್ತಿ ಅಮೆರಿಕದ ವೀನಸ್ ವಿಲಿಯಮ್ಸ್ ತಮ್ಮದೇ ದೇಶದವರಾದ ಸೋಫಿಯಾ ಕೆನಿನ್ ವಿರುದ್ಧ ಪರಾಭವಗೊಂಡಿದ್ದಾರೆ. ದುಬೈನಲ್ಲಿ ಇಂದು ನಡೆಯಲಿರುವ ಮಹಿಳಾ ಟಿ20 ಏಷ್ಯಾಕಪ್ ಕ್ರಿಕೆಟ್ ಪಂದ್ಯಾವಳಿಯ ಬಿ ಗುಂಪಿನ ಪಂದ್ಯದಲ್ಲಿ ಬಾಂಗ್ಲಾದೇಶ ಮತ್ತು ಇಂಡೋನೇಷ್ಯಾ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಿರ್ಗಿಸ್ತಾನ್ನಲ್ಲಿ ಭಾರತದೊಂದಿಗೆ ತೊಡಗಿಸಿಕೊಂಡಿರುವ 4 ನಿಯೋಗಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಮುಂಬೈನಲ್ಲಿ ಅತ್ಯಾಧುನಿಕ ಡೈವಿಂಗ್ ಬೆಂಬಲ ನೌಕೆ, ಐಎನ್ಎಸ್ ನಿಪುಣ್ ನೌಕಾಪಡೆಗೆ ಸೇರ್ಪಡೆ. ಪೆಟ್ರೋಲ್ನಲ್ಲಿ ಎಥನಾಲ್ ಪ್ರಮಾಣ ಬಹಿರಂಗಪಡಿಸಲು ಕೋರಿದ್ದ ಪಿಐಎಲ್ ಅರ್ಜಿ ವಜಾಗೊಳಿಸಿದ ಸುಪ್ರೀಂ ಕೋರ್ಟ್. 2030 ವೇಳೆಗೆ ಭಾರತ ಬ್ರೆಜಿಲ್ ದ್ವಿಪಕ್ಷೀಯ ವ್ಯಾಪಾರ $30 billion ಹೆಚ್ಚಿಸುವ ಜಂಟಿ ಗುರಿ. ಹಾಗೂ ಯುಎಸ್ ಓಪನ್ ಟೆನಿಸ್, ಮೊದಲ ಸುತ್ತಿನಲ್ಲೇ ಸರ್ಬಿಯಾದ ನೋವಾಕ್ ಜೋಕೋವಿಚ್ಗೆ ಆಘಾತಕಾರಿ ಸೋಲು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
2: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ. ಸರಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಮಣಿಯ ವದನ ಸುಜನ ಮನೋರಥ ಪುರಣ ಚತುರ ನಿಜಗಳ ಶೋಭಿತ ಮಣಿಮಯ ಹಾರ ಅಜಭವ ವಂದಿತ ವಾಸುದೇವ ಚರಣಾರ್ಪಿತ ಸಕಲ ವೇದ ಸಾರ ಶ್ರೀ

ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ಕೃಷ್ಣ ಕೃಷ್ಣ

ಗಾನಲೋಲ ಕೃಷ್ಣ ಸುಂದರ ವದನ ಸರೋಜ ನಯನ ರಾಧ ಪ್ರಿಯ ಕೃಷ್ಣ ಯಾದವ ಕೃಷ್ಣ ಯಶೋಧ ಕೃಷ್ಣ ಸತ್ಯ ಸಾಯಿ ಕೃಷ್ಣ ಸತ್ಯ ಸಾಯಿ ಕೃಷ್ಣ ಕೃಷ್ಣ ಕೃಷ್ಣ.

0: ಗಾನಲೋಲ ಕೃಷ್ಣ.
1: ಕೇಳುವರೆ, ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳನ್ನು ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
2: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ
4: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ಮು ಬಂದಿರೋದು.
4: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ದಿನಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
3: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
3: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
4: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
3: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
4: ಇದು ಕಲಾಕುಮಾರ ಮಾತು ಅಂದ್ರೆ,
5: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
2: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
1: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
2: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
1: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
2: ಕ್ಷಯ ರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜಾಣ ಸುದ್ದಿ. ಪ್ರತಿ ವಾರ ಹೊಸಜ್ಞಾನ ವಿಶೇಷ ಕಾರ್ಯಕ್ರಮ. ಹನುಮಂತನ ಬಂಡೆಗಳು, ತೇಲುವ ತೆಪ್ಪೆಗಳು, ನಡೆ ನಡೆ ವಿಕಾಸ ಹಾಗೂ ಕಣ್ಣು ಮತ್ತು ಬೆಳಕು ಎಂಬ ವಿಷಯದ ಕುರಿತು ರಚನೆ. ಶ್ರೀ ಕೊಳ್ಳೇಗಾಲ ಶರ್ಮರವರು, ಶ್ರೀಮತಿ ಸುಮನ ಮೈಸೂರು ಹಾಗೂ ಜೆಮಿನಿ ಎಐ ಧ್ವನಿಗಳು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 23 ಆಗಸ್ಟ್ 2026. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಹನುಮಂತನ ಬಂಡೆಗಳು ತೇಲುವ ತೆಪ್ಪಗಳು, ನಡೆ ನಡೆ ವಿಕಾಸ ಹಾಗೂ ಕಣ್ಣು ಮತ್ತು ಬೆಳಕು.

ಕಣ್ಣು ಎಷ್ಟು ಮುಖ್ಯವಾದ ಅಂಗ ಎನ್ನುವುದನ್ನು ಹೇಳಬೇಕಿಲ್ಲ. ಕವಿ ಡಿ ವಿ ಜಿಯವರು ಈ ಕವನದಲ್ಲಿ ಕಣ್ಣಿನ ದೋಷದ ಬಗ್ಗೆ ಕೊರಗಬೇಡಿ, ಇರುವ ಕಣ್ಣಿನಿಂದಲೇ ಬೆಳಕನ್ನು ನೋಡುವುದನ್ನು ಕಲಿಯಿರಿ, ಅದು ಒಳ್ಳೆಯದು ಎಂದು ಹಿತವಚನ ನುಡಿದಿದ್ದಾರೆ. ಇದು ಜೀವನದ ದೊಡ್ಡ ಪಾಠವೇ ಇರಬಹುದು. ಆದರೆ ದೃಷ್ಟಿದೋಷ ಇರುವವರಿಗೆ ಮಾತ್ರ ಚೆನ್ನುಡಿ ಎನ್ನಿಸಲಾರದು. ಅದರಲ್ಲಿಯೂ ಬಾಲ್ಯದಲ್ಲಿ ಕಣ್ಣಿನ ದೃಷ್ಟಿ ಸರಿಯಿಲ್ಲದೆ ಹೋದಾಗ ಇನ್ನೂ ಕೆಡುಕೆನಿಸುತ್ತದೆ. ಇಂತಹುದೊಂದು ದೋಷಕ್ಕೆ ಬೆಳಕೇ ಕಾರಣ ಎಂದರೆ ಏನೆನ್ನುತ್ತೀರಿ? ಅಮೆರಿಕೆಯ ಅಲಬಾಮಾ ವಿಶ್ವವಿದ್ಯಾನಿಲಯದ ನೇತ್ರ ವಿಜ್ಞಾನಿ ಹಾಗೂ ವೈದ್ಯ ರಫೆಲ್ ಗ್ರಿಟನ್ ಇತ್ತೀಚೆಗೆ ಪ್ರಕಟಿಸಿರುವ ಸಂಶೋಧನೆಯೊಂದು ಈ ರೀತಿಯ ಸ್ವಾರಸ್ಯಕರ ವಿಷಯವನ್ನು ಬಯಲಾಗಿಸಿದೆ. ಬಹುತೇಕ ಮಕ್ಕಳಲ್ಲಿ ಕಾಣುವ ದೃಷ್ಟಿದೋಷವಾದ ಸಮೀಪ ದೃಷ್ಟಿದೋಷ ಅಥವಾ ಮಯೋಪಿಯಾಗೆ ಸೂರ್ಯನ ಬೆಳಕಿನಲ್ಲಿರುವ ನೇರಳೆ ಬಣ್ಣದ ಬೆಳಕು ಕಾರಣ ಇರಬಹುದಂತೆ. ಬಾಲ್ಯದಲ್ಲಿ ಈ ಬಣ್ಣದ ಬೆಳಕಿಗೆ ಹೆಚ್ಚೆಚ್ಚು ತೆರೆದುಕೊಂಡ ಮಕ್ಕಳಲ್ಲಿ ಮಯೋಪಿಯಾ ಕಾಣಿಸಿಕೊಳ್ಳುವುದು ಕಡಿಮೆ ಆಗಬಹುದು ಎಂದು ಇವರ ಸಂಶೋಧನೆ ತಿಳಿಸಿದೆ. ಬೆಳಕಿಗೂ ಕಣ್ಣಿಗೂ ಸಂಬಂಧ ಇರುವುದು. ಕಣ್ಣು ಇರುವವರಿಗೆಲ್ಲ ಎದ್ದು ಕಾಣುವ ಸಂಗತಿ. ಆ ಕಣ್ಣು ಬೆಳೆದಿದ್ದರೆ ಬೆಳಕು ಕಾಣುತ್ತದೇನೋ? ನಿಜ. ಹಾಗಿದ್ದು ಬೆಳಕು ಇದ್ದಾಗಷ್ಟೇ ಕಣ್ಣು ದೃಷ್ಟಿ ಸ್ಪಷ್ಟವಾಗಿರುವಂತೆ ಬೆಳೆಯುತ್ತದೆ ಎನ್ನುವ ಸಂಗತಿ ಬೆಲಗುಗೊಳಿಸುವಂಥದ್ದು. ಮನುಷ್ಯನ ಕಣ್ಣನ್ನು ಅತ್ಯಂತ ಸೂಕ್ಷ್ಮ ಅಂಗವೆಂದಷ್ಟೇ ಅಲ್ಲ, ಅತ್ಯಂತ ಸಂಕೀರ್ಣ ಹಾಗೂ ಪರಿಪೂರ್ಣವಾದ ಅಂಗ ಎಂದು ಜೀವಿ ವಿಜ್ಞಾನಿಗಳು ಪರಿಗಣಿಸುತ್ತಾರೆ. ಅದರ ಒಂದೊಂದು ಭಾಗವು ಮತ್ತೊಂದರ ಜೊತೆಗೆ ಹೊಂದಿಕೊಂಡು ಬೆರೆದಿರುತ್ತದೆ ಹಾಗೂ ಹೊಂದಿಕೊಂಡೇ ಕಾರ್ಯನಿರ್ವಹಿಸುತ್ತದೆ. ಹೀಗಾಗಿ ದೃಷ್ಟಿ ಎನ್ನುವುದು ಬಲು ವಿಶೇಷವಾದೊಂದು ಸಂವೇದನೆ, ಅಗತ್ಯದ ಸಂವೇದನೆ ಕೂಡ. ಮನುಷ್ಯರ ಕಣ್ಣುಗಳು ಹುಟ್ಟುವಾಗಲೇ ತೆರೆದಿರುತ್ತವೆ, ಬೆಳಕು ಕಾಣುತ್ತವೆ. ಆದರೆ ಅಷ್ಟಕ್ಕೆ ಅದರ ಬೆಳವಣಿಗೆ ನಿಂತಿರುವುದಿಲ್ಲ. ಬಾಲ್ಯದಲ್ಲಿಯೂ ಕಣ್ಣು ಬೆಳೆಯುತ್ತಿರುತ್ತದೆ, ಅದರ ಆಕಾರ ಬದಲಾಗುತ್ತಿರುತ್ತದೆ. ಮಕ್ಕಳು 10-12 ವರ್ಷ ವಯಸ್ಸಿನವರಾಗುವವರೆಗೂ ಈ ಬಗೆಯ ಬದಲಾವಣೆಗಳು ಕಣ್ಣಿನಲ್ಲಿ ಆಗುತ್ತಲೇ ಇರುತ್ತವೆ. ಈ ಸಂದರ್ಭದಲ್ಲಿ ಯಾವುದೇ ಊನವಾದರೂ ದೃಷ್ಟಿಗೆ ತೊಂದರೆಯೇ. ಇಂತಹ ದೋಷಗಳಲ್ಲಿ ಕಣ್ಣು ಗುಡ್ಡೆಯ ಅಡ್ಡಾದಿಡ್ಡಿ ಬೆಳವಣಿಗೆಯೂ ಒಂದು. ಕಣ್ಣಗುಡ್ಡೆ ಅಗಲಕ್ಕಿಂತ ತುಸು ಹೆಚ್ಚು ಉದ್ದವೇ ಬೆಳೆದಲ್ಲಿ ಮಯೋಪಿಯಾ ಕಾಣಿಸಿಕೊಳ್ಳುತ್ತದೆ. ಕಣ್ಣು ಕಾಣುವ ದೃಶ್ಯದ ಬಿಂಬ ಕಣ್ಣಿನ ಹಿಂಭಾಗದಲ್ಲಿರುವ ಪರದೆಯ ಮೇಲೆ ಬೀಳುವುದರ ಬದಲಾಗಿ ಅದರ ಮುಂದೆಯೇ ರೂಪುಗೊಳ್ಳುತ್ತದೆ. ದೃಷ್ಟಿ ಮಸುಕಾಯಿತು ಎನ್ನಿಸುತ್ತದೆ. ಬಾಲ್ಯದಲ್ಲಿ ಕಾಣಿಸುವ ಇಂತಹ ಮಯೋಪಿಯಾಗೆ ಹಲವಾರು ಕಾರಣಗಳಿವೆ. ಬೆಳೆಯುವ ವಯಸ್ಸಿನಲ್ಲಿ ಒಳ್ಳೆಯ ಆಹಾರ ದೊರೆಯದೇ ಇರುವುದು ಸಾಮಾನ್ಯವಾದ ಅಂಶ. ಇದಲ್ಲದೆ ತಂದೆ ತಾಯಂದಿರಲ್ಲಿ ದೃಷ್ಟಿದೋಷ ಇದ್ದಾಗ ಮಕ್ಕಳಲ್ಲಿಯೂ ಅದು ಕಾಣಿಸಿಕೊಳ್ಳಬಹುದು. ಜೊತೆಗೆ ಬಾಲ್ಯ ಅಂದರೆ 6-8 ವರ್ಷ ವಯಸ್ಸಿನೊಳಗೆ ಶಾಲೆಗೆ ಸೇರುವ ಸಮಯದಲ್ಲಿ ಮಕ್ಕಳ ನಡವಳಿಕೆಯು ದೃಷ್ಟಿದೋಷ ಬೆಳೆಯಲು ಕಾರಣವಾಗಬಹುದು. ಸದಾ ಮನೆಯೊಳಗೇ ಇರುವಂತಹ ದಿನದ ಬಹಳ ಹೊತ್ತು ಸಣ್ಣ ಅಕ್ಷರಗಳಿರುವ ಪುಸ್ತಕಗಳನ್ನು ಮಸುಕು ಬೆಳಕಿನಲ್ಲಿ ಓದುವ ಮಕ್ಕಳು ಹೈಸ್ಕೂಲಿಗೆ ಬರುವುದರೊಳಗೆ ಮಯೋಪಿಯಾಗೆ ಬಲಿಯಾಗುವುದು ಹೆಚ್ಚು. ಒಂದು ಅಂದಾಜಿನ ಪ್ರಕಾರ ಏಷ್ಯಾದ ಜನತೆಯಲ್ಲಿ 3-ಒಬ್ಬರಲ್ಲಿಯಾದರೂ ಮಯೋಪಿಯಾ ಕಾಣಿಸಿಕೊಳ್ಳುತ್ತದೆ. ಇತ್ತೀಚೆಗೆ ಮಯೋಪಿಯಾ ಉಂಟು ಮಾಡುವ ಕಾರಣಗಳಲ್ಲಿ ಸೇರ್ಪಡೆಯಾಗಿರುವ ಹೊಸದೊಂದು ಅಂಶ ಎಂದರೆ ಮೊಬೈಲು ಮೊದಲಾದ ಇಲೆಕ್ಟ್ರಾನಿಕ್ ಪರದೆಗಳ ಬಳಕೆ. ಇಲೆಕ್ಟ್ರಾನಿಕ್ ಪರದೆಗಳನ್ನು ಹೆಚ್ಚು ಬಳಸುವ ಮಕ್ಕಳಲ್ಲಿ ಮಯೋಪಿಯಾ ಬೆಳವಣಿಗೆ ಸಾಮಾನ್ಯವಾಗಿ ಕಂಡುಬರುತ್ತಿತ್ತು. ಅದಕ್ಕೆ ಪರದೆಯಿಂದ ಹೊಮ್ಮುವ ಬೆಳಕು ಕಾರಣವಿರಬಹುದೇ ಎನ್ನುವುದು ಗುಮಾನಿ. ಏಕೆಂದರೆ ಟಿವಿ, ಕಂಪ್ಯೂಟರು ಹಾಗೂ ಮೊಬೈಲು ಫೋನುಗಳಿಂದ ಹೊಮ್ಮುವ ಬೆಳಕಿನಲ್ಲಿ ಸೂರ್ಯನ ಬೆಳಕಿನಲ್ಲಿರುವ ಎಲ್ಲ ಅಂಶಗಳು ಇರುವುದಿಲ್ಲ. ಅದರಲ್ಲಿಯೂ ಮುಖ್ಯವಾಗಿ ನೇರಳೆಯ ಬಣ್ಣ ಕಾಣೆಯಾಗಿರುತ್ತದೆ. ಹಾಗಿದ್ದರೆ ಈ ಬಣ್ಣಕ್ಕೂ ಕಣ್ಣಿನ ಬೆಳವಣಿಗೆಗೂ ಸಂಬಂಧವೇನಾದರೂ ಇರಬಹುದೇ ಎನ್ನುವುದು ಗ್ರಿಡ್ಜ್ ತಂಡದ ಅನುಮಾನವಾಗಿತ್ತು. ಅದರಲ್ಲಿಯೂ ಕಣ್ಣು ಗುಡ್ಡೆ ಉದ್ದವಾಗಿ ಬೆಳೆಯುವಂತೆ ಮಾಡುವ ಆಪ್ಸಿನ್ 5 ಎನ್ನುವ ಪ್ರೋಟೀನಿಗೂ ಬೆಳಕಿಗೂ ಸಂಬಂಧ ಇರಬಹುದೇ ಎಂದು ಅನುಮಾನಿಸಿದ್ದರು. ಬೆಳಕಿಗೂ ಕಣ್ಣಿನ ಬೆಳವಣಿಗೆಗೂ ಸಂಬಂಧ ಇದೆ ಎಂಬುದನ್ನು ಇಲಿಗಳಲ್ಲಿ ನಡೆದ ಹಲವು ಸಂಶೋಧನೆಗಳು ನಿರೂಪಿಸಿದ್ದುವು. ಆದರೆ ಇಲಿಗಳ ಹಾಗೂ ಮನುಷ್ಯರ ಕಣ್ಣುಗಳಿಗೆ ಸಾಕಷ್ಟು ವ್ಯತ್ಯಾಸ ಇದೆ. ಹೀಗಾಗಿ ಗ್ರಿಡ್ಜ್ ತಂಡ ಅತ್ತ ಇಲಿಗಳಿಗೂ ಇತ್ತ ಮನುಷ್ಯನಂತಹ ಪ್ರೈಮೇಟುಗಳಿಗೂ ಹತ್ತಿರವಾದ ಸಂಬಂಧಿ ಎನ್ನಿಸಿದ ದೊಡ್ಡ ಹೆಗ್ಗಣ ಅಥವಾ ಮುಂಗುಸಿಯಂತೆ ತೋರುವ ಶ್ರೂ ಪ್ರಾಣಿಗಳನ್ನು ಅಧ್ಯಯನ ಮಾಡಿತು. ಈ ಪ್ರಾಣಿಗಳ ಮರಿಗಳು ಹುಟ್ಟಿದ ಹಲವಾರು

0: ಹಲವಾರು ದಿನಗಳವರೆಗೆ ಕಣ್ಣು ತೆರೆಯುವುದೇ ಇಲ್ಲ. ಕಣ್ಣು ತೆರೆದ ನಂತರವೂ ಕಣ್ಣ ಗುಡ್ಡೆ ಬೆಳೆಯುತ್ತಿರುತ್ತದೆ. ಈ ಸಂದರ್ಭದಲ್ಲಿ ಇಲಿಗಳಲ್ಲಿ ಆಪ್ಸಿನ್ 5 ರಚಟುವಟಿಕೆ ಹೆಚ್ಚು. ಆದ್ದರಿಂದ ಈ ಮರಿಗಳ ಕಣ್ಣಿಗೆ ಬೇಕಿದ್ದ ಬಣ್ಣದ ಬೆಳಕು ತೋರಿಸಿ ಬೆಳವಣಿಗೆ ಹೇಗಾಗುತ್ತದೆ, ಕಣ್ಣಿನ ದೃಷ್ಟಿ ಹೇಗೆ ತೋರುತ್ತದೆ ಎಂದು ಅಧ್ಯಯನ ಮಾಡಬಹುದು. ಈ ಪ್ರಾಣಿಗಳನ್ನು ಬಳಸಿಕೊಂಡು ಮರಿಗಳ ಕಣ್ಣುಗಳ ಮೇಲೆ ವಿವಿಧ ಬಣ್ಣದ ಬೆಳಕು ಬೀಳದಂತೆ ತರೆದಾಗ ಏನಾಗುತ್ತದೆ ಎಂದು ಗ್ರಿಟ್ಸ್ ತಂಡ ಅಧ್ಯಯನ ಮಾಡಲು ಹೊರಟಿತು. ಶ್ರೂಮರಿಗಳ ಕಣ್ಣಿಗೆ ಕನ್ನಡಕದಂತೆ ಒಂದು ಮಸೂರವನ್ನು ಅಳವಡಿಸಿ ಮಯೋಪಿಯಾವನ್ನು ಉಂಟು ಮಾಡಬಹುದು. ಕನ್ನಡಕವನ್ನು ಹಾಕಿದ 10 ದಿನಗಳಲ್ಲಿ ಆ ಕಣ್ಣು ಬೇರೆ ಕಣ್ಣುಗಳಿಗಿಂತಲೂ ಉದ್ದನಾಗಿ ಬೆಳೆಯುವುದರಿಂದ ಬಿಂಬ ಸ್ಪಷ್ಟವಾಗಿ ಮೂಡುವುದಿಲ್ಲ. ಬಿಂಬ ಎಲ್ಲಿ ಹೇಗೆ ಮೂಡುತ್ತದೆ ಎನ್ನುವುದನ್ನು ಅಳೆಯುವ ಸಾಧನಗಳಿವೆ. ಇವನ್ನು ಬಳಸಿ ಬಿಂಬಗಳು ಸ್ಪಷ್ಟವಾಗಿವೆಯೇ ಎಂದು ಗ್ರಿಟ್ಸ್ ತಂಡ ಗಮನಿಸಿತು. ಹೀಗೆ ಕೃತಕವಾಗಿ ಕಣ್ಣಿನಲ್ಲಿ ದೋಷವನ್ನು ಉಂಟು ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಕನ್ನಡಕಧಾರಿ ಶ್ರೂಗಳನ್ನು ವಿವಿಧ ಬಣ್ಣದ ಬೆಳಕಿನ ವಾತಾವರಣದಲ್ಲಿ ಬೆರೆಯಲು ಬಿಡಲಾಯಿತು. ಎಲ್ಇಡಿ ಬಲ್ಬುಗಳನ್ನು ಬಳಸಿ ನಿರ್ದಿಷ್ಟ ಬಗೆಯ ಬೆಳಕಷ್ಟೇ ಇರುವಂತೆ ಮಾಡಬಹುದು. ಈ ಎಲ್ಲ ಶ್ರೂಗಳಿಗೂ ಅಲ್ಟ್ರಾವೈಲೆಟ್ ಬೆಳಕು ಸಿಗುವಂತೆ ಮಾಡಲಾಗಿತ್ತು. ಅಲ್ಟ್ರಾವೈಲೆಟ್ ಕಿರಣಗಳು ಸಾಮಾನ್ಯ ಬೆಳವಣಿಗೆಗೆ ಅಗತ್ಯ. ಹೀಗೆ ನಿರ್ದಿಷ್ಟ ಬೆಳಕು ಮಾತ್ರವೇ ಇಲ್ಲದಿದ್ದರೆ ಕಣ್ಣಿನ ಬೆಳವಣಿಗೆಗೆ ಏನಾಗುತ್ತದೆ ಎಂದು ತಿಳಿಯಲು ಗ್ರಿಟ್ಸ್ ತಂಡ ಪ್ರಯತ್ನಿಸಿದೆ. ಅಲ್ಟ್ರಾವೈಲೆಟ್ ಕಿರಣಗಳನ್ನಷ್ಟೇ ನೀಡಿದಾಗ ಶ್ರೂಗಳಲ್ಲಿ ಮಯೋಪಿಯಾ ಕಡಿಮೆ ಕಾಣಿಸಿಕೊಂಡಿತ್ತು. ಅಲ್ಟ್ರಾವೈಲೆಟ್ ಕಿರಣಗಳು ಇಲ್ಲದಿದ್ದಾಗ ಇಲಿಗಳ ಕಣ್ಣಗುಡ್ಡೆಗಳ ಬೆಳವಣಿಗೆ ಕುಂದುತ್ತಿತ್ತು. ಆದರೆ ಶ್ರೂಗಳಲ್ಲಿ ಹೀಗಾಗಿರಲಿಲ್ಲ. ಹಾಗಿದ್ದರೆ ಇನ್ಯಾವ ಬೆಳಕು ಇದಕ್ಕೆ ಕಾರಣವಿರಬಹುದು ಎಂದು ಗ್ರಿಟ್ಸ್ ತಂಡ ಪರಿಶೀಲಿಸಿತು. ನೇರಳೆ ಹಾಗೂ ನೀಲಿ ಬಣ್ಣಗಳ ನಡುವೆ ಇರುವ ಇಂಡಿಗೋ ಎನ್ನುವ ಬಣ್ಣದ ಕಿರಣಗಳನ್ನು ನೀಡಿದಾಗ ಕಣ್ಣರಕ ಧರಿಸಿದ್ದರೂ ಶ್ರೂಗಳ ಕಣ್ಣುಗಳು ಸಾಮಾನ್ಯದಂತೆ ಬೆಳೆದಿದ್ದುವು. ಮಯೋಪಿಯಾ ಕಡಿಮೆಯಾಗಿತ್ತು. ಗ್ರಿಟ್ಸ್ ತಂಡ ಇನ್ನೂ ಒಂದು ಪ್ರಯೋಗ ನಡೆಸಿದೆ. ಸಾಮಾನ್ಯವಾಗಿ ನಮ್ಮ ಪರಿಸರದಲ್ಲಿ ಮಯೋಪಿಯಾವನ್ನು ಕುಗ್ಗಿಸುವಷ್ಟು ಪ್ರಖರವಾಗಿ ಈ ಇಂಡಿಗೋ ಬಣ್ಣ ಎಲ್ಲಿರುತ್ತದೆ ಎಂದು ಗಣಕಯಂತ್ರಗಳನ್ನು ಬಳಸಿ ಪರಿಶೀಲಿಸಿದೆ. ಅದರ ಪ್ರಕಾರ ಬಿಸಿಲು ಪ್ರಖರವಾಗಿರುವಾಗ, ಅಂದರೆ ನಟ್ಟನಡು ಮಧ್ಯಾಹ್ನದಲ್ಲಿ ಹಚ್ಚ ಹಸಿರು ಸಸ್ಯರಾಶಿ ಇರುವಲ್ಲಿ ಈ ಬಣ್ಣದ ಪ್ರಮಾಣ ಹೆಚ್ಚು. ಮನೆಯೊಳಗೆ ಇರುವ ಯಾವ ದೀಪದ ಬೆಳಕಿನಲ್ಲಿಯೂ ಇದು ಅಷ್ಟು ಗಾಢವಾಗಿರುವುದಿಲ್ಲ. ಅಂದರೆ ಅರ್ಥ ಇಷ್ಟೆ, ಸಹಜವಾಗಿಯೇ ಮಯೋಪಿಯಾ ಬೆಳೆಯದಂತೆ ತಡೆಯುವ ಬೆಳಕು ಬಯಲಿನಲ್ಲಿದೆ, ಮನೆಯೊಳಗೆ ಇಲ್ಲ. ಅಂದರೆ ಮನೆಯೊಳಗೆ ಹೆಚ್ಚು ಕಾಲ ಕಳೆಯುವುದರಿಂದ ಮಯೋಪಿಯಾ ಬೆಳೆಯಲು ಅನುಕೂಲ ಮಾಡಿಕೊಟ್ಟ ಹಾಗೆ. ಗ್ರಿಟ್ಸ್ ತಂಡ, ಈ ಬಣ್ಣದ ಬೆಳಕು ಮನುಷ್ಯರ ಕಣ್ಣಿನ ಬೆಳವಣಿಗೆಯನ್ನು ಇದೇ ರೀತಿ ಬಾಧಿಸುತ್ತದೆಯೋ ಎಂದು ಪರೀಕ್ಷಿಸಿಲ್ಲ ಎನ್ನಿ. ಆದರೆ ಆಪ್ಸಿನ್ 5 ಮನುಷ್ಯರಲ್ಲಿಯೂ ಇಲಿಗಳಂತೆಯೇ ಕಣ್ಣು ಬೆಳೆಯುತ್ತಿರುವ ಸಂದರ್ಭದಲ್ಲಿ ಹೆಚ್ಚು ಕಾಣಿಸಿಕೊಳ್ಳುತ್ತದೆ. ಅಂದ ಮೇಲೆ ಅದಕ್ಕೆ ಏನೋ ಪ್ರಮುಖ ಪಾತ್ರವಿದೆ. ಅದು ಊಹಿಸಿದಂತೆಯೇ ಇಂಡಿಗೋ ಬಣ್ಣವನ್ನು ಅವಲಂಬಿಸಿದ್ದರೆ ಕಣ್ಣು ಬೆಳೆಯುತ್ತಿರುವ ಸಮಯದಲ್ಲಿ, ಅಂದರೆ ಬಾಲ್ಯದಲ್ಲಿ, ಹೊರಗಿನ ಪರಿಸರದಲ್ಲಿ ಹೆಚ್ಚೆಚ್ಚು ಸಮಯ ಕಳೆಯುವುದು ಒಳ್ಳೆಯದು. ಹೊರಗೆ ಹಸಿರಿನ ಜೊತೆಗೆ ಇಂಡಿಗೋ ಬಣ್ಣವೂ ಕಾಣುವುದರಿಂದ ಕಣ್ಣಿಗೆ ಮಯೋಪಿಯಾ ತಟ್ಟುವುದು ಕಡಿಮೆಯಾದೀತು. ಇದು ಸಾಧ್ಯವೇ ಇಲ್ಲವೆಂದಲ್ಲಿ ಮನೆಯೊಳಗಿರುವ ದೀಪಗಳನ್ನೇ ಇಂಡಿಗೋ ಬಣ್ಣ ಬೀರುವಂತೆ ಮಾರ್ಪಡಿಸಬೇಕಾಗಬಹುದು ಎಂದು ಗ್ರಿಟ್ಸ್ ತಂಡ ತರ್ಕಿಸಿದೆ. ಅಂದರೆ ಅರ್ಥ ಇಷ್ಟೆ, ಅರೆಗಣ್ಣು ನಮದೆಂದು ಕೊರಕೊರಗಿ ಫಲವೇನು, ಅರೆ ಬೆಳಕು ಮನೆಯೊಳೆಂದೊರಲಿ ಸುಖವೇನು ಎಂದು ಡಿವಿಜಿಯವರ ಮಾತುಗಳನ್ನು ಸ್ವಲ್ಪ ತಿದ್ದಬೇಕಿದೆ.
1: ನಡೆದಿದೆ ವಿಕಾಸ, ಮಂಗನಿಂದ ಮಾನವನಾದ ಎಂದು ವಿಕಾಸದ ಕತೆ ಹೇಳುವಾಗ ಅದು ಹೇಗೆ ತೋರಿಸಿ ನೋಡುವ ಎಂದು ಪ್ರಶ್ನಿಸುವವರಿದ್ದಾರೆ. ವಿಕಾಸ ಎನ್ನುವುದು ನೂರಾರು ಸಂತತಿಗಳ ಅವಧಿಯಲ್ಲಿ ನಡೆಯುವ ಬದಲಾವಣೆ ಎಂದು ಹೇಳಿದರೂ ಅದಕ್ಕೆ ಸಾವಿರಾರು ವರ್ಷಗಳು ಬೇಕು ಎಂದರೂ ಈ ಪ್ರಶ್ನೆ ಇದ್ದೇ ಇರುತ್ತದೆ. ಇದಕ್ಕೆ ಕಾರಣ ಇಷ್ಟೇ, ವಿಕಾಸದಿಂದಾಗಿ ಪ್ರಾಣಿಗಳ ಪ್ರಕೃತಿ, ವಿಶೇಷವಾಗಿ ದೇಹದ ಅಂಗಗಳಲ್ಲಿ ಬದಲಾವಣೆಗಳು ಆಗುತ್ತಿರುವುದರ ಬಗ್ಗೆ ಪುರಾವೆಗಳಿಲ್ಲ. ಹಿಂದೆ ಇದ್ದುದವುಗಳಿಂದ ಬದಲಾಗಿರುವುದಕ್ಕೆ ಸಾಕಷ್ಟು ಪುರಾವೆಗಳು ಸಿಗುತ್ತವೆ. ಆದರೆ ಇಂದು ಆಗುತ್ತಿರುವ ಪರಿಸರದ ಬದಲಾವಣೆಗಳು ವಿಕಾಸಕ್ಕೆ ಹಾದಿ ಮಾಡಿಕೊಡುತ್ತಿವೆಯೇ ಎಂದರೆ ಕಾಣಿಸುವ ಪುರಾವೆಗಳು ಇರಬಹುದೇ? ಇದು ಪ್ರಶ್ನೆ. ಇಂತಹ ಪುರಾವೆಗಳು ಸಿಗುವವರೆಗೂ ವಿಕಾಸದ ಬಗ್ಗೆ ಅನುಮಾನ ಇದ್ದೇ ಇರುತ್ತದೆ. ಇದೀಗ ಈ ಅನುಮಾನಗಳನ್ನು ಪರಿಹರಿಸುವ ಮತ್ತೊಂದು ಪುರಾವೆ ಸಿಕ್ಕಿದೆಯಂತೆ. ಅಮೆರಿಕೆಯ ಪ್ರಿನ್ಸ್ಟನ್ ವಿಶ್ವವಿದ್ಯಾನಿಲಯದ ಪರಿಸರ ಮತ್ತು ವಿಕಾಸ ವಿಜ್ಞಾನಿ ಶೇನ್ ಕ್ಯಾಂಬೆಲ್ ಸ್ಟೇಟನ್ ಮತ್ತು ಸಂಗಡಿಗರು ಹಲ್ಲಿಯೊಂದರಲ್ಲಿ ವಿಕಾಸ ಆಗುತ್ತಿರುವುದನ್ನು ಪತ್ತೆಹಚ್ಚಿದ್ದಾರೆ. ಅಮೆರಿಕೆಯ ಪಶ್ಚಿಮ ಕರಾವಳಿ

ಕರಾವಳಿಯನ್ನು ಪ್ರತಿ ವರ್ಷವೂ ತಾಕುವ ಚಂಡಮಾರುತಗಳಿಂದಾಗಿ ಅಲ್ಲಿನ ಕೆಲವು ದ್ವೀಪಗಳಲ್ಲಿ ವಾಸಿಸುವ ಹಲ್ಲಿಗಳ ದೇಹ ರಚನೆಯಲ್ಲಿ ಬದಲಾವಣೆ ಆಗಿದೆ ಎಂದು ಇವರು ಕರೆಂಟ್ ಬಯಾಲಜಿ ಪತ್ರಿಕೆಯಲ್ಲಿ ಇತ್ತೀಚೆಗೆ ವರದಿ ಮಾಡಿದ್ದಾರೆ. ವಿಕಾಸ ಅಂದರೆ ಏನೆಂದು ಗೊತ್ತಿದೆಯಲ್ಲ? ಇಂದಿದ್ದ ಪ್ರಾಣಿಗಳು ನಿಧಾನವಾಗಿ ಬದಲಾಗುತ್ತಾ ಮುಂದೊಮ್ಮೆ ಬೇರೆ ಯಾವುದೋ ಹೊಸ ಪ್ರಾಣಿಯಂತೆ ಕಾಣಲು ಆರಂಭಿಸುತ್ತವೆ. ಇದನ್ನೇ ವಿಕಾಸ ಎನ್ನುತ್ತೇವೆ. ಮಂಗನಿಂದ ಮಾನವ ಎನ್ನುವ ಮಾತು ಬಂದಿದ್ದು ಇದೇ ಕಾರಣದಿಂದ. ಮಂಗನಂತಹ ಒಂದು ಪ್ರಾಣಿಯಿತ್ತು. ಅದರ ಸಂತತಿಗಳಲ್ಲಿ ಕೆಲವು ಸ್ವಲ್ಪ ಬದಲಾಗಿದ್ದವು. ಆ ಸಂತತಿಗಳೇ ಹೆಚ್ಚೆಚ್ಚು ಆದಾಗ ಅವು ಬೇರೆಯದೇ ಪ್ರಾಣಿಗಳಾದವು. ಅವುಗಳಲ್ಲಿ ಒಂದು ಮಾನವನಂತಾಯಿತು, ಕೆಲವು ವಾನರಗಳಾದವು, ಮಂಗನಂತವೂ ಕೆಲವು ಹಾಗೆಯೇ ಉಳಿದವು. ಹೀಗೆ ಬದಲಾವಣೆಗಳಿಂದ ಹೊಸದೊಂದು ಪ್ರಭೇದ ಹುಟ್ಟುವುದನ್ನೇ ವಿಕಾಸ ಎನ್ನುತ್ತೇವೆ. ಜೀವಿಗಳಲ್ಲಿ ವಿಕಾಸ ಆಗುವುದಕ್ಕೆ ಎಷ್ಟು ಕಾಲ ಬೇಕು ಎನ್ನುವುದಕ್ಕೆ ಅಳತೆಗಳಿಲ್ಲ. ಕೆಲವು ಜೀವಿಗಳಲ್ಲಿ ಅದು ಹಲವು ವರ್ಷಗಳಲ್ಲಿ ಆಗಬಹುದು. ಇನ್ನು ಕೆಲವದರಲ್ಲಿ ಸಾವಿರಾರು ಅಥವಾ ಲಕ್ಷಾಂತರ ವರ್ಷಗಳಾಗಬಹುದು. ಜಿರಳೆಗಳಂತಹ ಕೆಲವು ಯಾವ ಬದಲಾವಣೆಯೂ ಆಗದೆಯೇ ಇದ್ದಂತೆಯೇ ಉಳಿಯಬಹುದು. ಇದರರ್ಥ ಬದಲಾವಣೆ ಆಗಿರಲಿಲ್ಲ ಅಂತಲ್ಲ. ಬದಲಾದ ರೂಪುಗಳು ಸಂತತಿಗಳನ್ನು ಹೆಚ್ಚೆಚ್ಚು ಮಾಡಿಕೊಳ್ಳಲಾಗದೆ ನಶಿಸಿ ಹೋದವು ಅಂತಷ್ಟೇ. ಅಂದರೆ ಜೀವಿಗಳಲ್ಲಿ ತೋರುವ ಮಾರ್ಪಾಡುಗಳ ಜೊತೆಗೆ ಅವುಗಳ ಸಂತತಿಗಳಲ್ಲಿಯೂ ಆ ಮಾರ್ಪಾಡುಗಳು ಹೆಚ್ಚೆಚ್ಚು ಇರಬೇಕು ಎಂದರ್ಥ ಅಷ್ಟೇ. ಈ ಅರ್ಥದಲ್ಲಿ ಮಾರ್ಪಾಡುಗಳು ಉಳಿಯಬೇಕೆಂದರೆ ಸಂತತಿಗಳು ಬೆಳೆಯಬೇಕು, ಅಂದರೆ ತಲೆ ತಲಾಂತರವಾಗಿ ಈ ಬದಲಾವಣೆಗಳು ಕಾಣಿಸಿಕೊಳ್ಳಬೇಕು ಅಂದಷ್ಟೇ. ಹೀಗೆ ಅನುವಂಶೀಯವಾಗಿ ಉಳಿದುಕೊಂಡ ಬದಲಾವಣೆಗಳು ಉಳಿದುಕೊಂಡಾಗಷ್ಟೇ ಹೊಸದೊಂದು ಪ್ರಭೇದ ಹುಟ್ಟುತ್ತದೆ. ಆದರೆ ಜೀವಿಯಲ್ಲಿ ಕಾಣಿಸಿಕೊಳ್ಳುವ ಎಲ್ಲಾ ಬದಲಾವಣೆಗಳು, ಮಾರ್ಪಾಡುಗಳು ಮುಂದಿನ ಸಂತತಿಯವರೆಗೆ ಹೋಗುವುದಿಲ್ಲ. ಅವು ಲಾಭದಾಯಕವಾಗಿದ್ದರೆ ಮಾತ್ರ ಉಳಿದುಕೊಳ್ಳುತ್ತದೆ. ಹೀಗೆ ಕೆಲವು ಅಳಿದು ಕೆಲವು ಉಳಿಯುವುದನ್ನು ನಿಸರ್ಗದ ಆಯ್ಕೆ ಎಂದು ಚಾರ್ಲ್ಸ್ ಡಾರ್ವಿನ್ ಕರೆದ. ಅನೇಕ ರೂಪುಗಳಲ್ಲಿ ಕೆಲವಷ್ಟೇ ಉಳಿದು ಬೆಳೆದು ವಿಕಾಸ ಆಗುವುದಕ್ಕೆ ಈ ನಿಸರ್ಗದ ಆಯ್ಕೆಯೇ ಮೂಲ. ವಿಕಾಸವನ್ನು ದೂಡುವ ಬಲ ಎಂದು ಅರ್ಥೈಸಿದ. ಆಹಾರದ ಕೊರತೆ, ಆಹಾರಕ್ಕಾಗಿ ಸ್ಪರ್ಧೆ, ಸಂಗಾತಿಗಾಗಿ ಸ್ಪರ್ಧೆ, ಸಂತಾನೋತ್ಪತ್ತಿಯ ಸಾಮರ್ಥ್ಯದಲ್ಲಿ ವ್ಯತ್ಯಾಸ, ಬೆಟ್ಟ ಗುಡ್ಡಗಳು, ನದಿ ಸಮುದ್ರಗಳಂತಹ ಭೌಗೋಳಿಕ ರಚನೆಗಳು ವಲಸೆಗೆ ಅಡ್ಡಿಯಾಗುವುದು, ಬೇಟೆಗಾರ ಪ್ರಾಣಿಗಳ ಕಾಟ ಇತ್ಯಾದಿಗಳಿಂದಾಗಿ ಯಾವುದೇ ಜೀವಿ ಸಮೂಹದಲ್ಲಿ ಇರುವ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಹಿರಿದಾಗಿ ಪ್ರತ್ಯೇಕ ಜೀವಿಯಂತಾಗುತ್ತದೆ ಎಂದು ಇಂದು ಗುರುತಿಸಲಾಗಿದೆ. ಇಂತಹ ವಿದ್ಯಮಾನಗಳನ್ನೇ ನಿಸರ್ಗದ ಆಯ್ಕೆಯ ಬಲ ಅಂತಲೂ, ಇದಕ್ಕೆ ಅಗತ್ಯವಾದ ವ್ಯತ್ಯಾಸಗಳು ಸಮೂಹದಲ್ಲಿ ಸಹಜವಾಗಿಯೇ ತಳಿಗುಣಗಳಲ್ಲಿನ ದೋಷ ಅಥವಾ ವ್ಯತ್ಯಾಸಗಳಿಂದ ಉದ್ಭವಿಸಿರುತ್ತವೆ ಎಂದು ಈಗ ನಂಬಲಾಗಿದೆ. ಆದರೆ ಈ ರೀತಿಯ ವಿಕಾಸದ ಪ್ರಕ್ರಿಯೆಯೆಂದು ನೇರವಾಗಿ ಕಾಣುವುದು ಕಷ್ಟವಾಗಿತ್ತು. ಲಕ್ಷಾಂತರ ವರ್ಷಗಳಷ್ಟು ಹಳೆಯ ಶಿಲೆಗಳಲ್ಲಿರುವ ಪಳೆಯುಳಿಕುಗಳು ಅಂದಿನ ಜೀವಿಗಳ ಬಗ್ಗೆ ಪುರಾವೆಯಾಗಿದ್ದವು. ಅಂದಿಗೂ ಇಂದಿಗೂ ವ್ಯತ್ಯಾಸಗಳಿವೆ ಎನ್ನುವುದರಿಂದಾಗಿ ವಿಕಾಸ ಆಗಿದೆ ಎಂದು ಸ್ಪಷ್ಟವಾಗುತ್ತಿತ್ತು. ಆದರೆ ಇದೀಗ ವಿಕಾಸದ ಈ ಎಲ್ಲಾ ಹಂತಗಳನ್ನು ನೇರವಾಗಿ ನಮ್ಮ ಜೀವಿತ ಕಾಲದಲ್ಲಿಯೇ ನೋಡುವುದು ಸಾಧ್ಯವಾಗಿದೆ. ಕೇವಲ ಕೆಲವೇ ತಲೆಮಾರುಗಳ ಅಂತರದಲ್ಲಿ ಹಳ್ಳಿಯಲ್ಲಿ ಹೊಸದೊಂದು ಪ್ರಭೇದವೇ ಏನೋ ಎನ್ನುವಂತಹ ವ್ಯತ್ಯಾಸ ಪತ್ತೆಯಾಗಿದೆ. ಹಳ್ಳಿಗಳ ಈ ಕಥೆ ಆರಂಭವಾಗಿದ್ದು 10 ವರ್ಷಗಳ ಹಿಂದೆ. ಆಗ ಕೆಲವೇ ತಿಂಗಳುಗಳ ಅಂತರದಲ್ಲಿ ಇರ್ಮಾ ಮತ್ತು ಮರಿಯಾ ಎನ್ನುವ ಎರಡು ಪ್ರಬಲ ಚಂಡಮಾರುತಗಳು ಅಮೆರಿಕದ ಪಶ್ಚಿಮ ಕರಾವಳಿಯನ್ನು ಬಾಧಿಸಿದ್ದವು. ಅಲ್ಲಿ ಚೆಲ್ಲಾಪಿಲ್ಲಿಯಾಗಿರುವ ಪುಟ್ಟ ಪುಟ್ಟ ದ್ವೀಪಗಳು ಹಲವು ಇವುಗಳ ದಾಳಿಯಲ್ಲಿ ಜರ್ಜರಿತವಾಗಿದ್ದವು. ಅಂತಹ ದ್ವೀಪಗಳಲ್ಲಿ ಟರ್ಕ್ ಮತ್ತು ಕೈಕೋ ದ್ವೀಪ ಸಮೂಹವು ಒಂದು. ಈ ದ್ವೀಪ ಸಮೂಹದಲ್ಲಿ ಎರಡು ನಡುಗಡ್ಡೆಗಳು ವಿಜ್ಞಾನಿಗಳಿಗೆ ಬಹಳ ವಿಶೇಷ ಎನ್ನಿಸಿವೆ. ವಾಟರ್ಕೆ ಮತ್ತು ಪೈನ್ಕೆ ಎನ್ನುವ ಈ ದ್ವೀಪಗಳ ಭೌಗೋಳಿಕ ರಚನೆ ಹಾಗೂ ಸಸ್ಯರಾಶಿಯಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ. ಪೈನ್ಕೆಯಲ್ಲಿ ಎತ್ತರೆತ್ತರದ ಮರಗಳ ದಟ್ಟ ಕಾಡಿದೆ. ವಾಟರ್ಕೆಯಲ್ಲಿ ಪೊದೆಗಳೇ ಜಾಸ್ತಿ. ಇದರಿಂದಾಗಿಯೋ ಏನೋ ಈ ಎರಡು ದ್ವೀಪಗಳಲ್ಲಿಯೂ ಇರುವ ಹಲ್ಲಿಗಳ ರಚನೆಯಲ್ಲಿಯೂ ವ್ಯತ್ಯಾಸಗಳಿವೆ. ಒಂದೇ ಪ್ರಭೇದಗಳಾದರೂ ಪೊದೆಗಳಿರುವ ನಡುಗಡ್ಡೆಯಲ್ಲಿ ಮುಂಗಾಲು ಹಿಂಗಾಲು ಎರಡೂ ಹೆಚ್ಚು ಕಡಿಮೆ ಸಮವಾಗಿರುವ ಹಲ್ಲಿಗಳಿವೆ. ಅದೇ ಎತ್ತರೆತ್ತರದ ದಪ್ಪನೆ ಮರಗಳಿರುವ ಕಡೆ ಹಿಂಗಾಲು ಉದ್ದವಿರುವ ಮುಂಗಾಲು ಕಿರಿದಾಗಿರುವ ಹಲ್ಲಿಗಳಿವೆ. ಚಂಡಮಾರುತದ ದಾಳಿಯ ನಂತರ ಹಲ್ಲಿಗಳಲ್ಲಿ ಇನ್ನೊಂದು ವ್ಯತ್ಯಾಸವನ್ನು ವಿಜ್ಞಾನಿಗಳು ಗುರುತಿಸಿದ್ದರು. ಉದ್ದ ಹಿಂಗಾಲಿನ ಹಲ್ಲಿಗಳಲ್ಲಿ ಹಿಂಗಾಲಿನ ಒಂದು ಬೆರಳು ಗಿಡ್ಡನಾಗಿದ್ದ ಹಲ್ಲಿಗಳು ಹೆಚ್ಚೆಚ್ಚು ಕಂಡುಬಂದಿದ್ದವು. ಎರಡು ಬಗೆಯ ಹಲ್ಲಿಗಳಲ್ಲಿಯೂ ಹಿಂಗಾಲಿನ ಒಂದು ಬೆರಳು ಗಿಡ್ಡನಾಗಿರುವ ಬಗೆಗಳು ಕಂಡುಬಂದವು. ಕೆಲವು ವಿಜ್ಞಾನಿಗಳು ಈ ಗಿಡ್ಡ ಬೆರಳಿನಿಂದಾಗಿ ಹಲ್ಲಿಗಳು ಮರಕ್ಕೆ ಭದ್ರವಾಗಿ ಆತುಕೊಂಡಿರಬೇಕು, ಹೀಗಾಗಿ ಅವು ಚಂಡಮಾರುತದ ದಾಳಿಯಿಂದ ತಪ್ಪಿಸಿಕೊಂಡಿರಬೇಕು ಎಂದು ತರ್ಕಿಸಿದ್ದರು. ಈ ಕಾರಣವೇ ಸರಿಯೆಂದಾದರೆ ಇದು ನೈಸರ್ಗಿಕ ವಿನೋಪವೊಂದು ವಿಕಾಸಕ್ಕೆ ಹಾದಿ ಮಾಡಿಕೊಟ್ಟಿರುವ ಕಥೆಯೆಂದಾಗುತ್ತದೆ. ಚಂಡಮಾರುತ ಆಗಾಗ್ಗೆ ಕಾಡುವ ಈ ದ್ವೀಪಗಳಲ್ಲಿ ಮರಕ್ಕೆ ಭದ್ರವಾಗಿ ಆತುಕೊಳ್ಳುವ ಸಾಮರ್ಥ್ಯ ಬದುಕಿ ಉಳಿಯಲು ಅವಶ್ಯವಾದಂತೆಯೇ.
ಆದ್ದರಿಂದ ಇದು ಹೊಸ ವಿಕಾಸ ಇರಬೇಕು ಎನ್ನುವುದು ಊಹೆ.

0: ಊಹೆಯಾಗಿತ್ತು. ಈ ಊಹೆ ನಿಜ ಎಂದಾದರೆ ಎರಡೂ ದ್ವೀಪಗಳಲ್ಲಿ ಇರುವ ಎರಡೂ ಬಗೆಯ ಹಲ್ಲಿಗಳಲ್ಲಿ ಎಲ್ಲದರಲ್ಲಿಯೂ ಚಂಡಮಾರುತಕ್ಕೂ ಮುನ್ನ ಇದ್ದವುಗಳು ಹಾಗೂ ಅನಂತರದ ದಿನಗಳಲ್ಲಿ ಕಂಡುಬರುವವುಗಳ ಹಿಂಗಾಲಿನ ಅದೇ ಬೆರಳು ಗಿಡ್ಡವಾಗಿರಬೇಕಿತ್ತು. ಇದು ನಿಜವೇ ಎಂದು ಪರೀಕ್ಷಿಸಲು ಕ್ಯಾಂಪ್‌ಬೆಲ್ ತಂಡ ಚಂಡಮಾರುತದ ದಾಳಿಗೆ ಮುನ್ನ ಸಂಗ್ರಹಿಸಿದ್ದ ಹಲ್ಲಿಗಳ ಹಾಗೂ ಅನಂತರದ ದಿನಗಳಲ್ಲಿ ಸಂಗ್ರಹಿಸಿದ್ದ ಹಲ್ಲಿಗಳ ಡಿಎನ್ಎಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ್ದಾರೆ. ಅದರಲ್ಲಿಯೂ ವಿಶೇಷವಾಗಿ ಹೆಪಾರಿನ್ ಸಲ್ಫೇಟ್ 6O ಟ್ರಾನ್ಸ್ಫರೇಸ್ ಎನ್ನುವ ಕಿಣ್ವ ತಯಾರಿಸುವ ಜೀನಿನಲ್ಲಿ ವ್ಯತ್ಯಾಸಗಳಿವೆಯೇ ಎಂದು ಗಮನಿಸಿದರು. ಹಲ್ಲಿಗಳಲ್ಲಿ ಕಾಲು ಕೈಗಳು ರೂಪುಗೊಳ್ಳುವಾಗ ಈ ಕಿಣ್ವ ಬಲು ಚಟುವಟಿಕೆಯಿಂದ ಇರುತ್ತದೆ. ದ್ವೀಪದಲ್ಲಿ ಕಂಡುಬಂದ ಹಲ್ಲಿಗಳೆಲ್ಲದರಲ್ಲಿಯೂ ಈ ಜೀನಿನ ಆಸುಪಾಸಿನಲ್ಲಿರುವ ಡಿಎನ್ಎಯಲ್ಲಿ ಅತಿ ಹೆಚ್ಚು ವ್ಯತ್ಯಾಸಗಳು ಕಂಡುಬಂದವು. ಇದು ನಿಜಕ್ಕೂ ಹಿಂಗಾಲಿನ ಬೆರಳನ್ನು ಗಿಡ್ಡ ಮಾಡಿರಬಹುದೇ ಎಂದು ಗುರುತಿಸಲು ಒಂದು ಪ್ರಯೋಗವನ್ನು ಮಾಡಿದರು. ಬೇರೊಂದು ಹಲ್ಲಿಯ ಭ್ರೂಣಗಳು ಬೆಳೆಯುತ್ತಿರುವಾಗ ಇದೇ ಜೀನ್ ಇರುವೆಡೆ ಕ್ರಿಸ್ಪರ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಡಿಎನ್ಎಯನ್ನು ಬದಲಾಯಿಸಿದರು. ಆ ಭ್ರೂಣಗಳ ಕಾಲುಗಳಲ್ಲಿ ಒಂದು ಬೆರಳು ಗಿಡ್ಡವಾಗಿತ್ತು. ಅರ್ಥಾತ್ ಈ ಬದಲಾವಣೆ ಇತ್ತೀಚಿನದು ಹಾಗೂ ಅದುವೇ ಗಿಡ್ಡ ಕಾಲ್ಬೆರಳುಗಳಿಗೆ ಕಾರಣ. ಈ ವ್ಯತ್ಯಾಸ ಉಂಟಾಗಿದ್ದು ಚಂಡಮಾರುತದಿಂದಲೇ, ಏಕೆಂದರೆ ಅದಕ್ಕೂ ಮುನ್ನ ಇದ್ದ ಹಲ್ಲಿಗಳಲ್ಲಿ ಇಷ್ಟೊಂದು ವ್ಯತ್ಯಾಸಗಳಿರಲಿಲ್ಲ ಎಂದು ಕ್ಯಾಂಪ್‌ಬೆಲ್ ತಂಡ ತೀರ್ಮಾನಿಸಿದೆ. ಇದು ಪ್ರಕೃತಿ ವಿಕೋಪವೊಂದು ಇಡೀ ಜೀವಿ ಸಮೂಹವನ್ನು ಅಳಿಸಿಹಾಕುವ ಬದಲಾಗಿ ಅದರ ತಳಿಗುಣಗಳಲ್ಲಿ ಅನುಕೂಲಿಯಾಗಿದ್ದುದನ್ನು ಆಯ್ದು ಹೊಸದೊಂದು ಬಗೆ ರೂಪುಗೊಳ್ಳಲು ನೆರವಾಗಿರುವುದಕ್ಕೆ ಪುರಾವೆಯಾಗಿದೆ. ಹವಾಗುಣ ಬದಲಾಗುತ್ತಿರುವ ಈ ದಿನಗಳಲ್ಲಿ ಹಲ್ಲಿಗಳಂತಹ ಹಲವು ಜೀವಿಗಳಲ್ಲಿ ಈ ಬಗೆಯ ವ್ಯತ್ಯಾಸಗಳು ಕಾಣಿಸಿಕೊಳ್ಳುತ್ತಿರಬಹುದು ಎನ್ನುವ ಊಹೆ ಈಗ ಬಲವಾಗಿದೆ. ಯಾವ್ಯಾವ ಜೀವಿಗಳು ಈ ಬದಲಾವಣೆಗೆ ತುತ್ತಾಗುತ್ತವೋ, ಹೇಗೆ ಬದಲಾಗುತ್ತವೋ ಕಾಲವೇ ಹೇಳಬೇಕು.
1: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಶ್ರೀಮತಿ ಸುಮನ ಮೈಸೂರು, ಹಾಗೂ ಎಐ ಧ್ವನಿಗಳು

0: ಕೇಳುಗರೆ, ಇದುವರೆಗೂ ವಿಜ್ಞಾನ ಜಾಣ ಸುದ್ದಿ ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗಾವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, ಎಸ್ಎಂಎಸ್, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ

0: ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು. ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ, ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ, ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರೂ ಪಾವತಿಸಿ, ಟ್ರೈನಿಂಗ್ ಫೀಸ್ ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ ಇಮೇಲ್ ಬ್ಲಾಕ್ ಮಾಡಿ ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ. ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
1: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
2: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
0: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟ್ ಅನ್ನು ಪರಿಶೀಲಿಸಬೇಕು, ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು, ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು, ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು, ಯಾವುದೇ ಫೀಸ್ ಪಾವತಿಸಬಾರದು, ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು, 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು, cybercrime.gov.in ದೂರು ದಾಖಲಿಸಬೇಕು, ಎಲ್ಲ ಚಾಟ್ ಇಮೇಲ್ ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
3: ಇದಕ್ಕೆ ಒಂದು ನೈಜ ಉದಾಹರಣೆ, ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು, 3,000 ರೂ ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು, ನಂತರ 15,000 ಪೆನಲ್ಟಿ ಹಾಕಿದರು, ಕೊನೆಗೆ ಒಟ್ಟು 50,000 ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ, ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ, ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿ.

0: ಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ, ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
0: ಮೂರನೆಯದು ಬಲ, ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣ ಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜಾನಪದ ಹಾಡುಗಳು ಪ್ರಸಾರವಾಗಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ನೇಪಾಳ ಪ್ರವಾಹದಲ್ಲಿ ರಾಜ್ಯದ 26 ಮಂದಿ ನಾಪತ್ತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಹಿತಿ. ಬಿಡಿಎ ವತಿಯಿಂದ ನಿರ್ಮಿಸಲಾಗಿರುವ ಶಿವರಾಮ ಕಾರಂತ ಬಡಾವಣೆ ಭೂ ಮಾಲೀಕರಿಗೆ ಸರ್ಕಾರದಿಂದ ಪರಿಹಾರ ವಿತರಣೆ. ಈ ಸ್ವತ್ತು ತೆರಿಗೆ ನಿರ್ಧಾರ, ಕಾಮಗಾರಿ ಕುರಿತ ದೂರು ದಾಖಲಿಸಲು ಆನ್ಲೈನ್ ವ್ಯವಸ್ಥೆ ಜಾರಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ. ಕೆಪಿಎಸ್ಸಿ ಅಕ್ರಮದಲ್ಲಿ ತಮ್ಮ ಪಾತ್ರ ಸಾಬೀತಾದರೆ ರಾಜಕೀಯ ನಿವೃತ್ತಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸೆಪ್ಟೆಂಬರ್ 5ರಿಂದ ರಾಜ್ಯಾದ್ಯಂತ ಪ್ರಜಾಸೇವಾ ಅಭಿಯಾನ, ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳುವಂತೆ ಸರ್ಕಾರ ಮನವಿ. ನೇಪಾಳದಲ್ಲಿ ಸಂಭವಿಸಿರುವ ಭೀಕರ ಪ್ರವಾಹ ಹಾಗೂ ಭೂಕುಸಿತದಿಂದಾಗಿ ರಾಜ್ಯದ 26 ಮಂದಿ ನಾಪತ್ತೆಯಾಗಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇವರಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಯ ನಿವಾಸಿಗಳು ಸೇರಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. 13 ಮಂದಿಯ ಕುಟುಂಬಸ್ಥರು ಪತ್ತೆಯಾಗಿದ್ದು ಇನ್ನೂ 13 ಮಂದಿಗಾಗಿ ಶೋಧ ಮುಂದುವರೆದಿದೆ ಎಂದು ಹೇಳಿದ್ದಾರೆ. ಅಧಿಕಾರಿಗಳು ನಾಪತ್ತೆಯಾಗಿರುವ ಕುಟುಂಬಸ್ಥರೊಂದಿಗೆ ಸಂಪರ್ಕದಲ್ಲಿದ್ದಾರೆ ಎಂದು ತಿಳಿಸಿದ್ದಾರೆ. ಬಿಡಿಎ ವತಿಯಿಂದ ನಿರ್ಮಿಸಲಾಗಿರುವ ಡಾ ಕೆ ಶಿವರಾಮ ಕಾರಂತ ಬಡಾವಣೆಯ ಭೂಮಿ ಮಾಲೀಕರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಭೂ ಪರಿಹಾರ ವಿತರಣೆ ಮಾಡಿದರು. ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಭೂ ಗ್ಯಾರಂಟಿ ಜಾರಿಗೊಳಿಸಲು ಸರ್ಕಾರ ಬದ್ಧವಿದೆ ಎಂದು ತಿಳಿಸಿದ್ದಾರೆ. ಭೂಮಿ ನೀಡಿದವರಿಗೆ ಪರಿಹಾರ ನೀಡುವುದರ ಜೊತೆಗೆ ಅವರ ಜಮೀನಿನಲ್ಲಿಯೇ ನಿವೇಶನ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಸಚಿವ ಕೃಷ್ಣ ಬೈರೇಗೌಡ, ಬಿಡಿಎ ಅಧ್ಯಕ್ಷ ಎನ್ಎ ಹ್ಯಾರಿಸ್, ಶಾಸಕರಾದ ಎಸ್ಆರ್ ವಿಶ್ವನಾಥ್, ಎಸ್ ಮುನಿರಾಜು, ಬಿಡಿಎ ಆಯುಕ್ತ ಮಣಿವಣ್ಣನ್ ಮತ್ತಿತರರು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯಿತಿ ಸೇವೆಗಳಿಗೆ ಸಂಬಂಧಿಸಿದಂತೆ ತಮ್ಮ ಅಹವಾಲುಗಳನ್ನು ದಾಖಲಿಸಲು ಗ್ರಾಮೀಣ ಭಾಗದ ಜನರಿಗೆ ಅನುವಾಗುವಂತೆ ಡ್ಯಾಶ್ಬೋರ್ಡ್ ಆಧಾರಿತ ದೂರು ದಾಖಲು ಇತ್ಯರ್ಥಕ್ಕೆ ಆನ್ಲೈನ್ ವ್ಯವಸ್ಥೆ ರೂಪಿಸಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಭಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಈ ಸಂಬಂಧ ಇಲಾಖೆಯ ಕಾರ್ಯದರ್ಶಿಗೆ ಲಿಖಿತ ಸೂಚನೆ ನೀಡಿರುವ ಸಚಿವರು, ಈ ಸ್ವತ್ತು ತೆರಿಗೆ ನಿರ್ಧಾರ, ಸಾಮಾಜಿಕ ಅರಣ್ಯೀಕರಣ, ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆರೆ ನಿರ್ವಹಣೆ, ಕೆರೆ ಒತ್ತುವರಿ, ವಿಬಿಜಿ ರಾಮ್ಜಿ ಸೇರಿದಂತೆ ಯಾವುದೇ ಅಹವಾಲನ್ನು ದಾಖಲಿಸಲು ಮತ್ತು ಅದಕ್ಕೆ ತಕ್ಷಣ ಸ್ಪಂದಿಸಲು ಈ ವ್ಯವಸ್ಥೆ ಜಾರಿಗೆ ತರುವಂತೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯದ ಸುಮಾರು ಅರ್ಧದಷ್ಟು ಜನಸಂಖ್ಯೆಯೊಂದಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನೇರ ಸಂಪರ್ಕ ಹೊಂದಿದೆ. ಈ ಹಿನ್ನೆಲೆಯಲ್ಲಿ ಕುಂದುಕೊರತೆಗೆ ಸ್ಪಂದಿಸುವುದು ಇಲಾಖೆಯ ಜವಾಬ್ದಾರಿಯಾಗಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಗ್ರಾಮೀಣ ಭಾಗದ ಜನರು ಈ ಸಂಬಂಧ ವಿಡಿಯೋ ಮತ್ತು ಫೋಟೋ ಸಹಿತ ದೂರು ದಾಖಲಿಸಬಹುದು.

0: ಸಾಬೀತಾಗಿದೆ. ಕೆಪಿಎಸ್ಸಿ ಹಗರಣದಲ್ಲಿ ತಮ್ಮ ಪಾತ್ರವಿರುವುದು ಸಾಬೀತಾದರೆ ರಾಜಕೀಯ ನಿವೃತ್ತಿ ಪಡೆಯುವುದಾಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ರಾಜಕೀಯ ನಿವೃತ್ತಿ ಪಡೆಯುತ್ತಾರೆಯೇ ಎಂದು ಪ್ರಶ್ನಿಸಿದ್ದಾರೆ. ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಹೊರಡಿಸುವುದು, ಪರೀಕ್ಷೆ ನಡೆಸುವುದು, ತಾತ್ಕಾಲಿಕ ಹಾಗೂ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸುವುದು ಸೇರಿದಂತೆ ಎಲ್ಲಾ ಪ್ರಕ್ರಿಯೆಗಳನ್ನು ಕೆಪಿಎಸ್ಸಿಯೇ ನಿರ್ವಹಿಸುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೆಪಿಎಸ್ಸಿಯ ಅಧೀನದಲ್ಲಿರುವ ಒಎಂಆರ್ ಶೀಟ್ಗಳಲ್ಲಿ ಅಕ್ರಮ ನಡೆದಿದ್ದರೆ ಅದಕ್ಕೆ ಸಚಿವರು ಹೇಗೆ ಹೊಣೆಯಾಗುತ್ತಾರೆ ಎಂದು ಪ್ರಶ್ನಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಡಿ ಫಲಾನುಭವಿಗಳ ಮರು ಪರಿಶೀಲನೆ ಕಾರ್ಯವನ್ನು ಕೈಗೊಳ್ಳಲು ರಾಜ್ಯ ಸರ್ಕಾರ ಸಿದ್ದತೆ ನಡೆಸಿದೆ. ಇದರಿಂದ ಅನರ್ಹ ಫಲಾನುಭವಿಗಳನ್ನು ಹೊರಗಿಡಲು ಹಾಗೂ ನಿಜವಾದ ಫಲಾನುಭವಿಗಳಿಗೆ ಯೋಜನೆ ತಲುಪಲು ಸಾಧ್ಯವಾಗಲಿದೆ ಎಂದು ಸರ್ಕಾರ ತಿಳಿಸಿದೆ. ಮರು ಪರಿಶೀಲನಾ ಕಾರ್ಯಕ್ಕಾಗಿ ಸುಮಾರು 20 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಸರ್ಕಾರದ ಸಿಬ್ಬಂದಿ ಫಲಾನುಭವಿಗಳ ನಿವಾಸಗಳಿಗೆ ಭೇಟಿ ನೀಡಿ ಮೀಸಲಾದ ಅರ್ಜಿಯ ಮೂಲಕ ವಿವರಗಳನ್ನು ಸಂಗ್ರಹಿಸಲಿದ್ದಾರೆ. ಮುಖ್ಯ ದೃಢೀಕರಣ ಹಾಗೂ ಬಯೋಮೆಟ್ರಿಕ್ ಪರಿಶೀಲನೆಯನ್ನು ಪ್ರಕ್ರಿಯೆಯ ಭಾಗವಾಗಿ ಬಳಸಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿರ್ಧರಿಸಿದೆ. ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭವಾದ 3 ವರ್ಷಗಳ ಬಳಿಕ ಸರ್ಕಾರ ಪರಿಶೀಲನಾ ಕಾರ್ಯ ಕೈಗೆತ್ತಿಕೊಂಡಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಆರಂಭವಾಗಲಿರುವ ಪ್ರಜಾಸೇವಾ ಅಭಿಯಾನಕ್ಕೆ 5 ಸೆಪ್ಟೆಂಬರ್ ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಚಾಲನೆ ದೊರೆಯಲಿದೆ. ಸಾರ್ವಜನಿಕರು ತಮ್ಮ ಸಣ್ಣಪುಟ್ಟ ಸಮಸ್ಯೆಗಳಿಗಾಗಿ ಕಚೇರಿಗಳಿಗೆ ಅಲೆಯುವುದನ್ನು ತಪ್ಪಿಸಲು ಸರ್ಕಾರ ಈ ಸೇವೆ ಆರಂಭಿಸಿದೆ. ಸಾರ್ವಜನಿಕರ ಕುಂದುಕೊರತೆಗಳನ್ನು ನೇರವಾಗಿ ಆಲಿಸಿ ಸ್ಥಳದಲ್ಲೇ ಅಥವಾ ನಿರ್ದಿಷ್ಟ ಅವಧಿಯಲ್ಲಿ ಪರಿಹಾರ ಒದಗಿಸುವ ಏಕೀಕೃತ ವ್ಯವಸ್ಥೆ ಇದಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರಜಾಸೇವಾ ಅಭಿಯಾನವನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಎಲ್ಲಾ ಇಲಾಖೆ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಸೂಚನೆ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಪ್ರಜಾಸೇವಾ ಅಭಿಯಾನವನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಕ್ರಮ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಜಿಲ್ಲೆಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಾರ್ವಜನಿಕರು ತಮ್ಮ ಕುಂದುಕೊರತೆ ಅಹವಾಲುಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಕೆಪಿಎಸ್ಸಿ ಪಶುವೈದ್ಯಾಧಿಕಾರಿಗಳ ಹಗರಣಗಳಿಗೆ ಸಂಬಂಧಿಸಿದಂತೆ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರನ್ನು ಇಂದು ಅಪರಾಧ ತನಿಖಾ ಇಲಾಖೆ ಸಿಐಡಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಹಾಜರುಪಡಿಸಲಿದ್ದಾರೆ. ಹೆಚ್ಚಿನ ವಿಚಾರಣೆಗಾಗಿ ಸಿಐಡಿ ಅಧಿಕಾರಿಗಳು 14 ದಿನಗಳ ಕಾಲ ಕಸ್ಟಡಿಗೆ ಕೋರುವ ಸಾಧ್ಯತೆ ಇದೆ. ಈ ನಡುವೆ ಹಗರಣಕ್ಕೆ ಸಂಬಂಧಿಸಿದಂತೆ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕು ದೊನಗಾಪುರ ಗ್ರಾಮದಲ್ಲಿರುವ ಬಿಜೆಪಿ ನಾಯಕ ಬಸವರಾಜ್ ಕನ್ನಾಳೆ ನಿವಾಸದಲ್ಲಿ ಸಿಐಡಿ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. ಒಎಂಆರ್ ಉತ್ತರ ಪತ್ರಿಕೆಗಳ ತಿರುಚುವಿಕೆ, ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿನ ಅಕ್ರಮ ಮತ್ತು ಅಭ್ಯರ್ಥಿಗಳ ನೇಮಕಾತಿಗೆ ಅನುಕೂಲ ಮಾಡಿಕೊಡುವಲ್ಲಿ ಅಧಿಕಾರಿಗಳು ಮತ್ತು ಮಧ್ಯವರ್ತಿಗಳು ಭಾಗಿಯಾಗಿರುವ ಆರೋಪಗಳ ಕುರಿತು ಸಿಐಡಿ ತನಿಖೆ ನಡೆಸುತ್ತಿದೆ. ಮಂಡ್ಯ ಜಿಲ್ಲಾ ಕಾರಾಗೃಹದಲ್ಲಿ ವಿಚಾರಣಾಧೀನ ಕೈದಿಗೆ ರಾಜಾತಿಥ್ಯ ನೀಡಿದ ಹಾಗೂ ಜೈಲಿನ ಕೊಠಡಿಗಳಲ್ಲಿ ಕೈದಿಗಳಿಗೆ ಸೌಲಭ್ಯ ಒದಗಿಸಲು ಹಣ ನಿಗದಿಪಡಿಸಿದ ಗಂಭೀರ ಆರೋಪಗಳ ಹಿನ್ನೆಲೆಯಲ್ಲಿ ಕಾರಾಗೃಹ ಅಧೀಕ್ಷಕಿ ಶಾಂತಮ್ಮ ಅವರನ್ನು ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ವರ್ಗಾವಣೆ ಮಾಡಿ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಆದೇಶ ಹೊರಡಿಸಿದ್ದಾರೆ. ಭೂ ಅಕ್ರಮ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿದ್ದ ಎಡಿಎಲ್ಆರ್ ಅಧಿಕಾರಿಯನ್ನು ಯಾವುದೇ ಗಂಭೀರ ಕಾಯಿಲೆ ಇಲ್ಲದಿದ್ದರೂ ಬೆನ್ನು ನೋವಿನ ನೆಪವೊಡ್ಡಿ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನ್ಯಾಯಾಲಯಕ್ಕೆ ಯಾವುದೇ ಮಾಹಿತಿ ನೀಡದೆ ಕೈದಿಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಮಂಡ್ಯ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಸಿ ಚಂದ್ರಶೇಖರ್ ಮಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಈ ವಿಚಾರ ಬೆಳಕಿಗೆ ಬಂದಿತ್ತು. ಎಥೆನಾಲ್ ತಯಾರಕರಿಂದ ಮೆಕ್ಕೆಜೋಳಕ್ಕೆ ಹೆಚ್ಚುತ್ತಿರುವ ಬೇಡಿಕೆ ಹಿನ್ನೆಲೆಯಲ್ಲಿ ಕೋಳಿ ಸಾಕಾಣಿಕೆ ಆಹಾರದ ವೆಚ್ಚದಲ್ಲಿ ಏರಿಕೆಯಾಗಿದೆ. ಇದು ಕೋಳಿ ಮಾಂಸ ಹಾಗೂ ಮೊಟ್ಟೆ ಉತ್ಪಾದನೆಯ ಮೇಲೆ ಆರ್ಥಿಕ ಒತ್ತಡ ಉಂಟು ಮಾಡಿದೆ ಎಂದು ಕೋಳಿ ಸಾಕಾಣಿಕೆದಾರರ ಒಕ್ಕೂಟ ತಿಳಿಸಿದೆ. ಕರ್ನಾಟಕ ಮತ್ತು ಬಿಹಾರದಲ್ಲಿ ಬೆಳೆಯುವ ಮೆಕ್ಕೆಜೋಳದ ಮೇಲೆ ಕೋಳಿ ಸಾಕಾಣೆ ಉದ್ಯಮವು ಹೆಚ್ಚು ಅವಲಂಬಿತವಾಗಿದೆ. ಕೃತಕ ಕೊರತೆ ಸೃಷ್ಟಿಸಲು ಮತ್ತು ಬೆಲೆಗಳನ್ನು ಹೆಚ್ಚಿಸಲು ಕೆಲವು ವ್ಯಾಪಾರಿಗಳು ಮಾರುಕಟ್ಟೆಯಿಂದ ದಾಸ್ತಾನುಗಳನ್ನು ತಡೆಹಿಡಿಯುತ್ತಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ. ಶ್ರೀರಂಗಪಟ್ಟಣ ದಸರಾ ಮಹೋತ್ಸವ

0: ಅನ್ನು ಈ ಬಾರಿ ವಿನೂತನವಾಗಿ ಹಾಗೂ ಜನಪರವಾಗಿ ಆಯೋಜಿಸುವ ಮೂಲಕ ಯಶಸ್ವಿಗೊಳಿಸಬೇಕು ಎಂದು ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ತಿಳಿಸಿದ್ದಾರೆ. ದಸರಾ ಮಹೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ದಸರಾ ಕಾರ್ಯಕ್ರಮಗಳು ಕೇವಲ ಉತ್ಸವದ ಆಚರಣೆಗೆ ಸೀಮಿತವಾಗದೆ ಎಲ್ಲಾ ವರ್ಗದ ಜನರು ಭಾಗವಹಿಸುವಂತಹ ಜನಪರ ಮಹೋತ್ಸವವಾಗಬೇಕು. ಸಾರ್ವಜನಿಕರಿಗೆ ಹೊಸ ಅನುಭವ ನೀಡುವ ರೀತಿಯಲ್ಲಿ ವೈವಿಧ್ಯಮಯ ಹಾಗೂ ವಿನೂತನ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಎಂದು ಹೇಳಿದ್ದಾರೆ. ಕ್ರೀಡಾ ದಸರಾವನ್ನು ಪರಿಣಾಮಕಾರಿಯಾಗಿ ಆಯೋಜಿಸಬೇಕು. ತಾಲೂಕಿನ ಎಲ್ಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆ ಪ್ರದರ್ಶಿಸಲು ವೇದಿಕೆ ಕಲ್ಪಿಸಬೇಕು. ಮೈಸೂರಿನಲ್ಲಿ ಆಯೋಜಿಸುವ ಮಾದರಿಯಲ್ಲಿ ಶ್ರೀರಂಗಪಟ್ಟಣದಲ್ಲಿಯೂ ಯುವ ಸಂಭ್ರಮ ಕಾರ್ಯಕ್ರಮ ನಡೆಸಬೇಕು ಎಂದು ಸೂಚಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಶ್ರೀರಂಗಪಟ್ಟಣ ದಸರಾ ಮಹೋತ್ಸವವನ್ನು ಈ ಬಾರಿ ಅರ್ಥಪೂರ್ಣವಾಗಿ ಹಾಗೂ ಯಶಸ್ವಿಯಾಗಿ ಆಯೋಜಿಸುವ ಉದ್ದೇಶದಿಂದ 12 ಸಮಿತಿಗಳನ್ನು ರಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ದೇಶಗಳ ಮಧ್ಯೆ ರಾಷ್ಟ್ರಗಳ ಮಧ್ಯೆ ಭಾವೈಕ್ಯ ಮೂಡಿಸಲು ಹಾಗೂ ಕೌಶಲ್ಯ ರೂಢಿಸಿಕೊಳ್ಳಲು ಕ್ರೀಡೆ ಸಹಕಾರಿಯಾಗಲಿದೆ ಎಂದು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಹಾಸನ ರಘು ರಾಮನಗರದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟೀಯ ಕ್ರೀಡಾ ದಿನಾಚರಣೆಯಲ್ಲಿ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಪ್ರಸಕ್ತ ಸಾಲಿನ ಕಾಯಂ ವಾಸಿಸುತ್ತಿರುವ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ವಿವಿಧ ಯೋಜನೆಗಳಡಿ ಸಾಲ ಸೌಲಭ್ಯಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೇಪಾಳ ಪ್ರವಾಹದಲ್ಲಿ ರಾಜ್ಯದ 26 ಮಂದಿ ನಾಪತ್ತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಹಿತಿ. ಬಿಡಿಎ ವತಿಯಿಂದ ನಿರ್ಮಿಸಲಾಗಿರುವ ಶಿವರಾಮ ಕಾರಂತ ಬಡಾವಣೆ ಭೂಮಾಲೀಕರಿಗೆ ಸರ್ಕಾರದಿಂದ ಪರಿಹಾರ ವಿತರಣೆ. ಈ ಸ್ವತ್ತು ತೆರಿಗೆ ನಿರ್ಧಾರ ಕಾಮಗಾರಿ ಕುರಿತ ದೂರು ದಾಖಲಿಸಲು ಆನ್ಲೈನ್ ವ್ಯವಸ್ಥೆ ಜಾರಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ. ಕೆಪಿಎಸ್ಸಿ ಅಕ್ರಮದಲ್ಲಿ ತಮ್ಮ ಪಾತ್ರ ಸಾಬೀತಾದರೆ ರಾಜಕೀಯ ನಿವೃತ್ತಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸೆಪ್ಟೆಂಬರ್ 5 ರಾಜ್ಯಾದ್ಯಂತ ಪ್ರಜಾಸೇವಾ ಅಭಿಯಾನ, ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳುವಂತೆ ಸರ್ಕಾರ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇನ್ನು ಮುಂದೆ ಕೇಳಿ ಬರೋಣ ಕಲರವ. ಸರಗೂರು ತಾಲೂಕಿನ ಸಾಗರೆ ಹೊಸ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪಿ ಎಸ್ ಸಾಗರೆ ಹೊಸ ಕಾಲೋನಿ. ನಾನು ಶಾಲೆಯ ಬಗ್ಗೆ ಪರಿಚಯ ಮಾಡಿಕೊಡ್ತೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಾಗರೆ ಹೊಸ ಕಾಲೋನಿ 1997-98 ಪ್ರಾರಂಭವಾಯಿತು. ಈ ಶಾಲೆಯ ಸ್ಥಾಪನೆಗೆ ಕಾರಣಕರ್ತರಾದ ನಮ್ಮ ಶಾಲೆಯ ದಾನಿಗಳಾದ ಶ್ರೀಯುತ ಪುಟ್ಟೇಗೌಡರು ಈ ಶಾಲೆಗಾಗಿ ಭೂದಾನವನ್ನು ಮಾಡಿದರು. ಅಲ್ಲಿಂದ ಈ ಶಾಲೆಯು ಚಿಗುರೊಡೆದು ಈ ಬೃಹತ್ ಮರವಾಗಿ ಸಾವಿರಾರು ಮಕ್ಕಳಿಗೆ ವಿದ್ಯಾವಕಾಶವನ್ನು ನೀಡಿದೆ. ಮೊದಲಿಗೆ 1997-98 ಶ್ರೀಯುತ ಸಿದ್ದರಾಜರವರು ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಅವರೊಂದಿಗೆ ಶ್ರೀಯುತ ದೇವರಾಜರವರು ಈ ಶಾಲೆಯ ಸರ್ವೋನ್ನತ ಬೆಳವಣಿಗೆಗೆ ಬಹಳ ಶ್ರಮಿಸಿರುತ್ತಾರೆ. ಅವರ ಕೊಡುಗೆ ಈ ಶಾಲೆಗೆ ಅಪಾರ. ನಂತರ ಚಿಕ್ಕಚೆನ್ನನಾಯಕರು 2014 ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿ ನಿಯೋಜನೆಗೊಂಡು 2015-16 ಶ್ರೀಯುತ ನಾಗರಾಜು ಸರ್, ಶ್ರೀಯುತ ವಿಜಯರಂಗನ್, ಶ್ರೀಮತಿ ಪದ್ಮಾರವರು ಹಾಗೂ ಶ್ರೀಮತಿ ಪದ್ಮಾವತಿರವರು ಈ ಶಾಲೆಗೆ ಶ್ರಮಿಸಿರುತ್ತಾರೆ. ನಂತರ 2020 ಶ್ರೀಯುತ ಪುಟ್ಟಸೋಮಾಚಾರ್ಯರು ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಾರೆ. 2022 ಶ್ರೀಯುತ ಸೂರ್ಯವಂಶಿರವರು ಮುಖ್ಯ ಶಿಕ್ಷಕರ ಸ್ಥಾನವನ್ನು ಅಲಂಕರಿಸಿ ಈ ಶಾಲೆಯ ಪ್ರಗತಿಗಾಗಿ ಶ್ರಮಿಸಿರುತ್ತಾರೆ. ಪ್ರಸ್ತುತ ಸಾಲಿನಲ್ಲಿ ಶ್ರೀಮತಿ ಪದ್ಮಾವತಿರವರು ಬಡ್ತಿ ಮುಖ್ಯ ಶಿಕ್ಷಕರಾಗಿ ಈ ಶಾಲೆಯ ಪ್ರಗತಿಗಾಗಿ ಶ್ರಮಿಸುತ್ತಿದ್ದು, ಸಹ ಶಿಕ್ಷಕಿಯರಾದ ಶ್ರೀಮತಿ ಪದ್ಮಾ, ಶ್ರೀಮತಿ ಗೀತಾ ಹಾಗೂ ಶ್ರೀಮತಿ ಶ್ವೇತಾರವರು ಶಾಲೆಯ ಮಕ್ಕಳ ಕಲಿಕೆಗೆ ಮಾತ್ರವಲ್ಲದೆ ಶಿಸ್ತು, ಸಹಪಾಠ್ಯ ಚಟುವಟಿಕೆಗಳಿಗೂ ಒತ್ತು ನೀಡುತ್ತಿದ್ದಾರೆ. ಹಾಗೆ ನಮ್ಮ ಶಾಲೆಗೆ 2011 ಉತ್ತಮ ಶಾಲಾ ಪ್ರಶಸ್ತಿ ದೊರಕಿರುತ್ತದೆ. ಹಾಗೆ ಪ್ರತಿಭಾ ಕಾರಂಜಿ, ಕಲಿಕಾ ಹಬ್ಬ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಪ್ರಶಸ್ತಿಯ ಭರಪೂರವೇ ಬಂದಿರುತ್ತವೆ. ನಮ್ಮ ಶಾಲೆಯಲ್ಲಿ ಬುನಾದಿ ಶಿಕ್ಷಣ ಪಡೆದು ಅದೆಷ್ಟು ವಿದ್ಯಾರ್ಥಿಗಳು SSLC ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳೊಂದಿಗೆ ತೇರ್ಗಡೆಯಾಗಿರುವುದಲ್ಲದೆ ಉತ್ತಮ ಸ್ಥಾನದಲ್ಲಿರುತ್ತಾರೆ. ಹಾಗೆ ನಮ್ಮ ಶಾಲೆಯಲ್ಲಿ ಸುಸಜ್ಜಿತ ಗ್ರಂಥಾಲಯವಿದ್ದು ಕಂಪ್ಯೂಟರ್ ಲ್ಯಾಬ್ ಹಾಗೂ ವಿಜ್ಞಾನ ಲ್ಯಾಬ್ಗಳ ನಿರ್ಮಾಣದ ಕನಸನ್ನು ಹೊಂದಿರುತ್ತದೆ. ನಮ್ಮ ಶಾಲೆಯ ಈ ಎಲ್ಲಾ ಯಶಸ್ಸಿಗೆ ಕಾರಣರಾದ ನಮ್ಮ ಶಿಕ್ಷಕರು, ಮಾರ್ಗದರ್ಶಕರು ಹಾಗೂ ಪೋಷಕರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಯನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ನಾವೆಲ್ಲರೂ ಶ್ರಮಿಸುತ್ತೇವೆ. ಧನ್ಯವಾದ.

ನನ್ನ ಹೆಸರು ವೈಷ್ಣವಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು GHPS ಸಾಗರೆ ಹೊಸ ಕಾಲೋನಿ. ನಮ್ಮ ಶಾಲೆಯ 5, 6 ಮತ್ತು 7ನೇ ತರಗತಿಯವರಿಂದ ಜನಪ್ರಿಯ

ನನ್ನ ಹೆಸರು ದೀಕ್ಷಾ ಸಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು GHPS ಸಾಗರೆ ಹೊಸ ಕಾಲೋನಿ. ನಾನು ಹೇಳುತ್ತಿರುವ ಕಥೆಯ ಹೆಸರು ಸಮಾನ ಪ್ರೀತಿ. ಭಗವಾನ್ ಬುದ್ಧನ ಬಳಿಗೆ ಒಂದು ಸಲ ಶ್ರೀಮಂತ ಹೆಂಗಸೊಬ್ಬಳು ಬಂದಳು. ಸ್ವಾಮಿ, ನಾನು ಬಂಜೆ, ನನಗೆ ಸಂತಾನವಾಗುವಂತಹ ವರವನ್ನು ದಯಪಾಲಿಸಿ ಎಂದು ಪ್ರಾರ್ಥಿಸಿದಳು. ಹಾಗೆಯೇ ಆಗಲಿ, ನಾಳೆ ಮಧ್ಯಾಹ್ನ ಒಂದು ಪಾತ್ರೆಯ ತುಂಬ ಹಾಲು ಪಾಯಸ ತಯಾರಿಸಿ ನನ್ನ ಬಳಿಗೆ ತೆಗೆದುಕೊಂಡು ಬಾ. ಆದರೆ ನಿನ್ನ ಹೃದಯ ಮತ್ತು ಮನಸ್ಸುಗಳು ತುಂಬ ಪರಿಶುದ್ಧವಾಗಿರಬೇಕು ಎಂಬುದನ್ನು ನೆನಪಿರಿಸಿಕೊ ಎಂದು ಹೇಳಿದ ಬುದ್ಧ. ಆ ಪ್ರಕಾರ ಮರುದಿನ ಮಧ್ಯಾಹ್ನ ಆ ಹೆಂಗಸು ಬೆಳ್ಳಿ ಪಾತ್ರೆಯ ತುಂಬ ಗಮಗಮಿಸುವ ಹಾಲು ಪಾಯಸ ತಯಾರಿಸಿದಳು. ಬುದ್ಧನಿರುವಲ್ಲಿ

ಬಂದು ರುಚಿಕರವಾದ ಪಾಯಸ ತಂದಿದ್ದೇನೆ, ಸ್ವೀಕರಿಸಬೇಕು ಎಂದು ಬುದ್ಧನ ಮುಂದಿಟ್ಟಳು. ಬುದ್ಧ ಪಾಯಸ ನೋಡಿದ. ಆಹಾ, ಪಾಯಸ ಎಷ್ಟು ಪರಿಮಳ ಬರುತ್ತಿದೆ! ಇದನ್ನು ನೀನು ಬೀದಿಯಲ್ಲಿ ತರುವಾಗ ಬೇರೆ ಯಾರು ನನಗೊಂದಿಷ್ಟು ಕೊಡು ಎಂದು ಕೇಳಲಿಲ್ಲವೇ? ಹೆಂಗಸು ಕೇಳದೇ ಇರುತ್ತಾರೆಯೇ? ಬೀದಿಯುದ್ದಕ್ಕೂ ಬೇರೆಯವರ ಮಕ್ಕಳು ಪಾಯಸದ ವಾಸನೆ ಹಿಡಿದು ನನ್ನ ಹಿಂದೆ ಓಡಿ ಓಡಿ ಬಂದರು. ಕಾಡಿದರು, ಬೇಡಿದರು, ಒಂದು ಚೂರು ಕೊಡದೆ ಅವರನ್ನು ಅಲ್ಲಿಂದ ಓಡಿಸಿ ಪಾಯಸವನ್ನಿಲ್ಲಿಗೆ ತರಲು ಸಾಕೋ ಸಾಕಾಯಿತು ಎಂದು ಹೆಂಗಸು ಹೇಳಿದಳು. ಬುದ್ಧನ ಕಣ್ಣುಗಳು ಹನಿಗೂಡಿದವು. ಆತ ವ್ಯಥೆಯಿಂದ ಹೇಳಿದ. ಅಮ್ಮ, ಬೇರೆಯವರ ಮಕ್ಕಳನ್ನು ಕಂಡರೆ ನಿನ್ನದೆಂದೇ ತಿಳಿದು ಬಳಿಗೆ ಕರೆದು ಒಂದು ಚೂರು ಸಿಹಿಯನ್ನು ಕೊಡುವ ಒಳ್ಳೆಯ ಹೃದಯ ನಿನ್ನಲ್ಲಿಲ್ಲ. ಎಲ್ಲರನ್ನು ಪ್ರೀತಿಸುವ ಸ್ವಾರ್ಥರಹಿತ ಮನಸ್ಸು ನಿನ್ನದಲ್ಲ. ಆಮೇಲೆ ನಿನ್ನ ಮಗುವನ್ನು ನೀನು ಪ್ರೀತಿಸಬಲ್ಲೆಯಾ? ಬೇರೆ ಮಕ್ಕಳಿಗೆ ಕೊಡಲಾರದ್ದನ್ನು ನಿನ್ನ ಮಗುವಿಗೆ ಕೊಡಲು ನಿನ್ನಿಂದಾದಿತೆ. ಮಕ್ಕಳಲ್ಲಿ ಭೇದ ಭಾವ ಎಣಿಸಿ ಹಸಿದ ಮಕ್ಕಳ ಕೈಯಿಂದ ಕಿತ್ತು ತಂದ ಈ ಪಾಯಸ ನನಗೂ ಬೇಡಮ್ಮ ಬೇಡ ಎಂದು ಹೇಳುತ್ತಾನೆ. ಈ ಕಥೆಯ ನೀತಿ, ನಾವು ಸರ್ವರನ್ನೂ ಸಮಾನಾಗಿ ಕಾಣಬೇಕು. ಧನ್ಯವಾದಗಳು.

0: ನನ್ನ ಹೆಸರು ಶಾನವಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದೀಗ ನಮ್ಮ ಶಾಲೆಯ 7ನೇ ತರಗತಿ ಮಕ್ಕಳಿಂದ ಧೂಮಪಾನ ಹಾಗೂ ಮದ್ಯಪಾನ ಅಭ್ಯಾಸದಿಂದ ಆಗಬಹುದಾದ ತೊಂದರೆಯ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನ. ಅಡುಗೆ ಏನ್ ಮಾಡಿದ ಸುಂದ್ರಿ?
1: ನಾನು ಬ್ಯಾಳ ಉಪ್ಸಾರು ಮುದ್ದೆ ಮಾಡಿದ್ಯಾಕು, ನೀನೇನ್ ಮಾಡಿದ ಕನಕ?
0: ನಾನು ಬ್ಯಾಳ ಸಾರು ಅನ್ನ ಮಾಡಿದ್ಯಾಕು.
2: ಏನಕ್ಕ ಇಬ್ರು ಜೋಡಿಯ ಕುತ್ಬಿಟ್ಟಿದಾರಿ?
1: ಯಶೋದ ಎಲ್ಗೋಗಿದ?
2: ನಾನ ಚೆಂಡು ಕೇಳಕ್ ಹೋಗಿದ್ಯಾಕು.
0: ಕೂಲಿ ಎಷ್ಟ?
2: 300 ರೂಪಾಯಿಯಾಕು. ಬನ್ಯಾಕ ಒಳಕ ಟೀ ಮಾಡಿ ಕೊಟ್ಟನು.
1: ಕೂಲಿ 300 ರೂಪಾಯಿಯಾಕ?
2: ನೂ ಕಣಕ ಅಷ್ಟೇಯ.
0: ಮಗಿ ಎಲ್ಲೋಯ್ತು?
2: ಮಗಿ ಸ್ಕೂಲ್ಗೆ ಹೋಗದ. ಇನ್ನೇನೋ ಬರವತ್ತಾಯ್ತು, ಇನ್ನೇನೋ ಬಂದೇನೋ.
3: ಅಮ್ಮ
2: ಈಗ ಬಂದ್ಯಾವ? ಬಾ, ಕಾಲು ಕೈ ಮುಖ ತೊಳ್ಕ ಬಾ, ಉಣ್ಣಕಿಕನು.
3: ಅಮ್ಮ ಬುಕ್ಸ್ ಎಲ್ಲ ಖಾಲಿಯಾಗಿದೆ, ತಕೊಡಮ್ಮ.
2: ಈಚ ನಿಮ್ಮ ಅಪ್ಪಿದನ ನೋಡ್ಕೊಬ.
3: ಇಲ್ಲ ಅಮ್ಮ, ಇರಲಿಲ್ಲ.
2: ಹಂಗಾರೆ ಎಲ್ಲ ಬುಕ್ಸ್ಗೂ ಆಗಷ್ಟು ದುಡ್ಡಿಲ್ಲ, ಒಂದು 2 ಬುಕ್ಸ್ ತಗೋಬೋದು. ನಿಮ್ಮ ಅಪ್ಪರಕ್ಕಿಂತ ಮುಂಚೆ ಬುಕ್ಸ್ ತಗೊಬಂದ್ಬಿಡು ತಕ.
4: ಯಶೋದ, ಯಶೋದ, ಏನಮ್ಮ ಅದು ಶ್ರವಣಿ ಕೈಲಿ?
3: ಏನಿಲ್ಲ ಅಪ್ಪ, ಬಿಡಪ್ಪ ಬಿಡಪ್ಪ. ಅಯ್ಯೋ ನಾ ಬುಕ್ಸ್ ತಗೋಬೇಕು ಬಿಡಪ್ಪ.
4: ಕೊಡಿಲಿ ಕೊಡಿಲಿ.
2: ಮಗಿಗೆ ಬುಕ್ಸ್ ತಗೊಳಕ್ಕೆ ಅಂತ ಕೊಟ್ಟಿರೋ ದುಡ್ಡನ್ನು ಕಿತ್ಕೊಂಡು ಹೋಗ್ತಿರಲ್ಲ. ನೀವಂತ ದುಡ್ದು ಆ ಮಗಿನ ಸಾಕಲ್ಲ, ನಾನು ದುಡ್ದಿರೋದನ್ನು ಹಾಳು ಮಾಡ್ತಿರಲ್ಲ.
4: ಇದೆ ಹೋಗಿ. ಅಯ್ಯೋ ನಿಮ್ದು ಇದ್ದಿದೆ ಹೋಗಿ. 5 ನಿಮಿಷ ಬತ್ತಿಂತಾಳು.
2: 5 ನಿಮಿಷ 5 ನಿಮಿಷ ಅಂತ ಹೋಗ್ತೀರಾ, ದಿನ ಕುಡ್ಕೊಂಡು ಬರ್ತೀರಾ. ಇದೆ ಅಲ್ವಾ, ಏನು ಮಾಡೋದು, ಎಲ್ಲ ನನ್ನ ಕರ್ಮ. ಹೋಗವ್ವ, ಇರೋದ್ರಲ್ಲೇ ಬರ್ ತೋರಿಸು, ನಾನು ನಿಮ್ಮ ಹೆಸರು ಗೆಲ್ತೀನಿ.
3: ಆಯಿತು ಅಮ್ಮ.
4: ಯಶೋದ ಯಶೋದ, ಏನು ಹೆಸತ್ತೆ ಹಾರಾಡ್ತಿದ್ದಲ್ಲ, ಈಗ ಮಾತಾಡು ಬಾರೆ.
3: ಅಮ್ಮ ಅಪ್ಪ ವಾಂತಿ ಮಾಡ್ಕೊಂಡು ಬಿದ್ದೋದ್ರು, ಬೇಗ ಬಾ ಅಮ್ಮ.
2: ಅಯ್ಯೋ ಏನಾಯ್ತ್ರಿ ಏನಾಯ್ತ್ರಿ, ಬೇಗ ಎದ್ದೋಳಿ. ಕುಡ್ಕೊಂಡು ಬರಬೇಡಿ ಅಂದ್ರೆ ಕುಡ್ಕೊಂಡು ಬರ್ತೀರಾ, ಇವಾಗ ನೋಡಿ ಏನಾಯ್ತು ಅಂತ. ಕನಕಕ್ಕ ಸುಂದ್ರಕ್ಕ ಒಂಚೂರು ನನ್ನ ಮಗಿನ ನೋಡ್ಕೊತಾ ಇರಿ, ಹಾಸ್ಪಿಟ್ಲ್ ಕರ್ಕೊಂಡೋಗಿದ್ದು ಬರ್ತೀನಿ. ಮೆಲ್ಲಿಗೆ ಮೆಲ್ಲಿಗೆ ಎದ್ದೋಳಿ.
0: ಅಯ್ಯೋ ಪಾಪ ಯಶೋದ, ಎಷ್ಟು ಕಷ್ಟಪಟ್ಟು ಕೂಲಿ ಮಾಡ್ಕೊಂಡು ಬರ್ತಾಳೆ, ಅವಳ ಗಂಡ ಅದನ್ನೂ ಕಿತ್ಕೊಂಡು ಹೋಗ್ತಾನೆ.
1: ಅಯ್ಯೋ ಆ ಮಗಿ ಕತೆ ನೋಡು. ಬೇಡ, ನಿಮ್ಮ ಅಮ್ಮ ನಿಮ್ಮ ಅಪ್ಪನ ಆಸ್ಪತ್ರೆ ಕರ್ಕೋಗಳ, ಬರ್ತಾಳ ಬಾ ಬಾ. ಅಳ್ಬೇಡ
5: ಅಮ್ಮ. ಅಪ್ಪ ಅಪ್ಪ ಅಮ್ಮ.
2: ಡಾಕ್ಟ್ರೆ ನೋಡಿ, ದಿನ ಕುಡ್ಕೊಂಡು ಬರ್ತಾನೆ, ಇವತ್ತು ವಾಂತಿ ಮಾಡ್ಕೊಂಡು ಬಿದ್ದೋದ್ನ, ಏನಾಯ್ತು ಅಂತ ನೋಡಿ ಡಾಕ್ಟ್ರೆ.
0: ನಾನೊಂದಷ್ಟು ಟೆಸ್ಟ್ ಬರ್ಕೊಡ್ತೀನಿ, ಮಾಡಿಸಿ ಆಯ್ತಾ?
2: ಸರಿ ಡಾಕ್ಟ್ರೆ. ಡಾಕ್ಟ್ರೆ ನೀವು ಬರ್ಕೊಟ್ಟಿದ್ದ ಟೆಸ್ಟ್ ಎಲ್ಲ ಮಾಡಿಸ್ಕೊ ಬಂದು ರಿಪೋರ್ಟ್ ತಗೊಳ್ಳಿ ಡಾಕ್ಟ್ರೆ.
0: ಓ ನೋಡಮ್ಮ, ನಿನ್ನ ಗಂಡನಿಗೆ ಕಿಡ್ನಿ ಲಿವರ್ ಎಲ್ಲ ತೊಂದರೆ ಆಗಿದೆ.
2: ಹಂಗಂದ್ರೆ ಡಾಕ್ಟ್ರೆ?
0: ಕಿಡ್ನಿ ಅಂದರೆ ಮೂತ್ರಪಿಂಡ, ಇದು ಅತಿಯಾದ ಮದ್ಯ ಸೇವನೆಯಿಂದ ಇವನ ಅಂಗಗಳಿಗೆ ತೊಂದರೆ ಆಗಿದೆ. ನೋಡಪ್ಪ, ಇರೋಷ್ಟು ದಿನ ಕುಡಿಯೋದು ಬಿಟ್ಟು ನಿನ್ನ ಆರೋಗ್ಯ ನೋಡ್ಕೊ. ನೀನು ಅಷ್ಟೇ ಕಣಮ್ಮ, ಇವನ್ನ ಚೆನ್ನಾಗಿ ನೋಡ್ಕೊ. ಒಂದಷ್ಟು ಮೆಡಿಸನ್ ಬರ್ಕೊಡ್ತೀನಿ ಆಯಿತಾ?
2: ಸರಿ ಡಾಕ್ಟ್ರೆ. ನೋಡು ಕುಡಿಬೇಡ ಕುಡಿಬೇಡ ಅಂದ್ರೂ ದಿನ ಕುಡ್ಕೊಂಡು ಬರ್ತೀಯ. ಇವಾಗ ನಿನ್ನ ಔಷಧಿಗೆ ದುಡ್ಡನ್ನ ಎಲ್ಲಿಂದ ತರೋದು ನಾನು?
0: ಎಲ್ಲರೂ ಕೇಳಿಸ್ಕೊಂಡ್ರಲ್ವಾ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಅತಿಯಾದ ಮದ್ಯಪಾನದಿಂದ ಹೃದಯದ ಬಡಿತ ನಿಧಾನವಾಗುತ್ತದೆ ಹಾಗೂ ಆ ವ್ಯಕ್ತಿಯು ಗೊಂದಲಕ್ಕೆ ಒಳಗಾಗುತ್ತಾನೆ. ಅವನಲ್ಲಿ ಪ್ರಜ್ಞೆ ತಪ್ಪುವುದು, ಪ್ರಚೋದಕಗಳಿಗೆ ಮಂದ ಪ್ರತಿಕ್ರಿಯೆ ನೀಡುವುದು ಹಾಗೂ ದೇಹದ ಉಷ್ಣ

0: ಸ್ವಚ್ಛತೆ ಕಡಿಮೆಯಾಗುತ್ತದೆ. ಚರ್ಮ ಜಿಗುಟಾಗುವುದು ಹಾಗೂ ತುಟಿಗಳ ಬಣ್ಣ, ಮುಖದ ಬಣ್ಣ ಬದಲಾಗುತ್ತದೆ. ವ್ಯಕ್ತಿಯು ಒಟ್ಟಿನಲ್ಲಿ ರೋಗಗ್ರಸ್ತನಾಗುತ್ತಾನೆ. ಅವನಲ್ಲಿ ಕರುಳು ಮತ್ತು ಮೂತ್ರಕೋಶದ ತೊಂದರೆಗಳಾಗುತ್ತದೆ. ಹಾಗಾಗಿ ಮದ್ಯಪಾನದ ಅಭ್ಯಾಸವು ಮಾರಕವಾಗಬಹುದು. ಇಷ್ಟೇ ಅಲ್ಲದೆ ಕುಟುಂಬದ ವ್ಯವಸ್ಥೆ ತುಂಬಾ ಹದಗೆಡುತ್ತದೆ. ಇದರಿಂದ ಮುಕ್ತವಾಗಲು ಹತ್ತಿರದ ಆಲ್ಕೋಹಾಲ್ ರಿಹ್ಯಾಬ್ ಸೆಂಟರ್ಗೆ ದಾಖಲಿಸಬಹುದು ಅಥವಾ ಅದರ ಸಂಖ್ಯೆವಾಣಿ 911ಕ್ಕೆ ಕರೆ ಮಾಡಿ ಸಹಾಯ ಪಡೆದುಕೊಳ್ಳಬಹುದು. ಧನ್ಯವಾದಗಳು.
1: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ. ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
2: ನಮ್ಮ ಶಾಲೆಯ ಹೆಸರು GHPS ಆರೆ ಹೊಸ ಕಾಲೋನಿ. ನಾವು ಹೇಳುತ್ತಿರುವುದು ದೇಶಭಕ್ತಿ.

0: ನನ್ನ ಹೆಸರು ಖುಷಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ.
1: ಇಂದು ನಮ್ಮ ಶಾಲೆಗೆ ಜನಧ್ವನಿ 90.8 ರೇಡಿಯೋ ಸ್ಟೇಷನ್ ಅವರು ಬಂದಿದ್ರು. ಮಕ್ಕಳ ಕಲರವ ನಿಮಿತ್ತ ಕಾರ್ಯಕ್ರಮವನ್ನ ಆಯೋಜಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಬಹಳ ತೊಡಗಿಸಿಕೊಂಡಿದ್ದೆವು. ನಮಗೆ ಇಷ್ಟು ಒಳ್ಳೆ ವೇದಿಕೆ ಕೊಟ್ಟಿದ್ದು ಬಹಳ ಖುಷಿಯಾಯಿತು. ಈ ಕಾರ್ಯಕ್ರಮವನ್ನು ನಮಗೆ ನಮ್ಮ ಪೇರೆಂಟ್ಸ್ ಕೂಡ ಕೇಳಬಹುದು, ಅದು ನಮ್ಮ ಹೆಮ್ಮೆ. ಹಾಗೆ ನಮ್ಮ ಶಾಲೆಯನ್ನ

0: ರೇಡಿಯೋ ಸ್ಟೇಷನ್ನಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇರೋದು ನಮಗೆ ತುಂಬಾ ಹೆಮ್ಮೆ ವಿಷಯ. ಇದರಿಂದ ನಮ್ಮ ಶಾಲೆಯು ಒಳ್ಳೆ ರೀತಿ ಬಹಳಷ್ಟು ಜನಕ್ಕೆ ರೀಚ್ ಆಯಿತು. ಧನ್ಯವಾದಗಳು.
1: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಕಲರವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಸಾಕರಿಯ ಹೊಸ ಕಾಲೋನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಮನರಂಜನಾತ್ಮಕ ಕಲರವ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ಒಂದು ಕಾರ್ಯಕ್ರಮವನ್ನು

0: ಕೇಳುಗರೆ, ಇದುವರೆಗೂ ಕಲರವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಸಾಗರೆ ಹೊಸ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು, ತರ್ತೀನಿ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ, ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾಮಾನ್ಯ ಪತ್ರಿಕೆ ತಯಾರಿ ಕುರಿತು ಮೈಸೂರಿನ ಕುವೆಂಪು ನಗರದ ಬಿಜಿಎಸ್ ಬಿಎಡ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ದಿನೇಶ್ ಎಚ್ಪಿ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
3: ಎಲ್ಲ ಜನಧ್ವನಿ ಕೇಳುಗರಿಗೆ ನಮಸ್ಕಾರಗಳು. ನಾನು ದಿನೇಶ್, ಸಹಾಯಕ ಪ್ರಾಧ್ಯಾಪಕರು, ಬಿಜಿಎಸ್ ಬಿಎಡ್ ಕಾಲೇಜ್ ಮೈಸೂರು. ನಿಮ್ಮ ಮುಂದಿಗೆ ಈ ದಿನ ಕೇಳುಗರೆ, ಸಾಮಾನ್ಯ ಪತ್ರಿಕೆ ಅಂದ್ರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಮಾನ್ಯ ಪತ್ರಿಕೆ ಬಗ್ಗೆ ನಾವು ಚರ್ಚಿಸೋಣ. ಸೊ ಅದರಲ್ಲೂ ಈಗ ಇತ್ತೀಚೆಗೆ ನೋಟಿಫಿಕೇಶನ್ ಆಗಿರ್ತಕ್ಕಂತ ಪ್ರಾಥಮಿಕ ಶಾಲಾ ಶಿಕ್ಷಕರು, ಪದವೀಧರರ ಮತ್ತು ಪ್ರೌಢಶಾಲಾ ಶಿಕ್ಷಕರು, ದೈಹಿಕ ಶಿಕ್ಷಕರು ಹಾಗೆ ಕಂಪ್ಯೂಟರ್ ವಿಜ್ಞಾನ ಶಿಕ್ಷಕರ ನೇಮಕಾತಿಯಲ್ಲಿ ಪತ್ರಿಕೆ ಒಂದರ ಬಗ್ಗೆ ನಾವು ಕುರಿತು ಚರ್ಚಿಸೋಣ. ಅದರಲ್ಲಿ ಸಾಕಷ್ಟು ಕೇಳುಗರಿಗೆ ಸಂದೇಹಗಳು ಮತ್ತೆ ಕಠಿಣಕರವಾದಂತಹ ವಿಷಯಗಳ ಬಗ್ಗೆ ನಾವು ಚರ್ಚಿಸೋಣ.

ಈ ಒಂದು ಸಂವಾದದಲ್ಲಿ ಮೊದಲಿಗೆ ಸಾಮಾನ್ಯ ಪತ್ರಿಕೆಯಲ್ಲಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಅಥವಾ ಗ್ರಾಮೀಣ ಪ್ರದೇಶದ ಅಭ್ಯರ್ಥಿಗಳಿಗೆ ಸ್ವಲ್ಪ ಕಷ್ಟಕರ ಅಂತ ಹೇಳಿದ್ರೆ ಜನರಲ್ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಲಿಟ್ರಸಿ ಮತ್ತೆ ಕರೆಂಟ್ ಅಫೇರ್ಸ್ ಈ ಮೂರು ಕೂಡ ಸ್ವಲ್ಪ ಕಬ್ಬಿಣದ ಕಡಲೆ ಆಗಿರುತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈ ದಿನ ನಾವು ಪದವೀಧರರ ಮತ್ತೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪತ್ರಿಕೆ ಒಂದು ಏನಿದೆ ಅದರಲ್ಲಿ ಈ ವಿಚಾರವನ್ನ ಜೊತೆಗೆ ಉಳಿರತಕ್ಕಂಥ ಇನ್ನು ಸ್ವಾಂಶಗಳನ್ನ ನಾನು ಒಂದು 5-5 ನಿಮಿಷ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಸಾಮಾನ್ಯ ಕನ್ನಡ 10 ಅಂಕಗಳಿಗಿರುತ್ತೆ. ಇದು ತುಂಬಾ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಸರಳ ಆಗಿರುತ್ತೆ. ಆದ್ರೆ ವಿಜ್ಞಾನ ಮತ್ತೆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗ್ರಾಮರ್ ಕಷ್ಟ ಆಗ್ಬೋದು. ಹಾಗಾದ್ರೆ ಈ ಪತ್ರಿಕೆಯ ವಿಷಯದಲ್ಲಿ ಕನ್ನಡದಲ್ಲಿ ಏನೆಲ್ಲಿರುತ್ತೆ ಅನ್ನೋದನ್ನ ನಾನು ನಿಮ್ಮ ಮುಂದೆ ಕಳೆದ 2023 ಸಾಮಾನ್ಯ ಪತ್ರಿಕೆಯನ್ನು ಇಟ್ಕೊಂಡು ಚರ್ಚೆ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಸಾಮಾನ್ಯ ಕನ್ನಡದಲ್ಲಿ ಮೊದಲನೇ ಪ್ರಶ್ನೆನೇ ಇದೆ, ಏನಿದೆ ಅನುನಾಸಿಕ ಅಕ್ಷರಗಳು ಅಂತ ಹೇಳಿದೆ. ಸೊ ಓವಲ್ಸ್ಗಳು ಏನ್ ನಾವು ಇಂಗ್ಲಿಷ್ ಅಲ್ಲಿ ಮಕ್ಕಳುಗಳಿಗೆ ಹೇಳ್ಕೊಡ್ತಾ ಹೋಗ್ತೀವಿ, ಇಲ್ಲಿ ಅದೇ ಒಂದು ಹೋಲಿಕೆ ಹೋಗ್ತಕ್ಕಂಥದ್ದು ಅನುನಾಸಿಕ ಅಕ್ಷರಗಳು ಯಾವುದು ಅಂತ. ಸೊ 4 ಕೊಟ್ಟಿದ್ದೇನೆ, ಅದರಲ್ಲಿ ABCD ಅಂತ ಕೊಟ್ಟಿದ್ದೇನೆ. ಉದಾಹರಣೆಗೆ ಆ ಇ ಉ ಎ ಮೊದಲನೇ ಆಪ್ಷನ್ ಆದ್ರೆ ಖ ಠ ಢ ಥ ಈ ಎರಡನೇ ಆಪ್ಷನ್ ಆಗಿರುತ್ತೆ. ಅದೇ ತರ ಮೂರನೇ ಆಪ್ಷನು ನ ಅಂದ್ರೆ ಅನುನಾಸಿಕ ಅಂದ್ರೆ ಮೂಗಿನಿಂದ ಹೊರಡ್ತಕ್ಕಂಥ ಅಕ್ಷರಗಳು. ಸೊ ಅದರಲ್ಲಿ ಎಲ್ಲರಿಗೂ ಸರಳವಾಗಿದೆ ನ. ಸೊ ಈ ತರ ಒಂದು ನಾವು ಅಧ್ಯಯನ ಮಾಡಬೇಕಾಗತ್ತೆ. ಅದೇ ತರ ಕನ್ನಡದಲ್ಲಿ ತುಂಬಾ ಸರಳವಾಗಿದೆ, ಅದಕ್ಕೆ ಹೆಚ್ಚಿನ ಸುವಿವರಣೆ ಮಾಡಕ್ ಹೋಗಲ್ಲ. ಸಂಧಿಗಳ ಬಗ್ಗೆ ಕೇಳಿದ್ದಾನೆ, ಅದೇ ತರ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಕೇಳಿದ್ದಾನೆ. ಉದಾಹರಣೆಗೆ 4 ಪ್ರಶ್ನೆ, ಸೊ ಒಳೆಯಿಂದ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಅಂತ ಕೇಳಿದ್ದಾನೆ. ಪ್ರಥಮ, ಚತುರ್ಥಿ, ಷಷ್ಠಿ, ತೃತೀಯ, ಇಂದ ಅಂತಕ್ಕಂಥದ್ದು ಯಾವ ವಿಭಕ್ತಿ ಪ್ರತ್ಯಯದಿಂದ ಬರುತ್ತೆ ಅಂತಕ್ಕಂಥದ್ದು. ಅದೇ ತರ ಸಂಧಿಗಳ ಬಗ್ಗೆ ಕೇಳಿದ್ದಾನೆ, ಮತ್ತೆ ಸಮಾಸಗಳ ಬಗ್ಗೆ ಕೇಳಿದ್ದಾನೆ, ಮತ್ತೆ ಜೋಡು ನುಡಿಗಳು, ಮತ್ತೆ ಬಟಬಯಲು ಇದು ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆ. ಬಟಬಯಲು ಜೋಡು ನುಡಿ ಅನುಕರಣ ವಯ ದ್ವಿರುಕ್ತಿ ಭಾವಸೂಚಕ ವಯ ಈ ತರ. ಸೊ ಅದೇ ತರ ನುಡಿಗಟ್ಟುಗಳನ್ನ ಕೇಳ್ತಾನೆ, ಸಾಮಾನ್ಯ ಸಮಾನಾರ್ಥಕ ಪದಗಳನ್ನ ಕೇಳ್ತಾನೆ. ಮತ್ತೆ ಒಂದ್ ಪ್ರಶ್ನೆ ಕೇಳಿದೆ ನೋಡಿ, 13 ಪ್ರಶ್ನೆ, ಕನ್ನಡದಲ್ಲಿ ಭತ್ತ ಪದದ ಅರ್ಥ ಕೇಳಿದ್ದಾನೆ. ಸೊ ಕಾಮನ್ ಆಗಿ ನಮ್ಮ BEd ಮಕ್ಕಳುಗಳೆಲ್ಲ ಪಾಠ ಮಾಡ್ಬೇಕಾದಾಗ ಕನಕದಾಸರ ಕೀರ್ತನೆಗಳನ್ನು ಹೇಳ್ಬೇಕಾದಾಗ ಅಲ್ಲಿ ಭತ್ತ ಮತ್ತು ರಾಗಿಯ ನಡುವೆ ಸೊ ಒಂದು ಸಂಭಾಷಣೆಯನ್ನ ಹೇಳ್ಬೇಕಾದಾಗ ಅಲ್ಲಿ ಕಾಮನ್ ಆಗಿ ಬಳಸ್ತಕ್ಕಂಥದ್ದು ಭತ್ತ ಅಂತಕ್ಕಂಥದ್ದು ನರದೆಲಗ ಎಂಬ ಪದದ ಅರ್ಥವನ್ನ ನೋಡಿರ್ತವೆ. ಅದಕ್ಕೆ ನಾನು ಆಲ್ರೆಡಿ ಕೆಳಗರ ಹಿಂದಿನ ಒಂದು ಸಂವಾದದಲ್ಲಿ ಹೇಳಿರೋದು, ಹೆಚ್ಚಾಗಿ ಕನ್ನಡ ಮತ್ತು ಇಂಗ್ಲಿಷ್ ನ ನಾವು 6ನೇ ತರಗತಿಯಿಂದ 10ನೇ ತರಗತಿ ಪಠ್ಯ ಪುಸ್ತಕಗಳನ್ನ ಗ್ಲಾಸರಿಯನ್ನ ಅಂದ್ರೆ ಪದಗಳ ಅರ್ಥ, ಲೇಖಕರ ಪರಿಚಯ, ಅದರಲ್ಲಿ ಅಭ್ಯಾಸ ಸೂಚಿ ಚಟುವಟಿಕೆಗಳು ಇವುಗಳನ್ನು ಓದಿದ್ರೆ ಸ್ವಲ್ಪ ನಮಗೆ ಇವೆಲ್ಲವೂ ಅರ್ಥ ಆಗುತ್ತೆ. ಜೊತೆಗೆ ಕನ್ನಡದ ವ್ಯಾಕರಣಾಂಶಗಳನ್ನು ನಾನು ಕಳೆದ ಒಂದು ಸಂಚಿಕೆಯಲ್ಲಿ ಹೇಳಿದ್ದೀನಿ, ಯಾವ್ಯಾವ ಅಧ್ಯಯನ ಸಾಮಗ್ರಿಗಳನ್ನು ಓದಬೇಕು ಅಂತ ಹೇಳಿದಾಗ ಸೊ ನಿಮಗೆ ಅಲ್ಲಿ 3 ಇರಬೇಕು, ಕನ್ನಡ ಮಾಧ್ಯಮ ವ್ಯಾಕರಣ ಮತ್ತು ಟೆಕ್ಸ್ಟ್ ಬುಕ್ಗಳು ಹೈಸ್ಕೂಲ್ ನಾವು ಇವನು ಓದಬೇಕಾಗ್ತದೆ. ಸೊ ಅದೇ ತರ ಜ್ಞಾನಿ ಪದದ ವಿರುದ್ಧ ಅರ್ಥಕ ಕೇಳಿದ್ದಾನೆ. ಅದೇ ತರ ಸೊ ವಿವೇಕ ಶಾಲೆಗೆ ಹೋಗುತ್ತಾನೆ ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದ ಕಾಲಸೂಚಕ ಪ್ರತ್ಯಯವನ್ನು ತಿಳಿಸಿ ಅಂತ ಕೇಳಿದ್ರು. ಹಾಗಾದ್ರೆ ಸೊ ಇದು ಮೂಲ ಕನ್ನಡದ ಪರಿಭಾಷೆಗಳಲ್ಲಿ ವ್ಯಾಕರಣಾಂಶಗಳು, ಸಂಧಿಗಳು, ಸಮಾಸಗಳು, ವಿಭಕ್ತಿ ಪ್ರತ್ಯಯಗಳು, ನುಡಿಗಟ್ಟುಗಳು, ಗಾದೆಗಳ ವಿಸ್ತೃತ ರೂಪ, ಸಾಮಾನ್ಯ ಸಮಾನಾರ್ಥಕ ಪದಗಳು, ತತ್ಸಮ ತದ್ಭವ ರೂಪಗಳು ಇವೆಲ್ಲವೂ ಕೂಡ ಸೊ ಕನ್ನಡದಲ್ಲಿ 10 ಅಂಕಗಳಿಗೆ ಏನಿರುತ್ತೆ, ಇದು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು 10 ಕೂಡ ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಸೊ ಮೂಲವಾಗಿ ಎಲ್ಲವೂ ಕೂಡ ಅರ್ಥಗರ್ಭಿತವಾಗಿ ಸೊ ನೀವು ಓದಿದ್ದೇ. ಆದ್ರೆ ಅದೇ ತರ ಈಗ ನಾವು ಮುಂದುವರೆದು ಜನರಲ್ ಇಂಗ್ಲಿಷ್, ಇದು ಸೊ ನಮ್ಮ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಕಠಿಣಕರ ಆಗಿದೆ. ಸೊ ಅದ್ರ ಬಗ್ಗೆ ನಾನು ಈ ಪ್ರಶ್ನೆ ಪತ್ರಿಕೆನ ಇಟ್ಕೊಂಡು ನಿಮ್ ಮುಂದೆ ಅಂತ ಸಿಲೆಬಸ್ ಅನ್ನ ಇಟ್ಕೊಂಡು ಸೊ ಜನರಲ್ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಸ್ವಲ್ಪ ಕಷ್ಟಕರ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಹೇಗೆ ನೀವು ಅದನ್ನ ಬಿಡಿಸೋದು, ಅದಕ್ಕೆ ಒಂದೆರಡು ಉದಾಹರಣೆಗಳನ್ನ ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಚರ್ಚೆ ಮಾಡೋದಕ್ಕೆ ಇಚ್ಛೆ ಪಡ್ತೀನಿ. ಸೊ ಇಲ್ಲಿ ಇಂಗ್ಲಿಷ್ ಅಲ್ಲಿ 2023 ಕಾಮನ್ ಆಗಿ ಏನ್ ಕೇಳ್ತಾ ಹೋಗ್ತೇನೆ ಅಂತ ಹೇಳಿದಾಗ ಸೊ ಕೆಲವೊಂದು ವರ್ಬ್ಸ್ಗಳು, ಅಡ್ವರ್ಬ್ಸ್ಗಳು, ಅಡ್ಜೆಕ್ಟಿವ್ಸ್, ಅದೇ ತರ ಸೊ ಇಲ್ಲಿ ರೀಅರೇಂಜ್ ದ ಮೀನಿಂಗ್ ಫುಲ್ ಸೆಂಟೆನ್ಸ್ ಅಂತ ಕೇಳ್ತಾ ಹೋಗ್ತಾನೆ. ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಸೊ ಅಲ್ಲಿ ಮಹಾತ್ಮ ಗಾಂಧೀಜಿ ವೆಪನ್ ಆಸ್ ಇಸ್, ನಾನ್ ವೈಲೆನ್ಸ್ ಅಡಾಪ್ಟೆಡ್ ಡ್ಯೂರಿಂಗ್ ಫ್ರೀಡಮ್ ಸ್ಟ್ರಗಲ್ ಅಂತ ಕೊಟ್ಟಿದ್ದಾನೆ. ಅಲ್ಲಿ ABCDEF ಅಂತ ಒಂದು ಸೀರೀಸ್ ಅನ್ನ ಕೊಟ್ಟಿದ್ದಾನೆ. ಇದ್ರಲ್ಲಿ 4 ಆಪ್ಷನ್ ಕೊಟ್ಬಿಟ್ಟು ಸೊ ಕ್ರೊನಾಲಜಿಕಲ್ ಆರ್ಡರ್ಲಿ ಅರೇಂಜ್ ವರ್ಡ್ಸ್ಗೆ ಸೊ ನಾವು ಆಲ್ಫಾಬೆಟಿಕ್ ನೇಮ್ ಅನ್ನ ಟಿಕ್ ಮಾಡ್ಬೇಕಾಗತ್ತೆ. ಸೊ ಅದರಲ್ಲಿ ಯಾವುದು ಅಂತಕ್ಕಂಥದ್ದು ಅಂದ್ರೆ ಮಹಾತ್ಮ ಗಾಂಧೀಜಿ ಅವರು ಸೊ ಅಹಿಂಸೆಯನ್ನ
ಫ್ರೀಡಮ್ ಸ್ಟ್ರಗಲ್ಸ್ ಅಲ್ಲಿ ಒಂದು ವೆಪನ್ ಆಗಿ ಅವರು ಯುಟಿಲೈಸ್ ಮಾಡಿದ್ರು. ಕನ್ನಡ

ಆದರೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ತುಂಬ ಸರಳವಾಗಿ ಸ್ವತಃ ಬರಿತಾ ಹೋಗ್ತೀವಿ. ಆದರೆ ಇಂಗ್ಲಿಷ್ ಮೀಡಿಯಂ ಸ್ವಲ್ಪ ನಾವು ಆಲೋಚನೆ ಮಾಡಬೇಕು. ಇಲ್ಲಿ ನಾವು ಆಕ್ಷನ್ ವರ್ಬ್ ಯಾವುದು, ಸೆಂಟೆನ್ಸ್ ಫಾರ್ಮಿಂಗ್ಸ್ ಅಲ್ಲಿ ಕನ್ನಡದಲ್ಲಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಕ್ರಿಯಾಪದಗಳು, ಅದು ಯಾವ ಕ್ರಿಯೆ ನಡೀತಾ ಇರುತ್ತೆ. ಸೊ ಇವುಗಳನ್ನ ಆಧಾರವಾಗಿ ಇಟ್ಕೊಂಡೇನು ಕನ್ನಡವನ್ನ ಸ್ವಲ್ಪ ಇಂಗ್ಲಿಷ್ ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡಬೇಕಾಗುತ್ತೆ. ಅದೇ ತರ ಸೊ ಇಂಗ್ಲಿಷ್ ನಾವೆಲಿಸ್ಟ್ ಶೇಕ್ಸ್ಪಿಯರ್ ಬಗ್ಗೆ, ಹ್ಯಾಮ್ಲೆಟ್ ಬಗ್ಗೆ, ಆರ್ ಕೆ ಲಕ್ಷ್ಮಣ್ ಬಗ್ಗೆ, ಆರ್ ಕೆ ನಾರಾಯಣ್ ಬಗ್ಗೆ, ಇವೆಲ್ಲ ಕೂಡ 8ನೇ ತರಗತಿ 9ನೇ ತರಗತಿ ಪಠ್ಯ ಪುಸ್ತಕದ ಪ್ರೋಸ್ ಮತ್ತೆ ಪೊಯೆಟ್ರಿಯಲ್ಲಿ ಗ್ಲಾಸರಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಅದರಿಂದ ಇವುಗಳನ್ನ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ನಾವು ಶೋಧನೆ ಮಾಡ್ಬೇಕಂತಕ್ಕಂಥದ್ದು. ಮತ್ತೆ ಕೆಲವೊಂದು ಬೇಸಿಕ್ ಗ್ರಾಮರ್ ಅನ್ನ ಕೇಳ್ತಾ ಹೋಗ್ತಾನೆ. ಫಾರ್ ಎಕ್ಸಾಂಪಲ್ ಕೇಳಿದೆ ನೋಡಿ, ಎಮ್ ಐ ಇಸ್ ಎ ಡ್ಯಾನ್ಸರ್ ಡ್ಯಾಶ್ ಅಂತ ಕೇಳಿದಾನೆ. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂತ ಕೇಳಿದಾನೆ. ಅಂದ್ರೆ ಕ್ವಶನ್ ಟ್ಯಾಗ್ ಗಳನ್ನ ಹೇಗೆ ಯೂಟಿಲೈಸ್ ಮಾಡೋದು. ಎಮ್ ಐ ಇಸ್ ಎ ಡ್ಯಾನ್ಸರ್, ಇಸ್ಂಟ್ ಶಿ, ಇಸ್ ಹಿ, ವಾಸ್ ನಾಟ್ ಶಿ, ವಾಸ್ ಶಿ. ಸೊ ಈ ತರದ ಪ್ರಶ್ನೆಗಳು ಬಂದಾಗ ನಮಗೆ ಕ್ವಶನ್ ಟ್ಯಾಗ್ ಅನ್ನ ಬಳಸಬೇಕಾದಾಗ ಸೊ ಆ ಪದದ ಹಿನ್ನೆಲೆಯನ್ನ ನಾವು ಗಮನಿಸಬೇಕಾಗುತ್ತೆ. ಸೊ ಅದರಿಂದ ಸೊ ಈ ಜನರಲ್ ಇಂಗ್ಲಿಷ್ ನಿಮ್ಮ ಹೆಚ್ಚಾಗಿ ಈ 10 ಅಂಕಕ್ಕೆ ಏನಿರುತ್ತೆ, ಇದರಲ್ಲಿ ಒಂದು ನೋಡಿ ಇನ್ನೊಂದು ಕೇಳಿದಾನೆ, ಸಿ ಇಸ್ ಎ ಬ್ಯೂಟಿಫುಲ್ ಡ್ಯಾಶ್ ಪೂರ್ ಅಂತ ಕೇಳಿದಾನೆ. ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಫಾರ್ ದ ಕಂಪ್ಲೀಟ್ ಸೆಂಟೆನ್ಸ್ ಅಂತ ಕೇಳಿದಾನೆ. ಅಂದ್ರೆ ಯಾವ ಒಂದು ಪದವನ್ನ ಬಳಸಿದ್ರೆ ಈ ಸೆಂಟೆನ್ಸ್ ಕಂಪ್ಲೀಟ್ ಆಗುತ್ತೆ. ಸಿ ಇಸ್ ಎ ಬ್ಯೂಟಿಫುಲ್ ಡ್ಯಾಶ್ ಪೂರ್ ಅಂತಕ್ಕಂಥದ್ದು. ಅಲ್ಲಿ 4 ಆಪ್ಷನ್ ಏನ್ ಕೊಟ್ಟಿದ್ದಾನೆ, ಬಟ್ ಆಸ್ ಆರ್ ಸೋ ಅಂತ ಕೊಟ್ಟಿದ್ದಾನೆ. ಈಸ್ ಬ್ಯೂಟಿಫುಲ್ ಅಂತಕ್ಕಂಥದ್ದನ್ನ ಮಧ್ಯದಲ್ಲಿ ಪೂರ್ ಅಂತಕ್ಕಂಥದ್ದು ನಾವು ಹೇಳ್ಬೇಕು ಅಂತ ಹೇಳಿದ್ರೆ ಅವಳು ಸುಂದರವಾದ ಹುಡುಗಿ ಆದ್ರೆ ಪೂರ್ ಅಂತ, ಸೋ ಪೂರ್. ಸೊ ಈ ತರದವನ್ನ ನಾವು ಇಲ್ಲಿ ಆಯ್ಕೆ ಮಾಡಬೇಕಾಗ್ತದೆ. ಸೊ ಅದರಿಂದ ಈ ಜನರಲ್ ಇಂಗ್ಲಿಷ್ ಅಲ್ಲಿ ನಾವು ಸ್ವಲ್ಪ ಪ್ರಿಪೋಸಿಷನ್ಗಳು, ವರ್ಬು, ಅಡ್ವರ್ಬ್ಗಳು, ಮತ್ತೆ ಅಬ್ಜೆಕ್ಟಿವ್ಸ್ಗಳು, ಸೊ ಅದೇ ತರ ಸೆಂಟೆನ್ಸ್ ಫ್ರೇಮಿಂಗು, ಮೀನಿಂಗ್ ಫುಲ್ ಸೆಂಟೆನ್ಸ್ ಫ್ರೇಮಿಂಗು, ಆಮೇಲೆ ರಿಅರೇಂಜು, ಆಡ್ ವರ್ಡ್ಸ್ ಕೇಳಿದಾನೆ, ಆಕ್ಷನ್ ಸ್ಪೀಕ್ ಲೌಡರ್ ದೆನ್ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಪ್ರೋವರ್ಬ್ ಕೇಳಿದಾನೆ. ಅಂದ್ರೆ ಅಪ್ರೋಪ್ರಿಯೇಟ್ ಯಾವ ಪ್ರೋವರ್ಬ್ ಅನ್ನ ಯೂಸ್ ಮಾಡ್ತೀವಿ ಆಕ್ಷನ್ ಸ್ಪೀಕ್ ಲೌಡರ್ ಮಾಡ್ಬೇಕು ಅಂತ ಹೇಳಿದ್ರೆ, ಸ್ಟೇಟ್ಮೆಂಟ್ ಆ, ವರ್ಡ್ಸ್ ಆ, ಪ್ರಾಮಿಸ್ ಆ, ಥಾಟ್ಸ್ ಆ, ಈ ತರ. ಅಂದ್ರೆ ನಾವು ಈ ಸಿಲೆಬಸ್ ಜೊತೆಗೆ ಈ ಪ್ರೀವಿಯಸ್ ಕ್ವಶನ್ ಪೇಪರ್ ಅನ್ನು ನೋಡಿದಾಗ ನಾವು ಯಾವ ಯಾವ ಗ್ರಾಮರ್ಗೆ ಎಷ್ಟು ವೇಟೇಜ್ ಅನ್ನ ಕೇಳಿದಾನೆ, ಅದೇ ತರ ಇನ್ನು 5 ಪ್ರಶ್ನೆಗಳನ್ನ 15 ಪ್ರಶ್ನೆಗಳಲ್ಲ 5 ಪ್ರಶ್ನೆಗಳನ್ನ ಕೇಳಿದಾನೆ. ಅಂದ್ರೆ 4 ಪ್ರಶ್ನೆಗಳನ್ನ ಪ್ಯಾಸೇಜ್ ಕೇಳಿದಾನೆ ಇದರಲ್ಲಿ ಲಾಸ್ಟ್ 2023 GPTR ನಲ್ಲಿ ಈ ಪತ್ರಿಕೆಯಲ್ಲಿ 4 ಅಂಕಕ್ಕೆ ಪ್ಯಾಸೇಜ್ ಅನ್ನು ಕೊಟ್ಬಿಟ್ಟು ಅದಕ್ಕೆ 4 ಪ್ರಶ್ನೆಗಳನ್ನ ಕೊಡಿದಾನೆ. 47ನೇ ಪ್ರಶ್ನೆಯಿಂದ 50ನೇ ಪ್ರಶ್ನೆವರೆಗೆ 4 ಪ್ರಶ್ನೆಗಳಿಗೆ ನಾವು ಆ ಪ್ಯಾಸೇಜ್ ಅನ್ನು ಓದ್ಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. ಅಂದ್ರೆ ನಮ್ಮ ಗ್ರಾಸಿಂಗ್ ಪವರ್ ಎಷ್ಟಿದೆ, ರೀಡಿಂಗ್ ಕೆಪಾಸಿಟಿ ಅಂದ್ರೆ ನಮ್ಮ ಆಲಿಸುವಿಕೆ ಅಥವಾ ಗ್ರಹಿಕ ಸಾಮರ್ಥ್ಯವನ್ನ ಇಲ್ಲಿ ಚೆಕ್ ಮಾಡ್ತಾ ಇದ್ದಾನೆ. ಸೊ ಇಂಗ್ಲಿಷ್ ಅನ್ನ ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡ್ಕೊಂಡು ನಾವು ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಸ್ ಅಲ್ಲಿ ಆ ಪ್ಯಾಸೇಜ್ ಅನ್ನ ಓದ್ಕೊಂಡು ಅಲ್ಲೇ 4 ಆಪ್ಷನ್ ಕೊಟ್ಟಿರ್ತಾನೆ, ಅದನ್ನ ನಾವು ಟಿಕ್ ಮಾಡ್ಬೇಕಾಗ್ತದೆ. ಆದ್ರಿಂದ ಸೊ 10 ಅಂಕದ ಈ ಜನರಲ್ ಇಂಗ್ಲಿಷ್ ನಲ್ಲಿ ಕೇಳಿದ್ರೆ ನಾವು ಸ್ವಲ್ಪ ವಿವೇಕಯುತವಾಗಿ ಆಲೋಚಿಸಿ ಸ್ವಲ್ಪ ನಿಧಾನವಾಗಿ ನಾವು ಇದನ್ನ ಆನ್ಸರ್ ಮಾಡಿದ್ದೆ ಆದ್ರೆ ಜನರಲ್ ಇಂಗ್ಲಿಷ್ ಅಲ್ಲಿ ಸೊ ಕನಿಷ್ಠ 10ಕ್ಕೆ 8 ಅಂಕಗಳನ್ನು ನಾವು ಗಳಿಸಬೇಕಾಗತ್ತೆ. ಸ್ವಲ್ಪ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಸೊ ಇಂಗ್ಲಿಷ್ ನಾನು ಈಗ ಆಲ್ರೆಡಿ ಇಂದಿನ ಸಂಚಿಕೆಯಲ್ಲಿ ಇರತಕ್ಕಂಥ ಪಠ್ಯ ಪುಸ್ತಕಗಳನ್ನ ಸೊ ಓದ್ಬೇಕಾಗುತ್ತೆ. ಅದ್ರ ಜೊತೆಗೆ ಸೊ ನಾವು ಟೆಕ್ಸ್ಟ್ ಬುಕ್ಗಳನ್ನ ಸ್ವಲ್ಪ ಮಟ್ಟಿಗೆ ಇಲ್ಲಿ ನಾವು ಗ್ಲಾಸರಿನ ತಯಾರು ಮಾಡ್ಕೋಬೇಕಾಗ್ತದೆ. ಸೊ ಹಾಗೆ ನಾವು ಕನ್ನಡ ಮತ್ತು ಇಂಗ್ಲಿಷ್ ಆಯ್ತು. ಮುಂದುವರೆದ ಭಾಗ ಜನರಲ್ ಇಂಗ್ಲಿಷ್ ಅಂಡ್ ಕರೆಂಟ್ ಅಫೇರ್ಸ್ ಅಂತ ಹೇಳ್ಬಿಟ್ಟು ಏನೋ ಫಸ್ಟ್ ಒನ್ ಇದೆ ಅದನ್ನ ನಾವು ನೋಡೋದಾದ್ರೆ ಇಲ್ಲಿ ಜನರಲ್ ಇಂಗ್ಲಿಷ್ ಮತ್ತೆ ಇದರಲ್ಲಿ ಎರಡರಲ್ಲೂ ಕೂಡ ಸೊ ಕನಿಷ್ಠ ಇದರಲ್ಲಿ GPTR ನಲ್ಲಿ 30 ಅಂಕಕ್ಕಿದೆ, HSTR ನಲ್ಲಿ 20 ಅಂಕಗಳಿಗೆ ಇರುತ್ತೆ. ಇವೆರಡು ಪತ್ರಿಕೆಗಳಲ್ಲಿ ನಾವು ಜನರಲ್ ನಾಲೆಡ್ಜ್ ನಾನು ಆಲ್ರೆಡಿ ಹೇಳಿದೀನಿ, ಇದು ವಾಸ್ಟ್ ಏರಿಯಾ, ತುಂಬಾ ವಿಶಾಲವಾಗಿದೆ, ಯಾವುದನ್ನ ಓದೋದು ಯಾವುದನ್ನ ಬಿಡೋದು, ಸೊ ಈ ಒಂದು ಆಲೋಚನೆ ನಮಗೆ ಬರ್ತಾ ಹೋಗ್ತದೆ. ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಭಾಷೆ, ಕಲೆ, ವಿಜ್ಞಾನ, ಸಾಹಿತ್ಯ, ಸೊ ತಂತ್ರಜ್ಞಾನ, ಮತ್ತೆ ಕ್ರೀಡೆ, ಮತ್ತೆ ಪ್ರಚಲಿತ ವಿದ್ಯಮಾನಗಳು, ಅಂದ್ರೆ ನಿನ್ನೆ ನಡೆಯಿರ್ತಕ್ಕಂಥದ್ದು ಅಂದ್ರೆ ಕ್ವಶನ್ ಪೇಪರ್ ನಲ್ಲಿ ಲಾಸ್ಟ್ ಕಳೆದ ಒಂದು 6 ತಿಂಗಳು ಅಥವಾ 1 ವರ್ಷದವರೆಗೆ ಏನೆಲ್ಲ ಬದಲಾವಣೆಗಳಾಗಿದೆ, ಹೊಸ ನೇಮಕಾತಿಗಳಾಗಿದೆ, ಅದನ್ನ ನಾವು ನೋಡ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ 2023 ಸಾಮಾನ್ಯ ಪತ್ರಿಕೆಯ GPTR ನೋಡೋದಾದ್ರೆ ನಾವು ಸಾಮಾನ್ಯ ಜ್ಞಾನದಲ್ಲಿ ಭಾರತದ ನೆಪೋಲಿಯನ್ ಎಂದು ಕರೆಯಲ್ಪಡುವ ರಾಜ ಅಂತ ಕೇಳ್ಬಿಟ್ಟು ಕೇಳಿದ್ದಾನೆ. ಇದು ಇತಿಹಾಸದಿಂದ ತೆಗೆದುಕೊಂಡಿದ್ದಾನೆ. ಹೌದಾ, ಈ ಭಾರತದ ನೆಪೋಲಿಯನ್ ಅಂತ ನಾವು ಯಾರು ಕರಿತಾ ಹೋಗ್ತೀವಿ, ಅಲ್ಲಿ ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕ, ಸಮುದ್ರಗುಪ್ತ, ಈ ತರ 4 ಆಪ್ಷನ್ ಕೊಟ್ಟಾಗ ನಾವು ಇತಿಹಾಸವನ್ನು ಸರಿಯಾಗಿ ಅಧ್ಯಯನ ಮಾಡಿದ್ದೆ ಅಂದ್ರೆ ಸೊ ನಾವು ಆಯ್ಕೆಯನ್ನ ಮಾಡ್ಬೇಕಾಗ್ತದೆ. ಅದೇ ತರ ನೋಡಿ ಇನ್ನೊಂದು ಕೇಳಿದನ ಪ್ರಶ್ನೆ, ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣ ಇರತಕ್ಕಂಥ ಸ್ಥಳವನ್ನ ಕೇಳಿದಾನೆ. ನಾವೆಷ್ಟು ಜನ ಕ್ರಿಕೆಟ್ ಅನ್ನ ನೋಡ್ತಾ ಇರ್ತೀವಿ, ಲಾರ್ಡ್ಸ್ ಮೈದಾನ ಎಲ್ಲಿದೆ ಅಂತಕ್ಕಂಥದ್ದು ಸೊ ನಮಗೆ ಗೊತ್ತಿರಬೇಕು. ಅಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ, ಲಾರ್ಡ್ಸ್ ಮೈದಾನ ಸಿಡ್ನಿ, ಮ್ಯಾಂಚೆಸ್ಟರ್, ದೆಹಲಿ, ಲಂಡನ್. ಈಗ ಆಲ್ರೆಡಿ ಗೊತ್ತಿರುವ ಹಾಗೆ ಇದು ಇಂಗ್ಲೆಂಡ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಅದೇ ತರ ಅಂದ್ರೆ ಕ್ರಿಕೆಟ್ ಸ್ಟೇಡಿಯಂ ನೇಮ್ಗಳನ್ನ ಕೂಡ ತಿಳ್ಕೊಬೇಕಾಗತ್ತೆ. ಈಗ ಅಹಮದಾಬಾದ್ ನಲ್ಲಿ ಇರ್ತಕ್ಕಂಥ ಗುಜರಾತ್ ನಲ್ಲಿ ಅತ್ಯಂತ ದೊಡ್ಡ ಕ್ರೀಡಾಂಗಣ ಭಾರತದಲ್ಲಿ, ಅದರ ಆಸನ ಸಾಮರ್ಥ್ಯಗಳನ್ನು ಕೂಡ ತಿಳ್ಕೊಳ್ಬೇಕಾಗ್ತದೆ, ಅದರ ಹೆಸರನ್ನು ಕೂಡ ತಿಳ್ಕೊಳ್ಬೇಕಾಗತ್ತೆ. ಸೊ ಈ ತರ ಮತ್ತೆ ಫೈನಲ್ಸ್ ಲಾಸ್ಟ್ ಯಾವ್ದು ಯಾರ್ಯಾರ ನಡುವೆ ನಡೀತು,
ಅಲ್ಲಿ ಗಳಿಸತಕ್ಕಂಥ ಸ್ಕೋರ್ಗಳನ್ನು ನಾವು ತಿಳ್ಕೊಡ್ಬೇಕಾಗುತ್ತೆ. ಅದರಿಂದ ಜನರಲ್

ಇದು ಸುಭಾಷ್ ಇನ್ನೊಂದು ಪ್ರಶ್ನೆ ಕೇಳಿದೆ ನೋಡಿ, ಇದು ಕೆನಡಾ ದೇಶದ ರಾಜಧಾನಿ ಯಾವುದು ಅಂತಕ್ಕಂಥದ್ದು. ಅದರಲ್ಲಿ ನಾವು ಸೊ ಎಲ್ಲಾ ರಾಷ್ಟ್ರಗಳ ರಾಜಧಾನಿಗಳನ್ನ, ಮತ್ತೆ ರಾಜ್ಯದ ನಮ್ಮ ಭಾರತದ ಎಲ್ಲಾ ರಾಜ್ಯಗಳ ರಾಜಧಾನಿಗಳನ್ನ, ಮತ್ತು ಒಟ್ಟು ಜಿಲ್ಲೆಗಳ ಸಂಖ್ಯೆಗಳನ್ನ, ಇದು ಕರೆಂಟ್ ಅಫೇರ್ಸ್ ಅಲ್ಲಿ ನಾವು ಪ್ರಚಲಿತ ವಿದ್ಯಮಾನ ಅಥವಾ ಸಾಮಾನ್ಯ ಜ್ಞಾನದ ಅಡಿಯಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡಿ, ಕೆನಡಾ ದೇಶದ ರಾಜಧಾನಿ ಸೊ ಒಟ್ಟಾವಾ, ಅಲ್ಲಿ ಟೊರೆಂಟೋ, ಹ್ಯಾಮಿಲ್ಟನ್, ಮಾಸ್ಕೋ ಮತ್ತೆ ಒಟ್ಟಾವಾ ನಾಲ್ಕು ಕೂಡ ಕೊಟ್ಟಿದ್ದಾನೆ. ಅದರಿಂದ ಸೊ ಕೆನಡಾ ದೇಶದ ರಾಜಧಾನಿ ಒಟ್ಟಾವಾ ಅಂತಕ್ಕಂಥದ್ದು ಗುರುತಿಸಬೇಕಾಗತ್ತೆ. ಅದೇ ತರ ಕ್ರಾಂತಿಗಳ ಬಗ್ಗೆ ಕೇಳಿದ್ದಾನೆ, ಮ್ಯಾಸ್ ಆಫ್ ಓಲಂಗಿಲಿ, ಬಿಳಿ ಕ್ರಾಂತಿ, ಹಸಿರು ಕ್ರಾಂತಿ, ನೀಲಿ ಕ್ರಾಂತಿ, ಕೆಂಪು ಕ್ರಾಂತಿ, ಈ ತರತಕ್ಕವನ್ನ ಕೇಳಿದ್ದಾನೆ. ಸೊ ಇದು ನಾವು ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಇದ್ರಲ್ಲಿ ನಮ್ಗೆ 15 ಮತ್ತೆ 20 ಅಂಕಗಳ ಸೊ ಸ್ಕೋರ್ ಅನ್ನು ಹೇಗೆ ಮಾಡ್ತಕ್ಕಂಥದ್ದು. ಅದೇ ತರ ಇದ್ರ ಜೊತೆಗೆ GPTR ಅಲ್ಲ HSTR ನಲ್ಲಿ ಮೆಂಟಲ್ ಎಬಿಲಿಟಿ ಅಥವಾ ಮಾನಸಿಕ ಸಾಮರ್ಥ್ಯವನ್ನ ಕೇಳ್ತಾ ಹೋಗ್ತಾನೆ. ಮಾನಸಿಕ ಸಾಮರ್ಥ್ಯದಲ್ಲಿ ನಿಮ್ಗೆ ಸ್ವಲ್ಪ ಇದ್ರಲ್ಲಿ ನೀವು ಬುದ್ಧಿ ಮತ್ತೆನ ಚುರುಕುಗೊಳಿಸಬೇಕಾಗತ್ತೆ. ಇಲ್ಲಿ ಸೀರೀಸ್ ಗಳಿರುತ್ತೆ, ಕೋಡಿಂಗು, ಡಿಕೋಡಿಂಗು, ಮತ್ತೆ ವೆನ್ ಡಯಾಗ್ರಾಮ್ಸು. ಸೊ ಈ ವೆನ್ ಡಯಾಗ್ರಾಮ್ ಒಳಗಡೆ ಹೇಗೆ ನಾವು ಆನ್ಸರ್ ಮಾಡಬೇಕು, ಮತ್ತೆ ಟ್ರಯಾಂಗಲ್ ಎಷ್ಟು ತ್ರಿಭುಜಗಳಿದೆ ಅಥವಾ ಚತುರ್ಭುಜಗಳಿದೆ ಅಥವಾ ಕೋನಗಳಿದೆ, ಈ ತರ ಪ್ರಶ್ನೆಗಳನ್ನ ಕೇಳಲಾರ. ಮತ್ತೆ ಇಲ್ಲಿ ನಾವು ನೋಡಬಹುದಾದ್ರೆ ಡಿಸ್ಟೆನ್ಸ್ ಅಂದ್ರೆ ಡೈರೆಕ್ಷನ್ಸ್ ಅಂದ್ರೆ ದೂರ ಮತ್ತೆ ದಿಕ್ಕುಗಳನ್ನ ಕೇಳ್ತಾವನೆ. ಒಬ್ಬ ವ್ಯಕ್ತಿ ಉತ್ತರಕ್ಕೆ 20 ಕಿಲೋಮೀಟರ್ ನಡೆದು, ಪುನಃ 40 ಕಿಲೋಮೀಟರ್ ತಿರುಗಿ, ಎಡಕ್ಕೆ ತಿರುಗಿ, ಬಲಕ್ಕೆ ತಿರುಗಿ, ಈ ತರ ಪ್ರಶ್ನೆಗಳನ್ನ ಕೇಳ್ತಾನೆ. ಇದಕ್ಕೆ ನಾವು ಸ್ವಲ್ಪ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಶಾರ್ಟ್ ಕಟ್ ಮೆಥಡ್ ಅನ್ನು ಯುಟಿಲೈಸ್ ಮಾಡ್ಕೊಂಡು ಟೈಮ್ ಅನ್ನು ಕೂಡ ಸೇವ್ ಮಾಡಬೇಕಾಗತ್ತೆ. ಮತ್ತೆ ನಾವು ಇಲ್ಲಿ ಸೀರೀಸ್ ಅನ್ನ ಕೂಡ ಕೇಳ್ತೇನೆ, ಅಂಕೆಗಳ ಸರಣಿ, ಸಂಖ್ಯಾ ಸರಣಿಗಳನ್ನ ಅಲ್ಲಿ ಇಷ್ಟು ಕೇಳ್ಬಿಟ್ಟು ಮುಂದಿನ ಸಂಖ್ಯೆ ಯಾವುದು ಅಂತಕ್ಕಂಥದ್ದನ್ನ ಕೇಳಿದಾಗ ಸೊ ಈ ತರದವನ್ನ. ಮತ್ತೆ ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ಸ್, ಎನ್ನ ಪ್ಲಸ್ ಎಂದು, ಬಿ ಎನ್ನ ಮೈನಸ್ ಎಂದು, ಸಿ ಎನ್ನ ಇಂಟು ಎಂದು ಬರೆದರೆ ಈ ತರ ಮೌಲ್ಯ ಎಷ್ಟು ಅಥವಾ ಮೊತ್ತ ಎಷ್ಟು ಅಂತಕ್ಕಂಥದ್ದನ್ನ ಕೇಳ್ತಾ ಹೋಗ್ತೇನೆ. ಸೊ ಇದೆಲ್ಲವನ್ನು ಕೂಡ ನಾವು ಮ್ಯಾಥಮೆಟಿಕಲಿ ಗಣಿತಾತ್ಮಕವಾಗಿ ಸ್ವಲ್ಪ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು, ನಾನು ಆಲ್ರೆಡಿ ಹೇಳಿದಾಗ ಕಂಪ್ಯೂಟರ್ ಮತ್ತು ಇಂಗ್ಲಿಷ್ ಕಷ್ಟನೋ, ಮೆಂಟಲ್ ಎಬಿಲಿಟಿ ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ಸ್ ಅನ್ನು ಹೊರತುಪಡಿಸಿದ್ರೆ ಕನ್ನಡದ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇದು ಸ್ವಲ್ಪ ಕಬ್ಬಿಣದ ಕಡಲನೆ ಆಗ್ತಾ ಹೋಗ್ತದೆ. ಯಾಕೆ ಅಂತ ಹೇಳಿದ್ರೆ ಇವು ಮೆಂಟಲ್ ಎಬಿಲಿಟಿನಲ್ಲಿ ನಾವು ಸ್ವಲ್ಪ ಸುದೀರ್ಘವಾಗಿ ಸೊ ಅದನ್ನ ನಾವು ಪೇಪರ್ ಸಾಲ್ವ್ ಮಾಡ್ಬೇಕಾಗುತ್ತೆ, ಓದ್ಬೇಕಾಗುತ್ತೆ, ಅದನ್ನ ಅರ್ಥೈಸ್ಕೊಳ್ಬೇಕಾಗ್ತದೆ. ಅದ್ರ ಜೊತೆಗೆ ನಾವು ಸೊ ಸ್ವಲ್ಪ ನಾವೇ ಉತ್ತರವನ್ನು ಕಂಡುಕೊಳ್ಬೇಕಾಗುತ್ತೆ. ಸೊ ಇದನ್ನ ವರ್ಕ್ಔಟ್ ಅನ್ನ ಮಾಡಿದಾಗ ಇಲ್ಲೂ ಕೂಡ ಮೆಂಟಲ್ ಎಬಿಲಿಟಿನಲ್ಲಿ ಅರೌಂಡ್ 15 ಮಾರ್ಕ್ಸ್ ಏನಿದೆ ಅದನ್ನ ಒಂದು 8 ಮಾರ್ಕ್ಸ್ಗಳನ್ನು ನಾವು ಪಡೀಲಿಕ್ಕೆ ಸಾಧ್ಯ. ಇದರಲ್ಲಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಸೊ ಸೀರೀಸ್ಗಳು ಮತ್ತೆ ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್ಸು, ಯಾವುದೇ ಕ್ಯಾಲ್ಸಿಯನ್ನ ತಗೊಂಡು ಹೋಗಿರಲ್ಲ, ಇದನ್ನ ನಾವೇ ಮಾಡ್ಬೇಕಾಗುತ್ತೆ ಮೆಂಟಲಿ. ಸೊ ಅದರಿಂದ ಮಾನಸಿಕವಾಗಿ ನಾವು ಸ್ವಲ್ಪ ಸುಧಾರ ಇರಬೇಕಾಗುತ್ತೆ. ಅದೇ ತರ ನೋಡಿ, ಈಗ ಅತಿ ಹೆಚ್ಚು ಪುರುಷರ ಲಾನ್ ಟೆನಿಸ್ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಪಡೆದ ಆಟಗಾರ ಯಾರು ಅಂತ ಕೇಳಿದ್ದೇನೆ. ಅಂದ್ರೆ ನಾವೀಗ ಇತ್ತೀಚೆಗೆ ಗ್ರ್ಯಾಂಡ್ ಸ್ಲಾಮ್ ಗಳು ಏನ್ ನಡೀತಿದೆ, ಅದು ಆಸ್ಟ್ರೇಲಿಯಾ ಓಪನ್ ಇರ್ಬೋದು ಅಥವಾ ಫ್ರಾನ್ಸ್ ಇರ್ಬೋದು, US ಓಪನ್ ಇರ್ಬೋದು, ಇವುಗಳಲ್ಲಿ ಅತಿ ಹೆಚ್ಚು ಪುರುಷರ ಲಾನ್ ಟೆನಿಸ್ ನಲ್ಲಿ ಗ್ರ್ಯಾಂಡ್ ಸ್ಲಾಮ್ ಪಡೆದ ಆಟಗಾರ ಯಾರು? ರಫೇಲ್ ನಡಾಲ, ಜೋಕೋವಿಕ, ರೋಜರ್ ಫೆಡರರ, ಇತ್ತೀಚೆಗೆ ಬಂದಿರತಕ್ಕಂಥ ಆಲ್ಕೋರಾಜ, ಇವರುಗಳ ಮತ್ತೆ ಯಾರ ನಡುವೆ ಫೈನಲ್ ನಡೀತು, ಇವುಗಳ ಹಿಂದಿನ ಒಂದು ಸೀರೀಸ್ ಗಳನ್ನು ನಾವು ಡೇಟಾ ಕಲೆಕ್ಟ್ ಮಾಡ್ಕೊಂಡು ಸೊ ಇದನ್ನ 360 ಡಿಗ್ರಿ ಆಂಗಲ್ ಅಲ್ಲಿ ಕೂಡ ಅಧ್ಯಯನ ಮಾಡಬೇಕಾಗುತ್ತೆ. ಅದ್ಯಾವನಾದ್ರು ಕೇಳ್ಬೋದು, ಆ ವ್ಯಕ್ತಿ ಯಾವ ದೇಶದವನು ಅಥವಾ ಅದು ಯಾವ ಕ್ರೀಡಾಂಗಣದಲ್ಲಿ ನಡೀತು, ಮತ್ತೆ ಎಷ್ಟು ಅಂಕಗಳ ನಡುವೆ ಅವರು ಸೊ ಗೆಲುವನ್ನ ಪಡೆದ್ರು, ಇದು ಎಷ್ಟನೇ ಪ್ರಶಸ್ತಿ, ಹೀಗೆ ಒಂದು ವಿಷಯವನ್ನ ತೆಗೆದುಕೊಂಡ್ರೆ ನಾವು ಕೇವಲ ಯಾರು ವಿನ್ ಆದ್ರು, ಯಾರು ಲೂಸ್ ಅಂದ್ರೆ ಮ್ಯಾಚ್ ನ ರನ್ನರ್ ಅಪ್ ಆದ್ರು, ಅದ್ರ ಪ್ರಶಸ್ತಿ ಮೊತ್ತ ಎಷ್ಟು, ಹೀಗೆ ಎಲ್ಲವನ್ನು ಕೂಡ ಒಂದು ಮ್ಯಾಚ್ ನಡೀತು ಅಂದ್ರೆ ಕಂಪ್ಲೀಟ್ ಆಗಿ ಸೊ ನಾವು ತಿಳ್ಕೊಳ್ಬೇಕಾಗುತ್ತೆ. ಅದೇ ತರ ಸೊ ಪ್ರಶಸ್ತಿಗಳ ಬಗ್ಗೆ ಕೇಳ್ತಾ ಹೋಗ್ತಾನೆ, ಪದ್ಮಭೂಷಣ, ಪದ್ಮವಿಭೂಷಣ, ಈಗ 2023 ಕನ್ನಡಿಗ ಪ್ರಶಸ್ತಿ ಪಡೆದವರು ಯಾರು ಅಂತ ಕೇಳಿದಾನೆ ಲಾಸ್ಟ್ ಒಂದು ಇದ್ರಲ್ಲಿ, ವೈದ್ಯಕೀಯ ಕ್ಷೇತ್ರದ ಸಾಧನೆಗೆ ಪದ್ಮವಿಭೂಷಣ ಪ್ರಶಸ್ತಿನ ಪಡೆದ ಕನ್ನಡಿಗ ಯಾರು ಅಂತ ಸೊ ಕೇಳಿದಾನೆ. ಈ ತರದ್ದು. ಮತ್ತೆ ಭಾರತದಲ್ಲಿ ಯಾವ್ಯಾವ ತರ ಸೊ ರೀಡರ್ ಬೋಟ್ ಲೈಬ್ರರಿನ ಪ್ರಾರಂಭಿಸಿದ ರಾಜ್ಯ ಯಾವುದು? ಸೊ ಮತ್ತೆ ಕನ್ನಡ ಸಂಸ್ಕೃತಿ ಇಲಾಖೆಯ ಸಾಹಿತಿಗೆ ನೀಡ್ತಕ್ಕಂಥ ಅತ್ಯಂತ ಗೌರವಯುತ ಪ್ರಶಸ್ತಿ, ಉನ್ನತ ಪ್ರಶಸ್ತಿ ಯಾವುದು? ಅದು ಕನಕನ, ಚಕ್ರಣಾಚಾರ್ಯನ, ಕೆಂಪೇಗೌಡನ, ಪಂಪ ಪ್ರಶಸ್ತಿನ, ಈ ತರದವನ. ಅಂದ್ರೆ ಪ್ರಶಸ್ತಿಗಳ ಬಗ್ಗೆ ಕುರಿತು, ಮತ್ತೆ ಸೊ ಪ್ರಚಲಿತ ವಿದ್ಯಮಾನಗಳ ಕುರಿತು, ಮತ್ತೆ ನೇಮಕಾತಿಗಳು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟು ಅಥವಾ ಸೊ ಎಲ್ಲ ರೀತಿ ನೇಮಕಾತಿಗಳ ಬಗ್ಗೆ ನಾವಿಲ್ಲಿ ನೋಡ್ಬೇಕಾಗತ್ತೆ. ಅಂದ್ರೆ ಮೆಂಟಲ್ ಎಬಿಲಿಟಿ ಮತ್ತೆ ಜನರಲ್ ನಾಲೆಡ್ಜ್ ಇದು ವಾಸ್ಟ್ ಏರಿಯಾ. ಇಲ್ಲಿ ಸ್ವಲ್ಪ ಯಾರು ಅಭ್ಯರ್ಥಿಗಳು ಅಥವಾ ಸ್ಪರ್ಧಾರ್ಥಿಗಳು ಸ್ವಲ್ಪ ಎಚ್ಚರಿಕೆಯಿಂದ ನೀವು ಉತ್ತರವನ್ನ ಕಂಡ್ಕೊಳ್ತಾ ಹೋಗ್ತಿರೋ ಸೊ ಅವರಿಗೆ ಇದರ ಎರಡರಲ್ಲೂ ಕೂಡ ಸಾಮಾನ್ಯ ಜ್ಞಾನ ಮತ್ತೆ ಸೊ ಮಾನಸಿಕ ಸಾಮರ್ಥ್ಯದಲ್ಲಿ ಸೊ 30 ಅಂಕಗಳಿಗೆ ಕನಿಷ್ಠ ಒಂದು 15-20 ಅಂಕಗಳನ್ನ ಕಳಿಸಬೇಕಾಗ್ತದೆ. ಯಾರಿಗೆ ಒಂದು 50% ವರ್ಕ್ಔಟ್ ಮಾಡ್ತಾ ಹೋಗ್ತಾರೆ ಅವ್ರಿಗೆ ಮೆರಿಟ್ ಲಿಸ್ಟ್ ಬರೋದಕ್ಕೆ ಇದು ತುಂಬಾ ಸಹಾಯಕ ಆಗ್ತಾ ಹೋಗ್ತದೆ. ಹಾಗಾದ್ರೆ ನಾವು ಕನ್ನಡ ಮತ್ತು ಇಂಗ್ಲಿಷು, ಸಾಮಾನ್ಯ ಜ್ಞಾನ ಹಾಗೆ ಮಾನಸಿಕ ಸಾಮರ್ಥ್ಯ, 4 ಕ್ಷೇತ್ರಗಳನ್ನ ಮುಂದುವರೆದು ನೋಡೋದಾದ್ರೆ ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಎಜುಕೇಶನ್ ಸೈಕಾಲಜಿ ಅಥವಾ ಶೈಕ್ಷಣಿಕ ಮನೋವಿಜ್ಞಾನ. ಈ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಕಳೆದ 23ರಲ್ಲಿ ಕನಿಷ್ಠ ಮೊದಲನೇ ಪತ್ರಿಕೆಯಲ್ಲಿ 50 ಪ್ರಶ್ನೆಗಳನ್ನ ಮನೋವಿಜ್ಞಾನದಿಂದ ತೆಗೆದುಕೊಳ್ತಿದ್ರು. ಈಗ GPTR ನಲ್ಲಿ 15 ಅಂಕಗಳು ಮತ್ತೆ
ಎಚ್ ಎಸ್ ಸಿ ಆರ್ ನಲ್ಲೂ ಕೂಡ 15 ಅಂಕಗಳನ್ನ ತೆಗೆದುಕೊಳ್ಳಲಾಗುತ್ತೆ.

ಶೈಕ್ಷಣಿಕ ಮನೋವಿಜ್ಞಾನ ಬಿ ಎಡ್ ಮತ್ತೆ ಡಿ ಎಡ್ ಹಂತದಲ್ಲಿ ಎಲ್ಲಾ ಶಿಕ್ಷಕರು ಒಂದದವರು ಸೊ ತಯಾರಿ ಮಾಡ್ಕೊಂಡಿರ್ತಾರೆ ಅಥವಾ ಅಧ್ಯಯನ ಮಾಡಿರ್ತಾರೆ. ಅದರಲ್ಲಿ ಸೊ ಬಿ ಎಡ್ ನಲ್ಲಿ ಓದಿರ್ತಕ್ಕಂಥ ಕೀ ನೋಟ್ಸ್ ಗಳನ್ನ ಮತ್ತೆ ಎಸ್ಪೆಷಲಿ ಇದರಲ್ಲಿ ನಾನು ಆಲ್ರೆಡಿ ಹೇಳಿದಾಗ ವಾಮದೇವ ಶೈಕ್ಷಣಿಕ ಮನೋವಿಜ್ಞಾನ ಪುಸ್ತಕವನ್ನು ಓದಿದ್ರೆ ಸಾಕಾಗುತ್ತೆ. ಸೊ ಅದನ್ನ ನಾವು ಕುರಿತು ಒಂದು ಸ್ವಲ್ಪ ಈಗ ಆಲ್ರೆಡಿ ಅದು ಗೊತ್ತಿದೆ ಎಲ್ಲರಿಗೂ ಕೇಳುವರಿಗೆ. ಅದರಲ್ಲಿ ಸೊ ಯಾವ್ಯಾವ ಕ್ಷೇತ್ರದಿಂದ ಪ್ರಶ್ನೆಗಳನ್ನ ತೆಗೆದುಕೊಂಡಿದ್ದಾನೆ, ಆ ಪ್ರಶ್ನೆ ಯಾವ ಒಂದು ವಿಭಾಗದಿಂದ ಬಂದಿದೆ ಅಂತ ನೋಡೋದಾದ್ರೆ, ಸೊ 2023 ನೋಡಿ ಡಿಸ್ಲೆಕ್ಸಿಯಾ ಸ್ಥಿತಿಯು ಹೊಂದಿರುವ ಕ್ಲಿಷ್ಟತೆ ಅಂತ ಹೇಳಿದ್ದಾನೆ. ಅಂದ್ರೆ ಡಿಸ್ಲೆಕ್ಸಿಯಾ, ಡಿಸ್ಕ್ಯಾಲಿಯಾ, ಸೊ ಡಿಸ್ಗ್ರಾಫಿಯಾ ಇವುಗಳಿಗೆ ಸಂಬಂಧಪಟ್ಟಂತೆ, ಅಂದ್ರೆ ಓದೋದು ಬರೆಯೋದು ಮತ್ತೆ ಮ್ಯಾಥಮೆಟಿಕ್ಸ್ ಗಣಿತಕ್ಕೆ ಸಂಬಂಧಪಟ್ಟಂತ ಸೊ ಅಂಶಗಳನ್ನು ಇದು ಒಳಗೊಂಡಿದೆ. ಅದರಿಂದ ಏನಾಗುತ್ತೆ, ಸೊ ಡಿಸ್ಲೆಕ್ಸಿಯಾ ಸ್ಥಿತಿ ಹೊಂದಿರುವ ಕ್ಲಿಷ್ಟತೆ ಅಂತ ಕೇಳ್ಬಿಟ್ಟು ಓದೋದು ಮಾತನಾಡೋದು ಕೇಳೋದು ವೀಕ್ಷಿಸೋದು ಅಂತ ಕೇಳಿದ್ದಾನೆ. ಇದಕ್ಕೆ ಸರಿಯಾಗಿ ನಾವು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಡಿಸ್ಲೆಕ್ಸಿಯಾ, ಡಿಸ್ಕ್ಯಾಲಿಯಾ, ಡಿಸ್ಗ್ರಾಫಿಯಾ, ಸೊ ಇವುಗಳಿಗೆ ಕೋಡಿಂಗ್ ಅನ್ನ ಅಂದ್ರೆ ಮೆಂಟಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾ ಹೋಗ್ತೀವಿ. ಮಾನಸಿಕ ಸೂತ್ರಗಳನ್ನ ಇಟ್ಕೊಂಡು ನಾವು ಸೊ ಅಧ್ಯಯನ ಮಾಡ್ಬೇಕಾಗ್ತದೆ ಕೇಳಿದ್ರೆ. ಅದೇ ತರ ಚಲಕಗಳ ಬಗ್ಗೆ ಕೇಳಿದ್ದಾನೆ, ಅಂದ್ರೆ ವೇರಿಯೇಬಲ್ಸ್ ಬಗ್ಗೆ ಕೇಳಿದ್ದಾನೆ. ಸೊ ಅಲ್ಲಿ ಸ್ವತಂತ್ರ ಚಲಕ, ಅವಲಂಬಿತ ಚಲಕ ಅಂತ ಕೇಳಿದ್ದಾನೆ. ಅಂದ್ರೆ ಸ್ವತಂತ್ರ ಚಲಕ ಪ್ರಚೋದನೆ ಆದ್ರೆ ಅವಲಂಬಿತ ಚಲಕ ಡ್ಯಾಶ್ ಅಂತ ಕೇಳಿದ್ದಾನೆ. ಅಂದ್ರೆ ಎರಡನೇ ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಸಂಬಂಧವನ್ನು ಬರೀಬೇಕು. ಮೂರನೇ ಸಂಬಂಧ ಅಂತ ಹೇಳಿದ್ರೆ ನಾವು ಇಲ್ಲಿ ಚರಾಂಶಗಳನ್ನು ಓಡ್ಬೇಕಾಗತ್ತೆ. ಸೊ ಇಲ್ಲಿ ಚರಾಂಶಗಳಂದ್ರೆ ಏನು, ಸೊ ವೇರಿಯೇಬಲ್ಸ್ ಅಂದ್ರೆ ಏನು, ನಾವೇನ್ ರಿಸರ್ಚ್ ಮೆಥಡಾಲಜಿಲಿ ಓದ್ತೀವಿ ಅದನ್ನ ಸೈಕಾಲಜಿಲಿ ಕೂಡ ಚಲಕಗಳನ್ನ ಸೊ ಇಲ್ಲಿ ಪ್ರಯೋಗ ವಿಧಾನದಲ್ಲಿ ಯಾವ್ದ್ರಲ್ಲಿ ಸೊ ಬೋಧನಾ ವಿಧಾನಗಳಂತ ಏನು ಸೈಕಾಲಜಿನಲ್ಲಿ ಬರುತ್ತೆ ಅಧ್ಯಯನ ಬೋಧನಾ ವಿಧಾನಗಳು, ಅಲ್ಲಿ ವೀಕ್ಷಣಾ ವಿಧಾನ, ಅಂತರಾವಲೋಕನ ವಿಧಾನ ಮತ್ತೆ ಪ್ರಯೋಗಾತ್ಮಕ ವಿಧಾನ, ಈ ವಿಧಾನಗಳಲ್ಲಿ ಇದನ್ನ ನಾವು ಬೆಳೆಸ್ತಾ ಹೋಗ್ತೀವಿ. ಇಲ್ಲಿ ಚಲಕಗಳು ಬಂದಾಗ ಸ್ವತಂತ್ರ ಚಲಕ ಮಾತ್ರ ಪರತಂತ್ರ ಚಲಕ ಅಥವಾ ಅವಲಂಬಿ ಚಲಕ ಅಂತ ಬರುತ್ತೆ. ಸೊ ಅದರಿಂದ ಅವುಗಳ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಅದೇ ತರ ಸೊ ಸೈಕಾಲಜಿನಲ್ಲಿ ಸೊ ಮೊದಲನೇದ ಯೂನಿಟ್ ಏನಿದೆ, ಮನೋವಿಜ್ಞಾನ ಮತ್ತೆ ಶೈಕ್ಷಣಿಕ ಮನೋವಿಜ್ಞಾನ ಎರಡೂ ವ್ಯತ್ಯಾಸಗಳನ್ನು ಕಂಡುಕೊಳ್ಬೇಕಾಗುತ್ತೆ. ಸೊ ಸೈಕಾಲಜಿ ಅಂದ್ರೆ ಏನು, ಅದರ ಮೂಲರು ವಾರಿಗಳೇರು, ವೀಕ್ಷಣ ಮತ್ತೆ ನೆಕ್ಸ್ಟ್ ಮೆಥಡಾಲಜಿ ಬರುತ್ತೆ ಅದರಲ್ಲಿ, ವೀಕ್ಷಣ ವಿಧಾನ ಅಂದ್ರೇನು, ಅದರ ಪಿತಾಮಹ ಏನು, ಅದರ ಸ್ಟೇಟ್ಮೆಂಟ್ ಗಳನ್ನ ಕೇಳ್ತಾ ಹೋಗ್ತಾನೆ. ಸೊ ಅದರಿಂದ ನಾವು ಇದು ಸ್ವಲ್ಪ ಅಪ್ಲೈಡ್ ಲೆವೆಲ್ ಕ್ವಶನ್ ಕೇಳ್ತಾ ಹೋಗ್ತಾನೆ. ಒಂದೆರಡು ಮೂರು ಪ್ರಶ್ನೆಗಳಷ್ಟೇ ನೇರವಾಗಿರ್ಬೋದು ಕೇಳಿದರೆ ಸೈಕಾಲಜಿನಲ್ಲಿ ಆಲ್ಮೋಸ್ಟ್ ಅಪ್ಲೈಡ್ ಲೆವೆಲ್ ಇರುತ್ತೆ. ಅದಕ್ಕೊಂದು ಉದಾಹರಣೆ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಒಂದು ಪ್ರಶ್ನೆ ಕೇಳ್ತಾ ಹೋಗ್ತೇನೆ, ಅಡೋಲಸೆನ್ಸ್ ಅಲ್ಲಿ ತರುಣರು ನಿಷ್ಠಾಭಾವವನ್ನು ಇವರೆಡೆಗೆ ಬೆಳೆಸಿಕೊಳ್ಳುತ್ತಾರೆ ಅಂತಕ್ಕಂಥದ್ದು, ಅಂದ್ರೆ ಯಾವ್ರ ಜೊತೆಗೆ ಅವರು ನಿಷ್ಠಾಭಾವವನ್ನ ಬೆಳೆಸ್ಕೊಳ್ತಾರೆ ಅಂತ, ಹೆಚ್ಚು ಇಷ್ಟಪಡ್ತಕ್ಕಂಥ ಸೊ ಮನೋಭಾವ ಯಾರಲ್ಲಿ ಇರುತ್ತೆ. ಅದ್ರಲ್ಲಿ ಆಪ್ಷನ್ ಪೇರೆಂಟ್ಸ್ ಅಂದ್ರೆ ಪೋಷಕರು, ಒಡ ಹುಟ್ಟಿದವರು, ಶಿಕ್ಷಕರು ಮತ್ತೆ ಸಮವಯಸ್ಕರು, ಅಂದ್ರೆ ಪಿಯರ್ ಗ್ರೂಪ್ಸ್ ನ ನಾವಿಲ್ಲಿ ಹಾಕ್ಬೇಕಾಗ್ತದೆ ಕೇಳಿದ್ರೆ. ಅಂದ್ರೆ ಅಡೋಲೆಸೆನ್ಸ್ ಕಂಪ್ಲೀಟ್ ಆಗಿ ಸೊ ಅವರ ಸಾಮಾಜಿಕ ವರ್ತನೆಗಳೇನು, ಮಾನಸಿಕ ವರ್ತನೆಗಳೇನು ಮತ್ತೆ ಅವರ ಸೊ ಕೆಲವೊಂದು ಲಕ್ಷಣಗಳನ್ನ ಕೂಲಂಕುಷವಾಗಿ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಅದೇ ತರ ಸೊ ಇಲ್ಲಿ ಸೈಕಾಲಜಿನಲ್ಲಿ ಬಂದಾಗ ಸೊ ಮನೋವಿಜ್ಞಾನ ಮತ್ತೆ ಶೈಕ್ಷಣಿಕ ಮನೋವಿಜ್ಞಾನ ಅಂದ್ರೆ ಸರಿ ಬೆಳವಣಿಗೆ ಮತ್ತು ವಿಕಾಸ, ಕಲಿಕೆ, ಕಲಿಕೆ ಮೇಲೆ ಪ್ರಭಾವಿಸತಕ್ಕಂಥ ಅಂಶಗಳು, ಅದರ ಎಸ್ಪೆಷಲಿ ಬುದ್ಧಿಶಕ್ತಿ ಮತ್ತೆ ಆಸಕ್ತಿ, ಅವಧಾನ ಮತ್ತು ಕಲಿಕಾ ವರ್ಗಾವಣೆ, ಸ್ಮೃತಿ, ಸ್ಮೃತಿ ಹಂತಗಳು, ಅದೇ ತರ ಸಾಮಾಜಿಕ ವಿಕಾಸ. ಸಾಮಾಜಿಕ ವಿಕಾಸದಲ್ಲಿ ಸೋಷಿಯೋಮೆಟ್ರಿ ಬಗ್ಗೆ ಡೀಟೇಲ್ ಆಗಿ ಕೇಳ್ತಾ ಹೋಗ್ತಾನೆ. ಈಗ ಸಾಮಾಜಿಕ ಸೋಷಿಯೋಮೆಟ್ರಿ ಡಯಾಗ್ರಾಮ್ಸ್ ಅನ್ನ ಯಾರು ಬಳಸ್ತವರು, ಯಾಕೆ ಬಳಸ್ತಾ ಹೋಗ್ತಾರೆ, ವಿದ್ಯಾರ್ಥಿಗಳ ನಡುವೆ ಅದನ್ನ ಯಾವ ಥರ ನಾವು ಪತ್ತೆ ಹಚ್ಚಬಹುದು, ಈ ತರವಾಗಿ ಸೊ ಮನೋವಿಜ್ಞಾನದಲ್ಲಿ ಹೆಚ್ಚಾಗಿ ಈ ತರ ಪ್ರಶ್ನೆಗಳನ್ನು ಕೂಡ ಕೇಳಲಾಗ್ತದೆ. ಮತ್ತೆ ವ್ಯಕ್ತಿತ್ವದ ಬಗ್ಗೆ ಕೇಳ್ತಾ ಹೋಗ್ತಾನೆ, ಅದರಲ್ಲಿ ಅವರು ಅಂತರ್ಮುಖಿಗಳ, ಬಹಿರ್ಮುಖಿಗಳ, ಅದಕ್ಕೆ ಸಂಬಂಧಪಟ್ಟಂತೆ ಸೊ ಯಾವ ತರ ವರ್ತನೆಗಳನ್ನ ಹೊಂದುತ್ತಾರೆ. ಉದಾಹರಣೆಗೆ ನೋಡಿ ಹೇಳ್ತಾ ಹೋಗ್ತಾನೆ, ಒಂದು ಶಾಲೆಯ ಶಿಕ್ಷಕರನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮಗಳಲ್ಲಿ ಇವುಗಳನ್ನ ಒಳಗೊಂಡಿಲ್ಲ, ಈ ತರನು ಕೂಡ ಕೇಳ್ತಾ ಹೋಗ್ತಾನೆ. ನಾವು ಇಲ್ಲಿ ಸ್ವಲ್ಪ ಸ್ಟೇಟ್ಮೆಂಟ್ ಗಳನ್ನ ಓದ್ಬೇಕಾಗುತ್ತೆ. ಕಾರ್ಯಕ್ರಮಗಳನ್ನು ಇವುಗಳನ್ನ ಒಳಗೊಂಡಿದೆ ಅಂತ ತಿಳ್ಕೊಬಿಡ್ತೀವಿ. ಅಲ್ಲಿ ಒಂದೇ ಒಂದು ಸ್ಟೇಟ್ಮೆಂಟ್ ನಾಟ್ ಅನ್ನತಕ್ಕಂಥದ್ದು ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ಕಂಪ್ಲೀಟ್ ಸೆಂಟೆನ್ಸ್ ಅನ್ನ ನಾವು ಓದ್ಬಿಟ್ಟು ಆನ್ಸರ್ ನ ಮಾಡ್ಬೇಕಾಗತ್ತೆ. ಏಕಾಏಕಿ ನಾವು ಪಟ್ಟಂತ ಓಎಂಆರ್ ಶೀಟ್ ಅಲ್ಲಿ ಫಿಲ್ ಮಾಡಬಾರ್ದು ಹೇಳಿದರೆ, ಯಾಕಂತ ಹೇಳಿದ್ರೆ ಅದರಿಂದ ಎಷ್ಟೋ ಒಂದೆರಡು ಅಂಕಗಳು ಹೋಗೋ ಸಾಧ್ಯತೆ ಇರುತ್ತೆ. ಸ್ಟೇಟ್ಮೆಂಟ್ ಅನ್ನ ಕಂಪ್ಲೀಟ್ ಆಗಿ ಓದಿ ಓದಿದ ನಂತರ ನಾವು ಸೊನ್ನೆ ಅದನ್ನು ಯೋಚಿಸ್ಬಿಟ್ಟು ಎತ್ತ 100% ಗ್ಯಾರಂಟಿ ಇದ್ರೂ ಕೂಡ ಸೊ ಓವರ್ ಕಾನ್ಫಿಡೆನ್ಸ್ ಇಲ್ಲೋ ಒಂದ್ ಕಡೆ ನಮ್ಗೆ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಸೊ ಜನರಲ್ ಪೇಪರ್ ನಲ್ಲಿ ಸೊ ಒಂದು ಸರಿ ಪ್ರಶ್ನೆನ ಸಂಪೂರ್ಣವಾಗಿ ಸ್ಟೇಟ್ಮೆಂಟ್ ಅನ್ನು ಓದಿದ ನಂತರ ನಾಲ್ಕು ಉತ್ತರಗಳಲ್ಲಿ ಸರಿ ಅನಿಸಿದಾಗ ಮತ್ತು ಮೊದಲನೇ ಆಯ್ಕೆ ಯಾವ್ದು ಸರಿ ಅನಿಸುತ್ತೆ ಅದನ್ನೇ ಹೆಚ್ಚಾಗಿ ನಾವು ಅದು ಆಯ್ಕೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಪುನಃ ಅದು 50-50 ಗೊಂದಲಕ್ಕೆ ಒಳಗಾದಾಗ ಸೊ ತಪ್ಪು ಉತ್ತರವನ್ನು ಕೂಡ ಆಯ್ಕೆ ಮಾಡೋ ಸಾಧ್ಯತೆ ಇರುತ್ತೆ. ಅದರಿಂದ ಫಸ್ಟ್ ಇಸ್ ದ ಬೆಸ್ಟ್ ಅಂತಕ್ಕಂಥದ್ದು ಇರುತ್ತೆ ನಮ್ಮ ಮನಸ್ಸಿನಲ್ಲಿ, ಸ್ಮೃತಿಯಲ್ಲಿ ಓದಿರ್ತಕ್ಕಂಥ ಅಂಶಗಳು. ಸೊ ಕಲಿಕೆ ಏನಾಗಿರುತ್ತೆ ಅದರಲ್ಲಿ ನಾವು ರೀಕಾಲ್ ಮತ್ತೆ ರೆಕಗ್ನೈಸ್ ಅಂತ ಏನು 3rd-4th ಸ್ಟೇಜ್ ಅನ್ನ ನೋಡ್ತಾ ಹೋಗ್ತೀವಿ. ಆ ರೀಕಾಲ್ ಮತ್ತೆ ರೆಕಗ್ನೈಸ್ ಅನ್ನ ಅಂದ್ರೆ 4ನೇದು ಗುರುತಿಸೋದಿದೆಯಲ್ಲ, ಅಲ್ಲಿ ರೀಕಾಲ್ ಆದ ತಕ್ಷಣ ಗುರುತಿಸುವಿಕೆ ಬರಬೇಕು. ಸೊ ಆ ಗುರುತಿಸುವಿಕೆ ನಾವು ಎಡವಟ್ಟಿಕೆಯನ್ನು ಮಾಡ್ಕೋಬಾರ್ದು. ಸೊ ಅದರಿಂದ ಕೇಳಿದ್ರೆ ಸೊ ಇಲ್ಲಿ ನಾವು ಅದರಿಂದ ನೋಡಿ ಡಿಸ್ಕ್ಯಾಲಿಯಾ ಬಗ್ಗೆ, ಗಣಿತೀಯ ಕಲನದ ಬಗ್ಗೆ ಸಮಸ್ಯೆ ಹೊಂದಿರುವ ಮಗುವನ್ನು ಈಗೆಂದು ಕರೆಯುತ್ತಾರೆ ಅಂತ ಪುನಃ ನೋಡಿ ಅದನ್ನ ಹೇಳಿದೆ ನಾನು. ಸೊ ಗಣಿತ ಅಂತ ಬಂದಾಗ ಡಿಸ್ಕ್ಯಾಲ್ಕ್ಲಿಯಾ, ಸೊ ಇದನ್ನ ನಾವು ಬರಿಬೇಕಾಗುತ್ತೆ. ಡಿಸ್ಗ್ರಾಫಿಯನ್ನು ಕೂಡ ಇದೆ, ಡಿಸ್ನೋಮಿಯಾ ಇದೆ, ಡಿಸ್ಆತ್ರಿಯಾ ಇದೆ. ಸೊ ಅಲ್ಲಿ ನಾವು ಸೈಕಾಲಜಿನಲ್ಲಿ ಎರಡು ಪ್ರಶ್ನೆಗಳು ನೋಡಿ, ಇದರಲ್ಲೇ ಕೇಳಿದ್ದೇನೆ. ಇದು ಸಮನ್ವಯ ಶಿಕ್ಷಣದಲ್ಲಿ ವಿಶೇಷ ವಿದ್ಯಾರ್ಥಿಗಳಿಗೆ ಅಂದ್ರೆ ಸೊ ಅಲ್ಲಿ ನಾವು ಲರ್ನಿಂಗ್ ಡಿಸೇಬಲ್ ಅಂತ ಏನ್ ಕರಿತಾ ಹೋಗ್ತೀವಿ, ಕಲಿಕಾ ನ್ಯೂನತೆ ವಿದ್ಯಾರ್ಥಿಗಳು, ಅದರಲ್ಲಿ ಯಾವ್ಯಾವ ಸಮಸ್ಯೆಗಳಿದೆ ಅವರಿಗೆ, ಬರವಣಿಗೆ ಸಮಸ್ಯೆ ಇದೆಯಾ, ಮಾತನಾಡುವ ಸಮಸ್ಯೆ ಇದೆಯಾ,
ಸೊ ಗಣಿತದ ಸಮಸ್ಯೆ ಇದೆಯಾ ಅಂತ ಹೇಳಿಬಿಟ್ಟು ನಾವು

ಎಕ್ಸ್ಕ್ಲೂಸಿವ್ ಎಜುಕೇಶನ್ಸ್ ಅಲ್ಲಿ ಮೂರನೇ ಸೆಮಿಸ್ಟರ್ ಅಲ್ಲಿ ಒಂದು ಸಬ್ಜೆಕ್ಟ್ ಏನಿದೆ ಅದ್ರ ಬಗ್ಗೆ ಇಲ್ಲಿ ಕೇಳಿದ್ದೇನೆ. ಅದೇ ತರ ಸೊ ಆಬ್ಜೆಕ್ಟಿವ್ಸ್ ಬಗ್ಗೆನೂ ಕೂಡ ಕೇಳಿದ್ದೇನೆ ವಿದ್ಯಾರ್ಥಿಗಳೇ, ಬೋಧನಾ ಉದ್ದೇಶಗಳ ಬಗ್ಗೆ ಮತ್ತೆ ಫೈ ಮಾಡೆಲ್ ಬಗ್ಗೆ ಕೇಳಿದ್ದೇನೆ. ನೋಡಿ ಇದು ಪ್ರಶ್ನೆಯಾಗಿದೆ, ಫೈ ಕಲಿಕಾ ಮಾದರಿಯಲ್ಲಿ ಕಲಿಯಲು ಪ್ರೇರೇಪಿಸುವ ಪ್ರಕ್ರಿಯೆಯನ್ನ ಒಳಗೊಂಡಿರುವ ಹಂತ ಅಂದ್ರೆ ಫೈಸ್ ನಲ್ಲಿ ಕಲಿಕೆಯನ್ನ ಪ್ರೇರೇಪಣೆ ಮಾಡಬೇಕು ಅಂದ್ರೆ ಆ ವಿದ್ಯಾರ್ಥಿಗಳನ್ನ ಸೊ ಅದನ್ನ ಭಾಗವಹಿಸುದು ಅಂದ್ರೆ ಅವರ ಕಲಿಕೆಗೆ ಪ್ರೇರೇಪಿಸತಕ್ಕಂತ ಹಂತ ಯಾವುದು, ಅದರಲ್ಲಿ ಐದು ಸ್ಟೇಜ್ಗಳು ಬರುತ್ತೆ. ಎಂಗೇಜ್, ಎಕ್ಸ್ಪ್ಲೋರು, ಎಕ್ಸ್ಪ್ಲೈನು, ಎಲಾಬ್ರೇಟ್, ಇವ್ಯಾಲ್ಯೂಯೇಷನ್ ಅಂತ ಹೇಳಿ. ಅವನ ಕಲಿಕಾ ಮಾದರಿ ಕಲಿಕೆ ಪ್ರೇರೇಪಣೆ ಮಾಡ್ತಕ್ಕಂತ ಹಂತ ಯಾವುದು? ಸೊ ಅಂದ್ರೆ ಇಫಿಕೆ ನಾಟ್ ಅಲ್ಲಿ ಎಕ್ಸ್ಪ್ಲೋರ ಅಥವಾ ಎಂಗೇಜ ಅಂದ್ರೆ ಮಕ್ಕಳ ಕಲಿಕೆಗೆ ತೊಡಗಿಸ್ಕೊಳ್ಬೇಕಾದಾಗ ಅವ್ರನ್ನ ನಾವು ಯಾವ ತರ ಎಂಟರ್ಟೈನ್ ಮಾಡ್ತಾ ಹೋಗ್ತೀವಿ, ಸೊ ಇಂಟ್ರೊಡಕ್ಷನ್ ಸ್ಕಿಲ್ ಅಂತ ಏನ್ ಕರಿತಾ ಹೋಗ್ತೀವಿ, ಆ ನಿಟ್ಟಿನಲ್ಲಿ ಅವ್ರನ್ನ ಎಂಗೇಜ್ ಅಂದ್ರೆ ಕಲಿಕೆಗೆ ಪ್ರೇರೇಪಣೆ ಮಾಡಿ ತೊಡಗಿಸ್ಕೊಳ್ಬೇಕಾದ ಆದ್ಮೇಲೆ ಅನ್ವೇಷಣೆ ಪ್ರಕ್ರಿಯೆಗೆ ಬರ್ತಾ ಹೋಗುತ್ತೆ. ಅದರಿಂದ ಇಫಿಕಿನ ಎಂಗೇಜ್ ಇಕ್ಕಿನ ಸೊ ಉತ್ತರವನ್ನು ಮಾಡಬೇಕಾಗ್ತದೆ. ಇದೆಲ್ಲವೂ ಕೂಡ ಏನಾಗುತ್ತೆ, ಸೊ ಅಪ್ಲೈಡ್ ಲೆವೆಲ್ ಕ್ವಶನ್ ಆಗಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಸೈಕಾಲಜಿನ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಕೇಳಿದ್ರೆ ಅದೇ ರೀತಿ ನಾವು ಮುಂದೆ ಹೋಗೋದಾದ್ರೆ ಕಂಪ್ಯೂಟರ್ ಲಿಟ್ರಸಿ ಬಗ್ಗೆ ಮಾತಾಡೋಣ. ಈಗ ಕಂಪ್ಯೂಟರ್ ಲಿಟ್ರಸಿ ನಲ್ಲಿ 15 ಅಂಕಗಳಿಗೆ ಕೇಳಲಾಗುತ್ತೆ. ಸೊ ಮೊದಲೆಲ್ಲ 10 ಅಂಕಗಳಿಗೆ ಕೇಳಿದೆ 2023, ಈಗ ಅದನ್ನ 15 ಅಂಕಗಳು ಮಾಡಿದ್ದೇನೆ. ಅಂದ್ರೆ ಅಂಕಗಳ ಸಂಖ್ಯೆಯನ್ನ ಮತ್ತೆ ಕ್ವಶನ್ ನಂಬರ್ಸ್ ಅನ್ನು ಕೂಡ ಇನ್ಕ್ರೀಸ್ ಮಾಡಿದ್ದೇನೆ. ಇದರಲ್ಲಿ ನಮಗೆ ಬೇಸಿಕ್ ಕಂಪ್ಯೂಟರ್ ಬಗ್ಗೆ ನಮಗೆ ಗೊತ್ತಿರಬೇಕಾಗುತ್ತೆ, ಯಾಕಂದ್ರೆ ಕಂಪ್ಯೂಟರ್ ಯಾವಾಗ ಆವಿಷ್ಕಾರ ಆಯಿತು, ಮೊಟ್ಟ ಮೊದಲ ಕಂಪ್ಯೂಟರ್ ಯಾವುದು, ಸೊ 5G ಅಂದ್ರೇನು, 4G ಅಂದ್ರೇನು, ಮತ್ತೆ ವಿಸ್ತೃತ ರೂಪಗಳು UPI ಅಂದ್ರೇನು, EDA ಅಂದ್ರೇನು, ಸೊ MS Excel ಅಂದ್ರೇನು, ಈ ತರದ ಒಂದು ಮತ್ತೆ ಗೂಗಲ್ ನಲ್ಲಿ ಬಿಟ್ಸ್ ಗಳನ್ನ ಕೇಳ್ತೇನೆ. ಒಂದು ಗೂಗಲ್ ಡ್ರೈವ್ ಒಟ್ಟು ಸಾಮರ್ಥ್ಯ ಎಷ್ಟು, ಅದು 10 MB, GB ಅಂದ್ರೆ GB, MB, ಸೊ 1 GB ಗೆ ಎಷ್ಟು ನಾವು ಇದನ್ನ ಹಾಕ್ಬೇಕಾಗ್ತದೆ, ಈ ತರ ಅಂದ್ರೆ ಅವುಗಳ ಬಗ್ಗೆ ಮತ್ತೆ ಸರ್ಚ್ ಇಂಜಿನ್ ಬಗ್ಗೆ ಕೇಳ್ತಾ ಹೋಗ್ತಾನೆ. ಅದು ಯಾವುದು ಸರ್ಚ್ ಇಂಜಿನ್, ಮೊಜಿಲಾನ, ಕ್ರೋಮಾ, ಒಪೆರಾನ, ಲಿನೆಕ್ಸ್, ಮತ್ತೆ ಕನ್ನಡದ ಪದಗಳಿಗೆ ಸೊ ನಾವು ಯಾವ ಒಂದು ಆಪ್ ಅನ್ನು ಇನ್ಸ್ಟಾಲ್ ಮಾಡ್ತಾ ಹೋಗ್ತೀವಿ, ಆ ನುಡಿ ಏಕ ಭಾಷೆಯನ್ನ ಯಾವ ತರ ನಾವು ಟೈಪ್ ಮಾಡಬಹುದು, ಆ ವಸ್ತುಸ್ಥಿತಿಯನ್ನ, ಮತ್ತೆ Ctrl+C ಅಂದ್ರೇನು, Ctrl+O ಅಂದ್ರೇನು, ಮತ್ತೆ Ctrl+N ಅಂದ್ರೇನು, ಅದರಿಂದ ಆ ಶಾರ್ಟ್ ಕೀ ನಲ್ಲಿ ಕೀಲಿ ಸಂಯೋಜನೆ ಮಾಡೋದ್ರಿಂದ ನಮ್ಗೆ ಯಾವ್ದು ಬರುತ್ತೆ ಅಂದ್ರೆ ಕಾಪಿ ಮಾಡೋದ್ ಹೇಗೆ, ಪೇಸ್ಟ್ ಮಾಡೋದ್ ಹೇಗೆ, ಕಟ್ ಮಾಡೋದ್ ಹೇಗೆ, ಅದೇ ತರ ಅದನ್ನ ಪ್ರಿಂಟ್ ಕೊಡೋದ್ ಹೇಗೆ. ಸೊ ಈ ತರ ಅಂದ್ರೆ ಬೆಳಕಿನ ತತ್ವದ ಆಧಾರದ ಮೇಲೆ ಯಾವ್ದನ್ನ ಓದಕ್ಕಿನ ಬಳಸ್ತಾ ಹೋಗ್ತೀವಿ, ಜಾಯ್ಸ್ಟಿಕ್, ಸ್ಕ್ಯಾನರ, ಸ್ಪೀಕರ, ಪ್ರಿಂಟರ, ಅಂದ್ರೆ ಅಲ್ಲಿ ನಮ್ಗೆ ಸಾಫ್ಟ್ವೇರ್ ಅಂದ್ರೇನು, ಹಾರ್ಡ್ವೇರ್ ಅಂದ್ರೇನು, ಮದರ್ ಬೋರ್ಡ್ ಅಂದ್ರೇನು, ಸೊ ಆತರ ಅದು ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಂದ್ರೇನು, ಕಂಪ್ಯೂಟರ್ ಯಾವ ಭಾಷೆಗೆ ಅದನ್ನ ಅನುಕರಣೆ ಮಾಡುತ್ತೆ, ಮಿಷಿನ್ ಲ್ಯಾಂಗ್ವೇಜ್ ಅಂದ್ರೇನು, ಈ ತರ ಕೊಟ್ಟಂತ ಎಂಟ್ರಿನ ಹೇಗ್ ತಗೊಳುತ್ತೆ ಅದು. ಇವು ಎಲ್ಲವೂ ಕೂಡ ಕಂಪ್ಯೂಟರ್ ಲಿಟ್ರಸಿ ಅಂದ್ರೆ ಬೇಸಿಕ್ ಆಗಿ ನಮಗೆ ಕಂಪ್ಯೂಟರ್ ಬಗ್ಗೆ ಅಕ್ಷರ ಜ್ಞಾನ ಇರಬೇಕು ಅಂತಕ್ಕಂಥದ್ದು ಸಂಪೂರ್ಣವಾಗಿ. ಈಗ ಏನ್ PUC ನಲ್ಲಿ ಮಕ್ಕಳು ನಾವು CS ಅನ್ನ ತೆಗೆದುಕೊಂಡವರು ತುಂಬಾ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗ್ತಾರೆ, ಸೊ ಅದೇ ತರ ಟೀಚರ್ಸ್ ಕೂಡ ಕಂಪ್ಯೂಟರ್ ನ ಬಳಸುವ ಸಾಮರ್ಥ್ಯ ಇದೆ. ಇದಕ್ಕೆ ಸ್ಮಾರ್ಟ್ ಟೆಕ್ನಾಲಜಿನ ಅಥವಾ ಸ್ಮಾರ್ಟ್ ಬೋರ್ಡ್ ಅನ್ನ ಯುಟಿಲೈಸ್ ಮಾಡೋ ಕೆಪಾಸಿಟಿಗೆ ಸಂಬಂಧಪಟ್ಟಂತೆ ಇವರಿಗೆ ಏನ್ ಶಿಕ್ಷಣ ಇಲಾಖೆಯಲ್ಲಿ ಕೊಟ್ಟಿರ್ತಕ್ಕಂಥ ಕೆಲಸಗಳನ್ನ ಇವರು ಸೊ ಆನ್ಲೈನ್ ಅಲ್ಲಿ ಕೆಲವೊಂದು ವರ್ಕ್ಔಟ್ ಅನ್ನ ಮಾಡಕ್ಕಾಗುತ್ತೆ. ಇದನ್ನು ಟೆಸ್ಟ್ ಮಾಡಕ್ಕೆ ಜನರಲ್ ಪೇಪರ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ ಟೀಚರ್ಸ್ ಕೂಡ ಇದನ್ನ ಸೊ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಅದೇ ತರ ಏನಾದ್ರೆ ವಿಸ್ತೃತ ರೂಪಗಳನ್ನು ನೋಡ್ಕೋಬೇಕು, ಅದ್ರ ತರ ನಾವು ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಯಾವ್ಯಾವ ಭಾಷೆಗಳಲ್ಲಿ ಇದೆ ಅಂತಕ್ಕಂಥದ್ದು ನೋಡ್ಬೇಕು, ಮತ್ತೆ ಮೊಬೈಲ್ ಗಳಲ್ಲಿ ಬಳಸತಕ್ಕಂಥ ಆಂಡ್ರಾಯ್ಡ್ ಆಪರೇಟ್ ಸಿಸ್ಟಮ್ ಬಗ್ಗೆ ಯಾವ ಗಣಕೇಂದ್ರ ಭಾಷೆಯಿಂದ ರಚಿತವಾಗಿದೆ ಇದನ್ನ ಕೇಳಿದೆ ನೋಡಿ. 2023 ಮೊಬೈಲ್ ಗಳಲ್ಲಿ ನಾವು ಬಳಸತಕ್ಕಂಥ ಆಂಡ್ರಾಯ್ಡ್ ಫೋನ್ ಏನಿದೆ ಆಪರೇಟಿಂಗ್ ಸಿಸ್ಟಮ್ ಅದರಲ್ಲಿ ಈ ಗಣಕಯಂತ್ರ ಭಾಷೆಯಿಂದ ರಚಿತವಾಗಿದೆ. 4 ಆಪ್ಷನ್ ಕೊಟ್ಟಿದೆ ನೋಡಿ, ಲಿನೆಕ್ಸ್, C++, ಫೋರ್ಟ್ರೈನ್ ಅಂತ ಕೊಟ್ಟಿದ್ದೇನೆ. ಸೊ ಇದನ್ನ ನಾವು ಸ್ವಲ್ಪ ಈ ತರ ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು ಸೊ ಯಾವುದನ್ನ ನಾವು ಹೆಚ್ಚಾಗಿ ಸ್ವಾಧೀನ ಮಾಡಬೇಕು, 15 ಅಂಕಗಳಿಗೆ ಒಂದು 10 ಅಂಕಗಳನ್ನಾದ್ರೂ ಕೂಡ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಬಳಸಬೇಕಾಗುತ್ತೆ. ಆದ್ರಿಂದ ಈ ಕಂಪ್ಯೂಟರ್ ಜ್ಞಾನ ಅಥವಾ ಕಂಪ್ಯೂಟರ್ ಲಿಟ್ರಸಿ ಅಂತಕ್ಕಂಥದ್ದು ಬೇಸಿಕ್ ಆಗಿ ನಾವು ಸ್ಕೂಲ್ ಟೆಕ್ಸ್ಟ್ ಬುಕ್ ಅಲ್ಲಿ ಗಣಕಯಂತ್ರ ಏನಿದೆ ಅದನ್ನ ಅಧ್ಯಯನ ಮಾಡಬೇಕಾಗುತ್ತೆ. ಸೊ ಕೆಲವೊಂದನ್ನು ಕೂಡ ಇಯರ್ ಬುಕ್ ಕೂಡ ನಾವು ಬೇಸಿಕ್ ಕಂಪ್ಯೂಟರ್ಸ್ಗೆ ಒಂದಷ್ಟು ಸ್ಟಡಿಯನ್ನ ಮಾಡಬೇಕಾಗುತ್ತೆ ಕೇಳಿದ್ರೆ. ಸೊ ಇದು ಇಷ್ಟು ಕೂಡ ಜನರಲ್ ಪೇಪರ್ ನಲ್ಲಿ ಬರ್ತಕ್ಕಂಥದ್ದು. ಕೊನೆಯದಾಗಿ ಬರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್, ಹೆಲ್ತ್ ಅಂಡ್ ವ್ಯಾಲ್ಯೂ ಎಜುಕೇಶನ್, ಆರೋಗ್ಯ ಮತ್ತೆ ಮೌಲ್ಯ ಶಿಕ್ಷಣ. ನೋಡಿ, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣದಲ್ಲಿ ಸೊ ಸ್ವಲ್ಪ ನಾವು ಸೈನ್ಸ್ ಅನ್ನ ನಾವು ಓದ್ಬೇಕಾಗತ್ತೆ. ಅಂದ್ರೆ ಆರೋಗ್ಯದ ಬಗ್ಗೆ ಸಂಬಂಧಪಟ್ಟಂತೆ ನೋಡಿ, 2023 ಏನ್ ಕೇಳಿದ ಪ್ರಶ್ನೆ ಅಂತ ಹೇಳಿದ್ರೆ, ಟೈಫಾಯ್ಡ್, ಕಾಲರಾ ಮತ್ತೆ ಟ್ಯೂಬರ್ಕ್ಯುಲೆಸಿಸ್ ಅಂದ್ರೆ TB ಕಾಯಿಲೆಗಳು ಕಾರಣವಾದ ಸೂಕ್ಷ್ಮಾಣು ಜೀವಿ ಯಾವುದು ಅಂತ ಹೇಳಿದ್ದೇನೆ. ಅಂದ್ರೆ ಇಲ್ಲಿ ಬರ್ತಕ್ಕಂಥದ್ದು ವೈರಸ್, ಫಂಗಯ, ಬ್ಯಾಕ್ಟೀರಿಯಾನ, ಪ್ರೋಟೋಜವಾನ ಅಂತಕ್ಕಂಥದ್ದು. ಸೊ ಕಾಮನ್ ಆಗಿ ನಮ್ಗೆ ಇದು ಬ್ಯಾಕ್ಟೀರಿಯಾ ಅಥವಾ ವೈರಸ್ ಇವೆರಡರಲ್ಲೂ ಕೂಡ ಇದ್ದಾಗ ಸೊ ಸೈನ್ಸ್ ಅಲ್ಲಿ ನಮ್ಗೆ ಹೆಚ್ಚಾಗಿ ಇದು ಯಾವ್ದರಿಂದ ಹರಡುತ್ತೆ ಅಂತಕ್ಕಂಥದ್ದು ಬಂದಾಗ ಸೊ ಅದು ಬ್ಯಾಕ್ಟೀರಿಯಾನ ವೈರಸ್ ಅಂತಕ್ಕಂಥದ್ದು. ಅಂದ್ರೆ ಈಗ ನಾವು ಏನ್ COVID-19 ಬಂದಾಗ ವೈರಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ ವೈರಾಣುಗಳಿಂದ ಹರಡತಕ್ಕಂಥ ಕಾಯಿಲೆಗಳು, ಅದೇ ತರ TB ಮತ್ತೆ ಕಾಲರ, ಟೈಫಾಯ್ಡ್ ಗಳು ಸೊ ಯಾವ್ದರಿಂದ ಹರಡುತ್ತೆ ಅಂತಕ್ಕಂಥದ್ದು ನಾವು ಇಲ್ಲಿ ಅಧ್ಯಯನ ಮಾಡ್ಬೇಕಾಗುತ್ತೆ. ಅಂದ್ರೆ ಸೊ ಅದೇ ತರ HIV ಇದರ ಮೂಲಕ ಹರಡುವುದಿಲ್ಲ ಅಂತ ಕೂಡ ಪ್ರಶ್ನೆ ಕೇಳಿದ್ದೇನೆ. ಅದರಿಂದ HIV ಅಂದ್ರೆ ಏನು, ಅದು ಯಾವ ವೈರಾಣು, ಅದು ಹೇಗೆ ಹರಡುತ್ತೆ ಒಬ್ಬರಿಂದ ಒಬ್ಬರಿಗೆ, ರಕ್ತದ ಸುದ್ದಿಯಿಂದ ಯಾವ ತರ ಅದು ಸ್ಪ್ರೆಡ್ ಆಗುತ್ತೆ, ಅದ್ರ ಡೀಟೇಲ್ ಆಗಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಮತ್ತೆ ಪ್ರಥಮ ಚಿಕಿತ್ಸೆ ಎಂದರೆ ಅಂದ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದೇನೆ, ಆಕಸ್ಮಿಕ ಚಿಕಿತ್ಸೆ, ಪೂರ್ವಭಾವಿ ಚಿಕಿತ್ಸೆ, ದೀರ್ಘಾವಧಿ ಚಿಕಿತ್ಸೆ, ವೈದ್ಯರು ಸಲಹೆ ನೀಡಿದ ನಂತರ ಒದಗಿಸುವ ಚಿಕಿತ್ಸೆ ಅಂತಕ್ಕಂಥದ್ದು. ಅಂದ್ರೆ
ಸೊ ಪ್ರಥಮ ಚಿಕಿತ್ಸೆ ಫಸ್ಟ್ ಏಡ್ ಕಿಟ್ ಅಂತಕ್ಕಂಥದ್ದು, ಅದು ಮೊಟ್ಟ ಮೊದಲ ಬಾರಿಗೆ ಗಾಯಾಳುಗಳಿಗೆ ಸೊ ನೀಡ್ತಕ್ಕಂಥ

ಚಿಕಿತ್ಸೆ ಅಂದ್ರೆ ಚಿಕಿತ್ಸೆಗೆ ಮೊದಲು ನೀಡ್ತಕ್ಕಂಥ ಒಂದು ಪೂರ್ವಭಾವಿ ಚಿಕಿತ್ಸೆ ಅಂತಕ್ಕಂಥದ್ದು. ಸೊ ಅದರ ತರ ನೀರಿನಲ್ಲಿ ಕರಗುವ ಜೀವಸತ್ವ ಯಾವುದು, ಇನ್ಫ್ಲುಯೆನ್ಸಾ ಕಾಯಿಲೆಗೆ ಕಾರಣ ಆಗ ಸೂಕ್ಷ್ಮಾಣುಜೀವಿ ಯಾವುದು ಇನ್ಫ್ಲುಯೆನ್ಸಾಗೆ, ಡಯಾಬಿಟಿಸ್ ಮೆಟಲಿಸ್ನ ನ್ಯೂನತೆ ಉಂಟಾಗುವ ಭಾಗ ಯಾವುದು. ಸೊ ಈ ತರ ಅಂದ್ರೆ ಅಂಶಗಳನ್ನು ನಾವು ಸೊ ಹೆಲ್ತ್ಗೆ ಸಂಬಂಧಪಟ್ಟಂತೆ ಆಗುತ್ತೆ. ಅದೇ ತರ ಮೌಲ್ಯ ಶಿಕ್ಷಣಕ್ಕೆ ಇಲ್ಲಿ ಕೇಳ್ತಾ ಹೋಗ್ತೇನೆ. ಅಂದ್ರೆ ಮೌಲ್ಯಗಳಂದ್ರೆ ಏನು, ಸೊ ಆ ಮೌಲ್ಯಗಳಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಹೋಗ್ತೀನಿ ನೋಡಿ. ಸೊ ಇಲ್ಲಿ ಜ್ಞಾನ ಮತ್ತು ನೈತಿಕ ಲಕ್ಷಣಗಳು ಇದರ ಸಾಧನ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಜ್ಞಾನ ಮತ್ತು ನೈತಿಕ ಲಕ್ಷಣಗಳು ಯಾವುದರ ಸಾಧನ. ಸೊ ಅಲ್ಲಿ ನೈತಿಕ ಬಹು ಸಾಂಸ್ಕೃತಿಕತೆ, ಆತ್ಮ ಸಾಕ್ಷಾತ್ಕಾರ, ನೈತಿಕ ಸ್ವಾಭಾವಿಕತೆ, ಟೀಕಾ ಕಾರ್ಯ, ಸೊ ಇವುಗಳನ್ನ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಅಂದ್ರೆ ಸ್ವಲ್ಪ ಫಿಲಾಸಫಿಕಲ್ ಆಗಿ ನಾವು ಮೌಲ್ಯ ಶಿಕ್ಷಣವನ್ನ ಬರುತ್ತೆ. ಈಗ ನಾವು ತತ್ವಶಾಸ್ತ್ರ ಅಧ್ಯಯನ ಮಾಡ್ಬೇಕಾದಾಗ ತತ್ವಶಾಸ್ತ್ರದ ಶಾಖೆಗಳನ್ನ ಹೇಳ್ತಾ ಹೋಗ್ತೀವಿ, ಹೌದಾ? ಸೊ ಅದರಿಂದ ಅಲ್ಲಿ ಎಪಿಸ್ಟಾಮಾಲಜಿ ಅಂದ್ರೇನು, ಆಕ್ಸಿಯಾಲಜಿ ಅಂದ್ರೇನು, ಮೆಟಾಫಿಸಿಕ್ಸ್ ಅಂದ್ರೇನು, ಇವುಗಳನ್ನ ಅಧ್ಯಯನ ಮಾಡಬೇಕಾದಾಗ ಅಲ್ಲಿ ನಾವು ಆಕ್ಸಿಯಾಲಜಿನಲ್ಲಿ ಮೌಲ್ಯ ಮೀಮಾಂಶಿ ಅಂತ ಏನ್ ಕರಿತಾ ಹೋಗ್ತೀವಿ, ಮೌಲ್ಯಗಳನ್ನ ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು. ಮೌಲ್ಯಗಳು ಅಂತ ಅಂತ ಹೇಳಿದಾಗ ಒಬ್ಬ ವ್ಯಕ್ತಿಯ ಗುಣಗಳನ್ನ ನಾವು ಮತ್ತು ವ್ಯಕ್ತಿತ್ವದ ಅಂಶಗಳನ್ನ ಇಲ್ಲಿ ಮೌಲ್ಯಗಳು ಅಂದ್ರೆ ಸೊ ವ್ಯಾಲ್ಯೂಯಬಲ್ ಅಂದ್ರೆ ಬೆಲೆಯನ್ನ ನೀಡ್ತಕ್ಕಂಥ ಅಂಶಗಳನ್ನ ಕಾಣ್ತಾ ಹೋಗ್ತೀವಿ. ಸೊ ಅದರಿಂದ ಮೌಲ್ಯದ ಪ್ರಕಾರಗಳ್ಯಾವುದು, ಅದೇ ತರ ಇಲ್ಲಿ ಯೋಗ ಅಥವಾ ಸೊ ಮೆಡಿಟೇಷನ್ಸ್ ಧ್ಯಾನ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕೇಳಿದ್ದಾನೆ ನೋಡಿ. ಇಲ್ಲಿ ಒಂದು ಪ್ರಶ್ನೆ ಕೇಳಿದಾನೆ, ಯೋಗ ಕ್ರಿಯೆಯಲ್ಲಿ ಉಸಿರನ್ನು ಹೊರತೆಗೆಯ ಎಂದರೆ ಡ್ಯಾಶ್ ಅಂತ ಕೇಳಿದ್ದಾನೆ. ಅಂದ್ರೆ ಯೋಗ ಮಾಡ್ಬೇಕಾದಾಗ ಉಸಿರನ್ನ ಹೊರತೆಗೆಯದವನ್ನ ಕನ್ನಡ ಪದದಲ್ಲಿ ನಾವು ಕಷ್ಟಕರ ಇದು, ಯಾಕಂದ್ರೆ ಪೂರಕ, ರೇಚಕ, ಕುಂಭಕ, ಶೂನ್ಯಕ ಅಂತ ಕೇಳಿದ್ದಾನೆ. ಸೊ ಈ ಯೋಗದ ಬಗ್ಗೆ ನಾವು ಅಧ್ಯಯನ ಮಾಡಿ ಯೋಗದಲ್ಲಿ ಉಸಿರಾಟದ ಕ್ರಿಯೆಯಲ್ಲಿ ಉಸಿರನ್ನ ಹೊರತೆಗೆಯೋದು ಅಂದ್ರೆ ಹೊರ ಹಾಕುವುದು ಯಾವ ತರ ಅಂತಕ್ಕಂಥದ್ದು, ಅಂದ್ರೆ ಪೂರಕನ, ಕುಂಭಕನ, ರೇಚಕನ, ಶೂನ್ಯಕನ, ಇದ್ರ ಬಗ್ಗೆ ನಾವು ಅಧ್ಯಯನ ಮಾಡ್ಬೇಕಾಗತ್ತೆ. ಅಂದ್ರೆ ಯೋಗ ಮತ್ತೆ ಧ್ಯಾನ, ಧ್ಯಾನದ ಪ್ರಕಾರಗಳ್ಯಾವುದು, ಮತ್ತೆ ಸೊ ಮುದ್ರೆಗಳು, ಹೌದಾ, ಆ ಮುದ್ರೆಗಳ ಬಗ್ಗೆ ನಾವು ನೋಡ್ಬೇಕಾಗತ್ತೆ. ಇವೆಲ್ಲವೂ ಕೂಡ ಸೊ ಮೌಲ್ಯ ಶಿಕ್ಷಣದಲ್ಲಿ ಬರ್ತಕ್ಕಂಥದ್ದು. ಮತ್ತೆ ಭಾರತೀಯ ತತ್ವಶಾಸ್ತ್ರದ ಸಾಂಪ್ರದಾಯಿಕ ಶಾಲೆ ಬಗ್ಗೆ ಕೇಳಿದ್ದೇನೆ, ನೈತಿಕ ಸಂಹಿತೆ ಬಗ್ಗೆ ಕೇಳಿದ್ದೇನೆ, ಮತ್ತೆ ಸೊ ಇದರಲ್ಲಿ ಮಾನವ ಜೀವನದಲ್ಲಿ ನೈತಿಕ ತತ್ವವಲ್ಲ ಉನ್ನತ ನೈತಿಕ ಮಟ್ಟ ಯಾವುದು, ಧನಾತ್ಮಕ, ಆಶಾವಾದ, ನಿರಾಶಾವಾದ, ಆದರ್ಶವಾದ, ಈ ತರದ ಫಿಲಾಸಫಿಕಲ್ ಆಗಿ ಕೇಳಿದ್ದೇನೆ. ಅಂದ್ರೆ ಈ ಮೌಲ್ಯ ಶಿಕ್ಷಣ ಅಂತಕ್ಕಂಥದ್ದು ಸೊ ಸ್ವಲ್ಪ ಅಪ್ಲೈಡ್ ಲೆವೆಲ್ ಮತ್ತೆ ಇಟ್ಸ್ ಎ ಕ್ರಿಟಿಕಲ್ ಥಿಂಕಿಂಗ್ ಕ್ವಶನ್ ಗಳಾಗಿರುತ್ತೆ. ಯಾಕಂದ್ರೆ ಏಕಾಏಕಿ ನೇರ ಪ್ರಶ್ನೆಗಳೆಲ್ಲ ಇಲ್ಲ ಕೇಳಿದರೆ ಮೌಲ್ಯ ಹೆಲ್ತ್ ಎಜುಕೇಶನ್ ಬಗ್ಗೆ ನಾವು ನೇರವಾಗಿ ಉತ್ತರವನ್ನು ಬರೀಬಹುದು. ಈಗ ಆಲ್ರೆಡಿ ಹೇಳಿದಂಗೆ ನಾನು ಕಾಲರ, ಟಿಬಿ ಮತ್ತೆ ಟೈಫಾಯ್ಡ್ ಯಾವ ಕಾಯಿಲೆಗಳು ಯಾವ ವೈರಾಣುವಿಂದ ಸೂಕ್ಷ್ಮಣಜೀವಿಯಿಂದ ಹರಡುತ್ತೆ ಅಂತ ಕೇಳಿದ್ದೇನೆ. ಅದರಲ್ಲಿ ಯಾವ ಬ್ಯಾಕ್ಟೀರಿಯಾ, ಯಾವ ವೈರಸ್ ಅಂತ ಕೇಳಿದಾಗ ಪರ್ಟಿಕ್ಯುಲರ್ ಆಗೂ ಕೂಡ ನಾವು ಸೊ ಅದಕ್ಕೆ ಟಿಬಿಗೆ ಕಾಯಿಲೆಗೆ ಕಾರಣ ಆಗ್ತಕ್ಕಂತ ಸೊ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಯಾವುದು ಅಂತಕ್ಕಂಥದ್ದನ್ನ ನಾವು ಓದ್ಕೋಬೇಕಾಗತ್ತೆ. ಸೊ ಈ ತರ ಒಂದು ಇನ್ ಡೀಟೇಲ್ ಆಗಿ ನಾವು ವ್ಯಾಲ್ಯೂ ಹೆಲ್ತ್ ಎಜುಕೇಶನ್ಸ್ ಅಲ್ಲಿ ಬರ್ದ್ಬಿಡ್ತೀವಿ. ಆದ್ರೆ ಮೌಲ್ಯ ಶಿಕ್ಷಣ ಇದೆಯಲ್ಲ, ಒಟ್ಟು 15 ಅಂಕಗಳಲ್ಲಿ ಎರಡನ್ನು ಕೂಡ ಸ್ಲಿಪ್ ಮಾಡ್ಕೊಳ್ತಾನೆ ಅವನು. ಯಾಕಂದ್ರೆ 7 ಅಂಕಗಳು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಹೆಲ್ತ್ಗೆ ಸಂಬಂಧಪಟ್ಟಂತೆ, ಆದ್ರೆ ಇನ್ನೊಂದು ಸೊ ವ್ಯಾಲ್ಯೂಗೆ ಸಂಬಂಧಪಟ್ಟಿದೆ. ಸೊ ಮತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಒಂದು ಅಪ್ಲೈಡ್ ಲೆವೆಲ್, ಸೊ ಫಿಸಿಕಲ್ ಎಜುಕೇಶನ್ ಬಗ್ಗೆ ಕೂಡ ಸ್ಪೋರ್ಟ್ಸ್ ರಿಲೇಟೆಡ್ ಕೂಡ ಒಂದ್ 2-3 ಪ್ರಶ್ನೆಗಳು ಇರ್ತಾ ಹೋಗುತ್ತೆ. ಸೊ ಕ್ರೀಡೆಗೆ ಸಂಬಂಧಪಟ್ಟಂತ ಅದನ್ನು ಕೂಡ ನಾವು ಸೊ ಆರೋಗ್ಯ ಮತ್ತು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಉಳಿದೆವು ಮೌಲ್ಯ ಶಿಕ್ಷಣಕ್ಕೆ 7 ಪ್ರಶ್ನೆಗಳನ್ನ ಕೇಳ್ತಾನೆ. ಅಂದ್ರೆ 15 ಅಂಕಗಳಲ್ಲಿ 7 ಪ್ರಶ್ನೆಗಳು ಆರೋಗ್ಯ ಶಿಕ್ಷಣ, 7 ಪ್ರಶ್ನೆಗಳು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟ. ಹೀಗೆ ಕೇಳಿದರೆ ಸಾಮಾನ್ಯ ಪತ್ರಿಕೆಯಲ್ಲಿ ಸೊ 7 ವಿಭಾಗಗಳಲ್ಲಿ ಸ್ವಲ್ಪ 5-5 ನಿಮಿಷ ಎಲ್ಲದಕ್ಕೂ ಕೂಡ ಕೊಟ್ಟಿದ್ದೀನಿ. ಸೊ ನಾನು ನಿಮ್ಮೊಂದಿಗೆ ಯಾಕೆಂದ್ರೆ ಕಂಪ್ಲೀಟ್ ಆಗಿ ಅದನ್ನ ನಾವು ಸೊ ವಿವರಣೆ ಮಾಡೋದಕ್ಕೆ ಕಷ್ಟ ಸಾಧ್ಯ. ಯಾಕೆಂತ ಹೇಳಿದ್ರೆ ಅದಕ್ಕೆ ತುಂಬಾ ಸಾಕಷ್ಟು ಸಮಯ ಬೇಕಾಗ್ತದೆ. ಇಲ್ಲಿ ನಾನು ಸ್ಯಾಂಪ್ಲಿಂಗ್ ಪೇಪರ್ ಅನ್ನ ಇಟ್ಕೊಂಡು 2023 ಯಾವ ತರ ಪ್ರಶ್ನೆಗಳು ಬರುತ್ತೆ, ಸೊ ಅದನ್ನ ಅಧ್ಯಯನ ಮಾಡುವ ಸೊ ವಿಧಾನಗಳಿಗೆ ಅಂತಂದಾಗ ಮೊಟ್ಟದಲ್ಲಿದಾರಿಗೆ ಸೊ ಒಂದು ಸೊ ಹಿಂಸನ ಕೊಡೋದಕ್ಕೆ ಇಚ್ಛೆ ಪಡ್ತಾ ಹೋಗ್ತೇನೆ ಕೇಳಿದ್ರೆ. ಸೊ ಯಾವುದೇ ಎಕ್ಸಾಮ್ಸ್ ಅನ್ನು ತೆಗೆದುಕೊಂಡು ಸಾಮಾನ್ಯ ಪತ್ರಿಕೆಯಲ್ಲಿ ಸೊ ಸ್ವಲ್ಪ ಅದು ವಾಸ್ಟ್ ಏರಿಯಾ ಆಗಿರೋದ್ರಿಂದ ಸೊ ಅದನ್ನ ನಾವು ನಮ್ಮದೇ ಆದ ಕೀ ನೋಟ್ಸ್ ಅನ್ನು ಮಾಡ್ಕೊಳ್ಳೋದು ಅತ್ಯುತ್ತಮ ವಿಧಾನ. ಯಾಕೆಂದ್ರೆ ಅದಕ್ಕೆ ಸೋರ್ಸಸ್ ಅನ್ನು ನಾವು ಎಲ್ಲ ಟೆಕ್ಸ್ಟ್ ಬುಕ್ ಕೂಡ ಓದೋದಕ್ಕೆ ಕಷ್ಟ ಸಾಧ್ಯ. ಓದಂತ ಸಂದರ್ಭದಲ್ಲಿ ಅದನ್ನ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನು ಒಂದಷ್ಟು ನಮಗೆ ಅನುಕೂಲವಾದಂತ ಒಂದು ಕೀ ನೋಟ್ಸ್ ಅನ್ನ ಮಾಡ್ಕೊಳ್ಳೋದು ಅತ್ಯುತ್ತಮವಾದಂತ ವಿಧಾನ. ಅವಾಗ ಎಕ್ಸಾಮ್ ಟೈಮ್ ನಲ್ಲಿ ಅದನ್ನ ನಾವು ರಿಕಾಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಮತ್ತೆ ಹೆಚ್ಚಾಗಿ ನಾವು ಇಲ್ಲಿ ಈ ಪತ್ರಿಕೆಯನ್ನ ಸಿಲೆಬಸ್ ಜೊತೆಗೆ ನಾವು ಒಂದಷ್ಟು ಸೊ ಪ್ರೀವಿಯಸ್ ಕ್ವಶನ್ ಪೇಪರ್ ನ ಸ್ಟಡಿ ಮಾಡಿ ಪ್ಯಾಟರ್ನ್ಸ್ ಅನ್ನು ನೋಡ್ಕೋಬೇಕಾಗತ್ತೆ. ತದನಂತರ ಸೊ ಅದನ್ನ ಕೀ ನೋಟ್ಸ್ ಮಾಡ್ಕೊಂಡು ಓದ್ಬೇಕಾಗತ್ತೆ. ಸೊ ಟೈಮ್ ಟೇಬಲ್ ಅನ್ನ ಹಾಕೊಂಡು ಜನರಲ್ ಪೇಪರ್ ನ ಫಸ್ಟ್ ಮುಗಿಸ್ ನಂತರ ನಾವು ಸಬ್ಜೆಕ್ಟ್ ಪೇಪರ್ಗೆ ಸಾಕ್ಬೇಕಾಗತ್ತೆ. ಅದರಿಂದ 2 ಪತ್ರಿಕೆಗಳಲ್ಲಿ 100 ಅಂಕಗಳು ಏನಿರುತ್ತೆ ಅದ್ರಲ್ಲಿ ಕನಿಷ್ಠ ಅಂದ್ರೆ 1 ಪತ್ರಿಕೆಲಿ 60-70% ನಾವು ಸ್ಕೋರ್ ಅನ್ನು ಮಾಡಲೇಬೇಕಾಗತ್ತೆ. ಸೊ ಅಂದ್ರೆ 100ಕ್ಕೆ ಈಗ ಮಾಕ್ ಟೆಸ್ಟ್ ಗಳು ಆನ್ಲೈನ್ ಅಲ್ಲಿ ಯೂಟ್ಯೂಬ್ ಗಳಲ್ಲಿ ಟೆಲಿಗ್ರಾಮ್ ಅಲ್ಲಿ ಕೆಲವೊಂದು ಸೊ ನಿಮ್ಮದೇ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಒಂದಷ್ಟು ಎಕ್ಸಾಮ್ ಗಳು ನಡೀತಾ ಇರುತ್ತೆ ಅಕಾಡೆಮಿಗಳದು, ಅದಕ್ಕೆ ನೀವು ಸೊ ಭಾಗವಹಿಸಬೇಕು. ಎಸ್ಪೆಷಲಿ ಗುಂಡ್ಲುಪೇಟೆ ಶಿಕ್ಷಕರ ಸಂಕಲ್ಪ ವೇದಿಕೆನವರು ಪ್ರತಿ ವಾರಕ್ಕೊಮ್ಮೆ ಸೊ ಮಾಕ್ ಟೆಸ್ಟ್ ಗಳನ್ನ ಮಾಡ್ತಾ ಇದಾರೆ. ಸೊ ಅದರ ಗ್ಲೋಬಲ್ ಅಕಾಡೆಮಿ ಅವರು ಮಾಕ್ ಟೆಸ್ಟ್ ಅನ್ನ ಮಾಡ್ತಾ ಇರ್ತಾರೆ. ಆ ಟೆಸ್ಟ್ ಪೇಪರ್ಗಳನ್ನ ಅಟೆಂಡ್ ಮಾಡೋದ್ರಿಂದ ಗೂಗಲ್ ಫಾರ್ಮ್ ಅಲ್ಲಿ ನಿಮ್ಗೆ ಏನಾಗ್ತಾ ಹೋಗುತ್ತೆ, 100ಕ್ಕೆ ನೀವು ಎಷ್ಟು ಸರಿ ಇದೀರಾ, ಎಷ್ಟು ಪರ್ಸೆಂಟೇಜ್ ಇದೆ ಅಂತ ನಮ್ಮನ್ನ ನಾವು ಟೆಸ್ಟ್ ಔಟ್ ಮಾಡ್ಕೋಬಹುದು. ಅವಾಗ ಸೊ ನಾವು 50%ಗಿಂತ ಕಡಿಮೆ ಇದ್ದಿದ್ದೆ ಆದ್ರೆ ಸ್ವಲ್ಪ ನಾವು
ಇನ್ನು ಓದು ಸಾಲದು ನಂದು ಅಂತ ಹೇಳಿ ಸೊ ಒಂದು 50-60% ಬರೋದಕ್ಕೆ ಎಲ್ಲ ಕ್ರಮ ಕೈಗೊಳ್ಬೇಕು. ಎಲ್ಲಿ ಪ್ರಶ್ನೆ ತಪ್ಪಾಗಿದೆ ಮಾಕ್ ಟೆಸ್ಟ್ ಅಲ್ಲಿ ನಾವು

0: ಆ ಫೇಲ್ಯೂರ್ಸ್ ನ ಫೈಂಡ್ ಔಟ್ ಮಾಡ್ಕೊಂಡಾಗ ನಮಗೆ ರೆಮಿಡೀಸ್ ಅನ್ನ ಕಂಡಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಕೇಳಿದ್ರೆ. ಅದರಿಂದ ಸೊ ಈ ಸಾಮಾನ್ಯ ಪತ್ರಿಕೆ ಅಡಿಯಲ್ಲಿ ಜನರಲ್ ಇಂಗ್ಲಿಷು, ಕಂಪ್ಯೂಟರ್ ಮತ್ತೆ ಹೆಲ್ತ್ ಅಂಡ್ ವ್ಯಾಲ್ಯೂ ಎಜುಕೇಶನ್ಸ್ ಈ ಮೂರನ್ನ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಸ್ವಲ್ಪ ಫೋಕಸ್ ಮಾಡಿದ್ರೆ, ಮತ್ತೆ ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ, ಅಲ್ಲಿ ನಿಮ್ಗೆ ಏನ್ ಕೋಡಿಂಗ್ ಡಿ ಕೋಡಿಂಗ್ ಮತ್ತೆ ಡೈರೆಕ್ಷನ್ಸ್ ಮತ್ತೆ ಸೀರೀಸ್ಗಳು ಮತ್ತೆ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಗಳನ್ನು ಸಾಲ್ವ್ ಮಾಡೋದು ಹೇಗೆ ಗಣಿತಾತ್ಮಕವಾಗಿ, ಇವುಗಳನ್ನು ಸ್ವಲ್ಪ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ಸೊ ಅದರಿಂದ ಎಲ್ಲಾ ಕೇಳುಗರಲ್ಲಿ ಒಂದು ಮನವಿ, ಸ್ವಲ್ಪ ಟೈಮ್ ಟೇಬಲ್ ಅನ್ನ ಹಾಕೊಂಡು ಸೊ ಸುದೀರ್ಘವಾಗಿ ಸೊ ಮೀನಿಂಗ್ಫುಲ್ ಆಗಿ ನಾವು ಓದ್ಬೇಕಾಗ್ತದೆ. ಯಾಕಂದ್ರೆ ಎಲ್ಲವನ್ನು ಕೂಡ ಚೋಚೋ ಓದೋಕ್ಕಾಗಲ್ಲ, ಅರ್ಥಪೂರ್ಣ ಕಲಿಕೆ ಆದ್ಮೇಲೆ ಅದನ್ನ ಡಿಸ್ಕಷನ್ ಮಾಡೋದ್ರ ಮುಖಾಂತರ ಅದನ್ನ ಮನದಟ್ಟು ಮಾಡ್ಕೊಂಡು ಮುಂದೆ ಹೋಗ್ಬೇಕಾಗತ್ತೆ. ಸೊ ಇದೊಂದು ಓದುವ ಪ್ರವೃತ್ತಿಯನ್ನು ನೀವು ಸೊ ಕೈಗೊಳ್ಬೇಕಾಗ್ತದೆ ಕೇಳಿದರೆ. ಸೊ ಇದುವರೆಗೂ ಕೂಡ ನನ್ನ ಒಂದು ಮಾತನ್ನು ಆಲಿಸಿದ್ದಕ್ಕಾಗಿ ಎಲ್ಲಾ ಜನಧ್ವನಿ ಕೇಳಿದರಿಗೆ ನನ್ನ ಮನಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ. ಕೇಳುವರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾಮಾನ್ಯ ಪತ್ರಿಕೆ ತಯಾರಿ ಕುರಿತು ಮೈಸೂರಿನ ಕುವೆಂಪು ನಗರದ ಬಿಜಿಎಸ್ ಬಿಎಡ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ದಿನೇಶ್ ಎಚ್ಪಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೆಯ ಮೊದಲ ಪಾಠಶಾಲೆ, ಮಕ್ಕಳಲ್ಲಿ ಕನ್ನಡ ಭಾಷೆಯ ಬೆಳವಣಿಗೆ ಕುರಿತು ದೇವನೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರು ಹಾಗೂ ಸಾಹಿತಿಗಳಾದ ಡಾಕ್ಟರ್ ಉಮೇಶ್ ಬೇವಿನಹಳ್ಳಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
4: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
3: ಗುರುಗಳ ಮಾರ್ಗದರ್ಶನ,
4: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
3: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
4: ಮನೆಯೇ ಮೊದಲ ಪಾಠಶಾಲೆ.
3: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
4: ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40
3: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
5: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಭಾಷೆ ಎನ್ನುವುದು ಕೇವಲ ಸಂವಹನ ಸಾಧನವಲ್ಲ, ಅದು ನಮ್ಮ ಸಂಸ್ಕೃತಿ, ಪರಂಪರೆ ಮತ್ತು ಗುರುತಿನ ಪ್ರತೀಕವಾಗಿದೆ. ಅದರಲ್ಲೂ ಕನ್ನಡ ನಮ್ಮ ತಾಯಿನುಡಿ, ನಮ್ಮ ಹೆಮ್ಮೆ. ಮಕ್ಕಳಲ್ಲಿ ಕನ್ನಡ ಭಾಷೆಯ ಬೆಳವಣಿಗೆ, ಅದರ ಚಿಂತನೆ, ಸಂಸ್ಕಾರ ಮತ್ತು ವ್ಯಕ್ತಿತ್ವದ ಬೆಳವಣಿಗೆಗೆ ಮಹತ್ತರ ಕೊಡುಗೆ ನೀಡುತ್ತದೆ. ಮಕ್ಕಳಿಗೆ ಕನ್ನಡದ ಮೇಲಿನ ಪ್ರೀತಿ ಮತ್ತು ಅಭಿಮಾನವನ್ನು ಬೆಳೆಸುವ ಜವಾಬ್ದಾರಿ ಮೊದಲು ಮನೆಗೆ, ನಂತರ ಶಾಲೆಗೆ ಸೇರಿದೆ. ಆದ್ದರಿಂದ ಇಂದು ನಾವು ಮಕ್ಕಳಲ್ಲಿ ಕನ್ನಡ ಭಾಷೆಯ ಬೆಳವಣಿಗೆ ಎಂಬ ಮಹತ್ವದ ವಿಷಯದ ಕುರಿತು ಚರ್ಚೆ ಮಾಡಲಿದ್ದೇವೆ. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ಇಂದು ನಮ್ಮೊಂದಿಗಿದ್ದಾರೆ ಸಾಹಿತಿಗಳು ಹಾಗೂ ದೇವನೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಉಮೇಶ್ ಬೇವನಹಳ್ಳಿರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
6: ನಮಸ್ಕಾರ ಮೇಡಮ್. ನಮಸ್ಕಾರ
5: ಸರ್. ಮೊದಲಿಗೆ ನಿಮ್ಮ ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡಿಕೊಡಿ ಸರ್.
6: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಉಮೇಶ್ ಬೇವಿನಹಳ್ಳಿ. ಸಾಹಿತಿಗಳು ಮತ್ತು ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ದೇವನೂರು, ನಂಜನಗೂಡು ತಾಲೂಕು, ಮೈಸೂರು.
5: ಸರ್, ಇವತ್ತು ನಾವು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರುವಂತ ವಿಷಯ ಮಕ್ಕಳಲ್ಲಿ ಕನ್ನಡ ಭಾಷೆಯನ್ನ ಹೇಗೆ ಬೆಳೆಸೋದು ಅನ್ನೋದು. ಹಾಗಿದ್ರೆ ಮಕ್ಕಳಲ್ಲಿ ಕನ್ನಡ ಭಾಷೆಯ ಬೆಳವಣಿಗೆ ಏಕೆ ಮುಖ್ಯ ಆಗುತ್ತೆ ಸರ್?
6: ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಕನ್ನಡ ಕರ್ನಾಟಕ ಅಂದ್ರೆ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ. ಅವರು ಅಖಂಡ ಕರ್ನಾಟಕ ಅನ್ನೋ ಗೀತೆಯಲ್ಲಿ ಕನ್ನಡ ಕರ್ನಾಟಕ ಎಂಬುದೇನು ಹೆಸರೆ ಬರಿಯ ಮಣ್ಣಿಗೆ ಅಂತ. ಅಲ್ಲಿ ಅವ್ರು ಕರ್ನಾಟಕ ಬಳಸ್ತಾರೆ, ನಾನು ಕನ್ನಡನು ಸೇರಿಸ್ಕೋತಿದ್ದೀನಿ. ಹಾಗಾಗಿ ಕರ್ನಾಟಕವೆಂಬುದೇನು ಹೆಸರೆ ಬರಿಯ ಮಣ್ಣಿಗೆ, ಮಂತ್ರ ಕಣ, ಶಕ್ತಿ ಕಣ, ತಾಯಿ ಕಣ, ದೇವಿ ಕಣ, ಭೀತಿ ಕಣ, ಸಿಡಿಲ ಕಾಣ್ವ, ಕಾವ ಕೊಲುವ, ಒಲವ ಬಲವ, ಪಡೆವ ಚಲವ ಚೆಂಡಿ ಕಣ, ಖುಷಿಯ ಕಾಣ್ವ ಕಣ್ಣಿಗೆ ಅಂತ. ಎಷ್ಟು ಚಂದವಾಗಿದೆ ನೋಡಿ.

0: ಕರ್ನಾಟಕ ಅನ್ನೋದಾಗ್ಲಿ ಕನ್ನಡ ಅನ್ನೋದಾಗ್ಲಿ ಬರೀ ಹೆಸರಲ್ಲ, ಅದು ಅದರಲ್ಲೊಂದು ಮಂತ್ರ ಇದೆ, ಶಕ್ತಿ ಇದೆ, ತಾಯಿ ಇದೆ ಅನ್ನೋದನ್ನ ಬಹಳ ಸ್ವಾರಸ್ಯಕರವಾಗಿ ಹೇಳ್ತಾರೆ. ಅದರ ಜೊತೆಗೆ ನೀವು ಕನ್ನಡ ಅಂತನಾದ್ರೂ ತಗೊಳ್ಳಿ, ಕರ್ನಾಟಕ ಅಂತನಾದ್ರೂ ತಗೊಳ್ಳಿ, ಅದನ್ನ ಮೂರು ಆಯಾಮಗಳಲ್ಲಿ ನೋಡ್ಬೇಕಾಗುತ್ತೆ ನಾವು. ಅಲ್ಲಿ ಒಂದು ಭಾಷೆ ಇದೆ, ಒಂದು ಜನಾಂಗ ಇದೆ, ಒಂದು ಪ್ರದೇಶ ಇದೆ. ಬಹಳ ಪ್ರಾಚೀನವಾಗಿ ವಾಲ್ಮೀಕಿ ರಾಮಾಯಣದಲ್ಲೇ ರಾಗಿಯ ಪ್ರಸ್ತಾಪ ಆಗುತ್ತೆ ಅಂದ್ರೆ, ರಾಗಿ ಅನ್ನೋದು ಕನ್ನಡ ನಾಡಿನ ಸಂಸ್ಕೃತಿಯ ಪ್ರತಿಬಿಂಬ. ಅಂದಿಗೆ ಕರ್ನಾಟಕ ಅಥವಾ ಕನ್ನಡ ಭೂಮಿ ಇತ್ತು ಅನ್ನೋದನ್ನ ನಾವು ಸ್ಮರಿಸ್ಬೋದು. ಇಂತಹ ಭಾಷೆಯನ್ನ ಯಾಕೆ ಕಲಿಬೇಕು ಅಂದಾಗ, ಅದು ಯಾವುದೇ ಭಾಷೆ ಇರ್ಲಿ, ಜಗತ್ತಿನ ಯಾವುದೇ ಭಾಷೆ ಇರ್ಲಿ, ಭಾಷೆ ಅಂದ್ರೆ ಬದುಕು ಅಂತ, ಭಾಷೆ ಅಂದ್ರೆ ಸಂಸ್ಕೃತಿ ಅಂತ. ಭಾಷೆಯನ್ನ ಹೊರತಾಗಿ ನೀವೇನನ್ನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕನ್ನಡ ಭಾಷೆಯನ್ನೇ ಯಾಕೆ ಕನ್ನಡದ ಮಕ್ಕಳು ಅಥವಾ ಕರ್ನಾಟಕದ ಮಕ್ಕಳು ಅಥವಾ ಕಲಿಬೇಕು ಅಂದ್ರೆ, ನಮ್ಮ ಭಾಷೆಯಲ್ಲಿ ಕಲ್ತದ್ದೇ ನಮಗೆ ಮೈಯತ್ತೋದು. ಹಾಗಾಗಿ ಮನೆಯೇ ಮೊದಲ ಪಾಠಶಾಲೆ ಅಂತ ನೀವ್ ಹೇಳಿದ್ರಲ್ಲ ಹಾಗೆ, ಹಾಗಾಗಿ ತಾಯಿಯೇ ಮೊದಲ ಗುರು. ಆ ತಾಯಿ ತನ್ನ ಮಾತೃಭಾಷೆಯನ್ನ ತನ್ನ ಮಗುವಿಗೆ ಮನೆಯಲ್ಲಿ ಹೇಳ್ಕೊಡ್ತಾಳೆ. ಆ ಮಾತೃಭಾಷೆಯಲ್ಲೇ ಶಿಕ್ಷಣವನ್ನ ಕಲ್ತ್ರೆ ಆ ಮಗುವಿಗೆ ಅದು ವಿಜ್ಞಾನದ ವಿಚಾರ ಇರ್ಲಿ, ಸಾಹಿತ್ಯದ ವಿಚಾರ ಇರ್ಲಿ, ಅಥವಾ ಇನ್ಯಾವುದೇ ಜಗತ್ತಿನ ಸಂಗತಿಗಳಿರ್ಲಿ, ಸ್ಪಷ್ಟವಾಗಿ ಸುಸ್ಪಷ್ಟವಾಗಿ ಕಲಿಯೋದಕ್ಕೆ ಸಾಧ್ಯ ಆಗ. ಹಾಗಾಗಿ ಪ್ರತಿಯೊಂದು ಮಗು ಅದರ ಮಾತೃಭಾಷೆಯಲ್ಲೇ, ಈಗ ಕನ್ನಡ ನಾಡಿನಲ್ಲಿ ಹುಟ್ಟಿದ ಮಗು ಕನ್ನಡದಲ್ಲಿಯೇ ಕಲಿಯೋದು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ.
1: ಹೌದು ಸರ್, ನೀವ್ ಇವಾಗ ಹೇಳಿದ್ರಿ ಭಾಷೆ ಅಂದ್ರೆ ಬದುಕು, ಭಾಷೆ ಅಂದ್ರೆ ಸಂಸ್ಕೃತಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ರಿ. ಹಾಗಾದ್ರೆ ಸರ್, ಈಗ ಕನ್ನಡ ಭಾಷೆಯನ್ನ ಕಲಿಸೋದ್ರಲ್ಲಿ ಮನೆ ಪಾತ್ರ ಎಷ್ಟು ಮಹತ್ವದಾಗಿರುತ್ತೆ?
0: ಬಹಳ ಮುಖ್ಯ. ಮನೆಯ ಪಾತ್ರ ಇಲ್ಲದೆ ಮಾತೃಭಾಷೆಯನ್ನ ಕಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಈ ಕನ್ನಡವನ್ನ ಕಲಿಸೋದಕ್ಕೆ ನೀವು ಹೇಳ್ದಾಗೆ, ಮೊದಲೇ ಹೇಳ್ದಾಗೆ ಮನೆಯೇ ಮೊದಲು. ನೀವು ಮನೆಯಲ್ಲಿ ಈಗ ನೋಡಿ, ಬಹಳಷ್ಟು ಜನರಿಗೆ ಇರೋದು ಕನ್ನಡ ಭಾಷೆ ಶ್ರೀಮಂತವಾಗಿ ಬೆಳೆದಿದೆ.
1: ಹೌದು,
0: ಅದನ್ನು ಬೆಳೆಸುವ ಅಗತ್ಯ ಇಲ್ಲ, ನೀವು ಬಳಸಿದ್ರೆ ಸಾಕು. ಈಗ ಮನೆಯಲ್ಲಿ ಮಗುಗೆ ನೀವು ಅಕ್ಷರವನ್ನ, ಪದವನ್ನ, ವಾಕ್ಯವನ್ನ, ಇದು ನೋಡಿ ನೋಡಿ ಒಂದು ಭಾಷೆಯಲ್ಲಿ ಇದನ್ನ ವರಮೈ ಅಂತ ಕರಿತೀವಿ ನಾವು. ಅಕ್ಷರವನ್ನ, ಪದವನ್ನ, ವಾಕ್ಯವನ್ನ ಒಂದು ಭಾಷೆಯಲ್ಲಿ ವರಮೈ ಅಂತ ಕರಿತೀವಿ. ಅದೇ ಅರ್ಥ, ಅದರ ವಿಶ್ಲೇಷಣೆ, ಅದರ ಲಯ, ಆಳ, ಇದೆಲ್ಲ ಒಳಮೈ, ಇದು ಅಂತರಂಗ ಅಂತ ಕರಿತೀವಿ. ಹಾಗಾಗಿ ಮೊದಲು ಮಗು ಮನೆಯಲ್ಲೇ ಅಕ್ಷರಾಭ್ಯಾಸ, ಅಕ್ಷರವನ್ನ, ಪದವನ್ನ, ವಾಕ್ಯವನ್ನ, ಈ ಎಲ್ಲ ಜೋಡಣೆಯನ್ನ ಕಲಿಯೋದು ಮನೆಯಲ್ಲೇ. ಆಮೇಲೆ ಅದು ಶಾಲೆಗಳಲ್ಲಿ ಅದನ್ನ ಒಂದು ಕ್ರಮಬದ್ಧವಾಗಿ ಕಲಿಯುತ್ತೆ, ಅದು ಬೇರೆ. ಆದ್ರೆ ಮನೆಯಲ್ಲೇ ಮಕ್ಕಳಿಗೆ ಮೊದಲು ನಾವು ನಮ್ಮ ಮಾತೃಭಾಷೆಯನ್ನ, ಅದರಲ್ಲೂ ವಿಶೇಷವಾಗಿ ಕನ್ನಡವನ್ನ ಕಲಿಸಬೇಕಾಗತ್ತೆ. ಬಹಳ ನೋಡಿ, ಇದು ಸ್ವಾರಸ್ಯಕರ ಸಂಗತಿ ಒಂದನ್ನ ಇನ್ನೊಂದನ್ನ ಹೇಳ್ಬೋದು ನಾನು ಈ ಸಂದರ್ಭಕ್ಕೆ. ತಕ್ಷಣಕ್ಕೆ ನನಗೆ ನೆನಪಾಗ್ತಿದೆ, ನೋಡಿ, ಕುವೆಂಪು ಅವರ ಮಗ ಕೋಕಿಲೋದಯ ಚೈತ್ರ ಅಂತ. ಅವರು ಕುವೆಂಪು ಅವರ ಜೊತೆಗೆ ಇದು ಅಕ್ಷರಗಳನ್ನ ಕಲಿತು ಅಭ್ಯಾಸ ಮಾಡಿ ಅವರು ಆಸ್ಟ್ರೇಲಿಯಾಕ್ಕೆ ಉದ್ಯೋಗಕ್ಕೆ ಹೋಗ್ತಾರೆ. ಆಸ್ಟ್ರೇಲಿಯಾಕ್ ಹೋದಾಗ ಅವ್ರು ಅಲ್ಲೇ ವೃತ್ತಿಯನ್ನ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದ್ರೆ, ಅಲ್ಲಿಯ ನಾಗರಿಕತೆಯನ್ನೇ ಒಪ್ಕೋತಾರೆ, ಅಲ್ಲಿಯ ವಿವಾಹವನ್ನೇ ಆಗ್ತಾರೆ, ಅಲ್ಲಿಯ ಮದುವೆ ಆಗೋದಕ್ಕೆ ಅವರು ತಯಾರಾಗ್ತಾರೆ. ತಯಾರಾದಾಗ ಅದನ್ನ ಅವರು ಕುವೆಂಪು ಅವ್ರಿಗೆ ಒಂದು ಪತ್ರದ ಮೂಲಕ ಬರೀತಾರೆ. ಅವರು ಎಷ್ಟು ಭಯಭೀತರಾಗಿ ಆ ಪತ್ರವನ್ನ ಬರೀತಾರೆ ಅಂದ್ರೆ, ಬಹಳ ಭಯದಿಂದ ಬರೀತಾರೆ. ನಮ್ ತಂದೆ ಕನ್ನಡವನ್ನೇ ಈ ನಾಡಿನಲ್ಲಿ, ಕುವೆಂಪು ಅವರು ಅಕ್ಷರವನ್ನ, ಕನ್ನಡದ ಅಕ್ಷರಗಳನ್ನೇ, ಅಕ್ಷರದ ಮೂಲಕನೇ ಒಂದು ಕ್ರಾಂತಿಯನ್ನ ಮಾಡಿದವರು. ಕನ್ನಡದ ಅಕ್ಷರಗಳ ಮೂಲಕನೇ ಕನ್ನಡ ಕ್ರಾಂತಿಯನ್ನ ಮಾಡಿದಂತಹ ಮಹಾಪುರುಷರು ಯಾರಾದ್ರು ಅಂದ್ರೆ ಕುವೆಂಪು. ಅಂತಹ ತಂದೆಗೆ, ಕನ್ನಡವನ್ನ ಅಷ್ಟೊಂದು ಪ್ರೀತಿಸುವಂತಹ ತಂದೆಗೆ ನಾನು ಹೇಗೆ ಉತ್ತರಿಸೋದು ಅಂತ ಹೇಳಿದಾಗ, ಅವ್ರ ಪತ್ರ ಮುಖೇನ ಒಂದ್ ಬರೀತಾರೆ ಅವ್ರ ತಂದೆಗೆ, ನಾನು ಇಲ್ಲಿಯ ನಾಗರಿಕತೆಯನ್ನ ಒಪ್ಕೊಂಡಿದ್ದೀನಿ, ಆಸ್ಟ್ರೇಲಿಯಾದ ನಾಗರಿಕತೆಯನ್ನ ಒಪ್ಕೊಂಡಿದ್ದೀನಿ, ಇಲ್ಲಿ ಒಬ್ಬ ಹೆಣ್ಣು ಮಗಳನ್ನ ಮದುವೆ ಹಾಕೊಂಡಿದ್ದೀನಿ, ನಾನು ಶಾಶ್ವತವಾಗಿ ಇಲ್ಲಿಯೇ ನೆಲೆ ನಿಲ್ಲಿಸ್ತೀನಿ ಅಂತ. ಆದ್ರೆ ಕುವೆಂಪುಗೆ ಕನ್ನಡ ನಾಡು, ಕನ್ನಡ ಭಾಷೆ ಅಂದಾಗ ಬಹಳ ಹಿರಿಮೆ, ಅದನ್ನ ಅವ್ರು ಎಂದೂ ಕೂಡ ಇಟ್ಕೊಳ್ಳೋದಿಲ್ಲ, ಅಷ್ಟು ಹಿರಿಮೆ ಇರುತ್ತೆ. ಅಂತಹ ತಂದೆಗೆ ಇದ್ದ ಮಗ ಆದ್ನಲ್ಲ ಅಂತ ಅವ್ರು ಭಯದಿಂದನೇ ಪತ್ರ ಬರೀತಾರೆ. ಆದ್ರೆ ಈ ಕಡೆಯಿಂದ ಕುವೆಂಪು ಏನಂತ ಉತ್ತರ ಬರ್ತಿರ್ಬೋದು ಹೇಳಿ? ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಈ ಕವಿತೆ ಹುಟ್ಟಿದ್ದು ಆ ಸಂದರ್ಭಕ್ಕೆ, ಮಗನ ಪತ್ರಕ್ಕೆ ಉತ್ತರವಾಗಿ ಹುಟ್ಟಿದ ಕವಿತೆ ಇದು.
1: ತುಂಬಾ ಚೆನ್ನಾಗಿದೆ ಸರ್, ಕನ್ನಡದ ಮೇಲಿನ ಪ್ರೀತಿ ಕುವೆಂಪುರವ್ರಿಗೆ ಎದ್ದು ಕಾಣಿಸುತ್ತೆ ಸರ್ ಈ ವಿಷಯವಾಗಿ.
0: ಮತ್ತೆ ಮತ್ತೆ ನೋಡಿ ಎಷ್ಟು ವಿಚಾರಗಳನ್ನ ಅದು ಹೇಳುತ್ತೆ
1: ಸರ್.
0: ಹಾಗಾಗಿ ನಾವು ಬಹಳ ವಿಶೇಷವಾಗಿ ಮೊದಲು ನಾವು ಮನೆಯಲ್ಲೇ ಮಕ್ಕಳಿಗೆ ಕನ್ನಡದ ಅಭ್ಯಾಸಗಳನ್ನ, ಪಾಠಗಳನ್ನ ಮಾಡ್ಬೇಕಾಗ್ತಿರುತ್ತೆ, ಇಲ್ಲಾಂದ್ರೆ ಆ ಮಗು ಕಲಿಯೋದಿಲ್ಲ ಅನ್ನೋದು ನನ್ನ ಭಾವನೆ.
1: ಹೌದು ಸರ್, ಅಂದ್ರೆ ಕನ್ನಡವನ್ನ

0: ಬೆಳೆಸ್ಬೇಕಾಗಿಲ್ಲ, ಬಳಸಿದ್ರೆ ಸಾಕು ಅನ್ನೋದನ್ನು ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ.
1: ಶ್ರೀಮಂತವಾಗಿ ಬೆಳೆದಿದೆ ಕನ್ನಡ ಭಾಷೆ, ಶ್ರೀಮಂತವಾಗಿ ಬೆಳೆದಿದೆ. ನಾವುಗಳು ಮಾಡಬೇಕಾದ ಕೆಲಸ ದಿನನಿತ್ಯದಲ್ಲಿ ಬಳಸಿದ್ರೆ ಸಾಕು, ಬೆಳಗಿನಿಂದ ಸಂಜೆಯವರೆಗೆ ನಮ್ಮ ಮನೆಗಳಲ್ಲಿ, ನಮ್ಮ ಮನಗಳಲ್ಲಿ, ಜೊತೆಗೆ ನಮ್ಮ ಒಡನಾಡಿಗಳೊಂದಿಗೆ ಅದನ್ನ ಬಳಸ್ತಾ ಹೋದ್ರೆ ಸಾಕು. ಬಹಳ ವಿಶೇಷವಾಗಿ ಡಿ ಎಲ್ ಎನ್ ಸರ್ ಮತ್ತೆ ಟಿ ವಿ ವೆಂಕಟಾಚಲ ಶಾಸ್ತ್ರಿ ಅದು ಒಂದು ಮಾತು ಹೇಳ್ತಾರೆ ಏನಂದ್ರೆ, ಇತ್ತೀಚಿನ ದಿನಗಳಲ್ಲಿ ಕನ್ನಡ 90% ಬಳಕೆ ನಿಂತು ಹೋಗಿದೆ ಅಂತ. ಈಗ ನಾವ್ ಏನ್ ಬಳಸ್ತಾ ಇದೀವಲ್ಲ ಯಾವುದು ಕನ್ನಡವೇ ಅಲ್ಲ, ಎಲ್ಲವೂ ಕೂಡ ಒಂಥರ ಕನ್ನಡೀಕರಣ ಆಗಿಬಿಟ್ಟಿದೆ, ಅಷ್ಟು ಈ ಭಾಷೆ ಅವನತಿ ಸ್ಥಿತಿ ತಲುಪ್ಬಿಟ್ಟಿದೆ ಅನ್ನೋದು ಹೇಳ್ತಾರೆ. ಆದ್ರೆ ಅದ್ರೊಳಗೂ ಕೂಡ ನಾವು ಕನ್ನಡೀಕರಣ ಮಾಡಿಕೊಂಡು ಆ ಭಾಷೆಯನ್ನ ಬಳಸ್ತಾ ಬೆಳೆಸುವಂತಹ ಕ್ರಿಯೆಯನ್ನು ನಾವು ಮಾಡ್ಬೇಕಾಗತ್ತೆ.
0: ಖಂಡಿತ ಸರ್.

0: ಟೀಚರ್ ಹಾಗೆ ನೋಡೋದಾದ್ರೆ ಈಗ ಪೋಷಕರು ಮಕ್ಕಳಲ್ಲಿ ಕನ್ನಡ ಮಾತಾಡುವಂತಹ ಅಭ್ಯಾಸವನ್ನ ಹೇಗೆ ಬೆಳೆಸಬಹುದು?
1: ಇದು ಬಹಳ ಸೊಗಸಾದ ಪ್ರಶ್ನೆ, ಬಹಳ ಸೊಗಸಾದ ಪ್ರಶ್ನೆ. ಪೋಷಕರು ಮಕ್ಕಳಲ್ಲಿ ಕನ್ನಡ ಪ್ರೀತಿಯನ್ನ ಹೇಗೆ ಬೆಳೆಸ್ಬೇಕು ಅಂದ್ರೆ, ಮೊದಲು ಪೋಷಕರಿಗೆ ಕನ್ನಡದ ಮೇಲೆ ಪ್ರೀತಿ ಇರಬೇಕು.
0: ಖಂಡಿತ ಸರ್.
1: ಆ ಪ್ರೀತಿಯ ಜೊತೆಗೆ ಅವ್ರಿಗೆ ತಮ್ಮ ಭಾಷೆಯ ಅರಿವಿರ್ಬೇಕು, ಅವ್ರಿಗೆ ಅದರ ಇತಿಹಾಸ ಗೊತ್ತಿರ್ಬೇಕು, ಅದರ ಸಂಸ್ಕೃತಿ ಗೊತ್ತಿರ್ಬೇಕು, ಮತ್ತೆ ಅದರ ಸಾಹಿತ್ಯ ಪ್ರಕಾರಗಳು ಗೊತ್ತಿರ್ಬೇಕು, ಅದು ಬೆಳೆದು ಬಂದ ಬಗೆ ಗೊತ್ತಿರ್ಬೇಕು. ಅದು ಗೊತ್ತಿದ್ದಾಗ ಅವರು ಪೋಷಕರು ಮಕ್ಕಳಿಗೆ ಕಲಿಸೋದಕ್ಕೆ ಸಾಧ್ಯ. ನೋಡಿ, ಎಂತ ಒಂದು ಪದ ಇದೆ ಅಂದ್ರೆ, ಕುರಿತೋದದೆಯು ಕಾವ್ಯ ಪ್ರಯೋಗ ಪರಿಣಿತಿ ಮತಿಗಳು ಕನ್ನಡಿಗರಿಂದ. ನೋಡಿ, ಕನ್ನಡಿಗರು ಕುಳಿತುಕೊಂಡು ಓದಬೇಕಾಗಿಲ್ಲ, ಕಾವ್ಯವನ್ನ ಪ್ರಯೋಗ ಮಾಡ್ತಾ ಇದ್ರು ಅಂತ ನಮ್ ಕವಿರಾಜ ಮಾರ್ಗದಲ್ಲಿ. ಆದ್ರೆ ಇವತ್ತೇನಾಗಿದೆ, ಕುರಿತು ಓದಿದ್ರು ಕೂಡ, ಕುಳಿತು ಓದಿದ್ರು ಕೂಡ ಕನ್ನಡವನ್ನ ಸರಿಯಾಗಿ ಬಳಕೆ ಮಾಡ್ತಾ ಇಲ್ಲ. ಕನ್ನಡದ ಬರವಣಿಗೆಗಳನ್ನ ಸರಿಯಾಗಿ ಎಲ್ಲ ಕಡೆ, ಈಗ ಒಂದು ಸಾಲ ಬರೆದ್ರೆ ಆ ಮಗು 10 ವ್ಯಾಕರಣ ದೋಷಗಳಿರುತ್ತೆ, ಒಂದು ಉಚ್ಚಾರಣೆ ಮಾಡಿದ್ರೆ ಅದರಲ್ಲಿ ಒಂದಷ್ಟು ಲೋಪಗಳಿರುತ್ತೆ. ಮತ್ತೆ ಎಂತ ಕಲ ಇತ್ತು, ಕುರಿತು ಓದದೆಯೂ ಕಾವ್ಯ ಪ್ರಯೋಗ ಪರಿಣಿತಿ ಮತಿಗಳಿದ್ದ ಈ ನಾಡಲ್ಲಿ ಇವತ್ತು ಕುಳಿತು ಓದಿದ್ರು ಕೂಡ ಕನ್ನಡದ ಒಂದು ವಾಕ್ಯವನ್ನ ಬರೆಯಕ್ ಆಗ್ತಾ ಇಲ್ಲ ಅಂದ್ರೆ ಏನ್ ಹೇಳುದು? ಅದಕ್ಕೆ ಕಾರಣ ಯಾರು ಅಂದ್ರೆ ಪೋಷಕರೇ. ಕಾರಣ ಯಾರು ಅಂದ್ರೆ, ಪೋಷಕರಿಗೆ ಇಲ್ದೇ ಇರೋ ಭ್ರಮೆ ಅಷ್ಟೇ. ಒಂದು ಅವರು ಏನಿದಾರೆ, ಇಂಗ್ಲಿಷ್ ಲಿ ಕಲ್ತ್ಬಿಟ್ರೆ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ನಮ್ಮ ಮಗು ಓದ್ಬಿಟ್ರೆ ಅದು ದೊಡ್ಡ ಸಾಧನೆಯನ್ನ ಮಾಡ್ದ ಹಾಗೆ ಅಂತ ಅವ್ರು ಅನ್ಕೊಂಡಿದ್ದಾರೆ. ಯಾವತ್ತು ಈ ಜಗತ್ತನ್ನ ನೋಡೋಕೆ ಇಂಗ್ಲಿಷು ಒಂದು ಕಿಟಕಿಯ ಇದ್ದ ಹಾಗೆ, ಬಹಳ ಸೊಗಸಾಗಿದೆ ನೋಡಿ. ಈ ಜಗತ್ತನ್ನ ನೋಡೋಕೆ ಇಂಗ್ಲಿಷ್ ಒಂದು ಕಿಟಕಿ ಇದ್ದ ಹಾಗೆ, ಆದ್ರೆ ಈ ಜಗತ್ತನ್ನ ಕಣ್ತುಂಬ ನೋಡ್ಬೇಕು. ಬಾಗಿಲು ಅಂತ ಯಾವ್ದಾದ್ರು ಭಾಷೆ ಇದೆ, ಅದ್ರ ಮಾತೃಭಾಷೆ ಅದು ಕನ್ನಡ ಭಾಷೆ. ಈ ಜಗತ್ತನ್ನ ನೀವು ಬಾಗಿಲು ತೆರೆದ್ ನೋಡೋದಕ್ಕೂ ಕಿಟಕಿ ತೆರೆದ್ ನೋಡೋದಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ನಿಮ್ಮ ಮಕ್ಕಳಿಗೆ ನಿಮ್ಮ ಭಾಷೆಯಲ್ಲೇ ಕಳಿಸಿದ್ರೆ ಅಲ್ವೇ. ಈಗ ನಾನು ಹೇಳೋದು, ನೀವು ಈಗ ಇಂಗ್ಲಿಷ್ ಕಾನ್ವೆಂಟ್ ಸೇರ್ಸ್ಬಿಟ್ರೆ ಅಥವಾ ಇಂಗ್ಲಿಷ್ 1ನೇ ತರಗತಿಯಿಂದ ಕೊಡ್ಸ್ಬಿಟ್ರೆ ಪೋಷಕರಿಗೆ ನಮ್ಮ ಮಗ ಏನೋ ಆಗ್ಬಿಡ್ತಾನೆ ಅಂತ ಭ್ರಮೆಯಲ್ಲಿದ್ದೀರಾ? ಇಲ್ಲ, ನಾನು ಹೇಳೋದು ನೀವು 1ನೇ ತರಗತಿಯಿಂದ 6ನೇ ತರಗತಿವರೆಗೆ ಸರ್ಕಾರಗಳಾಗ್ಲಿ ಅಥವಾ ಪೋಷಕರಾಗ್ಲಿ ತಮ್ಮ ಮಾತೃಭಾಷೆಯಲ್ಲೇ ಶಿಕ್ಷಣವನ್ನ ಕಲಿಸ್ಬೇಕು. ಆದ್ರೆ ಆ ಮಗುಗೆ ಸಾಮರ್ಥ್ಯ ಇದೆ ಅಂದಾಗ ಹೆಚ್ಚು ಭಾಷೆಗಳನ್ನ ಕಲಿಸಿ. ಮಾಧ್ಯಮ ಬೇರೆ, ಭಾಷೆ ಬೇರೆ. 1ನೇ ತರಗತಿಯಿಂದ 6ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲೇ ಕಲಿಬೇಕು. ಆದ್ರೆ ನಾವು ಹೆಚ್ಚು ಬೇರೆ ಬೇರೆ ಭಾಷೆ ಕಲಿಬೇಡಿ ಅಂತ ಹೇಳ್ತಾ ಇಲ್ಲ, ಬೇರೆ ಬೇರೆ ಭಾಷೆಗಳನ್ನ ಕಲಿಸಿ ಮಕ್ಕಳಿಗೆ. ಆದ್ರೆ ಮಾತೃಭಾಷೆಯಲ್ಲಿ, ಭಾಷೆಯ ಮಾಧ್ಯಮದಲ್ಲಿ ಕಲಿತ ಮಗು ಒಂದ್ ರೀತಿ ಸ್ವತಂತ್ರವಾಗಿ ಬೆಳೆದಂತಹ ಮರದ ಹಾಗೆ, ಅರಳಿಯ ಮರದ ಹಾಗೆ, ಆಲದ ಮರದ ಹಾಗೆ ವಿಸ್ತಾರವಾಗಿ ತನ್ನ ನಂಬ್ಕೊಳ್ಳುತ್ತೆ. ಆದ್ರೆ ಯಾವುದೋ ಒಂದು ಬಲವಂತದಿಂದ ಅಥವಾ ಇನ್ಯಾವುದೋ ಭಾಷೆಯಿಂದ ನಾವು ಕಲಿಸ್ತಾ ಹೋದ್ರೆ ಅದು ಕೃತಕವಾಗಿ ನಮ್ಮ ಮನೆ ಮುಂದೆ ಯಾವುದೋ ಒಂದು ಹೂ ಗಿಡವನ್ನ ಕುಂಡದಲ್ಲಿ ನೆಟ್ಟು ಬೆಳೆಸಿದಾಗುತ್ತೆ. ವಿಶೇಷವಾದದ್ದು ಅಂತ ನಾನು ಅನ್ಕೋತೀನಿ.
0: ಹೌದು ಸರ್, ಖಂಡಿತ. ಈಗ ಪೋಷಕರು ಮಕ್ಕಳಲ್ಲಿ ಕನ್ನಡ ಭಾಷೆನ ಹೇಗೆ ಅಭ್ಯಾಸ ಮಾಡಿಸೋದು ಅನ್ನೋದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ನೋಡೋದಾದ್ರೆ ಈಗ ಇಂದಿನ ಕಾಲದಲ್ಲಿ ಹೆಚ್ಚು ಇಂಗ್ಲಿಷ್ನ ಬಳಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಸರ್. ಹಾಗೇನೆ ಇಂದಿನ ಕಾಲದಲ್ಲಿ ಮಕ್ಕಳಲ್ಲಿ ಕನ್ನಡ ಭಾಷೆ ಬಳಕೆ ಕಡಿಮೆ ಆಗೋದಕ್ಕೆ ಏನ್ ಕಾರಣಗಳಿದೆ ಅಂತ ಹೇಳ್ತೀರಾ ಸರ್ ನೀವು?
1: ಮೊದಲನೇದು ನಮ್ಮ ಮನೆನೇ. ಮೊದಲನೇದು ಪೋಷಕರು ಅವರು ಯಾವ್ದೋ ಒಂದು ಭ್ರಮೆಗೆ ಸಿಕ್ಕೊಂಡಿದ್ದಾರೆ. ಇಂಗ್ಲಿಷ್ ಅನ್ನೋ ಅಥವಾ ಇನ್ಯಾವುದೋ ಭಾಷೆಯನ್ನೋ ನಮ್ಮ ಮಗುಗೆ ಕಲ್ಸ್ಬಿಟ್ರೆ ಅವನು ಎಲ್ಲಿಲ್ಲದನ್ನ ಸಾಧಿಸ್ಬಿಡ್ತಾನೆ ಅನ್ನೋ ಒಂದು ಭ್ರಮೆಯಲ್ಲಿದ್ದಾರೆ. ಅದು ಸುಳ್ಳು, ಅದು ಪೋಷಕರಿಗೆ ಗೊತ್ತಾಗಬೇಕು. ಎರಡನೇದು, ನಮ್ಮ ಶಾಲೆಗಳಲ್ಲಿ, ಪ್ರಾಥಮಿಕ ಶಾಲೆಗಳಲ್ಲಿ ಕನ್ನಡವನ್ನ ಅದನ್ನ ಅಧ್ಯಾಪನ, ಅಧ್ಯಯನ ಮತ್ತೆ

0: ಕಲಿಸುವಿಕೆ, ನಾನು ಹೇಳಿದೆ ಈಗಾಗ್ಲೇ, ಅದರಲ್ಲಿ ಬರುವಂತಹ ಅಕ್ಷರ ಇರ್ಬೋದು, ಅಲ್ಲಿ ಬರುವಂತಹ ಪದ ಇರ್ಬೋದು, ಅಲ್ಲಿ ಬರುವಂತಹ ವಾಕ್ಯ ಇರ್ಬೋದು, ಈ ರಚನೆಗಳನ್ನ ಮಗುವಿಗೆ, ವರಮಯ್ಯನ ಮಗುವಿಗೆ ಕಲಿಸುವಂತವರು ಕನ್ನಡ ಭಾಷೆಯ ಅರಿವು ಸ್ಪಷ್ಟವಾಗಿರ್ಬೇಕು. ಮೊನ್ನೆ ಮೊನ್ನೆ ಈಗ ಪ್ರಜಾವಾಣಿಯಲ್ಲಿ ಒಂದು ಲೇಖನ ಪ್ರಕಟ ಆಗಿದೆ, ಅದು ನುಡಿ ಸಾಮರ್ಥ್ಯವೆಂಬ ಬೆಳಕಿನ ದಾರಿ ಅಂತ. ಅವರು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಶಿಕ್ಷಣ ಸಮುದಾಯವೇ ನಿರ್ವಹಿಸುವಂತಹ ಒಂದು 96 ಬಗೆಯ ಕರ್ತವ್ಯಗಳನ್ನ ಪಟ್ಟಿ ಮಾಡ್ತಾರಂತೆ. ಆ 96 ಬಗೆಯ ಕರ್ತವ್ಯಗಳನ್ನ ಪಟ್ಟಿ ಮಾಡಿರೋ ಆ ಶಿಕ್ಷಕರು ನಿರ್ವಹಿಸುವ ಕಾರ್ಯಗಳನ್ನ ಶಿಕ್ಷಕರೇ ಪಟ್ಟಿ ಮಾಡಿರೋ ಆ ಪಟ್ಟಿಯನ್ನ ತೆಗೆದು ನೋಡಿದ್ರೆ ಪ್ರತಿ ಸಾಲಲ್ಲೂ 4-5 ತಪ್ಪುಗಳು ಸಿಗ್ತವಂತೆ. ಶಿಕ್ಷಕರಿಗೆ ಆ ಭಾಷೆಯ ಅರಿವು ಸರಿಯಾಗಿಲ್ಲ ಅಂದ್ರೆ ಮಕ್ಕಳಿಗೆ ಏನ್ ಕಲಿಸ್ತಾರೆ?
1: ಹೌದು ಸರ್.
0: ಒಂದು ಕಡೆ ಪೋಷಕರು, ಇನ್ನೊಂದು ಕಡೆ ಆ ಭಾಷೆಯ ಅರಿವು, ಅದರ ಅಕ್ಷರವೋ ಪದವೋ ಅರ್ಥವೋ, ಅದರ ವರಮಯ ಆಗ್ಲಿ ಒಳಮಯ ಆಗ್ಲಿ ಸರಿಯಾಗಿ ತಿಳಿದೆ ಹೋದ್ರೆ ಆ ಮಗುಗೆ ಏನ್ ಕಲಿಸ್ತಾರೆ? ಆ ಕಲಿತ ಮಗು ಇವರೇ ಮಾಡಿದ ಪಟ್ಟಿಯಲ್ಲೇ ಒಂದ್ ಸಾಲಲ್ಲಿ 5-6 ತಪ್ಪಿದೆ ಅಂದ್ರೆ ಅಲ್ವೇ, ಇನ್ನು ಮಗು ಎಷ್ಟು ತಪ್ಪು ಮಾಡ್ಬೋದು? ನಿಮಗ್ ಗೊತ್ತಿರ್ಲಿ, PUC ಗೆ ಬಂದ ಮಗುವಿಗೆ ಇವತ್ತು ಒಂದು ಅವನ ವಿಳಾಸವನ್ನ ಬರ್ಕೊಳ್ಳೋದಕ್ ಬರೋದಿಲ್ಲ. ಮತ್ತೆ 1ನೇ ತರಗತಿಯಿಂದ 12ನೇ ತರಗತಿವರೆಗೆ ಅವನು ಏನ್ ಕಲ್ತ?
1: ಹೌದು,
0: ಬಹಳ ವಿಶೇಷವಾಗಿ ಹೇಳುವಂತದ್ದು. ಮತ್ತೆ ಹಾಗಾದ್ರೆ ಇದರಲ್ಲಿ ಶಿಕ್ಷಕರ ಪಾತ್ರ ಏನು? ಹಾಗಾಗಿ ಮೊದಲನೇದು ಮನೆ ಆದ್ರೆ 2ನೇದು ಶಾಲೆಗಳೇ.
1: ಹೌದು,
0: ಇಂತಹ ಶಿಕ್ಷಕರಿಗೆ ಒಂದಷ್ಟು ಒಳ್ಳೆಯ ತರಬೇತಿಗಳನ್ನ ಕೊಡುವಂತಹ ಕಾರ್ಯಗಳನ್ನ ಸರ್ಕಾರಗಳು ಮಾಡಬೇಕು. ಮತ್ತೆ ಕಾಲ ಕಾಲಕ್ಕೆ ಆ ತರಬೇತಿಗಳು ಕೂಡ ಸರಿಯಾಗಾದ್ರೆ ಈ ತರದ ಯಾವ ಅನಾಹುತಗಳು ಸಂಭವಿಸುವುದಿಲ್ಲ.
1: ಖಂಡಿತ ಸರ್.
0: ಹೌದು
1: ಸರ್. ಇವಾಗ ನೋಡೋದಾದ್ರೆ ಈಗ ಇಂಗ್ಲಿಷ್ ನ ಬಳಕೆ ತುಂಬಾ ಹೆಚ್ಚಾಗಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಇಂಗ್ಲಿಷ್ ನ ವ್ಯಾಮೋಹ ಮಕ್ಕಳಲ್ಲಿ ಅಥವಾ ಪೋಷಕರಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ ಇವಾಗ. ಹಾಗ ನೋಡೋಕೋದ್ರೆ ಈಗ ಇಂಗ್ಲಿಷ್ ಶಿಕ್ಷಣದ ಜೊತೆಗೆ ಕನ್ನಡದ ಮೇಲಿನ ಆಸಕ್ತಿ ಹೇಗೆ ಬೆಳೆಸಬಹುದು ಮಕ್ಕಳಲ್ಲಿ?
0: ಬಹಳ ಒಳ್ಳೆ ಪ್ರಶ್ನೆ, ಬಹಳ ಅದ್ಭುತವಾದ ಪ್ರಶ್ನೆಯನ್ನ ಕೇಳಿದ್ರಿ ನೀವು. ಅದನ್ನ ನಾನು ಅನ್ಕೊಳ್ಳೋದು ಆ ಪ್ರಶ್ನೆಯನ್ನ ಹಿಂದು ಮುಂದೆ ಮಾಡ್ಕೊಂಡ್ರೆ ಒಳ್ಳೇದು ಅಂತ. ಕನ್ನಡದ ಜೊತೆಗೆ ಇಂಗ್ಲಿಷ್ ಅನ್ನ ಹೇಗೆ ಕಳಿಸೋದು ಅಂತ ಮಾಡಿದ್ರೆ ಬಹಳ ಒಳ್ಳೇದು. ಈಗ ನೋಡಿ, ನಮ್ಮಲ್ಲಿ ನಾನು ಅದನ್ನೇ ಮೊದಲೇ ಹೇಳಿದೆ, ಪ್ರಾಥಮಿಕ ಶಾಲೆಯಿಂದ 1ನೇ ತರಗತಿಯಿಂದ 6ನೇ ತರಗತಿವರೆಗೂ ಕನ್ನಡ ಮಾಧ್ಯಮವನ್ನ ಕಲಿಸಿ. ಅದ್ರ ಜೊತೆಗೆ ನೀವು ಇಂಗ್ಲಿಷ್ ಅನ್ನು ಸೇರಿಸಿ, ಹಿಂದಿಯನ್ನು ಸೇರಿಸಿ, ಒಂದು ಭಾಷೆಯಾಗಿ ಕಲಿಸಿ. ಆಗ ಮಗುಗೆ, ಆ ಮಗು 4-6 ಭಾಷೆಗಳನ್ನ ಕಲಿತರೆ ಅಪಚಾರ ಏನಿಲ್ಲ. ಮತ್ತೆ ಆ ಮಗುವಿನ ಹಂತದಲ್ಲಿ ಅದಕ್ಕೆ ಕಲಿಯುವ ಸಾಮರ್ಥ್ಯ ಕೂಡ ಇರುತ್ತೆ, ಹೊರೆ ಹಾಕ್ಬಾರ್ದು. ಹಾಗೆ ಕಲಿಸ್ತಾ ಹೋದಾಗ ನಾವು ಕನ್ನಡದ ಜೊತೆ ಜೊತೆಗೇನೆ ಇಂಗ್ಲಿಷ್ ಅನ್ನು, ಕನ್ನಡದ ಜೊತೆ ಜೊತೆಗೆ ಹಿಂದಿಯನ್ನು, ಸಂಸ್ಕೃತವನ್ನು ಅಥವಾ ಜರ್ಮನ್ ಅನ್ನು ಇನ್ಯಾವುದೋ ಭಾಷೆಯನ್ನ ಕಲಿಸ್ತಾ ಹೋದ್ರೆ ಆ ಮಗುವಿಗೆ ಕಲಿಯುವ ಸಾಮರ್ಥ್ಯ ಇರುತ್ತೆ. ಹಾಗೆ ನಾವು ಮಾಡ್ತಾ ಹೋದಾಗ ಆ ಮಗು ಏಕಕಾಲಕ್ಕೆ ತನ್ನ ಮಾತೃಭಾಷೆಯನ್ನು ಕಲಿತಾ ಇನ್ನೊಂದು ಭಾಷೆಯನ್ನ ಕಲಿಯುತ್ತೆ. ಆ ಭಾಷೆಯಲ್ಲಿ ಸಿಗುವಂತಹ ವೈಜ್ಞಾನಿಕ ಅಂಶಗಳನ್ನ, ಅಲ್ಲಿ ಸಿಗುವಂತಹ ವೈಚಾರಿಕ ಅಂಶಗಳನ್ನ, ಅಲ್ಲಿ ಸಿಗುವಂತಹ ಸಾಹಿತ್ಯಿಕ ಸಾಂಸ್ಕೃತಿಕ ಸಂಗತಿಗಳನ್ನ ಕಲಿಯುತ್ತದು. ಕಲಿತಾಗ ಅದರ ಬೌದ್ಧಿಕತೆ ವಿಸ್ತಾರವಾಗುತ್ತೆ. ಆ ಬೌದ್ಧಿಕತೆ ವಿಸ್ತಾರವಾದಾಗ ಆ ಮಗು ಈ ಜಗತ್ತಿನಲ್ಲಿ ಎಲ್ಲಿ ಬೇಕಾದರೂ ತನ್ನನ್ನ ತಾನು ಎಕ್ಸ್ಪೋಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ತನ್ನನ್ನ ತಾನು ಪ್ರದರ್ಶನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನಿಮಗೆ ಬಹಳ ವಿಶೇಷವಾಗಿ CNR ರಾವ್ ಇದ್ದಾರೆ, ಭಾರತ ರತ್ನ ಪಡೆದಂತವ್ರು. ಅವರು ಕನ್ನಡ 1ನಿಂದ 10ನೇ ತರಗತಿವರೆಗೂ ಕನ್ನಡದಲ್ಲೇ ಕಲಿತವ್ರು. ನಮ್ಮ ಮುಂದೆ ಸುಧಾಮೂರ್ತಿ ಅವರು ಇದ್ದಾರೆ, ನಾರಾಯಣ ಮೂರ್ತಿ ಅವರು, ಸಾಕಷ್ಟು ಜನ ಇದ್ದಾರೆ, ಕವಿಗಳಿದ್ದಾರೆ ಸಾಕಷ್ಟು ಜನ, ವಿಶ್ವೇಶ್ವರಯ್ಯನವರು ಇದ್ದಾರೆ, ಇವರೆಲ್ಲ ಕನ್ನಡದಲ್ಲಿ ಕಲಿತವ್ರೆ. ಆದ್ರೆ ಅವ್ರಿಗೆ 4-6 ಭಾಷೆಗಳು ಬರ್ತಿತ್ತು. ಜಗತ್ತಿನ ಎಲ್ಲ ಕಡೆ ಅವರು ದೊಡ್ಡದೊಂದು ಸಾಧನೆಯನ್ನ, ಅಭಿಯಂತರರಾಗಿ, ಸಾಹಿತಿಗಳಾಗಿ ಅಥವಾ IT BT ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನ ಮಾಡೋದಕ್ಕೆ ಅವ್ರಿಗೆ ಮಾತೃಭಾಷೆಯ ಜೊತೆಗೆ ಇತರ ಭಾಷೆಗಳ ಕಲಿಕೆ ಮಹತ್ವದ ಸ್ಥಾನವನ್ನ ಪಡ್ಕೋತಾ ಹೊರತು, ಆದ್ರೆ ಮಾತೃಭಾಷೆಯನ್ನ ಬಿಟ್ಟು ಇತರ ಭಾಷೆಯನ್ನ ಕಲಿಯೋದ್ರಿಂದ ಏನಾಗಲ್ಲ. ನಾನು ಬಹಳ ನೋಡಿ, ನೀವು ಕೇಳೋದು ಬಹಳ ಔಚಿತ್ಯಪೂರ್ಣವಾದ ಪ್ರಶ್ನೆ. ಕುವೆಂಪು ಅವರು, ನಿಮ್ಗೆ ಗೊತ್ತಿರ್ಲಿ, ಅವರು ಮೊದಮೊದಲು ಅವರು 20ನೇ ವಯಸ್ಸಿಗೆ ಇಂಗ್ಲಿಷ್ ನಲ್ಲಿ ಕವಿತೆ ಬರ್ತಾರೆ, ಬರೀತಾರೆ. ಬಿಗಿನರ್ಸ್ ಮ್ಯೂಸ್ ಅಂತ ಅವರು ಮೊದಲು ಬಿಗಿನರ್ಸ್ ಮ್ಯೂಸ್ ಮತ್ತು ಏಲಿಯನ್ ಆರ್ಪ್ ಅಂತ ಎರಡು ಕವನ ಸಂಕಲನಗಳನ್ನ ತರ್ತಾರೆ. ಇಂಗ್ಲಿಷ್ ಕವಿತೆಗಳು ಬೆಳಕು ಕಾಣ್ತವೆ ಕುವೆಂಪು ಅವರು 1924 ಇದೇ ತಿಂಗಳು July 2 ಬೆಳಕನ್ನ ಕಾಣ್ತಾರೆ. ಈ ಸಂದರ್ಭದಲ್ಲಿ ಅವ್ರಿಗೆ ನೋಡಿ, ಅವರ ಇತಿಹಾಸ ಅಧ್ಯಾಪಕರಾದ MH ಕೃಷ್ಣಯ್ಯನ್ ಅವರು ಒಂದ್ ಸಲಹೆ ಕೊಡ್ತಾರೆ. ಐರಿಷ್ ಕವಿಯಾದಂತಹ ಇಂಗ್ಲಿಷ್ ಕವಿಯ ಅಥವಾ ಐರಿಷ್ ಕವಿಯಾದಂತಹ James H. Cousin ಅವ್ರನ್ನ ಭೇಟಿ ಮಾಡು, ನೀನ್ ಒಂದಷ್ಟು ಸಲಹೆ ಮತ್ತೆ ಮಾರ್ಗದರ್ಶನವನ್ನ ನೀಡ್ತಾರೆ ಅಂದಾಗ ಗೆಳೆಯ ಮಲ್ಲಪ್ಪನ ಜೊತೆ ಅವರು ಕಸಿನ್ಸ್ ಅವ್ರ ಕಸಿನ್ಸ್ ಅವ್ರನ್ನ ನೋಡೋದಕ್ಕೆ ಅವರು

0: ಡೈರೆಕ್ಟ್ ಗೆಸ್ಟ್ ಹೌಸ್ ಗೆ ಹೋಗ್ತಾರೆ. ಜೇಮ್ಸ್ ಕಸಿನ್ಸ್ ಅವರು ಆ ಎಲ್ಲ ಈ ಕುವೆಂಪು ಅವರ ಎರಡು ಕವನ ಸಂಕಲನಗಳನ್ನ ನೋಡ್ತಾ ಮತ್ತೆ ಈ ಕವಿತೆ ಬಿಗಿನರ್ಸ್ ಮೂವ್ಸ್ ನೋಡ್ತಾ ನೋಡ್ತಾ ಅವ್ರು ಹೇಳ್ತಾರೆ ಈ ಅವರು ಬಹಳ ಸೊಗಸಾಗಿ ಒಂದು ಮಾತನ್ನ ಪುಟ್ಟಪ್ಪ ಸರ್ಗೆ ಕೆವಿ ಪುಟ್ಟಪ್ಪ ಸರ್ಗೆ ಹೇಳ್ತಾರ ಅವರು ಏನಿದು ಏನಿದು ಕಟ್ಟು ಅಂತ ಏನಿದು ಒಂದ್ ಕಂತೆ ಅನ್ನೋ ತರ ಇದೆಯಲ್ಲ ಅನ್ನೋ ತರ ಅವ್ರು ಹೇಳ್ತಾರೆ. ಆಗ ಕುವೆಂಪು ಅವ್ರಿಗೆ ಬಹಳ ಬೇಸರ ಆಗುತ್ತೆ. ಆಗ ಅವ್ರು ಹೇಳ್ತಾರೆ ನಿನ್ನದೇ ಭಾಷೆಯಲ್ಲಿ ಬರೀ ಇನ್ನೂ ಅದ್ಭುತವಾಗಿ ಬರಿಬಹುದು ಅಂತ. ಕುವೆಂಪು ಅವರು ಹಾಗಂದಾಗ ನಿನ್ನದೇ ಭಾಷೆಯಲ್ಲಿ ಬರೆದ್ರೆ ಇನ್ನೂ ಸಮರ್ಥವಾಗಿ ಅಸಮರ್ಥವಾದ ಒಂದು ಭಾಷೆಯಲ್ಲಿ ನಿನ್ನ ನೆಲದ ಸಂಸ್ಕೃತಿಯನ್ನ ನಿನ್ನ ನೆಲದ ಅನುಭವಗಳನ್ನ ಬರಿತಾ ಹೋಗೋದಕ್ಕಿಂತ ಸಮರ್ಥವಾದ ಭಾಷೆ ಅಂದ್ರೆ ನಿನ್ನ ಮಾತೃಭಾಷೆಯಲ್ಲಿ ನೀನು ಬರಿತಾ ಹೋದ್ರೆ ಮಹಾನ್ ಕವಿ ಆಗ್ಬೋದು ಅಂತ ಅವ್ರ ನೆನಪಿನ ದೋಣಿಯಲ್ಲಿ ಇದನ್ನ ಬರ್ಕೋತಾರ ಅವರು. 1924ರಲ್ಲಿ ನಾನು ಕಸಿನ್ಸ್ ಅವ್ರನ್ನ ಭೇಟಿ ಮಾಡಿದ್ದೆ. ಆ ಸಂದರ್ಭದಲ್ಲಿ 11ನೇ ತಾರೀಕಲ್ಲಿ ನಾನು ಭೇಟಿ ಮಾಡಿದ್ದೆ. ಆ ಸಂದರ್ಭದಲ್ಲಿ ಅವ್ರು ಹೇಳಿದ ಮಾತುಗಳು ನನಗೆ ಮೊದಮೊದಲಿಗೆ ನೋವನ್ನೇ ತಂದ್ರು ಅನಂತರದಲ್ಲಿ ನಾನು ನನ್ನ ಮಾತೃಭಾಷೆಯಲ್ಲಿ ರೂಢಿಸ್ಕೊತಾ ಹೋದ್ಮೇಲೆ ನನಗೆ ಅದರಿಂದ ಅದ್ಭುತವಾದ ಅನುಭವ. ಇವತ್ತು ಕುವೆಂಪು ಅವ್ರನ್ನ ನೀವು ಜಾಗತಿಕ ಮಟ್ಟದಲ್ಲಿ ಅಲ್ವಾ, ಅವ್ರ ಶ್ರೀ ರಾಮಾಯಣ ದರ್ಶನ ಆಗ್ಬೋದು, ಅವ್ರು ಬರೆದಂತ ಕವಿತೆಗಳಾಗ್ಬೋದು, ಅವ್ರು ಬರೆದಂತ ಕಾದಂಬರಿಗಳಾಗ್ಬೋದು ಜಾಗತಿಕ ಮನ್ನಣೆಯನ್ನ ಪಡ್ಕೊಂಡಿದೆ. ಆದ ನಂತರವೇ ಅವರು ನೇರವಾಗಿ ಬಂದು ಪೂ ಅಂತ ಒಂದ್ ಅಲ್ಲೇ ನೋಡಿ ಅವ್ರು ವರ ಬರ್ತಿದ್ದಂಗೆ ಐರಿಷ್ ಕವಿ ಕಸಿನ್ಸ್ ಅವ್ರ ಅಂದ ತಕ್ಷಣ ವರ ಬರ್ತಿದ್ದಂಗೆ ಅವರು ಪೂ ಅನ್ನೋ ಒಂದ್ ಕವಿತೆಯನ್ನ ತಮ್ಮ ತಲೆ ಒಳಗೆ ಗುನುಕ್ತಾರೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ಎಲೆ ಪೂವೆ ಆಲಿಸುವೆ ನಾನಿನ್ನ ಗೀತೆ ಏನು, ನೋಡಿ ಎಲೆ ಪೂವೆ ಆಲಿಸುವೆ ನಾನಿನ್ನ ಗೀತೆ ಏನು, ಎಲೆ ಪೂವೆ ಸೋಲಿಸುವೆ ನಾನಿನ್ನ ಪ್ರೀತಿ ಏನು ಅಂತ ಹಾಗೆ ಹುಟ್ಟಿದ್ದದು. ನೋಡಿ ಮೊದಲನೇ ಕವಿತೆ ಪೂವು ಅಂತ ಬರೀತಾರ ಅವರು. ಈಗ ನೋಡಿ ಈಗ ಕುವೆಂಪು ಅವರು ಮಾತೃಭಾಷೆಯನ್ನ ಬಿಟ್ಟು ಇಂಗ್ಲಿಷ್ ಭಾಷೆಯಲ್ಲಿ ಬರಿತಾ ಹೋಗಿದ್ರೆ ಇವತ್ತು ಏನು ಮನ್ನಣೆಯನ್ನ ಗಳಿಸಿದಾರೋ, ಇವತ್ತು ಏನು ಭಾರತ ರತ್ನವನ್ನ ಪ್ರಶಸ್ತಿಯನ್ನ ಪಡೆಯೋದಕ್ಕೆ ಅವರ ಸಾಹಿತ್ಯ ಕ್ಷೇತ್ರದ ಕೊಡುಗೆ ಅಪಾರವಾದದ್ದು ಅಲ್ವಾ. ಅವ್ರಿಗೆ ಭಾರತ ರತ್ನ ಕೊಟ್ರು ಅದು ಅದು ಕಡಿಮೆನೆ ಅನ್ನುವಷ್ಟು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಾರೆ ಅವರು. ಅದು ಅವ್ರು ಮಾತೃಭಾಷೆಯಲ್ಲಿ ಬರೆದಿದ್ದರಿಂದ ಮಾತ್ರ ಸಾಧ್ಯ ಆಯ್ತು ಅಂತ ಅವರೇ ಹೇಳ್ಕೊತಾರೆ ಅಲ್ವೇ. ನಾನು ಮಾತೃಭಾಷೆಯಿಂದ ಬರೆದ್ರಿಂದ ನಾನೊಬ್ಬ ಮಹಾಕವಿ ಆಗ್ಲಿಕ್ಕೆ ಸಾಧ್ಯ ಆಯ್ತು ಅಂತ. ಈಗ ಅವ್ರ ಸಾಹಿತ್ಯವನ್ನೆಲ್ಲ ನಾವು ಅವಲೋಕನ ಮಾಡ್ತಾ ಹೋದ್ರೆ ಇವತ್ತು ಅವ್ರ ಸಾಹಿತ್ಯಕ್ಕೆ ಭಾರತ ರತ್ನದಂತಹ ಪ್ರಶಸ್ತಿಯು ಕೂಡ ನನಗಂತದ್ದು ಕಡಿಮೆನೆ. ಸಾಧನೆಯನ್ನ ಮಾಡಿದಾರ ಅವರು. ಇದು ಎಲ್ಲಿಂದ ಸಾಧ್ಯ ಆಯ್ತು, ಮಾತೃಭಾಷೆಯಿಂದ ಅಂದ್ರೆ.
1: ಹೌದು ಖಂಡಿತ
0: ನೋಡಿ, ಆದ್ರೆ ಅವ್ರ ವ್ಯಾಮೋಹ ಇದ್ದದ್ದು ಇಂಗ್ಲಿಷೇ. ಅದನ್ನ ಅವರು ತುಂಬಾ ನೆನ್ಕೋತಾರೆ, ಕಸಿನ್ಸ್ ಅವ್ರ ಸರ್ನ ತುಂಬಾ ನೆನ್ಕೋತಾರೆ ಅವರು. ಅವ್ರ ನೆನಪಿನ ದೋಣಿಯಲ್ಲಿ ಎಷ್ಟು ನೆನ್ಸ್ಕೋತಾರೆ ಅಂದ್ರೆ ತುಂಬಾ ನೆನ್ಸ್ಕೋತಾರೆ. ಆ ಒಂದ್ ಪಲ್ಲಟ ಇದೆಯಲ್ಲ, ಅವತ್ತು 20ನೇ ವಯಸ್ಸಿಗಾದ ಪಲ್ಲಟ ಇದೆಯಲ್ಲ, ಆ ಪಲ್ಲಟ ಆಗ್ದೆ ಹೋಗಿದ್ರೆ ಅಥವಾ ನಮ್ ಕೃಷ್ಣಯ್ಯ ಸರ್ ಅವರು ಅವ್ರನ್ನ ಸಲಹೆ ಕೇಳೋದು ಕಳಿಸ್ದೆ ಹೋಗಿದ್ರೆ ಇಂತಹ ಒಬ್ಬ ಮಹಾನ್ ಕವಿ ಕನ್ನಡಕ್ಕೆ ಸಿಗ್ತಾನೆ ಇರಲಿಲ್ಲ.
1: ಖಂಡಿತ ಸರ್,
0: ಇದು ವಿಶೇಷವಾದದ್ದು. ಈ ಸಂಗತಿಗಳನ್ನ ನಾವು ಮಕ್ಕಳಿಗೆ ತಿಳಿಸ್ಕೊಟ್ರೆ ಸಾಕು, ವಿಶ್ವೇಶ್ವರಯ್ಯನವ್ರು ತಿಳಿಸ್ಕೊಟ್ರೆ ಸಾಕು, ಎನ್ಆರ್ ರಾವ್ ಸರ್ ಅಂತಹ ಬದುಕಿನ ಚರಿತ್ರೆಗಳನ್ನ ತಿಳಿಸ್ಕೊಟ್ರೆ ಸಾಕು, ಸುಧಾಮೂರ್ತಿ ನಾರಾಯಣ ಮೂರ್ತಿ ಅವರು ವಿಜ್ಞಾನ ಕ್ಷೇತ್ರದಲ್ಲಿ ಏನೋ ಮಾಡ್ತಿರುವಂತಹ ಬದುಕನ್ನ ತಿಳಿಸ್ಕೊಟ್ರೆ ಸಾಕು, ಮಕ್ಕಳ ಆಸಕ್ತಿ ಬರುತ್ತೆ.
1: ಹೌದು ಸರ್,
0: ಹೌದು ಅಲ್ವೇ, ಅದು ನನಗೆ ಅನ್ಸೋದು ಅಂತ.
1: ಹೌದು ಸರ್, ಈ ವಿಷಯವಾಗಿ ಮಕ್ಕಳಿಗೆ ಒಂದೊಳ್ಳೆ ಸಂದೇಶ ಸಲಹೆಯನ್ನ ನೀಡಿದ್ರಿ ಸರ್.

0: ಹಾಗೇನೆ ಈಗ ಮಕ್ಕಳಲ್ಲಿ ಕನ್ನಡ ಓದುವ ಮತ್ತೆ ಬರೆಯುವ ಅಭ್ಯಾಸವನ್ನ ಬೆಳೆಸೋದಕ್ಕೆ ಏನ್ ಮಾಡಬಹುದು ಅಂತ ಹೇಳ್ತೀರಾ ಸರ್, ಅಥವಾ ಪೋಷಕರಾಗ್ಲಿ ಶಿಕ್ಷಕರಾಗ್ಲಿ?
1: ಈಗ ಕನ್ನಡ ಓದುವ ಮತ್ತು ಬರೆಯುವ ಅಂದಾಗ ನಾನು ಅನ್ಕೊಳ್ಳೋದು, ಮೊದಲಿಗೆ ಅವ್ರಿಗೆ ಅಕ್ಷರ, ಈ ಪದ, ಈ ವಾಕ್ಯ, ಇವುಗಳ ಅರ್ಥವನ್ನ ಸ್ಪಷ್ಟವಾಗಿ ಅವರು ಪ್ರಾಥಮಿಕ ಹಂತದಿಂದನು ಕಲಿಬೇಕು. ಅದನ್ನ ಮನೆಯಲ್ಲಿ ಕಲಿಸ್ಬೇಕು. ಮನೆಯಲ್ಲಿ ಕಲ್ತೋದ್ರ ಜೊತೆಗೆ ತಂದೆ ತಾಯಿಗಳು ದಿನವೂ ಅವ್ರಿಗೆ, ನಮ್ಮಲ್ಲಿ ಹಿಂದೆ ಅಜ್ಜಿ ಕಥೆಗಳು ಇರ್ತಿತ್ತು, ಬಹಳ ಸ್ವಾರಸ್ಯಕರವಾದಂತಹ ಅಜ್ಜಿ ಕಥೆಗಳು ಇರ್ತಿತ್ತು. ಅಂತಹ ಅಜ್ಜಿ ಕಥೆಗಳನ್ನ, ಜಾನಪದ ಕಥೆಗಳನ್ನ, ಅಥವಾ ನಾನೀಗ ಹೇಳದ್ನಲ್ಲ ಈ ತರ ಕುವೆಂಪು ಅವರ ಬದುಕಿನ ಕಥೆಗಳನ್ನ, ಅಥವಾ ಇನ್ಯಾರದ ಒಂದಷ್ಟು ಸ್ವಾರಸ್ಯಕರವಾದ ಕಥೆಗಳನ್ನ, ತುಣುಕಿನ ಕಥೆಗಳನ್ನ ಹೇಳ್ತಾ ಹೋದ್ರೆ, ಅಥವಾ ಕನ್ನಡದ ಶ್ರೀಮಂತಿಕೆಯನ್ನ, ಕನ್ನಡ ಬೆಳೆದು ಬಂದ ಬಗೆಯನ್ನ, ಈ ಸಂಸ್ಕೃತಿಯನ್ನ ಆ ಮಗುಗೆ ದಿನಾ ಹೇಳ್ತಾ ಹೋದ್ರೆ ಅವರಲ್ಲಿ ಆ ಭಾಷೆಯ ಬಗೆಗೆ ಪ್ರೀತಿ ಬರುತ್ತೆ. ಮೊದಲಿಗೆ ಮಗುಗೆ ಒಂದು ಭಾಷೆಯ ಮೇಲೆ ಪ್ರೀತಿ ಬರ್ಬೇಕು.
0: ಖಂಡಿತ ಸರ್.
1: ಆ ಪ್ರೀತಿ ಬಂದ್ರೆ ಅದು ಏನಾಗುತ್ತೆ, ಅವ್ರ

0: ಒಂದು ಆಸಕ್ತಿಯನ್ನ ಮೂಡಿಸುತ್ತೆ.
1: ಹೌದು
0: ನೋಡಿ, ಆ ಪ್ರೀತಿ ಅವರಲ್ಲಿ ಕುತೂಹಲವನ್ನ ಮೂಡಿಸುತ್ತೆ, ಕುತೂಹಲದ ಜೊತೆಗೆ ಆಸಕ್ತಿಯನ್ನ ಮೂಡಿಸುತ್ತೆ. ಆ ಕುತೂಹಲ ಆಸಕ್ತಿಗಳೇ ಆ ಮಗು ಓದೋದಕ್ಕೆ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಯಾವುದೇ ಭಾಷೆ ಇರಲಿ ನೋಡಿ, ನಿಮ್ಗೆ ನೋಡಿ, ನೀವು ಕೂಡ ಈಗ ರೇಡಿಯೋ ಸ್ಟೇಷನ್ ಅಲ್ಲಿ ಇದ್ದೀರಾ. ಈಗ ನಿಮ್ಮನ್ನ ಯಾರಾದ್ರೂ ನಿಮ್ಗೆ ಮೆಚ್ಚಿನ ಶಿಕ್ಷಕರು ಯಾರು ಅಂದ್ರೆ ನೀವು

0: ವಿಷಯ ಕೂಡ ಇಷ್ಟ ಆಗುತ್ತೆ.
1: ಹೌದು ಸರ್,
0: ಆ ವಿಷಯ ಕೂಡ ಕುತೂಹಲವನ್ನ ಮೂಡಿಸುತ್ತೆ, ಆ ಕುತೂಹಲ ಆಸಕ್ತಿಯನ್ನ ಮೂಡಿಸುತ್ತೆ, ಆ ಕ್ಷೇತ್ರದಲ್ಲಿ ನೀವೇನಾದ್ರೂ ಸಾಧನೆ ಮಾಡ್ತೀರಾ. ಮೇಷ್ಟ್ರೆ, ಮೊದಲಿಗೆ ಶಿಕ್ಷಕರೇ ಇಷ್ಟ ಆಗೋದಿಲ್ಲ ಅಂದ್ರೆ ನಿಮ್ಗೆ ಅದು ವಿಷಯ ಎಷ್ಟೇ ಅದ್ಭುತವಾದ ವಿಷಯವನ್ನ ಅವ್ರು ಹೇಳ್ತಾ ಇದ್ರು ನಿಮ್ ತಲೆಗೆ ಹೋಗೋದಿಲ್ಲ, ಅದ್ರ ಮೇಲೆ ಕುತೂಹಲ ಮೂಡೋದಿಲ್ಲ, ಆಸಕ್ತಿ ಬರೋದಿಲ್ಲ. ಅವಾಗ ಕುತೂಹಲ ಆಸಕ್ತಿನೇ ಬರೋದಿಲ್ಲ ಅಂದಾಗ ಮಗು ಹೇಗೆ ಬರೆಯುತ್ತೆ, ಹೇಗೆ ಓದುತ್ತೆ,
1: ಹೌದು ಸರ್,
0: ಹೇಗೆ ಅದನ್ನ ಕಲಿಯುತ್ತೆ. ಹಾಗಾಗಿ ಮೊದಲು ಕಲಿಸುವಂತಹ ಶಿಕ್ಷಕರನ್ನ ಅಥವಾ ಕಲಿಸುವಂತಹ ತಾಯಿಯನ್ನ ಕಲಿಸುವಂತಹ ಇವ್ರನ್ನ ಮೊದಲು ಪ್ರೀತಿ ಮಾಡಿದ್ರೆ ಅನಂತರದಲ್ಲಿ ಆ ವಿಷಯ ಮತ್ತೆ ಆ ಭಾಷೆಯ ಮೇಲೆ ಕುತೂಹಲ ಮೂಡುತ್ತೆ, ಕುತೂಹಲ ಮೂಡಿದ್ರೆ ಅದು ಆಸಕ್ತಿ ಆಗುತ್ತೆ, ಆಸಕ್ತಿ ಆದ್ರೆ ಅದರಲ್ಲಿ ಆ ಮಗು ಪರಿಪೂರ್ಣತೆಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಇದು ಆ ಮಗು ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಬಹಳ ಹಿಂದೆ ಬಿ ಎಂ ಶ್ರೀಯವರು ತೀನಂ ಶ್ರೀಯವರು ಈ ಕಾಲಘಟ್ಟದಲ್ಲಿ ಬಹಳ ಹೇಳ್ತಿದ್ರಂತವ್ರು ದಿನ ಏನ್ ಮಾಡ್ಬೇಕು ಅಂದ್ರೆ ನೋಡಿ, ನಾನು ಹೇಳ್ತಿರೋದು ಹಳೆಗನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇದ್ರು ಕೂಡ ಅದು ಹೊಸಗನ್ನಡಕ್ಕೂ ಅನ್ವಯ. ಇವತ್ತಿನ ಕಾಲಕ್ಕೆ ಓದುವವರ ಸಂಖ್ಯೆನೆ ಕಡಿಮೆ ಆಗಿದೆಯಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಅವ್ರು ಹೇಳ್ತಿದ್ರಂತೆ ದಿನ ಒಂದು ತಾಸು ಹಳೆಗನ್ನಡವನ್ನ ಓದಿ ಅಂತ ಹೇಳ್ತಿದ್ರಂತೆ ಅವ್ರ ವಿದ್ಯಾರ್ಥಿಗಳಿಗೆ. ನಾನು ಹೇಳ್ತಿರೋದು ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿ ಪದವಿಯನ್ನ ಮಾಡುವಂತವ್ರಿಗೆ ಅವ್ರು ದಿನ ಏನ್ ಮಾಡ್ತಿದ್ರಂತೆ, ದಿನ ಒಂದು ತಾಸು ಹಳೆಗನ್ನಡವನ್ನ ಓದಿ, ಅದು ಅರ್ಥ ಆಗ್ಲಿ ಬಿಡ್ಲಿ ಅದನ್ನ ಓದಿ, ಅದನ್ನ ಬರೀರಿ. ಅರ್ಥ ಆಗದೆ ಇರೋ ಪದಗಳಿಗೆ ನೀವು ನಿಘಂಟುಗಳನ್ನ ತೆಗೆದುಕೊಂಡು ಅರ್ಥಗಳನ್ನ ಹುಡುಕಿ, ಆಗ ನಿಮ್ಮ ಬರವಣಿಗೆ ಶುದ್ಧವಾಗುತ್ತೆ, ನಿಮ್ಮ ಓದು ಶುದ್ಧವಾಗುತ್ತೆ, ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ಏನಾದ್ರೂ ಒಂದು ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ. ಅದೇ ವಿಚಾರವನ್ನ ಇವತ್ತಿಗೆ ತಗೊಂಡ್ರೆ ಇವತ್ತಿನ ಮಕ್ಕಳಿಗೆ ನಾವು ಒಂದು ತಾಸು ಕನ್ನಡವನ್ನ, ಕನ್ನಡದ ಸೊಗಸಾದ ಕಥೆಗಳನ್ನ, ಸೊಗಸಾದ ಕವಿತೆಗಳನ್ನ, ಸೊಗಸಾದ ಸಾಹಿತ್ಯಗಳನ್ನ ಓದಿ ನೀವು ಒಂದು ತಾಸು, ನೀವು ಓದೋದಕ್ಕೆ ಅಥವಾ ಬರೆಯೋದಕ್ಕೆ ಸಾಧ್ಯವಾಗುತ್ತೆ. ನೋಡಿ, ದೇವನೂರು ಮಾದೇವ ಸರ್ ಅಂತವರ ಕಥೆಗಳನ್ನ ಓದಿ, ಕುವೆಂಪು ಅವರ ಕವಿತೆ ಕಥೆಗಳನ್ನ ಓದಿ, ಸಿದ್ದಿಂಗಯ್ಯನವರ ಕವಿತೆ ಕಥೆಗಳನ್ನ ಓದಿ, ನೀವು ಪೂರ್ಣಚಂದ್ರ ತೇಜಸ್ವಿ ಅವರ ಕಥೆಗಳನ್ನ ಓದಿ ಒಂದು ತಾಸು. ಇಲ್ವಾ, ನಿಮ್ಮ ಶಿಕ್ಷಕರನ್ನೋ ಅಥವಾ ನಿಮ್ಮ ತಾಯಿ ತಂದೆಗಳನ್ನೋ ಅಥವಾ ಇನ್ನೂ ಹೆಚ್ಚು ಈಗ ಎಲ್ಲ ಕೂಡ ಸ್ಮಾರ್ಟ್ ಲೈಬ್ರರಿಗಳು ಬಂದಿದೆ,
1: ಹೌದು,
0: ಮೊಬೈಲ್ ಅಲ್ಲೇ ಅಥವಾ ನಮ್ಮ ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲೇ ಇವತ್ತು ನಿಘಂಟು ಸಿಗುತ್ತೆ, ಅಲ್ಲಿ ನೀವು ಅರ್ಥಗಳನ್ನ ಹುಡುಕೊಂಡು ಓದುವಂತಹ ಒಂದು ತಾಸು ಓದುವಂತಹ ಕಾಯಕವನ್ನ ಮಾಡಿದ್ರೆ ನಿಮಗೆ ಓದು ಕೂಡ ಚೆನ್ನಾಗಾಗತ್ತೆ, ಬರಹ ಕೂಡ ಚೆನ್ನಾಗಾಗತ್ತೆ, ನಿಮ್ಮ ಜ್ಞಾನ ಕೂಡ ವಿಸ್ತಾರವಾಗುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ.
1: ಹೌದು ಸರ್, ಒಂದೊಳ್ಳೆ ವಿಷಯ ಹೇಳಿದ್ರಿ ಸರ್. ದಿವಸದಲ್ಲಿ ಒಂದು ಗಂಟೆನಾದ್ರೂ ನೀವು ಕನ್ನಡನ ಬಳಸಿ ಓದಿ, ಅದರಿಂದ ಸಾಹಿತ್ಯ ಕ್ಷೇತ್ರಕ್ಕೆ ನೀವು ಮುಂದುವರಿಬಹುದು ಅಂತ ಹೇಳಿದ್ರಿ.
0: ಹಾಗೇನೆ ನೋಡಿ, ಇನ್ನೊಂದು ಬಹಳ ವಿಶೇಷವಾದದ್ದು ಏನಂದ್ರೆ, ತುಂಬಾ ಜನಕ್ಕೆ ಕನ್ನಡ ಓದಿದ್ರೆ ಪ್ರಯೋಜನ ಇಲ್ಲ, ಅದು ಅನ್ನದ ಭಾಷೆ ಅಲ್ಲ, ಅದರಿಂದ ಉದ್ಯೋಗ ಸಿಗೋದಿಲ್ಲ ಅನ್ನುವಂತಹ ಕಲ್ಪನೆಗಳಿದೆ. ಈಗ ನೀವು ರೇಡಿಯೋ ಸ್ಟೇಷನ್ ಅಲ್ಲಿ ಇದಿರಲ್ಲ, ಇವತ್ತು ಮಲ್ಟಿಮೀಡಿಯಾ ಅದು,
1: ಹೌದು,
0: ನಿಮ್ಗಾಗಾದ್ರೆ ಕನ್ನಡ ಅನ್ನದ ಭಾಷೆ ಆಗಿಲ್ವೇ?
1: ಖಂಡಿತ ಸರ್.
0: ನೋಡಿ, ಇವತ್ತು ನಾನ್ ಹೇಳ್ತಿರೋದು ಕನ್ನಡ ಭಾಷೆಯನ್ನ ಬಹಳ ಅದರ ವರಮೈ ಒಳಮೈಯನ್ನ ಅದ್ಭುತವಾಗಿ ಯಾರಾದ್ರೂ ಕಲ್ತ್ರೆ ನೋಡಿ, ಇವತ್ತು ಮಲ್ಟಿಮೀಡಿಯಾಗಳಲ್ಲಿ ದೊಡ್ಡ ವಿಪುಲವಾದ ಅವಕಾಶಗಳಿದೆ. ಕನ್ನಡವನ್ನ ಸರಿಯಾಗಿ ಕಲ್ತ್ರೆ, ಅದನ್ನ ಬರೆಯೋದಕ್ಕೆ ಓದೋದಕ್ಕೆ ಬಂದ್ರೆ ನಿಮ್ಗೆ ನಿರೂಪಕರಾಗಿ ದೊಡ್ಡ ನಿಮ್ಗೆ ವೇತನವನ್ನ ಕೊಟ್ಟು ಕರ್ಕೋತಾರೆ. ಟಿವಿ ಸ್ಟೇಷನ್ಗಳಲ್ಲಿ ಅವಕಾಶಗಳಿದೆ, ಸಿನಿಮಾ ಕ್ಷೇತ್ರಗಳಲ್ಲಿ ಅವಕಾಶ ಇದೆ, ಮಲ್ಟಿಮೀಡಿಯಾಗಳಲ್ಲಿ ಅವಕಾಶ ಇದೆ, ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಲ್ಲಿ ಕನ್ನಡದಿಂದ ಇಂಗ್ಲಿಷ್ಗೆ, ಇಂಗ್ಲಿಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಅವಕಾಶಗಳಿದೆ. ಆಮೇಲೆ ಇವತ್ತು ಕರ್ನಾಟಕದ ಒಂದರಲ್ಲೇ ಕನ್ನಡ ಇಲ್ಲ, ಇವತ್ತು ನೋಡಿ ಅಮೆರಿಕದಂತಹದ್ರಲ್ಲಿ ಅಕ್ಕ ಸಮ್ಮೇಳನ ಮಾಡ್ತಾರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವ ಆಗ್ತಿದೆ. ಮೊದಲಿಗಿಂತ ಕನ್ನಡ ತನ್ನ ವಿಸ್ತಾರವನ್ನ ಜಾಸ್ತಿ ಮಾಡ್ಕೊಂಡಿದೆ.
1: ಹೌದು, ಖಂಡಿತ.
0: ಆದ್ರೆ ತುಂಬಾ ಜನಕ್ಕೆ ಭ್ರಮ ಇರೋದೇನು ಅಂದ್ರೆ ಕನ್ನಡ ಅನ್ನದ ಭಾಷೆ ಅಲ್ಲ, ಉದ್ಯೋಗದ ಭಾಷೆ ಅಲ್ಲ, ಇದರಿಂದ ಏನು ಆಗೋದಿಲ್ಲ ಅಂತ. ಬಹಳಷ್ಟು ಜನ ಇವತ್ತು ಇವತ್ತು ಏನಾಗಿದ್ದಾರೆ ಅಂದ್ರೆ ಈ ತರದ ಭ್ರಮೆಗೆ ಸಿಕ್ಕೊಂಡಿದ್ದಾರೆ. ಅದು ತಪ್ಪು, ಅದು ತಪ್ಪು. ಕನ್ನಡ ಅನ್ನದ ಭಾಷೆನೆ, ಅದು ಉದ್ಯೋಗದ ಭಾಷೆನೆ. ಇವತ್ತು ಮೊದಲಿಗಿಂತ ಹೆಚ್ಚು ಅದು ಉದ್ಯೋಗದ ಭಾಷೆನೆ ಅನ್ನೋದನ್ನ ನಾವು ಸ್ಮರಿಸ್ಬೇಕಾಗತ್ತೆ.
1: ಹೌದು ಸರ್, ಖಂಡಿತ ಸರ್. ಸರ್, ಇದುವರೆಗೂ ನಮ್ ಜೊತೆ ಇದ್ದು ಮಕ್ಕಳಲ್ಲಿ ಕನ್ನಡ ಭಾಷೆಯ ಬೆಳವಣಿಗೆ ಎಂಬ ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ ಸರ್. ಹಾಗಾಗಿ ಜನಪ್ರಿಯ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್ ನಿಮ್ಗೆ.
0: ಧನ್ಯವಾದಗಳು ಮೇಡಮ್, ಧನ್ಯವಾದಗಳು.
1: ಕೇಳುಗರೆ, ಇದುವರೆಗೂ ಸಾಹಿತಿಗಳು ಹಾಗೂ ದೇವನೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಉಮೇಶ್ ಬೇವನಹಳ್ಳಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದ ಮುಂದುವರೆ

0: ಭಾಗದಲ್ಲಿ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಲು ಪೋಷಕರು ಹಾಗೂ ಸಮಾಜ ಯಾವ ರೀತಿ ಜವಾಬ್ದಾರಿಯನ್ನ ವಹಿಸಬೇಕು, ಹಾಗೆ ಕನ್ನಡ ಭಾಷೆಯ ಬೆಳವಣಿಗೆಯಲ್ಲಿ ಅಜ್ಜ ಅಜ್ಜಿ ಮತ್ತು ಹಿರಿಯರ ಪಾತ್ರ ಎಷ್ಟು ಮುಖ್ಯ ಎಂಬ ವಿಷಯವಾಗಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
2: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
1: ಗುರುಗಳ ಮಾರ್ಗದರ್ಶನ,
2: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
1: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ಮನೆಯೇ ಮೊದಲ ಪಾಠಶಾಲೆ.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
2: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
1: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
3: ಕೇಳುವರೆ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮ ಬಿತ್ತರಗೊಂಡಿತು.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 121 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
5: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
4: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
5: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
4: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
5: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
4: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
6: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
2: ಸಂಪೂರ್ಣ ಗೋಳದಲ್ಲಿ
6: ನೆನೆದೆಡೆಯ ಕೇಂದ್ರವಲ್ಲ ಕಂಪಿಸುವ ಕೇಂದ್ರ ನೀ
2: ಬ್ರಹ್ಮ ಕಂದುಕದಿ
6: ಕ್ಷಂಪಾತರಂಗವು ಅದರೊಳು ತುಂಬಿ ಪರಿಯುತ್ತಿದೆ
2: ದಂಭೋಳಿ ನೀನಾಗು ಮಂಕುತಿಮ್ಮ.
6: ಸೊ ಇದು 135 ಮುಕ್ತಕದಲ್ಲಿ ನಾವು ಹಿಂದಿನ ಮುಕ್ತಕಗಳಲ್ಲಿ ನೋಡಿದಂಥ ವ್ಯಷ್ಟಿ ಸಮಷ್ಟಿ ಹೊರ ಒಳ ಪ್ರಪಂಚಗಳ ಒಂದು ಸಂಬಂಧ ಅದು ಹೇಗಿದೆ ಅನ್ನೋದನ್ನು ನೋಡ್ತಾ ಇದ್ವಿ. ಏಕದಿಂದ ಅನೇಕ, ಅನೇಕದಿಂದ ಮತ್ತೆ ಏಕ ಅಂತ ನೋಡಿದ ನಂತರ ಆ ಸಂಪೂರ್ಣ ಅನ್ನುವಂತಹ ಒಂದು ಪರಿಕಲ್ಪನೆ ಏನಿದೆ ಆ ಸಂಪೂರ್ಣಕ್ಕೂ ನನಗೂ ವೈಯಕ್ತಿಕವಾಗಿ ಯಾವ ರೀತಿಯಲ್ಲಿ ಸಂಬಂಧ ಇದೆ ಅನ್ನೋದನ್ನು ಮುಂದಿನ 3-4 ಪದ್ಯಗಳಲ್ಲಿ ಡಿವಿಜಿ ಅವರು ವರ್ಣಿಸ್ತಾರೆ. ಬ್ರಹ್ಮ ಕಂದುಕ ಅಂತ ಒಂದು ಪದವನ್ನು ಉಪಯೋಗಿಸಿದ್ದಾರೆ. ಅಂದರೆ ಇಡೀ ಬ್ರಹ್ಮ ಅಂದರೆ ಇಡೀ ಸೃಷ್ಟಿಯನ್ನು ಒಂದು ಬಾಲ್, ಒಂದು ಚೆಂಡಿಗೆ ನಾವು ಹೋಲಿಸ್ಕೊಳ್ಳೋಣ. ಆ ಚೆಂಡಿಗೆ ಆಚೆಯಿಂದ ನೋಡಿದಾಗ ಅದು ಗೋಲ ಆಕಾರ ಇರುತ್ತೆ, ಅದರ ಒಳಗಡೆ ಒಂದು ಕೇಂದ್ರ ಅಂತ ಇದೆ, ಅದಕ್ಕೆ ಒಂದು ಸ್ಫಿಯರ್ ಅಂದರೆ ಅದಕ್ಕೆ ಒಂದು ಕೇಂದ್ರ ಅಂತ ಇರುತ್ತೆ. ಆ ಕೇಂದ್ರದಿಂದ ಗೋಳದಲ್ಲಿರುವ ಅನೇಕ ಬಿಂದುಗಳು ಪಾಯಿಂಟ್ಸ್ ಒಂದೇ ಸಮಾನಾಂತರದಲ್ಲಿರುತ್ತೆ, ರೇಡಿಯಸ್ ಅಂತೀವಿ. ಈಗ ಹೊರಗೆ ಕಾಣುವಂಥ ಚೆಂಡಿಗೆ ನಾವು ಚೆಂಡನ್ನು ಒಂದು ಕೈಯಲ್ಲಿ ತಗೊಂಡು ಆ ಚೆಂಡಿನ ಮೇಲೆ ನಮ್ಮ ಬೆರಳಿಡೋಣ ಅಂತ ಬೆರಳಿಟ್ಟು ಇನ್ಕೊಳ್ಳೋಣ, ಎಲ್ಲೋ ಒಂದು ಪಾಯಿಂಟ್ ಗುರುತು ಮಾಡ್ಕೊಳ್ಳೋಣ. ಆ ಗುರುತು ಮಾಡಿದಂತಹ ಆ ಬಿಂದುವನ್ನು ಕೇಂದ್ರವಾಗಿಟ್ಕೊಂಡು ಆ ಚೆಂಡಿನ ಮೇಲೆ ಅದೆಷ್ಟೋ ವೃತ್ತಗಳನ್ನು ನಾವು ಬರೀಬೋದು. ಮೊದಲು ಸಣ್ಣ ವೃತ್ತವಾಗುತ್ತೆ, ಆಮೇಲೆ ದೊಡ್ಡದಾಗತ್ತೆ, ಅದು ಈಕ್ವೇಟರ್ ಅಂತ ಕರಿತೀವಿ, ಆಮೇಲೆ ತಿರ್ಗಾ ಚಿಕ್ಕದಾಗ್ತಾ ಹೋಗುತ್ತೆ. ಸೊ ಹೀಗೆ ಅಸಂಖ್ಯ ವೃತ್ತಗಳು ಆ ಒಂದು ಕೇಂದ್ರದಿಂದ ದೊಡ್ಡದಾಗ್ತಾ ಹೋಗುತ್ತೆ, ಬರೆಯೋದಕ್ಕೆ ಸಾಧ್ಯ. ಸೊ ಈಗ ಕೇಂದ್ರ ಯಾವುದು? ನಾವು ಇಟ್ಟಂಥ ಒಂದು ಚುಕ್ಕೆ, ಆ ಚುಕ್ಕೆ ಏನು ಇಟ್ಕೊಂಡಿರೋಣ, ಅದ್ರ ಜೊತೆ ಇನ್ನೊಂದು ಚುಕ್ಕೆ ಇಟ್ಟು

ನೋಡೋಣ. ಆ ಚುಕ್ಕೆ ಇಟ್ಟರೆ ಇನ್ನೊಂದು ಎರಡನೇ ಚುಕ್ಕೆ ಇಟ್ಕೊಂಡ್ರೆ ಅದನ್ನೇ ಕೇಂದ್ರವಾಗಿ ಇಟ್ಕೊಂಡು ಮತ್ತೆ ನಾವು ಸರ್ಕಲ್ಸ್ನ ಬರೆಯೋಕ್ಕೆ ಸಾಧ್ಯ. ಸೊ ಹಾಗೆ ನಾವು ಆ ಗೋಲದಲ್ಲಿ ಆ ಚೆಂಡಿನ ಮೇಲೆ ಎಲ್ಲಿ ಬೆರಳಿಡ್ತೀವೋ, ಎಲ್ಲಿ ಚುಕ್ಕೆ ಇಡ್ತೀವೋ, ಆ ಪಾಯಿಂಟಿಂದ ಆ ಸಂಖ್ಯಾ ವೃತ್ತಗಳನ್ನು ಬರೀತಾ ಬರಬಹುದು. ಸೊ ಇದನ್ನೇ ನಾವು ವಿಶ್ವಕ್ಕೆ ಹೋಲಿಸ್ಕೊಳ್ಳೋಣ. ಇಡೀ ವಿಶ್ವ ಒಂದು ಚೆಂಡು ಅಂತ ಅಂದ್ಕೊಂಡ್ರೆ ನಾನು ಅದ್ರ ಮೇಲಿರುವಂಥ ಒಂದು ಚುಕ್ಕೆ. ಸೊ ನನ್ನನ್ನು ಕೇಂದ್ರವಾಗಿಟ್ಕೊಂಡು ಈ ವಿಶ್ವದ ಕಂದುಕ ಈ ಚೆಂಡಿನ ಮೇಲೆ ಅದೆಷ್ಟೋ ಗೋಲಗಳನ್ನು ಅಷ್ಟೆಷ್ಟೋ ವೃತ್ತಗಳನ್ನು ಬರೆಯೋದಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ನೀನು ಒಂದು ಕೇಂದ್ರ ಅಂತ ಅಂದ್ಕೊಂಡ್ರೆ ಆ ಕೇಂದ್ರದಿಂದ ಮತ್ತಷ್ಟು ವೃತ್ತಗಳನ್ನು ಬರೆಯೋದಕ್ಕೆ ಸಾಧ್ಯ. ಸೊ ಹೀಗೆ ಎಷ್ಟೆಷ್ಟು ಜನರನ್ನ ನಾವು ಕಲ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೋ ಅವರೆಲ್ಲರೂ ಒಂದು ಕೇಂದ್ರವಾದರೆ ಆ ಕೇಂದ್ರದಿಂದ ಈ ವಿಶ್ವದ ಚೆಂಡಿನ ಮೇಲೆ ವೃತ್ತಗಳನ್ನು ಬರೀತಾ ಹೋಗೋಕ್ಕೆ ಸಾಧ್ಯ. ಸೊ ಕೇಂದ್ರ ಯಾರು, ಇಲ್ಲಿ ಯಾವುದೋ ಒಂದು ಕೇಂದ್ರ ಇದೆ ಅಂತಲ್ಲ, ಬ್ರಹ್ಮನೇ ಕೇಂದ್ರ ಅಂತಲ್ಲ, ಯಾರೋ ಶಿವ ಅಂತಿದ್ದಾನೆ ಅಥವಾ ಇನ್ಯಾವುದೋ ಕೈಲಾಸ ಅಂತಿದೆ ಅಲ್ಲಿ ಮಾತ್ರ ಕೇಂದ್ರ ಅಂತ ಅಲ್ಲ, ನೆನೆದೆಡೆಯ ಕೇಂದ್ರವಲ್ಲ, ನಾವು ಎಲ್ಲಿ ಬೇಕು ಅಂತ ಅಂದ್ಕೊಳ್ತೀವೋ ಅಲ್ಲಿ ಒಂದು ಕೇಂದ್ರವನ್ನು ಸೃಷ್ಟಿ ಮಾಡಿಕೊಳ್ಬಹುದು. ಸೊ ಅಲ್ಲಿಂದ ಮತ್ತೆ ಸಂಪೂರ್ಣವಾದಂಥ ಒಂದು ವಿಶ್ವದ ದೃಷ್ಟಿಯನ್ನು, ವಿಶ್ವದ ನೋಟವನ್ನು ನಾವು ನೋಡೋದಕ್ಕೆ ಸಾಧ್ಯ. ಆ ವಿಶ್ವದ ನೋಟ ನನಗೆ ನಾನು ನಿಂತ ಸ್ಥಾನದಿಂದ ಕಾಣಿಸ್ತಾ ಇದೆ, ಇನ್ಯಾರೋ ನಿಂತಹ ಸ್ಥಾನದಿಂದ ಅವರಿಗೆ ಇಡೀ ವಿಶ್ವದ ಒಂದು ನೋಟ ಕಾಣಿಸ್ತಾ ಇದೆ. ನಾನು ನೋಡ್ತಾ ಇರುವಂಥ ವಿಶ್ವದ ಒಂದು ದೃಷ್ಟಿ ಏನಿದೆ ಅದು ಎಕ್ಸಾಕ್ಟ್ಲಿ ಇನ್ನೊಬ್ಬರು ನೋಡಿದಂತೆಯೇ ಇಲ್ಲದೇ ಇರ್ಬೋದು, ಆದರೆ ಬಹುತೇಕ ನಾನು ನೋಡೋದು ಮತ್ತು ಇನ್ನೊಬ್ಬರು ನೋಡೋದು ಸಾಮ್ಯತೆ ಇದ್ದೇ ಇರುತ್ತೆ. ಸೊ ಹಾಗೆ ನೋಡಿದಾಗ ಇಡೀ ವಿಶ್ವದ ಏಕತೆಯನ್ನು ಪ್ರತಿಯೊಬ್ಬರೂ ಕೂಡ ಅನುಭವಿಸೋದಕ್ಕೆ ಸಾಧ್ಯ. ಸೊ ಹೀಗೆ ನೋಡಿದಾಗ ಪ್ರತಿಯೊಬ್ಬರೂ ಒಂದೊಂದು ಆ ರೀತಿಯ ಕೇಂದ್ರಗಳು ಅಂದಾಗ ಅದರಲ್ಲಿ ಒಂದು ರೀತಿಯ ಎನರ್ಜಿ ಇದೆ, ಒಂದು ರೀತಿಯ ಶಕ್ತಿ ಇದೆ. ಸೊ ಆ ತರಂಗ ಇಡೀ ವಿಶ್ವದ ಪ್ರತಿಯೊಂದು ಕೇಂದ್ರದಲ್ಲೂ ಇದೆ ಅನ್ನೋದಾದರೆ, ಈಗ ನಾನು ಕೇಂದ್ರ ನನ್ನಲ್ಲೂ ಆ ಎನರ್ಜಿ ಇದೆ, ನೀನು ಕೇಂದ್ರ ನಿನ್ನಲ್ಲೂ ಎನರ್ಜಿ ಇದೆ, ಇನ್ಯಾರೋ ಇದ್ದಾರೆ ಅವರಲ್ಲೂ ಎನರ್ಜಿ ಇದೆ. ಸೊ ಹಾಗೆ ಎಲ್ಲರಲ್ಲೂ ಕೂಡ ಈ ಎನರ್ಜಿ, ಈ ಊರ್ಜಾ, ಈ ಶಕ್ತಿ ಅದು ಎಲ್ಲರ ಒಳಗೂ ಇದೆ. ಸೊ ಆ ಒಳಗಿರುವಂಥ ಶಕ್ತಿಯನ್ನು ಇಟ್ಕೊಂಡು ನಾವೇನು ಮಾಡಬೇಕು ಅಂತಂದರೆ ಹೇಳ್ತಾರೆ, ದಂಭೋಳಿ ನೀನಾಗು ಮಂಕುತಿಮ್ಮ. ಈ ದಂಭೋಳಿ ಅನ್ನೋದಕ್ಕೆ ನಮಗೆ ಕನ್ನಡದ ಇದರಲ್ಲಿ ನೋಡಿದಾಗ ಎರಡು ಮೂರು ಅರ್ಥಗಳನ್ನು ನಾವು ಮಾಡಬಹುದು. ಒಂದು ಸಿಡಿಲು ಅಂತ, ಸಿಡಿಲು ಹೊಡೆಯುತ್ತೆ ಅಂತೀವಲ್ಲ, ಸೊ ಸಿಡಿಲು ಅದು ಹೆಂಗೆ, ಸಿಡಿಲು ಹೆಂಗೆ ತಯಾರಾಗುತ್ತೆ, ಹೆಂಗೆ ಉತ್ಪತ್ತಿಯಾಗುತ್ತೆ, ಮೇಘಗಳು ಮೋಡಗಳಿರ್ತವೆ, ಮಳೆ ಬರುವಂತಹ ಮೋಡಗಳು, ಸೊ ಅಲ್ಲಿ ಮಿಂಚು ಬರ್ತಾ ಇರುತ್ತೆ. ಸೊ ಆ ಮಿಂಚು ಮತ್ತು ಸಿಡಿಲು ಇವೆರಡು ಒಂದಕ್ಕೊಂದು ಸಂಬಂಧಪಟ್ಟಿರೋಂಥವು. ಸೊ ಅಲ್ಲಿ ಫಿಸಿಕ್ಸ್ ದೃಷ್ಟಿಯಿಂದ ಹೇಳೋದಾದರೆ ಅಲ್ಲಿ ವೆರಿ ಹೈ ವೋಲ್ಟೇಜ್, ಅದೆಷ್ಟೋ ಲಕ್ಷಾಂತರ ವೋಲ್ಟ್ಗಳ ವೋಲ್ಟೇಜಲ್ಲಿ ಉತ್ಪನ್ನವಾಗುತ್ತೆ, ಅದರಿಂದಾಗಿ ಮಿಂಚು ಬರುತ್ತೆ. ಆ ಮಿಂಚು ಭೂಮಿಗೆ ಅಪ್ಪಳಿಸಿದಾಗ ಅದನ್ನು ನಾವು ಸಿಡಿಲು ಅಂತೀವಿ, ಗುಡುಗು ಸಿಡಿಲು. ಸೊ ಅದು ಯಾವಾಗ ಭೂಮಿಗೆ ಅಪ್ಪಳಿಸುತ್ತೆ ಅದನ್ನು ಸಿಡಿಲು ಅಂತೀವಿ, ಲೈಟ್ನಿಂಗ್ ಸ್ಟ್ರೈಕ್. ಸೊ ಆ ಲೈಟ್ನಿಂಗ್ ಸ್ಟ್ರೈಕ್ ಆದಾಗ ಒಂದು ನಮ್ಮ ಊಹಿಸ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರೋಷ್ಟರ ಮಟ್ಟಿಗಿನ ಎನರ್ಜಿ ಅದರೊಳಗಡೆ ಇರುತ್ತೆ, ಅದು ಡಿಸ್ಚಾರ್ಜ್ ಆಗುತ್ತೆ, ಅದು ಭೂಮಿಗೆ ಡಿಸ್ಚಾರ್ಜ್ ಆಗುತ್ತೆ. ಅದಕ್ಕೆ ನಾವು ಲೈಟ್ನಿಂಗ್ ಕಂಡಕ್ಟರ್ಸ್ ಅಂತ ಹಾಕ್ತೀವಿ. ದೊಡ್ಡ ಬಿಲ್ಡಿಂಗ್ಗಳಿಗೆ ಒಂದು ಯಾವುದಾದ್ರೂ ಒಂದು ಲೋಹದ ಕಂಡಕ್ಟರ್ ಅಂತಿರಬೇಕು, ಅಂದರೆ ವಿದ್ಯುತ್ತನ್ನು ಸಂವಾಹಕ ಸಂವಹನ ಮಾಡುವಂಥ ಒಂದು ಲೋಹದ ದೊಡ್ಡ ಕಂಬಿಯನ್ನು ಹಾಕಿರ್ತೀವಿ. ಸೊ ಅದು ಅಕಸ್ಮಾತ್ ಸಿಡಿಲು ಹೊಡೆದ್ರೂ ಕೂಡ ಅದು ಆ ಕಂಬಿಗೆ ಹೊಡೆದು ನೇರವಾಗಿ ಭೂಮಿಗೆ ಹೋಗಬೇಕು, ಬಿಲ್ಡಿಂಗಲ್ಲಿರೋಂಥವ್ರು ಯಾರಿಗೂ ಅಥವಾ ಬಿಲ್ಡಿಂಗಿಗೂ ಏನೂ ತೊಂದರೆ ಆಗಬಾರ್ದು ಅಂತ. ಸೊ ಅಷ್ಟೊಂದು ದೊಡ್ಡ ಎನರ್ಜಿ ಇದು ಕ್ವಾಂಟಿಟಿ ಅದರಲ್ಲಿರುತ್ತೆ, ಅದು ನೇರವಾಗಿ ಭೂಮಿಗೆ ಹೋಗಲಿ ಅಂತ. ಸೊ ಆ ಶಂಪಾ ತರಂಗ ಅಂದರೆ ಹೇಗೆ ಒಂದು ಮೋಡದಲ್ಲಿ ನೀರು ಆವರಿಸ್ಕೊಂಡಿದೆ ಅಂತ ನಾವು ಹೇಗೆ ಹೇಳ್ತೀವಿ, ಅದ್ರ ಜೊತೆಗೆ ಅಷ್ಟೆಲ್ಲ ಚಾರ್ಜ್, ಅಷ್ಟೆಲ್ಲ ಎಲೆಕ್ಟ್ರಿಸಿಟಿ ಇರುತ್ತೆ, ಅದು ಒಮ್ಮೆಲೆ ಭೂಮಿಗೆ ಅಪ್ಪಳಿಸುತ್ತಲ್ಲ, ಅಂತಹ ಸಿಡಿಲು ನೀನಾಗಬಲ್ಲೆ, ಯಾಕೆ ಅಷ್ಟು ಎನರ್ಜಿ ನಿನ್ನಲ್ಲಿ ಇದೆ ಅಂತ. ಒಂದು ಈ ಸಿಡಿಲು ಅನ್ನುವಂಥದ್ದು, ಇನ್ನೊಂದು ಈ ದಂಭೋಳಿ ಅನ್ನೋದಕ್ಕೆ ಕನ್ನಡದಲ್ಲಿರುವಂಥ ಅರ್ಥ ಅಂತಂದರೆ ವಜ್ರ ಅಂತ. ವಜ್ರ ಎರಡು ರೀತಿಯಲ್ಲಿ ನಮಗೆ ಮೌಲ್ಯವನ್ನು ಹೆಚ್ಚಿಸ್ತವೆ. ಒಂದು ವಜ್ರಕ್ಕೆ ಇರೋವಂಥ ಬೆಲೆ, ಯಾಕೆ ಅದು ಅನೇಕ ರೀತಿಯಲ್ಲಿ ಬೆಳಕನ್ನು ಪ್ರತಿಫಲಿಸ್ತಾ ಅದು ಹೊಳೆಯುತ್ತೆ. ಸೊ ಹಾಗಾಗಿ

0: ಈಗ ಎಲ್ಲರೂ ಚಿನ್ನಕ್ಕೆ ಆಸೆ ಪಡ್ತಾರೆ, ಆದರೆ ಚಿನ್ನಕ್ಕಿಂತ ದೊಡ್ಡಣ್ಣ ಅಂದರೆ ವಜ್ರ. ಚಿನ್ನದ ಆಭರಣ ಬೇಕು, ವಜ್ರದ ಆಭರಣ ಮಾಡಿಸ್ಕೊಂಡ್ರೆ ಇನ್ನೂ ಒಳ್ಳೆಯದು ಅಂತ. ಸೊ ಹಾಗೆ ವಜ್ರಕ್ಕೆ ಅದರ ಪ್ರತಿಫಲನ ಶಕ್ತಿ ಮತ್ತು ಅದಕ್ಕಿರುವಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಇಂದಾಗಿ ವಿಶೇಷವಾದಂಥ ಒಂದು ಬೆಲೆ ಇದೆ, ಮೌಲ್ಯ ಇದೆ. ಜೊತೆಗೆ ವಜ್ರ ಗಟ್ಟಿತನಕ್ಕೆ ಹೆಸರು, ವಜ್ರದಷ್ಟು ಗಟ್ಟಿ. ವಜ್ರ ಆಫ್ಟರ್ ಆಲ್ ಕಾರ್ಬನ್, ಅದು ಇಜ್ಜಿಲು. ಆ ಇಜ್ಜಿಲನ್ನು ಬಹಳಷ್ಟು ಮಟ್ಟಿಗೆ ಘನೀಕರಿಸಿದಾಗ, ಡೆನ್ಸಿಟಿ ತುಂಬ ಜಾಸ್ತಿ ಆದಾಗ ಇಜ್ಜಿಲೇ ವಜ್ರವಾಗುತ್ತೆ. ಸೊ ಹಾಗೆ ವಜ್ರ ಒಂದು, ಅದಕ್ಕೆ ನಾವು ಕೊಡುವಂಥ ಬೆಲೆ ವ್ಯಾವಹಾರಿಕ ಜೀವನದಲ್ಲಿ, ಇನ್ನೊಂದು ಅದರ ಗಟ್ಟಿತನಕ್ಕೆ, ಅದರ ದೃಢತೆಗೆ, ಅದರ ಒಳಗಿರುವಂಥ ಅಂತಃಸತ್ವಕ್ಕೆ ಅದು ಹೆಸರಾಗಿರುವಂಥದ್ದು. ಸೊ ಅಂತಹ ಮೌಲ್ಯಭರಿತವಾದಂತಹ ವಜ್ರವು ನೀನಾಗಬಹುದು. ಮತ್ತು ಇನ್ನೊಂದು ದಂಭೋಲಿ ಅಂದರೆ ಅರ್ಥ ವಜ್ರಾಯುಧ ಅಂತ. ವಜ್ರಾಯುಧ ನಮಗೆ ಕಥೆ ಗೊತ್ತು, ಇಂದ್ರನ ಆಯುಧ ಅದು. ಇಂದ್ರನ ಆಯುಧ, ಆಯುಧಕ್ಕೆ, ವಜ್ರಾಯುಧಕ್ಕೆ ಬಹಳ ದೊಡ್ಡ ಅದ್ಭುತವಾದಂಥ ಕಥೆ ಇದೆ. ಅದನ್ನು ತಯಾರು ಮಾಡಿದ್ದು ದಧೀಚಿ ಅನ್ನುವಂತಹ ಮಹರ್ಷಿಯ ಬೆನ್ನಿನ ಮೂಳೆಯಿಂದ. ದಧೀಚಿ ಮಹರ್ಷಿ ಅಸುರರ ವಧೆಗೋಸ್ಕರ ತನ್ನ ಶರೀರವನ್ನೇ ಬಿಟ್ಟು ಗಟ್ಟಿಯಾದಂತಹ ತನ್ನ ಬೆನ್ನಿನ ಎಲುಬುಗಳನ್ನು ಆಯುಧವನ್ನಾಗಿ ಮಾಡಿಕೊಳ್ಳೋದಿಕ್ಕೆ ಇಂದ್ರನಿಗೆ ಕೊಡ್ತಾನೆ. ಇಂದ್ರ ಆಯುಧವನ್ನು ಉಪಯೋಗಿಸಿ ಕೆಟ್ಟ ಶಕ್ತಿಗಳು ಅಂತ ಅನ್ಕೋಣ, ಅಸುರರು ರಾಕ್ಷಸರು ಅಂದರೆ ಕೆಟ್ಟ ಶಕ್ತಿಗಳು, ಆ ಕೆಟ್ಟ ಶಕ್ತಿಗಳೆಲ್ಲ ವಧೆಗೆ ಉಪಯೋಗಿಸ್ತಾನೆ. ಸೊ ದಂಭೋಳಿ ಆ ರೀತಿಯ ಆಸುರಿ ಶಕ್ತಿಗಳ, ರಾಕ್ಷಸಿ ವೃತ್ತಿಗಳ ನಿವಾರಣೆಗೆ ಬಳಕೆಯಾದಂತಹ ಒಂದು ಅದ್ಭುತವಾದಂಥ ಆಯುಧ. ಸೊ ಅಂತಹ ದಂಭೋಳಿಯೂ ಕೂಡ ನೀನಾಗಬಲ್ಲೆ, ಯಾಕೆ ನಿನ್ನಲ್ಲಿ ಅಂತಹ ಒಂದು ಅಮೋಘವಾದ ಶಕ್ತಿ ಇದೆ, ಆ ಶಕ್ತಿಯನ್ನು ಸರಿಯಾಗಿ ನೀನು ಬಳಸ್ಕೋಬೇಕು ಅನ್ನೋದು ಇಲ್ಲಿ ಇಂಗಿತವಾಗಿ ನಮಗೆ ಗೊತ್ತಾಗುತ್ತೆ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 121 ಕುರಿತು ಎಸ್ಸಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾ ಎಂಆರ್ ಸೀತಾರಾಮ್ ರವರು ನಡೆಸಿಕೊಟ್ಟ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಜನಧ್ವನಿಯಿಂದ ಇದೀಗ ಕರುಳಬಳ್ಳಿ ಸಂಬಂಧ ಗಟ್ಟಿ ಮಾಡುವ ರಕ್ಷಾಬಂಧನ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಕರುಳಬಳ್ಳಿ ಸಂಬಂಧ ಗಟ್ಟಿ ಮಾಡುವ ರಕ್ಷಾಬಂಧನ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ.

ಹಬ್ಬ ಹರಿದಿನಗಳು ನಮ್ಮ ದೇಶದ ಸಾಂಸ್ಕೃತಿಕ ಬೇರುಗಳಿದ್ದಂತೆ ತರಗೆಲೆಗಳು ಉದುರಿ ಒಣಗಿ ಹೋದ ಮರದ ರೆಂಬೆ ಕೊಂಬೆಗಳಲ್ಲಿ ವಸಂತಕಾಲ ಮತ್ತೆ ಹೊಸ ಚಿಗುರನ್ನು ಮೂಡಿಸುವಂತೆ ಹಬ್ಬಗಳು ಬದುಕಿನಲ್ಲಿ ಹೊಸ ಉತ್ಸಾಹ, ಭರವಸೆ, ಚೈತನ್ಯ, ಸುಖ, ಸಂತೋಷ, ಸಮೃದ್ಧಿಯ ಜೊತೆಗೆ ಮಾನವೀಯ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತವೆ. ಭಾರತೀಯ ಸಂಪ್ರದಾಯ ಮತ್ತು ಸಂಸ್ಕೃತಿಯನ್ನು ಸಾರುವ ಹಬ್ಬಗಳಲ್ಲಿ ಮಹತ್ವದ ಹಬ್ಬ ಎಂದರೆ ರಕ್ಷಾಬಂಧನವಾಗಿದೆ. ಭವ್ಯ ಭಾರತ ದೇಶ ಹಬ್ಬಗಳ ಆಚರಣೆಯಲ್ಲಿ ಮೊದಲನೇ ಸ್ಥಾನ ಪಡೆದಿದೆ. ಹಬ್ಬವೆಂಬುದು ಸಂತಸ, ಸಂಭ್ರಮದ ದಿನ. ಹಬ್ಬದ ದಿನವು ಉಳಿದ ದಿನಕ್ಕಿಂತ ವಿಶೇಷವಾಗಿರುತ್ತದೆ. ಬೆಳಕು ಹರಿದು ಬರುವ ಮೊದಲೇ ಎದ್ದು ಮಂಗಳ ಸ್ನಾನದೊಂದಿಗೆ ನವ ವಸ್ತ್ರ ಧರಿಸಿ ಪೂಜಾ ವಿಧಿವಿಧಾನಗಳನ್ನು ಶ್ರದ್ಧಾ ಭಕ್ತಿಯಿಂದ ಮುಗಿಸಿ ಬಗೆ ಬಗೆಯ ಸಿಹಿ ತಿಂಡಿ ತಿನಿಸುಗಳನ್ನು ತಯಾರಿಸಿ ಕುಟುಂಬದ ಎಲ್ಲ ಸದಸ್ಯರ ಜೊತೆಗೂಡಿ ಉಂಡು ನಕ್ಕು ನಲಿಯುವ ದಿನವೇ ಹಬ್ಬವಾಗಿದೆ. ಹೀಗೆ ಆಚರಣೆ ಮಾಡುತ್ತಾ ಬಂದಿರುವ ಹಬ್ಬಗಳಲ್ಲಿ ಅತ್ಯಂತ ಸಡಗರದಿಂದ ಆಚರಿಸುವ ರಕ್ಷಾಬಂಧನ ಹಬ್ಬವು ಬಹು ಮಹತ್ವದ ಅರ್ಥ ಪಡೆದುಕೊಂಡಿದೆ. ರಕ್ಷಾಬಂಧನದ ಸಮಯವನ್ನು ಪುಣ್ಯ ಪ್ರದಾಯಕ ಪರ್ವ ಹಾಗೂ ವಿಷ ನಿವಾರಕ

ಬರುವ ಎನ್ನುವರು. ಇದರಿಂದ ರಕ್ಷಾಬಂಧನದ ಭಾವಾರ್ಥ ಸ್ಪಷ್ಟವಾಗುವುದು. ನಾವು ವಿಷಯ ವಿಕಾರಗಳಿಂದ ಬಿಡುಗಡೆ ಹೊಂದುವುದರ ಮುಖಾಂತರ ಪವಿತ್ರಾತ್ಮಕರಾಗಬೇಕು. ನಮ್ಮಲ್ಲಿರುವ ಹರಿ ಷಡ್ವರ್ಗಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳಿಂದ ಆತ್ಮವನ್ನು ರಕ್ಷಿಸಲಕ್ಕಾಗಿ ಪಾವಿತ್ರ್ಯವನ್ನು ಧರ್ಮದಲ್ಲಿ ಸ್ಥಿರವಾಗಿಸಿ ಕಾಮ ಎಂಬ ವಿಷವನ್ನು ಒಡೆದು ಹಾಕಲು ಮಾಡಿದ ಪಾವಿತ್ರ್ಯದ ಸಂಕೇತವೇ ರಕ್ಷಾಬಂಧನ.

ಈ ಹಬ್ಬವನ್ನು ದೇಶದ ತುಂಬೆಲ್ಲ ವಿಶಿಷ್ಟತೆಯೊಂದಿಗೆ ಆಚರಿಸುತ್ತಾರೆ. ಇದು ಇತರ ಎಷ್ಟು ಹಬ್ಬಗಳಂತೆ ಯಾಂತ್ರಿಕ ಆಚರಣೆಯಾಗದೆ ಸಂಬಂಧಗಳ ಉಳಿವಿಗೆ ನಾಂದಿಯಾಗುತ್ತದೆ. ಭವಿಷ್ಯದ ರಕ್ತ ಸಂಬಂಧಗಳ ಜೀವಕ್ಕೆ ಭದ್ರ ಬುನಾದಿ ಹಾಕುತ್ತದೆ. ಭಾರತೀಯ ಸಂಸ್ಕೃತಿಯಲ್ಲಿ ಸಂಬಂಧಗಳಿಗೆ ಸ್ಪಷ್ಟವಾದ ಅರ್ಥ ಕಲ್ಪಿಸಲಾಗಿದೆ. ಅವುಗಳಲ್ಲಿ ಸಹೋದರ ಸಹೋದರಿಯರ ಸಂಬಂಧವು ತುಂಬಾ ಪಾವಿತ್ರ್ಯದಿಂದ ಕೂಡಿದೆ. ಅಂತೆಯೇ ನಮ್ಮ ಜನಪದ ಹೆಣ್ಣುಮಗಳು ಹಾಡಿಕೊಂಡಾಡಿರುವುದು, ಹೆಣ್ಣಿನ ಜನುಮಕ ಅಣ್ಣ ತಮ್ಮರು ಬೇಕು ಬೆನ್ನು ತಟ್ಟುವರು ಸಭೆಯೊಳಗ, ಸಾವಿರವನ್ನು ಕಟ್ಟುವರು ಕುಡಿಯೊಳಗ. ಮನೆಯಲ್ಲಿ ಹೆಣ್ಣುಮಗಳು ತನ್ನ ಒಡನಾಡಿ ಅಣ್ಣ ತಮ್ಮರ ಜೊತೆಗೆ ಬೆಳೆಯುವುದರೊಂದಿಗೆ ಭಾವನಾತ್ಮಕ ಸಂಬಂಧವು ಬೆಳೆದಿರುತ್ತದೆ. ಕೇವಲ ಒಡ ಹುಟ್ಟಿದವರಿಂದ ಮಾತ್ರ ಪೂರ್ಣ ಪ್ರಮಾಣದ ಸಹೋದರರಾಗಲು ಸಾಧ್ಯವಿಲ್ಲ. ಸಹೋದರಿಯರ ರಕ್ಷಣೆಯ ಹೊಣೆ ಅವರದ್ದಾಗಿರುತ್ತದೆ. ಎಲ್ಲ ಸಮಯದಲ್ಲಿ ಸ್ವಂತ ಅಣ್ಣ ತಮ್ಮರು ರಕ್ಷಣೆ ಮಾಡುತ್ತಾರೆಂದೇನಿಲ್ಲ. ಹೀಗಾಗಿ ಸಮಯ ಸಂದರ್ಭಕ್ಕೆ ಆಸರೆಯಾದವರು ಸಹ ಸಹೋದರರಾಗುತ್ತಾರೆ. ಆದ್ದರಿಂದ ನಮ್ಮ ಸಮಾಜದಲ್ಲಿ ಎಷ್ಟು ಸಂಬಂಧಗಳು ಸಹೋದರರ ಪಾತ್ರ ನಿರ್ವಹಿಸುವುದನ್ನು ಗಮನಿಸಿರುವ ಮಗಳು ಹೀಗೆ ಹಾಡಿ ಹೇಳಿದ್ದಾಳೆ. ಏನಗ ಯಾರಿಲ್ಲಂತ ಮನದಾಗ ಮರುಗುದಿರ ಪರನಾಡ ಒಬ್ಬ ಪ್ರತಿ ಸೂರ್ಯ, ನನ್ನಣ್ಣ ಬೀದಿಗೆ ಚಂದ್ರಾಮ ಉದಿಯಾದ ಎನ್ನುವಲ್ಲಿ ಹೆಣ್ಣುಮಗಳು ತಾನು ಕಂಡುಕೊಳ್ಳುವ ಭಾವನೆಗಳ ಸಂಬಂಧ ದೊಡ್ಡದು. ಭಾವನೆಗಳನ್ನು ಅರಿತು ಬದುಕಿದರೆ ಬದುಕು ಬಂಗಾರವಾಗುತ್ತದೆ. ಇದಕ್ಕೆ ಪ್ರಸ್ತುತ ರಕ್ಷಾಬಂಧನ ಹಬ್ಬವೇ ಸಾಕ್ಷಿಯಾಗಿದೆ. ಅಕ್ಕ ತಂಗಿಯರು ಮೇಲಮುತ್ತು ಮಾಣಿಕೆ ಮೇಲ ಉತ್ತೂರಿ, ಸ್ವಾತಿಮಳಿ ಮೇಲ ನನ್ನ ತಮ್ಮನಿ ಮೇಲ ನನ್ನ ಬಳಗಾಕ, ಅಣ್ಣ ತಮ್ಮರ ಮಹತ್ವವನ್ನು ಸಹೋದರಿಯರು ಹಾಡಿ ಸಂಭ್ರಮಿಸಿದ್ದಾರೆ. ಸಹಜವಾಗಿ ಪರಿಸರದಲ್ಲಿನ ಯಾವ ಮನುಷ್ಯನು ಸಂಬಂಧವನ್ನು ಬಯಸಲಾರ, ಅದರಿಂದ ಮುಕ್ತನಾಗಲು ಪ್ರಯತ್ನಿಸುತ್ತಾನೆ. ಆದರೆ ರಕ್ಷಾಬಂಧನ ಮಾತ್ರ ಅಂತಹ ಬಂಧನವಲ್ಲ. ಈ ಬಂಧನವು ಸಹೋದರಿ ಸಹೋದರರ ಹಿರಿದಾದ ಹಬ್ಬವೆಂದು ಸರ್ವರು ಜಾತಿ ಮತ ಧರ್ಮಭೇದ ಮರೆತು ಸಂತಸದಿಂದ ಆಚರಿಸುವವರು. ರಕ್ಷಾಬಂಧನ ಕೇವಲ ಮಾರುಕಟ್ಟೆಯಲ್ಲಿ ಸಿಗುವ ಸುಂದರ ರೇಷ್ಮೆಯ ಹಾಗೂ ನೈಲನ್ಯುಕ್ತ ಬಣ್ಣ ಬಣ್ಣದ ಡೋರುಗಳನ್ನು ಮಣಿಕಟ್ಟಿನಲ್ಲಿ ಕಟ್ಟುವ ಭೌತಿಕ ವಸ್ತುವಲ್ಲ. ಅದರ ಮಹತ್ವಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಅದರ ಭಾವಶ್ರೇಷ್ಠ, ಅದರಲ್ಲಿ ಅಡಗಿದ ಆದರ್ಶ ಪವಿತ್ರತೆ ಅಮೂಲ್ಯವಾದದ್ದು. ಈ ಅರ್ಥ ತಿಳಿದು ಧಾರಣೆ ಮಾಡಲು ಪ್ರೇರಕವಾದುದೇ ರಕ್ಷಾಬಂಧನ.

ಇಂದು ನಮ್ಮ ಬದುಕಿಗೆ ಬೆಳಕಾಗಿರುವ ಪ್ರೀತಿ, ಸ್ನೇಹ, ಬಂಧುತ್ವಗಳನ್ನು ನಾವೆಲ್ಲರೂ ಪರಸ್ಪರ ವಿನಿಮಯ ಮಾಡಿಕೊಂಡು ಬಂಧುಗಳಾಗಿ ಸಮಾನತೆಯಿಂದ ಬದುಕುವಂತಾಗಬೇಕು. ಜಾಗತೀಕರಣದ ಭರಾಟೆಯಲ್ಲಿ ಮನುಷ್ಯ ಮನುಷ್ಯರ ನಡುವಿನ ಮಧುರ ಸಂಬಂಧಗಳು ಮಾಯವಾಗುತ್ತಿರುವ ಈ ಸಮಯದಲ್ಲಿ ರಕ್ಷಾಬಂಧನ ಹಬ್ಬವು ಮನೆ ಮನೆಗಳಲ್ಲಿ ರಕ್ತ ಸಂಬಂಧಗಳನ್ನು, ಮಾನವೀಯ ಮೌಲ್ಯಗಳನ್ನು ಮತ್ತಷ್ಟು ಗಟ್ಟಿಗೊಳಿಸುವಂತೆ ಬದುಕಿನಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ನೀಡಲಿ. ಪ್ರಿಯ ಕೇಳುಗರೆ, ಕೇಳಿದಲ್ಲಷ್ಟೊತ್ತು ಕರುಳಬಳ್ಳಿ ಸಂಬಂಧ ಗಟ್ಟಿ ಮಾಡುವ ರಕ್ಷಾಬಂಧನ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೇ, ಇದುವರೆಗೂ ಕರುಳಬಳ್ಳಿ ಸಂಬಂಧ ಗಟ್ಟಿ ಮಾಡುವ ರಕ್ಷಾಬಂಧನ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಯಿತು.
1: ಅಕಾಲಿಕ ಮಳೆಗೆ

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ನಮ್ಮ ಜನಧ್ವನಿಯಿಂದ ಇದೀಗ ಜನಧ್ವನಿ ನಿರಂತರ ಕೇಳುಗರ ಅಭಿಪ್ರಾಯ ಕುರಿತು ಹೆಚ್ಚಿಟಿಕೋಟೆ ತಾಲೂಕಿನ ಅಂಕನಾಥಪುರ ಹಾಡಿಯ ಶ್ರೀಯುತ ವಿಠಲ್ ರವರ ಜೊತೆಗಿನ ಜನಧ್ವನಿ ಪರಿಣಾಮ ಕಾರ್ಯಕ್ರಮದ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಬಾನಲಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತು ವಿಶೇಷವಾಗಿ ನಮ್ಮ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯವನ್ನು ಕುರಿತು ನಮ್ಮ ಜೊತೆ ಇವತ್ತು ಮಾಹಿತಿಯನ್ನು ನೀಡಲಿದ್ದಾರೆ ಹೆಚ್ ಡಿ ಕೋಟೆ ತಾಲೂಕಿನ ಅಂಕನಾಥಪುರ ಹಾಡಿಯ ಶ್ರೋತಾ ವಿಠಲ್ ರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಹಾಗೆ ಅವರ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿದು ಬರೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಾಗಿ ನೀವು ಬಿಂಬಿಸಿಕೊಂಡ್ರದು ತುಂಬಾ ಖುಷಿ ಆಯ್ತು ಸರ್. ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಕಿರು ಪರಿಚಯವನ್ನ ಮಾಡಿಕೊಡಿ ಸರ್.
1: ನಮಸ್ಕಾರ, ನನ್ನ ಸುತ್ತಲ್ ಅಂತ, ನನ್ನ ಕೊಪ್ಪರಾಡಿ. ನಾನು ಈ ಜನಧ್ವನಿ ಕಾರ್ಯಕ್ರಮ ತುಂಬಾ ವರ್ಷಗಳಿಂದ ಕೇಳ್ತಾ ಇದ್ದೀನಿ. ಹಿಂದೆ ತುಂಬಾ ಬೇರೆ ಬೇರೆ ಅವರಿಗೆ ಚೇಂಜ್ ಆಗಿದ್ದಾರೆ. ತುಂಬಾ ವರ್ಷಗಳಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ. ಏನಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಯಾವಾಗ್ಲೂ ಇದು ರೈತರ ಪರ ಕೆಲಸ ಮಾಡ್ತಾ ಇದೆ, ಮತ್ತೆ ಟ್ರೈಬಲ್ ಪರ ಹೆಚ್ಚಿನ ಕೆಲಸ ಮಾಡ್ತಾ ಇದೆ. ಇದು ಅಂದ್ರೆ ಮಾಹಿತಿಗಳನ್ನ ಒದಗಿಸುವಂತ ಕೆಲಸವನ್ನ ಮಾಡ್ತಾ ಇರೋದ್ರಿಂದ ನನಗೆ ತುಂಬಾ ಸಂತೋಷ. ಅದ್ರಲ್ಲಿ ಬರೀ ರೈತರದ್ದು ರೈತರ ವಿಚಾರ ಅಷ್ಟೇ ಅಲ್ಲದೆ ಅಧಿಕಾರಿಗಳಾಗಿರ್ಬೋದು, ಕಾನೂನಾತ್ಮಕವಾದ ಕೆಲವೊಂದು ವಿಚಾರಗಳಿರ್ಬೋದು, ನಾವು ಕೃಷಿಗೆ ಏನಾದ್ರೂ ಪಡ್ಕೋಬೇಕು ಅಂದ್ರೆ ಎಲ್ಲಿಂದ ತಗೋಬೇಕು ಏನು, ಈ ತರದೆಲ್ಲ ವಿಚಾರಗಳು, ಮತ್ತೆ ಎಲ್ಲ ಸರ್ಕಾರಕ್ಕೆ ಮತ್ತೆ ಕಾನೂನಿಗೆ ಸಂಬಂಧಪಟ್ಟ ಎಲ್ಲಾ ವಿಚಾರಗಳು ಇಲ್ಲಿ ಸಿಗ್ತಾ ಇರೋದ್ರಿಂದ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಹಂಗಾಗಿ ನಾನು ಮೊದಲನೇದಾಗಿ ಅವರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನಾನು ಚೆನ್ನಿನ ಜೊತೆ ಹಸುಗಳು ಸಾಕೊಂಡಿದ್ದೀನಿ, ಆಡಿದೆ, ಒಂದಿಷ್ಟು ಕೋಳಿನೂ ಸಾಕೊಂಡಿದ್ದೀನಿ. ಏನಕ್ಕೆ ಅಂದ್ರೆ ಕೆಲವು ಸರಿ ಈ ವರ್ಷದಲ್ಲಂತೂ ಜಮೀನಲ್ಲಿ ತುಂಬಾ ಕಳ್ಕೊಂಡ್ರದೇ ಜಾಸ್ತಿ, ಆದ್ರೂ ಈ ತರದೆಲ್ಲ ದನ ಆಡು ಕುರಿ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದು ಸಣ್ಣ ಪುಟ್ಟ ಆದಾಯ ಅಂತೂ ಬರ್ತಾ ಇರುತ್ತೆ. ಮುಂದೆ ನಾವು ಏನಾದ್ರು ಮಾಡ್ಬೋದು ಅನ್ನೋದೊಂದು ವಿಶ್ವಾಸ ಕೂಡ ಉಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅದ್ರ ಜೊತೆ ಈ ಕೃಷಿ ಅಲ್ಲದೆ ನಾನು ಹೇಳ್ದಂಗೆ ಜನಪದ ಗೀತೆ ಆಗಿರ್ಬೋದು ಅಥವಾ ಇನ್ನು ಯಾವ್ದು ಹಳ್ಳಿಯ ಪ್ರತಿಭೆಗಳನ್ನ ಗುರುತಿಸುವಂತದ್ದು, ಮತ್ತೆ ಈ ನಾಟಿ ವೈದ್ಯರು ಈ ತರದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ಕರ್ನಾಟಕದ ಒಂದು ಏನು ಪರಂಪರೆ ಇದೆ, ಮತ್ತೆ ಟ್ರೈಬಲ್ ಗಳ ಆದಿವಾಸಿಗಳ ಏನು ಪರಂಪರೆ ಇದೆ ಅದನ್ನ ಮರೆ ಮಾಡಿದಂತೆ ಉಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ನನಗೆ ಅನಿಸ್ತಾ ಇದೆ.
0: ಖಂಡಿತ ಸರ್.
1: ಹಂಗಾಗಿ ನನಗೆ ಮತ್ತೆ ಏನಪ್ಪಾ ಅಂದ್ರೆ ನಾವು ಯಾವಾಗ್ಲೂ ಈಗ ಕೃಷಿ ಇಲಾಖೆಯವರಾಗಿರ್ಬೋದು ಬೇರೆ ಬೇರೆ ಇಲಾಖೆಯವರಿಗೆ ನೇರವಾಗಿ ನಮ್ಗೆ ನಾವು ಭೇಟಿ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಾ ಇದಾರೆ, ಮತ್ತೆ ಈ ರೇಡಿಯೋದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಾ ಇದಾರೆ. ಅದ್ರ ಜೊತೆಗೆ ಏನಾಗ್ಬೇಕು ಅಂದ್ರೆ ಇನ್ನೇ ಒಂದ್ಸರಿ ನಮ್ಗೆ ಹಳ್ಳಿಗಳಲ್ಲಿ ತುಂಬಾ ಸಮಸ್ಯೆ ಇದೆ, ಆಡುಗಳಂತೂ ಇನ್ನೂ ತುಂಬಾ ಸಮಸ್ಯೆ ಇದೆ. ಸಮಸ್ಯೆ ಹೇಳ್ತೇವೆ ಹೋದ್ರೆ ಏನಾಗುತ್ತೆ ಅಂದ್ರೆ ಒಂದ್ ಕಡೆ ಸರ್ಕಾರಕ್ಕೂ ಮುಜುಗರ ಆಗ್ತಿ ಏನಪ್ಪಾ ಅಂದ್ರೆ ನಮ್ಗೆ ಕೆಲಸನೇ ಮಾಡಿಲ್ಲ ಅನ್ನೋ ತರ ಆಗುತ್ತೆ. ಆಗದ್ ಬೇಡ, ಮಾಡ್ತಾ ಇದ್ದಾರೆ ಆದ್ರೆ ಅದು ಜನಕ್ಕೆ ಅನುಕೂಲ ಆಗೋ ತರ ಆಗ್ಬೇಕು. ಇವಾಗ ಏನಾಗಿದೆ ಅಂದ್ರೆ ನಾವೆಲ್ಲ ತುಂಬಾ ಕಳ್ಕೊಂಡ್ಮೇಲೆ ಅವರು ನಮಗೆ ಕೆಲವು ಮಾಹಿತಿಗಳನ್ನ ಕೊಡ್ತಾರೆ, ಆಮೇಲೆ ಕೆಲವೊಂದು ಕ್ರಮಗಳು ಅಷ್ಟೇ ಎಲ್ಲ ಅದು ತುಂಬಾ ದೊಡ್ಡ ಅಂತ ತಲುಪಿದ್ಮೇಲೆ ಅವ್ರು ಕ್ರಮಗಳನ್ನ ಜರುಗಿಸ್ತಾರೆ, ಮತ್ತೆ ಅದಕ್ಕೆ ಬೇಕಾದ ಉಪಯುಕ್ತ ಮಾಹಿತಿಗಳು ಕೊಡ್ತಾರೆ. ಆದ್ಮೇಲೆ ಅದು ಏನು ಪ್ರಯೋಜನ ಆಗಲ್ಲ, ಅನುಕೂಲ ಆಗೋ ಮುಂಚೆಗೆ ನಮ್ಗೆ ಅದು ಎಲ್ಲ ಮಾಹಿತಿ ಸಿಕ್ಕಿದ್ರೆ ನಮಗೂ ಖುಷಿ ಆಗುತ್ತೆ, ಜನರಿಗೆ ಮತ್ತೆ ಎಲ್ಲರಿಗೂ, ಎಲ್ಲ ರೈತ ಬಾಂಧವರಿಗೂ ಅಥವಾ ಈ ಸಾರ್ವಜನಿಕ

0: ಅನ್ಕೋದು ಅನುಕೂಲ ಆಗುತ್ತೆ. ಹಾಗಾಗಿ ಅವರು ಅದನ್ನೆಲ್ಲ ಮುಂಜಾಗ್ರತೆ ಕ್ರಮವಾಗಿ ಯಾವುದೇ ವಿಚಾರಗಳನ್ನ ಮಾಡಬೇಕು. ಯಾಕಂದ್ರೆ ಉದಾಹರಣೆಗೆ ನೋಡಿ ಸಾಯಿ, ಜೋಳ ಬಂತು, ಜೋಳಕ್ಕೆ ಎಲ್ಲ ರೋಗ ಬಂತು, ಜಮೀನೆಲ್ಲ ಒಂದು ರೀತಿಯಲ್ಲಿ ಎಲ್ಲಾ ತರ ಕೃಷಿಗಳಿಗೂ ವೈರಸ್ ಅದು ಇದು ಅಂತ ಬರ್ತಾ ಇದೆ. ಇಷ್ಟೆಲ್ಲ ತೋಟಗಾರಿಕೆ ಇಲಾಖೆಯವರು ಮತ್ತು ಸರ್ಕಾರ ಅದನ್ನ ಎಲ್ಲ ಕೂತ್ಕೊಂಡು ರೇಡಿಯೋದಲ್ಲೋ ಅಥವಾ ಪೇಪರ್ಲೋ ಹಾಕ್ಬಿಟ್ರೆ ಅದು ಆಗಲ್ಲ. ಹಾಗಾಗಿ ಪಂಚಾಯತಿಗಳ ಎಲ್ಲಾ ಹಳ್ಳಿಗಳಲ್ಲಿ ಪಂಚಾಯತಿ ಇದೆ, ಒಂದಷ್ಟು ಹಳ್ಳಿ ಕೇಳಿದಂತೆ ಅಲ್ಲಿಂದ ಒಂದು ಮಾಹಿತಿ ತಲುಪುವಂತದ್ದಾಗಬೇಕು. ಒಂದು ಕಾನ್ಫರೆನ್ಸ್ ಮಾಡಿಸೋದು, ಅಲ್ಲ ಒಂದು ಮೈಕ್ ಹಾಕೊಂಡು ಈ ತರದ ಬೆಳೆಗಳನ್ನ ಬೆಳಿಬೇಡಿ ಅಥವಾ ಈ ತರದಲ್ಲಿ ಕಲುಷಿತ ಮಾಡೋದು ಇನ್ನೊಂದು ಏನೋ ಏನೋ ಮಾಡೋಂಥದ್ದು ಇದನ್ನೆಲ್ಲ ಮಾಡಬೇಡಿ. ಸಾಮಾನ್ಯವಾಗಿ ನಾನು ಇನ್ನೊಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ನಾನು ನೋಡಿದಂಗೆ ನಮ್ಮ ಹಾಡಿಗಳಲ್ಲಿ ನಾನೇ ಸ್ವತಃ ಅನ್ಕೊಂಡಿದ್ದೀನಿ ಅದನ್ನು ಮಾಡಕ್ಕಾಗಲ್ಲ. ಯಾಕಂದ್ರೆ ಕಾನೂನು ವಿರೋಧ ಏನೂ ಇದೆ, ಒಂದಷ್ಟು ಸಂಘ ಸಂಸ್ಥೆಗಳು ಮತ್ತೆ ನನ್ನ ಪ್ರಕಾರ ಏನು ವಿವೇಕ್ ನಂದರ ವಿವೇಕ್ ಮೂಮೆಂಟ್ ಇದೆ ಅಂತವರೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು. ಯಾಕಂದ್ರೆ ಅವರಿಗೆ ಇದ್ರ ಬಗ್ಗೆ ಬೇಗ ಅರ್ಥ ಆಗುತ್ತೆ, ನಮಗೂ ಕೂಡ ಅವ್ರು ಸ್ಪಂದಿಸ್ತಾರೆ.
1: ಹೌದು,
0: ಹಂಗಾಗಿ ಮಾಡ್ಬೋದು. ಯಾಕಂದ್ರೆ ನಾನು ಇವಾಗ ಕೇಳ್ಕೊತಾರ್ದೇನಂದ್ರೆ, ಈ ಅಂಗಡಿಗಳಲ್ಲಿ ನೋಡಿ ಸಣ್ಣ ಸಣ್ಣ ಮಕ್ಕಳ ಕೈಯಲ್ಲಿ ತಂದೆ ತಾಯಿ ಬೀಡಿ ಸಿಗರೇಟ್ ಗುಟ್ಕಾ ಎಲ್ಲ ತರಕ್ಕೆ ಕಳಿಸ್ತಾರೆ.
1: ಹೌದು ಸರ್,
0: ಆ ಮಕ್ಕಳು ತಗೊಂಡಾಗಿ ತಂದೆ ತಾಯಿ ಕೊಡ್ತಾರೆ ನಿಜ. ಆದ್ರೆ ಆ ಮಕ್ಕಳಿಗೆ ಅಲ್ಲೊಂದು ಒಂದು ಏನೋ ಒಂದು ಇದಿರ್ತದೆ, ಇದ್ರಲ್ಲಿ ಏನಿದೆ ನಾವು ತಿನ್ಬೇಕಲ್ಲ ಅನ್ನೋ ಒಂದು
1: ಕುತೂಹಲ ಇರುತ್ತೆ.
0: ಅದಕ್ಕೆ ನಾನು ಹೇಳೋದು ಏನಪ್ಪಾ ಅಂದ್ರೆ, ಸುಮಾರು ಒಂದು 15 ವರ್ಷ ಅಥವಾ 18 ವರ್ಷದಿಂದ ಕೆಳಕ್ಪಟ್ಟ ಮಕ್ಕಳು ಅಂಗಡಿಗೆ ಬಂದಾಗ ಬೀಡಿ ಸಿಗರೇಟ್ ಗುಟ್ಕಾ ಈ ತರದನ್ನ ಅಂಗಡಿ ಅವರು ಮಕ್ಕಳ ಕೈಲಿ ಕೊಡಬಾರದು. ಅದನ್ನ ಕಾನೂನು ಈಗ ನಮ್ಗೆ ಜೊತೆ ಕೆಲಸ ಮಾಡುತ್ತ ಸಂಘ ಸಂಸ್ಥೆಗಳು ಕೂಡ ಅದಕ್ಕೆ ಕೈ ಜೋಡಿಸ್ಬೇಕು. ಅದನ್ನ ಮಕ್ಕಳ ಕೈ ಕೊಡ್ಲೇಬಾರ್ದು. ಬೇಕಾದ್ರೆ ತಗೊಳ್ಳಿ ತಿನ್ಲಿ, ಏನು ಮಾಡಕ್ಕಲ್ಲ. ತುಂಬಾ ದೊಡ್ಡ ಸಮಸ್ಯೆ ಇದೆ, ಡಾಕ್ಟರ್ ದೊಡ್ಡ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಅದು ಆರೋಗ್ಯಕ್ಕೆ ಹಾನಿಕಾರ ಅಂತ. ಆದ್ರೆ ತಿಂತಾ ಇದಾರೆ ಅಂದ್ರೆ ಅವರೇ ಬರ ತಿನ್ಲಿ ಅಂದ್ರೆ ಇವು ಮಕ್ಕಳ ಕೈ ಸಿಕ್ಬಾರ್ದು, ಜಾಗ್ರತೆ ಮೂಡಿಸ್ಬೇಕು. ನೀವು ಅನೇಕ ಇದೆ ಆ ತರದ್ದು. ಅದಕ್ಕೆ ನಾನು ಒಂದನ್ನೇ ಉದಾಹರಣೆ ಮಾಡಿ ಹೇಳ್ತಾ ಇದ್ದೀನಿ, ಈ ತರ ಆಗ್ಬೇಕು. ಹಿಂದೆ ಒಂದು ಬಾರಿ ನಮ್ಮ ಅಡಿಗೆ ತೆಂಜಳ್ಳಿ ಅಡಿಗೆ ಹತ್ತನ ಸಲ ಇರೋದ್ರಿಂದ ಅಲ್ಲಿಗೆ ಡಿಸಿ ಅವ್ರು ಬಂದಿದ್ರು, ಡಿಸಿ ನಡೆ ಹಳ್ಳಿ ಕಡೆ ಅಂತ ಹೇಳ್ಕೊಂಡು. ಅವ್ರು ಬಂದಾಗ ಏನಾಗಿತ್ತು ಅಂದ್ರೆ, ನಮ್ಮ ತಾಲೂಕಲ್ಲಿ ಅಥವಾ ಹೋಬಳಿ ಮಟ್ಟದಲ್ಲಿ ಏನೇನ್ ಕೆಲಸಗಳಾಗಿಲ್ವೋ ಅವೆಲ್ಲ ಇಲ್ಲಿ ಬಂದಿದ್ರು. ಅವ್ರಿಗೆ ಸುಮಾರು ಒಂದು 25-30% ಕೆಲಸ ಇಲ್ಲೇ ಆಗೋಯ್ತು. ಅವಾಗ ಪೆನ್ಷನ್ ಹಣ ಇರ್ಬೋದು ಅಥವಾ ಯಾರ್ಯಾರಿಗೂ ಏನೇನು ಸಮಸ್ಯೆಗಳಿರ್ಬೋದು ಅದಕ್ಕೆಲ್ಲ ಡಿಸಿ ಅವ್ರು ನೇರವಾಗಿ ಬಂದು ಇಲ್ಲೇ ಸೈನ್ ಮಾಡಿ ಮತ್ತೆ ಅವರಿಗೆಲ್ಲ ಕೆಲವೊಂದು ಆರ್ಡರ್ ಕಾಪಿಗಳನ್ನ ಕೊಡ್ಕೊಂತದ್ದು ಇತರ ಎಲ್ಲ ಮಾಡಿದ್ರು. ಆ ತರದ್ ಆಗಾಗ ಆಗೋದ್ರಿಂದ ಜನಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ.
1: ಅಂದ್ರೆ ನೀವು ಸಾಮಾಜಿಕ ಕಳಕಳಿಯನ್ನ ಹೊಂದಿ ದೇಶಕ್ಕೆ ಮತ್ತೆ ಮಕ್ಕಳಿಗೆ ನೆರವಾಗುವ ನಿಟ್ಟಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಸರ್ಕಾರ ಕೈಗೊಳ್ಬೇಕು, ಹಾಗೆ ಬುಡಕಟ್ಟು ಜನಾಂಗದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಇನ್ನಷ್ಟು ಶ್ರಮಿಸಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ರಿ.
0: ಹೌದು,
1: ಮೊದಲಿಗೆ ನಮ್ಮ ರೇಡಿಯೋ ಕಾರ್ಯಕ್ರಮವನ್ನ ಯಾವಾಗ್ಲಿಂದ ಯಾವ ಕಾರ್ಯಕ್ರಮವನ್ನ ಅತಿ ಹೆಚ್ಚು ಕೇಳ್ತಾ ಇದ್ರ ಸರ್ ನೀವು?
0: ಅಂದ್ರೆ ನಾನು ಒಬ್ಬ ರೈತರಾಗಿರೋದ್ರಿಂದ ನನಗೆ ರೈತರ ಕಾರ್ಯಕ್ರಮ ತುಂಬಾ ಇಷ್ಟ ಆಗುತ್ತೆ. ಅದ್ರ ಜೊತೆ ಜನಪದ ಕೆಲವು ಕಾರ್ಯಕ್ರಮಗಳು ಇರ್ತವೆ, ಅದನ್ನ ನಾನು ತುಂಬಾ ಕೇಳ್ತೀನಿ ಮೇಡಮ್. ಜನಪದ ಒಂದು ಏನು ಜೀವನಾಡಿ
1: ಹೌದು
0: ಅದನ್ನ ಬೆಳೆಸುವಂತ ಕಾರ್ಯಕ್ರಮ ಮಾಡ್ತಾರೆ. ಮತ್ತೆ ರೈತ ವಿಚಾರದಲ್ಲಂತೂ ನಾನೇನು ಹೇಳಬೇಕಾಗಿಲ್ಲ, ನಿಮ್ಗೆ ಗೊತ್ತಿದೆ. ಯಾಕಂದ್ರೆ ರೈತ ಅಂದ್ರೆ ಸಣ್ಣ ರೈತ ಆಗಿರ್ಲಿ ದೊಡ್ಡ ರೈತ ಆಗಿರ್ಲಿ, ಅವನು ತನಗೆ ತನ್ನ ಮನೆಗೆ ಅಲ್ಲದೆ ಅಥವಾ ತನ್ನ ಒಂದು ಕುಟುಂಬಕ್ಕೆ ಅಲ್ಲದೆ ಬೇರೆಯವ್ರಿಗೂ ಒಂದು ಹಸುವನ್ನು ನೀಡಿಸುವಂತ ಕೆಲಸ ಮಾಡ್ತಾ ಇರೋದ್ರಿಂದ ಮತ್ತೆ ಅವನು ಅದ್ರಲ್ಲಿ ಬೆಳವಣಿಗೆ ಆಗ್ಬೇಕು, ಮತ್ತೆ ಅವ್ನು ಬೆಳೆದಿದ್ದು ಅವ್ನು ಸೇರ್ಬೇಕು, ಒಳ್ಳೆ ಲಾಭ ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಅವ್ರು ಎಲ್ಲಿ ಮಾರಾಟ ಮಾಡ್ಬೇಕು, ಏನ್ ಬೆಳಿಬೇಕು, ಯಾವಾಗ ಬೆಳಿಬೇಕು, ಮತ್ತೆ ಅಲ್ಲಿ ಏನಾದ್ರು ಕುಂದು ಕೊರತೆ ಆದಾಗ ಯಾರನ್ನ ಸಂಪರ್ಕ ಮಾಡ್ಬೇಕು ಅನ್ನೋದನ್ನ ಹೇಳ್ತಾ ಇದಾರೆ. ಹಾಗಾಗಿ ಇದು ಒಂದು ದೊಡ್ಡ ಒಂದು ಉಪಯುಕ್ತ ಒಂದು ಕಾರ್ಯಕ್ರಮ ಅಂತ ನನ್ನ ಭಾವನೆ.
1: ಸರ್, ನೀವು ಕಾರ್ಯಕ್ರಮದಲ್ಲಿ ಮೊದಲೇ ಹೇಳಿದ್ರಿ ಒಂದು ಜನಧ್ವನಿ ರೇಡಿಯೋ ಕೇಂದ್ರ ಬುಡಕಟ್ಟು ವರ್ಗದವರಿಗೆ ಧ್ವನಿಯಾಗಿ ಮಾರ್ಪಟ್ಟಿದೆ ಅಂತ ಹೇಳಿದ್ರಿ, ಇದ್ರ ಬಗ್ಗೆ ಎಷ್ಟು ಖುಷಿ ಅನ್ಸುತ್ತೆ ಸರ್?
0: ಅದು ಹೇಳಕ್ಕಾಗದಷ್ಟು ಖುಷಿ ಮಾಡ್ಬೇಕಂದ್ರೆ ನಾವ್ ಎಲ್ಲರೂ ತರ್ನಲ್ಲಿ ನಮ್ಗೆ ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ. ಅದು ಒಂದು ಅರ್ಥ ಇಲ್ಲ ಒಂದು ಮಾತು. ನನಗೇನು ಖುಷಿ ಅಂದ್ರೆ ಯಾರೋ ಒಬ್ಬ ಕನಸು ಕಾಣದೇ ಇರೋಂಥವನಿಗೆ ಏನಾದ್ರು ಒಂದು ದೊಡ್ಡ ಸ್ಟಾರ್ ಆಗುವಂತದ್ದು ಅಥವಾ ಫಿಲ್ಮ್ ಆಕ್ಟರ್ ಆಗುವಂತದ್ದು ಅಥವಾ ಇನ್ನೆಲ್ಲೋ ಒಂದ್ ಕಡೆ ಏನೋ ಕೆಲಸ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂತ ನಾವ್ ಹೇಳ್ತೀವೋ ಅಷ್ಟು ಖುಷಿ ಆಗುತ್ತೆ ಮೇಡಮ್ ನನಗೆ. ಯಾರು ಸುಮ್ಮನೆ ಕೇಳ್ಕೊಳ್ಳಿ ಅಂತ ಹೇಳ್ತಾರಲ್ಲ ಅಷ್ಟು ಖುಷಿ ಆಗುತ್ತೆ. ಯಾಕಂದ್ರೆ ಅದು ನಮ್ಮನ್ನ ಕೆಲವು ಸಾರಿ ನಾವು ನಮ್ಮನ್ನ ಯಾರು ಮಾತಾಡ್ತಾರ ಇರಲ್ಲ, ನಾವೇ ಎಲ್ಲಾದ್ರೂ ಹೋಗಿ ನಿಂತ್ಕೊಂಡ್ರೆ ನಮ್ಗೆ ಅವಕಾಶಗಳು ಸಿಗಲ್ಲ. ಯಾರೇನೋ ಮಾತಾಡಕ್ಕೆ ಹೇಳಪ್ಪ ಅವ್ರು ಮಾತಾಡ್ಬಿಡ್ಲಿ ಅಂತ ಬೇರೆಯವ್ರನ್ನ ಬೆಟ್ ಮಾಡಿ ತೋರಿಸ್ತಾರೆ. ಆಮೇಲೆ ನಾವು ಕೂಡ ಒಂದು ಸಣ್ಣ ಪುಟ್ಟವಾಗಿ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದೀವಿ ಅಂದ್ರೆ ನಮ್ಮ ಅಷ್ಟಗೋಸ್ಕರ. ಆದ್ರೂ ಸಮೇತ ನಮ್ಗೆಲ್ಲ ಒಂದ್ ಕಡೆ ನಾವೇನು ಹೋರಾಟಗಾರರು ಅಥವಾ ಯಾವ್ದೋ ಲೀಡರ್ ಅಂತ ನಮ್ಗನ್ಸಲ್ಲ. ಆದ್ರೆ ಈ ರೇಡಿಯೋ ವಿಚಾರ ಬಂದಾಗ ನಾವು ದೊಡ್ಡ ಮಟ್ಟಿಗೆ ಸಿಗೋ, ಯಾಕಂದ್ರೆ ನಮ್ಗೆ ಒಂದು ಪರಿಸ್ಥಿತಿ ಒಂದು ವೇದಿಕೆ ಕೊಟ್ಟು ನಮ್ಮನ್ನ ಮಾತಾಡ್ಸಕ್ಕೆ ಮತ್ತೆ ನಮ್ಮ ಮನಸ್ಸಿನ ಭಾವನೆಗಳನ್ನ ಮತ್ತೆ ನಮ್ಮ ಬೆಳವಣಿಗೆಯನ್ನ ನಾವು ಮಾಡುವಂತ ಕೆಲಸವನ್ನ ಎಲ್ಲವನ್ನು ಪ್ರತ್ಯಿಸ್ತಾ ಇರೋದ್ರಿಂದ ನಮ್ಮ ಜೀವನದ ಒಂದು ಒಂದು ಪಿಕ್ಚರ್ ರೀತಿ ಇದೆ.
1: ಹೌದು,
0: ನಮ್ಮ ಜೀವನದ ಪಿಕ್ಚರ್ನೆ ಜನರ ಮುಂದೆ ಕೇಳಿದ್ರ ಮುಂದೆ ತಗೊಂಡೋಗಿರ್ತಿರಲ್ಲ, ಅದು ಒಳ್ಳೇದು ಕೆಟ್ಟದ್ದು ಅದು ಖುಷಿ ಆಗುತ್ತೆ ಮೇಡಮ್.
1: ಅಂದ್ರೆ ಈ ನಿಟ್ಟಿನಲ್ಲಿ ಅವಕಾಶ ಕೊಡ್ತಾ ಇರೋದು ನಮ್ಮ ಬೆಳವಣಿಗೆಗೆ ಇನ್ನಷ್ಟು ಸ್ಫೂರ್ತಿ ಅಂತ ಹೇಳ್ತಾ ಇದ್ರಿ.
0: ಹೌದು ಮೇಡಮ್.

0: ಸರಿ, ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮನಮುಟ್ಟುವ ರೀತಿಯಲ್ಲಿ ಇನ್ಯಾವ ತರ ಅಡಿಗಳ ಸಮಸ್ಯೆ ಆಗಿರ್ಬೋದು, ಸಾಮಾಜಿಕ ಕಳಕಳಿಯನ್ನ ಹೊಂದಿರುವಂತಹ ವ್ಯಕ್ತಿ ಆಗಿರೋದ್ರಿಂದ ನಿಮ್ಮಲ್ಲಿ ನಾವು ಯಾವ ರೀತಿಯ ಅಧಿಕಾರಿಗಳನ್ನ ಕರೆಸಬೇಕು ಅಂತ ಸಲಹೆನ ಕೇಳ್ಬೋದು ಸರ್ ನಿಮ್ಮ ಹತ್ರ?
1: ಅದೇ ಮೇಡಮ್, ನಾನು ಆಗ್ಲೇ ಹೇಳ್ದಂಗೆ ನನ್ನ ಊರಿಗೆ 100 ವರ್ಷದ ಇತಿಹಾಸ ಇದೆ. ಇತ್ತೀಚೆಗೆ ಒಂದಷ್ಟು ಮನೆಗಳಾಗಿದೆ, ಅದರಲ್ಲಿ ಏನು ಎರಡು ಮಾತಿಲ್ಲ, ಒಂದಷ್ಟು ಕಾಂಕ್ರೀಟ್ ರೋಡ್ಗಳಾಗಿದೆ. ಏನು ನಮ್ಮ ಮುಖ್ಯ ರಸ್ತೆ ಏನಿದೆ, ಆ 100 ವರ್ಷ ಆದ್ರೂ ಆ ರಸ್ತೆ ಒಂದು ಬಾರಿ ಆಗಿಲ್ಲ. ಹಂಗಾಗಿ ನಾನು ಹೇಳ್ಕೊಳ್ಳೋದು ಏನಪ್ಪಾ ಅಂದ್ರೆ, ಶಾಸ್ತ್ರಂತೂ ಈಗ ಚುನಾವಣೆ ಯಾರೇ ಚುನಾವಣೆ ಪ್ರತಿನಿಧಿಗಳಾದ್ರೂ ಬರ್ತಾರೆ ಹೋಗ್ತಾರೆ. ಅವ್ರದ್ದು ಒಂದೇ ಊರಲ್ಲ, ಇಡೀ ತಾಲೂಕನ್ನ ನೋಡ್ಬೇಕಾಗಿರೋದ್ರಿಂದ ಅವ್ರಿಗೆ ಗಮನ ತಂದಿದೀವಿ. ಅವ್ರು ನೋಡಲು ಲೇಟ್ ಆಗಿರ್ಬೋದು, ಆದ್ರೆ ಅಧಿಕಾರಿಗಳಂತೂ ಇದನ್ನ ಗಮನಿಸಬೇಕು. ಯಾಕಂದ್ರೆ ಜಿಲ್ಲಾಧಿಕಾರಿಗಳಾಗಿರ್ಬೋದು, ತಾಲೂಕು ಮಟ್ಟಾಧಿಕಾರಿಗಳಾಗಿರ್ಬೋದು, ಇದನ್ನೆಲ್ಲ ಗಮನಿಸಿ ನೋಡಿ ಈ ತರ ಇದೆ. ಅವರು ಅಲ್ಲಿ ಬುಡಕಟ್ಟು ಜನರು ಜಾಸ್ತಿ ಇದಾರೆ, ಮತ್ತೆ ಆ ಊರಿನಲ್ಲಿ ಕುಡಿಯೋ ನೀರಾಗಿರ್ಬೋದು, ಮತ್ತೆ ಕಸಗಳು ಹಾಕುವಂತದ್ದು, ಇದರಲ್ಲಿ ತುಂಬಾ ಸಮಸ್ಯೆ ಇದೆ. ನಾನು ಪಂಚಾಯತಿಗೆ ಸುಮಾರು ಬಾರಿ ಒಂದ್ 2-3 ಬಾರಿ ಅರ್ಜಿ ಕೊಟ್ಟಿದ್ದೀನಿ. ಮತ್ತೆ ಸ್ವಾಮಿ ವಿವೇಕಾನಂದ 38ನವ್ರನ್ನ ಏನು ಅಲ್ಲಿ ಸಿಬ್ಬಂದಿ ಇದಾರೆ, ನಮ್ಮ ಆಡಿ ಮಠದಲ್ಲಿ ಕೆಲಸ ಮಾಡ್ತಾರೆ, ಅವ್ರನ್ನ ಕರ್ಕೊಂಡೋಗಿ ಅವ್ರ ಹತ್ರ ಮಾತಾಡ್ತೀನಿ. ನಾನು ಕೆಲ ಸರಿ ಸಭೆ ಮಾಡಿ ಹೇಳಿದ್ದೀನಿ ಏನಪ್ಪಾ ಅಂದ್ರೆ, ನಮ್ಮಲ್ಲಿ ಒಂದು ನಾನೇ ಹೋಗುತ್ತೆ ಚಾನಲ್, ಆ ಚಾನಲ್ಗೆ ಏನ್ ಮಾಡ್ತಾ ಇದಾರೆ ಅಂದ್ರೆ, ಜನರು ಮನೆಯಲ್ಲಿ ಕ್ಲೀನ್ ಮಾಡೋ ಕಸಗಳಾಗಿರ್ಬೋದು, ಸತ್ತ ನಾಯಿ ಹಾವು ಬಟ್ಟೆ ಎಲ್ಲ ಹಾಕ್ತಾರೆ ಮೇಡಮ್, ಆ ನೀರ್ನ ಕಲುಷಿತ ಮಾಡ್ತಾರೆ. ನನಗೆ ಯಾಕೆ ಗೊತ್ತಿಲ್ಲ, ನನಗೆ ಮುಂಚೆ ನಿಂದು ನೀರು ಅಂದ್ರೆ ಗೌರವ, ಏನಕ್ಕೆ ಅಂದ್ರೆ ಏನಂತ ಗೊತ್ತಿಲ್ಲ ನನಗೆ. ನಾನು ಯಾವಾಗ್ಲೂ ಬೈತಾರ್ತೀನಿ, ಅದಕ್ಕೆ ನಾನು ಹೇಳಿದೆ ನೋಡ್ರಪ್ಪ, ನಾನು ಎಲ್ಲ ಒಂದ್ ಕಡೆ ಮಾಡ್ಬೋದು, ಅದು ದೊಡ್ಡ ವಿಚಾರ ಅಲ್ಲ. ನೀವುಗಳು ಇಂಥ ಜಾಗದಲ್ಲೆಲ್ಲ ಒಂದು ಸಣ್ಣ ಸಣ್ಣ ಬೋರ್ಡ್ ಗಳನ್ನ ಬರ್ತಿ, ಏನಾದ್ರು ಸಣ್ಣ ಸಣ್ಣ ಬೋರ್ಡ್ ಗಳನ್ನ ಬರ್ತಿ, ಮೋರಿಗಳಿವೆ ಇಲ್ಲಿ, ಸಣ್ಣ ಸಣ್ಣ ಬೋರ್ಡ್ ಗಳು ಮಾಡಿ ಬಿಟ್ಟು ಅಲ್ಲಿ ಸ್ವಲ್ಪ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಮಾಡಿ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲದೇ ಅವ್ರು ತಪ್ಪು ಮಾಡ್ತಾ ಇದಾರೆ, ಅದೇ ನೀರಲ್ಲಿ ಸ್ನಾನ ಮಾಡ್ತಾರೆ, ಅದೇ ನೀರಲ್ಲಿ ಬಟ್ಟೆ ಕಳೀತಾರೆ. ಹಂಗಾಗಿ ಅದರಿಂದ ಸ್ವಲ್ಪ ಏನು ಈ ಸೋಂಕುಗಳೆಲ್ಲ ಆಗುತ್ತೆ, ವೈರಸ್ಗಳು ಏನೇನೋ ಬಂದು ಇದ್ರೆ ಅನ್ಭವಿಸ್ತಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲದಂಗೆ ಅವರೇ ಮಾಡ್ಕೊತಾರೆ, ಅದು ಇದು ಪರಿಸ್ಥಿತಿ ಇದು. ಅದಕ್ಕೆ ತಾವುಗಳು ದಯವಿಟ್ಟು ಇದನ್ನ ಮಾಡ್ಕೊಬೇಕು ಅಂತ ನಾನು ಕೇಳ್ಕೊಂಡೆ. ಇನ್ನೂ ಮಾಡಿಲ್ಲ ಮೇಡಮ್.
0: ಓಕೆ, ಅಂದ್ರೆ ನಿಮ್ಮ ಊರಿನ ಸಮಸ್ಯೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ನೀರಿನ ಸಮಸ್ಯೆ ಆಗಿರ್ಬೋದು, ಸ್ವಚ್ಛತೆ ಸಮಸ್ಯೆ ಆಗಿರ್ಬೋದು, ಈ ನಿಟ್ಟಿನಲ್ಲಿ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ನೀವು ಅವ್ರ ಜೊತೆ ಸಂಪರ್ಕಿಸೋಕೆ ಇಷ್ಟಪಡ್ತೀರಿ? ಈ ನಿಟ್ಟಿನಲ್ಲಿ ಜನಧ್ವನಿ ಜನರಿಗಾಗಿ ಕೆಲಸ ಮಾಡ್ತಿರೋದು ನಿಮ್ಗೆ ಅನ್ಸುತ್ತೆ ಸರ್?
1: ನನಗೆ ತುಂಬಾ ಸಂತೋಷ ಕೊಟ್ಟಿದೆ. ಆದ್ರೆ ಜನರು ಇದನ್ನ
0: ಬೆಳೆಸ್ಕೋಬೇಕು,
1: ಎಲ್ಲ ಒಂದು ತೋರಿಸ್ಕೋಬೇಕು, ಒಂದು ಹ್ಯಾಕ್ ಅಂತ ಏನು ಬಿಟ್ಟಿದೀವಿ, ಅದು ಎಲ್ಲರೂ ಅದನ್ನ ಗುರುತಿಸಿ ಅದನ್ನ ತಗೊಳಂಗ ಆಗ್ಬೇಕು. ಯಾಕಂದ್ರೆ ಇದು ಬರೀ ಕೃಷಿಗೋಸ್ಕರನೋ ಅಥವಾ ಯಾವ್ದೋ ಸಮಸ್ಯೆ ಹೆಸರನ್ನ ಹೇಳಕ್ಕೋಸ್ಕರನೋ ಮಾಡೋದಲ್ಲ, ಇದೆ ಎಲ್ಲಾ ಚಟುವಟಿಕೆಗಳು ಇರೋದ್ರಿಂದ ಎಲ್ರಿಗೂ ಉಪಯೋಗ ಇದೆ, ರೈತನಾಗ್ಲಿ ಆಗದೇ ಇರ್ಲಿ ಎಲ್ಲರಿಗೂ ಇದೆ. ಹಂಗಾಗಿ ಇದನ್ನ ಕೇಳ್ಬೇಕು, ಯಾಕಂದ್ರೆ ಇದು ಮನೆಯಲ್ಲಿ ಇರುವಂತ ಹೆಣ್ಣು ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಇದು ಉಪಯೋಗ ಆಗುತ್ತೆ. ಯಾಕಂದ್ರೆ ಅವರಲ್ಲೇ ಒಂದು ಕಲೆ ಇರುತ್ತೆ, ಕಲೆಯ ಗುರುತಕ್ಕೆ ಒಂದು ಅನುಕೂಲ ಆಗುತ್ತೆ. ಈ ಮಕ್ಕಳು ಇರ್ತಾರೆ, ಅವರಿಗೆ ಬೆಳವಣಿಗೆ ವಿಚಾರದಲ್ಲಿ ಅಥವಾ ಅವರ ಭವಿಷ್ಯ ಕಟ್ಟಿಕೊಳ್ಳುವ ವಿಚಾರದಲ್ಲಿ ಹೆಲ್ಪ್ ಆಗುತ್ತೆ. ರೈತರಿಗೆ ತನ್ನ ಕೃಷಿ ಮಾಡೋ ವಿಚಾರದಲ್ಲಿ ಹೆಲ್ಪ್ ಆಗುತ್ತೆ. ಯಾರೋ ರೈತರೇ ಅಲ್ಲ, ಸಣ್ಣ ಪುಟ್ಟ ಆಡು ಕುರಿ ಸಾಕೊಂಡು ಹೈನುಗಾರಿಕೆ ಮಾಡ್ತಾ ಇದಾರಂದ್ರೆ ಅವರಿಗೂ ಕೂಡ ಸಾಕಷ್ಟು ಬೆನಿಫಿಟ್ ಗಳನ್ನ ಎಲ್ಲಿಂದ ಪಡ್ಕೋಬಹುದು, ಹೆಂಗ್ ಪಡ್ಕೋಬಹುದು, ಅದನ್ನ ಹೆಂಗ್ ಸಾಕಣೆ ಮಾಡ್ಬೇಕು. ಅದೇ ಅದಕ್ಕಿಂತ ಹೆಚ್ಚಾಗಿ ಯಾರ್ಯಾರು ಫಾರ್ಮ್ ಇನ್ನೊಂದು ಈ ತರದೆಲ್ಲ ಮಾಡ್ಕೊಂಡು ಚೆನ್ನಾಗಿದ್ದಾರೆ, ಅವ್ರನ್ನ ಪರಿಚಯ ಮಾಡ್ಕೊಡ್ತಾರೆ, ಅವ್ರ ಹತ್ರ ಮಾತಾಡಿ ಅವ್ರಿಗೆ ತೊಂದರೆ ಆಗದಂತೆ ಅಥವಾ ಪ್ರಾಣಿಗಳನ್ನ ಚೆನ್ನಾಗಿ ನೋಡ್ಕೊಳಕ್ಕೆ ಏನ್ ಅನ್ಕೊಳ್ಬೇಕು, ಇದನ್ನೆಲ್ಲ ಮಾಡೋದ್ರಿಂದ ಇದು ಪ್ರತಿಯೊಬ್ಬರಿಗೂ ಅನುಕೂಲ ಆಗೋದ್ರಿಂದ ಈ ಪ್ರತಿಯೊಬ್ಬರು ಈ ಒಬ್ರಿಗೊಬ್ರು ಮತ್ತೆ ಅನಿಸಿಕೆಗಳನ್ನ ಹೇಳೋದು ಇರೋದ್ರಿಂದ ಅದಕ್ಕೆ ಏನು ಸರಿ ಇದೆಯಾ ಇಲ್ವಾ ಅಂತ ಮತ್ತೆ ಪ್ರಶ್ನೆ ಮಾಡ್ಕೋಬಹುದು, ಅದಕ್ಕೆ ಉತ್ತರನೂ ಕೊಡ್ಬೋದು, ಮತ್ತೆ ಒಬ್ರಿಗೊಬ್ರಿಗೆ ಸಹಾಯ ಆಗುತ್ತೆ.
0: ಅಂದ್ರೆ ಈ ನಿಟ್ಟಿನಲ್ಲಿ ಜನಧ್ವನಿನ ಎಲ್ಲ ಜನಸಾಮಾನ್ಯರು ಇದನ್ನ ಮಾಹಿತಿಯನ್ನ ತಿಳ್ಕೊಂಡು ಅಳವಡಿಸಿಕೊಂಡು ಜೀವನ ಸಾಗಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ರಿ.

0: ಒಟ್ಟಾರೆ ನೀವು ಒಬ್ಬ ಕೃಷಿಕರಾಗಿ ಜನಧ್ವನಿಯಲ್ಲಿ ಬರ್ತಿರಂತಹ ಮಾಹಿತಿಗಳನ್ನ ನೀವು ಅಳವಡಿಸಿಕೊಂಡು ಯಾವ ತರ ನಿಮ್ಮ ಕೃಷಿಯಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಾ ಸರ್?
1: ಮೇಡಮ್, ನಾನು ಇದನ್ನ ಕೇಳ್ಕೊಂಡು ದೊಡ್ಡ ಮಟ್ಟದಲ್ಲಿ ಲಾಭ ಮಾಡ್ಕೊಂಡಿರಲ್ಲ, ಆದ್ರೆ ಕೇಳೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ ಅವಾಗ ಅವಾಗ ಒಂಥರ ಸಣ್ಣ ದೊಡ್ಡವಾಗಿ ಹೇಳ್ತೀನಿ, ಕೆಲವ್ರಿಗೆ ಅರ್ಥ ಆಗಿಂತ ಮೊಬೈಲ್ ಅಲ್ಲಿ ಬ್ಯಾಟ್ರಿ ಖಾಲಿ ಇರೋದನ್ನ ಹೆಂಗ್ ಚಾರ್ಜ್ ಮಾಡ್ಕೊಂಡ್ರಿ, ಆತರ ನಮ್ಗೆ ಏನೋ ಒಂಥರ ಮಾಡ್ಬಿಡ್ತೀವಿ ಏನೋ ಕನ್ಫ್ಯೂಸ್ ಇದ್ದಾಗ ನಾವು ಇದಕ್ಕೆ ಹೋದಾಗ ಏನಾಗುತ್ತೆ,

0: ಅನೇಕ ಸಿಗ್ತದೆ ನಮ್ಗೆ.
1: ಹೌದು,
0: ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಅದೆಲ್ಲ ಗೊತ್ತಾಗುತ್ತೆ. ಅವು ಯಾರು ಬೇಡ ಅಂದ್ರೆ ನಮ್ಗೆ ಈಗ ಎಷ್ಟೋ ಕೃಷಿ ಇಲಾಖೆಯ ವಿಜ್ಞಾನಿಗಳಾಗಿರ್ಬೋದು ಅಥವಾ ಕೃಷಿ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ನಮ್ಗೆ ಇದ್ರಲ್ಲಿ ಸಂಪರ್ಕದಲ್ಲಿದ್ದಾರೆ. ಈಗ ಅವ್ರ ಕೇಳಿ ತಿಳ್ಕೋಬಹುದು. ಹಾಗೇನಾಗುತ್ತೆ ಅಂದ್ರೆ ನಮ್ಗೆ ನಮ್ಮ ಕೆಲಸ ಮಾಡಕ್ಕೆ ಅನುಕೂಲ ಆಗುತ್ತೆ, ಸುಲಭ ಆಗುತ್ತೆ.
1: ದಿನದ ಯಾವ ಸಮಯದಲ್ಲಿ ನಮ್ಮ ಜನಧ್ವನಿಯನ್ನ ನೀವು ಕೇಳ್ಬೋದು ಸರ್?
0: ನನಗೆ ಬೆಳಿಗ್ಗೆ 5:30 ಕೆಲಸ ಸ್ಟಾರ್ಟ್ ಆಗ್ಬಿಡುತ್ತೆ. ನಾನು ಯಾವಾಗ ಕೇಳ್ತೀನಿ ಅಂದ್ರೆ 1:00 to 9:30 ಅಷ್ಟೊತ್ತು ಕೇಳ್ತೀನಿ. ಅದ್ ಬಿಟ್ರೆ ಇನ್ನು ಮಧ್ಯಾಹ್ನ 1:00 to 2:30 ವರೆಗೂ ಬಿಸಿಲು ಇರುತ್ತೆ. ಮತ್ತೆ ಅಷ್ಟೇ ಕೆಲಸಕ್ಕೆಲ್ಲ ಸ್ವಲ್ಪ ಏನ್ ಮಾಡ್ತೀವಿ ರೆಸ್ಟ್ ಕೊಡ್ತೀವಿ, ಆ ಟೈಮಲ್ಲಿ ಕೇಳ್ಬೋದು. ಅದ್ ಬಿಟ್ರೆ ಇನ್ನು ಸಂಜೆ 5:30 to 6:00 ಮೇಲೆ ಆರಾಮಾಗಿ ಬೆಳಿಗ್ಗೆ ಅದನ್ನ ಕೇಳೋದ್ರಿಂದ ಅಥವಾ ಅಲ್ಲಿ ಯಾರ ಮೆಸೇಜ್ ಹಾಕಿರ್ತಾರೆ ಅದನ್ನ ನೋಡೋದ್ರಿಂದ ನಮ್ಗಂತ ಖುಷಿ ಆಗುತ್ತೆ ಮೇಡಮ್. ಹೌದು, ಇದು ನಮ್ದೇ ಅನ್ನೋದೊಂದು ಒಂದು ಭಾವನೆಯಲ್ಲಿ ಇರುತ್ತೆ ಮೇಡಮ್.
1: ಖಂಡಿತ ಸರ್, ಅಂದ್ರೆ ಎಲ್ಲಾ ಟೈಮಲ್ಲೂ ಕೇಳೋಕ್ ಆಗದಿರೋ ಸಮಯ ನೀವು ನಿಮ್ಮ ಬಿಡುವಿನ ಸಮಯದಲ್ಲಿ ನಮ್ಮ ಜನಧ್ವನಿಯನ್ನ ಕೇಳ್ತಾ ಬರ್ತಾ ಇದ್ರಿ. ಸರ್, ನೀವು ಕೇಳ್ಬೇಕಾದ್ರೆ ಇತರರಿಗೂ ನಮ್ಮ ಜನಧ್ವನಿಯನ್ನ ಕೇಳಿ ಅಂತ ಹೇಳಿರೋದುಂಟ?
0: ಹೇಳಿದೀನಿ ಮೇಡಮ್, ತುಂಬಾ ಹೇಳಿದೀನಿ. ಏನಕ್ಕೆ ಅಂದ್ರೆ ಮತ್ತೆ ನಾವು ಕೆಲವೊಂದು ಕಡೆ ಕಾರ್ಯಕ್ರಮದಲ್ಲಿ ಕೂತ್ಕೊಂಡಾಗೆಲ್ಲ ಮಾತಾಡ್ತಾ ಇರ್ತೀವಿ. ಏನಕ್ಕೆ ಅಂದ್ರೆ ಈ ತರದಲ್ಲೆಲ್ಲ ಇದೆ. ನಾವು ಯಾರೋ ಒಬ್ರು ಗೊತ್ತಿಲ್ಲದೆ ಇರೋರೇ ಆಗಿರ್ಬೋದು, ಇಲಾಖೆ ಅಧಿಕಾರಿಗಳು ಯಾವ್ದೋ ಮಾಹಿತಿ ಕೊಟ್ಟರೆ ನಮ್ಗೆ ಯಾವಾಗ ತಲೆ ಬರಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ರೇಡಿಯೋ ಕಾರ್ಯಕ್ರಮದಲ್ಲಿ ಕೇಳೋದ್ರಿಂದ ಅದು ಕೆಲವೊಂದು ರೆಕಾರ್ಡಿಂಗ್ ಇರುತ್ತೆ, ಕೆಲವೊಂದು ಮಾತಾಡಿದ ವಿಡಿಯೋ ರೆಕಾರ್ಡ್ ಎಲ್ಲ ಇದೆ, ಆ ತರದಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ನಮ್ಗೆ ಇನ್ನೂ ಉಪಯುಕ್ತ ಆಗುತ್ತೆ. ನಮ್ಗೆ ಯಾವಾಗ ಬೇಕಾದ್ರೂ ತಗದಾಗ ಅವರಪ್ಪ ಯಾರೋ ಒಬ್ರು ಕುರಿ ಸಾಕಿದ್ರು ಅಂತ ಕುರಿಗೆ ಹೆಂಗ್ ಮೇಂಟೈನ್ ಮಾಡ್ತಿದ್ರು, ಜಮೀನಿನಲ್ಲಿ ಕೆಲಸದ ಸಮಯದಲ್ಲಿ ಯಾರು ಏನ್ ಮಾಡಿದ್ರು, ಎಷ್ಟು ಎಕರೆಯಲ್ಲಿ ಜಮೀನು ಏನು ಕೃಷಿ ಹಾಕಿದ್ರು, ಅವ್ರು ಹೆಂಗ್ ಅದನ್ನೆಲ್ಲ ನೋಡ್ಕೊತಾ ಇದ್ರು, ಅದೆಲ್ಲ ಮಾಹಿತಿ ಸಿಕ್ಕೋದ್ರಿಂದ ಅದು ನಮಗ್ ಬೇಕಾದ ಸಮಯದಲ್ಲಿ ಕೆಲ ಸರಿ ಏನಾಗುತ್ತೆ ಅಂದ್ರೆ ನಾನು ಹೇಳೋದು ಯಾರೋ ಫೋನ್ ನಾವು ಮಾಡ್ತೀವಿ ಸರ್ ಏನ್ತಿ ಹೇಗಿದೆ ಏನ್ ಮಾಡ್ಬೇಕು ಅಂತ ಯಾರಿಗೋ ಒಬ್ಬ ಅಧಿಕಾರಿಗೆ ಕೇಳೋ ಹೊತ್ತೆ ಅವ್ರು ಫೋನ್ ತೆಗಿಯಲ್ಲ ಅಥವಾ ಬ್ಯುಸಿ ಇರ್ತಾರೆ, ಅವ್ರು ನಮ್ ತರ ಮೂರು ಜನ ನೋಡೋದ್ರಿಂದ ಏನೋ ಒಂದು ಆಗೋದೇ ಇಲ್ಲ ಅವತ್ತು. ಅದು ಇಲ್ಲಿ ತೆಗ್ದಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಅಂತವೆಲ್ಲ ಮಾಹಿತಿ ಸಿಕ್ಕೇ ಬಿಡ್ತವೆ. ಅದಕ್ಕೆ ಅನುಕೂಲ ಇದೆ ಮೇಡಮ್ ಇದು.
1: ಅಂದ್ರೆ ಈ ತರ ಮಾಹಿತಿಗಳು ಕೂಡ ಅಲ್ಲಿ ಲಭ್ಯ ಇರೋದ್ರಿಂದ ನಮ್ಮ ಕೃಷಿಗಾಗಿರ್ಬೋದು ಜೀವನಕ್ಕಾಗಿರ್ಬೋದು ಉಪಯುಕ್ತ ಮಾಹಿತಿ ದೊರಕ್ತಾ ಇದೆ ಅಂತ ಹೇಳ್ತಾ ಇದ್ರ. ಒಟ್ಟಾರೆ ನಮ್ಮ ಜನಧ್ವನಿ ಕೇಳುಗರಿಗೆ ನೀವೇನ್ ಸಂದೇಶವನ್ನ ಕೊಡಕ್ ಇಷ್ಟಪಡ್ತೀರಾ ಸರ್?
0: ನಾನು ರೈತರಾಗಿರೋದ್ರಿಂದ ನಾನು ಏನ್ ಹೇಳ್ತೀನಿ ಅಂದ್ರೆ, ನಾನು ಮೊದಲೆಲ್ಲ ಏನ್ ಹೇಳ್ಕೊತಾ ಇದೆ ಅಂದ್ರೆ ರೈತರು ಯಾಕೆ ಆತ್ಮಹತ್ಯೆ ಮಾಡ್ಕೋತಾರೆ, ಬುದ್ಧಿ ಇಲ್ವಾ ಅನ್ನೋ ಒಂದು ಮನೋಭಾವನೆ ನನ್ನಲ್ಲಿತ್ತು. ಇವಾಗ ನನಗೆ ಅರ್ಥ ಆಗ್ತಾ ಇದೆ. ನನ್ಗೆ ಏನಾಯ್ತು ಅಂದ್ರೆ, ಒಂದು ವರ್ಷದಿಂದ ಬಹಳ ಲಾಸ್ ಆಯ್ತು. ಮತ್ತೆ ಈ ವರ್ಷ ಏನಾಯ್ತು, ಒಂದು ನನಗೆ ಸ್ವಂತ ಅರ್ಧ ಎಕರೆ ಜಮೀನು ನಾನು ತುಂಬಾ ಒಂದು 5-4.5 ಎಕರೆ ಜಮೀನನ್ನ ಬೇರೆಯವ್ರನ್ನೇ ಮಾಡಿದ್ವಿ. ಅಂದ್ರೆ ಅದ್ರ ಜೊತೆಗೆ ಬಂದು ಸುಮಾರು 1 lakh ಚಿಲ್ಲರೆ ಆಗುತ್ತೆ, ಅಷ್ಟು ಮಾಡಿದೀನಿ. ಆದ್ರೆ ಅಲ್ಲಿ ಏನಾಗಿದೆ ಅಂದ್ರೆ ಮೇಡಮ್, ಒಂದು ಮಳೆ ಇಲ್ಲ ಅನ್ನೋದು ಒಂದಾದ್ರೆ ಈ ಜೋಳಕ್ಕೆಲ್ಲ ಕಾಯಿಲೆ ಬಂದಾಗ ಏನಾಗುತ್ತೆ ಅಂದ್ರೆ ತುಂಬಾ ದೊಡ್ಡ ಲಾಸ್ ಹೊಡೆತ ಬಿಡ್ತು. ಅರ್ಧ ಎಕರೆ ಇಟ್ಕೊಂಡು ಅವ್ರು ತುಂಬಾ ಸಾಲ ಮಾಡೇ ಮಾಡಿದ್ರಿ ಇದನ್ನೆಲ್ಲ. ಅವಾಗ ಯಾವ್ದು ಕೈ ಬರ್ದಿದ್ದಾಗ ಅಷ್ಟೊಂದು ಸಾಲ ತೀರಿಸೋದು ಅಥವಾ ಮತ್ತೆ ಸಾಲ ಮಾಡೋದು ಆಗದೆ ಇರೋ ವಿಚಾರ ಅದು. ಅವಾಗ ನನ್ಗೆ ಅನಿಸ್ತು, ಓ ಜನರು ನೋಡಿ ಬೆಳೆ ಕೈ ಕೊಟ್ಟಾಗ ಈ ತರದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋದು ಅಂತ. ಆದ್ರೆ ಆತ್ಮಹತ್ಯೆ ಅದೇ ಪರಿಹಾರ ಅಲ್ಲ. ನಾನು ಅರ್ಧ ಎಕರೆ ಮಾಡೋ ಮುಂಚೆಗೆ ನಾನು ಎಲ್ಲ ಬೇರೆ ಕಡೆ ಹೋಗಿ ಕೂಲಿ ಮಾಡ್ಕೊಂಡು ಬಂದವನೇ. ಆದ್ರೆ ಇವತ್ತು ಸ್ವಲ್ಪ ಕೂಲಿ ಮಾಡೋದ್ ಬಿಟ್ಟು ಜಮೀನ್ ಕೆಲಸಕ್ಕೆ ಇಳಿದಿದ್ದೀನಿ. ಅಲ್ಲೇನೋ ನನಗೆ ಮಾಡಬಹುದು ಅಂತ ಸಾಮರ್ಥ್ಯ ಇತ್ತು, ಮಳೆ ಬೆಳೆ ಏನೋ ಕೈ ಕೊಟ್ಟಿದ್ದೆ, ಆ ಸಾಮರ್ಥ್ಯ ಕಲ್ಕೊಂಡಿದ್ದೀನಿ. ಆದ್ರೆ ಅದನ್ನ ಮತ್ತೆ ಮಾಡ್ಬೇಕು ಅಂದ್ರೆ ನಾನು ಅದಕ್ಕೆ ಎದುರ್ಕೊಳ್ಳೋದೇನ್ ಬೇಕಾಗಿಲ್ಲ. ಯಾಕಂದ್ರೆ ಕೆಲವೊಂದು ಬೇರೆ ಬೇರೆ ಅವ್ರನ್ನ ಸಂಪರ್ಕ ಮಾಡಿದಾಗ ಅದಕ್ಕೆ ಬೀಜ ಕೊಡ್ತಾರೆ, ಯಾರೋ ಒಂದಿಷ್ಟು ಗೊಬ್ಬರ ಕೊಡ್ತಾರೆ, ಏನೋ ಮಾಡ್ತಾರೆ. ಅದ್ರ ಜೊತೆ ನಾವು ಕೂಡ ಒಂದ್ ವರ್ಷ ಬೆಳೆ ಹಾಳಾಯ್ತು ಅನ್ನೋದಕ್ಕಿಂತ ನಾವು ಒಂದ್ ವರ್ಷ ಒಂದ್ 6 ತಿಂಗಳು 3 ತಿಂಗಳು ಎಲ್ಲರೂ ಹೊರಗಡೆ ದುಡಿದ್ರೆ ಮತ್ತೆ ಆ ಬೆಳೆನ ಉಳಿಸ್ಕೊಳ್ಳೋದು ಅಥವಾ ಬೆಳೆಯೋದು ಮಾಡ್ಬೋದು. ಯಾಕಂದ್ರೆ ನಾವ್ ಯಾರು ಭೂಮಿಗೆ ಒಂದೇ ಒತ್ಕೊಂಡ್ಬಂದವ್ರಲ್ಲ, ಸಾಲ ಆಗ್ಬೋದು ಏನೇ ಆಗಿರ್ಬೋದು, ನಾವು ಬಂದವ್ರ ಯಾರು ಒತ್ಕೊಂಡ್ಬಂದವ್ರಲ್ಲ, ಹೋಗೋಕೆ ಏನು ಒತ್ಕೊಂಡೋಗಲ್ಲ. ಆದ್ರೆ ಇರುವಾಗ ಎಲ್ಲ ಆಸೆ ಇರುತ್ತೆ, ದುಡ್ಡಿಗೆ ನನ್ನ ಕೈ ಕೊಡ್ಬೇಕು, ಒಂದ್ ಲಕ್ಷ ಗಳಿಸ್ಬೇಕು, ಕಾರ್ ತಗೋಬೇಕು, ಮನೆ ಮಾಡ್ಬೇಕು, ಇನ್ನೇನೋ ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಅದ್ ಆಗ್ಲಿಲ್ಲ ಅಂದ ತಕ್ಷಣ ಏನು ಬೇಜಾರು ಮಾಡ್ಕೊಳಕ್ ಏನೂ ಇಲ್ಲ. ನಮ್ಮ ಹಿಂದಿನ ಜೀವನ ಹಿಂಗೆ ಇತ್ತ ಅನ್ನೋ ಅದನ್ನ ನೆನ್ಸ್ಕೊಂಡ್ರೆ ಸಾಕು. ನನ್ನ ಅನುಭವ ಹೇಳ, ನನ್ನ ಕೊಡಗಿನಲ್ಲೆಲ್ಲ ಕೆಲಸ ಮಾಡಿದೀನಿ, ಕೆಳಗಲ್ಲಿ ಕೆಲಸ ಮಾಡಿದೀನಿ, ಸಾಧಿ ಬರೋದು ಊಟ ಇರೋದೆಲ್ಲ ಮಾಡೋದ್ರಿಂದ ಇವತ್ತು ದೇವರು ಎಲ್ಲವನ್ನು ಚೆನ್ನಾಗಿ ಕೊಟ್ಟಿದ್ದ. ಇವತ್ತು 4 ಎಕರೆ ಜಮೀನು ಮಾಡಿದೀನಿ, ಅದ್ರಲ್ಲಿ ತುಂಬಾ ಲಾಸ್ ಆಗಿದೆ, ಸಾಲ ಹೊತ್ತಿದ್ದೀನಿ, ಒಂದು ಲಕ್ಷ ಸಾಲ ಇದೆ. ಆದ್ರೆ ನಾನು ಹೇಳೋದು ಅದಕ್ಕೆ ಅದೇ ಪರಿಹಾರ ಅಂತಲೂ ಅಲ್ಲ, ಅಥವಾ ಅಯ್ಯೋ ಏನೋ ಆಗೋಯ್ತು ಇದರಿಂದ ಏನೋ ಆಗಲ್ಲ ಅಂತಲ್ಲ. ನಾವು ಅಷ್ಟೆಲ್ಲ ಕಷ್ಟ ಬಿದ್ದೀವಿ ಅಂದ್ಮೇಲೆ ಇವತ್ತು ಸ್ವಲ್ಪ ದಿನ ಮಧ್ಯದಲ್ಲಿ ಸುಖವಾಗಿದ್ವ, ಮತ್ತೇನೋ ಸ್ವಲ್ಪ ದಿನ ಕಷ್ಟ ಪಡೋಣ, ಮತ್ತೆ ಸುಖ ಬರ್ಬೋದು.
1: ಖಂಡಿತ
0: ಒಮ್ಮೆಯಾಗಿ ಹೌದಪ್ಪ, ನಾವು ರೈತರು, ನಾವು ದೇಶ ಕಣ್ಣಾಕಿದೀವಲ್ಲ, ಹೆಮ್ಮೆ ನಮ್ಗಿದೆ. ಹಾಗಾಗಿ ನಾವು ಈ ತರದಲ್ಲಿ ಏನೋ ಒಂದು ಪಿಕ್ಚರ್ ನೋಡಿದ ತಕ್ಷಣ ಇನ್ನೊಂದು ನೋಡಿದ ತಕ್ಷಣ ನಮ್ಗೆ ತಡೆ ಬರಲ್ಲ. ಅದು ಪಿಕ್ಚರ್ ಏನು ಹೋಗ್ತದೆ, ನಿಮ್ಗೆ ಬೆಳೆ ಬೆಳೆದ್ ಬಿಡ್ತಾರೆ, ಸ್ಕೀಮ್ ಅಂತ ಕಡೆ ತೋರಿಸ್ಬಿಡ್ತಾರೆ. ಆದರೆ ನಾ ರೇಡಿಯೋದಲ್ಲಿ ಹೆಂಗ್ ಆಗುತ್ತೆ ಅಂದ್ರೆ, ಅವ್ರು ಇಡೀ ವರ್ಷದ ಜೀವನವನ್ನ ಮಾತಲ್ಲಿ ಹೇಳಿದ್ರು ಸಮೇತ ನಾವೇ ನಿಜವಾಗಿ ಅವ್ರ ಜೊತೆ ಇದ್ವೇನೋ ಅಂತ ಒಂದು ಮನಭಾನ ಬರ್ತದೆ.
1: ಖಂಡಿತ ಸರ್,
0: ಅವ್ರ ಜೊತೆ ನಾವೇ ಇದ್ವೇನೋ, ಅವ್ರ ತೋಟ ನಾವೇ ಹೋಗಿ ನೋಡಿದ್ವೇನೋ, ಅವರು ವರ್ಷದಟ್ಲೆ ಹೆಂಗ್ ದುಡಿದ್ರು, ಅದನ್ನ ನಾವು ಕಣ್ ಮುಂದೆ ಬಂದ್ಬಿಡ್ತಾರ. ಆವಾಗ ಏನಾಗುತ್ತೆ ನಮ್ಗೂ, ಅಯ್ಯೋ ಒಂದ್ಸರಿ ಹೋಯ್ತಾ ಏನಾಗಲ್ಲಪ್ಪ, ಇನ್ನೊಂದ್ಸರಿ ಪ್ರಯತ್ನ ಮಾಡೋಣ, ಸಣ್ಣ ಸಣ್ಣದಾಗಿ ಮಾಡೋಣ, ನಾಲ್ಕು ಎಕರೆ ಮಾಡಿದ್ವಿ ಆಗಿಲ್ಲ ಅಂದ್ರೆ ಒಂದೇ ಎಕರೆ ಮಾಡೋದು ಅಂದ್ರೆ.

0: ಏನಾದ್ರೂ ದೇವ್ರ ಒಳ್ಳೇದ್ ಮಾಡಿದ್ರೆ ಬೆಳೆ ಬೆಳೆ ಎಲ್ಲ ಚೆನ್ನಾಗಿದೆ, ಮತ್ತೆ ನಾಲ್ಕು ರೈತಕ್ಕೆ ಆರಾಮಾಗಿ ಮಾಡ್ಬೋದು. ಆತರದಲ್ಲಿ ನಾನು ಅದನ್ನ ರೈತರಿಗೆ ಹೇಳಕ್ ಇಷ್ಟಪಡ್ತೀನಿ.
1: ಅಂದ್ರೆ ಎಲ್ಲದಕ್ಕೂ ಆತ್ಮಹತ್ಯೆನೇ ಪರಿಹಾರ ಅಲ್ಲ, ಎಲ್ಲದಕ್ಕೂ ಪ್ರಯತ್ನ ಅನ್ನೋದು ತುಂಬಾ ಮುಖ್ಯ. ಈ ನಿಟ್ಟಿನಲ್ಲಿ ರೈತರು ಯಾವಾಗ್ಲೂ ಪ್ರಯತ್ನವನ್ನು ಮಾಡಬೇಕು. ಅವರೇ ದೇಶದ ಬೆನ್ನೆಲುಬು. ಅವರು ತಮ್ಮ ಕೃಷಿಯಲ್ಲಿ ಇನ್ನಷ್ಟು ತಮ್ಮ ಬಲವನ್ನ ತೋರಿಸಿಕೊಂಡು ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳತ್ತ ಸಾಕ್ತಾ ಇದ್ರೆ ಈ ನಿಟ್ಟಿನಲ್ಲಿ ಯಾವುದೇ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಇನ್ನಿತರ ಸಮಸ್ಯೆಗಳು ಎದುರಾಗುವುದಿಲ್ಲ. ಅವರ ಬೆಳವಣಿಗೆ ದೇಶದ ಬೆಳವಣಿಗೆ ಅಂತ ಈ ಮುಖಾಂತರ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ರಿ ಸರ್.

0: ಕೊನೆಯದಾಗಿ ನಮ್ಮ ಜನಧ್ವನಿ ಸರ್ಗೂರಲ್ಲೇ ಇರೋದು ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ?
1: ಸರ್ಗೂರಲ್ಲಿ ಜನಧ್ವನಿ ಒಂದೇ ಅಲ್ಲ ಮೇಡಮ್, ನನಗೆ ಸರ್ಗೂರಲ್ಲಿ ಇವತ್ತು ಸ್ವಾಮಿ ವಿವೇಕಾನಂದ ಮೂಮೆಂಟ್ ಅವರು ಏನೆಲ್ಲ ಮಾಡಿದ್ದಾರೆ ಅದನ್ನೆಲ್ಲವನ್ನೂ ನೋಡಿದ್ದೀನಿ, ಎಲ್ಲವೂ ಬಳಸ್ಕೊಂಡಿದ್ದೀನಿ. ಹಾಗಾಗಿ ನನಗೆ ನಮ್ಮ ತಾಲೂಕಲ್ಲಿ ಆ ಒಂದು ಮಟ್ಟದಲ್ಲಿ ಎಲ್ಲ ಇದೆ ಅನ್ನೋದಕ್ಕೆ ತುಂಬಾ ಖುಷಿ ಆಗುತ್ತೆ ಮೇಡಮ್. ಯಾಕಂದ್ರೆ ಅದಕ್ಕಿಂತ ಮುಂಚೆಗೆ ಹಾಸ್ಪಿಟಲ್ ಆತರ ದೊಡ್ಡ ಹಾಸ್ಪಿಟಲ್ ಆಗಿರ್ಲಿ, ಆತರ ಶಿಸ್ತುಬದ್ಧವಾದ ಒಂದು ಸಿಸ್ಟಮ್ ಆಗ್ಲಿ ಅಥವಾ ಅಲ್ಲಿ ಎಲ್ಲ ಇದೆ ಅಂತಂದ್ರೆ ಎಲ್ಲವೂ ಇದೆ. ಆಮೇಲೆ ಈ ರೇಡಿಯೋ ಕಾರ್ಯಕ್ರಮ ಇರೋದ್ರಿಂದ ಇನ್ನೂ ತುಂಬಾ ಖುಷಿ ಆಗುತ್ತೆ. ಬರೀ ಅವ್ರೇನೋ ಬರೀ ಆರೋಗ್ಯ ಅಥವಾ ಏನೋ ಬೇರೆ ತರದ ಒಂದೇ ಒಂದು ನೋಡ್ಕೊಳಕ್ಕೂ ಇಲ್ಲ, ಈ ಎಲ್ಲ ಮಾಧ್ಯಮದಂತೆ ಎಲ್ಲಾ ವಿಚಾರದಲ್ಲಿ ಇದೆ ಇರೋದ್ರಿಂದ ಇನ್ನೂ ಖುಷಿ ಆಗುತ್ತೆ. ಮೇಡಮ್ ಅದು ಈ ರಾಜ್ಯದ ಒಂದು ಬೆಳವಣಿಗೆ ಅದು.
0: ಖಂಡಿತ ಸರ್,
1: ಬೆಳವಣಿಗೆ ಅದು. ಹಂಗಾಗಿ ಯಾವ್ದನ್ನ ಒಂದನ್ನೇ ಮಾಡಿದ್ದಾರೆ ಅನ್ನೋದಲ್ಲ, ಇದು ಎಲ್ಲವೂ ಸಿಗೋದ್ರಿಂದ ಎಲ್ಲವೂ ನೋಡ್ತಾ ಇರೋದ್ರಿಂದ ನನಗೆ ಎಲ್ಲವೂ ಖುಷಿ ಪಟ್ಟಿದೆ ಕೊಟ್ಟಿದೆ, ಎಲ್ಲವನ್ನೂ ಖುಷಿ ಪಟ್ಟಿದ್ದೀನಿ. ನಾನು ಮಧ್ಯೆ ಒಂದು ಮಾತು ಹೇಳ್ತೀನಿ, ಕೆಲವರು ಹೇಳ್ತಿದ್ರು ಅವರು ಏನೋ ಒಂದು ಕಾಲದಲ್ಲಿ ಫೀ ಎಲ್ಲ ಕೊಡ್ತಾ ಇದ್ರು, ಇವಾಗ ಫ್ರೀ ಕೊಡ್ತಾ ಇಲ್ಲ, ಅದು ಕೊಡ್ತಾ ಇಲ್ಲ, ಇದು ಕೊಡ್ತಾ ಇಲ್ಲ. ನನಗೆ ಅದು ಏನ್ ಮಾಡಿಲ್ಲ ಆದ್ರೂ ನನಗೆ ಬೇಜಾರಿಲ್ಲ. ಏನಕ್ಕೆ ಅಂತಂದ್ರೆ ಒಂದು ಅವ್ರಿಗೆ ಯಾವಾಗ ಕೊಡಕ್ಕಾಗಿದೆಯೋ ಅವಾಗ ಎಲ್ಲ ಕೊಟ್ಟಿದ್ದಾರೆ. ಇವತ್ತು ಏನೋ ಇವತ್ತು ಕೊಡ್ತಾ ಇಲ್ಲ ಅಥವಾ ಏನೋ ಅಥವಾ ಇದೆ ಅಂದ್ರೆ ನಮ್ ಜೊತೆ ಗುರುವಾಗಿದ್ದಾರೆ, ಅದಕ್ಕಿಂತ ಇನ್ನೇನ್ ಕೊಡ್ಬೇಕು ಅವರು. ನಮ್ ಜೊತೆ ಗುರುವಾಗಿದ್ದಾರೆ, ನಮ್ ಜನ ತಗೋತಾ ಇದ್ದಾರೆ. ಹಂಗಾಗಿ ನಮ್ ಕಷ್ಟ ಎಲ್ಲ ಒಂದ್ಸರಿ ಕೇಳ್ತಾ ಇದ್ದಾರೆ ಅನ್ನೋದು ಸಂತೋಷ ಇದೆ ಮೇಡಮ್.
0: ಅಂದ್ರೆ ಈ ನಿಟ್ಟಿನಲ್ಲಿ ಆಸ್ಪತ್ರೆ ಆಗಿರ್ಬೋದು, ಆಸ್ಪತ್ರೆಯಲ್ಲಿ ಇರುವಂತಹ ಎಲ್ಲಾ ಕ್ಷೇತ್ರಗಳು ಕೂಡ ನಮಗಾಗಿ ಕ್ಷಮಿಸ್ತಾ ಇರೋದು ನಿಮ್ಗೆ ಇನ್ನೂ ಖುಷಿಯ ವಿಚಾರ. ಹಾಗೆ ನಮ್ಮ ಬೆನ್ನೆಲುಬಾಗಿ ಸದಾ ಅವ್ರು ನಮ್ಮ ಜೊತೆ ಇರ್ತಾರೆ.
1: ಸ್ಕೂಲ್ಗಳು ಅಷ್ಟೇ ಮೇಡಮ್, ತುಂಬಾ ವೀಕ್ನೆಸ್ ಆಗಿದೆ. ಈ ಮಕ್ಕಳು ಭವಿಷ್ಯ ಕಟ್ಕೊಳ್ಳೋ ಅವ್ರ ನೋಡಿ ಬೇರೆ ಸ್ಕೂಲ್ಗಳು ಅಥವಾ ಬೇರೆ ಸರ್ಕಾರಿ ಸ್ಕೂಲ್ಗಳು ಭರ್ತಿ ಮಾಡಿದ್ರೆ ಸಾಕು ಮೇಡಮ್.
0: ತುಂಬಾ ಖುಷಿ ಆಯ್ತು ಸರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮಗಳ ಕುರಿತು, ಹಾಗೆ ನಮ್ಮ ಸಂಸ್ಥೆಯ ಒಂದು ಏಳಿಗೆ ಆಗಿರ್ಬೋದು, ನಮ್ಮ ಸಂಸ್ಥೆ ಯಾವೆಲ್ಲ ರೀತಿ ಶ್ರಮಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಧನ್ಯವಾದಗಳ ರೂಪದಲ್ಲಿ ನಿಮ್ಮ ಮಾತುಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಸರ್.
1: ಕೇಳಿದ್ರು ಅಷ್ಟೇ ನನ್ಗೆ ಹೇಳ್ಕೊಳ್ಳೋದು, ಆ ತರದ ಏನಾದ್ರು ತಪ್ಪಿದ್ರೆ ಕ್ಷಮಿಸಿ, ಯಾಕಂದ್ರೆ ನಾವು ಮಾತಾಡ್ತಾ ಮಾತಾಡ್ತಾನೆ ಮಾತು ಕಲಿಯಕ್ಕಾಗೋದು.
0: ಹೌದು,
1: ಎಲ್ಲ ವಿಚಾರನೂ ಅಷ್ಟೇ, ನಾವು ಮಾತಾ ಮಾಡ್ತಾನೆ ಕಲಿಯಕ್ಕಾಗೋದು. ಹಂಗಾಗಿ ತಪ್ಪಾಗಿದ್ರೆ ಮತ್ತೆ ಜಾಸ್ತಿ ಏನಾದ್ರು ನಿಮ್ಗೆ ಮಾತಾಡಿದ್ರೆ ಅಥವಾ ನಾನು ಏನಾದ್ರು ಬ್ಯಾಡ್ದಿಂದ ಮಾತು ಯೋಚಿಸಿ ಮಾತಾಡಿದ್ರೆ ಎಲ್ಲ ಇರಲಿ ಅಂತ ನಮ್ಗೆಲ್ರಿಗೂ ಒಂದು ಸಲ ನಾನು ಮಾತು ನಮಗೆ ನಮಸ್ಕಾರ.
0: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ. ಇಷ್ಟೊತ್ತು ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು, ಹಾಗೆ ನಮ್ಮ ಜನಧ್ವನಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಹೇಗೆ ತೊಡಗಿಸ್ಕೊಂಡಿದೆ, ಅದರ ವ್ಯಾಪ್ತಿ ಹೇಗೆಲ್ಲ ವಿಸ್ತರಿಸಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡವರು ಹೆಚ್ಚಿಕೋಟೆ ತಾಲೂಕಿನ ಅಂಕನತಪ್ಪ ಹಡಿಯ ಶ್ರೀಯುತ ವಿಠಲ್ರವರು. ಇಲ್ಲಿಗೆ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಫಲಶ್ರುತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಜನಧ್ವನಿ ಪರಿಣಾಮ ಕಾರ್ಯಕ್ರಮ ಪ್ರಸಾರವಾಯಿತು.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೀನಿ.
1: ಹ್ಞೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ, ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗನ್ನೇ ಬಳಸೋಣ.

ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ನಮ್ಮ ಜನಧ್ವನಿಯಿಂದ ಇದೀಗ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದ ಮೂಲಕ ಕಪ್ಪು ಸಮುದ್ರ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕಪ್ಪು ಸಮುದ್ರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಕಪ್ಪು ಸಮುದ್ರವು ಯುರೋಪಿನ ಆಗ್ನೇಯ ತುದಿಯಲ್ಲಿರುವ ಒಂದು ದೊಡ್ಡ ಒಳನಾಡಿನ ಸಮುದ್ರವಾಗಿದೆ. ಇದು ವಿಶ್ವದ ಅತ್ಯಂತ ಪ್ರಸಿದ್ಧ ಒಳನಾಡಿನ ಸಮುದ್ರಗಳಲ್ಲಿ ಒಂದಾಗಿದೆ ಮತ್ತು ಉಕ್ರೇನ್, ರಷ್ಯಾ, ಜಾರ್ಜಿಯಾ, ಟರ್ಕಿ, ಬಲ್ಗೇರಿಯಾ ಮತ್ತು ರೋಮೇನಿಯಾಗಳಿಂದ ಸುತ್ತುವರೆದಿದೆ. ಕಪ್ಪು ಸಮುದ್ರವು ಯುರೇಷಿಯಾದಲ್ಲಿದೆ. ಯುರೋಪ್, ಕಾಕಸ್ ಮತ್ತು ಅನಾಟೋಲಿಯಾಗಳಿಂದ ಆವೃತವಾಗಿದೆ. ಇದು ದಕ್ಷಿಣ, ಪೂರ್ವ ಮತ್ತು ಉತ್ತರದಲ್ಲಿ ಕ್ರಮವಾಗಿ ಫಾಂಟಿಕ್, ಕಾಕಸ್ ಮತ್ತು ಕ್ರಿಮಿನಿಯನ್ ಪರ್ವತಗಳಿಂದ ಆವೃತವಾಗಿದೆ. ಕಪ್ಪು ಸಮುದ್ರವು ಬೋಪರಸ್ ಜಲಸಂಧಿಯ ಮೂಲಕ ಮೆಡಿಟೇರಿಯನ್ ಸಮುದ್ರದೊಂದಿಗೆ ಸಂಪರ್ಕ ಸಾಧಿಸುತ್ತದೆ ಮತ್ತು ನಂತರ ಮರ್ಮರ್ ಸಮುದ್ರ ಮತ್ತು ಡಾರ್ಡನೆಲ್ಲೆಸ್ ಜಲಸಂಧಿಯ ಮೂಲಕ ಸಂಪರ್ಕಿಸುತ್ತದೆ. ಇದು ವಿವಿಧ ಜೈವಿಕ ಪ್ರಭೇದಗಳಿಗೆ ಆವಾಸ ಸ್ಥಾನವಾಗಿದೆ. ಇದರಲ್ಲಿ 1619 ಜಾತಿಯ ಶಿಲೀಂಧ್ರಗಳು, ಪಾಚಿಗಳು ಮತ್ತು ಉನ್ನತ ಸಸ್ಯಗಳು, 1983 ವಿವಿಧ ಅಕಶೇರುಕಗಳು, 168 ಮೀನು ಪ್ರಭೇದಗಳು ಮತ್ತು 4 ಬಗೆಯ ಸಮುದ್ರ ಸಸ್ತನಿಗಳು ಸೇರಿವೆ. ಕಪ್ಪು ಸಮುದ್ರದ ನೀರಿನ ಸ್ವಭಾವವು ಆಮ್ಲಜನಕ ರಹಿತವಾಗಿದೆ. ಇದರರ್ಥ ನೀರಿನಲ್ಲಿ ಆಮ್ಲಜನಕದ ಗಮನಾರ್ಹ ಕೊರತೆ ಇದೆ. ಆಮ್ಲಜನಕ ರಹಿತ ನೀರು ಎಂದರೆ ಸಮುದ್ರದ ನೀರು, ಸಿಹಿನೀರು ಅಥವಾ ಅಂತರ್ಜಲದ ಪ್ರದೇಶಗಳು ಅವು ಕರಗಿದ ಆಮ್ಲಜನಕದಿಂದ ಖಾಲಿಯಾಗುತ್ತವೆ ಮತ್ತು ಹೈಪೋಕ್ಸಿಯಾದ ಹೆಚ್ಚು ಗಂಭೀರ ಸ್ಥಿತಿಯಾಗಿದೆ. ಸಮುದ್ರವು ಅತಿ ದೊಡ್ಡ ಜಲಮೂಲಗಳಲ್ಲಿ ಒಂದಾಗಿವೆ. ಅಲ್ಲಿ ಕೆಳಗಿನ ಮತ್ತು ಮೇಲಿನ ಪದರಗಳ ನಡುವೆ ನೀರಿನ ಚಲನೆ ಅಪರೂಪದ ವಿದ್ಯಮಾನವಾಗಿದೆ. ಏಪ್ರಿಲ್ 21, 1992 ಎಲ್ಲ ಬ್ಲ್ಯಾಕ್ ಸಿ ದೇಶಗಳ ಅಂದರೆ ಜಾರ್ಜಿಯಾ, ಬಲ್ಗೇರಿಯಾ, ರೊಮೇನಿಯಾ, ರಷ್ಯಾ ಒಕ್ಕೂಟ, ಟರ್ಕಿ ಮತ್ತು ಉಕ್ರೇನ್ ಆದೇಶದ ಮೇರೆಗೆ ಕಪ್ಪು ಸಮುದ್ರವನ್ನು ಮಾಲಿನ್ಯದಿಂದ ರಕ್ಷಿಸುವ ಸಮಾವೇಶಕ್ಕೆ ಬುಚಾರೆಸ್ಟ್ನಲ್ಲಿ ಸಹಿ ಹಾಕಲಾಯಿತು. ಇದು ಉಪ್ಪು ನೀರಿನ ಸಮುದ್ರ, ಆದರೆ ಅದರ ಲವಣಾಂಶವು ಸಮುದ್ರದ ನೀರಿನಷ್ಟು ಹೆಚ್ಚಿಲ್ಲ. ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿನ ನೀರು ಸಿಹಿಯಾಗಿತ್ತೆಂದು ನಂಬಲಾಗಿದೆ. ಆದರೆ ನಂತರ ಮೆಡಿಟೇರಿಯನ್ ಸಮುದ್ರ ಮತ್ತು ಪ್ರವಾಹದಿಂದಾಗಿ ಈ ನೀರು ಉಪ್ಪಾಗಿ ಮಾರ್ಪಟ್ಟಿತು. ಕಪ್ಪು ಸಮುದ್ರವು ದೇಶಗಳಲ್ಲಿ ಕಡಲ ವಲಯವು ಪ್ರಮುಖ ಆರ್ಥಿಕ ಅಂಶಗಳಲ್ಲಿ ಒಂದಾಗಿದೆ. ಹೀಗಾಗಿ ದೇಶಗಳ ಕರಾವಳಿಯಲ್ಲಿ ಬಂದರುಗಳಿವೆ ಮತ್ತು ಕಪ್ಪು ಸಮುದ್ರದ ಹಡಗುಗಳ ಮೂಲಕ ವ್ಯಾಪಾರವನ್ನು ಅನುಮತಿಸಲಾಗಿದೆ. ಸಂಪರ್ಕಿತ ದೇಶಗಳಲ್ಲಿನ ಕೆಲವು ಪ್ರಮುಖ ಬಂದರುಗಳಲ್ಲಿ ದೋಣಿ ಮತ್ತು ಚಾರ್ಟರ್ಡ್ ಸೇವೆಗಳು ಸಹ ಲಭ್ಯವಿವೆ. 1882 ವಿಶ್ವಸಂಸ್ಥೆಯ ಸಮುದ್ರ ಕಾನೂನಿನ ಸಮಾವೇಶದ ಅಡಿಯಲ್ಲಿ ಮುಕ್ತ ಮಾರ್ಗವು ಒಂದು ಹಡಗಿನ ಸುರಕ್ಷತೆಯ ಮೇಲೆ ಪರಿಣಾಮ ಬೀರದಿರುವವರೆಗೂ ಮತ್ತೊಂದು ರಾಜ್ಯ ಪ್ರಾದೇಶಿಕ ನೀರಿನ ಮೂಲಕ ಹಾದು ಹೋಗಲು ಅನುಮತಿಸುತ್ತದೆ. ಪ್ರಾಚೀನ ಕಾಲದಿಂದಲೂ ಕಪ್ಪು ಸಮುದ್ರದಲ್ಲಿ ಮೀನುಗಾರಿಕೆ ಪ್ರಚಲಿತವಾಗಿದೆ. ಮಾನವ ಚಟುವಟಿಕೆಗಳಿಂದ

ಹೆಚ್ಚಿದ ಮಾಲಿನ್ಯ, ಆವಾಸ ಸ್ಥಾನದ ಅವನತಿ, ಸ್ಥಳೀಯ ವಲದ ಜಾತಿಗಳ ಪರಿಚಯ, ಅತಿಯಾದ ಮೀನುಗಾರಿಕೆ ಮತ್ತು ಸಮುದ್ರ ಪರಿಸರ ಮತ್ತು ಅದರ ಪರಿಸರ ವ್ಯವಸ್ಥೆಗಳ ಮೇಲೆ ಹವಾಮಾನ ಚಾಲಿತ ಬದಲಾವಣೆಗಳ ಪರಿಣಾಮಗಳು ಸೇರಿದಂತೆ ಹಲವಾರು ಅಂಶಗಳು ಕಪ್ಪು ಸಮುದ್ರದ ಮೀನುಗಾರಿಕೆಯ ಸುಸ್ಥಿರತೆಗೆ ಬೆದರಿಕೆ ಹಾಕುತ್ತವೆ. ಕಳೆದ ಕೆಲವು ದಶಕಗಳವರೆಗೆ ಕಪ್ಪು ಸಮುದ್ರವು ಬಹಳ

0: ಮಾಡಿದ್ದ ಮತ್ತು ಮಾನವ ಮತ್ತು ಪರಿಸರ ಅವನತಿಯು ಕೆಲವೊಂದು ಕಾರಣಾಂಶಗಳಿಂದ ಕೂಡ ತೊಡಗಿರುವ ಸಮುದ್ರ ಮತ್ತು ಕರಾವಳಿಯ ಪರಿಸರದ ಮೇಲೆ ಹೆಚ್ಚಿದ ಒತ್ತಡ, ಮೀನಿನ ಸಂಗ್ರಹ ನಿಧಾನವಾಗಿ ಕಡಿಮೆಯಾಗುತ್ತಿದೆ ಮತ್ತು ಮೀನುಗಾರಿಕೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ನೀರಿನ ತಳದಲ್ಲಿ ವಾಸಿಸುವ ಪ್ರಾಣಿಗಳ ಆವಾಸ ಸ್ಥಾನವು ತೊಂದರೆಗೆ ಒಳಗಾಗಿದೆ. ಬಹು ಕರಾವಳಿಯ ಮೂಲಗಳು ಮತ್ತು ಆಫ್ ಶೋರ್ ಸ್ಥಾಪನೆಗಳು ಮತ್ತು ಚಟುವಟಿಕೆಗಳಿಂದ ಉಂಟಾಗುವ ಮಾಲಿನ್ಯದಿಂದ ಪ್ರಭಾವಿತವಾದ ಕರಾವಳಿ ನೀರಿನ ಕ್ರಿಯಾತ್ಮಕ ಗುಣಮಟ್ಟವು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವುದು ಪ್ರವಾಸೋದ್ಯಮ ವಲಯಕ್ಕೆ ಒಂದು ಸಮಸ್ಯೆಯಾಗಿದೆ. ಹಾಗಾಗಿ ಭೌಗೋಳಿಕ ಅಂಶಗಳು, ಸಂಗತಿಗಳು ಮತ್ತು ಕಪ್ಪು ಸಮುದ್ರದ ದೇಶಗಳು ಯುಪಿಎಸ್ಸಿ ಪಠ್ಯಕ್ರಮದ ಮುಖ್ಯ ಭಾಗವಾಗಿದೆ ಮತ್ತು ಮುಂಬರುವ ನಾಗರಿಕ ಸೇವೆಗಳ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ಅಭ್ಯರ್ಥಿಗಳು ಇದರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕಡ್ಡಾಯವಾಗಿ ತಿಳಿದುಕೊಳ್ಳಬೇಕಾಗುತ್ತದೆ. ಕೇಳುಕರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಕಪ್ಪು ಸಮುದ್ರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನ ಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ಕಪ್ಪು ಸಮುದ್ರ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು. ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
1: ಆನ್ಲೈನ್ ಶಾಪಿಂಗ್ನ ಲಾಭಗಳು: ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
0: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
1: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ, ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೆ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
1: ಸರ್ಕಾರದ ಸಲಹೆಗಳು: ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
0: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
1: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.

ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾ

ಹುಡುಗಿ ಒಂದು ಬೇಸಿಗೆ ಶಿಬಿರಕ್ಕೆ ಹೋಗಿದ್ರು. ಅಲ್ಲಿ ಏನೇನೋ ಕಲಿಸ್ತಾರಲ್ಲ ಬೇಸಿಗೆ ಶಿಬಿರಕ್ಕೆ ಹೋದಾಗ, ನಾನಾ ತರದ ಆಟಗಳನ್ನು ಕಲಿಸಿದ್ರು, ಏನೋ ಕುಶಲ ಕಲೆಗಳನ್ನು ಕಲಿಸಿದ್ರು. ಒಂದಿನ ಮಹಿಳೆ ಬಂದ್ಬಿಟ್ಟು ಹುಡುಗಿಯರಿಗೆಲ್ಲ ಕಸೂತಿ ಹಾಕೋದನ್ನು ಹೇಳಿಸ್ಕೊಟ್ರು. ಇನ್ನೊಂದ್ಸಲ ಒಂದು ಬಣ್ಣ ಬಣ್ಣದ ಉಲ್ಲಂಧಾರದಿಂದ ಬಟ್ಟೆ ಮೇಲೆ ನಿಸರ್ಗ ಚಿತ್ರ ಹಾಕೋದು ಹಾಕಿ ಅಂತ ಎಣಿಕೆ ಮಾಡೋದು. ಆ ಚಿತ್ರ ಇರ್ತದೆ, ಬಣ್ಣ ಹಾಕೊಂಡು ಹೋದ ಚಂದ ಸುಂದರವಾದ ಚಿತ್ರ ಆಗಿರ್ತದೆ. ಮಕ್ಕಳೆಲ್ಲ ಬೆರಗಾಗಿ ಹೋದರು. ಅದರಲ್ಲೂ ಒಂದು ಸೂರ್ಯಕಾಂತಿ ಹೂವಿನ ಚಿತ್ರ ಮಾಡಿದ್ದು ಭಾಳ ಚಂದ ಅನ್ನಿಸ್ತು. ಆಗ ಶಿಕ್ಷಕ ಹೇಳಿದರು, ನೋಡಿ ಮಕ್ಕಳೇ, ನಾನು ಮಾಡಿದ್ದನ್ನು ಮಾಡಿದರೆ ಸಾಲದಪ್ಪ, ನೀವು ಮನೆಗೆ ಹೋಗಿ ಅಭ್ಯಾಸ ಮಾಡಬೇಕು, ಪ್ರಾಕ್ಟೀಸ್ ಮಾಡಿ, ಅವಾಗ ಎಕ್ಸ್ಪರ್ಟ್ ಆಗ್ತೀರಿ ಅಂತಂದರು. ಹುಡುಗರು ಭಾಳ ಖುಷಿ ಆಯಿತು. ಈ ಹುಡುಗಿ ಮನೆಗೆ ಬಂದು ಮಾಡೇ ಬಿಡ್ತೀನಿ ಅಂತ ಬಂದು, ಅಮ್ಮ ನಾನು ಕಸೂತಿ ಮಾಡಬೇಕು, ನಾನು ಬೇರೆ ಬೇರೆ ಬಣ್ಣದ ಒಲ್ಲೊಂದು ದಾರ ತಂದುಕೊಡು ಅಂದು. ಆಯಿತು, ಆ ಹೆಣಿಕೆ ಬಟ್ಟೆ ತಂದಲು, ಒಂದು 8 ಥರದ ಬೇರೆ ಬೇರೆ ಬಣ್ಣದ ಉಲ್ಲನ್ ಉಂಡೆಗಳನ್ನು ತಂದಲು. ಆಮೇಲೆ ನೋಡಪ್ಪ, ಅಮ್ಮ ಹೇಳಿದರು, ತೊಗೊಂಬ, ಈ ಅಟ್ಟದ ಮೇಲೆ ಒಂದು ಮಂಚ ಇದೆಯಲ್ಲ, ಮಂಚದ ಕೆಳಗೆ ಒಂದು ಟ್ರಂಕ್ ಇದೆ ನೋಡು, ಅದು ಇನ್ನೂ ಬೇಕಾದಷ್ಟು ಬೇರೆ ಬೇರೆ ಬಣ್ಣದ ದಾರಗಳು, ಉಂಡೆಗಳಿದ್ದಾವೆ, ಬಟ್ಟೆ ಇದ್ದಾವೆ, ಕಸೂತಿ ಹಾಕೋ ಕಡ್ಡಿ ಇದ್ದಾವೆ ಅಂತಕೋ. ನಿಮ್ಮ ಅಕ್ಕನು ಅದೇ ಮಾಡ್ತಿದ್ದಲ್ಲ, ಹುಚ್ಚಿತ್ತಲ್ಲ, ಒಂದು ಅಂಗಡಿ ಮಾಡುವಷ್ಟು ಸಾಮಾನು ಇಟ್ಟಿದ್ದಾಳೆ ನೋಡು ಅಂತ ಹೇಳಿದ್ಲು. ಆಕೆ ಮದುವೆಯಾಗಿ ಹೋಗ್ಬಿಟ್ಲು, ಅಕ್ಕ ನೀನು ನೋಡು ಅಂದು. ಈಕೆ ಹೋಗಿ ನೋಡಿದ್ಲು, ಇದರ ಇಲ್ಲೇದು ಬಣ್ಣ ಇನ್ನೊಂದಿಷ್ಟು ತೊಗೊಂಬ ಅಂತ ಹೇಳಿದ್ಲು. ಹುಡುಗಿ ಮೆಟ್ಲು ಹತ್ಕೊಂಡು ಹೊಸ ಆದ್ಮೇಲೆ ಅಟ್ಟದಲ್ಲಿ ನೋಡ್ತಾಳೆ, ಬಟ್ಟೆ ಬಿಚ್ಚಿದ್ರು ಎಷ್ಟೊಂದು ಉಲ್ಲನ್ ಉಂಡೆಗಳು, ಅಯ್ಯೋ ದಾರದ ಉಂಡೆಗಳು, ಮನಸ್ಸು ಚುಸ್ ಅಂದ್ಬಿಡ್ತು ನೋಡಿದಾಗ. ಯಾಕೆ ಗೊತ್ತಾ, ಎಷ್ಟು ವರ್ಷ ಆಗಿತ್ತು ಅಲ್ಲಿಟ್ಟು, ಒಂದು ಉಂಡೆ ದಾರ ಇನ್ನೊಂದು ಸೇರ್ಕೊಂಡು ಸೇರ್ಕೊಂಡು ಸೇರ್ಕೊಂಡು ಎಲ್ಲ ಗಂಟಾಗಿದ್ದಾವೆ. ಈ ಉಂಡೆ ಎತ್ತಿದ್ರೆ ಅದ್ರ ಮೇಲೆ ಬರ್ತದೆ, ಅದನ್ನು ದಿ ನೀಲಿ ದಾರ ಹೇಳಿದ್ರೆ ಕೆಂಪು ಬರುತ್ತೆ, ಹಳದಿ ದಾರದ ಗಂಟಿನೊಳಗೆ ಹಸಿರು ದಾರ ಸೇರ್ಕೊಂಡಿದೆ. ಸಂಕಟ ಆಯ್ತು ಆಕೆಗೆ, ಅಮ್ಮ ಎಲ್ಲ ಗಂಟಾಗಿ ಹೋಗಿದ್ದಾವೆ, ಬಿಡಿಸೋ ಸಾಧ್ಯನೇ ಇಲ್ಲ ಇದನ್ನು, ಇದನ್ನು ಬಿಡಿಸ್ತಾ ಕೂತ್ಕೊಂಡ್ರೆ ನಾನು ಕಸೂತಿ ಹಾಕಿದಂಗೆ ಆಯಿತು ಅಂತಂದು. ಅಮ್ಮ ನಿಧಾನಕ್ಕೆ ಮೇಲೆ ಬಂದರು, ದಾರದ ಉಂಡೆ ಎಲ್ಲ ನೋಡಿದರು, ಮಗಳ ಪಕ್ಕ ಕೂತ್ಕೊಂಡ್ರು. ಆಕೆ ಬೆನ್ನ ಮೇಲೆ ಕೈ ಹಾಕಿ, ಮಗು ಹತ್ತಿರ ಪಡಬೇಡಮ್ಮ, ತುಂಬ ಸುಲಭ, 100 ಗಂಟೆ ಇದ್ದಾವಲ್ಲ ಇಲ್ಲಿ, ಎಲ್ಲ ಗಂಟು ನೋಡಿ ಭಯ ಪಡಬೇಡ. ಈಗ ನೋಡು, ಈ ಒಂದು ಗಂಟೆ ಇದೆಯಲ್ಲ, ಅಷ್ಟು ಬಿಗಿಯಾಗಿಲ್ಲ, ಈ ಕಡ್ಡಿ ಹಾಕಿ ಒಂದು ಬಿಡಿಸು, ಒಂದೇ ಬಿಡಿಸಾಕು, ಅದನ್ನು ಬಿಡಿಸಿದ ಹಿಂದಿನ ಗಂಟು ಸೆಟ್ಲ್ ಆಗ್ತದೆ ನೋಡು, ಆಮೇಲೆ ಅದನ್ನು ಬಿಡಿಸು, ಅದ್ರ ಹಿಂದಿನ ಇನ್ನೂ ಸುಲಭ ಆಗ್ತದೆ. ಒಂದು ಬಾರಿಗೆ ಒಂದೇ ಗಂಟು ಬಿಡಿಸು, ಎಲ್ಲ ಗಂಟು ಒಮ್ಮೆ ಬಿಡಿಸೋಕೆ ಹೋಗಬೇಡ, ಹೀಗೆ ಒಂದೊಂದೇ ಬಣ್ಣದ ದಾರ ಹಿಡಿದು ಬಿಡಿಸ್ತಾ ಬಿಡಿಸ್ತಾ ಹೋಗು, ಕಷ್ಟ ಅನಿಸಲ್ಲ ಅಂದು. ಹುಡುಗಿ ಹಾಗೆ ಮಾಡಿದ್ದು, 2 ದಿವಸದಲ್ಲಿ ಬಟ್ಟೆ ಮೇಲೆ ಸೂರ್ಯಕಾಂತಿ ಹೂ ಅರಳಿಬಿಡ್ತು. ಈ ಘಟನೆ ನಾನು ಹೇಳ್ಕೊಂಡಾಗ ನನಗನಿಸಿದ್ದು, ನಮ್ಮ ಜೀವನನೂ ಹಾಗೆ ಅಲ್ವಾ ಸ್ವಾಮಿ, ಅನೇಕ ಸಮಸ್ಯೆಗಳು ಗಂಟಾಗಿದ್ದಾವೆ ನಮ್ಮ ಜೀವನ, ಎಲ್ಲ ಗಂಟುಗಳನ್ನ ನೋಡಿದಾಗ ಅನ್ಸಲ್ವ, ಅಯ್ಯೋ ಅದು ಅರ್ಧಕ್ಕೆ ನಿಂತ್ಕೊಂಡ್ಬಿಡ್ತು, ಇದು ಪೂರ್ತಿ ಆಗಲಿಲ್ಲ, ಛೇ ಛೇ ಛೇ ಇದು ಮಾಡ್ಲಿಕ್ಕೆ ಆಗಲೇ ಇಲ್ಲ ನೋಡಿ, ಅದು ಮರ್ತೇ ಬಿಟ್ಟಿದ್ದೀನಿ ಅಂದ್ಕೊಂಡು ಒದ್ದಾಡ್ಕೊಂಡಿರ್ತೀವಿ. ಎಲ್ಲ ಗಂಟುಗಳನ್ನು ಒಂದೇ ಸಲ ನೋಡಿದಾಗ ಜೀವನ ಭಾರ ಅನಿಸುತ್ತೆ, ದಯವಿಟ್ಟು ಹಾಗೆ ಮಾಡೋದು ಬೇಡ ಅನಿಸುತ್ತೆ. ಅತ್ಯಂತ ಸುಲಭವಾದ ಗಂಟನ್ನು

ಬಿಡಿಸ್ಕೊಂಡು ಸಮಸ್ಯೆನ, ಅದಾದ ನಂತರ ಇನ್ನೊಂದು ಸಮಸ್ಯೆಗೆ ಹೋಗಿ, ಒಂದೊಂದನ್ನ ಬಿಡಿಸ್ಕೊಂಡು ಹೋದಾಗ ಎಲ್ಲ ಗಂಟುಗಳಿಂದ ಪಾರಾಗಿ ಬರ್ತೀವಿ. ಎಲ್ಲ ಗಂಟುಗಳನ್ನು ಒಂದೇ ಸಲ ಬಿಡಿಸೋಕೆ ಹೋದಾಗ ಏನಂತಾರೆ ಗೊತ್ತಾ? ಅದಕ್ಕೆ ಡೋಂಟ್ ಓಪನ್ ಮೆನಿ ಫ್ರಂಟ್ಸ್ ಆಫ್ ದಿ ವಾರ್ ಅಂತ ಇಂಗ್ಲೀಷಲ್ಲಿ ಮಾತಿದೆ. ಯುದ್ಧಕ್ಕೆ ಹೋದಾಗ ಒಂದು ಬಾಗಿಲು ತೆಗಿಬೇಕು, ಯುದ್ಧ ಮಾಡಬೇಕು. ಒಂದೇ ಸಲ ಎಲ್ಲ ಬಾಗಿಲುಗಳನ್ನು ತೆಗೆದುಬಿಟ್ರೆ ಎಲ್ಲದಕ್ಕಿಂತ ವೈರಿಗಳು ಬರ್ತಾರೆ, ಎಲ್ಲಿ ಯುದ್ಧ ಮಾಡಬೇಕು ಅಂತ ಗೊತ್ತಾಗಲ್ಲ. ಅದನ್ನು ಸಮಸ್ಯೆ ಬಂದಾಗ ಒಂದೊಂದೇ ತಗೊಂಡು ಹೋದಾಗ ಬಹುಶಃ ನಾವು ಸಮಸ್ಯೆಗಳನ್ನು ಪಾರಾಗಬಹುದು ಅಂತ ಅನ್ಸುತ್ತೆ.

0: ಪ್ರಿಯ ಕೇಳುಗರೇ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರ್ ಅವರು ಪ್ರಸ್ತುತಪಡಿಸಿದ ಕರುನಾಳು ಬಾಳಿಕೆ ಕಾರ್ಯಕ್ರಮ ಪ್ರಸಾರವಾಯಿತು.
1: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೇ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
2: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
0: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
2: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
0: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
2: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡ್ ಅನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
0: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ, ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
2: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
0: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
2: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
1: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ ಸರಗುರಿನ ಸವಿತಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

ಬಿಡಿಸಿ ಹೇಳತೀನಿ ನಾನು ಸಭಾದಾಗ, ಬಿಡಿಸಿ ಹೇಳತೀನಿ ನಾನು ಸಭಾದಾಗ, ತಿಳಿದುಕೊಂಡು ಬಾಳು ಗಂಡನು ರಾಗ, ತಿಳಿದುಕೊಂಡು ಬಾಳು ಗಂಡನು ರಾಗ, ಹೆಣ್ಣಾಗಿ ಹುಟ್ಟಿದಿ ಮನಿಯಾಗ, ಗರತಿಯಾಗಿ ಬಾಳು ನೀ ಜಗದಾಗ, ಗರತಿಯಾಗಿ ಬಾಳು ನೀ ಜಗದಾಗ.

ಬಯದಾಗ ವರಪುರುಷ ನೋಡತಾನ ಬಯದಾಗ ವರಪುರುಷ ನೋಡತಾನ ಬಯದಾಗ ತಡವಲಾಕ ಹೆದರ ತಾನ ಮನದಾಗ ತಡವಲಾಕ ಹೆದರ

ಸದಾ ದೃಷ್ಟಿ ಇರಲೆವ್ವ ಅದರ ಮ್ಯಾಗ, ಸದಾ ದೃಷ್ಟಿ ಇರಲೆವ್ವ ಅದರ ಮ್ಯಾಗ, ಮುಖ ಎತ್ತಿ ತಿರುಗ ಬ್ಯಾಡ ಮಂದ್ಯಾಗ, ಮುಖ ಎತ್ತಿ ತಿರುಗ ಬ್ಯಾಡ ಮಂದ್ಯಾಗ, ಹೆಣ್ಣಾಗಿ ಹುಟ್ಟಿದೀ ಮಣಿಯಾಗ.

ಅತ್ತಿ ಮನೆಯೊಳಗಿನ ಕಷ್ಟ ನಿನಗ ಬಂದಾಗ, ಅತ್ತಿ ಮನೆಯೊಳಗಿನ ಕಷ್ಟ ನಿನಗ ಬಂದಾಗ, ಕುತಗಿತನಕ ಬಂದರು ನೀನೀಗ, ಕುತಗಿತನಕ ಬಂದರು ನೀನೀಗ, ತಾಳಿ ಕಟ್ಟ ತಾರ ತಂಗಿ ಕೊರಳಾಗ, ತಾಳಿ ಕಟ್ಟ ತಾರ

ಬಳಿಯಾಗ, ನಾಲ್ಕನೆಯ ಮುತ್ತು ಹಸಿರು ಬಳಿಯಾಗ, ಬಳಿಯ ತೊಡಿಸ ತಾರ ತಂಗಿ ನಿನ್ನ ಕೈಯಾಗ, ಬಳಿಯ ತೊಡಿಸ ತಾರ ತಂಗಿ ನಿನ್ನ ಕೈಯಾಗ, ಸದಾ ಹಸಿರು ಇರಲಿ ನಿನ್ನ ಬದುಕಿನ್ಯಾಗ, ಸದಾ ಹಸಿರು ಇರಲಿ ನಿನ್ನ ಬದುಕಿನ್ಯಾಗ, ಹಸಿರು ಬಳಿ ತೊಡಿಸ ತಾರ ಮಧುವ್ಯ.

ಹಸಿರು ಬಳಿ ತೊಡಿಸತಾರ ಮಧುವ್ಯಾಗ, ಹೆಣ್ಣಾಗಿ ಹುಟ್ಟಿದೆ ಮನಿಯಾಗ, ಗರತಿಯಾಗಿ ಬಾಳು ನೀ ಜಗದಾಗ, ಗರತಿಯಾಗಿ ಬಾಳು ನೀ ಜಗದಾಗ.

ಗಂಡ ಎಂಬ ಹಕ್ಕಿ ಜೋಡು ನಿನಗೀಗ, ಗಂಡ ಎಂಬ ಹಕ್ಕಿ ಜೋಡು ನಿನಗೀಗ, ಜೋಡಿ ಹಾಕತಾರ ತಂಗಿ ಬಳ್ಳಾಗ, ಜೋಡಿ ಹಾಕತಾರ ತಂಗಿ ಬಳ್ಳಾಗ, ಹೆಣ್ಣಾಗಿ ಹುಟ್ಟಿದೀ ಮನಿಯಾಗ, ಗರತಿಯಾಗಿ ಬಾಳು ನೀ.

0: ಪ್ರಿಯ ಕೇಳುಗರೇ, ಇದುವರೆಗೂ ಸರಗೂರಿನ ಸವಿತಾರವರು ಹಾಡಿರುವ ಹಾಡುಗಳು ಹಾಡುವಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು. ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
1: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ, ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ? ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
1: ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
0: ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
1: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗರೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ.

0: ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
1: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚ

ಪ್ರಿಯ ಕೇಳುಗರೇ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ನಮ್ಮ ಜನಧ್ವನಿಯಿಂದ ಇದೀಗ ಮಹಿಳೆ ಕಾರ್ಯಕ್ರಮದ ಮೂಲಕ ಎಚ್ಚಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಜಯಪುರದಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗಿಯಾಗಿ ಹೊರಹೊಮ್ಮಿ ಆರ್ಥಿಕವಾಗಿ ಸಬಲರಾಗಿರುವುದರ ಕುರಿತು ಕಸಬಾ ಹೋಬಳಿಯ ಕೋಟೆಹುಂಡಿ ಗ್ರಾಮದ ಶ್ರೀಮತಿ ಗೀತಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಕಾರೇಶು ದಾಸಿ ಕರಣೇಶು ಮಂತ್ರಿ ರೂಪೇ ಚ ಲಕ್ಷ್ಮಿ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30

0: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೇ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವ ಉದ್ಯೋಗ ಮಾಡುತ್ತಾ, ಸ್ವಾವಲಂಬನೆ ಜೀವನ ನಡೆಸುತ್ತಾ, ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅಂತೆಯೇ ಹೆಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಂತ ಪಾರ್ಲರ್ ಅನ್ನು ತೆರೆದು ಮಹಿಳಾ ಉದ್ಯಮಿಯಾಗಿ ಹೊರಹೊಮ್ಮಿ ಹಾಗೂ ಆರ್ಥಿಕವಾಗಿ ಸಬಲರಾಗಿರುವ ಮೈಸೂರು ಜಿಲ್ಲೆಯ ಕೋಟೆಹುಂಡಿ ಗ್ರಾಮದ ಶ್ರೀಮತಿ ಗೀತಾರವರು ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ, ಅವರ ಸ್ವ ಉದ್ಯೋಗದ ಯಶೋಗಾಥೆಯನ್ನ ತಿಳಿದು ಬರೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೇಡಮ್, ಪ್ರಸ್ತುತ ಸ್ವಂತ ಉದ್ಯೋಗವನ್ನ ಆರಂಭ ಮಾಡಿ ಆರ್ಥಿಕವಾಗಿ ಸಬಲರಾಗಿ ಇನ್ನಷ್ಟು ಮಹಿಳೆಯರಿಗೆ ಮಾದರಿಯಾಗಿರುವುದನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ಜನಧ್ವನಿ ಕೇಳುಗರ ಪರವಾಗಿ ಹಾಗೂ ಜನಧ್ವನಿ ಕಡೆಯಿಂದ ಅಭಿನಂದನೆಗಳು ಮೇಡಮ್.
1: ಥ್ಯಾಂಕ್ ಯು ಮ್ಯಾಮ್.
0: ಮೂಲತಃ ಇಲ್ಲಿ ಅವರು ನಿಮ್ಮದೊಂದು ಸಣ್ಣ ಪರಿಚಯನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ ಮೇಡಮ್.
1: ನನ್ನ ಹೆಸರು ಗೀತಾ ಅಂತ. ಸ್ವಾಮಿ ವಿವೇಕಾನಂದ ಒಂದು ಸಂಸ್ಥೆಯಲ್ಲಿ ನಾನು ಬ್ಯೂಟಿಷಿಯನ್ ತರಬೇತಿ ತಗೊಂಡಿದ್ದೀನಿ. ಕೋಟೆಹುಂಡಿ ಗ್ರಾಮದಲ್ಲಿ ನಾನು ಚಿಕ್ಕದಾಗಿ ಒಂದು ಪಾರ್ಲರ್ ಅನ್ನ ಓಪನ್ ಮಾಡ್ಬೇಕು ಅನ್ನೋ ಆಸೆ ಮಾಡಿದೀನಿ. ಚಿಕ್ಕದಾಗಿ ಆತರ ರನ್ ಮಾಡ್ತೀನಿ. ಆಮೇಲೆ ಮನೇಲಿ ಸುಮ್ನೆ ಕೂತಿರೋದೇನು ಅಂತ ಈ ಟ್ರೈನಿಂಗ್ ತಗೊಂಡಿದೀನಿ ಅಲ್ವಾ, ಹೊರಗಡೆ ವರ್ಕ್ ಮಾಡೋಣ ಅಂತ ನಾನು ವರ್ಕ್ಗೂ ಸೇರ್ಕೊಂಡಿದ್ದೀನಿ.
0: ಅಂದ್ರೆ ಬ್ಯೂಟಿಷಿಯನ್ ಆಗಿ ಹೊರಗಡೆ ಕೆಲ್ಸಕ್ಕೂ ಹೋಗ್ತಾ ಇದೀರಾ?
1: ಹೌದು.
0: ನೀವೇನ್ ಶಿಕ್ಷಣ ಪಡ್ಕೊಂಡಿದ್ದೀರಿ ಮೇಡಮ್?
1: ಸೆವೆಂತ್ ಅಷ್ಟೇ.
0: ಸೆವೆಂತ್ ಓದಿತ್ತು. ಸೊ ತದನಂತರದಲ್ಲಿ ನೀವು ಬೆಳೆದ ಬಂದ ದಾರಿನ ಮೆಲ್ಕ್ ಹಾಕೋದಾದ್ರೆ ಮೇಡಮ್?
1: ಅದೊಂದು ಬಡ ಕುಟುಂಬ, ನಿಜ ಹೇಳ್ಬೇಕಂದ್ರೆ ರೈತರು ಮಕ್ಕಳು ನಾವು.

ದಲ್ಲೇ ಪಂಪ್ಸೆಟ್ ಆತರ ಮಾಡಿ ಬೆಳೆದು ತರಕಾರಿ ಬೆಳೆದು ಆತರ ನಮ್ಮಪ್ಪ ನಮ್ಮನ್ನೆಲ್ಲ ಸಾಕಿದ್ದು ತುಂಬಾ ಕಷ್ಟದಿಂದ ಬಂದಿದ್ದು ನಾವು ಆತರ ಇರೋ ಕಡೆ ಒಂದು ಕೋಟಂಡಿ ಗ್ರಾಮನ ಮದ್ವೆ ಆಗ್ತೀನಿ ಒಂದು ಸಿದ್ದು ಅನ್ನೋರೆ ಚೆನ್ನಾಗಿರುತ್ತೆ ವಸ್ತ್ರ ಎಲ್ಲ ಆಮೇಲೆ ಸ್ವಲ್ಪ ಕಷ್ಟ ಅನ್ನೋದು ಬರುತ್ತೆ. ಹಂಗಾಗಿ ಮಕ್ಕಳು ಒಂದ್ ಸ್ವಲ್ಪ ದೊಡ್ಡವರಾಗಿದ್ದಂಗೆ ಒಂದ್ ಸ್ವಲ್ಪ ಏನಾದ್ರು ನಾನು ಅವ್ರ ಮಾಡ್ಬೇಕು ಸುಮ್ನೆ ಕುಂತ್ರ

0: ಮತ್ತೆ ಹೊರಗಡೆಗೆ ಹೋಗಿ ನಾನು ಟ್ರೈನಿಂಗ್ ತಗೊಂಡೆ. ಅದಾದ್ಮೇಲೆ ನನ್ಗೆ ಟೈಲರಿಂಗ್ ಅಲ್ಲಿ ಸ್ವಲ್ಪ ಬೇರೆದನ್ನು ಮಾಡಮ್ಮ, ಯಾವುದು ಚೆನ್ನಾಗಿ ರನ್ ಆಗ್ತಿದೆ ಅದಕ್ಕೂ ಸ್ವಲ್ಪ ಕಲಿಯಮ್ಮ ಅದನ್ನು ಅನ್ನೋ ತರ ಬಂದು ಬ್ಯೂಟಿಷಿಯನ್ಗೆ ನನ್ಗೆ ಸಂಸ್ಥೆಗೆ ಸೇರ್ಕೊಂಡು ಟ್ರೈನಿಂಗ್ ತಗೊಂಡೆ 3 ತಿಂಗಳು. ಇದನ್ನೇ ಕಂಟಿನ್ಯೂ ಮಾಡ್ಕೊ ಹೋಗಮ್ಮ ಅಂತಾನೆ ಒಂದು ಮನಸ್ಸಲ್ಲಿ ಹುಟ್ಟು. ಹಂಗಾಗಿ ನಾನು ಇವಾಗ ಹೊರಗಡೆನೂ ದುಡ್ಕೊಂಡು ಮನೆಯಲ್ಲೂ ಬಂದ್ರೆ ಮಾಡ್ಕೊಂಡು ಟೈಲರಿಂಗ್ದೂ ಬಿಡ್ದೇನೆ, ಮನೇನೂ ನಡ್ಸ್ಕೊಂಡು ಹೋಗೋಕೆ ಸರಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಯಾವುದನ್ನು ಬಿಡ್ದೇನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ.
1: ಓಕೆ, ಇವಾಗ ಟೈಲರಿಂಗ್ ತರಬೇತಿಯನ್ನು ನೀವು ಎಲ್ಲಿ ಪಡ್ಕೊಂಡ್ರಿ?
0: ನಮ್ಮ ಊರಲ್ಲೇ ನಿರ್ಮಲ ಕಾನ್ವೆಂಟ್ ಅಂತ, ಅಲ್ಲಿ ಫ್ರೀ ಮಿಷಿನ್ ಕೊಟ್ರು, ಬಟ್ ಫ್ರೀ ಕ್ಲಾಸ್ ಕೊಡ್ಲಿಲ್ಲ. ಫೀಸ್ ಕಟ್ಕೊಂಡು ಕಲ್ತ್ಕೊಂಡೆ. ಆಮೇಲೆ ಲಾಸ್ಟ್ ಅಲ್ಲಿ ಫ್ರೀ ಮಿಷಿನ್ ಕೊಟ್ರು, ಅದನ್ನೇ ನಾನು ಇಟ್ಕೊಂಡು ಮಳಿಗೆ ಮಾಡ್ಕೊಂಡೆ. ಮಳಿಗೆ ಮಾಡ್ಕೊಂಡಿರೋದಕ್ಕೆ ಜೊತೆಗೆ ಬ್ಯೂಟಿಷಿಯನ್ ಸ್ವಲ್ಪ ಮಾಡ್ಕೊಳ್ಳೋಣ, ಕಸ್ಟಮರ್ ಬರ್ತಾರೆ ಅನ್ನೋ ಒಂದು ಇಂಟೆನ್ಷನ್ಲಿ ಎರಡನ್ನು ಸೆಟಪ್ ಮಾಡ್ಕೊಂಡಿದ್ದೀನಿ. ಬಂದ್ರೆ ಬರ್ತಾರೆ, ಮಾಡ್ತೀನಿ ಅಲ್ಲೋದ್ ಮನೇಲೂ ಸ್ವಲ್ಪ. ಬರ್ಲಿಲ್ಲ ಅಂತಂದ್ರು ನಾನು ಹೊರಗಡೆನೆ ಇನ್ನೂ ಪರ್ಫೆಕ್ಟ್ ಆಗ್ಬೇಕು, ನನ್ಗೆ ಪ್ರತಿಯೊಂದು ಕೆಲ್ಸನು ಬರಲ್ಲ ನಂಗೆ ಇರ್ಬೋದು ಅನ್ನೋ ತರ ನಾನು ಬೇರೆ ಕಡೆ ವರ್ಕ್ಗೆ ಸೇರ್ಕೊಂಡಿದ್ದೀನಿ.
1: ಅಂದ್ರೆ ನಿಮ್ಮ ಸ್ವಂತ ಉದ್ಯೋಗನೂ ಆರಂಭ ಮಾಡಿದಿರಿ, ಜೊತೆಗೆ ಫ್ರೀ ಟೈಮ್ ಅಲ್ಲೆಲ್ಲ ಹೊರಗಡೆ ಹೋಗಿ ವರ್ಕ್ ಮಾಡಿ ಬರ್ತಿದ್ದೀರಿ?
0: ಹೌದು ಹೌದು.
1: ಓಕೆ, ಈಗ ಮೊದಲು
0: ಆರ್ಡರ್ ಸಿಕ್ಕಿದ್ರೆ ಆರ್ಡರ್ಗೂ ಹೋಗ್ತೀರಿ.
1: ಈಗ ಮನೆ ಮದ್ವೆ ಮಕ್ಕಳು ಸಂಸಾರ ಅಂತ ಇದ್ದವರು ಸೊ ಬ್ಯೂಟಿಷಿಯನ್ ತರಬೇತಿಯನ್ನ ಪಡ್ಕೋಬೇಕು ಅಂತ ಯಾಕೆ ಅನಿಸ್ತು ಮೇಡಮ್?
0: ಅಂದ್ರೆ ಇವಾಗ ಟ್ರೆಂಡಿಂಗ್ ಅಲ್ಲಿ ಏನ್ ನಡೀತಿದೆ ಅದೇ ಜನ ಇಷ್ಟಪಡೋದು. ಹಂಗಾಗಿ ನಾವು ಯಾವ್ದನ್ನ ಕಲಿತ್ರೆ ಚೆನ್ನಾಗಿ ಅರ್ನ್ ಮಾಡ್ಬೋದು, ಫೈನಾನ್ಷಿಯಲಿ ಚೆನ್ನಾಗಿರೋದು ಯಾವುದು ಅನ್ನೋದೆಲ್ಲ ಥಿಂಕ್ ಮಾಡಿದಾಗ ಅದು ಬೆಸ್ಟ್ ಅಂತ ಅನ್ನಿಸ್ತು, ಅದಕ್ಕೆ ಅದನ್ನ ಆಯ್ಕೆ ಮಾಡ್ಕೊಂಡೆ. ಜೊತೆಗೆ ಟೈಲರಿಂಗು ಏನು ದಮ್ಮಿ ಇಲ್ಲ, ಅದು ಚೆನ್ನಾಗಿದೆ. ಎರಡನ್ನು ಒಂದ್ ಜೊತೆ ಇಟ್ಕೊಂಡು ಒನ್ನಾಗಿ ಬೇರೆಯವ್ರ ಹತ್ರ ಕೆಲಸ ಮಾಡೋದಕ್ಕಿಂತ ನಾವೇ ಒನ್ನಾಗಿ ಏನಾದ್ರೂ ಮಾಡೋಣ ಅಂತ ಈ ತರ ಥಿಂಕ್ ಮಾಡಿ ಕಲಿಯಕ್ ಸ್ಟಾರ್ಟ್ ಮಾಡಿದೆ.
1: ನಿಮ್ಗೆ ಫ್ಯಾಷನ್ ಡಿಸೈನಿಂಗ್ ತರಬೇತಿ ಎಷ್ಟು ತಿಂಗಳ ತರಬೇತಿ ಆಗಿತ್ತು ಮೇಡಮ್?
0: ಅದು 3 ತಿಂಗಳಾಯ್ತು.
1: ಅದು 3 ತಿಂಗಳ ತರಬೇತಿ ಅಂದ್ರೆ 3 ತಿಂಗಳ ತರಬೇತಿ ಮುಗಿದ ನಂತರ ಒಬ್ಬ ಉತ್ತಮ
0: ಮನೆಯಲ್ಲೇ ಮಾಡ್ತಿದ್ದೆ.
1: ಅಂದ್ರೆ ಈ 3 ತಿಂಗಳ ತರಬೇತಿ ಮುಗಿಯೋ ಅಷ್ಟರಲ್ಲಿ ನಿಮಗೆ ಉತ್ತಮ ಟೈಲರ್ ಆಗಿ ಹೊರಹೊಮ್ಮುವಷ್ಟು ಟ್ರೈನಿಂಗ್
0: ಸಿಕ್ತು? ನಾನು ಅದಕ್ಕೆ ಹೋಗೋಕ್ ಮುಂಚೆನೆ ನನ್ ಬ್ಲೌಸಸ್ ಡ್ರೆಸ್ಸಸ್ ಎಲ್ಲ ಸ್ಟಿಚ್ ಮಾಡ್ತಿದ್ದೆ, ಹಾಕೋತಿದ್ದೆ, ನನಗ್ ನಾನೇ ಬೇರೆಯವ್ರಿಗೂ ಹಾಕೊಡು ಹೊಲ್ಸ್ಕೊಡ್ತಿದ್ದೆ. ಅಂದ್ರೆ ಪರ್ಫೆಕ್ಷನ್ ಮತ್ತೆ ಒಂದ್ ಸರ್ಟಿಫಿಕೇಟ್ ಅನ್ನೋದ್ ಬೇಕಲ್ವಾ ಅನ್ನೋದಕ್ಕೋಸ್ಕರ ನಾನು ಟೈಲರಿಂಗ್ ಸೇರಿ ಅದನ್ನ ನಾನು ತರಬೇತಿ ಪಡ್ಕೊಂಡಿದ್ದು.
1: ಆಗಿದೆ, ತರಬೇತಿಗೆ ಬರೋದಕ್ಕೂ ಮುಂಚೆ ನೀವು ಯಾರ ಹತ್ರ ಕಲ್ತಿದ್ದು, ಹೇಗೆ ಕಲ್ತಿದ್ದು?
0: ನಮ್ಮ ನಾದ್ನಿ ಸ್ವಲ್ಪ ಇದಾರೆ, ಅವರು ಒಂದ್ ಸ್ವಲ್ಪ ಕಟಿಂಗ್ ಹೇಳ್ಕೊಟ್ಟಿದ್ರು, ಮತ್ತೆ ನಮ್ಮ ಮನೆ ಹತ್ರನೇ ಬೇರೆಯವ್ರು ಯಾರು ಸ್ಟಿಚ್ ಮಾಡ್ತಿರೋ ಅದನ್ನ ನೋಡ್ಕೊಂಡು ನೋಡ್ಕೊಂಡು ಬಂದೇ ಅಭ್ಯಾಸ ಮಾಡೋ ಸ್ಟಾರ್ಟ್ ಮಾಡಿದೆ. ಹಂಗೆ ಹಂಗೆ ಫೋನ್ ಸಿಕ್ತು ನನ್ನ ಕೈಗೆ, ಆಗ ಯೂಟ್ಯೂಬ್ ಅಲ್ಲಿ ಒಂದ್ ಸ್ವಲ್ಪ ನೋಡ್ಕೊಂಡು ಚೆನ್ನಾಗಿ ಸ್ಟಿಚ್ ಮಾಡೋದನ್ನ ಕಲ್ತ್ಕೊಂಡೆ.
1: ಒಟ್ಟಾರೆ ಏನಾದ್ರೂ ಬಂದು ಕಲಿಬೇಕು, ತರಬೇತಿಯನ್ನ ಪಡ್ಕೋಬೇಕು, ಸೊ ಆರ್ಥಿಕವಾಗಿ ಮುಂದೆ ಬರಬೇಕು ಅನ್ನೋದು ಒಂದು ಮನಸ್ಸಲ್ಲಿತ್ತು ನಿಮಗೆ?
0: ಹೌದು.
1: ಸೊ ಅದಾದ್ಮೇಲೆ ನಿಮಗೆ VRLC ಸೆಂಟರ್ ಅಲ್ಲಿ ನಿಮಗೆ ಈ ಒಂದು ತರಬೇತಿ ಸಿಕ್ತಿದೆ ಅಂತ ಹೇಗ್ ಗೊತ್ತಾಯ್ತು ಮೇಡಮ್?
0: ನಮ್ ಫ್ರೆಂಡ್ ಮುಖಾಂತರ ಗೊತ್ತಾಯ್ತು, ನನ್ಗೂ ಗೊತ್ತಿರ್ಲಿಲ್ಲ ಅಷ್ಟು ಹತ್ರ ಇದ್ರು ಸಿಕ್ತಿದೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ನಮ್ ಫ್ರೆಂಡು ಒಬ್ರು ಹೇಳಿ ಅವಾಗ ಅಲ್ಲಿಗೆ ಸೇರಿಸ್ಕೊಟ್ರು.
1: ಅಂದ್ರೆ ಜೈಪುರ VRLC ಸೆಂಟರ್ ಅಲ್ಲಿ ನಿಮಗೆ ನಿಮ್ಮ ಸ್ನೇಹಿತರಿಂದ ಅಲ್ಲಿ ಗೊತ್ತಾಯ್ತು ಇಲ್ಲೊಂದು ಟ್ರೈನಿಂಗ್ ಸಿಗ್ತಾ ಇದೆ ಅಂತ?
0: ಹೌದು.
1: ಸೊ 3 ತಿಂಗಳ ಒಂದು ತರಬೇತಿ ಆಗಿತ್ತು ಇದು. ಸೊ ಏನೇನೆಲ್ಲ ಕಲ್ತ್ರಿ ಮೇಡಮ್ ಈ 3 ತಿಂಗಳ ತರಬೇತಿಯಲ್ಲಿ?
0: ಪಾರ್ಲರ್ ಸರ್ವಿಸ್ ಏನಿದೆ ಅದು ಕಲ್ತ್ವಿ, ಮೇಕಪ್ ಕೋರ್ಸ್ ಏನಿದೆ ಅದನ್ನು ಕಲ್ತ್ವಿ. ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು, ನಾವು ತಗೊಂಡ್ವಿ. ಅಂದ್ರೆ ಸಂಸ್ಥೆಗಳಿಂದ ಎಲ್ಲಾನು ಕೊಟ್ಟಿದ್ರು ಪ್ರಾಡಕ್ಟ್ ಅಂತೂ ಯಾವ್ದು ಮಿಸ್ ಇಲ್ಲದೆ. ಕ್ಲಾಸ್ ಟೀಚರು ಅಷ್ಟೇ, ಎಲ್ಲಾನು ಫ್ರೀಡಮ್ ಕೊಟ್ಟು ಚೆನ್ನಾಗಿ ಕಲೀರಿ ಮಾಡಿ ಅನ್ನೋದನ್ನ ಹೇಳ್ಕೊಟ್ರು. ಅಲ್ಲಿ ಶಿಸ್ತಿತ್ತು ತುಂಬಾ ಚೆನ್ನಾಗಿ. ದಶಿದಶ್ ಸರ್ ಆಗಿರ್ಬೋದು, ಅಲ್ಲಿ ರವಿ ಸರ್ ಆಗಿರ್ಬೋದು, ಅಥವಾ ನೇತ್ರ ಮ್ಯಾಮ್ ಆಗಿರ್ಬೋದು, ಇನ್ನೂ ಟೈಲರಿಂಗ್ ಟೀಚರ್ ಆಗಿರ್ಬೋದು, ಎಲ್ಲರೂ ಅಷ್ಟೇ ತುಂಬಾ ಶಿಸ್ತಿಂದ ಅಲ್ಲಿ ನಡ್ಸ್ಕೊಳ್ಳೋದೇ ಆಗ್ಲಿ, ಒಂದು ರೆಸ್ಪಾನ್ಸಿಬಿಲಿಟಿ ಆಗ್ಲಿ, ಒಂದು ಬಂದ ತಕ್ಷಣ ಹೆಂಗ್ ಹೋಗ್ಬೇಕು, ಹೆಂಗ್ ಮಾಡ್ಬೇಕು, ಹೆಣ್ಮಕ್ಳಂತ ಹೇಗಿರ್ಬೇಕು, ಕುಟುಂಬನೇ ಕಾಪಾಡ್ಕೋಬೇಕು ಅನ್ನೋದೆಲ್ಲಾನು ಈ ತರದೆಲ್ಲಾನು ಅಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಕಲ್ತ್ಮೇಲೆ ಕುಟುಂಬನ ಕೇರ್ಲೆಸ್ ಬಿಡೋದ ಅಲ್ಲ, ಅದನ್ನು ಒಂದು ಜೊತೆಯಾಗಿ ತಗೊಂಡು ಹೋಗ್ಬೇಕು. ನಾವು ಈಗ ಕಲ್ತೀವಿ, ಹಣ ಸಂಪಾದನೆ ಮಾಡ್ತೀವಿ ಅಂದ್ಬಿಟ್ಟು ಒಂದು ಏನೋ ನಾನು ಅನ್ನೋದನ್ನ ತಗೋಬಾರ್ದು, ನಾವು ಅನ್ನೋದನ್ನ ತಗೊಂಡು ಕುಟುಂಬನ ಚೆನ್ನಾಗಿ ನೋಡ್ಕೋವಂಥದನ್ನ ಒಂದೇ ಅಣಿಕೆಗೆ ಬಾಳ್ಕೊ ಹೋಗ್ಬೇಕು ಅನ್ನೋದನ್ನ ಅಡ್ಜಸ್ಟ್ಮೆಂಟ್, ಆ ತರ ಒಂದು ಪಾಠ ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು. ಇಬ್ರುಯಿಂದ ಮತ್ತೆ ಫೇಶಿಯಲು ಮೇಕಪ್ ಅಲ್ಲಿವರೆಗೂ ಪ್ರಾಡಕ್ಟನ್ನು ಚೆನ್ನಾಗಿ ಹ್ಯಾಂಡ್ ಪ್ರಾಕ್ಟೀಸ್ ಕೊಟ್ಟು ಪ್ರತಿಯೊಂದನ್ನು ಚೆನ್ನಾಗಿ ಕಲೀರಿ ಅಂತ ಹೇಳ್ಕೊಟ್ರು. ತುಂಬ ಚೆನ್ನಾಗಿ ಹೇಳ್ಕೊಟ್ರು ನೇತ್ರ ಮ್ಯಾಮ್, ಚೆನ್ನಾಗಿ

0: ಕೊಟ್ರು ತುಂಬಾ ಶಿಸ್ತಿಂದ, ಪ್ರತಿಯೊಂದನ್ನು ತಯಾರಿ ಮಾಡಿ ನೋಟ್ಸ್ ಮಾಡಿಸಿ ಚೆನ್ನಾಗಿ ಹೇಳ್ಕೊಟ್ರು.
1: ಅಂದ್ರೆ ಈ 3 ತಿಂಗಳ ಒಂದು ತರಬೇತಿಯಲ್ಲಿ ಒಬ್ಬ ಉತ್ತಮ ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮೋದಿಕ್ಕೆ ಅವಕಾಶ ಆಯ್ತಾ?
0: ಹೌದು ಆಯ್ತು, ತುಂಬಾ ಚೆನ್ನಾಗಿ ಆಯ್ತು. ಆಕ್ಚುಲಿ ಬೇರೆ ಕಡೆ ನಾನು ಅರ್ಧ ಅಮೌಂಟ್ ಕಟ್ಟಿ ಮೋಸ ಹೋಗಿದ್ದೆ, ಚೆನ್ನಾಗಿ ಹೇಳ್ಕೊಡ್ಲಿಲ್ಲ. 3 ತಿಂಗಳು ಅಲಿಸಿದ್ರು ನನಗೆ ಒಳ್ಳೆ ಕ್ಲಾಸ್ ಕೊಡ್ಲಿಲ್ಲ. ಬಟ್ ನಾನು ಅಲ್ಲಿ 5,000 ಕಟ್ಟಿರ್ಬೇಕು ಅನ್ನೋ ತುಂಬಾ ವರ್ತ್ ಅಂತ ಅನ್ನಿಸ್ತು. ಒಂದು ಬಡ ಹೆಣ್ಮಕ್ಳು ಬಂದು ಕಲಿಬೋದು, ಏನಾದ್ರೂ ಮಾಡ್ತೀನಿ, ನನ್ ಮಾಡ್ಲೇಬೇಕು ಅನ್ನೋ ಹೆಣ್ಮಕ್ಳು ಇದ್ದಾಗ ಆತರ ಒಂದ್ ಸಿಕ್ತಾಗ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ಕ್ಲಾಸ್
1: ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮೋದಕ್ಕೆ ಯಾವ ರೀತಿಯ ತರಬೇತಿಗಳು ಬೇಕು, ಅದ್ರ ಜೊತೆಗೆ ನಿಮ್ಮ ಒಂದು ಸ್ವಬೆಳವಣಿಗೆಗೂ ಅನುಕೂಲ ಆಯ್ತು ಅಂತ ಹೇಳ್ತಾ ಇದ್ರಿ?
0: ಹೌದು, ನನ್ ತುಂಬ ಸಪೋರ್ಟೇ ಇಲ್ಲ ಅನ್ನೋ ತರ ನಿಂತಿದಾಗ ಒಂದು ಸಪೋರ್ಟಿವ್ ಆಗಿ ಸಿಕ್ತು ನನಗೆ. ನಿಜವಾಗ್ಲೂ ಈಗಿನ ಒಂದು ರೈಟ್ ಅಲ್ಲಿ ನಾವು 60,000 ಅನ್ನಾಗ್ಲಿ 50,000 ಅನ್ನಾಗ್ಲಿ ಕೊಟ್ಟು ಕಲಿಯೋ ಅಂತ ಒಂದು ಕೆಪಾಸಿಟಿ ನನ್ನ ಇರಲಿಲ್ಲ ನಿಜವಾಗ್ಲೂ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಯಾವುದಕ್ಕೂ ಕಲಿ ಅನ್ನೋ ಸಪೋರ್ಟ್ ಇರಲಿಲ್ಲ ನನಗೆ. ನಾನೇ ಮಾಡ್ಬೇಕು, ನಾನೇನು ಕಲಿಬೇಕು, ನನ್ನ ಮಕ್ಕಳು ನಾನು ಇಲ್ಬೇಕು ಅನ್ನೋದು ಒಂದು ಇತ್ತು. ಹಂಗಾಗಿ ಸಿಕ್ಕಿದ್ದು ನನ್ಗೆ ಸ್ವಾಮಿ ವಿವೇಕಾನಂದ ಒಂದು ಸಂಸ್ಥೆ, ಅದನ್ನ ತುಂಬಾ ಚೆನ್ನಾಗಿ ನನ್ಗೆ ಯೂಸ್ ಆಯ್ತು.
1: ಯಾವಾಗ ಮೇಡಮ್ ನೀವು ಈ ಒಂದು ತರಬೇತಿಯನ್ನ ಪಡ್ಕೊಂಡಿದ್ದು?
0: 2025ರಲ್ಲಿ
1: ಪಡ್ಕೊಂಡಿದ್ದು. ಅಂದ್ರೆ ನಿಮ್ಮ ಸ್ವಂತ ಪಾರ್ಲರ್ ಅಥವಾ ಸ್ವ ಉದ್ಯೋಗನ ಯಾವಾಗ ಆರಂಭ ಮಾಡಿದ್ರಿ?
0: ಆರಂಭ ಅಂದ್ರೆ ಮಾಮೂಲಿ ಬಟ್ಟೆ ಹೊಲಿತೀನಲ್ಲ, ಮಳಿಗೆ ಇತ್ತು, ಅದನ್ನೇ ಕಂಟಿನ್ಯೂ ಮಾಡ್ತಿದ್ದೆ. ನನ್ನ ಫ್ರೆಂಡ್ ಒಂದ್ ಸ್ವಲ್ಪ ಮೆಟೀರಿಯಲ್ ಕೊಟ್ಟಿಲ್ಲ, ಅದನ್ನೇ ಎಲ್ಲ ಇಟ್ಕೊಂಡೆ ಅಷ್ಟೇ. ನನ್ನೇನು ಇನ್ನೂ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ದೊಡ್ಡದಾಗಿ ಓಪನ್ ಮಾಡಿ ಚೆನ್ನಾಗಿ ಮಾಡ್ಬೇಕು, ಹಂಗ್ ಮಾಡ್ಬೇಕು ಅನ್ನೋದೇ ಒಂದ್ ಸ್ವಂತವಾಗಿದೆ. ಬಟ್ ಎಕ್ಸ್ಪೀರಿಯನ್ಸ್ ತಗೊಳ್ಳೋಣ, ನಾನು ಫಸ್ಟ್ ಪರ್ಫೆಕ್ಟ್ ಇರ್ಬೇಕು ಈ ಕೆಲ್ಸದಲ್ಲಿ, ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೂ ಅದಕ್ಕೆ ತುಂಬಾ ಇದಾಗುತ್ತೆ ಅನ್ನೋದಕ್ಕೋಸ್ಕರ ಕೆಲಸ ಕಲಿತಾ ಇದ್ದೀನಿ, ಇನ್ನೂ ಕೆಲಸ ಕಲಿತಾ ಇದ್ದೀನಿ, ಮಾಡ್ತಾನೆ ಇದ್ದೀನಿ.
1: ಇವಾಗ ಆರ್ಡರ್ಗಳೆಲ್ಲ ಚೆನ್ನಾಗಿ ಬರ್ತಾ ಇದೆ,
0: ತುಂಬಾ ಕಾಂಪಿಟೇಷನ್ ಇದೆಯಲ್ಲ, ಹಂಗಾಗಿ ಆರ್ಡರ್ಗಳನ್ನು ಸ್ವಲ್ಪ ಕಾಂಪಿಟೇಷನ್ ಅಲ್ಲಿ.
1: ನೀವು ಜನಗಳಿಗೆ ಏನೆಲ್ಲ ಸರ್ವಿಸ್ಗಳನ್ನ ಇವಾಗ ಪ್ರಸ್ತುತ ಕೊಡ್ತಾ ಇದ್ದೀರಿ?
0: ಫೇಶಿಯಲ್, ಮಗಡಿಟ್ ಅಂಡ್ ಕಲರಿಂಗ್, ಐಬ್ರೋ, ಪೆಡಿಕ್ಯೂರ್, ಮೆನಿಕ್ಯೂರ್, ಹೇರ್ ಸ್ಪಾ, ಆ ತರ ಫುಲ್ ಪಾರ್ಲರ್ ಅಲ್ಲಿ ಏನ್ ಸರ್ವಿಸ್ ಕೊಡ್ತಾರೆ ಅದು ಕೊಡ್ತಾ ಇದ್ದೀನಿ.
1: ಬೇರೆಯವರಿಗೂ ಏನಾದ್ರೂ ಈ ಒಂದು ತರಬೇತಿ ಕೊಡ್ತಾ ಇದೀರಾ ಹೇಗೆ?
0: ಇಲ್ಲ ಮ್ಯಾಮ್, ಇನ್ನೂ ಆ ತರ ಪ್ಲಾನ್ ಏನಿಲ್ಲ.
1: ಈ ವೃತ್ತಿಗೆ ಬರೋದಕ್ಕೂ ಮುಂಚೆ ಅಥವಾ ಈ ತರ ಸ್ವ ಉದ್ಯೋಗ ಆರಂಭ ಮಾಡೋದಕ್ಕೂ ಮುಂಚೆ ಏನ್ ಮಾಡ್ತಾ ಇದ್ರಿ?
0: ಅದೇ ಟೈಲರಿಂಗ್ ಮಾಡ್ತಿದ್ದೆ.
1: ಟೈಲರಿಂಗ್ ಈ ಹಿಂದೆ ಆರ್ಥಿಕವಾಗಿ ಹೇಗಿದ್ರಿ ಮೇಡಮ್? ಪ್ರಸ್ತುತ ಈಗ ಆರ್ಥಿಕವಾಗಿ ಎಷ್ಟು ಬದಲಾವಣೆಯನ್ನ ಕಂಡಿದ್ದೀರಿ?
0: ತುಂಬಾ ಚೆನ್ನಾಗಿ ಪರವಾಗಿಲ್ಲ, ಫಸ್ಟ್ ಹೋಲ್ಸ್ಕಂದಾಗ ಈಗ ಹೋಲ್ಸಿದ್ರೆ ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಒಂದ್ ಫೈನಾನ್ಶಿಯಲ್ ಮೈನ್ ತುಂಬಾ ಇದಾಯ್ತಿದ್ದು, ಇವಾಗ ಬರುತ್ತೆ ಅನ್ನೋ ಒಂದು ಧೈರ್ಯನೂ ಇದೆ. ಅಂದ್ರೆ ಇವಾಗ ನನ್ನ ಮಕ್ಕಳ ಫೀಸ್ ಕಟ್ಟೋದಾಗ್ಲಿ, ಒಂದೇನೇ ಆಗ್ಲಿ, ಒಂದ್ ಕೊಡ್ಸೋದಾಗ್ಲಿ, ಎಲ್ಲ ನಂದೇ ಆಗಿರುತ್ತೆ.
1: ಜವಾಬ್ದಾರಿನೇ
0: ನಾನ್ ತಗೊಂಡಿದ್ದೀನಿ
1: ಫ್ಯಾಮಿಲಿದು. ಏನ್ ಅನ್ಸುತ್ತೆ ಮ್ಯಾಮ್ ಇವಾಗ ಎಲ್ಲದಕ್ಕೂ ಡಿಪೆಂಡ್ ಆಗಿದ್ರಿ, ಮಗು ಮಕ್ಕಳಿಗೆ ಏನೇ ಕೊಡ್ತಾ?
0: ನಾನು ತುಂಬಾ ಸ್ಟ್ರಾಂಗ್ ಇದ್ದೀನಿ, ನನಗೆ ಹೆಮ್ಮೆ ಆಗುತ್ತೆ, ಖುಷಿ ಆಗುತ್ತೆ, ಇದ್ರೆಲ್ಲ ನಾನ್ ಮಾಡ್ತಾ ಇದ್ದೀನಿ ಅಲ್ಲ ಅನ್ನೋದು ಒಂದು ಖುಷಿ ಇದೆ. ಯಾಕಂದ್ರೆ ಫಸ್ಟ್ ಕಷ್ಟದಲ್ಲಿ ನಂದು ಬಂದಿರೋರು ನಾವು, ನಾವು 5 ಜನ ಹೆಣ್ಮಕ್ಳಾಗಿರೋದ್ರಿಂದ ಅಪ್ಪ ಅಮ್ಮ ಮನೆಯಲ್ಲೂ ಏನಂತ ಸೌಖ್ಯಾಗಿ ಏನ್ ಬೆಳ್ದಿರ್ಲಿಲ್ಲ. ಇವಾಗ ನಾನೇ ದುಡ್ದು ಒಂದೊಳ್ಳೆ ಬಟ್ಟೆ ಆಗ್ಲಿ, ಒಂದು ಏನ್ ಕಾಣಿಸ ತಗೊಳ್ಳೋ ಒಂದು ಕೆಪಾಸಿಟಿನಲ್ಲಿ ಹೊಂದಿದ್ದೀನಿ ಈಗ, ಆತರದೊಂದು ಪಡ್ಕೊಂಡಿದ್ದೀನಿ, ತುಂಬಾ ಖುಷಿ ಇದೆ. ಇನ್ನೂ ಬೆಳೆದ್ರೆ, ಇದ್ರಲ್ಲಿ ಬೆಳೆದ್ರೆ ಬೆಳಿತೀನಿ ಅನ್ನೋ ಕಾನ್ಫಿಡೆಂಟ್ ಅಂತೂ ನಂಗೆ ತುಂಬಾ ಅಲ್ಲ. ಅವಾಗ ಬೇಕಾದ್ರೆ ನಾನು ಇದೇ ರೇಡಿಯೋ ಸ್ಟೇಷನ್ ಎಲ್ಲ ಹಂಚ್ಕೋತೀನಿ, ಮತ್ತೆ ಇನ್ನೊಂದ್ಸಲ ಹಂಚ್ಕೋತೀನಿ.
1: ಓಕೆ, ಈ ಬ್ಯೂಟಿಷಿಯನ್ ವೃತ್ತಿ ಜೊತೆಗೆ ಮನೆಯ ನಿರ್ವಹಣೆ ಆಗಿರ್ಬೋದು ಅಥವಾ ಫ್ಯಾಷನ್ ಡಿಸೈನಿಂಗ್ ಸ್ವ ಉದ್ಯೋಗನು ಸಹ ಆರಂಭ ಮಾಡಿ ಕೆಲಸ ನಿರ್ವಹಿಸ್ತಾ ಇದ್ರಿ, ಇದೆಲ್ಲ ಹೇಗೆ ನಿಭಾಯಿಸ್ತಾ ಇದ್ರಿ, ಜೊತೆಗೆ ಹೊರಗಡೆನೂ ಹೋಗಿ ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ, ಹೇಗೆ ಪ್ಲಾನ್ಡ್ ಆಗಿ ಯೋಜನೆ ಮಾಡಿ ನೀವು ಕಾರ್ಯನಿರ್ವಹಿಸ್ತಾ ಇದ್ರಿ ಮ್ಯಾಮ್?
0: ಕಷ್ಟ ಆಯ್ತಾ ತುಂಬಾ, ಮನೆಯಲ್ಲೂ ಮಾಡಿ ಹೊರಗಡೆನೂ ಮಾಡಿ, ಮತ್ತೆ ಟೈಲರಿಂಗ್ ಮಾಡಿ ಬ್ಲೌಸ್ ಬರಲ್ಲ, ಆದ್ರೂ ಮಾಡ್ಲೇಬೇಕು ಅನ್ನೋ ಒಂದ್ ಹಠ ಮಾಡ್ತಾ ಇದ್ದೀನಿ.
1: ಈಗ ಟೈಲರಿಂಗ್ ಇದಕ್ಕೆಲ್ಲ ಬಟ್ಟೆಗಳು ಚೆನ್ನಾಗಿ ಬರ್ತಾ ಇದೆ,
0: ನನ್ ಮ್ಯಾನೇಜ್ ಮಾಡ್ಕೋಷ್ಟು ಬರ್ತಾ ಇದೆ,
1: ಅರ್ನಿಂಗ್ಸ್ ಚೆನ್ನಾಗಿ ಆಗ್ತಾ ಇದೆ.
0: ನನ್ ರೆಗ್ಯುಲರ್ ಕಸ್ಟಮರ್ ಯಾರು ನನ್ ಇಷ್ಟಪಟ್ಟು ನಂಗೆ ಕೆಲಸಕ್ಕೋತಾರೋ ಆ ಥರದವರೆಲ್ಲ ನನ್ನನ್ನೇ ನಂಬಿ ಕೊಡ್ತಾರೆ, ಆ ನಂಬಿಕೆನ ನಾನು ಉಳಿಸ್ಕೊಂಡಿದ್ದೀನಿ. ಅದ್ ಅವ್ರನ್ನ ಒಪ್ಕೊಂಡಿರೋ ಟೈಮ್ಗೆ ನಾನು ಆನೆಸ್ಟ್ ಆಗಿರ್ತೀನಿ ಯಾವಾಗ್ಲೂ, ಒಪ್ಕೊಂಡಿರೋ ಟೈಮ್ಗೆ ಕೊಡ್ಬೇಕು ಅಂದ್ರೆ ನಾನು 10 ಗಂಟೆ ಆಗ್ಲಿ 12 ಗಂಟೆ ಆಗ್ಲಿ ಸ್ಟಿಚ್ ಮಾಡ್ಕೊಟ್ಬಿಟ್ಟೆ ಬರ್ತೀನಿ, ಆ ತರ ಒಂದು ಇಟ್ಕೊಂಡಿದ್ದೀನಿ.
1: ಹಾಗಿದ್ರೆ ಮ್ಯಾಮ್ ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಏನೇನೆಲ್ಲ ಸರ್ವಿಸ್ ಕೊಡ್ತಾ ಇದ್ದೀರಿ?
0: ಬ್ಲೌಸ್ ಮತ್ತೆ ಫಾಲು, ಚೂಡಿದಾರ್ ಬ್ಲೌಸ್ ಜಾಸ್ತಿ ಬರೋದು, ಚೂಡಿದಾರ್ ಈ ತರ ಸರ್ವಿಸ್ ಇದೆ, ಲಂಗಾ ಬ್ಲೌಸ್ ರೇರ್ ಬರೋದು.
1: ಓಕೆ, ಈಗಿನ ಒಂದು ಟ್ರೆಂಡಿಗೆ ಅಥವಾ ಈಗಿನ ಒಂದು ಕಾಂಪಿಟೇಷನ್ ಯುಗಕ್ಕೆ ಏನೆಲ್ಲ ಬದಲಾವಣೆ ಅಥವಾ ಏನೆಲ್ಲ

0: ಹೊಸತನವನ್ನು ಅಳವಡಿಸ್ಕೊಂಡಿದ್ರಿ ಮ್ಯಾಮ್, ಬ್ಯೂಟಿಷಿಯನಲ್ಲಿ ಆಗಿರ್ಬೋದು ಅಥವಾ ಫ್ಯಾಷನ್ ಡಿಸೈನಿಂಗಲ್ಲಿ ಆಗಿರ್ಬೋದು?
1: ಎಲ್ಲೇ ಆಗಿರ್ಬೋದು, ಈ ಬಿಸ್ನೆಸ್ ಅಂತ ಬಂದಾಗ ತುಂಬ ತಾಳ್ಮೆ ಇರಬೇಕು. ಅದನ್ನು ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ, ಆಮೇಲೆ ಅನ್ವರ್ಸ್ಕೊಂಡಿದ್ದೀನಿ ಇರಬೇಕು ಹೀಗೆ ಅಂತ. ತಾಳ್ಮೆಯಾಗಿರಬೇಕು ಮೇನಾಗಿ, ತುಂಬ ಕೋಪ ಮಾಡ್ಕೋಬಾರ್ದು. ಒಂದು ಚೆನ್ನಾಗಿ ಮಾತಾಡಬೇಕು, ಜನನ ಮಾತಾಡಿಸ್ಬೇಕು, ಈ ಥರ ಒಂದು ಬದಲಾವಣೆಗಳನ್ನ ಮಾಡ್ಕೊಂಡು.
0: ಏನೆಲ್ಲ ಸವಾಲುಗಳನ್ನ ಇದುವರೆಗೂ ಎದುರಿಸಿದ್ದೀರಿ ಮೇಡಮ್, ನಿಮ್ಮ ಬಿಸ್ನೆಸ್ನಲ್ಲಿ ಆಗಿರ್ಬೋದು ಅಥವಾ ಜೀವನದಲ್ಲಾಗಿರ್ಬೋದು?
1: ಚಾಲೆಂಜಸ್ ಏನೇ ಅಂತ ಇಲ್ಲ ಮ್ಯಾಮ್, ಮಾಮೂಲಿ ಲೈಫಲ್ಲಿ ಹೆಂಗಿರುತ್ತೆ ಹಂಗೆ ಮಾಡ್ಕೊಳ್ತಾರೆ.
0: ಇವಾಗ ನೀವೇನು ತುಂಬ ಓದಿದ್ದೀರಿ ಅಂತಲೂ ಇಲ್ಲ, ಏಳನೇ ಕ್ಲಾಸ್ ಓದಿದ್ದೀರಿ ಅಂತ ಹೇಳಿದ್ರಿ. ನಿಮ್ಮ ಎಜುಕೇಷನ್ನು ಈ ಒಂದು ತರಬೇತಿಗಳಿಗೆಲ್ಲೂ ಅಡ್ಡಿ ಆಗಲಿಲ್ವಾ ಮ್ಯಾಮ್? ಹೇಗೆ, ಏನು ಹೇಳ್ತೀರಿ? ಈಗ ಕೆಲವೊಬ್ಬರು ನಾವು ತುಂಬ ಜಾಸ್ತಿ ಓದಿಲ್ಲ, ಈ ಥರದ್ದೆಲ್ಲ ಟ್ರೈನಿಂಗ್ಗಳು ತೊಗೊಳ್ಬೇಕು, ಈಗ ಬ್ಯೂಟಿಷಿಯನ್ ಎಲ್ಲ ತೊಗೋಬೇಕು ಅಂದರೆ ಇಂಗ್ಲೀಷ್ ಎಲ್ಲ ಬರಬೇಕು, ಓದಬೇಕು, ಈ ಥರದ್ದೆಲ್ಲ ಇರುತ್ತೆ ಕೆಲವೊಬ್ಬೊಬ್ಬರು ಮೈಂಡ್ ಸೆಟ್.
1: ಈ ಥರ ಮೈಂಡೇ ನಂಗೂ ಇತ್ತು, ಬಟ್ ಅಲ್ಲಾದ್ಮೇಲೆ ಏನಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೋದು, ಮಾಡ್ತೀನಿ ಅನ್ನೋದು ಇರಬೇಕಷ್ಟೇ.
0: ಸೊ ಏನು ಮೆಸೇಜ್ ಕೊಡ್ತೀರಿ ಕಮ್ಯುನಿಟಿಗೆ? ಸೊ ಅಂದರೆ ಶಿಕ್ಷಣನೇ ಮೇನ್ ಇಂಪಾರ್ಟೆಂಟಾ, ಅಥವಾ ಅದಿಲ್ಲ ಅಂದರೂ ಮಾಡ್ತೀನಿ ಅನ್ನೋ ಒಂದು ಛಲ, ಅಥವಾ ಕಲಿತೀನಿ ಅನ್ನೋ ಒಂದು ಛಲ?
1: ಇಲ್ಲ, ಮಾಡ್ತೀನಿ ಅನ್ನೋ ನನ್ನ ಛಲ ಇರಬೇಕು ಒಂದು, ಆಮೇಲೆ ಏನೇ ನೋಡಿದ ತಕ್ಷಣ ನಾನು ಕಲಿತೀನಿ ಅನ್ನೋ ಒಂದು ಹಠ ಇರಬೇಕು ಮನಸ್ಸಲ್ಲಿ.
0: ಓಕೆ, ಇದೊಂದು ಇದ್ದರೆ ಯಾವುದೇ ಥರ ಒಂದು ತರಬೇತಿಯನ್ನು ಪಡ್ಕೊಂಡು ಸ್ವ ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣ್ಬೋದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ.
1: ಹೌದು ಹೌದು ಮೇಡಮ್,
0: ಖಂಡಿತ ಮ್ಯಾಮ್. ಇದಕ್ಕೆಲ್ಲ ಕುಟುಂಬದ ಸಹಕಾರ ಹೇಗಿದೆ ಮೇಡಮ್?
1: ಕುಟುಂಬ ಸಹಕಾರ ಇದೆ, ಏನಿಲ್ಲ, ಮನೆಯವ್ರು ಹೋಗಿ ಕಲಿ ಎಂದಿದ್ರು ಮಾಡು ಏನೋ ಮಾಡ್ತೀರ ಅನ್ನೋ ಥರ ಇದ್ರು ಅಷ್ಟೆ.
0: ಈಗ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಬರೀ ಕೆಂಚನಹಳ್ಳಿಗಷ್ಟೇ ಸೀಮಿತ ಆಗಿರದೇನೆ ಅನೇಕ ಮಹಿಳೆಯರು, ಯುವಕರು, ಯುವತಿಯರಿಗೆ ಸಾಕಷ್ಟು ತರಬೇತಿಯನ್ನು ಕೊಟ್ಟು ಸ್ವಾವಲಂಬನೆ ಜೀವನ ನಡೆಸಲು ಸಹಕಾರಿಯಾಗ್ತಿದೆ. ಇದಕ್ಕೆ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ತಿಳಿಸೋದಾದ್ರೆ ಮೇಡಮ್?
1: ತುಂಬ ಖುಷಿ ಆಗ್ತಿದೆ, ಎಲ್ಲರಿಗೂ ಹೆಲ್ಪ್ ಆಗ್ತಿದೆ, ನನ್ನಂಥ ಮಹಿಳೆಯರಿಗೆ ತುಂಬ ಅನುಕೂಲ ಆಗ್ತಿದೆ. ಯಾವಾಗಲೂ ಇದಕ್ಕೆ ಸಪೋರ್ಟ್ ಮಾಡ್ತಾ ಇರಲಿ ಅನ್ನೋದನ್ನ ಕೇಳ್ಕೊತೀನಿ ಅಷ್ಟೆ.
0: ನಿಮ್ಮ ಒಂದು ಮುಂದಿನ ಗುರಿ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್?
1: ಇದರಲ್ಲಿ ಏನಾದರೂ ಬೆಳಿಬೇಕು, ಓನಾಗಿ ಮಾಡಬೇಕು ನಾನೇ ಇನ್ನೂ ಚೆನ್ನಾಗಿ ಅನ್ನೋ ಒಂದು ಆಸೆ.
0: ಇವಾಗ ಆಲ್ರೆಡಿ ಮಳಿಗೆಯಲ್ಲಿ ನಡೆಸ್ತಾ ಇದ್ದೀರಿ, ಇನ್ನೂ ಉನ್ನತ ಮಟ್ಟದಲ್ಲಿ
1: ಚೆನ್ನಾಗಿ ಅದರಲ್ಲೇ ಬೆಳಿಬೇಕು ಅನ್ನೋ ಒಂದು ಇದು,
0: ಒಂದು ಆಸಕ್ತಿಯನ್ನು ಇಟ್ಕೊಂಡಿದ್ದೆ.
1: ಪರ್ಫೆಕ್ಟ್ ಇರಬೇಕು, ನನ್ನ ಯಾವುದೇ ಕೆಲಸದಲ್ಲಾದರೂ ಅಷ್ಟೇ ಪರ್ಫೆಕ್ಟ್ ಆಗಿ ಹಿಂಗೆ ಇರಬೇಕು ಅನ್ನೋದನ್ನ ನಾನು ಅನ್ಕೊಂಡಿನಿ. ಅದನ್ನ ಮಾಡೇ ಮುಗಿಸ್ಬೇಕು ಅಂತಾನೆ ನಾನು, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಎಲ್ಲೂ ಬಿಡಬಾರ್ದು ಅಂತ.
0: ಮುಂದಿನ ಒಂದು ಗುರಿ ಉದ್ದೇಶ ಸಾಕಾರವಾಗಿ ಈಡೇರಲಿ ಅಂತ ನಾವಾದರೂ ಕೂಡ ಆಶಿಸ್ತೀವಿ ಮ್ಯಾಮ್. ಸೊ ನಿಮ್ಮ ತರನೇ ಹಲವಾರು ಮಹಿಳೆಯರು ಸ್ವಾವಲಂಬನೆ ಜೀವನ ನಡೆಸಬೇಕು ಅಂತ ಅನ್ಕೊಂಡಿರೋಂಥವ್ರಿಗೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ?
1: ಎಲ್ಲರೂ ಚೆನ್ನಾಗಿ ಕಲೀರಿ, ಈ ಥರ ಒಂದು ಅವಕಾಶ ಸಿಕ್ಕಿದಾಗ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ, ನಿಮ್ಮ ಒಂದು ಕಾಲ ಮೇಲೆ ನೀವೇ ನಿಂತ್ಕೊಂಡು ಒಂದು 10 ರೂಪಾಯಿ ಆಗಲಿ 5 ರೂಪಾಯಿ ಆಗಲಿ ನಮ್ದು ನಾನು ದುಡ್ದಿ ಅನ್ನೋ ಒಂದು ಗೌರವನ್ನು ಪಡ್ಕೊಳ್ಳಿ ಎಲ್ಲ ಹೆಣ್ಮಕ್ಳು ಅನ್ನೋದನ್ನ ಹೇಳಕ್ ಇಷ್ಟಪಡ್ತೀನಿ.
0: ಬಹಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಮಹಿಳೆಯರಿಗೆ ಒಳ್ಳೆ ಸಂದೇಶನ ತಿಳಿಸೋದ್ರ ಜೊತೆಗೆ ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು, ನಿಮ್ಮ ಕೆಲಸದ ವಿಚಾರಗಳ ಜೊತೆಗೆ ಸಮುದಾಯದ ಮಹಿಳೆಯರು ಮನ್ಸ್ ಮಾಡಿದ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಿ, ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು.

0: ಕೇಳುಗರೇ, ಇಷ್ಟೊತ್ತು ಕೇಳ್ತಾ ಇದ್ರಿ ಎಚ್ ಡಿ ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಿರುವ ಮೈಸೂರು ಜಿಲ್ಲೆಯ ಕಸಬಾ ಹೋಬಳಿಯ ಕೋಟೆಹುಂಡಿ ಗ್ರಾಮದ ಶ್ರೀಮತಿ ಗೀತಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರು ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗಿ ಸ್ವ ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣಲಿ ಎಂದು ಆಶಿಸುತ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ, ಶಯನೇಶು.

ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ತಪ್ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30. ಕೇಳುಗರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮ ಪ್ರಸಾರವಾಯಿತು. ನಮಸ್ಕಾರ ಪ್ರಿಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 ಹ್ಯಾಶ್ಟ್ಯಾಗ್ ಸೇಫ್.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ ಸೈಬರ್ ಕ್ರೈಮ್ ಡಾಟ್

0: gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
1: ಜವಾಬ್ದಾರಿಯಿಂದ ಬಳಸಿ,
0: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
1: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
2: ಹೌದಾ? ಯಾವ ವೆಬ್ಸೈಟ್ನಿಂದ?
1: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
2: ರಿವ್ಯೂ ನೋಡಿದೀಯಾ?
1: ಇಲ್ಲ.
2: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೆ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ. ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
3: ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
0: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
5: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
6: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
7: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.

0: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
1: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
0: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಡುವ ಗೀತ ಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
4: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
3: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
4: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
3: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
4: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
3: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
4: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 9ನೆಯ ಅಧ್ಯಾಯವಾಗಿರುವಂತಹ ರಾಜವಿದ್ಯಾ ರಾಜಗುಹ್ಯ ಯೋಗದ ಮೊದಲನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಇಂದಿನಿಂದ ನಮ್ಮ 9ನೆಯ ಮೆಟ್ಟಿಲು ಆರಂಭ ಆಗ್ತಾ ಇದೆ ಭಗವದ್ಗೀತೆಯ ಶಿಖರವನ್ನು ಏರಲಿಕ್ಕೆ. ಆ ಮೊದಲನೆಯ ಅಧ್ಯಾಯ ಭಗವಂತನ ನುಡಿಗಳಿಂದ ಆರಂಭವಾಗ್ತಾ ಇದೆ.

ಯಾವುದನ್ನು ತಿಳಿದುಕೊಂಡು ಸಂಸಾರದಿಂದ ಮುಕ್ತನಾಗುವೆಯೋ ಅಂತಹ ಗುಹ್ಯತಮವಾದ ವಿಜ್ಞಾನದಿಂದ ಕೂಡಿದ ಜ್ಞಾನವನ್ನು ಅಸೂಯಾರಹಿತನಾದ ನಿನಗೆ ಹೇಳುತ್ತೇನೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಆ ಮೂಲಕ ತನ್ನಲ್ಲಿರುವಂತಹ ಎಲ್ಲ ಜ್ಞಾನದಾರಿಯನ್ನ ನಿನಗೆ ಎರಿತಾ ಇದ್ದೇನೆ ಅರ್ಜುನ ಅಂತ ಹೇಳಿ ಕೃಷ್ಣ ಹೇಳ್ತಾ ಇರುವಾಗ, ಅದು ಆ ಮಾತುಗಳು ಕೇವಲ ಅರ್ಜುನನಿಗೆ ಮಾತ್ರವಲ್ಲ, ನರೋತ್ತಮನಾದ ಶ್ರೀಕೃಷ್ಣನಿಂದ ನರನಾದ ಈ ಭೂಲೋಕದಲ್ಲಿರುವಂಥ ಎಲ್ಲ ನರರಿಗೆ ಆ ಒಂದು ವಿಷಯವನ್ನು ಭಗವಂತ ತಿಳಿಸ್ತಾ ಇದ್ದಾನೆ. ಹಾಗಾಗಿ ಸಂಸಾರದಿಂದ ಮುಕ್ತನಾಗಬೇಕಾದ್ರೆ ನಾವು ಭಗವಂತನನ್ನು ಸೇರಬೇಕು. ಇಲ್ಲಿ ಸಂಸಾರ ಅಂತಂದರೆ ಒಂದು ಗಂಡು ಹೆಣ್ಣಿನ ಮದುವೆಯ ನಂತರ ನಡೆಸುವಂತಹ ಬದುಕನ್ನು ನಾವು ಲೌಕಿಕವಾಗಿ ಸಂಸಾರ ಅಂತ ಹೇಳಿಬಿಡ್ತೇವೆ. ಆದರೆ ನಿಜಕ್ಕೂ ಸಂಸಾರ ಅಂತಂದರೆ ಅದು ನಮ್ಮ ವೈಯಕ್ತಿಕ ಬದುಕು, ನಮ್ಮ ವೈಯಕ್ತಿಕ ಜೀವನ. ನಾವು ಒಬ್ಬೊಬ್ಬ ವ್ಯಕ್ತಿಗಳು ಒಂದೊಂದು ವ್ಯಕ್ತಿತ್ವವನ್ನು ಧರಿಸಿಕೊಂಡು ಆ ವ್ಯಕ್ತಿತ್ವದ ಮೂಲಕ, ಹವ್ಯಾಸಗಳ ಮೂಲಕ ಮತ್ತು ಅಭ್ಯಾಸಗಳ ಮೂಲಕ ನಡೆಸುವಂಥ ಒಂದು ಜೀವನದ ಕ್ರಮ ಏನಿದೆ ಅದೇ ಸಂಸಾರ. ಹಾಗಾಗಿ ಆ ಸಂಸಾರದಿಂದ ನಾನು ದೂರ ಹೋಗಿ ಮುಕ್ತನಾಗಬೇಕು, ಆ ಮತ್ತೆ ಆ ಬದುಕೆಂಬ ಜಂಜಾಟದ ಸಂಸಾರವನ್ನು ನಾವು ಮತ್ತೆ ತಾಳಬಾರ್ದು ಅಂತಂದರೆ ನಾವು ಭಗವಂತನನ್ನು ಸೇರಬೇಕು. ಈ ಪ್ರಪಂಚದ ಆಕರ್ಷಣೀಯ ಬಲೆಗೆ ಬೀಳಕೂಡದು. ಯಾವಾಗ ಒಮ್ಮೆ ಅದರ ಆಕರ್ಷಣೀಯ ಬಲೆಗೆ ಬೀಳುತ್ತೇವೆಯೋ ಪುನಃ ಅದರ ಬಲೆಗೇ ಬೀಳಬೇಕಾಗುವಂಥದ್ದು. ಅದರಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ಆಸೆಯನ್ನು ತೃಪ್ತಿಪಡಿಸಿ ಯಾರೂ ಅದರಿಂದ ಪಾರಾಗಿಲ್ಲ. ಹಾಗಾಗಿ ಆಸೆಗೆ ಒಂದು ಅಂತ್ಯವೇ ಇಲ್ಲ. ಅದನ್ನು ಒಂದು ಪ್ರಮಾಣದಲ್ಲಿ ತೃಪ್ತಿಪಡಿಸಿದರೆ ಮತ್ತೊಂದು ಪ್ರಮಾಣದಲ್ಲಿ ಅದು ವೃದ್ಧಿಯಾಗುತ್ತದೆ. ಪ್ರತಿಯೊಂದು ಸಲ ಅದನ್ನು ತೃಪ್ತಿಪಡಿಸಿದಾಗಲೂ ಇದೇ ಕೊನೆ ಎಂದು ತೃಪ್ತಿಪಡುತ್ತೇವೆ. ಆದರೆ ಇಂತಹ ಕೊನೆಗಳೆಷ್ಟೋ ಆಗಿ ಹೋಗಿವೆ. ಸುಮ್ಮನೆ ಆಸೆಯನ್ನು ಬಿಡುವುದಕ್ಕೆ ಆಗೋದಿಲ್ಲ. ಒಂದನ್ನು ಬಿಡಬೇಕು, ಮತ್ತೊಂದನ್ನು ಹಿಡಿಯಬೇಕು.

0: ಈ ಪ್ರಪಂಚವನ್ನು ಬಿಡಬೇಕು, ಆದರೆ ಜೊತೆ ಜೊತೆಯಲ್ಲಿಯೇ ದೇವರನ್ನು ಬಿಗಿಯಾಗಿ ಹಿಡಿಯಬೇಕು. ಈ ಪ್ರಪಂಚದ ಆಕರ್ಷಣೆಯನ್ನು ಬಿಟ್ಟು ದೇವರನ್ನು ಹಿಡಿಯದೇ ಇದ್ದರೆ ಬಹಳ ಕಾಲ ನಾವು ಇಂದ್ರಿಯ ವಸ್ತುಗಳಿಂದ ದೂರ ಇರಲು ಸಾಧ್ಯವಿಲ್ಲ. ಪ್ರಪಂಚದ ಬಿರುಗಾಳಿ ಬೀಸಿದೊಡನೆಯೇ ನಾವು ಕೊಚ್ಚಿಕೊಂಡು ಹೋಗ್ತೇವೆ. ಅದಕ್ಕಾಗಿಯೇ ದೇವರೆಂಬ ದೊಡ್ಡ ಆಧಾರವನ್ನು ಹಿಡಿದುಕೊಂಡು ಇರಬೇಕು. ಈ ಪ್ರಪಂಚದಲ್ಲಿ ದೇವರು ಎಂಬ ಆಧಾರ ಸ್ತಂಭ ಒಂದೇ ಒಂದು ಕುಸಿದು ಬೀಳದೇ ಇರುವಂಥದ್ದು. ಉಳಿದೆಲ್ಲವೂ ಕೂಡ ನಮ್ಮನ್ನು ಪರೀಕ್ಷಾ ಸಮಯದಲ್ಲಿ ಕೈಬಿಡುವುದು. ಅದನ್ನು ತಿಳಿದುಕೊಂಡು ಕೂಡ ಅವನ ಕಡೆ ನಾವು ಮನಸ್ಸನ್ನು ಹಾಕಬೇಕು. ಇದು ಗುಹ್ಯತಮವಾದ ವಿದ್ಯೆ, ಅಂದರೆ ತುಂಬ ಸೂಕ್ಷ್ಮವಾದದ್ದು ಮತ್ತು ಗಹನವಾದದ್ದು. ಇದನ್ನು ಗ್ರಹಿಸುವುದು ತುಂಬ ಕಷ್ಟ. ನಮ್ಮ ಇಂದ್ರಿಯ ಮತ್ತು ಮನಸ್ಸು ಯಾವಾಗಲೂ ನಮ್ಮಿಂದ ಹೊರಗೆ ಇರುವ ದೃಶ್ಯ ವಸ್ತುಗಳನ್ನು ತಿಳಿದುಕೊಳ್ಳುವುದಕ್ಕೆ ತರಬೇತಾಗಿದೆ. ಈ ಆಧ್ಯಾತ್ಮ ವಿದ್ಯೆಯಾದರೂ ಹೊರಗೆ ಹೋಗುವುದಲ್ಲ, ತನ್ನೊಳಗೇ ಮುಳುಗಬೇಕು, ತನ್ನನ್ನೇ ತಿಳಿದುಕೊಳ್ಳಬೇಕು. ಪರಮಾತ್ಮ ಎಂಬುವಂಥವನು ಎಲ್ಲೋ ಹೊರಗೆ ಇರುವವನಲ್ಲ, ಹೊರಗಿಗಿಂತ ಹೆಚ್ಚಾಗಿ ನಮ್ಮೊಳಗೆ ಇರುವಂಥವನು. ನಮಗೆ ತುಂಬ ಸಮೀಪವಾಗಿರುವಂಥದ್ದು ಹೊರಗಿನದಲ್ಲ. ಮೊದಲು ನಾನು, ಆಮೇಲೆ ಪ್ರಪಂಚ, ನನ್ನ ಹಿಂದೆಯೇ ನನಗೆ ಜೀವಾಳವಾಗಿರುವವನೇ ಪರಮಾತ್ಮ. ಇಲ್ಲಿ ಗುಹ್ಯ ಎಂಬುವುದನ್ನು ಯಾವುದೋ ಒಂದು ರಹಸ್ಯ, ಇತರರಿಗೆ ಅದನ್ನು ಹೇಳಬಾರದು, ಹೇಳಿದರೆ ಅದರ ಪ್ರಯೋಜನ ಹೊರಟು ಹೋಗೋದು ಎಂಬ ದೃಷ್ಟಿಯಲ್ಲಿ ಇದನ್ನು ಹೇಳಿಲ್ಲ. ಇದು ಸೂಕ್ಷ್ಮಾತಿ ಸೂಕ್ಷ್ಮ ಎಂಬ ದೃಷ್ಟಿಯಿಂದ ಇದು ಬಹಳ ಸೂಕ್ಷ್ಮವಾದದ್ದು ಮತ್ತು ಗಹನವಾದದ್ದು, ಹಾಗಾಗಿ ಇದು ತುಂಬ ರಹಸ್ಯವಾದದ್ದು ಅಂತ ಹೇಳಿ ಕೃಷ್ಣ ತಿಳಿಸ್ತಿರುವಂಥದ್ದು. ಇದು ವಿಜ್ಞಾನದಿಂದ ಕೂಡಿದಂತಹ ಜ್ಞಾನ. ಈ ಜ್ಞಾನಕ್ಕೆ ತಳಪಾಯವಾಗಿ ವಿಜ್ಞಾನವಿದೆ, ಅಂದರೆ ಅನುಭವ ಇದೆ. ಈ ಅನುಭವ ದೂರವಾದ ಬರಿಯ ಊಹೆ ಅಥವಾ ಕಲ್ಪನೆಯಲ್ಲ. ಇದನ್ನು ಯೋಗಿಗಳು ತಮ್ಮ ಹೃದಯದ ಪ್ರಯೋಗಶಾಲೆಯಲ್ಲಿ ಮೊದಲು ಕಂಡುಹಿಡಿದಿದ್ದಾರೆ, ಅನಂತರ ಇದನ್ನು ಇತರರಿಗೆ ಹೇಳಿದ್ದಾರೆ. ನರೇಂದ್ರ, ಅಂದರೆ ಸ್ವಾಮಿ ವಿವೇಕಾನಂದರು ನರೇಂದ್ರನಾಗಿದ್ದಾಗ ಶ್ರೀರಾಮಕೃಷ್ಣರನ್ನ, ನೀವು ದೇವರನ್ನು ಕಂಡಿರುವಿರಾ ಎಂದು ಪ್ರಶ್ನಿಸಿದಾಗ ರಾಮಕೃಷ್ಣ ಪರಮಹಂಸರು, ಹೌದು ನಾನು ಕಂಡಿರುವೆ, ನಾನು ನಿನ್ನನ್ನು ನೋಡುವುದಕ್ಕಿಂತ ಸ್ಪಷ್ಟವಾಗಿ ನೋಡುತ್ತಿರುವೆ ಅಂತ ಹೇಳಿ ಹೇಳ್ತಾರೆ. ನಂತರ ಅದೇ ನರೇಂದ್ರನಿಗೆ ಹೇಳ್ತಾರೆ, ಆದರೆ ಎಷ್ಟು ಜನ ದೇವರು ಬೇಕು ಹೇಳು? ಪ್ರಪಂಚದಲ್ಲಿ ಮನುಷ್ಯನಿಗೆ ದೇವರಲ್ಲದ ಇತರ ವಸ್ತುಗಳೆಲ್ಲ ಬೇಕು. ಅದಕ್ಕಾಗಿ ಅವನು ಕಣ್ಣೀರಿನ ಕೋಡಿಯಲ್ಲಿ ಈಜಿಕೊಂಡು ಹೋಗಲು ಸಿದ್ಧನಾಗಿದ್ದಾನೆ. ಆದರೆ ದೇವರಿಗೆ ಎಷ್ಟು ಜನ ಹೀಗೆ ಮಾಡಲು ಸಿದ್ಧವಾಗಿದ್ದಾರೆ ಹೇಳು ಎಂಬ ಮಾತನ್ನ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ಹಾಗಾಗಿ ನಿನಗೆ ಎಲ್ಲ ಈ ಸಂಸಾರದ ಜಂಜಾಟಗಳಿಂದ, ಎಲ್ಲದರಿಂದ ನೀನು ಮುಕ್ತಿ ಹೊಂದಬೇಕು ಅಂತಂದರೆ ನೀನು ಭಗವಂತನನ್ನು ಸೇರಬೇಕು. ಹಾಗಾಗಿ ಆ ಭಗವಂತನಾದಂತಹ ಆ ಪರಮಾತ್ಮನ ಬಳಿ ನೀನು ಸೇರಬೇಕು ಅಂದರೆ ಏನು ಮಾಡಬೇಕು, ಹೇಗಿರಬೇಕು ಅನ್ನುವಂಥ ಗುಪ್ತವಾದ ಗುಹ್ಯವಾದ ರಹಸ್ಯವನ್ನು, ಹಾಗೆ ಸೂಕ್ಷ್ಮವಾದ ಗಹನವಾದ ವಿಷಯವನ್ನು ನಿನಗೆ ನಾನು ಹೇಳ್ತೇನೆ ಅಂತ ಹೇಳಿ ಕೃಷ್ಣ ಹೇಳ್ತಿರೋದು. ಜೊತೆಗೆ ನಿನಗೆ ಹೇಳ್ತಾ ಇದ್ದೀನಿ ಅಂತಂದರೆ ಅಸೂಯಾರಹಿತನಾದ ಅರ್ಜುನನಿಗೆ ಹೇಳುತ್ತೇನೆ ಎನ್ನುತ್ತಿದ್ದಾನೆ ಶ್ರೀಕೃಷ್ಣ. ಶಿಷ್ಯನಲ್ಲಿ ಅಸೂಯೆಯ ಸಣ್ಣತನ ಇರಕೂಡದು. ಅಸೂಯೆ ಇದ್ದರೆ ಭಗವಂತನ ಸಮೀಪಕ್ಕೆ ನಾವು ಹೋಗಲಾರೆವು. ಯಾರ ಮೇಲೆ ನಾವು ಅಸೂಯೆ ಪಡುತ್ತೇವೆಯೋ ಆ ಗೂಟಕ್ಕೆ ನಮ್ಮನ್ನು ಕಟ್ಟಿಹಾಕುತ್ತೆ, ಅದರಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೇ ಕಷ್ಟವಾಗುವುದು. ಒಳ್ಳೆಯದು ಎಲ್ಲಿದ್ದರೂ ಕೂಡ ಅದನ್ನು ನೋಡಿ ಮೆಚ್ಚಬೇಕು, ತಲೆದೂಗಬೇಕು, ಹೊಟ್ಟೆ ಕಿಚ್ಚು ಪಡಬಾರದು. ಅಸೂಯೆಯ ದಳ್ಳುರಿ ಒಳಗೆ ಉರಿಯುತ್ತಿದ್ದರೆ ಹೊರಗೆ ಭಕ್ತನೆಂದು ನಟನೆ ಮಾಡುವುದು.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು.

ಕೆಪಿಎಸ್ಸಿ ಹಗರಣದ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸಿಹಿ ತಿಂಡಿ ತಯಾರಿಕಾ ಘಟಕಗಳ ಮೇಲೆ ಆಹಾರ ಸುರಕ್ಷತಾ ಇಲಾಖೆ ಕಾರ್ಯಾಚರಣೆ. ಕಟ್ಟಡಗಳ ಮೇಲೆ ಸೋಲಾರ್ ಮೇಲ್ಛಾವಣಿ ವ್ಯವಸ್ಥೆ ಅಳವಡಿಸಲು ಇಂಧನ ಇಲಾಖೆ ನಿರ್ಧಾರ. ಸೆಪ್ಟೆಂಬರ್ 18ರಂದು ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ, ಪ್ರವಾಸೋದ್ಯಮ ನೀತಿ, ತುಳು ಭಾಷೆ ಸ್ಥಾನಮಾನದ ಚರ್ಚೆಗೆ ನಿರ್ಧಾರ. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯದ ವಿರುದ್ಧ ನಾಳೆಯಿಂದ ಬಿಜೆಪಿ ಪಾದಯಾತ್ರೆ. ಕೆಪಿಎಸ್ಸಿ ಹಗರಣ ಕುರಿತಂತೆ ನಡೆಯುತ್ತಿರುವ ತನಿಖೆಯಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸಚಿವ ಕುಮಾರಸ್ವಾಮಿ ಕೆಪಿಎಸ್ಸಿ ಮೂಲಕ ಬಿಜೆಪಿ ವಿರುದ್ಧ ಹೋರಾಟ ನಡೆಸುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ. ಭೂಮಿ ಗ್ಯಾರಂಟಿ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ, ಇದು ರಾಜ್ಯದ ಎಲ್ಲ ಭೂ ಮಾಲೀಕರಿಗೂ ಅನ್ವಯವಾಗಲಿದೆ ಎಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಆರೋಗ್ಯ ಸಚಿವ ಯುಟಿ ಖಾದರ್ ನಿರ್ದೇಶನದ ಮೇರೆಗೆ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯ ಆಹಾರ ಸುರಕ್ಷತಾ ವಿಭಾಗದ ವತಿಯಿಂದ ಇಂದು ರಾಜ್ಯದ ಹಲವೆಡೆ ಸಿಹಿ ತಿಂಡಿ ತಯಾರಿಕಾ ಘಟಕಗಳ ಮೇಲೆ ಕಾರ್ಯಾಚರಣೆ ಕೈಗೊಳ್ಳಲಾಯಿತು. ಒಟ್ಟು 16 ಘಟಕಗಳಲ್ಲಿ ಪರಿಶೀಲನೆ ನಡೆಸಿ ಅಲ್ಲಿ ಬಳಸಲಾದ ಎಣ್ಣೆ, ಮೊಸರು ಸೇರಿದಂತೆ ಹಲವು ಪದಾರ್ಥಗಳ ಮಾದರಿಗಳನ್ನು ಸಂಗ್ರಹಿಸಿ ಗುಣಮಟ್ಟ ಹಾಗೂ ಆಹಾರ ಸುರಕ್ಷತಾ ಮಾನದಂಡಗಳನ್ನು ಪರಿಶೀಲಿಸುವ ಸಲುವಾಗಿ ಪ್ರಯೋಗಾಲಯಗಳಿಗೆ ಕಳುಹಿಸಲಾಗಿದೆ. ಗುರುತಿಲ್ಲದ ಬ್ರ್ಯಾಂಡಿಂಗ್ ಕಂಡುಬಂದ ಹಿನ್ನೆಲೆಯಲ್ಲಿ ಹಲವು ಆಹಾರ ಪದಾರ್ಥಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯ ಆಯುಕ್ತರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ಸರ್ಕಾರಿ ಕಟ್ಟಡಗಳ ಮೇಲೆ ಸೋಲಾರ್ ಮೇಲ್ಛಾವಣಿ ವ್ಯವಸ್ಥೆಗಳನ್ನು ಅಳವಡಿಸುವ ಕಾರ್ಯವನ್ನು ರಾಜ್ಯ ಸರ್ಕಾರ ತ್ವರಿತಗೊಳಿಸಲಿದೆ ಎಂದು ಇಂಧನ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ಸರ್ಕಾರಿ ಕಟ್ಟಡಗಳ ಸೌರೀಕರಣ ಹಾಗೂ ಪಾವತಿ ವ್ಯವಸ್ಥೆ ಕುರಿತು ಬೆಂಗಳೂರಿನಲ್ಲಿಂದು ವಿವಿಧ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಸೌರ ಫಲಕ ಅಳವಡಿಸಲು ಅನುಕೂಲಕರವಾದ ಮೇಲ್ಛಾವಣೆ ಸ್ಥಳಾವಕಾಶ ಹೊಂದಿರುವ ಜಿಲ್ಲಾಧಿಕಾರಿಗಳ ಕಚೇರಿಗಳು ಸೇರಿದಂತೆ ಇತರೆ ಸರ್ಕಾರಿ ಕಟ್ಟಡಗಳನ್ನು ನವೀಕರಿಸಬಹುದಾದ ಇಂಧನ ಬಳಕೆಗೆ ಒತ್ತು ನೀಡಲಾಗುವುದು ಎಂದು ಹೇಳಿದ್ದಾರೆ. ಉತ್ಪಾದನೆಯಾಗುವ ವಿದ್ಯುತ್ತನ್ನು ಮೊದಲು ಕಟ್ಟಡದ ಸ್ವಂತ ಬಳಕೆಗೆ ವಿನಿಯೋಗಿಸಲಾಗುವುದು, ಹೆಚ್ಚುವರಿ ವಿದ್ಯುತ್ತನ್ನು ಗ್ರಿಡ್ಗೆ ರವಾನಿಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ಉಪಕ್ರಮವು ಇಂಧನ ಭದ್ರತೆಯನ್ನು ಕಾಯ್ದುಕೊಳ್ಳಲು ನೆರವಾಗಲಿದೆ. ಕರಾವಳಿ ಕರ್ನಾಟಕದ ಅಭಿವೃದ್ಧಿಗೆ ವಿಶೇಷ ವ್ಯವಸ್ಥೆ ರೂಪಿಸುವ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ನಡೆಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಸೆಪ್ಟೆಂಬರ್ 18ರಂದು ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆಗೆ ದಿನಾಂಕ ನಿಗದಿಯಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಕರಾವಳಿ ಜಿಲ್ಲೆಗಳ ಪ್ರಸ್ತಾವನೆಗಳಿಗೆ ಆದ್ಯತೆ ನೀಡಲಾಗುವುದು ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸಭೆಯಲ್ಲಿ ಕಸ್ತೂರಿ ರಂಗನ್ ವರದಿ, ಪ್ರವಾಸೋದ್ಯಮ, ಮೂಲಸೌಕರ್ಯ, ಕಾನೂನು ಸುವ್ಯವಸ್ಥೆ, ವಿಮಾನ ನಿಲ್ದಾಣ ವಿಸ್ತರಣೆ, ತುಳು ಭಾಷೆಗೆ ಹೆಚ್ಚುವರಿ ಅಧಿಕೃತ ಭಾಷೆಯ ಸ್ಥಾನಮಾನ ಸೇರಿದಂತೆ ಹಲವು ವಿಷಯಗಳು ಚರ್ಚೆಗೆ ಬರುವ ಸಾಧ್ಯತೆ ಇದೆ. ಸಾರ್ವಜನಿಕರಲ್ಲಿ ಸ್ವಯಂ ಶಿಸ್ತು ಮೂಡದೆ ಹೋದರೆ ಬೆಂಗಳೂರು ನಗರದ ಪ್ರಮುಖ ಸಮಸ್ಯೆಯಾದ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದು ಅಸಾಧ್ಯ ಎಂದು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಭಿಪ್ರಾಯಪಟ್ಟಿದ್ದಾರೆ. ವಿಕಾಸಸೌಧದಲ್ಲಿಂದು ಮಾಜಿ ಮಹಾಪೌರರ ಜೊತೆ ಸಭೆ ನಡೆಸಿ ಮಾತನಾಡಿದ ಅವರು, ಬೆಂಗಳೂರಿನ ಪ್ರಮುಖ ಸಮಸ್ಯೆಗಳಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಅಗ್ರ ಸ್ಥಾನವಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮಾಜಿ ಮಹಾಪೌರರು ಸರ್ಕಾರಕ್ಕೆ ಹಲವು ಸಲಹೆಗಳನ್ನು ನೀಡಿದ್ದು, ಎಲ್ಲಾ ಕಡೆ ರುದ್ರಭೂಮಿಗಳ ಅಭಿವೃದ್ಧಿಯಾಗಬೇಕು, ರಸ್ತೆ ಗುಂಡಿಗಳನ್ನು ವೈಜ್ಞಾನಿಕವಾಗಿ ಮುಚ್ಚಬೇಕು, ಕಸದ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ಬಗೆಹರಿಸಬೇಕು ಎಂದು ತಿಳಿಸಿದ್ದಾರೆ. ನಗರದಲ್ಲಿ ಮರಗಳ ರೆಂಬೆ ಕೊಂಬೆಗಳ ತೆರವು ಕಾರ್ಯಾಚರಣೆ ಸರಿಯಾಗಿ ಮಾಡಬೇಕು, ಉದ್ಯಾನಗಳಲ್ಲಿ ಆಟಿಕೆಗಳನ್ನು ಬದಲಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಿಸಿದಂತೆ ದುರ್ಬಳಕೆಯಾದ 187 ಕೋಟಿ ರೂಪಾಯಿ ಹಣವನ್ನು ಮರಳಿ ಜಮೆ ಮಾಡುವಂತೆ ಆಗ್ರಹಿಸಿ ನಾಳೆಯಿಂದ ಬಿಜೆಪಿ ಪಾದಯಾತ್ರೆ ಹಮ್ಮಿಕೊಂಡಿದೆ. ಸುಮಾರು 175 ಕಿಲೋಮೀಟರ್ ಪಾದಯಾತ್ರೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಲಿದ್ದಾರೆ. ರಾಯಚೂರಿನ ಲಿಂಗಸಗೂರಿನಿಂದ ಬಳ್ಳಾರಿವರೆಗೆ 10 ದಿನಗಳ ಕಾಲ ನಡೆಯುವ ಈ ಪಾದಯಾತ್ರೆ ಕಾಂಗ್ರೆಸ್ ಸರ್ಕಾರದ ಆಡಳಿತದ ವೈಫಲ್ಯಗಳನ್ನು ಜನರಿಗೆ ತಲುಪಿಸುವ ಗುರಿ ಹೊಂದಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಸೇರಿದಂತೆ ಹಲವು ನಾಯಕರು ಪಾದಯಾತ್ರೆಯಲ್ಲಿ ಭಾಗಿಯಾಗಲಿದ್ದಾರೆ. ಕೆಪಿಎಸ್ಸಿ ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಪ್ರಕರಣದಲ್ಲಿ ಬೆಂಗಳೂರಿನ ನ್ಯಾಯಾಲಯ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಹಾಗೂ ಬಿಜೆಪಿ ಮುಖಂಡ ಬಸವರಾಜ್ ಕನ್ನಾಳೆ ಅವರನ್ನು 10 ದಿನಗಳ ಕಾಲ ಸಿಎಡಿ ಕಸ್ಟಡಿಗೆ ಒಪ್ಪಿಸಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ, ಒಎಂಆರ್ ಉತ್ತರ ಪತ್ರಿಕೆಗಳ ತಿದ್ದುಪಡಿ ಸೇರಿದಂತೆ ಇತರೆ ಅಕ್ರಮಗಳ ಕುರಿತು ಹೆಚ್ಚಿನ ವಿಚಾರಣೆ ಮತ್ತು ತನಿಖೆಗೆ ಅನುಕೂಲಕರವಾಗುವಂತೆ ನ್ಯಾಯಾಲಯ ಸೆಪ್ಟೆಂಬರ್ 9ರವರೆಗೆ ಸಿಎಡಿ ಕಸ್ಟಡಿಗೆ ವಹಿಸಿದೆ. ನೇಮಕಾತಿ ಪ್ರಕ್ರಿಯೆ ಭಾಗವಾಗಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಹೋಟೆಲ್ಗಳು ಮತ್ತು ರೆಸಾರ್ಟ್ಗಳಲ್ಲಿ ತರಬೇತಿ ನೀಡಲಾಗಿದೆ ಎಂಬ ಕುರಿತಂತೆಯೂ ಸಿಐಡಿ ತನಿಖೆ ನಡೆಸುತ್ತಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಮುಂದಿನ 2 ತಿಂಗಳೊಳಗೆ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡದ ಕಾಮಗಾರಿಯನ್ನು ಸಂಪೂರ್ಣಗೊಳಿಸಬೇಕು ಎಂದು ಅಬಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ಶಿವಲಿಂಗೇಗೌಡ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದಲ್ಲಿಂದು ಸಭೆ ನಡೆಸಿದ ಅವರು, ಮಂಜೂರಾದ ಅನುದಾನಕ್ಕಿಂತ ಹೆಚ್ಚುವರಿಯಾಗಿ ಹಣ ಖರ್ಚಾಗಿರುವ ಬಗ್ಗೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಗಮನ ಸೆಳೆದಾಗ ಹೆಚ್ಚುವರಿ ಮೊತ್ತವನ್ನು ಲೋಕೋಪಯೋಗಿ ಮತ್ತು ಕಂದಾಯ ಇಲಾಖೆಯಿಂದ ಪ್ರತ್ಯೇಕವಾಗಿ 50% ಭರಿಸುವಂತೆ ಸೂಚನೆ ನೀಡಿದ್ದಾರೆ. ಇದೇ ವೇಳೆ ಹಾಸನಾಂಬ ಉತ್ಸವವನ್ನು ಈ ಬಾರಿ ಹಿಂದಿನ ವರ್ಷಕ್ಕಿಂತಲೂ ಹೆಚ್ಚು ಅದ್ದೂರಿಯಾಗಿ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಬಳಿಕ ಹಾಸನ ನಗರದ ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣದ ಕಾಮಗಾರಿ ಕುರಿತಂತೆಯೂ ಸಚಿವರು ಪ್ರಗತಿ ಪರಿಶೀಲನೆ ನಡೆಸಿದರು. ನಗರ ಸ್ಥಳೀಯ ಸಂಸ್ಥೆಗಳು ನೀರು, ರಸ್ತೆ, ಒಳಚರಂಡಿ, ಬೀದಿ ದೀಪಗಳ ವ್ಯವಸ್ಥೆ ಮಾಡಬೇಕು ಎಂದು ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಮೈಸೂರು, ಚಾಮರಾಜನಗರ ಹಾಗೂ ಕೊಡಗು ಜಿಲ್ಲಾ ವ್ಯಾಪ್ತಿಯ ಸ್ಥಳೀಯ ಸಂಸ್ಥೆಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈ ಸೌಲಭ್ಯಗಳನ್ನು ಕಲ್ಪಿಸಲು ಸಂಪನ್ಮೂಲಗಳ ಕ್ರೋಢೀಕರಣ ಮಾಡಬೇಕು ಎಂದು ಹೇಳಿದ್ದಾರೆ. ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಇಂಜಿನಿಯರ್ ಹುದ್ದೆಗಳು ಖಾಲಿ ಇದ್ದಲ್ಲಿ ಪಿಡಬ್ಲ್ಯೂಡಿ ಇಲಾಖೆಯಿಂದ ಹೆಚ್ಚುವರಿ ಹೊಣೆ ನೀಡಿ ನಿಯೋಜನೆ ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಯಾವುದೇ ಅನಧಿಕೃತ ಬಡಾವಣೆಗಳು ನಿರ್ಮಾಣ ಆಗಿದ್ದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಪಶುಸಂಗೋಪನೆ ಹಾಗೂ ರೇಷ್ಮೆ ಇಲಾಖೆಯ ಸಚಿವ ಪುಟ್ಟರಂಗ ಶೆಟ್ಟಿ ಮಾತನಾಡಿ, ಚಾಮರಾಜನಗರ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಶವ ಸಂಸ್ಕಾರ ಮಾಡಲು ಚಿತಾಗಾರಗಳನ್ನು ಸ್ಥಾಪಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಪೊನ್ನಣ್ಣ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿ, ಅಮೃತ್ 2 ಯೋಜನೆಯಡಿ ವಿರಾಜಪೇಟೆ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿ ಇನ್ನೂ ಮುಗಿದಿಲ್ಲ, ಶೀಘ್ರವೇ ಮನೆ ಮನೆಗೆ ನಲ್ಲಿ ಸಂಪರ್ಕ ಮಾಡಿಸುವಂತೆ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಜನವರಿಯಿಂದ ಈವರೆಗೆ 14H1N1 ವೈರಲ್ ಜ್ವರ ದೃಢಪಟ್ಟಿದ್ದು, ಯಾವುದೇ ಭಯ ಹಾಗೂ ಆತಂಕ ಬೇಡ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಪರಶುರಾಮ್ ತಿಳಿಸಿದ್ದಾರೆ. ಪ್ರಸ್ತುತ ಕಂಡುಬರುತ್ತಿರುವ ವೈರಲ್ ಸೋಂಕು ಸಾಮಾನ್ಯ ನೆಗಡಿ, ಕೆಮ್ಮು ಮತ್ತು ಜ್ವರದಂತೆ ಇರಲಿದ್ದು, ಬಹುತೇಕ 2-3 ದಿನಗಳಲ್ಲಿ ತಾನಾಗಿಯೇ ಗುಣಮುಖವಾಗುತ್ತದೆ. ಆದಾಗ್ಯೂ ಸಣ್ಣ ಮಕ್ಕಳು, ವಯೋವೃದ್ಧರು ಹಾಗೂ ಬಿಪಿ, ಸಕ್ಕರೆ ಕಾಯಿಲೆ, ಕ್ಯಾನ್ಸರ್, ಎಚ್ಐವಿ ಮತ್ತು ಟಿಬಿಯಂತಹ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರು ನಿರ್ಲಕ್ಷ್ಯ ತೋರದೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಳುವುದು ಅಗತ್ಯ ಎಂದು ತಿಳಿಸಿದ್ದಾರೆ. H1N1 ಸೋಂಕು ದೃಢಪಟ್ಟಲ್ಲಿ COVID-19 ಮಾದರಿಯಲ್ಲೇ ರೋಗಿಗಳನ್ನು ಪ್ರತ್ಯೇಕಿಸಿ ಚಿಕಿತ್ಸೆ ನೀಡಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡಿನ ಮೆಟ್ಟೂರು ಅಣೆಕಟ್ಟಿನಿಂದ ನಾಳೆ ಕಾವೇರಿ ಜಲಾನಯನ ಪ್ರದೇಶಕ್ಕೆ ನೀರಾವರಿಗಾಗಿ ಅಲ್ಲಿನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಔಪಚಾರಿಕವಾಗಿ ಜಲಾಶಯಗಳ ಸ್ಲೂಸ್ ಗೇಟ್ ತೆರೆಯುವ ಮೂಲಕ ನೀರು ಬಿಡುಗಡೆ ಮಾಡಲಿದ್ದಾರೆ. ಮೆಟ್ಟೂರು ಜಲಾಶಯದ ಒಳಹರಿವು ಹೆಚ್ಚಾಗಿದ್ದು ನೀರು ಬಿಡುಗಡೆಯಿಂದ ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಭತ್ತದ ಕೃಷಿಗೆ ತಯಾರಿ ನಡೆಸುತ್ತಿರುವ ತಮಿಳುನಾಡಿನ ರೈತರಲ್ಲಿ ಸಮಾಧಾನ ತಂದಿದೆ. ಕರ್ನಾಟಕದ ಕಬಿನಿ ಹಾಗೂ KRS ಜಲಾಶಯಗಳಲ್ಲಿ ನೀರಿನ ಏರಿಕೆ ಕಂಡುಬಂದಿದ್ದು ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಲಾಗುತ್ತಿದೆ. ಇತ್ತ ಮಂಡ್ಯದಲ್ಲಿ ನೀರು ಬಿಡುಗಡೆ ಖಂಡಿಸಿ ರೈತರು ಪ್ರತಿಭಟನೆ ಮುಂದುವರೆಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಸಂಶೋಧನೆಗಳು ಪುಸ್ತಕದ ಹಾಳೆಗೆ ಸೀಮಿತವಾಗದೆ ಸಮಾಜದ ಅಗತ್ಯತೆಗಳನ್ನು ಗುರುತಿಸಿ ಕೊಡುಗೆ ನೀಡಬೇಕು ಎಂದು ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಬಿ ರಮೇಶ್ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ರೈಲ್ವೆ ನಿಲ್ದಾಣದ ಬಳಿ ರೈಲ್ವೆ ಅಳಿಯ ಮೇಲೆ ನಡೆದುಕೊಂಡು ಹೋಗುತ್ತಿದ್ದ ಇಬ್ಬರು ಮಹಿಳೆಯರು ಹಾಗೂ ಒಂದು ಮಗುವಿಗೆ ಎಕ್ಸ್ಪ್ರೆಸ್ ರೈಲೊಂದು ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ 3 ಮೃತಪಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಪಿಎಸ್ಸಿ ಹಗರಣದ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸಿಹಿ ತಿಂಡಿ ತಯಾರಿಕಾ ಘಟಕಗಳ ಮೇಲೆ ಆಹಾರ ಸುರಕ್ಷತಾ ಇಲಾಖೆ ಕಾರ್ಯಾಚರಣೆ. ಸರ್ಕಾರಿ ಕಟ್ಟಡಗಳ ಮೇಲೆ ಸೋಲಾರ್ ಮೇಲ್ಛಾವಣಿ ವ್ಯವಸ್ಥೆ ಅಳವಡಿಸಲು ಇಂಧನ ಇಲಾಖೆ ನಿರ್ಧಾರ. September 18 ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ, ಪ್ರವಾಸೋದ್ಯಮ ನೀತಿ, ತುಳು ಭಾಷೆ ಸ್ಥಾನಮಾನದ ಚರ್ಚೆಗೆ ನಿರ್ಧಾರ. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯದ ವಿರುದ್ಧ ನಾಳೆಯಿಂದ ಬಿಜೆಪಿ ಪಾದಯಾತ್ರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
4: 3 ಕಾಲೇಜಿನಲ್ಲಿ
5: ನಮ್ಮ ಜನಧ್ವನಿಯಿಂದ ಇದೀಗ ಮುಸುಕಿನ ಜೋಳದಲ್ಲಿ ಬಿಳಿಸುಳಿ ರೋಗ ಮತ್ತು ಬರ ನಿರ್ವಹಣೆಯ ಕುರಿತು ಮೈಸೂರು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ KH ರವಿರವರ ಜೊತೆಗಿನ ನೇರ ಸಂದರ್ಶನ.

0: ಫೋನಿನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
2: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಕೇಳುಗರೆ, ಇವತ್ತಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮದಲ್ಲಿ ಮುಸುಕಿನ ಜೋಳದಲ್ಲಿ ಬಿಳಿಸುಳ ರೋಗ ನಿರ್ವಹಣೆ ಹಾಗೂ ಬರ ನಿರ್ವಹಣೆಯನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ಕೆಎಚ್ ರವಿರವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ನಮಸ್ತೆ.
2: ಹಾಂ ಸರ್, ಬಹಳ ಖುಷಿ ಆಗ್ತಾ ಇದೆ ಸರ್, ಯಾಕಂದ್ರೆ ತಾವು ಎರಡನೇ ಸರಿ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ರೈತರ ಜೊತೆ ಈ ಒಂದು ಮುಸುಕಿನ ಜೋಳಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಬಿಳಿಸುಳಿ ರೋಗ ಇರ್ಬೋದು ಮತ್ತು ಅದರ ಹತೋಟಿ ಹಾಗೂ ಈ ಒಂದು ಈ ವರ್ಷದ ಒಂದು ಮಳೆ ಒಂದು ಬರ ನಿರ್ವಹಣೆ ಕುರಿತು ನಮ್ಮ ಕೇಳುಗರಿಗೆ ಅಥವಾ ನಮ್ಮ ಸಮುದಾಯಕ್ಕೆ ಒಂದು ಮಾಹಿತಿಯನ್ನು ಕೊಡಲು ತಾವು ಬಂದಿರ್ತದೆ. ಸರ್, ಮೊದಲನೇದಾಗಿ ಈ ಒಂದು ಮುಸುಕಿನ ಜೋಳ ಬೆಳೆಗಾರರು ಪ್ರಸ್ತುತ ಈ ಒಂದು ಬಿಳಿಸುಳಿ ರೋಗ ಇರ್ಬೋದು ಅಥವಾ ಮಳೆ ಕೊರತೆಯಿಂದ ಆತಂಕದಲ್ಲಿದ್ದಾರೆ. ಸೊ ಈ ಎರಡೂ ಸಮಸ್ಯೆಗಳನ್ನು ರೈತರು ಹೇಗೆ ಗುರುತಿಸಿ ಸೂಕ್ತ ಸಮಯದಲ್ಲಿ ನಿರ್ವಹಣೆ ಮಾಡ್ಕೊಳ್ಬೇಕು ಎಂಬುದರ ಕುರಿತು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಬೋದ ಸರ್?
3: ಈಗ ಮೊದಲನೇದಾಗಿ ತಾವು ಹೇಳಿದಂಗೆ ಮುಸುಕಿನ ಜೋಳದಲ್ಲಿ ಬಿಳಿಸುಳಿ ರೋಗ ಅನ್ನೋದು ಕಳೆದ ಒಂದು ವರ್ಷದಿಂದ ಹೆಚ್ಚಿನ ರೀತಿಯಲ್ಲಿ ಬಾಧಿಸ್ತಾ ಇದೆ. ಕಳೆದ ವರ್ಷ ಸ್ವಲ್ಪ ಪ್ರಮಾಣದಲ್ಲಿತ್ತು, ಈ ವರ್ಷ ಇನ್ನೂ ಜಾಸ್ತಿ ಆಗಿದೆ. ಏನಂದ್ರೆ ಇದು ಒಂದು ಶಿಲೀಂಧ್ರ ಅಂದ್ರೆ ಫಂಗಲ್ ಅಂತೀವಿ, ಫಂಗಲ್ ಡಿಸೀಸ್ ರೋಗ. ಇದು ಮೂರು ಮಾರ್ಗಗಳಲ್ಲಿ ಹರಡುತ್ತೆ. ಒಂದು ಬೀಜದಿಂದ, ಇನ್ನೊಂದು ಮಣ್ಣಿನಿಂದ, ಇನ್ನೊಂದು ಗಾಳಿಯಲ್ಲಿ. ಈ ರೀತಿ ಇದು ಹರಡುತ್ತೆ. ಬಟ್ ನಾವು ಏನ್ ಮಾಡಿದೀವಿ, ಕಳೆದ ವರ್ಷ ಬಿತ್ತನೆ ಬೀಜ ಈ ರೀತಿ ಬಿತ್ತನೆ ಮಾಡಿದಂಥ ಸಂದರ್ಭದಲ್ಲಿ ರೋಗ ಕಾಣಿಸ್ಕೊಂಡಿದ್ರಿಂದ ಈ ವರ್ಷ ಮೈಸೂರು ಜಿಲ್ಲೆಯಲ್ಲಿ ಏನೆಲ್ಲ ಮುಸುಕಿನ ಜೋಳದ ಬಿತ್ತನೆ ಬೀಜವನ್ನು ವಿತರಣೆ ಮಾಡಿದ್ದಾರೆ ಅವಕ್ಕೆಲ್ಲದಕ್ಕೂ ಕಂಪನಿ ಕಡೆಯಿಂದನೇ ಟ್ರೀಟ್ಮೆಂಟ್ ಅಂದರೆ ಬೀಜೋಪಚಾರವನ್ನು ಮಾಡಿಸಿ ಮತ್ತು ಅವ್ರು ಮಾಡಿಸಿದಾರ ಇಲ್ವಾ ಅಂತ ಕೃಷಿ ವಿಶ್ವವಿದ್ಯಾನಿಲಯ ಮಂಡ್ಯದಿಂದ ಪರೀಕ್ಷೆ ಮಾಡಿಸಿ ನಂತರ ವಿತರಣೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಇನ್ನೊಂದು ಎರಡನೇದು ಇದು ಏನಾಗುತ್ತೆ, ಶಿಲೀಂಧ್ರ ಭೂಮಿಯಲ್ಲಿ ಇರ್ತದೆ, ಮಣ್ಣಿನಲ್ಲಿ ಇರ್ತದೆ. ಇದು ಸುಮಾರು ಎರಡರಿಂದ ಮೂರು ವರ್ಷ ಅಷ್ಟದವರೆಗೂ ಇರೋ ಸಾಧ್ಯತೆಗಳು ಇರ್ತದೆ. ಮತ್ತೆ ಅದು ಬೇರಿನ ಮುಖಾಂತರ ಕೂಡ ಗಿಡಕ್ಕೆ ಹಬ್ಬುತ್ತೆ. ಆಮೇಲೆ ಇನ್ನೊಂದು ಇವು ಹೂ ಸ್ಪೋರ್ಸ್ ಅಂತೀವಿ, ಅಂದ್ರೆ ಜೀವಾಣುಗಳು ಬಿಳಿ ಬಿಳಿ ಎಲೆ ಕೆಳಗಡೆ ಇರ್ತವೆ, ಬೆಳ್ಳಿಗೆ ಪೌಡರ್ ತರ ಇರ್ತದೆ, ಪೌಡರ್ ತರ ಇರ್ತದೆ. ಅವು ಗಾಳಿಲಿ ಹರಡ್ತವೆ, ಗಾಳಿಲಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಆಗಿ ಆ ರೀತಿನೂ ಕೂಡ ಹರಡ್ತದೆ. ಇನ್ನೊಂದು ಬದುಗಳ ಮೇಲೆ ಇರ್ತಕ್ಕಂಥ ಗಿಡಗಂಟೆಗಳ ಮೇಲೆ ಇದು ಉಳ್ಕೊಂಡಿರ್ತದೆ ಗಾಳಿಲಿ ಹೋಗಿ. ಆಮೇಲೆ ನೀವು ಮುಸುಕಿನ ಜೋಳ ತೆಗೆದ ಮೇಲೆ ಅದು ಬದು ಕ್ಲೀನ್ ಮಾಡಲ್ಲ, ನೀವು ಬದು ಹಂಗೆ ಇರ್ತದೆ, ತಿರ್ಗ ಇನ್ನೊಂದು ಬೆಳೆ ಹಾಕ್ತೀರ, ತಿರ್ಗ ಅದು ಆ ಗಾಳಿಗೆ ಹರಡಿ ಬರ್ತದೆ. ಈಗ ಇದಕ್ಕೆ ನೋಡಿ, ಇದು ಒಂದು ಸಾಧಾರಣವಾದ ರೋಗ, ಸಾಮಾನ್ಯವಾಗಿ ಹೇಳೋದಾದ್ರೆ ಇದು ಏನು ಮೇಜರ್ ಡಿಸೀಸ್ ಆಗಿರಲಿಲ್ಲ, ಇದು ಮೈನರ್ ಡಿಸೀಸ್, ಸಣ್ಣ ರೋಗ, ಬಟ್ ಅದು ದೊಡ್ಡ ರೋಗವಾಗಿ ಮಾರ್ಪಾಡಾಗಿದೆ. ಅದಕ್ಕೆ ಕಾರಣಗಳು ಏನಪ್ಪ ಅಂತ ಅಂದ್ರೆ, ನಾವು ಇಲ್ಲಿ ನಮ್ಮ ಪ್ರಮುಖವಾಗಿ ಸರ್ಗೂರು, ಎಚ್ ಡಿ ಕೋಟೆ ಮತ್ತೆ ಕೆಲವೊಂದು ಭಾಗದ ಹುಣಸೂರು, ಪಿರಿಯಾಪಟ್ಟಣ ಈ ಭಾಗಗಳಲ್ಲಿ ಈ ಮುಸುಕಿನ ಜೋಳವನ್ನ ಮೇವಿನ ಬೆಳೆಗಾಗಿ ಮೂರುವರೆ ತಿಂಗಳು ಬೆಳೆ ಮಾಡಿ ಪದೇ ಪದೇ ಅದೇ ಬೆಳೆಯನ್ನ ಬೆಳೀತಕ್ಕಂಥದ್ದು, ಅವಾಗ ಏನಾಗ್ತದೆ, ಅದು ಮಣ್ಣಲ್ಲಿ ಇರ್ತದೆ, ನೆಕ್ಸ್ಟ್ ಬಂದ ತಕ್ಷಣ ಅದು ಈಸಿಯಾಗಿ ಆಹಾರ ಸಿಕ್ತಂಗಿದೆ, ವೋಸ್ಟ್ ಮಣ್ಣಲ್ಲೇ ಇರ್ತದೆ, ತಕ್ಷಣ ಸ್ಪ್ರೆಡ್ ಆಗ್ತದೆ. ಸೊ ಅದಕ್ಕೆ ಈಗ ನೋಡಿ, ಏನು ಈಗ ಪರ್ಯಾಯ ಮಾರ್ಗ ಏನಪ್ಪಾ ಅಂದ್ರೆ, ಈ ಕೆಮಿಕಲ್ ಟ್ರೀಟ್ಮೆಂಟ್ ಇದೆಲ್ಲ ಇದೆ, ಆದಾಗ್ಯೂ ಈ ಸಲ ಕೆಲವು ಕಡೆ ಕಂಟ್ರೋಲ್ ಬಂದಿಲ್ಲ.
2: ಹೌದು,
3: ಈ ಸಲ ಏನು ನಾವೇನು ಹೇಳ್ತೀವಿ, ಬಿತ್ತನೆಯಾದ 15 ದಿವಸದೊಳಗೆ 15-20 ದಿವಸದೊಳಗೆ ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜೆಬ್ ಇರುವಂತ ಒಂದು ಪೌಡರ್ ಅನ್ನ 2 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು ಅಂತೀವಿ. ಅದಾದ್ಮೇಲೆ 20 ರೋಗ ಬರಲಿ ಬರದವಲ್ಲಿ ಮಾಡಬೇಕು.

0: ಇಪ್ಪತ್ತೈದರಿಂದ ಮೂವತ್ತು ದಿವಸಗಳ ನಂತರ ಅಜಾಕ್ಸಿಸ್ಟೋಬಿನ್ ಪ್ಲಸ್ ಡೈಫೆನೋಕನೋಜೋಲ್ ಅಂತ ಒಂದು ಕೆಮಿಕಲ್ ಇದೆ, ಕಾಂಬಿನೇಷನ್ ಲಿಕ್ವಿಡ್, ಅದು 1 ml 1 liter ನೀರಿಗೆ. ಇದನ್ನ 25-30 ದಿವಸದಲ್ಲಿ ಸ್ಪ್ರೇ ಮಾಡಬೇಕು. ಆಯ್ತಾ, ಈ ಕೆಲವರು ಇಷ್ಟು ಮಾಡಿದ್ರು ಬರೋ ಚಾನ್ಸಸ್ ಇದೆ. ಅದಕ್ಕೆ ಏನ್ ಮಾಡಬೇಕು ಅಂದ್ರೆ, ಪರ್ಯಾಯ ಮಾರ್ಗ ಏನು ಅಂದ್ರೆ, ಹಲವಾರು ಬೇಸಾಯ ಪದ್ಧತಿಗಳು ಇದಾವೆ. ಒಂದು ಬೇಸಿಗೆ ಮುಂಗಾರು ಆರಂಭವಾಗುವಾಗ ಒಂದು ಆಳವಾದ ಉಳುಮೆಯನ್ನ ಮಾಡಬೇಕು, ಬಿಸಿಲಿಗೆ ಅದು ತೆರಕಬೇಕು. ಅಂದ್ರೆ ಆ ಸ್ಪೋರ್ಟ್ಸ್ಗಳು ಭೂಮಿಲಿ ಏನಿರ್ತವೆ ಅವು ಬಿಸಿಲಿಗೆ ಬಂದು ಸಾಯ್ಬೇಕು. ಆಮೇಲೆ ಬೆಳೆ ಪರಿವರ್ತನೆ ಮಾಡ್ತಕ್ಕಂಥದ್ದು, ಬೆಳೆ ಪರಿವರ್ತನೆ ಅಂದ್ರೆ ದ್ವಿದಳ ಧಾನ್ಯಗಳಾದಂತಹ ಅವರೆ, ತೊಗರಿ, ಅಲಸಂದೆ ಇಂಥವಕ್ಕೆ ಹೋಗೋದು. 1 ವರ್ಷ 2 ವರ್ಷ ಇದನ್ನ ಸ್ಟಾಪ್ ಮಾಡಬೇಕು. ಮುಸ್ಕಿನ ಜೋಳ ಬೆಳೆಯೋದನ್ನೇ ನಿಲ್ಲಿಸ್ಬೇಕು. ನಾನು ಆಕ್ಚುಲಿ ಸರ್ಕಾರ ನಮ್ಮ ಕಮಿಷನರೇಟ್ಗೆ ನಮ್ಮ ಕಮಿಷನರ್ ಅವ್ರಿಗೆ ಒಂದು ಪತ್ರನೇ ಬರೆದಿದ್ದೀನಿ ಮೊನ್ನೆ, ಅಂದ್ರೆ ಕ್ರಾಪ್ ಹಾಲಿಡೇ ಅಂತ. ಮೈಸೂರು ಜಿಲ್ಲೆಯಲ್ಲಿ ಇದು ಪ್ರಮಾಣ, ಹೋದ ವರ್ಷ 3,000-4,000 ಹೆಕ್ಟರ್ ಇದ್ದಿದ್ದು ಈ ಸಲ 8,000-9,000 ಹೆಕ್ಟರ್ ಬಂದಿದೆ. ಸೊ ಮುಂದಿನ ವರ್ಷ ಇನ್ನೂ ನಷ್ಟ ಆಗೋ ಸಾಧ್ಯತೆಗಳಿರ್ತದೆ. ಅದಕ್ಕೋಸ್ಕರ 1 ವರ್ಷ ನಾವು ಇದನ್ನ ಬೆಳೆಯೋದನ್ನೇ ನಿಲ್ಸಿದ್ರೆ ಸಾಮೂಹಿಕವಾಗಿ ನಿಲ್ಸ್ಬೇಕು. ಒಬ್ರು ನಿಲ್ಸೋದ್ರಿಂದ ಇದು ಸಮಸ್ಯೆ ಪರಿಹಾರ ಆಗಲ್ಲ. ಈಗ ಒಂದು ಪಕ್ಕದ ಪ್ಲಾಟ್ನೋನ್ ಹಾಕ್ಬಿಟ್ಟು ನಾವು ನಿಲ್ಸ್ಬಿಟ್ರೆ ಏನಾಗ್ತದೆ ಹೇಳಿ, ಅಲ್ಲಿಂದ. ಸೊ ಅದಕ್ಕೆ ಸಾಮಾನ್ಯವಾಗಿ ಒಂದು ಕ್ರಾಪ್ ಹಾಲಿಡೇ ಅಂತೀವಿ.
1: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ ಹಲೋ, ಹಾ ನಮಸ್ತೆ, ತಮ್ಮ ಹೆಸರು? ಹಾ ನಮಸ್ತೆ, ತಮ್ಮ ಹೆಸರು?
2: ನಮಸ್ಕಾರ.
1: ಹಾ ನಮಸ್ತೆ, ತಮ್ಮ ಹೆಸರು?
2: ನನ್ನ ಹೆಸರು ನೂರಳೆ ಅಂತ, ಉಸ್ಕುನಾಡಿ.
1: ಹಾ ನೂರಳೆ ಅವರು ಹೇಳಿ, ನಮ್ ಜೊತೆ ಜೆ ಡಿ ಸರ್ ಹೇಳಿ.
2: ರೋಗ ರುಜಿನಗಳ ಬಗ್ಗೆ ಮಾತಾಡ್ತೀಯಲ್ಲ, ಅದ್ರ ಬಗ್ಗೆ ಈಗ ರೋಗ ಬಂದಾಗ ಏನ್ ಮಾಡ್ಬೇಕು?
0: ಬೆಳಿಲೇಬಾರದು ಅಂತ ನಾವ್ ಹೇಳ್ತಾ ಇರೋದು. ಮುಸ್ಕಿನ ಜೋಳನ 1 ವರ್ಷ ನಿಲ್ಸ್ಬೇಕು ಅಂತ, 1 ವರ್ಷ ಬೆಳೆಯೋದ್ನೇ ನಿಲ್ಸ್ಬೇಕು ಅಂತ ನಾವ್ ಹೇಳ್ತಾ ಇರೋದು. ಈ ಬೀಜಕ್ಕೆ ಹೋದ್ರಿ ನೀವು, ಬೀಜ ಅಲ್ಲ, ಇದನ್ನ ಬೆಳೆಯೋದ್ನೇ 1 ವರ್ಷ ನಿಲ್ಸ್ಬೇಕು ಅಂತ ನಮ್ಮ ಉದ್ದೇಶ. ಇಲ್ಲ ಅಂದ್ರೆ ಏನಾಗುತ್ತೆ, ಬೆಳಿತಾನೆ ಇದ್ರೆ ಕಂಟಿನ್ಯೂಸ್ ಆಗಿ ಬೆಳೆ ಬೆಳೆದದ್ದೇ, ಬೆಳೆ ಪರಿವರ್ತನೆ ಮಾಡದೆ ಇದೇ ಬೆಳೆನ ಬೆಳೆ ಮೇಲೆ ಬೆಳೆ ಮುಸ್ಕಿನ ಜೋಳ ಮುಸ್ಕಿನ ಜೋಳನೇ ಆಗ್ತಾ ಇದ್ರೆ ಈ ರೋಗ ಇನ್ನೂ ಉಲ್ಬಣಗೊಳ್ಳುತ್ತದೆ. ಆಮೇಲೆ ಕೈಗೆ ಏನೂ ಸಿಗಲ್ಲ, ತುಂಬಾ ಲಾಸ್ ಆಗ್ತದೆ ರೈತರಿಗೆ. ಯಾವ ಕೆಮಿಕಲ್ ಹೊಡೆದ್ರು ಕಂಟ್ರೋಲ್ ಆಗಲ್ಲ, ಆ ರೀತಿ ಆಗ್ಬಿಡ್ತದೆ. ಅದಕ್ಕೆ ಇದನ್ನ 1 ವರ್ಷ ಯಾರು ಬೆಳೆಯನ್ನ ಬೆಳಿಲೇಬಾರದು. ಆ ರೀತಿ ಮಾಡದಂತ ಸಂದರ್ಭದಲ್ಲಿ 1 ವರ್ಷ ಅಥವಾ 1-2 ಬೆಳೆಗಳು ಯಾರು ಬೆಳೆದೆ ಹೋದ್ರೆ ಅವಾಗ ಸ್ವಲ್ಪ ಇದ್ರ ಪ್ರಮಾಣ ಕಡಿಮೆ ಆಗಿ ಅವಾಗ ಸ್ವಲ್ಪ ರೋಗದ ಬಾಧೆ ಕಡಿಮೆ ಆಗ್ತಾ ಹೋಗ್ತದೆ. ಅದೇ ಪರಿಹಾರ. ಆಯ್ತಾ?
1: ಬೇರೆ ಪ್ರಶ್ನೆ ಇತ್ತ ನೋಡಿದವ್ರೆ? ಓಕೆ ಓಕೆ, ಬೇರೆ ಪ್ರಶ್ನೆ ಇತ್ತ ಅಂದೆ. ಓಕೆ ಓಕೆ, ಧನ್ಯವಾದಗಳು ನೂರಾಳಿಯವರು ಕರೆ ಮಾಡಿದ್ದಕ್ಕೆ.
0: ಆಮೇಲೆ ಈಗ ನಾವು ಸರ್ಕಾರಕ್ಕೆ ಅಂದ್ರೆ ನಮ್ಮ ಇದಕ್ಕೆ ಆಯುಕ್ತರಿಗೆ ಕೂಡ ನಾನು ಮೊನ್ನೆ ಒಂದು ಪತ್ರವನ್ನು ಬರೆದಿದ್ದೇನೆ ಈ ರೀತಿ. ಅದು ಸರ್ಕಾರದ ಮಟ್ಟದಲ್ಲಿ ಡಿಸಿಷನ್ ತಗೋಬೇಕು ಈ ರೀತಿ ಒಂದು. ಅಂದ್ರೆ ನಾವು ಬಿತ್ತನೆ ಬೀಜನೇ ವಿತರಣೆ ಮಾಡದೆ ಹೋದ್ರೆ 1 ವರ್ಷ, ಈಗ ರೈತರಿಗೆ ಈ ಮುಸ್ಕಿನ ಜೋಳದ ನಾವು ರೈತ ಸಂಪರ್ಕ ಕೇಂದ್ರದಲ್ಲಿ ಮಾರದ್ರಲ್ವಾ, ಹಾಗಾಗಿ ನಾವು ಇದಕ್ಕೆ ಏನಾರ ಒಂದು ನಿರ್ಧಾರವನ್ನ ತಗಬೇಕು ಅಂತ ಹೇಳಿ ಬರ್ತಿದ್ದೀನಿ. ಸೊ ಅದು ಒಂದು, ಯಾಕೆಂದ್ರೆ ಇದು ತುಂಬಾ ನಷ್ಟವನ್ನ ಅನುಭವಿಸುವಂತ ಪರಿಸ್ಥಿತಿ ಉದ್ಭವಿಸ್ತಾ ಇದೆ. ಸೊ ರೈತ ಬಾಂಧವರಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಇನ್ನೂ 1-2 ಪ್ರಮುಖ ಅಂಶಗಳಿದಾವೆ. ಏನೋ ಇದು ಈ ರೋಗ ತೀವ್ರತೆಯನ್ನ ಕಾಣ್ತಾ ಇರೋದಕ್ಕೆ ಕಾರಣ ಪೊಟ್ಯಾಶ್ ಅಪ್ಲಿಕೇಶನ್ ಒಂದು ಆಗ್ತಾ ಇಲ್ಲ. ನಮ್ಮ ರೈತ ಬಾಂಧವರನ್ನ ಯಾರನ್ನೇ ಕೇಳಿ, ಇಲ್ಲ ಸರ್ ಗೊಬ್ಬರ ಹಾಕಿದೀವಿ ಅಂತಾರೆ. ಏನ್ ಗೊಬ್ಬರ ಹಾಕಿದಿರಿ ಯಜಮಾನ್ರಿ ಅಂದ್ರೆ, ಅವ್ರು ಹೇಳ್ತಾರೆ 20-20 ಹಾಕಿದೀವಿ, ಡಿ ಎ ಪಿ ಹಾಕಿದೀವಿ ಅಂತಾರೆ. 20-20 ಪೊಟ್ಯಾಶ್ ಇಲ್ಲ, ಡಿ ಎ ಪಿ ಲೂ ಪೊಟ್ಯಾಶ್ ಇಲ್ಲ, ಅಂಶ ಇಲ್ಲ. ನೋಡಿ, ಯಾವುದೇ ಬೆಳೆಗೆ ರೋಗ ನಿರೋಧಕ ಶಕ್ತಿಯನ್ನ ಕೊಡ್ತಕ್ಕಂಥದ್ದು ಮತ್ತೆ ಬರ ನಿರೋಧಕ ಶಕ್ತಿಯನ್ನ ಕೊಡ್ತಕ್ಕಂಥದ್ದು, ಡ್ರಾಟ್ ರೆಸಿಸ್ಟೆಂಟ್ ಅಂಡ್ ಡಿಸೀಸ್ ರೆಸಿಸ್ಟೆನ್ಸ್ ಅಂತೀವಿ, ಅದನ್ನ ಪೊಟ್ಯಾಶ್ ಮಾಡ್ತದೆ ಕೆಲಸವನ್ನ. ಆಯ್ತಾ, ಚೆನ್ನಾಗಿ ಕಾಳು ಕಟ್ಟೋ ಕೆಲಸನು ಇದೆ ಪೊಟ್ಯಾಶ್ ಮಾಡೋದು. ಆಯ್ತಾ, ಹಂಗಾಗಿ ರೈತ ಬಾಂಧವರು ಇದೊಂದೇ ಬೆಳೆ ಅಂತ ಅಲ್ಲ, ಯಾವುದೇ ಬೆಳೆ ಬೆಳೆದ್ರು ನಮ್ಮವು ಕೆಂಪು ಸಾಯಿಲ್ಸ್ ಅಂತೀವಿ, ರೆಡ್ ಸಾಯಿಲ್ಸ್, ಕೆಂಪು ಮಣ್ಣುಗಳು. ಈ ಕೆಂಪು ಮಣ್ಣುಗಳಿಗೆ ಪೊಟ್ಯಾಶ್ ಬಳಕೆ

0: ಕೃಷಿಯನ್ನ ಮಾಡಲೇಬೇಕು ಕಡ್ಡಾಯವಾಗಿ. ಅಟ್ಲೀಸ್ಟ್ ಎಕರೆಗೆ 25 kg ಪೊಟ್ಯಾಶ್ ಬಳಕೆ ಮಾಡಬೇಕು. ಇಲ್ಲ ನಿಮಗೆ ಪೊಟ್ಯಾಶ್ ಸಿಗಲ್ವಾ, ನೀವು ಮೂರು ಇರುವಂತವು NPK ಮೂರು ಇರುವಂತವು ಕಾಂಪ್ಲೆಕ್ಸ್ಗಳು 10-26-26 ಅಥವಾ 19-19-19 ಅಥವಾ 17-17-17 12-34-12 ಈ ರೀತಿ ಮೂರು ಇರಬೇಕು NPK. ಇಂಥ ಗೊಬ್ಬರಗಳನ್ನು ಬಳಕೆ ಮಾಡಿದಾಗ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗೋ ಸಾಧ್ಯತೆಗಳು ಇರ್ತದೆ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
2: ಸರ್, ನಮಸ್ತೆ.
1: ನಮಸ್ತೆ, ಎಲ್ಲಿ ಮಾತಾಡ್ತಿದ್ದೀರಾ
2: ಸರ್? ನಾವು ಪ್ರಕಾಶ್ ಅಂತ ಆಗ್ನೂರಿಂದ ಮಾತಾಡ್ತಿರೋ ಸರ್.
1: ಪ್ರಕಾಶ್ ಅವರೇ ಹೇಳಿ ತಮ್ಮ.
0: ಹೇಳಿ ಪ್ರಕಾಶ್ ಅವರು.
2: ಸರ್, ಈ ಒಂದು ಕಾರ್ಯಕ್ರಮ ಜನಧನ ಕಾರ್ಯಕ್ರಮ ನೆರವೇರ್ತಿರೋಕೆ ಸಮುದಾಯ ರೇಡಿಯೋ ಮೊದಲೇ ಕೃತಜ್ಞತೆಯನ್ನ ತಿಳಿಸ್ತಿದ್ದೀನಿ ಸರ್.
1: ಹೇಳಿ ಹೇಳಿ ತಮ್ಮ ಪ್ರಶ್ನೆ ಏನು ಹೇಳಿ ಪ್ರಕಾಶ್. ಧನ್ಯವಾದಗಳು.
2: ಓಕೆ ಸರ್. ಸರ್, ಒಂದೇನಂದ್ರೆ ಇವಾಗ ಮುಸ್ಕೋದಾನ ಕೃಷಿ ಇಲಾಖೆಯಿಂದ ತೆಗೆದುಕೊಂಡು ಈಗ ಒಂದು 20 ದಿನ ಆಗಿತ್ತು ಸರ್, ಅವಾಗ ಫಸಲ ಮಾಡಿದ್ದು, ಈಗ ಪೈರು ಬಂದು ಈಗಲೇ ಒಂಥರ ಸಿಬಿಳಿ ಚುಚ್ಚಿಕೊಂಡಾಗ ಬಂದು ರೋಗ ಹಾನಿ ಇದಾಗಿದೆ ಸರ್. ಪ್ರತಿಯೊಂದು ಗಿಡದಲ್ಲಿ ಬಂದಿದೆ ಸರ್.
0: ನೋಡಿ, ಅದು ಕೃಷಿ ಇಲಾಖೆ ಅಂತಲ್ಲ, ಯಾವ್ದ್ರಲ್ಲಿ ತಗೊಂಡ್ರು ನಿಮ್ ಮಣ್ಣಲ್ಲೇ ಅದು ಇದ್ದರೆ ಏನೋ. ಹೋದ ವರ್ಷ ಏನ್ ಬೆಳೆ ಹಾಕಿದ್ರಿ
2: ಸರ್? ಅದು ನಾವು ಸರ್
0: ಏನ ಅದನ್ನೇ ಅದನ್ನೇ ಈಗ ನೀವು ಕೇಳ್ತಾ ಇದ್ದೀರಾ, ಇದು ನಾನು ಮಾತಾಡ್ತಾ ಇರೋದು ಅದನ್ನೇ ನಾನು ಇಷ್ಟೊತ್ತವರೆಗೂ ಹೇಳ್ತಾ ಇರೋದು. ಜಮೀನಿನಲ್ಲಿ ಒಂದೇ ಬೆಳೆ ಮುಸ್ಕಿನ ಜೋಳ ಆದ್ಮೇಲೆ ಮುಸ್ಕಿನ ಜೋಳನೇ ಬೆಳೀತಾ ಇರೋದ್ರಿಂದ ಈ ರೋಗ ಸಣ್ಣ ರೋಗ ಆದರೂ ದೊಡ್ಡ ರೋಗವಾಗಿ ಮಾರ್ಪಟ್ಟಿದೆ. ಅಂದರೆ ಮೈನರ್ ಡಿಸೀಸ್ ಆದರೂ ಮೇಜರ್ ಡಿಸೀಸ್ ಆಗಿ ಕನ್ವರ್ಟ್ ಆಗಿದೆ. ಅಂದರೆ ಇದು ಒಂದು ಸಣ್ಣ ಫಂಗಲ್ ಡಿಸೀಸ್, ಇದು ಮೇಜರ್ ಅಲ್ಲ, ಬಟ್ ಇದು ದೊಡ್ಡದಾಗಿದೆ. ಯಾಕಾಗಿದೆ ಅಂದರೆ ಒಂದೇ ಬೆಳೆಯನ್ನು ಈಗ ಯಾವುದಕ್ಕಾರು ಜೀವಾಣು ಹೆಂಗೆ ಡೆವಲಪ್ ಆಗ್ತದೆ, ಅದಕ್ಕೆ ಆಹಾರ ಇದ್ರಲ್ವಾ, ಆಹಾರನೇ ನಮ್ಮ ಜೋಳದ ಬೆಳೆ. ಅದಕ್ಕೆ ನಾವು ಜೋಳದ ಬೆಳೆ ಬೆಳೀತಾ ಇದ್ದೀವಲ್ಲ, ಕಂಟಿನ್ಯೂಸಾಗಿ ಬೆಳೀತಾ ಇದ್ದೀವಿ, ಅದಕ್ಕೆ ಆಹಾರ ಸಿಗ್ತಾ ಐತೆ, ಹಂಗಾಗಿ ಅದು ಡೆವಲಪ್ ಆಗ್ತಾನೇ ಇದೆ. ಆಯ್ತಾ, ಹಂಗಾಗಿ ನೀವು ಒಂದು ವರ್ಷ ಅಥವಾ ಒಂದೆರಡು ಬೆಳೆ ಬೆಳೆಯೋದನ್ನ ನಿಲ್ಲಿಸ್ಬೇಕು. ಮುಸ್ಕಿನ ಜೋಳನ ಬೆಳೆ ಪರಿವರ್ತನೆ ಮಾಡಬೇಕು, ಬೇರೆ ಬೆಳೆಗಳನ್ನ ಬೆಳಿಬೇಕು, ರಾಗಿನೋ ಅಥವಾ ಅಲಸಂದೆನೋ, ಹೆಸರು ಉದ್ದೋ ಅಥವಾ ಅವರೇನೋ, ತೊಗರಿನೋ, ಇಂಥ ಬೆಳೆಗಳನ್ನ ಬೆಳೆದು ಒಂದು ಎರಡು ಮೂರು ಬೆಳೆ ಬೆಳೆದು ತದನಂತರ ಹಾಕಿದ್ರೆ ಅವಾಗ ರೋಗ ಕಡಿಮೆ ಆಗ್ತದೆ.
2: ಸರ್, ನಿಮ್ಮ ಕೃಷಿ ಇಲಾಖೆಯಿಂದ ಈಗ ತಾವುಗಳಲ್ಲಿ ಸರ್, ಈಗ ನಮ್ಮ ಒಂದು ಈಗ ನೀವು ಬಂದಿದ್ದೀರಿ ಈಗ ಜಂಟಿ ನಿರ್ದೇಶಕರಾಗಿ, ನಮ್ಮ ಈಗ ಕೋಟೆ ಅಥವಾ ಯಾವ್ದೋ ಒಂದು ತಾಲೂಕಲ್ಲಿ ಸರ್, ಇಲ್ಲಿವರೆಗ ನಮ್ಮ ಭಾಗಕ್ಕೆ ಯಾಕೆ ವಿಸಿಟ್ ಮಾಡಿಲ್ಲ ನಿಮ್ಮ ಅಧಿಕಾರಿಂದನೇ ಅಲ್ಲಿ? ಈಗ ನಮ್ಗೆ ಈ ಟೈಮಲ್ಲಿ ಇದು ಒಂದು ಬರ ಏನ್ರೆ ಸರ್, ಈಗ
0: ಎಲ್ಲ ನಾವು ಬಂದಿದ್ವಲ್ಲ, ನಾನೇ ಬಂದಿದ್ದೆ, ವಿಜ್ಞಾನಿಗಳ ಜೊತೆ ಬಂದಿದ್ವಿ, ಎಲ್ಲ ಕಡೆ ವಿಸಿಟ್ ಮಾಡಿದ್ವಿ. ಇನ್ನೊಂದು, ಎಲ್ಲ ಹಳ್ಳಿಗಳಿಗೂ ಯಾಕೆ ಬರೋಕ್ಕಾಗಲ್ಲ ಅಂದರೆ, ಈಗ ಇಡೀ ನಿಮ್ಮ ತಾಲೂಕಿಗೆ ಇಬ್ಬರಿದ್ದಾರೆ ಅಧಿಕಾರಿಗಳು. ಇಡೀ ತಾಲೂಕಿಗೆ ಎಷ್ಟು ಹಳ್ಳಿ ಇದಾವೆ, ಇಬ್ಬರೇ ಇರೋದು. ಆಯ್ತಾ, ಹಂಗಾಗಿ ಸಿಬ್ಬಂದಿ ಎಲ್ಲರ ಕ್ಷೇತ್ರಕ್ಕೂ ಭೇಟಿ ಮಾಡೋಕ್ಕಾಗಲ್ಲ, ಸಿಬ್ಬಂದಿ ಅಲ್ಲ ಅವರು, ಅದೇ ನಿಮ್ ತಾಲೂಕಲ್ಲಿ ಇಬ್ಬರೇ ಇರೋದು, ನಿಮ್ ತಾಲೂಕಲ್ಲಿ ಇಬ್ಬರೇ ಇರೋದು. ಇಡೀ ತಾಲೂಕಿಗೆ ಸರಗೂರು ಮತ್ತೆ HD Kota ಎರಡಕ್ಕೂ ಸೇರಿ ಒಬ್ರು ಟ್ರಾನ್ಸ್ಫರ್ ಆಗೋರು, ಇನ್ನೊಬ್ಬರೇ ಇರೋದು. ಆಯ್ತಾ, ಇಡೀ ತಾಲೂಕಿಗೆ ಒಬ್ಬ ಫೀಲ್ಡ್ ಆಫೀಸರ್ ಅಂತ ಒಬ್ಬರೇ ಇರೋದು. ಹಂಗಾಗಿ ಸಿಬ್ಬಂದಿ ಕೊರತೆ ಇದೆ, ಈಗ ರೆಕ್ರೂಟ್ಮೆಂಟ್ ಆಗ್ತಾ ಇದೆ, ಅದಾದ್ಮೇಲೆ ಸ್ವಲ್ಪ ಸಮಸ್ಯೆ ಬಗೆಹರಿತದೆ. ಒಂದು ಅಟ್ಲೀಸ್ಟ್ ಹೋಬ್ಳಿಗೆ ಒಂದು ಇಬ್ಬರಾರು ಇದ್ರೆ, ನಿಮಗೆ ಹೋಬ್ಳಿ ಕೇಂದ್ರಕ್ಕೆ ಇಬ್ಬರು ಇದ್ರೆ ಅವಾಗ ಸ್ವಲ್ಪ ನಿಮ್ಮ ಫೀಲ್ಡ್ಗಳಿಗೆ ಬರ್ಬೋದು, ರೈತರ ಹತ್ರ ಆಲಿಸ್ಬೋದು, ಇದು ಮಾಡ್ಬೋದು. ಈಗಿನ ಪರಿಸ್ಥಿತಿಲಿ ಏನೇ ಇದ್ರು ನೀವು ಸ್ಯಾಂಪಲನ್ನು ರೈತ ಸಂಪರ್ಕ ಕೇಂದ್ರಕ್ಕೆ ತಗೊಂಡೋಗ್ಬೇಕು. ಹೋಬ್ಳಿ ಮಟ್ಟದಲ್ಲಿರೋದು ಈಗ ಬಿಮಟ್ಗೆರಲ್ಲೈತೆ, ಇಲ್ಲಿ ಸರಗೂರಲ್ಲೈತೆ, ಅಲ್ಲಿಗೆ ಹೋಗ್ಬೇಕು, ತಗೊಂಡೋಗ್ಬೇಕು, ಏನಿದೆ ಅಂತ ತೋರಿಸ್ಬೇಕು, ಅಲ್ಲಿ ಸಲಹೆ ಪಡೆದು ನೀವು ವ್ಯವಸಾಯ ಮಾಡಬೇಕು. ಆಮೇಲೆ ಏನ್ ಗೊಬ್ಬರ ಹಾಕಿದ್ರಿ
1: ಪ್ರಕಾಶ್ ಅವರೇ? ಸರ್, ಮಾತನಾಡ್ತಿದ್ರೆ ಕೇಳಿಸ್ಕೊಳ್ಳಿ.
0: ಗೊಬ್ಬರ ಏನ್ ಹಾಕಿದ್ರಿ?
2: ನಮ್ಮ ಉದ್ದೇಶ ಏನಂದ್ರೆ ಸರ್, ನಿಜ ನೀವೇಳಾಗ ಪ್ರತಿ ಒಂದು ಹಳ್ಳಿ ಅಥವಾ ಒಂದು ಗ್ರಾಮಗಳಿಗೆ ವಿಸಿಟ್ ಮಾಡಕ್ ಕೈ ಆಗಲ್ಲ ಅಧಿಕಾರರು ಅದಕ್ಕೆ. ಓಕೆ ಸರ್, ಅಟ್ಲೀಸ್ಟ್ ನಮ್ಮ ಈಗ ಒಂದು ಸರಗೂರು ತಾಲೂಕು ಅಂದ್ರ ಒಂದು ಅಟ್ಲೀಸ್ಟ್ ಒಂದು 6-7 ಪಂಚಾಯತಿ ಬರ್ತಾವ ಸರ್. ಅಟ್ಲೀಸ್ಟ್ ವಾರದಲ್ಲಿ ಒಂದೊಂದು ಪಂಚಾಯತಿನಾರ ಒಂದು ಹೋಗಿ ಅಲ್ಲಿ ನಾನು ಇಂತ ಟೈಮ್ಗೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರ, ಅಟ್ಲೀಸ್ಟ್ ಅದೇ ನಮ್ಮ ರೈತರು ಅಲ್ಲಿಗಾರ ಬಂದು ಒಂದು ಏನು ಸಮಸ್ಯೆ ಇದೆ ಅದನ್ನ ನಿರ್ವಹಣೆ ಆದಷ್ಟು ಮಾಡ್ಬೋದಲ್ವಾ ಸರ್?
0: ಈಗ ನೋಡಿ, ರೈತ ಸಂಪರ್ಕ ಕೇಂದ್ರ ಮಾಡಿದ ಉದ್ದೇಶನೇ ಅದು. ರೈತ ಸಂಪರ್ಕ ಕೇಂದ್ರ ಮೊದಲು ತಾಲೂಕಲ್ಲಿ ಅಷ್ಟೇ ಆಫೀಸ್ ಇತ್ತು, ಈಗ ಹೋಬಳಿ ಮಟ್ಟದಲ್ಲಿ ಯಾಕೆ ಮಾಡಿದ್ದಾರೆ ಅಂದರೆ, ಹೋಬಳಿ ಮಟ್ಟದಲ್ಲಿ ಅಲ್ಲಿ ಆರ್ಟಿಕಲ್ಚರ್ನವರು ಅಗ್ರಿಕಲ್ಚರ್ನವರು ಇರ್ತಾರೆ, ನೀವು ಎಲ್ಲ ರೈತ ಬಂದವರು, ಅದೊಂದು ಕಾಮನ್ ಪಾಯಿಂಟು, ಅಲ್ಲಿ ಹೋಗಿ ಸಲಹೆಗಳನ್ನು ಪಡೆದುಕೊಳ್ಳೋಕೆ ಅನುಕೂಲ ಆಗಲಿ ಅಂತ ಆ ಸೆಂಟ್ರನ್ನ ಮಾಡವ್ರೆ. ಆಯಿತಾ, ಅದು ಒಂದು. ಆಮೇಲೆ ನೀವು ಏನು ಗೊಬ್ಬರ ಹಾಕಿದ್ರಿ? ಏನು

0: ಗೊಬ್ಬರ ಹಾಕಿದ್ರಿ ಜೋಳಕ್ಕೆ, ಮುಸ್ಕಿನ ಜೋಳಕ್ಕೆ?
1: ಸರ್ ಅದು 20 ಮತ್ತೆ ಏನ ಅದು ಒಂದು ಗೈಡ್ಲೈನ್ಸ್ ಹೇಳಿದ್ರು ಸರ್, ಅದ್ರ ಪ್ರಕಾರ ಮಾಡಿದ್ವಿ ಸರ್, ಒಂದೆರಡು ಗೊಬ್ಬರ ಹಾಕಿದ್ವಿ ಸರ್.
0: ಅಲ್ಲ, ಯಾವ್ಯಾವ್ದು ಹಾಕಿದ್ರಿ ಅಂತ ಹೇಳಿದ್ರೆ ನನಗೆ ಗೊತ್ತಾಗ್ತದೆ. ಈಗ 20 ಹಾಕಿದ್ರೆ ಪ್ರಯೋಜನ ಆಗುದಿಲ್ಲ.
1: ಹಾ ಸರ್,
0: 20 ಪೊಟ್ಯಾಶ್ ಇರುವುದಿಲ್ಲ. ಪೊಟ್ಯಾಶ್ ಕೆಲಸನೇ ರೋಗ ಬರ್ದಂಗೆ ತಡೆಯೋ ಕೆಲಸ. ನೀವು ಏನ್ ಮಾಡ್ತೀರಿ, ಮೊದ್ಲೇ ಜೀವಾಣು

0: ಅದ್ರ ಜೊತೆಗೆ ನೀವು ಪೊಟ್ಯಾಶ್ ಅಂಶ ಇರೋ ಗೊಬ್ಬರನು ಹಾಕದೆ ಹೋದ್ರೆ ಎನ್ ಪಿ ಕೆ ಮೂರು ಇರೋದನ್ನ ಹಾಕ್ಬೇಕು. ಎನ್ ಪಿ ಕೆ ಮೂರು ಇರಬೇಕು, ಆಮೇಲೆ ಜಿಂಕ್ ಸಲ್ಫೇಟ್ ಹಾಕ್ಬೇಕು. 5 ಕೆಜಿ ಎಕರೆ ಜಿಂಕ್ ಸಲ್ಫೇಟ್ ಹಾಕ್ಬೇಕು. ಆಯ್ತಾ, ಇದು ಹಾಕಿದ್ರೆ ನಿಮಗೆ ಈಗ ಅದು ಹಾಕಿದ್ರು ಬರ್ತದ ರೋಗ, ಯಾಕೆಂದ್ರೆ ಈಗ ಭೂಮಿಲಿ ಆಲ್ರೆಡಿ ಇದೆ. ನಿಮ್ಮಲ್ಲಿ ಎರಡು ಬೆಳೆ ಆದಮೇಲೆ ಎರಡು ಬೆಳೆ ತಪ್ಪಿಸಿ ಬೇರೆ ಬೆಳೆಗಳು ಬೆಳೆದು ಆ ನಂತರ ಈ ಎನ್ ಪಿ ಕೆ ಮೂರು ಹಾಕಿ ಒಂದು 5 ಎಕರೆಗೆ ಒಂದು 5 ಕೆಜಿ ಜಿಂಕ್ ಸಲ್ಫೇಟ್ ರೈತ ಸಂಪರ್ಕ ಕೇಂದ್ರದೆಲ್ಲ ಸಿಗುತ್ತೆ 150 ರೂಪಾಯಿ ಸಬ್ಸಿಡಿಲಿ. ಅದನ್ನು 5 ಎಕರೆಗೆ 5 ಕೆಜಿ ಹಾಕಿದ್ರೆ ಆವಾಗ ನಿಮಗೆ ರೋಗ ತಡೆಗಟ್ಟಲಿಕ್ಕೆ ಎಲ್ಲ ಸಾಧ್ಯತೆಗಳು ಇದೆ.
1: ಓಕೆ ಓಕೆ, ಧನ್ಯವಾದಗಳು ಪ್ರಕಾಶ್ ಅವರೇ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಈಗ ಮುಸ್ಕಿನ ಜೋಳಕ್ಕೆ ಸಂಬಂಧಪಟ್ಟಂತೆ ಏನು ಸಮಸ್ಯೆ ಆಗ್ತಾ ಇದೆ ನಮ್ಮ ಹೆಚ್ ಡಿ ಕೋಟೆ ಮತ್ತು ಸರ್ಗೂರು ತಾಲೂಕಿನಲ್ಲಿ ಏನಾದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಅಂದ್ರೆ ಈಗ ಸರ್, ಈಗ ಎಷ್ಟು ಜನ ಈ ಒಂದು ಮುಸ್ಕಿನ ಜೋಳವನ್ನು ಬೆಳೀತಾ ಇದ್ದಾರೆ ಸರ್ ಈ ಎರಡು ತಾಲೂಕುಗಳಲ್ಲಿ?
0: ಅಲ್ಲ, ಈಗ ಎಷ್ಟು ಜನ ಅನ್ನೋದಕ್ಕಿಂತ ನೋಡಿ, ನಮ್ಮ ಜಿಲ್ಲೆ ತಗೊಂಡ್ರೆ ಈಗ ನಮ್ದು 48,000 ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಿದ್ದಾರೆ. ಈಗ 48,000 ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಿದ್ದಾರೆ. ಅದರಲ್ಲಿ ಅತಿ ಹೆಚ್ಚು ಒಂದು 16,000-17,000 ಹೆಕ್ಟರ್ ಇಲ್ಲೇ ಮೈಸೂರು ಕೋಟೆ ಸರ್ಗೂರಲ್ಲೇ ಬರ್ತದೆ. ಆಯ್ತಾ, ಆಲ್ಮೋಸ್ಟ್ ಕೋಟೆ ಒಂದರಲ್ಲೇ ಅಷ್ಟು ಬರ್ತದೆ. ಸರ್ಗೂರಲ್ಲೂ ಸೇರಿಸಿದ್ರೆ ಎಲ್ಲ ಒಂದು 25,000 ಹೆಕ್ಟರ್ ಬರ್ತದೆ, ಇಲ್ಲಿ 24,000 ಹೆಕ್ಟರ್ ಬರ್ತದೆ. ಆಯ್ತಾ, ಇನ್ ಮಿಕ್ಕದ ಹುಣಸೂರಲ್ಲಿ ಸ್ವಲ್ಪ ಹೆಚ್ ಡಿ ಪಿರಿಯಾಪಟ್ಟಣ ಸ್ವಲ್ಪ ಇದೆ, ಟಿ ನರಸೀಪುರ ಅಲ್ಲೆಲ್ಲ ಸ್ಮಾಲ್ ಸ್ಮಾಲ್ ಸ್ವಲ್ಪ ಏರಿಯಾದಲ್ಲಿ ಬೆಳೀತಾರೆ. ಬಟ್ ಇದು ಏನಾಗಿದೆ, ಇಲ್ಲಿ ಹೆಚ್ ಡಿ ಕೋಟೆ ಭಾಗದಲ್ಲಿ ಇವರು ಈ ಸೈಲೇಜ್ಗೆ ಅಂತ ಹೇಳಿ ಮೂರು ತಿಂಗಳಿಗೆ ಒಂದು ಬೆಳೆ ಸೈಲೇಜ್ ಹಾಕು ಹಾಕು, ಅದನ್ನೇ ಹಾಕು, ಅದನ್ನೇ ತೆಗಿ, ಅದನ್ನೇ ಹಾಕು, ಅದನ್ನೇ ಹಾಕು. ಆವಾಗ ರೋಗ ಯಾವುದೇ ಆದ್ರೂ ನೋಡಿ ರೋಗ ಡೆವಲಪ್ ಆಗ್ತಾ ಹೋಗ್ತದೆ. ಈಗ ಒಂದೇ ಬೆಳೆನ ಏಕ ಬೆಳೆ ಪದ್ಧತಿ ಇದೆಯಲ್ಲ, ಅದು ಒಳ್ಳೇದಲ್ಲ
1: ಖಂಡಿತ.
0: ಆಮೇಲೆ ಏಕ ಬೆಳೆ ಪದ್ಧತಿ ನೋಡಿ, ಬೆಳೆ ಬದಲಾವಣೆ ಮಾಡಬೇಕು ಯಾಕೆ ಅನ್ನೋದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಒಂದು, ಈ ಪಲ್ಸಸ್ ಯಾಕೆ ಹಾಕ್ಬೇಕು ಅಂದ್ರೆ ಅವು ಗೊಬ್ಬರದ ಅಂಶವನ್ನ ಫಿಕ್ಸ್ ಮಾಡ್ತಾವ. ಒಂದು, ಅವು ಬೇರುಗಳು ಸ್ವಲ್ಪ ಆಳಕ್ಕೆ ಹೋಗ್ತವೆ, ಆಳದಲ್ಲಿರೋ ಗೊಬ್ಬರದ ಅಂಶ ತೆಗಿತವೆ. ಆಮೇಲೆ ಎಳಿ ಕೇಳಿ ಮುಸ್ಕಿನ ಜೋಳ ಅನ್ನೋದು ಎಕ್ಸಾಸ್ಟಿವ್ ಕ್ರಾಪ್ ಅಂತೀವಿ, ಅಂದ್ರೆ ಹೆಚ್ಚು ಗೊಬ್ಬರದ ಅಂಶವನ್ನ ಬೇಡುವಂತ ಬೆಳೆ, ಹೆಚ್ಚು ಗೊಬ್ಬರದ ಅಂಶವನ್ನ ಭೂಮಿಯಿಂದ ತೆಗೆದಾಕುವಂತ ಬೆಳೆ. ಸೊ ಹಾಗಾಗಿ ಅದಕ್ಕೆ ತಕ್ಕಂತೆ ನೀವು ರಾಸಾಯನಿಕ ಗೊಬ್ಬರಗಳಾಗ್ಲಿ, ಕೊಟ್ಟಿಗೆ ಗೊಬ್ಬರ ಆಗ್ಲಿ, ಜಿಂಕ್ ಸಲ್ಫೇಟ್ ಆಗ್ಲಿ, ಆಮೇಲೆ ಪ್ರತಿ ಒಂದು ಬೆಳೆಗೆ ಹಸಿರೆಲೆ ಬಿತ್ತನೆ ಬೀಜ ಹಾಕಿ ಬೆಳೀತಕ್ಕಂಥದ್ದು ಸೇರಿಸ್ತಕ್ಕಂಥದ್ದು, ಈಗ ಕೊಟ್ಟಿಗೆ ಗೊಬ್ಬರ ಈಗ ಕಡಿಮೆ ಆಗ್ತಾ ಇದೆ. ಹಂಗಾಗಿ ಅದನ್ನ ಸ್ವಲ್ಪ ಹೆಚ್ಚು ಹೆಚ್ಚು ಸೇರಿಸಿದ್ರೆ ಇವೆಲ್ಲ ಸ್ವಲ್ಪ ಬರೀ ಅದೊಂದ್ರಿಂದಲೇ ಕೊಟ್ಟಿಗೆ ಗೊಬ್ಬರ ಒಂದ್ರಿಂದಲೇ ಆಗತ್ತೆ ಅಂತ ನಾನು ಹೇಳಕ್ಕಾಗಲ್ಲ. ಬಟ್ ಈ ರಾಸಾಯನಿಕಗಳ ಜೊತೆಗೆ ಅದನ್ನೂ ಸೇರಿಸ್ಕೊಂಡು ಅದನ್ನು ಮಾಡಿ ಆಮೇಲೆ ರಾಸಾಯನಿಕನೇ ನಾವು ಸರಿಯಾಗಿ ಆಗ್ತಾ ಇಲ್ವಲ್ಲ, ನಾವು ಏನ್ ಹಾಕ್ಬೇಕೋ ಅದ ಆಗ್ತಾ ಇಲ್ಲ, ಬರೀ ಎನ್ ಪಿ ಆಗ್ತಾ ಇದೀವಿ ಕೆ ಆಗ್ತಾ ಇಲ್ಲ. ನಾನು ಹುಣಸೂರಲ್ಲಿ ಒಂದು ಪ್ಲಾಟ್ಗೆ ಹೋಗಿದ್ದೆ, ಅಕ್ಕಪಕ್ಕನೇ ಪ್ಲಾಟ್ ಇದಾವೆ, ಒಂದಕ್ಕೆ 20-20 ಹಾಕಿದ್ದಾರೆ, ಒಂದಕ್ಕೆ 10-26-26 ಹಾಕಿದ್ದಾರೆ. 10-26-26 ಹಾಕಿರೋದ್ರಲ್ಲಿ ತೆಳ್ಳ ಎಲ್ಲೋ ಒಂದೋ ಎರಡೋ ಈ ರೋಗದ ಬಾಧೆ ಇದೆ, ಅದ್ರ ಪಕ್ಕದಲ್ಲಿ ಇರೋದ್ರಲ್ಲಿ ಸುಮಾರು 20-20 ಹಾಕವ್ರೆ ಅದಕ್ಕೆ ಪೊಟ್ಯಾಶ್
1: ಹಾಕಿಲ್ಲ,
0: ಫುಲ್ಲು ಬಾಧಿತವಾಗಿದೆ. ಅಂದ್ರೆ ಏನಾಗುತ್ತೆ ಅಂದ್ರೆ ಇವೆಲ್ಲ ಪೊಟ್ಯಾಶು ಮತ್ತೆ ಜಿಂಕ್ ಸಲ್ಫೇಟು ಇವೆಲ್ಲ ರೋಗ ನಿರೋಧಕ ಶಕ್ತಿಯನ್ನ ಬೆಳೆಗೆ
1: ಕೊಡ್ತಾ.
0: ಆಯ್ತಾ,
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ ಹಲೋ ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಹಾ, ತಮ್ಮ ಹೆಸರು? ಗುರುಸ್ವಾಮಿ ಅವ್ರು, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
0: ನಮಸ್ಕಾರ ಹೇಳಿ.
2: ಸಾವಯವ ಕೃಷಿ ಅಂದ್ರೆ ನಮ್ಮ ಹೆಚ್ಚಿಕೋಟೆ ತಾಲೂಕಲ್ಲಿ, ಸರ್ಗೂರು ತಾಲೂಕಲ್ಲಿ
0: ಸ್ವಲ್ಪ ವಾಯ್ಸ್ ಕೇಳ್ತಾ ಇಲ್ಲ,
1: ನೆಟ್ವರ್ಕ್ ಇರೋ ಕಡೆ ಮಾತನಾಡಿ,
0: ಇಟ್ಕೊಂಡು ಮಾತಾಡಿ, ಕೇಳಿಸ್ತಾ ಇಲ್ಲ.
2: ಹೇಳಿ
0: ಕೇಳಿಸ್ತಾ ಇದೆ, ಹೇಳಿ.
2: ಸರ್, ಇವಾಗ ನಮ್ಮ ಹೆಚ್ಡಿ ಕೋಟೆ ಅಂದ್ರೆ ಸರ್ಗೂರು ತಾಲೂಕಲ್ಲಿ ನಮ್ಮ ಟ್ರೈಬಲ್ ಜನಾಂಗರು, ನಮ್ಮ ಟ್ರೈಬ್ಸ್ ಜನಾಂಗರು ನಾವು ಸಾವಯವ ಕೃಷಿ ಮಾಡ್ಬೇಕನ್ನೋ ಉದ್ದೇಶಕ್ಕೆ ಒಂದಷ್ಟು ಎಲ್ಲ ಸಾವಯವ ಕೃಷಿಗಳನ್ನ ಮಾಡ್ತಾ ಇದೀವಿ ಈಗ ಸರ್. ಅದ್ರ ನವಣೆ ಆಗಿರ್ಬೋದು, ಸಜ್ಜೆ, ಸಾಮೆ, ಇವುಗಳಂತೂ ಬೆಳಿತಾ ಇದೀವಿ. ಜೊತೆಗೆ ತೋಟಗಾರಿಕೆ ಬೆಳಕೇನೋ ಬೆಳೆನೂ ಮಾಡ್ತಾ ಇದೀವಿ. ಏನೇ ಬೆಳೆ ಮಾಡಿದ್ರು ತಮ್ಮ ಇಲಾಖೆ ಕಡೆ ಸರ್ ನಮ್ಗೆ ಅದನ್ನ ಪರ್ಚೇಸ್ ಮಾಡ್ಕೊಳ್ಳೋ ಅಂತ ಒಂದು ವ್ಯವಸ್ಥೆ ಏನಾದ್ರು ಮಾಡ್ಕೊಡಕ್ ಆಗತ್ತೆ ಸರ್ ಅಂತ.
0: ಈಗ ಅದು ಪ್ರೊಸೆಸ್.

0: ಮಾಡಕ್ಕೆ ಅಂದ್ರೆ ಇಲಾಖೆ ಕಡೆ ಅಂದ್ರೆ ಒಂದು PMFME ಅಂತ ಒಂದು ಸ್ಕೀಮ್ ಇದೆ, ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಅಂತ ಹೇಳಿ ಆಹಾರ ಸಂಸ್ಕರಣೆ ಬಗ್ಗೆ ಒಂದು ಇದಿದೆ. ಅದರಲ್ಲಿ ನಿಮಗೆ ಇದು 50% ಸಬ್ಸಿಡಿ ಸಿಗುತ್ತೆ, 50% ಸಬ್ಸಿಡಿ ಆಯ್ತಾ. 10 ಲಕ್ಷದ್ದು ವರ್ತದ್ದು ಪ್ರಾಜೆಕ್ಟ್ ಮಾಡಿ ಆನ್ಲೈನ್ ಅಲ್ಲಿ ಹಾಕ್ಬೇಕು. ಅದಕ್ಕೆ DRPಗಳಿದ್ದಾರೆ. ಇಲ್ಲಿ ADA ಅವ್ರನ್ನ ಸಂಪರ್ಕಿಸಿ, ನೀವು HD Kote ADA ಪ್ರಸಾದ್ ಅಂತಿದ್ದಾರೆ, ಅವ್ರು ಸಂಪರ್ಕಿಸಿ ಅವ್ರಿಗೆ ಹೇಳ್ತೀನಿ. ಅದರಲ್ಲಿ ಪ್ರೊಸೆಸಿಂಗ್ ಎಕ್ವಿಪ್ಮೆಂಟ್ಸ್ಗಳು ಇವೆಲ್ಲ ಪ್ರೊಸೆಸ್ ಮಾಡಿ ನೀವು ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ ಆಯ್ತಾ. ಅದು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಅಪ್ಲಿಕೇಶನ್ ಹಾಕಿ ಅದನ್ನು ಎಲ್ಲ ಪ್ರೊಸೆಸ್ ಮಾಡಿ ಮಾಡ್ತಾರೆ. ಅದು ನಿಮಗೇನಂದರೆ ರಾಜ್ಯ ಸರ್ಕಾರ ಅದು 35% ಅಷ್ಟೇ ಇರೋದು ಸಬ್ಸಿಡಿ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಎರಡು ಸೇರಿ 35% ಇದೆ. ಅದ್ರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರ 15% ಎಕ್ಸ್ಟ್ರಾ ಸಬ್ಸಿಡಿ ಕೊಡ್ತಾ ಇದೆ. ಒಟ್ಟು 50% ಸಬ್ಸಿಡಿ ಕೊಡ್ತಾ ಇದ್ದಾರೆ ಆಯ್ತಾ. ಹಂಗಾಗಿ 50% ಸಬ್ಸಿಡಿ ಇದೆ. ಈಗ ಅದನ್ನ ನೀವು 10 ಲಕ್ಷದ ವರ್ತ್ ಎಲ್ಲ ಮೆಟೀರಿಯಲ್ಲು ಪ್ರೊಸೆಸಿಂಗ್ ಯೂನಿಟು ಎಲ್ಲ ಮಾಡಿ ಅದು ಪ್ರಾಜೆಕ್ಟ್ ಮಾಡಿ ಎಲ್ಲ ಮಾಡಿದ್ರೆ ಅದಕ್ಕೆ 5 ಲಕ್ಷ ಆಮೇಲೆ ಸಬ್ಸಿಡಿ. ನಿಮಗೆ 10 ಲಕ್ಷ ಲೋನ್ ತಗೋಬೇಕು, ನೀವು 10 ಲಕ್ಷ ಲೋನ್ ತಗೊಂಡ್ರೆ 5 ಲಕ್ಷ ಆ ಲೋನ್ಗೆ ಅಡ್ಜಸ್ಟ್ ಆಗುತ್ತೆ, ಇನ್ನು 5 ಲಕ್ಷ ನೀವು ಕಟ್ಕೊತಾ ಹೋಗ್ಬೇಕಾಗುತ್ತೆ. ಆ ರೀತಿ ಒಂದು ಸ್ಕೀಮ್ ಇದೆ. ಸೊ ಅದಕ್ಕೆ ನೀವು ಪ್ರಸಾದ್ ಅವ್ರನ್ನ ADA ಅವ್ರನ್ನ ಸಂಪರ್ಕಿಸಿ ಅವರು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋರ್ನ ಅಲ್ಲಿ ನಮ್ಮಲ್ಲೇ ಒಬ್ರು ಇರ್ತಾರೆ DRP ಅಂತ, ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಅಂತ ಹೇಳಿ, ಅವರು ಅದನ್ನು ನಿಮ್ಗೆ ಎಲ್ಲ ಸಹ ರೀತಿಯ ಸಹಾಯವನ್ನ ಮಾಡ್ತಾರೆ.
1: ಖಂಡಿತ. ಇನ್ನೊಂದು ಪ್ರಶ್ನೆ ಏನ ಸರ್, ಈಗ ನಾವು ಪ್ರಾಜೆಕ್ಟ್ ಮಾಡಿ ನಾವು ಬೆಳೆದಿರುವಂತ ಬೆಳೆಗಳನ್ನ ಮನೇಲಿ ಕೊಳೆಯಕೊಳ್ಳೋದಕ್ಕಿಂತ ಬೆಳೆದಿರುವಂತ ಬೆಳೆಗಳನ್ನ ತಮ್ಮ ಇಲಾಖೆಯಿಂದ ಪರ್ಚೇಸ್ ಮಾಡಬಹುದಲ್ಲ ಸರ್ ತಮ್ಮ ಕಡೆಯಿಂದ?
0: ಅದು ನಮ್ಮ ಇಲಾಖೆಯಲ್ಲಿ ಅದು ಹಂಗ ಆಗಲ್ಲ, ಅದು ಸರ್ಕಾರದಲ್ಲಿ ಡಿಸಿಷನ್. ನಾವು ಪರ್ಚೇಸ್ ಮಾಡಕ್ ಜನ ಇರ್ಬೇಕಲ್ಲ, ಜನ ಇರ್ಬೇಕಲ್ಲ ಅವೆಲ್ಲ ಮಾಡ್ಲಿಕ್ಕೆ. ಈಗ ನಮ್ಗೆ ಈಗ ನೀವು ಹಿಂದೆ ಒಬ್ರು ಪ್ರಶ್ನೆ ಕೇಳಿದ್ರು ನೀವು ಕೇಳಿಸ್ಕೊಂಡ್ರೆ ಇಲ್ವೋ, ನೀವು ಎಲ್ಲ ಹಳ್ಳಿಗಳಿಗೂ ಬರ್ತಾ ಇಲ್ಲ ಅಂತ ಅಂದ್ರೆ ಹಳ್ಳಿಗಳಿಗೆ ಹೋಗಕ್ಕೆ ಜನ ಇಲ್ಲ ನಮ್ಮ ಹತ್ರ. ಹಂಗಿದೆ ಇವತ್ತು ಪರಿಸ್ಥಿತಿ ಆಯ್ತಾ. ಸೊ ಹಂಗಿದ್ದಾಗ ಇವೆಲ್ಲ ಮಾಡಲಿಕ್ಕೆ ಸರ್ಕಾರ ಏನು ಇನ್ನೂ ಆ ರೀತಿಯಾದಂಥ ವ್ಯವಸ್ಥೆ ಇಲ್ಲ. ನೀವು ಅಂದರೆ ನೀವು ವ್ಯಾಲ್ಯೂ ಅಡಿಷನ್ ಅಂತ, ಮೌಲ್ಯವರ್ಧನೆ ಅಂತ, ನೀವು ಬರೀ ಅದನ್ನು ಕಾಳಾಗಿ ಮಾರಿದ್ರೆ ನಿಮ್ಗೆ ಎಷ್ಟು ದುಡ್ಡು ಕೊಡ್ತಾರೆ, ಅದನ್ನೇ ಅದಕ್ಕೆ ಮೌಲ್ಯವರ್ಧನೆ ಮಾಡಿ ಅದನ್ನು ಪೌಡ್ರ್ ರೂಪದಲ್ಲಿ ಮತ್ತು ಬೇರೆ ಇದು ಮಾಡಿ ಮಾರಿದಾಗ ಅದಕ್ಕೆ ಹೆಚ್ಚಿನ ಬೆಲೆ ಇರ್ತದೆ. ಅದನ್ನು ನಾವು ರೈತರೇ ಮಾಡ್ಕೋಬೇಕು ಅಂತ ಹೇಳೋದು. ಮೌಲ್ಯವರ್ಧನೆ ಮಾಡಿದಾಗ ಅಷ್ಟೇ ಹೆಚ್ಚಿನ ಲಾಭ ಗಳಿಸ್ಲಿಕ್ಕೆ ರೈತರಿಗೆ ಸಾಧ್ಯ.
2: ಓಕೆ, ಧನ್ಯವಾದಗಳು ಕುರುಸಮರಿ ಕರೆ ಮಾಡಿದ್ದಕ್ಕೆ. ಓಕೆ ಸರ್, ಈಗ ತಾವು ಹೇಳ್ತಾ ಇದ್ರಿ ಈಗ ಏನು ಈ ಒಂದು ಮುಸ್ಕಿನ ಜೋಳಕ್ಕೆ ಸಂಬಂಧಪಟ್ಟಂತೆ ಬಿಳಿ ಸಿಳಿಗೆ ರೋಗ ಬಂದು ತುಂಬ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಇದ್ರ ಜೊತೆಗೆ ಕೂಡ ತಾವು ಮಾತನಾಡ್ತಾ ಹೇಳ್ತೀರಿ ಈ ಒಂದು ಬೆಳೆ ಬದಲಾವಣೆ ಮಾಡೋದ್ರಿಂದ ಇದರ ಹತೋಟಿನ ಕಡಿಮೆ ಮಾಡ್ಬೋದು ಅಂತ ಹೇಳ್ತಿದ್ರಿ. ಯಾಕಂದ್ರೆ ತಾವು ಹೇಳಿದಂಗೆ ಕೂಡ ರೈತರು 3 ತಿಂಗಳಿಗೂ ಕೂಡ ಈ ಒಂದು ಬೆಳೆವನ್ನು ಬೆಳಿಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಥರ ಹೆಚ್ಚಾಗಿ ಬೆಳೀತಾ ಇದ್ದಾರೆ ಅಂತ ಹೇಳಿ. ಅಂದ್ರೆ ಸಾಮಾನ್ಯವಾಗಿ ಈ ಥರ ಒಂದು ಬಿಳಿ ಸುಳಿ ರೋಗ ಬಂದಾಗ ಏನೇನು ಲಕ್ಷಣಗಳು ಆರಂಭಿಕವಾಗಿ ಕಾಣಿಸ್ಕೊಳುತ್ತೆ ಸರ್?
0: ಅದೇನಿಲ್ಲ, ಅದು ನೋಡಿ ಬಿಳಿ ಸುಳಿ ರೋಗ ಅಂದರೆ ನಿಮಗೆ ಸ್ವಲ್ಪ ಲೈಟಿಶ್ ಎಲ್ಲೋ ಅಂದರೆ ಹಳದಿ ಸ್ವಲ್ಪ ಎಲ್ಲೋ ಒಂದು ಕಾಣುತ್ತೆ, ಫಸ್ಟ್ ಸ್ಟಾರ್ಟಿಂಗ್ ಒಂದೋ ಎರಡೋ ಕಾಣುತ್ತೆ, ಆಮೇಲೆ ಅದು ಕ್ರಮೇಣವಾಗಿ ವ್ಯಾಪಿಸ್ಬಿಡ್ತದೆ. ಅದೇನು ಗಾಳಿ ಹರಡೋದು ನೋಡಿ, ಗಾಳಿ ಎತ್ತಕ್ಕೆ ಬೀಸ್ತದೆ ಅತ್ತಾಗ ಹೋಗಿ ರೋಗಣ್ಣು ಅಂಟ್ಕೊಳುತ್ತೆ. ಆಮೇಲೆ ಇನ್ನೊಂದು ಎಷ್ಟು ಇದು ಕೆಟ್ಟದ ಸಮಸ್ಯೆ ಅಂದರೆ ನಿಮ್ಮ ನಮ್ಮ ದನಗಳು ತಿನ್ನಲ್ಲ ಇದನ್ನ, ಈ ರೋಗ ಪೀಡಿತ ಗಿಡಗಳನ್ನ ನಮ್ಮ ಹಸುಗಳು ದನಗಳು ತಿನ್ನೋದಿಲ್ಲ ಇದನ್ನ, ಏನಕ್ಕೂ ಸಲ್ಲವಲ್ಲ ಅದು. ಆಮೇಲೆ ನಿಮ್ಗೆ ತೆನೆ ಬರಲ್ಲ ಆಚಗದು, ತೆನೆ ಸ್ಟೆರೈಲ್ ಅಂತೀವಿ ಅದು, ಆ ರೀತಿ ಇದೇ ಬರಲ್ಲ, ನಪುಂಸಕ ಅಂತೀವಲ್ಲ ಆ ರೀತಿ ಆಗ್ಬಿಡ್ತದೆ ಅಂದ್ರೆ ತೆನೆ ಆಚೆಗೆ ಬರಲ್ಲ, ಎಮರ್ಜ್ ಆಗಲ್ಲ, ತೆನೆ ಬರಲ್ಲ, ಹಂಗಾಗುತ್ತೆ.
2: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ,
3: ಹಲೋ,
2: ಹಾ ನಮಸ್ತೆ, ತಮ್ಮ ಹೆಸರು?
3: ಸರ್ ನನ್ನ ಹೆಸರು ವಿಠಲ್ ಅಂತ, ಅಂಕತ್ರ ಹೆಚ್ಚಿಗೆ
0: ತಾಲೂಕಿಂದ.
2: ಹೇಳಿ ವಿಠಲ್ ಅವರೇ. ಹಾ,
3: ಅದೇ ಈಗ ಈ ಸುಳಿ ರೋಗದ ಬಗ್ಗೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಂಡೆ. ಅದು ಈ ಸುಳಿ ರೋಗ ಅದು ಮೊದಲು ಒಂದೊಂದು ಎಲ್ಲೆಲ್ಲೋ ಬರ್ತಾ ಇತ್ತು, ಇವಾಗ ಏನಾಗಿದೆ ಅಂದ್ರೆ ಅದು ಇಡೀ ಹೊಲಾನೇ ಸುಳಿ ರೋಗ ಅಲ್ಲದೆ ಮತ್ತೆ ಬೇರೆ ತರದ ಒಂದು ಕೀಟನಾಶಕ ಇದು ಬಂದು ಕೀಟಗಳು ಬಂದು ಅದನ್ನು ತಿಂತಾ ಇದೆ ಅಂತಾನೆ ಏನೋ ಒಂದು ಕೃಷಿ ವಿಜ್ಞಾನದವರು ಮತ್ತೆ ಕೃಷಿ ಇಲಾಖೆಯವರು ಹೇಳ್ತಾ ಇದಾರೆ. ಅದು ಮತ್ತೆ ನಮ್ಗೆ ನಮ್ಗೆ ಕೊಟ್ಟ ಮಾಹಿತಿ ಪ್ರಕಾರ ಅದು ಉಳುಮೆ ಮಾಡಿ ಒಣಗಿಸ್ ಬಿಡ್ಬೇಕು, ಮತ್ತೆ ಅಲ್ಲೇ ಹುಳಗಳು ಉತ್ಪತ್ತಿ ಆಗಿರ್ತದೆ ಕೀಟಗಳು, ಅದನ್ನ ಅದರಿಂದ ಅರ್ಥ ಬರ್ತದೆ ಅಂತ ಹೇಳ್ತಾರೆ. ನಮ್ಗೆ ಇಲ್ಲಿ ಹಳ್ಳಿ ನಾವು ನೋಡಿದಾಗ ಏನ್ ಅನುಭವ ಆಗ್ತದೆ ಅಂದ್ರೆ ಕೆಲವು ಜಾಗದಲ್ಲಿ ಜೋಳವನ್ನ ಬಿತ್ತೆ ಮಾಡಿ ಅಲ್ಲಿ ಮದುವೆ ಒಂದು ಇತ್ತು ಅಂತ ರೋಗಗಳು, ಅದನ್ನ ಒಂದು ವಾರನೂ ಟೈಮ್ ಕೊಡುವಂತ ಆಚರಣೆ ಕೂಡ ಎಲ್ಲ ಸುಮಾರು ಕೆಲವು ಕೂಡ ಎಲ್ಲ ಚೆನ್ನಾಗಿದೆ.
0: ನೋಡಿ ಈಗ ಏನಂದ್ರೆ

0: ಏ ಇದು ನೀವು ಹೇಳದ್ದು ಕರೆಕ್ಟ್. ಏನೋ ಉಳುಮೆ ಮಾಡಿದ್ರೆ ಮಣ್ಣಲ್ಲಿ ಇರ್ತದೆ, ಮಣ್ಣಲ್ಲಿ ಇದ್ದಂಥದ್ದು ಸಾಯ್ತದೆ. ಈಗ ಎಲ್ಲಿ ಪ್ಲಾಟ್ಗಳಲ್ಲಿ ಎಲ್ಲೋ ಕೆಲವು ಕಡೆ ಏನು ಕ್ರಮ ಏನು ತಗೊಂಡಿರ್ತಾನೆ, ನಾನು ಹೇಳಿದೆ 15-20 ದಿವಸದಲ್ಲಿ ಒಂದು ಯಾವ್ದು ಕೆಮಿಕಲ್ ಮೆಟಲಾಕ್ಸಿಲ್ಲು ಮ್ಯಾಂಕೋಜೆಬ್ ಹೊಡಿಬೇಕು, 25-30 ದಿವಸದಲ್ಲಿ ಒಂದು ಕೆಮಿಕಲ್ ಹೊಡಿಬೇಕು, ಆಮೇಲೆ ನಿಮಗೆ 3 NPK ಸಾರಜನಕ ರಂಜಕ ಪೊಟ್ಯಾಶ್ 3 ಇರೋ ಗೊಬ್ಬರ ಹಾಕಬೇಕು, ಜಿಂಕ್ ಸಲ್ಪೇಟ್ ಎಕರೆಗೆ 5 KG ಹಾಕಬೇಕು. ಇಷ್ಟೆಲ್ಲ ಹಾಕು ಒಂದೊಂದ್ಸಲ ಬರೋ ಸಾಧ್ಯತೆ ಇರುತ್ತೆ, ಯಾಕೆಂದ್ರೆ ಮಣ್ಣೆಲ್ಲೇ ಇದ್ರೆ, ಮಣ್ಣೆಲ್ಲೇ ನಿಮ್ಮ ಮಣ್ಣೆಲ್ಲೇ ಇದ್ರೆ ಏನು ಮಾಡೋಕ್ಕಾಗುತ್ತೆ, ಬಾಡಿನೇ ನಮ್ಮ ಬಾಡಿನೇ ರೋಗ ಪೀಡಿತ ಆಗಿಬಿಟ್ರೆ ನಾವು ಏನು ಆಹಾರ ತಿಂದ್ರೂ ಕಷ್ಟ ಅಲ್ವೇ. ಹಾಗೆ ಅದು ಎಲ್ಲ ಒಂದೊಂದು, ಅದಕ್ಕೆ ಹೇಳಿದ್ದು ನಾನು, ಇದು ಒಂದು ಮೈನರ್ ಡಿಸೀಸು, ಮೇಜರ್ ಅಲ್ಲ. ಮೊದಲು ಎಲ್ಲೋ ಒಂದು ಅಲ್ಲೊಂದಿಲ್ಲೊಂದು ಕಾಣೋದು, ಗಿಡಗಳು ಸದೃಢವಾಗಿದ್ವು, ಗಿಡಗಳಿಗೆ ತಾಕತ್ತಿತ್ತು, ತಡ್ಕತ್ತಿತ್ತು, ಇದಾಗ್ತಿತ್ತು. ಬಟ್ ಅದನ್ನೇ ಬೆಳೆದು ಬೆಳೆದು ಬೆಳೆದು ಬೆಳೆದು ಏನಾಗಿದೆ, ಈಗ ಇದು ಬೇರು ಒಂದೇ ಲೆವೆಲ್ಗೆ ಹೋಯ್ತದೆ, ಅದೇ ಲೆವೆಲಲ್ಲಿರುವಂಥ ಪೋಷಕಾಂಶಗಳನ್ನೆಲ್ಲ ತೆಗೆದುಬಿಟ್ಟಾಗ ಗಿಡನೂ ವೀಕ್ ಆಗ್ತದೆ. ಅದ್ರ ಜೊತೆಗೆ ಹೇಳಿ ಕೇಳಿ ಈ ಸಲ ಮಳೆ ಇಲ್ಲ, ಈ ಸಲ ತುಂಬಾ ಕೊರತೆ ಆಗಿದೆ. ಈಗ ಜೂನಲ್ಲಿ 56% ಕೊರತೆ ಆಗಿದೆ, ಜುಲೈನಲ್ಲಿ 61% ಕೊರತೆ ಆಗಿದೆ, ಈಗ ಆಗಸ್ಟ್ ಅಲ್ಲಿ ಇಲ್ಲಿವರೆಗೆ 58% ಕೊರತೆ ಆಗಿದೆ, ಮಳೆನೇ ಇಲ್ಲ. ಅದಾದ ಈಗ ನಾವು ಮನುಷ್ಯರು ವೀಕ್ ಆದಾಗಲ್ವಾ ನಮ್ಗೆ ರೋಗಗಳೆಲ್ಲ ಅಟ್ಯಾಕ್ ಆಗೋದು. ಹಂಗೆ ಗಿಡನೂ ನೀರಿನ ಅಂಶ ಇಲ್ಲದೆ ಇದ್ದಾಗ ಬಾಡಿದಾಗ ಅದಕ್ಕೆ ಶಕ್ತಿ, ಇಮ್ಯೂನ್ ಪವರ್ ಅಂತೀವಿ, ರೋಗ ನಿರೋಧಕ ಶಕ್ತಿಯನ್ನ ಕಡಿಮೆ ಆದಂತ ಸಂದರ್ಭಗಳಲ್ಲಿ ನಮಗಾದ್ರೂ ಅಷ್ಟೇ ಗಿಡಗಳಿಗಾದ್ರೂ ಅಷ್ಟೇ ರೋಗ ಜಾಸ್ತಿ ಉಲ್ಬಣಗೊಳ್ಳುತ್ತದೆ. ಅದೇ ರೀತಿ ಆಗ್ತಕ್ಕಂಥದ್ದು ಇದು ಮೇಲ್ನೋಟಕ್ಕೆ ಒಂದೆರಡು ಕಾಣ್ತದೆ. ಗಿಡ ನಿಮ್ದು ಸದೃಢವಾಗಿದ್ದು ಡಿಸೀಸ್ ರೆಸಿಸ್ಟೆನ್ಸ್ ತಡ್ಕೊಳ್ಳೋ ಶಕ್ತಿ ಇದ್ರೆ ಅದು ಸ್ಪ್ರೆಡ್ ಆಗಲ್ಲ, ಇಲ್ಲ ಅಂದ್ರೆ ಸ್ಪ್ರೆಡ್ ಆಗೇ ಆಗುತ್ತೆ. ಅಲ್ಲ, ಜೋಳ ಆಗದೆ ಇರೋ ಹೊಲಕ್ಕೆ ಯಾಕೆ ಬಂದಿದೆ ಅಂದ್ರೆ ಪಕ್ಕದಲ್ಲಿ ಗಾಳಿಗೆ ಸ್ಪ್ರೆಡ್ ಆಗುತ್ತಲ್ಲ, ಗಾಳಿಲಿ ಹರಡೋದಿದು, ಗಾಳಿಲಿ ಹರಡೋದು. ಈಗ ನೀವು ನಿಮ್ಮ ಪಕ್ಕದವನು 4 ವರ್ಷದಿಂದ ಹಾಕ್ದೇನೆ ಈ ವರ್ಷ ಹಾಕಿದ್ರೆ, ನೀವು ಪಕ್ಕದಲ್ಲಿ ಪ್ರತಿ ವರ್ಷ ಹಾಕ್ತಾ ಇರೋರಿದ್ರೆ ನಿಮ್ಮ ಜಮೀನಿಂದ ಅವ್ರ ಜಮೀನ್ಗೆ ಹರಡಾಡ್ತದೆ, ಗಾಳಿ ಬೀಸಿದ್ರೆ ಸಾಕು ಹೋಯ್ತಾವೆ ಎಲ್ಲ. ನೀವು ಆ ಎಲೆ ತಳದಲ್ಲಿ ಹಿಡಿದು ನೋಡಿ, ಬೆಳ್ಳಗೆ ಪೌಡ್ರ್ ಥರ ಇರ್ತದೆ, ಪುಡಿ ಪುಡಿ ಪುಡಿ ಪುಡಿ, ಇದ್ರದ್ದು ಏನು ರಂಗೋಲಿ ಪುಡಿ ಇದ್ದಂಗೆ ಇರ್ತದೆ ಸಣ್ಣ, ಅದಕ್ಕಿಂತ ಸಣ್ಣಕ್ಕೆ ಇರ್ತದೆ, ಅವೆಲ್ಲ ಜೀವಾಣುಗಳವು. ನೋಡಿ ಇವರೇ, ಜೋಳ ಕೆಲವು ಸಸೆಪ್ಟಬಲ್ ಇರೋ ಇರ್ಬೋದು, ಅದು ಇಲ್ಲ ಅಂತ ಹೇಳಲ್ಲ. ಬಟ್ ಈಗ ನಮ್ಮ ಇಡೀ ಜಿಲ್ಲೆಯಲ್ಲಿ ಮಾರಾಟ ಆಗುವಂತ ಎಲ್ಲ ಜೋಳಗಳಿಗೂ ಬೀಜೋಪಚಾರ ಮಾಡಿಸಿದೀವಿ, ಬೀಜೋಪಚಾರ ಮಾಡಿಸಿರೋನ್ನ ಟೆಸ್ಟ್ ಮಾಡೇ ವಿತರಣೆ ಕೊಟ್ಟಿರೋದು. ಎಲ್ಲ ಬೀಜೋಪಚಾರ ಮಾಡಿದ್ಮೇಲೆ ಏನ್ ಹೇಳ್ತೀರಿ? ಅದರಲ್ಲಿ ಕೆಲವು ತಳಿಗಳು ಅದು ನೋಡಬೇಕು, ಏನು ಯಾವ ತಳಿ ಇದಕ್ಕೆ ನಿಜಕ್ಕೂ ಸಸೆಪ್ಟಬಲ್ ಇದೆಯಾ ಅಂದರೆ, ಈ ರೋಗವನ್ನು ಸಹಿಷ್ಣುತೆ ಕಡಿಮೆ ಇದೆಯಾ ಏನು ಅದು ನೋಡಬೇಕು. ಅದು ಬಿಟ್ಟರೆ ಈಗ ಇರ್ರೆಸ್ಪೆಕ್ಟಿವ್ ಆಫ್ ಇದು ಅಂದರೆ, ಯಾವುದು ಯಾವ ಕಂಪ್ನಿದಾದರೂ ಸರಿ ಬಂದಿರೋದು ಬಂದಿದೆ, ಎಲ್ಲ ಕಂಪ್ನಿಯವಕ್ಕೂ ಬಂದೈತೆ.
1: ಅಲ್ಲ
0: ಅದಕ್ಕೆ ಈಗ ನಾವು ಸರ್ಕಾರಕ್ಕೆ ಬರ್ದಿದ್ದೀನಿ, ಈ ವರ್ಷ 1 ವರ್ಷ ಮುಸ್ಕಿನ ಜೋಳ ಬೆಳೆಯೋದನ್ನೇ ನಿಲ್ಸ್ಬೇಕು ನಮ್ಮ ಜಿಲ್ಲೆಯಲ್ಲಿ ಅಂತ, ಎಲ್ಲ ರೈತರು ಮನ್ಸು ಮಾಡ್ಬೇಕಾಗ್ತದೆ.
2: ಓಕೆ, ಧನ್ಯವಾದಗಳು ವಿಠಲ್ ಅವರೇ ಕರೆ ಮಾಡಿದ್ದಕ್ಕೆ. ಓಕೆ ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ ಅಂದರೆ ಏನು ಯಾವ ಥರ ಕಾಣಿಸ್ಕೊಳತ್ತೆ ಈ ರೋಗ ಅನ್ನೋದ್ರ ಬಗ್ಗೆ ಹೇಳ್ತೀವಿ. ಈಗ ಒಂದು ವೇಳೆಗೆ ಆಲ್ರೆಡಿ ಕೆಲವು ರೈತರುಗಳಿಗೆ ಈಗ ಆಲ್ರೆಡಿ ಈಗಾಗಲೇ ಈ ಒಂದು ಮುಸ್ಕಿನ ಜೋಳದಲ್ಲಿ ಈ ಥರ ಒಂದು ಬಿಳಿ ರೋಗ ಕಾಣಿಸ್ಕೊಬಿಟ್ಟಿದೆ, ಸೊ ಏನು ಕ್ರಮವನ್ನು ಕೈಗೊಳ್ಬೇಕು ಸರ್?
0: ಬಂದ ಮೇಲೆ ಏನು ಮಾಡೋಕ್ಕಾಗಲ್ಲ, ಬಂದ ಮೇಲೆ ಏನು ಮಾಡೋಕ್ಕಾಗಲ್ಲ, ಎಲ್ಲೋ ತೆಳಗೊಂದಿದ್ರೆ ತಕ್ಷಣ ಅದನ್ನು ಕಿತ್ತು ಸುಡಬೇಕು, ಅದು ಅಂದ್ರೆ ಫರ್ದರ್ ಸ್ಪ್ರೆಡ್ ಆಗೋದನ್ನ ಅವಾಯ್ಡ್ ಮಾಡಬಹುದು. ಮತ್ತೆ ಎಲ್ಲ ಒಂದೊಂದು ಇದ್ದಂತ ಸಂದರ್ಭದಲ್ಲಿ, ಈಗ ನಾನು ಏನ್ ಹೇಳಿದೆ, ಕೆಮಿಕಲ್ ಆಕ್ಸಿ ಇದನ್ನ ಹೇಳದ್ನಲ್ಲ, ಆಕ್ಸಿಸ್ಟೋಬಿನ್ ಪ್ಲಸ್ ಡೈಕೆನಫೆನಾಜೋಲ್, ಅದನ್ನ ಸ್ಪ್ರೇ ಮಾಡಬೇಕು, ಡೈಫೆನಕನೋಜೋಲ್ ನ ಸ್ಪ್ರೇ ಮಾಡಬೇಕು. ಅದು ಈ ಯಾವ ಎಲ್ಲೋ ಅಲ್ಲೊಂದು ತೆಳಗ ಅಲ್ಲೊಂದು ಇಲ್ಲೊಂದು ಬಂದಿರ್ತದೆ, ಅದನ್ನ ಕಿತ್ತು ಸುಡಬೇಕು, ಕ್ಲೀನ್ ಆಗಿ ಕೈ ತೊಳ್ಕೊಂಡು ನಾವು ಅದನ್ನ, ಯಾಕಂದ್ರೆ ನಾವು ಬೇರೆ ಅದನ್ನ ಕಿತ್ತು ಗಿಡದಿಂದ ಇನ್ನೊಂದು ಮುಟ್ಟಿದ್ರೆ ಅದಕ್ಕೂ
2: ಸ್ಪ್ರೆಡ್ ಆಗುತ್ತೆ, ಒಂದು ಇದು ಸೂಕ್ಷ್ಮಜೀವಿ ತರ.
0: ಹೌದು, ಇದು ಒಂಥರ ಅಂಟು ರೋಗನೇ.
2: ಹೌದು ಸರ್,
0: ಅಂಟು ರೋಗ ತರ.
2: ಓಕೆ, ಸರಿ, ಇದ್ರ ಜೊತೆಗೆ ಸಾಮಾನ್ಯ ತಾವು ಹೇಳಿದಂಗೆ ಕೆಲವು ರೈತರುಗಳೇನ್ ಮಾಡ್ತಾರೆ ಈ ತರ ಸಮಸ್ಯೆಗಳ ಅಥವಾ ಯಾವುದೇ ರೀತಿ ಸಮಸ್ಯೆಗಳು ಬಂದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತ ಅಥವಾ ಯಾರು ತಜ್ಞರನ್ನ

0: ಸಂಪರ್ಕಿಸದೆ ಸರ್ ಯಾರು ಒಂದು ಈ ಔಷಧಿ ಹೊಡಿ ಅಥವಾ ಆ ಗೊಬ್ಬರ ಹಾಕು ಈ ಗೊಬ್ಬರ ಹಾಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಯಾವ
1: ನಾವು ನಾನು ನೋಡಿ ನಾನು ರೈತ ಬಾಂಧವರಲ್ಲಿ ಮನವಿ ಮಾಡೋದೇನಪ್ಪ ಅಂದರೆ ನಾವಿನ್ನೂ ಇಷ್ಟೆಲ್ಲ ಮುಂದುವರೆದಿದ್ದೀವಿ ಅಂತ ಅನ್ಕೊಂಡ್ರು ಕೂಡ ನಮ್ಮ ರೈತರು ಇನ್ನೂ ಎನ್ ಪಿ ಕೆ ಇರೋ ರಸಗೊಬ್ಬರಗಳನ್ನ ಹಾಕ್ಬೇಕು ಅನ್ನೋದು ಇನ್ನೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಎಲ್ಲರಿಗೂ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಕೆಲವ್ರು ಮಾಡ್ತಾ ಇದ್ದಾರೆ, ತುಂಬಾ ಜನಕ್ಕೆ ಅದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾವೇನ್ ಮಾಡಿದೀವಿ, ಒಂದು ಕೈಪಿಡಿಯನ್ನ ಮಾಡಿ ನಮ್ಮ ಕೃಷಿ ಬೆಳೆಗಳಿಗೆ ಯಾವ ಯಾವ ರಾಸಾಯನಿಕ ಗೊಬ್ಬರಗಳನ್ನ ಯಾವ ಯಾವ ಹಂತದಲ್ಲಿ ಹಾಕ್ಬೇಕು ಅನ್ನೋದು, ಮತ್ತೆ ವಿವಿಧ ಕಾಂಬಿನೇಷನ್ಗಳಲ್ಲಿ. ಈಗ ನಾವೇನು ಎನ್ ಪಿ ಕೆ ಅಂತ ಹೇಳಿದ್ರೆ ಅರ್ಥ ಆಗಲ್ಲ ರೈತರಿಗೆ, ಎನ್ ಅಂದ್ರೆ ಪಿ ಕೆ ಎನ್ ಇಷ್ಟು ಕೆ ಜಿ ಹಾಕಿ ಅದು ಅರ್ಥ ಆಗಲ್ಲ. ನಾವು ಚೀಲದಲ್ಲೇ ಹೇಳ್ಬೇಕು 25 kg ಡಿ ಎ ಪಿ ಹಾಕಿ ಅಥವಾ 25 kg ಪೊಟ್ಯಾಶ್ ಹಾಕಿ ಈ ರೀತಿ ಹೇಳೋದನ್ನ ರೆಡಿ ಮಾಡಿ ನಾವೇನ್ ಮಾಡಿದೀವಿ ಅದನ್ನ ಒಂದು ಕೈಪಿಡಿ ತರ ಮಾಡಿ ಒಂದ್ 1,000 ಚಿಲ್ಲರೆ ಜನ ಡೀಲರ್ ಇದಾರೆ ನಮ್ಮ ಜಿಲ್ಲೆಯಲ್ಲಿ, ಅವ್ರು ಎಲ್ಲಾ ಅಂಗಡಿಗೆ ಕೊಟ್ಟಿದೀವಿ. ಯಾಕೆ ಅಂದ್ರೆ ಅವ್ರಿಗೆ ಮೊದಲು ತಿಳುವಳಿಕೆ ಆಗ್ಬೇಕು. ಅವ್ರು ರೈತರು ಹೋಗೋದೆ ಅಲ್ಲಿಗೆ ಫಸ್ಟ್, ಮಳೆ ಬಿದ್ದ ತಕ್ಷಣ ಗೊಬ್ಬರ ತರಕ್ಕೆ ಅಲ್ಲಿಗೆ ಹೋಗ್ತಾರೆ. ಅವರು ಅದನ್ನ ನೋಡಿ ಅಟ್ ಲೀಸ್ಟ್ ತಿಳುವಳಿಕೆಯಿಂದ ಕೊಡಬೇಕು. ಅದನ್ನ ಅವ್ರಿಗೂ ತಿಳುವಳಿಕೆ ಕೊಟ್ಟಿದೀವಿ. ಯಾಕೆ ಅಂದ್ರೆ ಅವ್ರ ಲಾಭಕ್ಕೋ ಮತ್ತೊಂದಕ್ಕೋ ಏನೋ ಒಂದಷ್ಟು ಕೊಡೋದು. ಆಮೇಲೆ ರೈತರು ಅಷ್ಟೇ ಸ್ವಲ್ಪ ತಿಳುವಳಿಕೆ ತಗೋಬೇಕು ಏನು ಈ ವಿಷಯದಲ್ಲಿ, ಏನು ಒಂದು ಏನೊಂದು ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರು ಬರ್ಕೊಡ್ತಾರೆ, ಒಂದ್ ಚೀಟಿಲಿ ಬರ್ಕೊಡಿ ಅಪ್ಪ ಯಾವ್ಯಾವ ಗೊಬ್ಬರ ಹಾಕ್ಬೇಕು ಅಂದ್ರೆ ಬರ್ಕೊಡ್ತಾರೆ.
0: ಓಕೆ ಸರ್, ಮತ್ತೆ ಕರೆ. ಹಲೋ,
2: ಹಲೋ, ನಮಸ್ತೆ ಸರ್, ನಾಗರಾಜ್ ಅಂತ ಮಾಡ್ತೇನೆ.
0: ನಾಗರಾಜ್ ಅವ್ರೆ ಹೇಳಿ.
2: ನಮಸ್ಕಾರ.
1: ನಮಸ್ತೆ ನಮಸ್ತೆ ಹೇಳಿ.
2: ಕಬ್ಬಿನ
0: ಎಡದಂಡೆ ಬಲದಂಡೆ
1: ಇನ್ನು ಡಿಸೈಡ್ ಆಗಿಲ್ಲ ಇವ್ರೆ, ಅದು ಡಿಸೈಡ್ ಆಗಿಲ್ಲ. ಈಗ ನೀರು ಬಿಡುಗಡೆ ಮಾಡೋದು ಎಲ್ಲ ಬರೀ ಇದಕ್ಕೆ ಏನೋ ಕೆರೆಕಟ್ಟೆ ತುಂಬಿಸಕ್ಕೆ ಅಂತ ಹೇಳಿದ್ದಾರೆ. ಬೆಳೆ ಕೊಡ್ತೀವಿ ಅಂತ ಹೇಳಿಲ್ಲ, ಇನ್ನು ICC ಮೀಟಿಂಗು ಆಗಿಲ್ಲ, ಬೆಳೆ ಕೊಡಲ್ಲ ಅಂತಲೇ ಹೇಳಿದ್ದಾರೆ. ಹಂಗಾಗಿ ನೀವು ಮಳೆ ಆಶ್ರಿತ ಬೆಳೆಗಳನ್ನೇ ಬೆಳಿಬೇಕೀಗ. ಏನಾರು ನಿಮಗೆ ಬೋರ್ವೆಲ್ ಗೀರ್ವೆಲ್ ಇದ್ರೆ ಅದಕ್ಕೆ ಬೇಕಾಗುವಂತ ಸೂಕ್ತವಾದ ಬೆಳೆಯನ್ನ ಬೆಳೆಯೋದು ಒಳ್ಳೇದು. ಅಲ್ಲ ಅಲ್ಲ, ನೀವು ಮುಸ್ಕಿನ ಜೋಳ ಖಂಡಿತ ಹಾಕ್ಬೇಡಿ, ಈಗೆಲ್ಲ ರೋಗಗಳ ಬಾಧೆ ಇರೋದ್ರಿಂದ ಅದನ್ನ ಹಾಕ್ಬೇಡಿ. ರಾಗಿ ಹಾಕಿ, ಇಲ್ಲ ಅಲ್ಸಂದೆ ಹಾಕಿ, ಅಥವಾ ಅವರೇ ಹಾಕಿ, ಆಯ್ತಾ? ಈ ಬೆಳೆಗಳನ್ನ ಹಾಕಿ. ಭತ್ತದ ಗ್ಯಾರಂಟಿ ಇಲ್ವಲ್ಲ, ನೀರು ಏನ್ ಮಾಡ್ತೀರಾ? ಹಾಕ್ಬಿಟ್ಟು ಅರ್ಧದಲ್ಲಿ ಇದಾದ್ರೆ ಏನ್ ಮಾಡಿ? ಈಗ ನೀರೈತೆ ಅಂತ ಹಾಕ್ಬಿಟ್ಟು ಆಮೇಲೆ ನೀರಿಲ್ದೆ ಇದ್ದಾಗ ಏನ್ ಮಾಡ್ತೀರಾ? ನೀರು ಹೆಚ್ಚು ಬೇಡುವ ಬೆಳೆಗಳನ್ನ ಬೆಳಿಲೇಬೇಡಿ ಅಂತ ಹೇಳಿದಾರೆ ಅವರು.
0: ಓಕೆ,
1: ಥ್ಯಾಂಕ್ ಯು.
0: ಓಕೆ, ಧನ್ಯವಾದಗಳು. ಇದ್ರ ಜೊತೆಗೆ ಈಗ ತಾವು ಹೇಳಿದಂಗೆ ಈಗ ನಮ್ಮ ಈ ವರ್ಷ ಮಳೆ ಕೊರತೆ ಕೂಡ ತುಂಬಾ ಜಾಸ್ತಿ,
1: ಹೌದು, ಮಳೆ
0: ಒಂದು ನಿಟ್ಟಿನಲ್ಲಿ ತುಂಬಾ ಬೆಳೆಗಳು ಕೂಡ ಸರಿಯಾಗಿ ಬಂದಿಲ್ಲ. ಸೊ ಈ ಒಂದು
1: ತುಂಬಾ ಏನಾಗಿದೆ ಈಗ ಮಳೆ ನಾನು ಹೇಳಿದೆ ಆಗಲೇ. ಈಗ ನೋಡಿ, ನಮಗೆ ಏಪ್ರಿಲ್ನಲ್ಲಿ 83% ಕೊರತೆ, 85% ಕೊರತೆ, 85% ಮೇ ಮಂತಲ್ಲಿ 23% ಕೊರತೆ, ಜೂನಲ್ಲಿ 56% ಕೊರತೆ, ಜುಲೈನಲ್ಲಿ 61% ಕೊರತೆ, ಈಗ ಆಗಸ್ಟ್ನಲ್ಲಿ 58% ಕೊರತೆ. ಈ ರೀತಿ ಯಾವ ಮಾಹೆನಲ್ಲೂ ನಮಗೆ ಮಳೆ ಬಿದ್ದಿಲ್ಲ, ವಾಡಿಕೆಯಷ್ಟು ಮಳೆ ಆಗಿಲ್ಲ. ಇದು ನಮಗೆ ತಾವೆಲ್ಲ ಕೇಳಿರ್ಬೋದು, ಎಲ್ನಿನೋ ಅನ್ನೋ ಒಂದು ಪರಿಣಾಮ, ಹವಾಮಾನ ವೈಪರೀತ್ಯ ಬದಲಾವಣೆಯಲ್ಲಾದಂಥ ಒಂದು ಇದರಿಂದ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಈಗ ಏನಾಗಿದೆ ಅಂದರೆ, ಈಗ ನಮ್ಮ ರೈತ ಬಾಂಧವರಿಗೆ ಕೆಲವರು ಬೆಳೆ ಬೆಳೆದಿರೋರಿಗೆ ಪ್ರೊಟೆಕ್ಟಿವ್ ಇರಿಗೇಷನ್ ಏನೋ ಒಂದು ಆಪತ್ಕಾಲದಲ್ಲಿ ನೀರು ಇರುವಂಥವ್ರು ಬೋರ್ ಇರೋರು ಅಂಥವ್ರು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೆಲವು ಬೋರ್ಗಳು ಗ್ಯಾಪ್ ಹೊಡಿತಾ ಇದ್ದಾವೆ, ಆಗ್ಲೇ ಇದೆಲ್ಲ ಸಮಸ್ಯೆಗಳಿದೆ. ಆದಾಗ್ಯೂ ಏನೆಲ್ಲ ಮಾಡಬಹುದು ಇಂಥ ಕಠಿಣ ಪರಿಸ್ಥಿತಿಗಳಲ್ಲಿ ಅಂದರೆ, ನಾನು ಹೇಳ್ತಕ್ಕಂಥದ್ದು, ಪ್ರತಿಯೊಬ್ಬ ಕುಷ್ಕಿ ಬೇಸಾಯ ಮಾಡುವಂಥ ರೈತ ಬಾಂಧವ ಒಂದು ಕೃಷಿ ಹೊಂಡವನ್ನು ಹೊಂದಿರಲೇಬೇಕು. ನನ್ನ ಪ್ರಕಾರ ಒಂದು ಕೃಷಿ ಹೊಂಡ ಹೊಂದಿರಲೇಬೇಕು. ಆಮೇಲೆ ಕೃಷಿ ಹೊಂಡದಲ್ಲಿ ಒಂದು ಪಾಲಿಥಿನ್ ಲೈನಿಂಗು ಹಾಕೊಂಡು, ಈಗ ನಮ್ಮ ಕೃಷಿ ಭಾಗ್ಯದಲ್ಲೂ ಅವಕಾಶ ಇದೆ, ಈಗ ನರೇಗಾದಲ್ಲಿ ಮಾಡೋಕ್ಕೂ ಅವಕಾಶ ಇದೆ. ಅದು ನರೇಗಾ ಅಂದರೆ ಈಗ VVG ರಾಮ್ಜಿ ಬಂದಿದೆ, ಮೊದಲು ನರೇಗಾ ಇತ್ತು, ಈಗ ಅದನ್ನ ಅದರಲ್ಲಿ ಈ ಒಂದು ಕೃಷಿ ಹೊಂಡವನ್ನು ಮಾಡ್ಕೊಂಡು ಯಾವಾಗಲೂ ಒಂದ್ಸಲಿ ಮಳೆ ಬಂದಂತ ಸಂದರ್ಭದಲ್ಲಿ ಶೇಖರಣೆ ಮಾಡ್ಕೊಂಡು, ಅಂದ್ರೆ ಅವರು ಇಳಿಜಾರು ಎಲ್ಲಿ ಭೂಮಿಯಲ್ಲಿ ಎಲ್ಲ ಕಡೆ ಹೋಗಿ ನೀರು ಶೇಖರಣೆ ಆಗುತ್ತೆ ಅಂತ ಜಾಗದಲ್ಲಿ ಮಾಡ್ಕೋಬೇಕು. ಮಾಡ್ಕೊಂಡು ಅದನ್ನ ಒಂದು ಡೀಸೆಲ್ ಪಂಪ್ ಸೆಟ್ ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿಯಲ್ಲಿ ಕೊಡ್ತೀವಿ.

0: ಅದನ್ನು ತಗೊಂಡು ಅದನ್ನು ಈಗ ಏನಾಗ್ತದೆ ಮಳೆ ಇಂಥ ಸಂದರ್ಭಗಳಲ್ಲಿ ಈಗ ರೈತ ಬಂದವರು ಅಂತಾರೆ, ಒಂದು ಎರಡು ಮಳೆ ಬಂದಿದ್ರೆ ನಂದು ಬೆಳೆ ಬಂದ್ಬಿಡೋದು
1: ಅಂತಾರೆ.
0: ಅಂಥ ಟೈಮಲ್ಲಿ ಅಂದರೆ ಸಂದಿಗ್ಧ ಅಂತ ಅಂತೀವಿ, ಕ್ರಿಟಿಕಲ್ ಸ್ಟೇಜ್, ಕ್ರಿಟಿಕಲ್ ಸ್ಟೇಜಸ್ ಅಲ್ಲಿ ಸಂದಿಗ್ಧ ಹಂತದಲ್ಲಿ ನೀರಾವರಿಯನ್ನು ಮಾಡ್ಕೊಳ್ತಕ್ಕಂಥದ್ದು ತುಂಬ ಬಹಳ ಮುಖ್ಯ. ಒಂದು ಎರಡನೇದು, ಈಗ ಬಿತ್ತನೆ ಆಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಈಗ ನೋಡಿ, ಈ ಸುಮಾರು ದಿವಸದಿಂದ ಮಳೆ ನಮ್ಮ ಭೂಮಿ ಸಿದ್ಧತೆಗೆ ಆಗುವಷ್ಟು ಮಳೆ ಬೀಳ್ತಾ
1: ಇಲ್ಲ.
0: ಬಿತ್ತನೆ ಆಗ್ಬೇಕಂದ್ರೆ ನಾವು ಏನ್ ಬೆಳೆ ಏನ್ ಮಾಡ್ಬೇಕಂದ್ರೆ ಬೆಳೆನೆ ಹಾಕಕ್ಕಾಯ್ತಲ್ವಲ್ಲ. ಈಗ ಮಳೆ ಇದು ಭೂಮಿ ಸಿದ್ಧತೆ ಮಾಡುವಷ್ಟು, ಈಗ ನೋಡಿ ನಮ್ಮ ಜಿಲ್ಲೆಯಲ್ಲಿ 79,000 ಹೆಕ್ಟೇರ್ ಪ್ರದೇಶದಲ್ಲಿ ರಾಗಿ ಬೆಳೆ ಹಾಕ್ಬೇಕು, ಬರೀ 3% ಆಗಿದೆ. 2,000 ಹೆಕ್ಟರ್ ಆಗಿಲ್ಲ, 200 ಹೆಕ್ಟರ್ ಆಗಿದೆ. ಏನ್ ಮಾಡ್ತೀರಾ? ಹಂಗೆ ನಾನು ಹೇಳ್ತಕ್ಕಂಥದ್ದು, ಈಗ ಭೂಮಿ ಸಿದ್ಧತೆಗೆ ಸಾಕಾಯ್ತಾ ಇಲ್ಲ ಮಳೆ, ಸುಮ್ಮನೆ ಎಲ್ಲ ತುಂತುರು ಬರ್ತದೆ, ಅದ್ರಲ್ಲಿ ಏನ್ ಭೂಮಿ ಉಳಕಾಯ್ತದ? ಭೂಮಿ ಉಳಕೆ ಆಯ್ತಾ ಇಲ್ಲ. ಇನ್ ಬಿತ್ತನೆ ಎಲ್ಲಿಂದ ಬಂತು? ಈ ಮೊದ್ಲಲ್ಲಿ ಕೆಲವರು ಅವಾಗ ಟೊಬ್ಯಾಕೊ ಸ್ವಲ್ಪ ಕಾಟನ್ನು ಅವೆಲ್ಲ ಮಾಡಿದವ್ರು. ಈಗ ನಾನು ಹೇಳ್ತಕ್ಕಂಥದ್ದು, ಯಾರು ಈಗ ಆಲ್ರೆಡಿ ಬಿತ್ತನೆ ಮಾಡಿದ್ದೀರಿ ಅಂತವ್ರು ಏನ್ ಮಾಡ್ಬೋದು ಅಂದ್ರೆ, ಮಲ್ಚಿಂಗ್ ಅಂತೀವಿ. ಮಲ್ಚಿಂಗ್ ಅಂದ್ರೆ ಒದಿಕೆ. ಒದಿಕೆಯಲ್ಲಿ 2-3 ತರ ಇದೆ. ಈಗ ಜಮೀನಿನಲ್ಲಿ ಇರ್ತಕ್ಕಂಥ ವೇಸ್ಟ್ ಕಸ ಕಡ್ಡಿಗಳನ್ನ ಜಮೀನಲ್ಲಿ ಆಡತಕ್ಕಂಥದ್ದು ಬೆಳೆ ಮಧ್ಯೆ, ಅದು ಏನಾಗುತ್ತೆ, ಭೂಮಿಯಿಂದ ನೀರನ್ನ ಆವಿಯಾಗದಂಗೆ ತಡೀತದೆ. ಒಂದು ಇನ್ನೊಂದು, ಈಗ ಹತ್ತಿ ಅಥವಾ ಬೇರೆ ಯಾವುದೇ ಬೆಳೆನಲ್ಲಿ ಈಗ ಅದು ಆಲೆ ಬಿತ್ತನೆ ಮಾಡಿದ್ದೀರಿ, ಇದು ನೀರಿನ ಕೊರತೆ ಇದೆ ಅಂದಂತ ಸಂದು ಇನ್ನೂ ನೀರು ಡ್ರೈ ಆಗ್ದಂಗೆ ಮಾಡಬೇಕು ಅಂದರೆ ಡಸ್ಟ್ ಮಲ್ಚಿಂಗ್ ಅಂತೀವಿ. ಅಂದರೆ ಅದೇನಾಗ್ತದೆ, ಒಂದು ಕುಂಟೆ ಹೊಡೆಯೋದು, ಕುಂಟೆ ಮೇಲೆ ಸುಮ್ಮನೆ ಜಸ್ಟ್ ಮಣ್ಣನ್ನು ಡಿಸ್ಟರ್ಬ್ ಮಾಡೋದು, ಅದು ಕುಂಟೆ ಚಿಪ್ಪು ಮೇಲ್ಗಡೆ ಮಣ್ಣನ್ನು ಕಿತ್ಕೊಂಡು ಹೋಗುತ್ತದೆ. ಆವಾಗ ಏನಾಗುತ್ತೆ, ಇವಿರ್ತವೆ ಏನು ರಂಧ್ರಗಳಲ್ಲಿ ನೀರು ಆವಿಯಾಗಿ ಹೋಗೋದು, ಕೆಪಿಲರಿ ರೈಸ್ ಅಂತೀವಿ, ಅದು ಆ ನೀರು ಆವಿಯಾಗಿ ಹೋಗೋದನ್ನ ತಡೆಗಟ್ಟುತ್ತದೆ ಈ ಡಸ್ಟ್ ಮಲ್ಚು. ಈ ಮಣ್ಣೆ ಅದಕ್ಕೆ ಅಡ್ಡಿಯಾಗಿ ಕೂತ್ಕೊತದೆ.
1: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಮತ್ತೆ ಕರೆ ಇದೆ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಸುನಂದ ಅವ್ರೆ ಹೇಳಿ. ನಮ್ಗೆ
0: ಹೇಳಿ ಸುನಂದ ಅವ್ರ,
1: ಜಂಟಿ ನಿರ್ದೇಶಕರ ಹೇಳಿ.
2: ಅದೇ ಇದು ಒಂದೇ ಎಕರೆ ಜಮ್ಮ ಇದು ಜೋಳ ಹಾಕಿದ್ದು, ಅದೆಲ್ಲ ಹುಳ ಹಿಡ್ಕೊಂಡ್ರೆ ಏನು ಬೆಳಸಾಗ್ಲಿಲ್ಲ ಸರ್, ಅದಕ್ಕೆ ಏನ್ ಮಾಡ್ಬೇಕಂತ ಕೇಳಿದ್ದು ಸರ್.
0: ಈಗ ಏನ್ ನೀರು ನೀರಾವರಿ ಇದೆಯಾ, ನೀರಿದ್ಯಾ, ನೀರು ಬೋರ್ಗೀರ್ ಇದೆಯಾ?
2: ಹೌದು ಸರ್, ನೀರಾವರಿನೇ.
0: ನೀರಿದ್ರೆ ಬೆಸ್ಟ್ ಅಂದ್ರೆ ರಾಗಿ ಬೆಳೀರಿ. ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೀಮಟಗೆರೆ ಅಥವಾ ಸರ್ಗೂರಲ್ಲಿ ರಾಗಿ ಸಿಗುತ್ತೆ. ರಾಗಿ ML 365 ಅಂತ ಇದೆ, ML 365 ಅಂತ. ಅದನ್ನ ರಾಗಿ ತಗೊಂಡು ನೀವು ಒಂದು ಎಕರೆ ರಾಗಿ ಹಾಕಿ, ಒಳ್ಳೆ ಹುಲ್ಲಾಗುತ್ತೆ ದನಕರುಗಳಿಗೆ, ಒಳ್ಳೆ ರಾಗಿ ಮೇವ ರಾಗಿ ಕಾಳು ಒಳ್ಳೆ ಸಿಗುತ್ತೆ, ಒಳ್ಳೆ ರೇಟು ಸಿಗುತ್ತೆ, ರಾಗಿ ಬೆಳೀರಿ. ಅದೇ ಈಗ ಒಂದು ಮಳೆ ಕಡಿಮೆ ಆದ್ರೂ ತಡ್ಕೊಳ್ಳೋ ಶಕ್ತಿ ಇರ್ತಕ್ಕಂಥದ್ದು. ಮತ್ತೆ ಅದಕ್ಕೆ ಪೊಟ್ಯಾಶ್ ಹಾಕ್ಲೇಬೇಕು. ಪೊಟ್ಯಾಶು ಹಾಕು, 20-20 ಹಾಕಿದ್ರೆ ಅದ್ರ ಜೊತೆಗೆ ಸ್ವಲ್ಪ ಪೊಟ್ಯಾಶ್ ಹಾಕ್ಬೇಕು. ಇಲ್ಲರೆ 10-26-26 ಅಂತ ಬರ್ತದೆ, ಅದನ್ನು ತಗೊಳ್ಳಿ. ಇಲ್ಲ 17-17-17 ಅಂತ ಬರ್ತದೆ, ಅದನ್ನು ಹಾಕಿ. ಇಲ್ಲ 19-19-19 ಅಂತ ಬರ್ತದೆ, ಅದನ್ನು ಹಾಕಿ.
1: ಹಲೋ, ಓಕೆ. ಬೇರೆ ಪ್ರಶ್ನೆ ಇದೆಯಾ ಸುನಂದ ಅವರೇ?
2: ಇಲ್ಲ ಸರ್, ಅದಕ್ಕೆ ಕೇಳಿದ್ದು. ಏನು ಪರಿಹಾರ ಅಂತ?
0: ರಾಗಿ ಹಾಕಿ, ರಾಗಿ ಹಾಕಿ. ಇಲ್ಲ ಅಂದ್ರೆ ಅವರೇ ಹಾಕ್ತೀನಿ ಅನ್ನೋದಿದ್ರೆ ಹೆಬ್ಬಾಳ ಅವರೇ ಸಿಗುತ್ತೆ, ಅದನ್ನ ಹಾಕಿ.
1: ಓಕೆ ಓಕೆ, ಧನ್ಯವಾದಗಳು ಸುನಂದ ಅವ್ರೆ, ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಇದ್ರಿ. ಈಗ ಏನು ಈ ಒಂದು ಸಂದರ್ಭದಲ್ಲಿ ಹೇಗೆ ಪರ್ಯಾಯ ಬೆಳೆಗಳನ್ನು ಬೆಳೆಯಬಹುದು ಅನ್ನೋದು ಜೊತೆಗೆ, ಈಗ ಈ ತರ ಒಂದು ಮಳೆ ಕೊರತೆ ಮತ್ತು ಈ ಒಂದು ರೋಗ ಎರಡರಿಂದನೂ ಕೂಡ ಏನಾದ್ರು ಬೆಳೆ ನಷ್ಟ ಆಗಿರೋದ್ರಿಂದ ಏನಾದ್ರೂ ಇದಕ್ಕೆ ಏನಾದ್ರೂ ಸರ್ಕಾರ ಇರ್ಬೋದು ಅಥವಾ ಇಲ್ಲ?
0: ಅದು ಸರ್ಕಾರ ಈಗ ರೋಗಕ್ಕೆ ಯಾವುದು NDRF ಅಲ್ಲಿ ಕವರ್ ಆಗಲ್ಲ
1: ಸರ್.
0: ಬಟ್ ಈ ಬರದ್ದು ಇದಕ್ಕೆ ಏನಿದೆ, ಅದು ಈಗ ಗ್ರೌಂಡ್ ಟ್ರೂತಿಂಗ್ ಮಾಡ್ತಾ ಇದೀವಿ ನಾವೀಗ. ಅದು ಎಲ್ಲ ತಾಲೂಕುಗಳಲ್ಲಿ ಏನು ನಮ್ಮ ಪೂರ್ವ ಮುಂಗಾರು ಬೆಳೆಗಳು ಏನು ಬಿತ್ತನೆ ಆಗಿತ್ತು ಅದರದ್ದು, ಮತ್ತು ಇದರದ್ದು ಈಗ ಏಳು ತಾಲೂಕಲ್ಲಿ ಪಿರಿಯಾಪಟ್ಟಣ ಹೊರತುಪಡಿಸಿ ಮಿಕ್ಕ ತಾಲೂಕುಗಳಲ್ಲಿ ಗ್ರೌಂಡ್ ಟ್ರೂತಿಂಗ್ ಮಾಡೋಕ್ಕೆ ಹೇಳಿದ್ದಾರೆ, ಅದು ಮಾಡ್ತಾ ಇದ್ದೀವಿ. ಅದರ ಆಧಾರದ ಮೇಲೆ ಡ್ರಾಟ್ ಡಿಕ್ಲರೇಷನ್ ಆಗ್ತದೆ. ಆಮೇಲೆ ಜಂಟಿ ಸಮೀಕ್ಷೆ ಮಾಡಿ ಯಾರು ಬೆಳೆ ಬೆಳೆದಿರ್ತಾರೆ ಅವ್ರಿಗೆ ಡ್ರಾಟ್ ಅಂತ ಡಿಕ್ಲೇರ್ ಆದರೆ ಅದಕ್ಕೆ ತಕ್ಕಂತೆ ಇದು ಬರ್ತದೆ, ಕ್ರಾಪ್ ಲಾಸ್ ಇದು ಬರ್ತದೆ.
1: ಸೊ ಅಂದ್ರೆ ಇದಕ್ಕೆಲ್ಲ ಕೂಡ ಅವ್ರು ಬೆಳೆ ವಿಮೆ ಏನಾದ್ರು ಮಾಡಿಸಿರ್ಬೇಕಾ ಅಥವಾ?
0: ಇಲ್ಲ ಇಲ್ಲ, ಬೆಳೆ ವಿಮೆಗೂ ಇದಕ್ಕೂ ಸಂಬಂಧ ಇಲ್ಲ.

0: ಅಂದಿಲ್ಲ ಬೆಳೆ ವಿಮೆಗೂ ಇದಕ್ಕೆ. ಬೆಳೆ ವಿಮೆ ನೋಡ್ರಿ, ಬೆಳೆ ವಿಮೆ ಏನಾಗುತ್ತೆ, ಯಾವಾಗ ಇಳುವರಿ ಕಡಿಮೆ ಆಧಾರಿತ ಆಗ್ತದೆ ಅದಕ್ಕೆ ಬರ್ತದೆ. ಇನ್ನೊಂದು ಈಗ ರಾಗಿ ಪ್ರಿವೆಂಟೆಡ್ ಸೋಯಿಂಗ್ ಅಂತ ಒಂದು ಆಪ್ಷನ್ ಇದೆ, ಅದು ಇಲ್ಲಿ ಸರಗೂರು ಮತ್ತು ಗ್ರಾಮ ಪಂಚಾಯತಿನಲ್ಲಿ ಅಧಿಸೂಚಿತ ಇವು ಏನಿದ್ದಾವೆ ವಿಮಾ ಘಟಕಗಳು, ಅದರಲ್ಲಿ ನಿಮ್ಮ ಸರಗೂರು ಸ್ವಲ್ಪ ಎಚ್ ಡಿ ಕೋಟೆ ಮತ್ತು ಹುಣಸೂರು ಈ ಮೂರು ತಾಲೂಕಿನಲ್ಲಿ ಸುಮಾರು 1400 ಜನ ರೈತರದು ಇನ್ಶೂರೆನ್ಸ್ ಕ್ಲೈಮ್ ಆಗೋ ಚಾನ್ಸಸ್ ಇದೆ. 25% ವಿಮಾ ಕಂತದ್ದು ಅಷ್ಟು ಜನಕ್ಕೆ ಆಗ್ತದೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ,
2: ನಮಸ್ಕಾರ,
1: ನಮ್ಮ ಹೆಸರು ಸಿದ್ದರಾಜ್ ಅವರೇ, ಹೇಳಿ ತಮ್ಮ ಪ್ರಶ್ನೆ ಏನಂತ
0: ಹೇಳಿ.
2: ಮುಸ್ಕಿನ ಜೋಳ ನಾವು ನಾಟಿ ಮಾಡಿದ ಒಂದ 15 ದಿನಕ್ಕೆ ಎಲ್ಲ ಗಿಡಗಳೆಲ್ಲ ಸುಮಾರು ಒಂದು 3 ಇಂಚ್ ಬಂದಿತ್ತು ಸರ್. ಆ ಬಂದ್ಮೇಲೆ 15 ಗಿಡಕ್ಕೆ ಮೇಲೆ ಸುಳಿ ಎಲ್ಲ ವೈಟ್ ಕಲರ್ ಬರೋದು, ಒಳಗಡೆನೆ ಹುಳ ಸಣ್ಣ ಕೈಲಿ ಹುಳ ತಿನ್ನೋದು ಕಾರಣ ಏನ್ ಸರ್ ಅದು?
0: ಈಗ ನೋಡಿ, ಎರಡು ಕಾರಣ ಇದೆ. ಹುಳ ತಿನ್ನೋದು ಅದು ಬೇರೆ, ಅದು ಫಾಲ್ಸ್ ಆರ್ಮಿ ವರ್ಮ್ ಅಂತೀವಿ, ಅಂದ್ರೆ ಲದ್ದಿ ಹುಳು ಅಂತವಿ. ಅದಕ್ಕೆ ಸುಳಿಗೆ ಇಮಮೆಕ್ಟಿನ್ ಬೆಂಜಾಯಿಟ್ ಅಂತ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗ್ತದೆ, ಅದನ್ನ ಸ್ಪ್ರೇ ಮಾಡಬೇಕು ಸುಳಿಗೆ. ಅದು ಹುಳಕ್ಕೆ, ಇದು ರೋಗಕ್ಕೆ. ನೀವು ನಾನು ಆಗ್ಲೇ ಹೇಳಿದೆ, ಅದು ಕೇಳಿದ್ರೆ ಅವು ರೈತ ಸಂಪರ್ಕ ಕೇಂದ್ರದಲ್ಲಿ ಕೊಡ್ತಾರೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಎರಡ್ ಹಂತದಲ್ಲಿ ಹೊಡಿಬೇಕು. ಈಗ 15 ದಿವಸದಲ್ಲಿ ಒಂದು ಹೊಡಿಬೇಕು, 25 ದಿವಸ ಆದ್ಮೇಲೆ ಇನ್ನೊಂದು ಬೇರೆ ಕೆಮಿಕಲ್ ಹೊಡಿಬೇಕು. ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅವರು ಬರ್ಕೊಡ್ತಾರೆ. ಇದ್ರೆ ಇರ್ತದೆ, ಕೆಲವು ಮೆಟ್ರಾಲಾಕ್ಸಿಲ್ ಮ್ಯಾಂಕೋಜಾಬ್ ಇದೆ, ಅವರೇ ಕೊಡ್ತಾರೆ ಸಬ್ಸಿಡಿಲಿ. ಇನ್ನೊಂದು ಕೆಮಿಕಲ್ ಏನಾದ್ರು ಎರಡನೇ ಸಲ ಸ್ಪ್ರೇ ಮಾಡೋದು ಇಲ್ಲದೆ ಇದ್ರೆ ಅದನ್ನ ಬರ್ಕೊಡ್ತಾರೆ. ಏನ್ ಗೊಬ್ಬರ ಕೊಟ್ಟಿದ್ರಿ?
2: ಸರ್ ಮಾಮೂಲಿ ನಾವು ಕೊಡಿಯ ಗೊಬ್ಬರ ಬಿಟ್ರೆ ಯಾವ್ದು ಬೇರೆ ಮಿಕ್ಸ್ ಮಾಡಲ್ಲ.
0: ಕೆಮಿಕಲ್ ಗೊಬ್ಬರ ಕೊಡಲ್ವಾ?
2: ಕೆಮಿಕಲ್ ಹಾಕಲ್ಲ ಸರ್.
0: ಕೊಟ್ಟಿಗೆ ಗೊಬ್ಬರನೇ ಕೊಟ್ಟಿದ್ರಾ?
2: ಹೌದೌದು.
0: ಹಂಗಾದ್ರೆ ಕೊಟ್ಟಿಗೆ ಗೊಬ್ಬರ ಕೊಟ್ರೆ ಸಾಕಾಗಲ್ಲ ಯಜಮಾನ್ರೆ. ಅದಕ್ಕೆ ಮುಸ್ಕಿನ ಜೋಳಕ್ಕೆ ಅದು ತುಂಬಾ ಇದು ಗೊಬ್ಬರದ ಅಂಶವನ್ನ ಬೇಡುವಂತ ಬೆಳೆ ಅದು. ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಒಂದು ಸಾಕಾಗಲ್ಲ, ಗೊತ್ತಾಯ್ತಾ? ಹಂಗ ಅದಕ್ಕಾಗಿ ಮೋಸ್ಟ್ಲಿ ಆಗಿರ್ತದದು. ಎಲ್ಲೋ ಹಿಂಗ ನೈಟ್ರೋಜನ್ ಡಿಫಿಷಿಯನ್ಸಿ ಅಂತೀವಿ, ಸಾರಜನಕದ ಡಿಫಿಷಿಯನ್ಸಿ, ಹಂಗಾಗಿ ಆಗಿರ್ತದದು. ನಿಮಗೆ ಬರೀ ಕೊಟ್ಟಿಗೆ ಗೊಬ್ಬರದ್ದು ಅಂದರೆ ಯಾವಾಗ ನಿಮ್ಗೆ ಅಷ್ಟು ಕೊಟ್ಟಿಗೆ ಗೊಬ್ಬರ ಅಂದರೆ ನಿಮ್ಮ ಭೂಮಿಗೆ ಹಾಕಿ ಹಾಕಿ ಹಾಕಿ ಅದು ಒಂದು ಹಲವಾರು ವರ್ಷಗಳು ಆಗಿ ಅದು ಅಷ್ಟು ನಿಮ್ಗೆ ಏನೂ ಇಲ್ಲ ಅದರಲ್ಲೇ ಬೆಳೀತದೆ ಅನ್ನೋವಂಥ ಪರಿಸ್ಥಿತಿ ಇರಬೇಕು. ಅಂಥ ಪರಿಸ್ಥಿತಿ ಇದೆಯಾ ನಮ್ಮ ಯಾವು ಈಗ ಅಂತ ಗೊಬ್ಬರಗಳಿಲ್ಲ?
2: ಹಾಂ,
0: ಹಂಗಾಗಿ ನೀವು ಸ್ವಲ್ಪ ರಾಸಾಯನಿಕ ಗೊಬ್ಬರ ಕೊಡಬೇಕು.
1: ಓಕೆ, ಧನ್ಯವಾದಗಳು ಸಿದ್ದರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ತಾವು ಮಾತನಾಡ್ತಾ ಇದ್ರಿ ಒಂದು ಏನು ಬರ ಇದಕ್ಕೆ ಸಂಬಂಧಪಟ್ಟಂತೆ ಅಥವಾ ಬೆಳೆ ವಿಮೆಗೆ ಸಂಬಂಧಪಟ್ಟಂತಂದ್ರೆ ಹೇಗೆ ಅನ್ನೋದ್ರ ಬಗ್ಗೆ. ಈಗಂದ ಒಂದು ವೇಳೆ ಈಗ ತಾವು ಹೇಳ್ದಂಗೆ ಇದಕ್ಕೂ ಕೂಡ ಏನಾದ್ರು ಮುಸ್ಕಿನ ಜೋಳಕ್ಕೆ ಏನಾದ್ರೂ ಬೆಳೆ ವಿಮೆ ಏನಾದ್ರೂ ಮಾಡಿಸಿದ್ರೆ?
0: ಬೆಳೆ ವಿಮೆ ಮಾಡಿಸಿದ್ದಾರೆ ಸುಮಾರು ಜನ ಮಾಡಿಸಿದ್ದಾರೆ. ಈಗ ಅದು ಏನಾಗ್ತದೆ ಅಂದ್ರೆ ಈಗ ಇಳುವರಿ ಆಧಾರದ ಮೇಲೆ ಬಂದಂತ ಸಂದರ್ಭದಲ್ಲಿ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಅಂತೀವಿ, ಬೆಳೆ ಕಟಾವು ಇವನ್ನ ಮಾಡಿದಾಗ ಪ್ರಯೋಗಗಳನ್ನ ಅದರ ಆಧಾರದ ಮೇಲೆ ಇಳುವರಿ ತಗೊಂಡಾಗ ಅವಾಗ ಇನ್ಶೂರೆನ್ಸ್ ಕ್ಲೈಮ್ ಆಗತ್ತೆ ಅವ್ರಿಗೆ, ಇಳುವರಿ
1: ಆಧಾರದ ಮೇಲೆ. ಓಕೆ ಓಕೆ ಸರ್, ಈಗ ಇದ್ರ ಜೊತೆಗೆ ತಾವು ಕೂಡ ಹೇಳ್ತಾ ಇದ್ರಿ ಈಗ ನಾವು ಸರ್ಕಾರದ ಮಟ್ಟದಲ್ಲಿ ಕೂಡ ಈ ಒಂದು ಪರ್ಯಾಯ ಬೆಳೆ ಅಥವಾ ಈ ಒಂದು ಬೆಳೆ ಇದಕ್ಕೆ ಸಂಬಂಧಪಟ್ಟಂತೆ ಬದಲಾವಣೆ ಬೆಳೆ ಬಗ್ಗೆ ನಾವು ಸರ್ಕಾರಕ್ಕೆ ಶಿಫಾರಸು ಕೂಡ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರಿ. ಈಗ ತಾವು ಮೊದಲೇ ಕೂಡ ಹೇಳ್ತಾ ಇದ್ರೆ ರೈತರಿಗೆ 3 ಒಂದ್ಸಲಿ ಇದು ಕಟಿಂಗ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರೋದ್ರಿಂದ ಇದನ್ನೇ ಬೆಳೀತಾ ಇರ್ತಾರೆ ಏನಾದರೂ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು, ಬಿಷ್ಕೇಕ್ನಲ್ಲಿ ಇರಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. 1.27 ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಸೆಮಿಕಾನ್ 2.0 ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆ. 2026-27 ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆ ಶೇಕಡಾ 7.8% ದಾಖಲು. ಒಲಮೋಗ್ ಟೇಬಲ್ ಟೆನಿಸ್ ಪಂದ್ಯಾವಳಿ ಭಾರತದ ಅಂಕುರ್ ಭಟ್ಟಾಚಾರ್ಜಿಗೆ ಚೊಚ್ಚಲ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಗರಿ. ವಾರ್ತೆಗಳ ವಿವರ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ಬಿಷ್ಕೇಕ್ನಲ್ಲಿ

ಇರಾನ್ನ ಅಧ್ಯಕ್ಷ ಡಾ ಮಸೂದ್ ಪೆಜೆನ್ಶ್ಕಿಯಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಪಶ್ಚಿಮ ಏಷ್ಯಾ ಪ್ರದೇಶದಲ್ಲಿ ಉದ್ಭವಿಸಿರುವ ವಿದ್ಯಮಾನಗಳ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಈ ಪ್ರದೇಶದಲ್ಲಿ ಶಾಂತಿಯುತವಾಗಿ ವ್ಯವಹರಿಸಲು ಮಾತುಕತೆ ಮತ್ತು ಸಂವಾದ ಅವಶ್ಯಕ ಎಂದು ಪ್ರತಿಪಾದಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ಜನಸಾಮಾನ್ಯರು ಮತ್ತು ಜನವಸತಿ ಮೂಲಸೌಕರ್ಯ ಹಾಗೂ ಸುರಕ್ಷಿತ ನೌಕಾಯಾನದ ಮೇಲೆ ದಾಳಿ ನಡೆಸಬಾರದು ಎಂದು ಅಭಿಪ್ರಾಯಪಟ್ಟರು. ನಂತರ ಪ್ರಧಾನಿ ಅವರು ಕಿರ್ಗಿಸ್ ಗಣರಾಜ್ಯದ ಅಧ್ಯಕ್ಷರೊಂದಿಗೆ ಮಾತುಕತೆ ನಡೆಸಿದರು. ಉಭಯ ದೇಶಗಳ ನಾಯಕರು ಪರಸ್ಪರ ಆರ್ಥಿಕ ಮತ್ತು ವಾಣಿಜ್ಯ ಸಂಬಂಧಗಳನ್ನು ಬಲಪಡಿಸಿಕೊಳ್ಳಲು ಸಮ್ಮತಿಸಿದರು. ಇದಕ್ಕೂ ಮೊದಲು ಪ್ರಧಾನಿ ನರೇಂದ್ರ ಮೋದಿ ಅವರು ಅರ್ಮೇನಿಯಾದ ಪ್ರಧಾನಿ ನಿಕೋಲ್ ಪಶಿನ್ಯಾನ್ ಅವರನ್ನು ಭೇಟಿ ಮಾಡಿದರು. ರಕ್ಷಣೆ, ಆರ್ಥಿಕತೆ, ಔಷಧಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ವಿಷಯಗಳಲ್ಲಿ ಎರಡೂ ದೇಶಗಳ ಪರಸ್ಪರ ಸಹಯೋಗದ ಬಗ್ಗೆ ಉಭಯ ನಾಯಕರು ಚರ್ಚೆ ನಡೆಸಿದರು. ಜವಳಿ ಮತ್ತು ಉಡುಪು ಕ್ಷೇತ್ರವು ಭಾರತದ ಸಾಂಸ್ಕೃತಿಕ ಪರಂಪರೆಯ ಪ್ರಮುಖ ಭಾಗವಾಗಿರುವುದಲ್ಲದೆ ಕೋಟ್ಯಾಂತರ ಜನರಿಗೆ ಜೀವನೋಪಾಯ ಒದಗಿಸುತ್ತಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ರಾಷ್ಟೀಯ ಫ್ಯಾಷನ್ ತಂತ್ರಜ್ಞಾನ ಸಂಸ್ಥೆಯ ಘಟಿಕೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, ದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ಮೌಲ್ಯಗಳಲ್ಲಿ ಬೇರೂರಿಕೊಂಡೇ ವಿದ್ಯಾರ್ಥಿಗಳು ಜಾಗತಿಕ ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. 2047 ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ದೃಷ್ಟಿಕೋನಕ್ಕೆ ಯುವಜನರು ಕೊಡುಗೆ ನೀಡಬೇಕು. ವಿದ್ಯಾರ್ಥಿಗಳು ಕೇವಲ ಉದ್ಯೋಗ ಅರಸುವವರಾಗದೆ ಇತರರಿಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವವರಾಗಬೇಕು ಎಂದು ಸಲಹೆ ನೀಡಿದರು. ಕಳೆದ 4 ದಶಕಗಳಲ್ಲಿ ರಾಷ್ಟೀಯ ಫ್ಯಾಷನ್ ತಂತ್ರಜ್ಞಾನ ಸಂಸ್ಥೆಯ ವಿದ್ಯಾರ್ಥಿಗಳು ಮತ್ತು ವೃತ್ತಿಪರರು ರಾಷ್ಟೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನಾರ್ಹ ಸಾಧನೆಗಳನ್ನು ಮಾಡಿದ್ದು, ಇದರಿಂದ ಭಾರತಕ್ಕೆ ಜಾಗತಿಕ ಮನ್ನಣೆ ದೊರೆತಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದರು. ದೇಶದಲ್ಲಿ ಚಿಪ್ ಉತ್ಪಾದನಾ ಪರಿಸರ ವ್ಯವಸ್ಥೆ ಉತ್ತೇಜಿಸಲು ಕೇಂದ್ರ ಸರ್ಕಾರ ಇಂದು 1.27 ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಸೆಮಿಕಾನ್ 2.0 ಯೋಜನೆಯನ್ನು ಪ್ರಕಟಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್, ಮುಂಬರುವ ವರ್ಷಗಳಲ್ಲಿ ಭಾರತ ಜಾಗತಿಕ ಸೆಮಿಕಂಡರ್ ಉದ್ಯಮ ಮಾರುಕಟ್ಟೆಯ ಸುಮಾರು 10% ಹೊಂದುವ ಮೂಲಕ ಜಾಗತಿಕ ಸೆಮಿಕಂಡರ್ ಮೌಲ್ಯ ಸರಪಳಿಯಲ್ಲಿ ಹೆಚ್ಚಿನ ಪಾತ್ರ ವಹಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು. ವೇಫರ್ ತಯಾರಿಕೆಯಿಂದ ಚಿಪ್ ಉತ್ಪಾದನೆಯವರೆಗೆ ಜಾಗತಿಕ ಸೆಮಿಕಂಡಕ್ಟರ್ ಮೌಲ್ಯ ಸರಪಳಿಯಲ್ಲಿ ದೇಶವನ್ನು ದೃಢವಾಗಿ ಅಳವಡಿಸಿಕೊಳ್ಳುವತ್ತ ಸರ್ಕಾರ ಗಮನಹರಿಸಿದೆ. ಮುಂಬರುವ ದಶಕಗಳಲ್ಲಿ ಪ್ರಮುಖ ಹೂಡಿಕೆಗಳಿಗೆ ಭಾರತ ಸೂಕ್ತ ತಾಣವಾಗಿದೆ ಎಂಬ ವಿಶ್ವಾಸವು ಜಾಗತಿಕ ಸೆಮಿಕಂಡರ್ ಉದ್ಯಮದ ಪಾಲುದಾರರಲ್ಲಿ ಇದೆ ಎಂದರು. ಜಾಗತಿಕ ಕೈಗಾರಿಕೆಗಳ ಉತ್ಪಾದನೆ ಮತ್ತು ವಿನ್ಯಾಸಕ್ಕಾಗಿ ಭಾರತವನ್ನು ಹೆಚ್ಚಾಗಿ ಅವಲಂಬಿಸಿವೆ. ಜಾಗತಿಕ ಸೆಮಿಕಂಡರ್ ಪೂರೈಕೆ ಸರಪಳಿಯ ಅನಿವಾರ್ಯ ಭಾಗವಾಗುವುದು ಭಾರತದ ಉದ್ದೇಶವಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದರು. 2026-27 ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆ ಶೇಕಡಾ 7.8% ಇದು ಅದ್ಭುತ ಸಾಧನೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ, ತೈಲ ಬೆಲೆ ಏರಿಳಿತ, ಪೂರೈಕೆ ಸರಪಳಿ ಅಡಚಣೆಗಳು ಮತ್ತು ಜಾಗತಿಕ ಅನಿಶ್ಚಿತತೆಗಳ ಹೊರತಾಗಿಯೂ ಈ ಸಾಧನೆಯು ದೇಶದ ಜನರ ಸಾಮೂಹಿಕ ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಾತನಾಡಿ, ಈ ಬಲವಾದ ಕಾರ್ಯಕ್ಷಮತೆಯ ಕೀರ್ತಿ ದೇಶದ ಜನರು ಮತ್ತು ಅವರ ಕಠಿಣ ಪರಿಶ್ರಮಕ್ಕೆ ಸಲ್ಲುತ್ತದೆ ಎಂದು ಹೇಳಿದರು. ಆರ್ಥಿಕತೆಯ ಚುರುಕಾದ ನಿರ್ವಹಣೆಯೊಂದಿಗೆ ಎನ್ಡಿಎ ಸರ್ಕಾರ ಕೈಗೊಂಡ ಸುಧಾರಣೆಗಳು ಫಲಿತಾಂಶಗಳನ್ನು ನೀಡುತ್ತಿವೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಎಲ್ಲ ನಾಗರಿಕರಿಗೆ ಆರ್ಥಿಕ ಅವಕಾಶಗಳನ್ನು ಮತ್ತಷ್ಟು ವಿಸ್ತರಿಸಲು ಬದ್ಧವಾಗಿದೆ ಎಂದು ಅವರು ತಿಳಿಸಿದರು. ದ್ವಿಪಕ್ಷೀಯ ಸಹಕಾರ ಬಲಪಡಿಸಲು ಹಾಗೂ ಪರಿಸರ ಮತ್ತು ಹವಾಮಾನ ಬದಲಾವಣೆ ಕುರಿತು ಒಪ್ಪಂದ ವಿನಿಮಯ ಸಮಗ್ರಗೊಳಿಸಲು 4ನೇ ಇಂಡೋ ಜರ್ಮನ್ ಪರಿಸರ ಸಭೆ ನಾಳೆ ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಹಾಗೂ ಜರ್ಮನ್ ಪರಿಸರ ಹವಾಮಾನ ಸಂರಕ್ಷಣೆ, ಪ್ರಕೃತಿ ಸಂರಕ್ಷಣೆ ಮತ್ತು ಪರಮಾಣು ಸುರಕ್ಷತೆ ಸಚಿವ ಕಾರ್ಸ್ಟನ್ ಸ್ನೈಡರ್ ಸಭೆಯ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ದ್ವಿಪಕ್ಷೀಯ ಸಹಕಾರ ಮತ್ತಷ್ಟು ಬಲಪಡಿಸಲು, ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲು ಮತ್ತು ಪ್ರಾಯೋಗಿಕ ಸಹಯೋಗವನ್ನು ಮುನ್ನಡೆಸಲು ಪರಿಸರ ಸಂರಕ್ಷಣೆ ಮತ್ತು ಹವಾಮಾನ ನೀತಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳನ್ನು ಎರಡೂ ಕಡೆಯವರು ಚರ್ಚಿಸಲಿದ್ದಾರೆ. ಸಭೆಯಲ್ಲಿ ನೀತಿ ನಿರೂಪಕರು, ಖಾಸಗಿ ವಲಯದ ಪ್ರತಿನಿಧಿಗಳು, ಚಿಂತಕರು ಮತ್ತು ಇತರೆ ಪ್ರಮುಖರು ಪಾಲುದಾರರು ಭಾಗವಹಿಸಲಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರು ನವದೆಹಲಿಯಲ್ಲಿಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಮುಂಬರುವ ಅವಧಿಗೆ ಕೈಗೊಳ್ಳಬೇಕಾದ ಆದ್ಯತೆಯ ಕಾರ್ಯಗಳು ಹಾಗೂ ಚಟುವಟಿಕೆಗಳನ್ನು ಪರಿಶೀಲಿಸಿದ ಅವರು, ಶಾಲಾ ಶಿಕ್ಷಣವನ್ನು ಮತ್ತಷ್ಟು ಪರಿಣಾಮಕಾರಿ, ಸುಲಭ ಲಭ್ಯ ಹಾಗೂ ಫಲಿತಾಂಶ ಆಧಾರವಾಗಿಸಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಚರ್ಚಿಸಿದರು. ಕಲಿಕೆಯನ್ನು ಬಲಪಡಿಸುವುದು, ತಂತ್ರಜ್ಞಾನ ಆಧಾರಿತ ಪರಿಹಾರಗಳನ್ನು ಅಳವಡಿಸಿಕೊಳ್ಳುವುದು ಮತ್ತು ಪ್ರತಿಯೊಂದು ಮಗು ಕಲಿಕೆಯ ಬೆಳವಣಿಗೆಗೆ ಹಾಗೂ ಯಶಸ್ವಿಯಾಗಲು ಅನುಕೂಲಕರ ವಾತಾವರಣವನ್ನು ನಿರ್ಮಿಸುವುದರ ಮೇಲೆ ಸಭೆಯಲ್ಲಿ ಹೆಚ್ಚಿನ ಗಮನ ಹರಿಸಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ನೇಪಾಳದಲ್ಲಿ ಕಳೆದ ವಾರ ಸಂಭವಿಸಿದ ಭೀಕರ ಪ್ರವಾಹ ಮತ್ತು ಮಣ್ಣಿನ ಕುಸಿತದಿಂದ ಮೃತಪಟ್ಟವರ ಸಂಖ್ಯೆ 903 ಏರಿಕೆಯಾಗಿದ್ದು 4,000 ಅಧಿಕ ಮಂದಿ ಇನ್ನೂ ಪತ್ತೆಯಾಗಿಲ್ಲ. ಪ್ರವಾಹ ಪೀಡಿತ ನೇಪಾಳದ ಎಲ್ಲ 8 ಜಿಲ್ಲೆಗಳಿಂದ ಮೃತದೇಹಗಳನ್ನು ಹೊರತೆಗೆಯಲಾಗಿದ್ದು ಕಾಣೆಯಾದವರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಪ್ರವಾಹದಲ್ಲಿ ಸಿಲುಕಿರುವವರನ್ನು ರಕ್ಷಿಸಲು ರಕ್ಷಣಾ ತಂಡಗಳು ತೀವ್ರ ಕಾರ್ಯಾಚರಣೆ ನಡೆಸುತ್ತಿವೆ. ಒಟ್ಟು ಸುಮಾರು 21,000 ಭದ್ರತಾ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದು ನೇಪಾಳದ ರಾಷ್ಟ್ರೀಯ ವಿಪತ್ತು ಅಪಾಯ ಕಡಿತ ಮತ್ತು ನಿರ್ವಹಣಾ ಪ್ರಾಧಿಕಾರ ತಿಳಿಸಿದೆ. ಈ ನಡುವೆ ಪ್ರವಾಹದಲ್ಲಿ 6 ಜಲವಿದ್ಯುತ್ ಯೋಜನೆಗಳಲ್ಲಿ ಕನಿಷ್ಠ 933 ಕಾರ್ಮಿಕರು ಸಿಲುಕಿಕೊಂಡಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಟಿಬೆಟ್ನಲ್ಲಿ ಪ್ರವಾಹದಿಂದ ಮೃತಪಟ್ಟವರ ಸಂಖ್ಯೆ 16 ಏರಿಕೆಯಾಗಿದ್ದು 546 ಮಂದಿ ಕಾಣೆಯಾಗಿದ್ದಾರೆ. ನೇಪಾಳ ಟಿಬೆಟ್ ಗಡಿಯಲ್ಲಿರುವ ಪಟ್ಟಣಗಳು ಮತ್ತು ಗ್ರಾಮಗಳ ಮೂಲಕ ಹಿಮ, ಬಂಡೆ, ಕೆಸರು ಮತ್ತು ಅವಶೇಷಗಳ ಭಾರಿ ಪ್ರವಾಹವೇ ಹರಿದು ಬಂದಿತ್ತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನವದೆಹಲಿಯಲ್ಲಿ ನೇಪಾಳದ ರಾಯಭಾರ ಕಚೇರಿಯಲ್ಲಿ ಭಾರತ ಸರ್ಕಾರದ ಪರವಾಗಿ ಸಂತಾಪ ಸೂಚನಾ ಪುಸ್ತಕಕ್ಕೆ ಸಹಿ ಹಾಕಿದ್ದಾರೆ. ಈ ತಿಂಗಳ 26 ಸಂಭವಿಸಿದ ಹಠಾತ್ ಪ್ರವಾಹದಿಂದ ಉಂಟಾದ ಅಮೂಲ್ಯ ಜೀವಗಳ ನಷ್ಟ ಮತ್ತು ದೊಡ್ಡ ಪ್ರಮಾಣದ ವಿನಾಶಕ್ಕೆ ಅವರು ತೀವ್ರ ಸಂತಾಪ ಸೂಚಿಸಿದ್ದಾರೆ. ಈ ನೈಸರ್ಗಿಕ ವಿಕೋಪವು ನೇಪಾಳದ ನಾಗರಿಕರ ಜೊತೆಗೆ ಭಾರತೀಯ ಪ್ರಜೆಗಳು ಸೇರಿದಂತೆ ಹಲವಾರು ವಿದೇಶಿ ಪ್ರಜೆಗಳ ಮೇಲೂ ಪರಿಣಾಮ ಬೀರಿದೆ. ಈ ದುರಂತದಲ್ಲಿ ಪ್ರಾಣ ಕಳೆದುಕೊಂಡವರ ಕುಟುಂಬಗಳಿಗೆ ಭಾರತ ಸರ್ಕಾರ ಇದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಬಾಂಗ್ಲಾದೇಶದೊಂದಿಗೆ 30 ಗಂಗಾ ಪದ್ಮಾ ನದಿ ನೀರು ಹಂಚಿಕೆ ಒಪ್ಪಂದವನ್ನು ನವೀಕರಿಸುವ ಮುನ್ನ ರಾಜ್ಯದ ಹಿತಾಸಕ್ತಿಯನ್ನು ರಕ್ಷಿಸುವಂತೆ ಪಶ್ಚಿಮ ಬಂಗಾಳ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದೆ. ಈ ಒಪ್ಪಂದ ಡಿಸೆಂಬರ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಹೂಗ್ಲಿ ನದಿಯ ನೌಕಾಯಾನ ಹಾಗೂ ಕೋಲ್ಕತ್ತಾದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರಿನ ಹಡಗು ಸಂಚಾರವನ್ನು ರಕ್ಷಿಸಲು ಬೇಸಿಗೆಯಲ್ಲಿ ಸಾಕಷ್ಟು ನೀರಿನ ಹರಿವು ಖಚಿತಪಡಿಸಿಕೊಳ್ಳಬೇಕು ಎಂದು ಪಶ್ಚಿಮ ಬಂಗಾಳ ಸರ್ಕಾರ ಒತ್ತಾಯಿಸಿದೆ. ಮಾಲ್ದಾ, ಮುರ್ಷಿದಾಬಾದ್ ಮತ್ತು ನಾಡಿಯಾ ಜಿಲ್ಲೆಗಳಲ್ಲಿ ನದಿ ತೀರದ ಸವಕಳಿ, ಹೂಳು ತುಂಬುವಿಕೆ ಹಾಗೂ ಪ್ರವಾಹದ ಬಗ್ಗೆಯೂ ರಾಜ್ಯ ಸರ್ಕಾರ ಕಳವಳ ವ್ಯಕ್ತಪಡಿಸಿದೆ. ಜಕಿಯಾದಲ್ಲಿ ನಡೆದ WTT ಫೀಡರ್ ಓಲೋಮೋಕ್ ಟೇಬಲ್ ಟೆನ್ನಿಸ್ ಪಂದ್ಯಾವಳಿಯಲ್ಲಿ ಭಾರತದ ಅಂಕುರ್ ಭಟ್ಟಾಚಾರ್ಜಿ ಚೊಚ್ಚಲ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದಿದ್ದಾರೆ. ವಿಶ್ವದ 78 ಕ್ರಮಾಂಕದ ಅಂಕುರ್ ಸಿಂಗಲ್ಸ್ ಫೈನಲ್ನಲ್ಲಿ 3 ಶ್ರೇಯಾಂಕದ ಸ್ಲೊವೇನಿಯಾದ ಡೆನಿ ಕೌಸಲ್ ಅವರನ್ನು 3-1 ಅಂತರದಿಂದ ಮಣಿಸಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ಇದೇ ವೇಳೆ ಅಂಕುರ್ ಹಾಗೂ ಆಕಾಶ್ ಪಾಲ್ ಜೋಡಿಯು ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಫೈನಲ್ನಲ್ಲಿ ಹಂಗೇರಿಯ ಸಿಸಾಬಾ ಆಂಧ್ರ ಸಂತೋಷಿ ಮತ್ತು ಪೋಲೆಂಡ್ನ ಅಲನ್ ಕುಲ್ಚಿಕಿ ಜೊಲೆಸ್ಕಿ ಜೋಡಿಯನ್ನು 3-1 ಅಂತರದಿಂದ ಸೋಲಿಸಿದರು. ದುಬೈನಲ್ಲಿ ನಡೆಯಲಿರುವ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯಾವಳಿಯ ಬಿ ಗುಂಪಿನ ಪಂದ್ಯದಲ್ಲಿ ಬಾಂಗ್ಲಾದೇಶ ಇಂದು ಇಂಡೋನೇಷ್ಯಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಆರಂಭವಾಗಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಯದ ಸೂಚ್ಯಂಕ ಸೆನ್ಸೆಕ್ಸ್ 307 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 76,957 ಅಂಕಗಳು ದಾಖಲಾಗಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಷ್ಕೇಕ್ನಲ್ಲಿ ಇರಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. 1.27 ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಸೆಮಿಕಾನ್ 2.0 ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆ. 2026-27 ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಭಾರತದ GDP ಬೆಳವಣಿಗೆ ಶೇ.7.8 ದಾಖಲು. ಒಲೋಮೋಕ್ ಟೇಬಲ್ ಟೆನಿಸ್ ಪಂದ್ಯಾವಳಿ ಭಾರತದ ಅಂಕುರ್ ಭಟ್ಟಾಚಾರ್ಜಿಗೆ ಚೊಚ್ಚಲ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಗರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
4: ಇದು ಆಕಾಶವಾಣಿ ಮೈಸೂರು FM 100.6. ವೇಳೆ ಸರಿಯಾಗಿ 7:45:10. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಪುಷ್ಪಕ ವಿಮಾನ ಚಿತ್ರಕ್ಕಾಗಿ ಸಿದ್ಧಾರ್ಥ್ ಬೆಳ್ಮಣ್ಣು ಅವರು ಹಾಡಿರುವ ಈ ಹಾಡು. ಹಾಡನ್ನು ಬರೆದಿದ್ದಾರೆ ಜಯಂತ್ ಕಾಯ್ಕಿಣಿ. ಸಂಗೀತ ಸಂಯೋಜನೆ ಚರಣ್ ರಾಜ್ M.

0: ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಅಂದ್ರೆ ಬೇರೆ ಪರ್ಯಾಯ ಬೆಳಕ್ ಸಂಬಂಧಪಟ್ಟಂತೆ ಮಾತನಾಡ ಸರ್, ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಚಮ್ಮೆಗೂಡಿನಿಂದ. ತಮ್ಮ ಹೆಸರು? ಮಹೇಶ್ ಸರ್, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
1: ಅದೇ ಸರ್, ಇವಾಗ ಬಿಳಿಶುಳಿ ರೋಗ ಎಲ್ಲ ಕಡೆ ನಮ್ ಈ ಕಡೆ ಎಲ್ಲ ಜಾಸ್ತಿ ಆಗ್ತದಲ್ಲ, ಅದು ಇಲ್ಲಿ ನಮ್ ರೈತರು ಕೆಲವರು ಅಂತಂದ್ರೆ ಈ ಬಿತ್ತನೆ ಪ್ರಾಬ್ಲಮ್ ಅಂತ ಹೇಳ್ತಿದಾರೆ. ಕೆಲವರು ಈಗ ಒಂದ್ ಕಡೆಯಿಂದ ಒಂದ್ ಕಡೆ ಇದು ರೋಗದ್ದೆ ಅಲ್ಲಿಂದ ಪ್ರಾಬ್ಲಮ್ ಬೇರೆ ರೋಗನೇ ಅಂತ ಹೇಳ್ತಾರೆ. ಕೆಲವರು ಬಿತ್ತನೆ ಸಮಸ್ಯೆ ಅಂತ ಹೇಳ್ತಾರೆ, ಅದು ಮಣ್ಣಿನ ಸಮಸ್ಯೆನೋ ಬಿತ್ತನೆ ಸಮಸ್ಯೆನೋ ಅಥವಾ ಇದು ರೋಗನೇ ಏನಂತ ಅದು ಕನ್ಫರ್ಮ್ ಆಗಿ ಗೊತ್ತಿಲ್ಲ.
2: ಇಷ್ಟದವರೆಗೆ ಹೇಳದ್ನಲ್ಲ, ನೀವು ಕೇಳಿಸ್ಕೊಳ್ಳಿಲ್ವಾ? ಇದು ಬಿತ್ತನೆದು ಸಮಸ್ಯೆ ಅಲ್ಲ, ಬಿತ್ತನೆ ಸಮಸ್ಯೆ ಆಗಿದ್ರೆ ಎಲ್ಲ ಟ್ರೀಟ್ಮೆಂಟ್ ಮಾಡೈತೆ, ಆಯ್ತಾ? ಈಗ ಬಿತ್ತನೆ ಸಮಸ್ಯೆ ಆದ್ರೆ ಯಾವ್ದೋ ಒಂದು ಕಂಪ್ನಿತ್ ಬರ್ಬೇಕು, ಈಗ ಹಂಗಿಲ್ಲ, ಎಲ್ಲಾ ಕಂಪ್ನಿತ್ಗೂ ಬಂದೈತೆ. ಬಿತ್ತನೆ ಸಮಸ್ಯೆ ಅಲ್ಲ ಇದು, ರೋಗಾಣು ಒಂದೇ ಬೆಳೆನ ಪದೇ ಪದೇ ಬೆಳೆಯೋದ್ರಿಂದ ರೋಗಾಣುಗಳು ಭೂಮಿಲಿ ಸೇರ್ಕೊಂಡಿದ್ದಾವೆ, ಮತ್ತೆ ಗಾಳಿಲಿ ಇರ್ತವೆ, ಮತ್ತೆ ಬದುಗಳು ನೀವು ಕ್ಲೀನ್ ಮಾಡದೆ ಇರೋದ್ರಿಂದ ಬದುಗಳ ಮೇಲೆ ಇರ್ತದೆ ಆ ರೋಗಾಣು. ಅದ್ರ ನೀವು ಬೆಳೆ ತೆಗೆದ್ಬಿಟ್ಟು ನಾನೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟಿದ್ದೀನಿ, ತಿರುಗಿ ಇನ್ನೊಂದ್ಸಲಿ ಹಾಕ್ತೀನಿ ಅಂದ್ರೆ ಇನ್ನೊಂದ್ಸಲಿ ಹಾಕ್ದಾಗ ಬದುವಿಂದ ಸ್ಪ್ರೆಡ್ ಆಗ್ತದೆ. ಸೊ ಅದಕ್ಕೆ ಇದು ಏನ್ ಮಾಡ್ಬೇಕು ಅಂದ್ರೆ ಒಂದೆರಡು ಬೆಳೆಗಳನ್ನ ಸ್ಟಾಪ್ ಮಾಡ್ಬೇಕು. ಒಬ್ರು ಮಾಡಿದ್ರಾಗಲ್ಲ, ಇಡೀ ಸಾಮೂಹಿಕವಾಗಿ ಎಲ್ಲರೂ ಮುಸ್ಕಿನ ಜೋಳ ಬೆಳೆಯೋದನ್ನ ನಿಲ್ಲಿಸ್ಬೇಕು. ಎರಡು ಬೆಳೆ ಮುಸ್ಕಿನ ಜೋಳ ಸಾಮೂಹಿಕವಾಗಿ ನಿಲ್ಲಿಸಿ ಬದುಗಳನ್ನೆಲ್ಲ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡಿ ಮಣ್ಣನ್ನ ಆಳವಾಗಿ ಉಳುಮೆ ಮಾಡಿ ಬಿಸಿಲಿಗೆ ಒಡ್ಡಬೇಕು ಅದನ್ನ, ಆಯ್ತಾ? ಆವಾಗ ಮಣ್ಣಲ್ಲಿರೋ ಕ್ರಿಮಿಗಳೆಲ್ಲ ಸಾಯ್ತವೆ, ಇದಾಗ್ತದೆ. ಆಮೇಲೆ ಒಂದೆರಡು ಬೆಳೆ ಬೆಳೆದೇ ಇದ್ರೆ ಮುಸ್ಕಿನ ಜೋಳನ ಬೇರೆ ಬೆಳೆಗಳು ಬೆಳ್ಕೋಬೇಕು, ರಾಗಿ, ಅಲಸಂದೆ, ಉದ್ದು, ಹೆಸರು ಮುಂದಿನ ವರ್ಷ, ಆಮೇಲೆ ಇದು ಏನು ಅವರೆ, ತೊಗರಿ ಇಂಥವೆಲ್ಲ ಬೆಳ್ಕೊಂಡು ಆಮೇಲೆ ಒಂದೆರಡು ವರ್ಷ ಆದ್ಮೇಲೆ ಅಥವಾ ಒಂದ್ ಎರಡು ಬೆಳೆ ಆದ್ಮೇಲೆ ಬೇರೆ ಬೆಳೆ ತಿರ್ಗಾ ಬೆಳೆದ್ರೆ ಅವಾಗ ಬರೋದಿಲ್ಲ. ಅವ್ರು ಹಾಕಿದ್ರೆ ತಿರ್ಗಾ ಪಕ್ಕದಿಂದ ಸ್ಪ್ರೆಡ್ ಆಗತ್ತೆ. ಇವ್ರೇ ಒಂದ್ಸಲ ಹಾಕ್ತಾ ಇರೋರು ಈಗ ಹಾಕಿದ್ರೆ ಅಂದ್ರೆ ಈಗ ಯಾರೋ ಪಕ್ಕ ಗಾಳಿಲೂ ಹರಡುತ್ತದು, ಪಕ್ಕದಲ್ಲಿ ಯಾರೋ ಹಾಕಿರ್ತಾನಪ್ಪ, ಮೂರನೇ ಸಲ ಹಾಕಿರ್ತಾನ, ಅವನಿಂದ ಬರ್ತದಲ್ಲ. ಅವಾಗ ಏನ್ ಮಾಡ್ತೀರಿ? ಸಾಮೂಹಿಕವಾಗಿ ನಿಲ್ಸ್ಬೇಕು ಇದನ್ನ ಎಲ್ರು. ಹಂಗ ಕೇಳಲ್ಲ ಅಂತಲೇ ನಾನು ಸರ್ಕಾರಕ್ಕೊಂದು ಪತ್ರ ಬರ್ದಿದ್ದೀನಿ, ನಮ್ಮ ಇಲಾಖೆಯಿಂದ ಬಿತ್ತನೆ ಬೀಜ ಕೊಡೋದು ನಿಲ್ಲಿಸ್ಬೇಕು, ಮತ್ತೆ ಮಾರ್ಕೆಟಲ್ಲೂ ಮುಸ್ಕಿನ ಜೋಳ ನಮ್ಮ ಜಿಲ್ಲೆಯಾದ್ಯಂತ ಬೀಜನೇ ಇಲ್ದಂಗ ಆಗ್ಬಿಟ್ರೆ ಒಂದು ವರ್ಷ ಅಥವಾ ಎರಡು ವರ್ಷ ಅವಾಗ ಅವ್ರಿಗೂ ಕಂಟ್ರೋಲ್ ಬರ್ತದೆ ಅಂತ. ಅದಕ್ಕೆ ನಾವು ಡಿಸಿಷನ್ ತಗೊಳಕಾಗಲ್ಲ, ಸರ್ಕಾರದ ಮಟ್ಟದಲ್ಲಿ ತಗೋಬೇಕು, ಅದಕ್ಕೆ ಪತ್ರ ಬರೆದಿದ್ದೀನಿ.
0: ಓಕೆ ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ನಾನು ಮೊದಲೇ ಹೇಳ್ದಂಗೆ ಈಗ ಈ ತರ ಒಂದು ಸಂದರ್ಭದಲ್ಲಿ ಮತ್ತೆ ಮಳೆ ಸಂಪೂರ್ಣವಾಗಿ ಕೈ ಕೊಟ್ಟಂತಹ ಸಂದರ್ಭದಲ್ಲಿ ಪರ್ಯಾಯವಾಗಿ ಅಥವಾ ಕಡಿಮೆ ಅವಧಿಯಲ್ಲಿ ಯಾವ್ಯಾವ ರೀತಿಯ ಬೆಳೆಗಳನ್ನ
2: ಬೆಳಿಬಹುದು? ರಾಗಿ ಒಂದು ಅತ್ಯುತ್ತಮವಾದಂತ ಬೆಳೆ, ಬರದಲ್ಲಿ ಬರ್ತಕ್ಕಂಥವು. ಮತ್ತೆ ಕೆಲವು ದ್ವಿದಳ ಧಾನ್ಯಗಳು, ಅಲಸಂದೆ ತುಂಬಾ ಚೆನ್ನಾಗಿ ಬರ್ತದೆ, ಸ್ವಲ್ಪ ಒಂದೆರಡು ಮೂರು ಮಳೆ ಆದ್ರೂ ಸಾಕು. ಆಮೇಲೆ ರಾಗಿನೂ ಅಷ್ಟೇ, ರಾಗಿ ಅತೀ ಕಡಿಮೆ ನೀರನ್ನ ಬೇಡುವಂತ ಬೆಳೆ, ಒಂದೆರಡು ಮೂರು ಮಳೆ ಬಂದ್ರೆ ಸಾಕು. ಸ್ವಲ್ಪ ಅದಕ್ಕೆ ಹೇಳಿದ್ ನಾನು ಅವಾಗಲೇ, ಕೃಷಿ ಹೊಂಡ ಇಂಥವೆಲ್ಲ ಇದ್ರೆ ಪ್ರೊಟೆಕ್ಟಿವ್ ಇರಿಗೇಷನ್ ಸಂದಿಗ್ಧ ಅಂತದಲ್ಲಿ ಒಂದೆರಡು ಮೇಲ್ ನೀರು ಕೊಟ್ಕೊಬಿಟ್ರೆ ಅಚ್ಚುಕಟ್ಟಾಗಿ ಒಂದು ಒಳ್ಳೆ ಬೆಳೆ ಬರ್ತದೆ. ಈಗ ರಾಗಿಗಂತೂ ಬೆಂಬಲ ಬೆಲೆನಲ್ಲೂ ಅತಿ ಹೆಚ್ಚು ಬೆಲೆ ಇದೆ, 5,000 ಚಿಲ್ಲರೆ ಇದೆ. ಹಾಗಾಗಿ ಹೆಚ್ಚು, ಆಮೇಲೆ ಕೆಲವರು ಈಗ ಯಾರೋ ಒಬ್ರು ಆಡಿಯವರು ಹೇಳ್ತಿದ್ರು, ಇದು ಏನು ಇದು ಮೈನರ್ ಮಿಲ್ಲೆಟ್ಸ್ ಮಿಲ್ಲೆಟ್ಸ್ಗಳು ಅವುಗಳನ್ನ ಬೆಳಿಬಹುದು. ಈ ರೀತಿ ಎಲ್ಲ ಅಂದ್ರೆ ಹೆಚ್ಚು ನೀರನ್ನ ಬೇಡದೆ ಇರುವಂತ
0: ಬೆಳೆಗಳು
2: ಅಂತ ದ್ವಿದಳ ಧಾನ್ಯಗಳು, ರಾಗಿ, ಇವು ಸಾಮೆ, ಅರಕ, ಬರಗು, ಉದ್ದು, ಉದ್ಲು ಇಂಥವು
0: ಬರೀಬಹುದು. ಈ ತರದ ಬೆಳೆಗಳಿಗೆ ಏನಾದ್ರೂ
2: ಆಮೇಲೆ ಏನೋ ಕಡಿಮೆ ಇದೆ ಆಗಲ್ಲ ಅಂದ್ರೆ ಉರುಳಿ ಹಾಕ್ಬಹುದು, ಉರುಳಿಗೂ ಒಳ್ಳೆ ರೇಟ್ ಇದೆ, ಉರುಳಿ ಕೂಡ ಬರ್ತದೆ.
0: ಓಕೆ ಸರ್, ಈಗ ತಾವು ಹೇಳಿದಂಗೆ ಈ ಒಂದು ಮಿಲ್ಲೆಟ್ಸ್ ಬೆಳೆಯತಕ್ಕಂಥ ಬೆಳೆಗಳಿಗೆ ಏನಾದ್ರೂ ಇಲಾಖೆಯಿಂದ ಏನಾದ್ರೂ ಅವ್ರಿಗೆ ಸಬ್ಸಿಡಿ ಆ ಥರದ್ದು ಏನಾದ್ರು ಸಿಗ್ತಾ ಇದೆಯಾ, ಹೇಗೆ ಸರ್ ಅದು?
2: ಇಲ್ಲ, ಸಬ್ಸಿಡಿ

0: ಅಂತ ಏನಿಲ್ಲ ಅದಕ್ಕೆ. ಬಟ್ ಈಗ ಏನಂದ್ರೆ ಪ್ರೊಸೆಸಿಂಗ್ ಯೂನಿಟ್ಗಳಿಗೆ ಇದಿದೆ, ಬಟ್ ಲಾರ್ಜರ್ ಸ್ಕೇಲ್ ಅಲ್ಲಿ ಬೆಳೆದು ಪ್ರೊಸೆಸಿಂಗ್ ಯೂನಿಟ್ ಮಾಡ್ತೀವಿ ಅಂದ್ರೆ ನಮ್ಮ ಸಿ ಎಫ್ ಟಿ ಆರ್ ಐ ನಲ್ಲಿ ಕರ್ನಾಟಕ ಸರ್ಕಾರದವರು ಒಂದು ಹಣವನ್ನ ನೀಡಿ ಮಾಡಿರ್ತಕ್ಕಂಥ ಒಂದು ಪ್ರೊಸೆಸಿಂಗ್ ಯೂನಿಟ್ ಇದೆ. ಅಂದ್ರೆ ಅಲ್ಲಿ ಮಿನಿಮಮ್ ಒಂದು 200 KG, 300, 400, 500 KG 1 ton ಗಂಟ ಆಗ್ಬೇಕು. ಅಷ್ಟು ಇರೋರು ಅಲ್ಲಿ ಮಾಡಿಸ್ಕೋಬಹುದು, ಅವ್ರ ಹತ್ರ ಅಲ್ಲಿ ಪ್ರೊಸೆಸಿಂಗ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ, ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಅಲ್ಲ ಅವಕಾಶ ಇದೆ, ಇಲ್ಲ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಪಿ ಎಂ ಎಫ್ ಎಂ ಇ ಅಂತ ಒಂದು ಯೋಜನೆ ಇದೆ. ಅದರಲ್ಲಿ ಇಂಡಿವಿಜುವಲ್ ಆಗಿ ನಾನು ನಾನೇ ಮಾಡ್ಕೊಳ್ತೀನಿ, ಸ್ವತಃ ಒಂದು ಉದ್ಯಮ ಸ್ಥಾಪಿಸ್ಕೊತೀನಿ ಅನ್ನೋರು ಕೂಡ ಮಾಡ್ಬೋದು.
1: ಸೊ ಅದು ಗುಂಪುವಾಗ ಕೂಡ ಮಾಡಬಹುದು,
0: ಇಂಡಿವಿಜುವಲ್
1: ಆಗಿ ಮಾಡ್ಬೋದು. ಓಕೆ ಸರಿ, ಇದ್ರ ಜೊತೆಗೆ ಈಗ ಇತ್ತೀಚಿನ ದಿನಗಳಲ್ಲಿ ಏನೋ ಕೃಷಿ ಕ್ಷೇತ್ರದಲ್ಲಿ ಏನಾದರೂ ಎಐ ತಂತ್ರಜ್ಞಾನವನ್ನು ಏನಾದ್ರು ಅಳವಡಿಸಲಾಗಿದೆಯಾ ಅಥವಾ ಹೇಗೆ ಸರ್?
0: ಅಲ್ಲ, ಎಐ ತಂತ್ರಜ್ಞಾನ ನೋಡಿ, ಈಗ ಪ್ರಮುಖವಾಗಿ ನೀರಾವರಿ ವ್ಯವಸ್ಥೆಗೆ ಮಾಡ್ತಾ ಇದ್ದಾರೆ. ನೀರಾವರಿ ಏನು ಬೋರ್ವೆಲ್ ಇದರಲ್ಲಿ ಎಐ ತಂತ್ರಜ್ಞಾನ, ಬಾಳೆಲ್ಲಿ ನೀರು ಡ್ರಿಪ್ನ ಮೇಂಟೈನ್ ಮಾಡಲಿಕ್ಕೆ, ಮತ್ತೆ ಕಬ್ಬಿನಲ್ಲಿ ಎಐ ತಂತ್ರಜ್ಞಾನ, ಅಂದರೆ ಭೂಮಿಯ ತೇವಾಂಶ ಸಾಯಿಲ್ ಮಾಯಿಶ್ಚರ್ ಕಂಡೀಷನ್ ಮೇಲೆ ಅದನ್ನು ನೋಡಿ ನೀರಾವರಿ ಮಾಡ್ತಕ್ಕಂಥದ್ದು. ನಮ್ಮ ಎಲ್ಲ ತಮಿಳ್ ಇದಕ್ಕೆ ಹೋಗಿದ್ದು ಮಹಾರಾಷ್ಟ್ರದಲ್ಲಿ, ಅಲ್ಲಿ ಒಂದು ಕಡೆ ಮಾಡಿದ್ದಾರೆ ಇದು, ಅದು ಬಾರಾಮತಿನಲ್ಲಿ ಒಂದು ಕೆವಿಕೆ ಇವ್ರದ್ದು ಇದೆ, ಅಲ್ಲಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು ಕೆವಿಕೆ ಪ್ರೈವೇಟ್ ಕೆವಿಕೆ ಅದು, ಅವರು ಚೆನ್ನಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಐ ತಂತ್ರಜ್ಞಾನ ಉಪಯೋಗಿಸಿ ಇದನ್ನೆಲ್ಲ ಮಾಡಿದ್ದಾರೆ. ಅದು ಅಂದ್ರೆ ನೀರಾವರಿ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ಅದು. ಆಮೇಲೆ ಇನ್ನೂ ಒಂದು ಹೋಗಿ ಇಳುವರಿಯನ್ನ ಅಸೆಸ್ ಮಾಡ್ಲಿಕ್ಕೆ ಅದು ಒಂದು ಮಾಡ್ತಾ ಇದಾರೆ, ಸ್ಯಾಟಲೈಟ್ ಇದ್ರ ಮುಖಾಂತರ ಇಳುವರಿ ಅಂದ್ರೆ ಇಂಟರ್ಸೆಪ್ಷನ್ ಮಾಡಿ ಲೈಟ್ ಸನ್ಲೈಟ್ ಇದು ಮಾಡಿ ಅದನ್ನ ಹೆಂಗೆ ಇಳುವರಿ ಕಂಡಿಡಿದ್ ಎಷ್ಟ್ ಟೆಕ್ನಾಲಜಿ ಈಲ್ಡ್ ಎಸ್ಟಿಮೇಷನ್ ಸ್ಟಿಮ್ಯುಲೇಷನ್ ಮಾಡ್ಯೂಲ್ ಅಂತ ಹೇಳಿ ಅದೊಂದು ಮಾಡ್ತಾ ಇದಾರೆ, ಅದು ನಡೀತಾ ಇದೆ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ. ಓಕೆ ಸರಿ, ಇದ್ರ ಜೊತೆಗೆ ಈಗ ಈ ಒಂದು ತಾವು ಹೇಳ್ದಂಗೆ ಈಗ ತುಂಬ ಏಪ್ರಿಲ್ ಮೇ ಪ್ರತಿ ತಿಂಗಳಲ್ಲೂ ಕೂಡ ತುಂಬ ಮಳೆಗಳ ಕೊರತೆ ಆಗಿದೆ ಅಂತ ಹೇಳಿ, ಈ ಸಂದರ್ಭದಲ್ಲಿ ಈಗ ಜಾನುವಾರುಗಳಿಗೆ ಮೇವಿರ್ಬೋದು, ಕುಡಿಯ ನೀರಿನ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಏನಾದರೂ ರೈತರು ಹೇಗೆ ಒಂದು ಮುಂಜಾಗ್ರತೆಯನ್ನು ವಹಿಸಬೇಕು ಅಥವಾ ಯಾವ ಥರ ಒಂದು ನಿರ್ವಹಣೆಯನ್ನು ಮಾಡಬೇಕಾಗತ್ತೆ ಸರ್?
0: ಈಗ ನೋಡಿ, ಮೇವಿನ ಬೆಳೆಗಳಿಗೆ ನಾನು ಹೇಳೋದು, ಈಗ ನೀವು ಒಂದು ಹಸುಗಳು ಅಥವಾ ಇಂಥವು ಏನಾದ್ರು ಪರ್ಮನೆಂಟ್ ಆಗಿ ಇಟ್ಕೊಂಡಿದ್ದೀರಿ ಅಂದರೆ ಸ್ವಲ್ಪ ಪೆರಿನಿಯಲ್ ಕ್ರಾಪ್ಸ್ಗಳನ್ನ ಹಾಕೊಳ್ಳೋದು, ಒಂದು 5 ಕುಂಟೆಗೋ 10 ಕುಂಟೆಗೋ ಒಂದು ಹುಲ್ಲು ನೇಪಿಯರ್ ಇದೆ, ಮತ್ತೆ ಈವನ್ ಒಳ್ಳೆ ಮೇವು ಅಂದ್ರೆ ಬೇಲಿ ಮೆಂತ್ಯ ಇದೆ. ಬೇಲಿ ಮೆಂತ್ಯ ಅಂದ್ರೆ ಎಡ್ಜ್ ಲೂಸರ್ನ್ ಅಂತೇಳಿ, ಅದು ಪೆರಿನಿಯಲ್ ಇನ್ ನೇಚರ್, ನಿಮಗೆ ರಿಚ್ ಇನ್ ಪ್ರೋಟೀನ್ ಇರುತ್ತೆ, 20%, 20-22% ಪ್ರೋಟೀನು ಮತ್ತೆ ರಿಚ್ ಇನ್ ಫೈಬರ್ ಇರ್ತದೆ, ಆಯ್ತಾ, ಆ ನಾರಿನಂಶ ಜಾಸ್ತಿ ಇರ್ತದೆ. ಅದು ನಿಮಗೆ ಒಂದ್ಸಲಿ ಡೆವಲಪ್ ಮಾಡೋದು ಕಷ್ಟ, ಅದು ಒಂದ್ಸಲಿ ಬಂದ ಮೇಲೆ ಒಂದು 6-7 ವರ್ಷ ಇರ್ತದೆ, ಕಟಿಂಗ್ ಬರ್ತಾ ಇರ್ತದೆ, ಅದಕ್ಕೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ನೀರು ಕೊಟ್ಟರು ಸಾಕು ಬರ್ತದೆ, ಆ ರೀತಿ ಮಾಡ್ಕೋಬಹುದು. ಈಗ ಇತ್ತೀಚೆಗೆ ಈಗ ಮೋಸ್ಟ್ಲಿ ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟ್ನವರು ಏನೋ ಮಿನಿ ಕಿಟ್ ಎಲ್ಲ ಕೊಡ್ಬೋದು ಅಂತ ಕಾಣಿಸುತ್ತೆ, ಈಗ ಯಾರು ನೀರಾವರಿ ಸೌಲಭ್ಯ ಇದೆ ಅವ್ರಿಗೆ ಕೊಟ್ಟು ನೀರ ಮೇವನ್ನ ಬೆಳೆಸ್ಲಿಕ್ಕೆ ಮಾಡ್ತಾರೆ. ಅದು ಮೇವಿಗೆ ಸದ್ಯಕ್ಕೇನೋ ನಮ್ಮ ಇವರು ಜಿಲ್ಲಾ ಅಧಿಕಾರಿಗಳು ಜಿಲ್ಲಾ ವೆಟರ್ನರಿ ಆಫೀಸರ್ ಹೇಳದ ರೀತಿ ಇನ್ನು 36 ವಾರಕ್ಕೇನೋ ಆಗುತ್ತೆ ನಮ್ದು ಮೇವು, ಅಷ್ಟು ಸಮಸ್ಯೆ ಇಲ್ಲ ಅಂತ ಏನೋ ಹೇಳ್ತಿದ್ರು. ಸೊ ಹಾಗಾಗಿ ಏನ್ ಸಮಸ್ಯೆ ಇರ್ಲಿಕ್ಕಿಲ್ಲ ಮೇವು.
1: ಓಕೆ ಸರ್, ಒಂದು ಕರೆ ಇದೆ. ಹಲೋ.
2: ಹಲೋ ಸರ್, ನಮಸ್ತೆ.
1: ನಮಸ್ತೆ, ನಮ್ಮ ಹೆಸರು ಇಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ನಾನು ಮುಚ್ಚಿರಿಂದ ಮಾತಾಡ್ತಾ ಇರೋದು ಮಲ್ಲೇಶ್ ಅಂತ ಹೇಳಿ.
0: ಹೇಳಿ ಮಲ್ಲೇಶ್ ಅವರೇ.
2: ಇದು ಸರ್, ಇದು ಹೊಸ ಯೋಜನೆ ಬಂದಿದೆಯಂತಲ್ಲ, ಅದು ಡ್ರೋನ್ ದೀದಿ ಅಂತ.
1: ಡ್ರೋನ್ ದೀದಿ,
2: ಅದರಿಂದ ಟ್ರೈಬಲ್ಸ್ಗೆ ಏನಾದ್ರು ಅನುಕೂಲ ಇದೆ ಸರ್ ಅಂತ ಕೇಳಕ್ಕೆ ಫೋನ್ ಮಾಡಿದ್ದು.
0: ಏನು
1: ಡ್ರೋನ್ ದೀದಿ ಅದ್ರದ್ದು ಟ್ರೈಬಲ್ಸ್ ಏನಾದ್ರು?
0: ಅಲ್ಲ, ಅದು ಡ್ರೋನ್ ದೀದಿ ಟ್ರೈಬಲ್ಸ್ಗೆ ಅಂತ ಏನಿಲ್ಲ, ಎಲ್ಲರಿಗೂ ಇದೆ, ಪ್ರಾವಿಷನ್ ಇದೆ, ನೀವು ಅಪ್ಲೈ ಮಾಡಿ ಇದು ಮಾಡ್ಬೋದು. ನೀವು ADA ಇಲ್ಲಿ ADA ಅವ್ರು ಇರ್ತಾರೆ ಪಿರಿಯಾಪಟ್ಟಣದಲ್ಲಿ, ಪಿರಿಯಾಪಟ್ಟಣ HD ಕೋಟೆ HD ಕೋಟೆನಲ್ಲಿ ADA ಅವ್ರು ಇರ್ತಾರೆ, ADA ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ಕೊಡ್ತಾರೆ.
1: ಓಕೆ, ಧನ್ಯವಾದಗಳು ಮಲ್ಲೇಶ್ವರಿ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಕೂಡ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ, ಏನು ಈ ಒಂದು ಮುಸುಕಿನ ಜೋಳಕ್ಕೆ ಸಂಬಂಧಪಟ್ಟಂತೆ

0: ಏನೇನು ಸಮಸ್ಯೆಗಳಾಗ್ತಾ ಇದೆ, ಹೇಗೆ ಇದನ್ನ
1: ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ನಮ್ಮ ರೈತ ಬಾಂಧವರಿಗೆ ನಾನು ಹೇಳ್ತಕ್ಕಂಥದ್ದು ಏನು ಅಂದ್ರೆ, ಈಗ ಸೆಂಟ್ರಲ್ ಐ ಡಿ ಅಂತ ಒಂದು ಬಂದಿದೆ ಸೆಂಟ್ರಲ್ ಐ ಡಿ. ಈಗ ನಮ್ದು ಫ್ರೂಟ್ಸ್ ಐ ಡಿ ಹೆಂಗಿತ್ತೋ, ಯಾರು ಜಮೀನನ್ನ ಹೊಂದಿದ್ದಾರೆ ಅವರೆಲ್ಲ ಫ್ರೂಟ್ಸ್ ಐ ಡಿ ಮಾಡ್ತಿದ್ರು. ಹಂಗೆ ಆ ಜಮೀನು ಹೊಂದಿರೋವ್ರು ಇನ್ನು ನಮ್ಮ ಜಿಲ್ಲೆಯಲ್ಲಿ 40,000 ಜನಕ್ಕೆ 45,000 ಜನಕ್ಕೆ ಸೆಂಟ್ರಲ್ ಐ ಡಿ ಆಗಿಲ್ಲ. ಸೆಂಟ್ರಲ್ ಐ ಡಿ ಯಾಕಾಗಬೇಕು ಅಂದ್ರೆ, ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ಏನೇ ಸವಲತ್ತನ್ನ ತಗಬೇಕಾಗ್ಲಿ, ಅಥವಾ ಪಿ ಎಂ ಕಿಸಾನ್ ಇರ್ಬೋದು 2000 ಏನ್ ಬರ್ತದ ಅದು, ಅದನ್ನ ತಗೊಳ್ಬೇಕಾಗ್ಲಿ ಈ ಸೆಂಟ್ರಲ್ ಐ ಡಿ ಕಡ್ಡಾಯ. ಸೊ ಹಂಗಾಗಿ ಯಾರು ಸೆಂಟ್ರಲ್ ಐ ಡಿ, ನಮ್ಮ ರೈತ ಸಂಪರ್ಕ ಕೇಂದ್ರಗಳಿಗೆ ಪಟ್ಟಿ ಕಳಿಸಿದೀವಿ ನಾವು, ಹೋಬಳಿ ಮಟ್ಟದ ರೈತ ಸಂಪರ್ಕ ಕೇಂದ್ರಗಳಿಗೆ ಪಟ್ಟಿ ಕಳಿಸಿದೀವಿ. ಯಾರು ಇದುವರೆಗೆ ಸೆಂಟ್ರಲ್ ಐ ಡಿ ಮಾಡಿಸ್ಕೊಂಡಿಲ್ಲ ಅಂತ, ಅವ್ರಿಗೆ ಆಧಾರ್ ಕಾರ್ಡ್ ನ ಫೋನ್ ನಂಬರ್ಗೆ ಒ ಟಿ ಪಿ ಬರ್ತದೆ, ಅವ್ರು ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ಅಲ್ಲಿ ಮಾಡ್ಕೊಡ್ತಾರ ಅವರು. ಒಂದು 10 ನಿಮಿಷದ ಕೆಲಸ ಅದು, ಅರ್ಧ ಗಂಟೆ ಅಂತಲೇ ಅನ್ಕೊಳ್ಳಿ, ಅಲ್ಲಿ ಹೋಗಿ ನಿಮ್ಮ ಹೆಸರು ಇದೆಯಾ ಅಂತ ಚೆಕ್ ಮಾಡಿಸ್ಕೊಳ್ಳಿ. ಅವರು ಸೆಂಟ್ರಲ್ ಐ ಡಿ ನಿಮ್ಮ ಹೆಸರಲ್ಲಿ ಆಗಿಲ್ಲ ಅಂದ್ರೆ ಅವರು ಮಾಡ್ಕೊಡ್ತಾರೆ. ಈ ಎಲ್ಲ ಯಾವುದೇ ಒಂದು ಈ ಸ್ಪ್ರಿಂಕ್ಲರ್, ಡ್ರಿಪ್, ಹಾರ್ಟಿಕಲ್ಚರ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಸಿರಿಕಲ್ಚರ್ ಇರ್ಬೋದು, ಆಮೇಲೆ ಈಗ ಪಿ ಎಂ ಕಿಸಾನ್ ದುಡ್ಡು ಬರ್ತದ ನೋಡಿ, 3 ತಿಂಗಳಿಗೂ 4 ತಿಂಗಳಿಗೊಂದ್ಸಲಿ 2,000 ಆ ದುಡ್ಡು, ಇವೆಲ್ಲ ಬರ್ಬೇಕಂದ್ರೆ ಅದು ಸೆಂಟ್ರಲ್ ಐ ಡಿ ಕಡ್ಡಾಯವಾಗಿ ಇರ್ಬೇಕು, ಅದನ್ನ ಮಾಡಿಸ್ಕೋಬೇಕು ರೈತರು. ಫ್ರೂಟ್ಸ್ ಐ ಡಿ ಇರೋದು ನಮ್ಮ ಸ್ಟೇಟ್ದು, ಸೆಂಟ್ರಲ್ ಐ ಡಿನೂ ಮಾಡಿಸ್ಕೋಬೇಕು. ಆ ಫ್ರೂಟ್ಸ್ ಐ ಡಿ ಇಂದಲೇ ಸೆಂಟ್ರಲ್ ಐ ಡಿ ಮಾಡ್ತಾರೆ, ಅದಕ್ಕೆ ಒಂದೆರಡು ಒ ಟಿ ಪಿ ಬರ್ತಾವ 4 ಏನೋ, ಆ ಒ ಟಿ ಪಿ ಕೊಡಬೇಕು. ಅದಕ್ಕೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಚೆಕ್ ಮಾಡ್ಕೊಳ್ಳಿ ರೈತ ಬಾಂಧವರು.
0: ಓಕೆ, ಸೊ ಅದು ಯಾವಾಗಲೂ ಕೂಡ ಮಾಡಿಸ್ಕೊಳ್ಬೋದು ಸರ್, ಅಥವಾ
1: ಇಮಿಡಿಯೇಟ್ ಮಾಡಿಸ್ಬೇಕು?
0: ಇಮಿಡಿಯೇಟ್ ಮಾಡಿಸ್ಕೊಳ್ಬೇಕು,
1: ಇಲ್ಲಾಂದ್ರೆ ಅದು ಕಂತು ನಿಂತೋಗ್ಬಿಡುತ್ತೆ.
0: ಓಕೆ ಓಕೆ, ಸರ್ ಬಹಳ ಉಪಯುಕ್ತದ ಮಾಹಿತಿನ ತಾವು ತಿಳಿಸ್ರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ರೈತ ಬಾಂಧವರಿಗೆ ಈ ಒಂದು ಮುಸುಕಿನ ಜೋಳ ಇರ್ಬೋದು ಮತ್ತು ಈ ಒಂದು ಬರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ತಮ್ಮ ಸಲಹೆ ಅಥವಾ ಸಂದೇಶ ಏನು ಸರ್?
1: ಈಗ ನಾನು ಹೇಳ್ತಕ್ಕಂಥದ್ದು ನಮ್ಮ ರೈತ ಬಾಂಧವರಿಗೆ, ಈ ಮುಸುಕಿನ ಜೋಳಕ್ಕೆ ಸಾಕಷ್ಟು ದುಡ್ಡನ್ನು ಖರ್ಚು ಮಾಡ್ತೀರಿ ಬೆಳಿಬೇಕಾದ್ರೆ, ಸುಮ್ಮನೆ ದುಡ್ಡನ್ನು ವ್ಯರ್ಥ ಮಾಡ್ಕೊಳ್ಳೋದು ಬೇಡ. ಹಾಗಾಗಿ ನಾವೆಲ್ಲರೂ, ಎಲ್ಲ ರೈತ ಬಾಂಧವರು, ನಮ್ಮ ಜಿಲ್ಲೆಯ ಎಲ್ಲ ಯಾರು ಮುಸುಕಿನ ಜೋಳ ಬೆಳಿಬೇಕಂತಿದ್ದೀವೋ ಅವರು ಸಾಮೂಹಿಕವಾಗಿ ಡಿಸಿಷನ್ ತಗೋಬೇಕಾಗ್ತದೆ. ಅದು ಮಾಡಿ ಅದನ್ನು ನಾವು ಅಂದರೆ ಸರ್ಕಾರದ ಹಂತದಿಂದಲೇ ಆಗಬೇಕದು ಆಗಿ, ಯಾಕೆಂದರೆ ಈಗ ಅವರು ಒಬ್ಬ ರೈತ, ಅವರು ಯಾರು ನಮ್ಮ ರೈತರು ಹೇಳಿದ್ರು, ರೈತ ಬಾಂಧವರು, ಸರ್ ನೀವು ಒಬ್ರು ಅದಕ್ಕೆ ಹಾಕ್ತಾರೆ ಒಬ್ರು ಹಾಕ್ತದೆ ಅದು ಹಂಗೆ ಆಗಲ್ಲ ಅಂತ. ಕರೆಕ್ಟ್, ಅವ್ರು ಹೇಳೋದು ಕರೆಕ್ಟ್. ಯಾಕೆಂದ್ರೆ ನಾವು ಬಿತ್ತನೆ ಬೀಜನೇ ಸರಬರಾಜು ಮಾಡದೆ ಹೋಗ್ಬಿಟ್ರೆ ಅವಾಗ ಎಲ್ಲ ಕಡೆ ಕಂಟ್ರೋಲ್ ಆಗ್ತದೆ. ಅದು ಆಗ್ಬೇಕು, ಅದಕ್ಕೋಸ್ಕರನೇ ಆ ದಿಶೆಯಲ್ಲೇ ನಾನು ಪತ್ರ ಬರೆದಿದ್ದೀನಿ. ಈವನ್ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅದನ್ನೇ, ಅವ್ರಿಗೂ ಅದೇ ಹೇಳಿದೆ, ಹಿಂಗಿದೆ ಸರ್, ಸ್ವಲ್ಪ ಕೃಷಿ ಸಚಿವರ ಜೊತೆ ಕೂಡ ಮಾತಾಡಿ ತಾವು ಇದು ಮಾಡಬೇಕು ಅಂತ ಹೇಳಿದ್ದೀನಿ, ಅದಕ್ಕೆ ಆಯ್ತು ಅಂತ ಹೇಳಿದ್ದಾರೆ. ಸೊ ಅದು ಮೊದಲನೇ ಭಾಗವಾಗಿ ನಾನು ಪತ್ರವನ್ನು ಬರೆದಿದ್ದೀನಿ, ಆಯ್ತಾ. ಹಾಗಾಗಿ ಈ ಬೆಳೆ ಪರಿವರ್ತನೆ ಪ್ರಮುಖ ವಿಷಯ, ಇಲ್ಲಿ ಬೆಳೆ ಪರಿವರ್ತನೆ ಮಾಡದ ಹೊರತು ಈ ರೋಗವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನೇ ಬೀಜೋಪಚಾರ ಮಾಡಲಿ, ನೀವು ಏನೇ ಸ್ಪ್ರೇ ಮಾಡಿ, ಬೆಳೆ ಪರಿವರ್ತನೆ ಆಗಲೇಬೇಕು. ಸೊ ಇದು ತಂಬ್ ರೂಲ್ ಇದ್ದಂಗೆ, ಆಯ್ತಾ. ಆಮೇಲೆ ಒಂದೇ ತರನಾದ ಬೆಳೆಗಳನ್ನು ಪದೇ ಪದೇ ಬೆಳಿಬೇಡಿ, ಆದಷ್ಟು ಅಂತರ್ ಬೆಳೆಗಳನ್ನು ಬೆಳೀರಿ. ಅಂತರ್ ಬೆಳೆಗಳು ಬೆಳೆದ್ರೆ ಒಂದು ಬೆಳೆ ಅಲ್ಲ, ಒಂದು ಬೆಳೆಯಲ್ಲಿ ಇಳುವರಿ ಹೋದ್ರೂ ಇನ್ನೊಂದು ಬೆಳೆ ಲಾಭದಾಯಕವಾಗಿ ಬರ್ತದೆ, ಆಯ್ತಾ. ಅಂತರ್ ಬೆಳೆಗಳನ್ನು ಬೆಳೀರಿ. ಮತ್ತು ನಾನು ಆಗಲೇ ಹೇಳ್ದಂಗೆ, ದಯವಿಟ್ಟು ಬರೀ ಸಾರಜನಕ ರಂಜಕ ಹಾಕಬೇಡಿ. ಯಾವುದೇ ಬೆಳೆ ಇರಲಿ, ಅದು ಭತ್ತ ಇರಲಿ, ರಾಗಿ ಇರಲಿ, ಮುಸುಕಿನ ಜೋಳ ಇರಲಿ, ಅಲಸಂದೆ ಇರಲಿ, ಅವರೆ ಇರಲಿ, ಯಾವುದೇ ಆಗಲಿ, ಸಾರಜನಕ, ರಂಜಕ, ಪೊಟ್ಯಾಶ್ ಮೂರು ಇರುವಂಥ, ಮೂರು ರಸಗೊಬ್ಬರ, ಮೂರು ಗೊಬ್ಬರದ ಅಂಶ ಇರುವಂಥ, ಎನ್ ಪಿ ಕೆ ಇರುವಂಥ ಗೊಬ್ಬರಗಳನ್ನೇ ಬಳಸಿ ದಯವಿಟ್ಟು. ಯೂರಿಯಾವನ್ನು ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಬಳಸಿ, ಆಯಿತಾ. ಸೊ ಇದಿಷ್ಟು ನಾನು ರೈತ ಬಾಂಧವರಿಗೆ ಕೇಳ್ಕೊಳ್ತಕ್ಕಂಥದ್ದು.
0: ಸರ್, ತುಂಬ ಧನ್ಯವಾದಗಳು ಸರ್, ಬಹಳ ಉಪಯುಕ್ತವಾದ ಮಾಹಿತಿಗಳನ್ನು ತಾವು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ರೆ. ಯಾಕಂದರೆ ಬಹಳ ತಾವು ಹೇಳ್ದಂಗೆ ಈ ಒಂದು ನಮ್ಮ ರೈತರುಗಳು ಒಂದು ಬೆಳೆನ ಹಾಕೋಕ್ಕೆ ಶುರು ಮಾಡೋದ್ರಲ್ಲಿ ಏನಾದ್ರು ಅವ್ರು ಲಾಭದಾಯಕ ಗಳಿಸಂದ್ರೆ ಅದೇ ಬೆಳೆನ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಸೊ ಇವತ್ತಿನ ದಿನ ಈ ಒಂದು ಮುಸುಕಿನ ಜೋಳಕ್ಕೆ ಸಂಬಂಧಪಟ್ಟಂತೆ ತಾವು ಬಹಳ ಸಂಪೂರ್ಣವಾಗಿ ವಿವರವಾಗಿ ನಮ್ಮ ರೈತರಿಗೆ ಮಾಹಿತಿ.
1: ಆಮೇಲೆ ನಾನು ಇನ್ನೊಂದು ಕೇಳ್ಕೊಳ್ಳೋದು, ನಮ್ಮ ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆ ತೀವ್ರವಾಗಿ ಕಾಡ್ತಾ ಇದೆ, ದಯವಿಟ್ಟು ನೀವು ಸಹಕರಿಸಬೇಕು. ಆದಷ್ಟು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ಸ್ಪಂದಿಸ್ತಾ ಇದ್ದಾಗ ನಮಗೆ ಬೇಕಾದ್ರೆ ಫೋನ್ ಮಾಡಿ, ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ನಿಮಗೆ ಅವರು ಏನು ಮಾಹಿತಿ ಬೇಕೋ ನೀವು ಕೇಳುವಂಥ ಮಾಹಿತಿ, ಕೃಷಿ ಇಲಾಖೆ, ಕೃಷಿಗೆ ಸಂಬಂಧದ್ದು, ಕೃಷಿ ಇಲಾಖೆಯ ಕೃಷಿ ಬೆಳೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಅವರು ನೀಡ್ತಾರೆ, ಆಯಿತಾ. ಸಿಬ್ಬಂದಿ ಕೊರತೆ ಇರೋದ್ರಿಂದ ಆ ಸಮಸ್ಯೆ ಆಗಿದೆ. ಸೊ ಹಾಗಾಗಿ ದಯವಿಟ್ಟು ಅದು ಈಗ ನೀವು ಹೆಂಗೆ ಒಂದು ಏನೋ ಒಂದು ತಲೆನೋವು ಬಂತು, ಒಂದು ಹೊಟ್ಟೆ ನೋವು ಬಂತು.

0: ಹಾಸ್ಪಿಟ್ಲಿಗೆ ಹೋಗ್ತೀವಿ.
1: ಹೌದು
0: ಆಯ್ತಾ. ಆಮೇಲೆ ಮಣ್ಣು ಪರೀಕ್ಷೆ ಕಡ್ಡಾಯವಾಗಿ ಮಾಡಿಸಿ. ಸುಮಾರು 3-4 ಕಡೆ ಇದೆ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ, KVK ನಮ್ಮ ಸುತ್ತೂರಲ್ಲಿದೆ, ನಮ್ಮ ತಾಲೂಕು ಆಫೀಸ್ ಹತ್ರ ಮೈಸೂರಲ್ಲಿ ನಮ್ಮದು ಸಾಯಿಲ್ ಟೆಸ್ಟಿಂಗ್ ಲ್ಯಾಬ್ ಇದೆ, ಚಾರ್ಜ್ ಮಾಡ್ತಾರೆ. ಅದಕ್ಕೆ ಚಾರ್ಜ್ ನೀವು ಇದು ಮಾಡಿ ಹೆಂಗೆ ತೆಗಿಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ಹೋಗಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ತಿಳ್ಕೊಂಡು ಸ್ಯಾಂಪಲ್ ಹೆಂಗೆ, ನಾವೀಗ ಒಂದು ಹುಷಾರಿಲ್ಲದೆ ಇದ್ದಾಗ ಬ್ಲಡ್ ಸ್ಯಾಂಪಲ್ ಕೊಡ್ತೀವಿ, ಹೋಗಿ ನಾವೇ ಹೋಗಿ ಕೊಡಲ್ವಾ? ಆಮೇಲೆ ಈ ಹುಷಾರಿಲ್ಲ ಅಂದರೆ ಡಾಕ್ಟರ್ ಹತ್ರಕ್ಕೆ ಹೋಗಲ್ವಾ? ಇದೂ ಜೀವ ಇರೋ ಬೆಳೆ, ಇದಕ್ಕೂ ಜೀವ. ಅದಕ್ಕೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ಮಾಹಿತಿಯನ್ನು ಪಡೆದು ಒಂದು ಉತ್ತಮ ರೀತಿಯಲ್ಲಿ ವ್ಯವಸಾಯವನ್ನು ಮಾಡಿ ಹೆಚ್ಚಿನ ಲಾಭವನ್ನು ಗಳಿಸಬೇಕು ಅಂತ ಹೇಳಿ ನಾನು ರೈತ ಬಂಧುವರಲ್ಲಿ ಕೇಳ್ಕೊಳ್ತೇನೆ.
1: ಸರ್, ತುಂಬ ಧನ್ಯವಾದಗಳು ಸರ್. ತಾವು ಈ ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಉಪಯುಕ್ತ ಮಾಹಿತಿನ ತಾವು ತಿಳಿಸಿದ್ರೆ ಸರ್. ಸರ್, ಕೊನೆಯದಾಗಿ ಒಂದು ಕರೆ ಇದೆ ಸರ್. ಹಲೋ, ನಮಸ್ತೆ. ತಮ್ಮ ಹೆಸರು? ತಮ್ಮ ಹೆಸರು?
2: ಹಾ,
1: ಮಹಾದೇವ್ ಅವರು. ಹೇಳಿ
0: ಹೇಳಿ ಹೇಳಿ
2: ಸರ್. ಜೋಳ
0: ಈಗ ಅದನ್ನೇ ಹೇಳದ್ವಲ್ಲ ಅಷ್ಟು ಒಂದ್ ಅವರ್ ಇಂದ ಈಗ ಅದನ್ನೇ ಮಾತಾಡ್ತದ. ಕೇಳಲಿಲ್ವಾ ನೀವು ರೇಡಿಯೋನ? ಅದೇ ಈಗ ಹೇಳಿದ್ದು, ಜೋಳಕ್ಕೆ ರೋಗ ಅದು ಏನೇ ಹಾಕಿದ್ರು ಬರ್ತದೆ. 1 ವರ್ಷ ಅಥವಾ 2 ವರ್ಷ ಎರಡು ಬೆಳೆಗಳು ಜೋಳ ಬೆಳೆಯೋದನ್ನೇ ನಿಲ್ಲಿಸ್ಬೇಕು. ಅದು ರೋಗ ಮಣ್ಣಲ್ಲಿ ಸೇರ್ಕೊಂಡಿದೆ, ಮತ್ತೆ ಗಾಳಿಲಿದೆ, ಮತ್ತೆ ಬದುಗಳ ಮೇಲೆ ಇರ್ತದೆ. ಅದಕ್ಕೆ ಒಂದೆರಡು ಬೆಳೆ ಬೆಳೆಯೋದನ್ನ ನಿಲ್ಸಿದ್ರೆ ಆ ರೋಗ ತಾನಾಗೆ ತಾನು ಕಂಟ್ರೋಲ್ ಆಗ್ತದೆ. ಅಲ್ಲಿವರೆಗೂ ಕಂಟ್ರೋಲ್ ಆಗಲ್ಲ. ಅದಕ್ಕೆ ದಯವಿಟ್ಟು ಈ ಮುಸ್ಕಿನ ಜೋಳನ ಪದೇ ಪದೇ ಅದೇ ಬೆಳೆ ಬೆಳೆದಿರೋದ್ರಿಂದ ಈ ರೀತಿ ಆಗಿರ್ತಕ್ಕಂಥದ್ದು ಸಮಸ್ಯೆ.
1: ಓಕೆ ಓಕೆ, ಬೇರೆ ಪ್ರಶ್ನೆ ಐತೆ ಮಹಾದೇವರು? ಓಕೆ, ಧನ್ಯವಾದಗಳು ಮಹಾದೇವರು ಕರೆ ಮಾಡಿದ್ದಕ್ಕೆ. ಸರ್, ತಮಗೂ ಕೂಡ ತುಂಬ ಧನ್ಯವಾದಗಳು ಸರ್. ಬಹಳ ಉಪಯುಕ್ತವಾದ ಮಾಹಿತಿಗಳನ್ನ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸರ್.
0: ನಮಸ್ತೆ.
1: ಪ್ರಿಯ ಕೇಳುಗರೇ, ಈ ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮುಸ್ಕಿನ ಜೋಳದಲ್ಲಿ ಬಿಳಿ ರೋಗ ನಿರ್ವಹಣೆ ಹಾಗೂ ಬರ ನಿರ್ವಹಣೆಯನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ KH ರವಿರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ.
3: ಸೇತುವೆ, ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ, ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
4: ಕೇಳುಗರೇ, ಇದುವರೆಗೂ ಮುಸುಕಿನ ಜೋಳದಲ್ಲಿ ಬಿಳಿಸುಳಿ ರೋಗ ಮತ್ತು ಬರ ನಿರ್ವಹಣೆಯ ಕುರಿತು ಮೈಸೂರು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ KH ರವಿರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ರೇಡಿಯೋ ಕೇಂದ್ರದಿಂದ ಇನ್ನು ಮುಂದೆ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಿ ಬರೋಣ.

0: ಪ್ರಿಯ ಕೇಳುಗರೇ, ಇದುವರೆಗೂ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಯಿತು.
1: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
2: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
1: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
2: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
1: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
2: ಕ್ಷಯ ರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.